ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಆಷಾಢ ಮಾಸದ 21 ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ತ್ರಯೋದಶಿ, ಅಂದರೆ 2026 ಇಸವಿ ಜುಲೈ ತಿಂಗಳ 12 ತಾರೀಖು ಭಾನುವಾರ. ಈಗ ವೇಳೆ 5:58:46. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ನಿಮ್ಮ ರೇಡಿಯೋ ಗೆಳತಿ ಕವಿತಾ ಮಾಡುವ ನಮಸ್ಕಾರ. ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:01. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ. ಚಿಂತನಕಾರರು ದಿವಾಕರ ಡೊಂಗ್ರೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕಸ್ತೂರಿ ಮಾತ್ರೆ ವಾರಕ್ಕೊಂದು, ನಾ ಕಸ್ತೂರಿ ಅವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ರಚನೆ ಬಿಎಸ್ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್. ಈ ಕಾರ್ಯಕ್ರಮದ ಮರುಪ್ರಸಾರ ಸಂಜೆ 6:10. ಈ ಬೆಳಿಗ್ಗೆ 6:50 ರೈತರಿಗೆ ಸಲಹೆ, 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 7:30 ಸೇವಾವಾಹಿನಿ, 7:45, 8:30, 10:15 ಹಾಗೂ ಸಂಜೆ 4:45 ಕನ್ನಡ ಚಿತ್ರಗೀತೆಗಳು. ಈ ಬೆಳಿಗ್ಗೆ 9:40 ನಮ್ಮ ಆರೋಗ್ಯ, ತಲೆ ಹಾಗೂ ಕುತ್ತಿಗೆಯ ಭಾಗದ ಕ್ಯಾನ್ಸರ್ ಕಾರಣಗಳು ಮತ್ತು ಪರಿಹಾರ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ವಿದ್ಯಾ ಜಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲ್ದೀಪ್ ಎನ್. 10:00 ಕೇಳಿ ಗಿಳಿಗಳೇ ಕತೆ ಕೇಳು ಪುಟ್ಟ, ಪ್ರಸ್ತುತಿ ಬಿಜಿ ಕವಿತಾ. 10:30 ಮಕ್ಕಳ ಮಂಟಪ, ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಕುರಿತು ಮಾಹಿತಿ ನೀಡಲಿದ್ದಾರೆ ಮೈಸೂರಿನ ಆರ್ಕಿಡ್ಸ್ ಪಬ್ಲಿಕ್ ಶಾಲೆಯ ಶಿಕ್ಷಕಿಯಾದ ಶಿಲ್ಪಶ್ರೀ ಉಮೇಶ್. ಇವರೊಂದಿಗೆ ಭಾಗವಹಿಸುತ್ತಾರೆ ಬಿಜಿ ಕವಿತಾ. 11:00 ಕನ್ನಡ ನುಡಿ ಪಯಣ, ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆ ಕುರಿತು ರಸಪ್ರಶ್ನೆ, ನೇರ ಫೋನ್ಇನ್ ಕಾರ್ಯಕ್ರಮ, ಪ್ರಸ್ತುತಿ ಎಎಸ್ ಗೋವಿಂದೇಗೌಡ. ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಕಾಡು ಕ್ಯಾಮರಾ ಮತ್ತು ಕಾಳಜಿ, ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವ, ಪ್ರಸ್ತುತಿ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಲತಾ ಜಹಗೀರ್ದಾರ್ ಅವರು ಹಾಡಿರುವ ಭಕ್ತಿಗೀತೆಗಳು. 12:45 ಜನಪದ ಸಂಗೀತ ಕಾರ್ಯಕ್ರಮ, ಕೊಳ್ಳೇಗಾಲ ಜೈ ಭೀಮ್ ನಗರದ ಕೆ ಗೌರಮ್ಮ ಮತ್ತು ಸಂಗಡಿಗರಿಂದ ಸರಸ್ವತಿ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ಅಂಬಿಕಾ ಕೆ ರಾಮ್ ಅವರಿಂದ. 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಮಧ್ಯಾಹ್ನ 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಈ ಜೀವ ನಿನಗಾಗಿ. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಷಣ್ಮುಖಪ್ರಿಯ ಮತ್ತು ವಿ ಹರಿಪ್ರಿಯ ಅವರ ಯುಗಳ ಹಾಡುಗಾರಿಕೆ. ನಿಲಯದ ಸಂಜೆಯ ಪ್ರಸಾರದಲ್ಲಿ 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ, ಮಾವು ಬೇಸಾಯ ಹಾಗೂ ಮಾರಾಟ, ಈ ಕುರಿತು ಯಳಂದೂರು ತಾಲೂಕು ಕೆಸ್ತೂರು ಗ್ರಾಮದ ಬಿ ಸಿದ್ದರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. 7:45 ಕನ್ನಡದಲ್ಲಿ ಭಾಷಣ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕೆಲವು ಕಾರ್ಯಕ್ರಮಗಳು. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ದಿಸ್ ಈಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಸುಭದ್ರಾ ರಾಮಚಂದ್ರನ್. Prime Minister Narendra Modi has concluded his historic 2-day visit to New Zealand and departed for India.

ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಗುರುರಾಮ ವಿಠಲ ವಿರಚಿತ ಇವರೇ ನಮ್ಮವರು ಇದು ಭಾಗ್ಯ ನಮಗೆ ಹಗಲಿರುಳು ಹಾಡಿದ್ದಾರೆ ಎಸ್ ಶಂಕರ್.

ಗೀತಾರಾಧನಾ ಭಕ್ತಿ ಸಂಗೀತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಚಿಂತನ ಕೇಳಲಿದ್ದೀರಿ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.

0: ಆಕಾಶವಾಣಿ ಈಗ ಚಿಂತನ ದಿವಾಕರ್ ಡೋಂಗ್ರೆ ಅವರಿಂದ.
1: ಮನೆಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋ. ಇದರರ್ಥ ಮನುಷ್ಯನ ಬಂಧನಕ್ಕೆ ಅವನ ಮನಸ್ಸೇ ಕಾರಣ. ಇಲ್ಲಿ ಬಂಧನವೆನ್ನುವುದನ್ನು ಭಾವನಾತ್ಮಕವೆಂದು ಪರಿಗಣಿಸಬೇಕು. ಮನಸ್ಸೇ ಕಾರಣವಿಹುದು ಬಂಧನಕ್ಕೂ ಬಿಡುಗಡೆಗೂ, ಮನವ ಮಾಡದಿರೆಂತು ಬಿಡುಗಡೆಯು ಹೇಳು. ಮನವ ಮತಿಸಿದರುಂಟು ನವನೀತ ಅರಿವಿನದು, ಮನವ ಮತಿಸಲು ಬೇಕು ಬಂಧನವ ಕಳೆಯೇ. ಮನವ ಶೋಧಿಸಬೇಕು ನಿತ್ಯ, ಇದು ದಾಸವಾಣಿ. ಇಲ್ಲಿ ಶೋಧಿಸು ಅಂದರೆ ಹುಡುಕು ಅನ್ನುವ ಅರ್ಥ ಅಲ್ಲ. ಮನಸ್ಸನ್ನು ಎಲ್ಲೂ ಹುಡುಕಬೇಕಾಗಿಲ್ಲ, ಅದು ಮನುಷ್ಯನಾದವನಲ್ಲಿದೆ. ಇಲ್ಲಿ ಶೋಧಿಸು ಅನ್ನುವುದಕ್ಕೆ ಸೋಸು ಅನ್ನುವ ಅರ್ಥ. ಮನಸ್ಸು ಬುದ್ಧಿ ಮತ್ತು ವಿವೇಕಗಳೆಂಬ ಎರಡು ಸ್ಥಿತಿಗಳನ್ನು ಹೊಂದಿದೆ. ಬುದ್ಧಿಯು ಮನುಷ್ಯನ ಪ್ರಾಪಂಚಿಕ ಉನ್ನತಿ, ವ್ಯವಹಾರ ಕುಶಲತೆ, ಸಿದ್ಧಿ ಸಾಧನಗಳಿಗೆ ಪೂರಕವಾದುದು. ಮನುಷ್ಯನ ಜೀವಿತದ ಸಾಧನಾ ಪಥದಲ್ಲಿ ಯಶೋವಂತರಾದವರು ಬುದ್ಧಿವಂತರು ಅನ್ನುವ ನಿರ್ಣಯ ಅಲ್ಲಗಳೆಯುವಂತಿಲ್ಲ. ಇಂಥ ಮನುಷ್ಯನ ಬುದ್ಧಿಮತ್ತೆಯಿಂದಲೇ ವಿಜ್ಞಾನ, ತಾಂತ್ರಿಕತೆ, ವ್ಯವಹಾರ, ಕಲೆ, ಸಾಹಿತ್ಯ, ಸಂಗೀತಗಳಲ್ಲಿಯೇ ಸಿದ್ಧಿ. ಈ ಜಗತ್ತು ಇವುಗಳಿಂದಲೇ ಉಪಕೃತವಾಗಿದೆ. ಅಣುಬಾಂಬನ್ನು ನಿರ್ಮಿಸಿದ ವಿಜ್ಞಾನಿ ಅತಿ ಬುದ್ಧಿವಂತನಿರಬಹುದು, ಆದರೆ ಅವನಲ್ಲಿ ವಿವೇಕವಿರಲಿಲ್ಲ. ಅವನ ಸಂಶೋಧನೆ ಮನುಕುಲದ ನಾಶಕ್ಕೆ ಕಾರಣವಾಯಿತು. ಬುದ್ಧಿ ಮತ್ತು ವಿವೇಕಗಳ ನಡುವಿನ ಅಂತರವನ್ನು ತಿಳಿಸುವ ಒಂದು ಸಣ್ಣ ಕಥೆಯೊಂದು ಹೀಗಿದೆ. ಜಿಲೇಬಿ ಯಾರಿಗೆ ಇಷ್ಟವಿಲ್ಲ? ಬಹುಶಃ ಇಷ್ಟವಿಲ್ಲದಿರುವವರು ಯಾರೂ ಇರಲಿಕ್ಕಿಲ್ಲ. ಅದರ ಬಣ್ಣ, ಸಿಹಿಯಾದ ಸ್ವಾದ, ಗರಿಗರಿತನ ಎಲ್ಲರಿಗೂ ಇಷ್ಟ. ಜಿಲೇಬಿ ಪ್ರಿಯನೊಬ್ಬ ತನ್ನ ಬದುಕಿನಲ್ಲಿ ಸಾವಿರಗಳ ಲೆಕ್ಕದಲ್ಲಿ ಜಿಲೇಬಿಗಳನ್ನು ತಿಂದ. ಪರಿಣಾಮ ಮಧುಮೇಹ ಅಡರಿತು. ಆತ ವೈದ್ಯರ ಬಳಿ ಹೋದ. ವೈದ್ಯರು ಸಿಹಿ ತಿನ್ನುವುದನ್ನು ಈ ಕೂಡಲೇ ನಿಲ್ಲಿಸು ಅಂದರು. ಅದು ನನ್ನಿಂದ ಕಷ್ಟ ಸಾಧ್ಯ ಅಂದನಾತ. ಸರಿಯಪ್ಪ, ಒಂದು ಕೆಲಸ ಮಾಡು, ಮಾತ್ರೆಗಳನ್ನು ಕೊಡುತ್ತೇನೆ, ನಿನ್ನ ಚಪಲ ಕಮ್ಮಿ ಮಾಡು, ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿಯಷ್ಟೇ ನೀನು ತಿನ್ನಬಹುದು, ಪ್ರಮಾಣ ಹೆಚ್ಚು ಮಾಡಿದೆಯೋ ಚಿಕಿತ್ಸೆ ಫಲಿಸದು ಎಂದರು ವೈದ್ಯರು. ಈ ಜಿಲೇಬಿ ತಿನ್ನುವವನೊಳಗೊಂದು ಮನಸ್ಸೆಂಬ ವ್ಯವಸ್ಥೆ ಇತ್ತು. ಅದು ಸಿಹಿ ತಿನ್ನುವುದನ್ನು ಪ್ರಚೋದಿಸುತ್ತಿತ್ತು. ಬುದ್ಧಿ ಮತ್ತು ವಿವೇಕ, ಈ ಇಬ್ಬರೂ ಮನಸ್ಸೆಂಬುದರ ಮೇಲಧಿಕಾರಿಗಳು. ಅದರಲ್ಲಿ ವಿವೇಕ ಅನ್ನುವುದು ಹಿರಿಯ ಮೇಲಧಿಕಾರಿ. ಅದರ ಸಹಿಯಾಗದೆ ಯಾವುದೇ ನಿರ್ಣಯ ಜಾರಿಗೆ ಬರುವಂತಿಲ್ಲ. ಅಷ್ಟು ಕಟ್ಟುನಿಟ್ಟು. ಮೊದಲೊಂದು ವಾರ ವೈದ್ಯರಿತ್ತ ಔಷಧಗಳ ಸೇವನೆ, ಕಟ್ಟುನಿಟ್ಟಿನ ಪಥ್ಯ ಎಲ್ಲವೂ ವೈದ್ಯರು ಹೇಳಿದಂತೆ ನಡೆಯುತ್ತಿತ್ತು. ಆದರೂ ಮನಸ್ಸಿಗೊಂದು ಅತೃಪ್ತಿ ಇತ್ತು. ದಿವಸಕ್ಕೆ ಅರ್ಧ ಇಂಚು ಗಾತ್ರದ ಜಿಲೇಬಿ, ಇಷ್ಟು ದೊಡ್ಡ ಗಾತ್ರದ ದೇಹಕ್ಕೆ ಅದೆಲ್ಲಿ ಸಾಕು? ಅದು ತನ್ನ ಅಹವಾಲನ್ನು ಬುದ್ಧಿಯ ಮುಂದಿಟ್ಟಿತು. ವ್ಯವಸ್ಥೆ ಹೇಗಿತ್ತೆಂದರೆ, ಪ್ರತಿದಿನವೂ ಮನಸ್ಸು ಮತ್ತು ಬುದ್ಧಿ ಅರ್ಧ ಇಂಚು ಜಿಲೇಬಿಯನ್ನು ವಿವೇಕವೆಂಬ ಮೇಲಧಿಕಾರಿಗೆ ತೋರಿಸಿ, ಮೇಲಧಿಕಾರಿಯು ತಿನ್ನಬಹುದು ಎಂದು ಸಹಿ ಮಾಡಿದ ಕಡತವು ಬಂದ ಮೇಲಷ್ಟೇ ತಿನ್ನಬೇಕು. ಮನಸ್ಸು ಬುದ್ಧಿಗಳು ಒಂದಾದವು. ಇನ್ನು ಮುಂದೆ ಮೇಲಧಿಕಾರಿಯ ಮೇಜಿಗೆ ಅಂದಂದಿನ ಕಡತ ಮತ್ತು ಜಿಲೇಬಿಯ ಅರ್ಧ ತುಂಡನ್ನು ಕಳುಹಿಸದೆ ತಿನ್ನುವುದೆಂಬ ನಿರ್ಣಯ ಮಾಡಿದವು. ನೂರಾರು ಕಡತಗಳಿಗೆ ಸಹಿ ಮಾಡಿ ನಿರ್ಣಯ ತೆಗೆದುಕೊಳ್ಳುವ ಮೇಲಧಿಕಾರಿಗೆ ಜಿಲೇಬಿ ಫೈಲಿಗೆ ತಾನು ಸಹಿ ಮಾಡಿದ್ದೇನೋ ಇಲ್ಲವೋ ಅನ್ನುವುದು ನೆನಪಿನಲ್ಲುಳಿಯುವುದು ಸಾಧ್ಯವೇ? ಮುಂದಿನ ದಿನಗಳಲ್ಲಿ ಜಿಲೇಬಿ ಫೈಲು ವಿವೇಕವೆಂಬ ಮೇಲಧಿಕಾರಿಯ ಸಹಿಗಾಗಿ ಅವನ ಮೇಜಿಗೆ ಹೋಗುವುದು ಸಂಪೂರ್ಣವಾಗಿ ನಿಂತೇ ಹೋಯಿತು. ಮೇಲಧಿಕಾರಿಗೂ ಅದು ಗಮನಕ್ಕೆ ಬರಲಿಲ್ಲ. ಪರಿಣಾಮ ತಿನ್ನುವ ಜಿಲೇಬಿಯ ಗಾತ್ರ ಮತ್ತು ಸಂಖ್ಯೆಗಳಲ್ಲಿ ಹೆಚ್ಚಳವಾಯಿತು. ಮಧುಮೇಹ ತಿಂದ ಮನುಷ್ಯನ ದೇಹವನ್ನು ವ್ಯಾಪಿಸಿತು. ಪರಿಸ್ಥಿತಿ ಕಾಲನ್ನು ಕತ್ತರಿಸುವಲ್ಲಿಯವರೆಗೂ ಬಂತು. ದಿನಂಪ್ರತಿ ವಿವೇಕವೆಂಬ ಮೇಲಧಿಕಾರಿಯ ಸಹಿ ಪಡೆದು ಅಂದಂದಿನ ಜಿಲೇಬಿಯ ಕೋಟಾವನ್ನು ಸವಿದಿದ್ದರೆ ಪರಿಸ್ಥಿತಿ ಬಿಗಡಾಯಿಸುತ್ತಿರಲಿಲ್ಲ. ಮನಸ್ಸುಳ್ಳ ಮನುಷ್ಯ ಮತ್ತೆ ವೈದ್ಯರ ಬಳಿ ತೆರಳಿದ. ಅವನನ್ನು ಪರೀಕ್ಷಿಸಿದ ವೈದ್ಯರು ಕಾಲನ್ನು ಕತ್ತರಿಸದೇ ಚಿಕಿತ್ಸೆ ಮಾಡಲಾಗದು ಅಂದರು. ಕೊನೆಯ ಮಾತು, ನಮ್ಮ ಮನಸ್ಸಿನ ನಿರ್ಣಯಗಳಿಗೆ ವಿವೇಕವೆಂಬ ಮೇಲಧಿಕಾರಿಯ ಸಹಿಯನ್ನು ಪಡೆದು ಬದುಕಿನಲ್ಲಿ ಗುರುತರವಾದುದನ್ನು ಸಾಧಿಸೋಣ.
0: ಇದುವರೆಗೂ ದಿವಾಕರ್ ಡೋಗ್ರೆ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಸಮಯ 6:35.
3: ಆಕಾಶವಾಣಿ ಮೈಸೂರು.
4: ಕಸ್ತೂರಿ ಮಾತ್ರೆ
5: ವಾರಕ್ಕೊಂದು.
4: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
5: ಕಸ್ತೂರಿ ಮಾತ್ರೆ
4: ನಗೆ ಜಾತ್ರೆ.
6: ನಗು ನಗುತ್ತಾ ಹಗುರವಾಗು ಓ ಮನವೇ, ನಗು ನಗುತ್ತಾ ಹಗುರವಾಗು.
5: ರಚನೆ ಬಿಎಸ್ ರಾಜಾರಾಮ್.
7: ಒಮ್ಮೆ ನಕ್ಕು ನನ್ನ ನಗಿಸು, ಮೆನ್ನು ತಿಹುದೆನ್ನ ಮನಸ್ಸು.
3: ಪ್ರಸ್ತುತಿ ಉಮೇಶ್ ಎಸ್ಎಸ್. ಪ್ರಸಂಗ ಗಂಡ ಹೆಂಡತಿ.
8: 1942 ಜೂನ್ ತಿಂಗಳ ಒಂದು ಸಂಜೆ, ಮೈಸೂರಲ್ಲಿ ಮಳೆಗಾಲ. ಮೋಡ ಕವಿದಿದ್ರೂ ಮಳೆ ಮಾತ್ರ ಕಣ್ಣಾಮುಚ್ಚಾಲೆ ಆಡ್ತಿತ್ತು. ಶಿವನ ಸಮುದ್ರದಿಂದ ಬರ್ತಿದ್ದ ಕರೆಂಟು ಎಲ್ಲೋ ದಾರಿಲೇ ಗಾಳಿಗೆ ಕಟ್ಟಾಗಿತ್ತು. ಆಗಿನ್ನೂ ಇವತ್ತಿನ ಥರ ಯಾರ ಕೈಲೂ ಮೊಬೈಲ್ ಇರಲಿಲ್ಲ, ಅಸಲು ಲ್ಯಾಂಡ್ಲೈನೂ ಇರಲಿಲ್ಲ, ಯೂಟ್ಯೂಬ್ ಬಿಡಿ ಇಮೇಲೂ ಇರಲಿಲ್ಲ. ಚೌಕಾಬಾರ, ಪಗಡೆ, ಪಾರಾಯಣ, ಮಾತುಕತೆ, ಚಾಡಿಗೀಡಿ, ಹರಟೆ ಬಿಟ್ಟರೆ ಟೈಮ್ ಪಾಸೇ ಆಗ್ತಿರಲಿಲ್ಲ.
5: ಏನೋ ಇವತ್ತು ಸಾಯಂಕಾಲ ಮೋಡ ಮುಚ್ಕೊಂಡು ಮಳೆನೂ ಬರದೆ ಕರೆಂಟೂ ಇಲ್ಲದೆ ಒಂಥರ ಇದೆ. ನೀವೇನು ಎಲ್ಗೂ ಹೊರಡೋದಿಲ್ವೇ?
8: ಯಾಕೋ ಬೇಜಾರು ಕಣೆ, ಮನೆಯಲ್ಲೇ ಇದ್ದು ಬಿಡ್ತೇನೆ.
5: ಆಫೀಸ್ನಿಂದ ಬಂದು ನೀವು ಕಾಫಿ ಕುಡಿಯೋದೇ ತಡ. ಬಾಗಿಲ್ ಬಡಿತಾ ಇದ್ನಲ್ಲ ಆ ಗೃಧ್ರ, ಎಲ್ಲಿ ಇವತ್ತು? ಇನ್ನು ಬಂದೇ ಇಲ್ಲ.
8: ಯಾರು? ಗೋವಿಂದರಾಯನೇ. ಅವನಿಗೆ ಸ್ವಲ್ಪ ಮಲೇರಿಯಾ, ಮನೆಯಲ್ಲೇ ಮಲಗಿದಾನೆ.
5: ರೀ, ಈ ಊರಿಗೆ ಬಂದ್ಮೇಲೆ ಅಪರೂಪಕ್ಕೆ ಬರೀ ನಾವಿಬ್ರೇ ಸಂಜೆಲಿ ಮನೆಯಲ್ಲೇ ಇದ್ದೀವಿ. ಯಾವತ್ತು ನೀವಾಯ್ತು ನಾನಾಯ್ತು, ನೀವೆಲ್ಲೋ ನಾನೆಲ್ಲೋ.
8: ಹೌದು ಕಣೆ, 6 ಗಂಟೆ ಈಗ, ಸಿನಿಮಾಗೆ ಹೋಗೋಣವೇ?
5: ಈ ಊರಲ್ಲಿರೋದೇ ಒಂದು ಟೆಂಟು. ನಾನೀಗಾಗಲೇ ನೋಡಿರೋ ಚಿತ್ರ ಮಣ್ಣಿನ ಗಾಡಿ, ಅದನ್ನೇನು ಮತ್ತೆ ನೋಡೋದು?
8: ಹಾಗಾದ್ರೆ ಇಬ್ರೂವೆ ಪಕ್ಕದ ಮನೆಗೆ ಹರಟೆಗೆ ಹೋಗೋಣವೇ?
5: ಅವ್ರ ಗಂಡ ಹೆಂಡತಿ ಈಗ ತಾನೆ ಈ ರಸ್ತೆಲೇ ವಾಕಿಂಗ್ ಹೊರಟ್ರು.
8: ಇನ್ನೇನ್ ಮಾಡೋದು? ಆ ಗ್ರಾಮೋಫೋನ್ ತಿರುಗಿಸಿ ಒಂದು ಪ್ಲೇಟ್ ಹಾಕು, ಸುಖವಾಗಿ ಕೇಳೋಣ. ಆ ಈಸಿ ಚೇರ್ ಹೀಗೆ ಹೇಳದ್ಕೋ.
5: ಬಿಡಿ ಅಂದ್ರೆ ಮದುವೆ ಟೈಮಲ್ಲಿ ನಮ್ಮಪ್ಪ ಕೊಟ್ಟದ್ದಲ್ದೆ ಒಂದ್ ಹೊಸ ಪ್ಲೇಟು ನೀವು ಕೊಂಡ್ಕೊಂಡಿಲ್ಲ, ಅದನ್ನೇ ಕೇಳಿ ಕೇಳಿ ಕಿವಿಯೆಲ್ಲ ತೂತ್ ಬಿದ್ದಿದೆ.
8: ಮತ್ತೆ ಹೇಗೆ ಕಾಲ ಕಳಿಯೋದು?
5: ಸುಖವಾಗಿ ಇಬ್ರು ಕೂತ್ಕೊಂಡು ಹರಟೆ ಹೊಡೆಯೋಣ್ವಾ? ಹೀಗೆ ನಾವು ವಿರಾಮವಾಗಿ ಕೂತು ಮಾತಾಡಿ 5-6 ವರ್ಷಗಳೇ. ಅದೇ ಹಿಂದೆ ಮದುವೆ ಆದ ಹೊಸದ್ರಲ್ಲಿ ನೀವು ನಮ್ಮ ಊರಿಗೆ ಬರ್ತಿದ್ರಲ್ಲ, ಆಗ್ಬಿಟ್ರೆ.
8: ಸೊಗಸಾದ ಯೋಚನೆ. ಬಾ ಬಾ ಕೂತ್ಕೋ ಮತ್ತೆ.
5: ರೀ, ಏನಾದ್ರೂ ಮಾತಾಡ್ರಿ ನೀವೇನೆ.
8: ಯಾವ ವಿಷಯ?
5: ಯಾವ್ದಾದ್ರೂ ಸರಿ.
8: ಸೊಸೈಟಿಗೆ ಹೋಗಿದ್ಯಾ ಬೆಳಿಗ್ಗೆ? ಚೀಟಿ ಬಟ್ಟೆ ತಂದ್ಯಾ?
5: ಹ್ಞೂ ಹೋಗಿದ್ದೆ, ತಂದೆ.
8: ನೀನೇನಾದರೂ ಕೇಳು ನನ್ನನ್ನ.
5: ಆಫೀಸ್ನಲ್ಲಿ ಇವತ್ತು ದೊಡ್ಡ ಸಾಹೇಬ್ರು ಬಂದಿದ್ರಾ?
8: ಹ್ಞೂ ಬಂದಿದ್ರು.
5: ಈಗ ನೀವು ಕೇಳಿ ಏನನ್ನಾದರೂ ನನ್ನನ್ನ.
8: ಪೋಸ್ಟ್ಮನ್ ಬಂದಿದ್ನೆ?
5: ಇಲ್ಲ.
8: ಈಗ ನೀನು ಕೇಳಬೇಕಾದದ್ದು, ಹರಟೆ ಅಂದರೆ ದೊಡ್ಡ ವಿಷಯ ಏನಾದರೂ ತೆಗೆದುಕೋಬೇಕು, ಚುಟುಕು ಚುಟುಕು ಕೇಳಬಾರದು.
5: ಆಯಿತು ಗೊತ್ತು. ಅಂದರೆ ಬೆಳಿಗ್ಗೆ ಬಸ್ ಸಿಕ್ತಾ?
8: ಇಲ್ಲ.
5: ಯಾಕ್ರಿ ಸುಮ್ಮನಾಗ್ಬಿಟ್ರಿ?
8: ನೀನೇ ಏನಾದರೂ ಮಾತಾಡು.
5: ಇನ್ನೇನಿದೆ ಮಾತಿಗೆ? ಅದೇ ಅದೇ ನಿಮ್ಮ ಆಫೀಸ್ನಲ್ಲಿ ನೀವು ಹೇಳ್ತಾ ಇದ್ರಲ್ಲ ಕುಲಕಂಟಕ ಅಂತ.
8: ಹ್ಞೂ ಹೆಡ್ ಕ್ಲಾರ್ಕು.
5: ಅವನಿಗೆ ವರ್ಗವಾಗೋದಿಲ್ವೇ?
8: ಆಗಬಹುದು.
5: ಈಗ ನೀವೇನಾದರೂ ಕೇಳಿ ನನ್ನನ್ನು.
8: ಯಾವ ಸಮಾಚಾರವೂ ಇಲ್ಲವಲ್ಲೇ ಹರಟೆಗೆ, ಎಲ್ಲಾನೂ ಮುಗಿದು ಹೋಯ್ತಲ್ಲಿ.
5: ಚೆನ್ನಾಯ್ತು.
8: ಈಗ ಹಾಲು ಕೊಡ್ತಾ ಇದ್ದಾಳಲ್ಲ, ಅವಳನ್ನ ಕಳಿಸ್ಬಿಡ್ಬೇಕು ಅಂತ ಹೇಳ್ತಾ ಇದ್ದೀಯಲ್ಲ, ಕಳಿಸಾಯ್ತೆ?
5: ಇಲ್ಲ ಇನ್ನೂ. ಅಕ್ಕೋ, ನಿಮ್ಮ ಮಲೇರಿಯಾ ಸ್ನೇಹಿತರು ಬಂದರು.
8: ಸದ್ಯ ಬದುಕದೆ. ಹಾಗಾದ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ.
5: ಅಕ್ಕೋ, ಲಕ್ಷ್ಮಮ್ಮನವರು ವಾಕಿಂಗ್ ಮುಗಿಸ್ಕೊಂಡು ಹಿಂತಿರುಗಿ ಬರ್ತಾ ಇದ್ದಾರೆ. ನಾನು ಲಕ್ಷ್ಮಮ್ಮನ ಮನೆಗೆ ಹೋಗ್ತೀನಿ, ನೀವು ಬರೋ ತನಕ.
8: ಎಷ್ಟೋ ತಿಂಗಳಾದ ಮೇಲೆ ಈ ಹೊತ್ತು ಸುಖವಾಗಿ ಹರಟೆ ಹೊಡೆದ್ವು ಅಲ್ವೇ ಸರ್ಸು?
5: ಹೌದು. ಅಂದ್ರೆ
4: ಕಸ್ತೂರಿ ಮಾತ್ರೆ
0: ವಾರಕ್ಕೊಂದು.
4: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
0: ಕಸ್ತೂರಿ ಮಾತ್ರೆ
4: ನಗೆ ಜಾತ್ರೆ.
6: ನಗು ನಗುತ್ತಾ ಹಗುರವಾಗು, ಓ ಮನವೇ ನಗು ನಗುತ್ತಾ ಹಗುರವಾಗು.
0: ರಚನೆ ಬಿಎಸ್ ರಾಜಾರಾಮ್.
7: ಒಮ್ಮೆ ನಕ್ಕು ನನ್ನ ನಗಿಸು, ಮೆನ್ನು ತಿಹುದೆನ್ನ ಮನಸ್ಸು.
3: ಪ್ರಸ್ತುತಿ ಉಮೇಶ್ ಎಸ್ಎಸ್.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಈಗ ಒಂದು ಭಾವಗೀತೆಯನ್ನ ಆಲಿಸೋಣ. ರಚನೆ ಕೆಎಸ್ ನರಸಿಂಹಸ್ವಾಮಿ ಅವರದು. ಗೀತೆಯ ಗಾಯಕಿ ರತ್ನಮಾಲಾ ಪ್ರಕಾಶ್. ತೂಗುತ್ತಿದೆ ನಿಜ ಬಯಲಿನಲ್ಲಿ ಜೋಕಾಲಿ ಜೋಲಿಲಾಲಿ.

0: ಇದುವರೆಗೆ ರತ್ನಮಾಲಾ ಪ್ರಕಾಶ್ ಹಾಡಿರುವ ಕೆಎಸ್ ನರಸಿಂಹಸ್ವಾಮಿ ವಿರಚಿತ ಭಾವಗೀತೆಯೊಂದನ್ನು ಆಲಿಸಿದಿರಿ. ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:50. ರೈತರಿಗೆ ಸಲಹೆ.
1: ಒಂದು ಸೈನ್ಯ ಅಂತಂದರೆ ಅದರ ಮುಂದಾಳೊಬ್ಬ ಸಮರ್ಥನಾಗಿದ್ದರೆ ಸಾಕಾಗೋದಿಲ್ಲ.

0: ಆ ಸೈನ್ಯದಲ್ಲಿರುವಂತಹ ಪ್ರತಿಯೊಬ್ಬ ಸೈನಿಕನೂ ಕೂಡ ಸದೃಢನಾಗಿರಬೇಕು, ಆರೋಗ್ಯವಾಗಿರಬೇಕು, ಒಳ್ಳೆ ಕೆಲಸವನ್ನು ಮಾಡೋ ಸಾಮರ್ಥ್ಯವನ್ನು ಹೊಂದಿರಬೇಕು. ಇಲ್ಲಾಂದರೆ ಮುಂದಾಳೊಬ್ಬ ಕಾದಾಡಿದ್ರೆ, ಸೈನ್ಯ ಪೂರ್ತಿ ಕಾದಾಡಲೇ ಇಲ್ಲ ಅಂದರೆ ಯುದ್ಧದಲ್ಲಿ ಜಯಿಸೋದಾದರೂ ಹೇಗೆ? ಹಾಗೆ ವ್ಯವಸಾಯ ಅಂದರೂ ಅಷ್ಟೆ. ಈಗ ಒಂದು ತೋಟವನ್ನು ತೆಗೆದುಕೊಂಡ್ರೆ ಆ ತೋಟದಲ್ಲಿರುವಂತಹ ಪ್ರತಿಯೊಂದು ಮರವೂ ಕೂಡ ಆರೋಗ್ಯವಾಗಿರಬೇಕು. ಸಿರ್ಸಿಯ ಸಮೀಪ ಅಡಿಕೆಯನ್ನು ಬೆಳೆಯುವಂತಹ ಕೃಷಿಕರೊಬ್ಬರು ಅವರ ಅನುಭವಗಳನ್ನು ಹಂಚ್ಕೋತಾ ಇದ್ರು. ಅವರ ತೋಟದಲ್ಲಿರುವಂತಹ ಅಡಿಕೆ ಮರಗಳಿಗೆ ಬಣ್ಣ ಬಣ್ಣದ ದಾರಗಳನ್ನು ಕಟ್ಟಿದರು. ಇದೇನೋ ಬಹಳ ವಿಶೇಷ ಇದೆಯಲ್ಲ ಸ್ವಾಮಿ, ಯಾತಕ್ಕೆ ದಾರ ಕಟ್ಟಿದಿರಿ ಅಂದಾಗ ಅವರು ಹೇಳಿದ್ರು, ನೋಡಿ ಈಗ ಪ್ರತಿಯೊಂದು ಅಡಿಕೆ ಮರನೂ ಒಂದೇ ತರಹ ಇಳುವರಿಯನ್ನು ಕೊಡೋದಿಲ್ಲ. ಕೆಲವು ಮರಗಳು ವರ್ಷಕ್ಕೆ 5-6 ಗೊನೆ ಕೊಟ್ಟರೆ ಕೆಲವು 4-5 ಗೊನೆ ಕೊಡುತ್ತೆ, ಕೆಲವು 3-4 ಗೊನೆ ಕೊಡ್ತವೆ, ಕೆಲವು 2 ಗೊನೆ ಕೊಡಬಹುದು. ಈಗ ನಾನು 1 ಎಕರೆ ಅಡಿಕೆ ಮಾಡಿದ್ದೀನಿ, ನನಗೆ ಚೆನ್ನಾಗಿ ಖರ್ಚು ಮಾಡಿ ಬೆಳೆ ಬೆಳಿತೀನಿ, ಆದರೂ ಇಳುವರಿ ಬರ್ತಿಲ್ಲ ಅಂತ ಬಹಳ ಜನ ರೈತರು ಹೇಳ್ತಾರೆ. ಇಳುವರಿ ಕೊಡೋ ಸಾಮರ್ಥ್ಯ ಆ ಗಿಡಕ್ಕೆ ಇರಲಿಲ್ಲ ಅಂದರೆ ನೀವು ಎಷ್ಟು ಗೊಬ್ಬರ ಹಾಕಿದ್ರೇನು, ಎಷ್ಟು ನಿರ್ವಹಣೆ ಮಾಡಿದ್ರೇನು? ಅದಕ್ಕೆ ನಾನೇನು ಮಾಡ್ತೀನಿ, ಈ 6 ಗೊನೆ ಕೊಡ್ತಾವಲ್ಲ ಈ ಮರಗಳಿಗೆ ಹಸಿರು ದಾರ ಕಟ್ತೀನಿ, ಇನ್ನು 4-5 ಅಡಿಕೆ ಗೊನೆಗಳನ್ನು ಕೊಡೋ ಅಂಥವಕ್ಕೆ ನೀಲಿ ದಾರವನ್ನು ಕಟ್ತೀನಿ, 3-4 ಗೊನೆಯನ್ನು ಕೊಡೋ ಅಂಥವಕ್ಕೆ ಹಳದಿ ದಾರ ಕಟ್ತೀನಿ, 2 ಗೊನೆ ಕೊಡೋದಕ್ಕೆ ಕೆಂಪು ದಾರವನ್ನು ಕಟ್ಟಿರ್ತೀನಿ, ನೋಡ್ತೀನಿ 1 ವರ್ಷ ಅಥವಾ 2 ವರ್ಷ ಅವಕ್ಕೆ ಚೆನ್ನಾಗಿ ಪೋಷಣೆಯನ್ನು ಕೊಟ್ಟು ಗೊಬ್ಬರ ಕೊಟ್ಟು ವಿಶೇಷವಾದ ನಿರ್ವಹಣೆ ಮಾಡಿ ನೋಡ್ತೀನಿ, ಅವೇನಾದರೂ ದಾರಿಗೆ ಬರಲಿಲ್ಲ ಅಂದರೆ ನಿರ್ದಾಕ್ಷಿಣ್ಯವಾಗಿ ಅದನ್ನು ಕತ್ತರಿಸಾಕ್ಬಿಡ್ತೀನಿ. ಆಶ್ಚರ್ಯ ಆಗ್ಬೋದು, ಇದೇ ಮಾತನ್ನೇ ಅವ್ರು ಹೇಳಿದರು. ಆ ಮರಗಳನ್ನು ತೆಗೆದು ಮತ್ತೆ ಯಾವ ಮರಗಳು 5-6 ಗೊನೆ ಕೊಡ್ತಾವಲ್ಲ ಆ ಗೋಟನ್ನು ಸಂಗ್ರಹಿಸಿ ಸಸಿಗಳನ್ನು ನಾನು ಮೊದಲೇ ಮಾಡಿಟ್ಕೊಂಡಿರ್ತೀನಿ, ಅಂತಹ ಸಸಿಗಳನ್ನು ಅಲ್ಲಿ ಮರುನಾಟಿ ಮಾಡ್ತೀನಿ. ನನಗೇನಪ್ಪ, ಪ್ರತಿಯೊಂದು ಮರನೂ ಕನಿಷ್ಠ 4 ಗರಿಷ್ಠ 6 ಗೊನೆಯನ್ನು ಕೊಡಬೇಕು. ಆಗ ನಾನು 800 ಗಿಡ ಹಾಕಿರ್ತೀನೋ 1000 ಗಿಡ ಹಾಕಿರ್ತೀನೋ ನನಗೆ ಗರಿಷ್ಠ ಮಟ್ಟದ ಇಳುವರಿ ಬರುತ್ತೆ. 1-2 ಗೊನೆ, 1-6 ಗೊನೆ, 1-4 ಗೊನೆ ಈ ಥರ ಕೊಟ್ಕೊಂಡು ಹೋದರೆ ಉತ್ತಮವಾದ ಇಳುವರಿಯನ್ನು ಪಡೆಯೋದಾದರೂ ಹೇಗೆ ಅಂತ. ಆದರೆ ಅವು ತುಂಬ ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ರೆ ನಿಮಗೆ ಹೊಟ್ಟೆ ಉರಿಯಲ್ವಾ, ಇಷ್ಟು ದೊಡ್ಡ ಮರ ಕತ್ತರಿಸ್ಬೇಕಲ್ಲ ಅಂತ ಕೇಳಿದ್ರೆ ಅವರು ಹೇಳಿದ್ರು, ಇಲ್ಲ, ಆ ತರಹದ ತೀರ್ಮಾನವನ್ನು ನಾವು ರೈತರು ತೆಗೆದುಕೋಬೇಕಾಗತ್ತೆ, ಏಕೆಂದರೆ ಇದು ನನ್ನ ಬದುಕಿನ ಪ್ರಶ್ನೆ, ಮತ್ತು ಆ ತರಹ ಕತ್ತರಿಸಿದ ಅಡಿಕೆ ಗಿಡಗಳೇನಿದಾವಲ್ಲ ಅವು ನಮಗೆ ಅನುಕೂಲಕ್ಕೆ ಬರ್ತವೆ, ಅವನ್ನ ನಾವು ತೀರ್ ಮಾಡ್ಕೋಬೋದು, ರಿಪೀಸ್ ಮಾಡ್ಕೋಬೋದು, ಅವೇನು ನಮಗೆ ವೇಸ್ಟ್ ಆಗೋದಿಲ್ಲ. ಹಾಗಾಗಿ ರೈತರು ಇಂತಹ ತೀರ್ಮಾನವನ್ನು ತೆಗೆದುಕೊಂಡೇ ವ್ಯವಸಾಯ ಮಾಡಬೇಕು, ಆಗಷ್ಟೇ ನಾವು ವ್ಯವಸಾಯದಲ್ಲಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಅಂತ ಅವರು ಹೇಳಿದರು. ಈಗ ನೀವು ಕೂಡ ಆಲೋಚನೆ ಮಾಡಿ, ಈ ಅಂಶ ಪ್ರತಿಯೊಂದು ಬೆಳೆಯ ಬೇಸಾಯಕ್ಕೂ ಅನ್ವಯಿಸುತ್ತೆ, ಯಾಕೆಂದರೆ ಪ್ರತಿಯೊಂದು ಗಿಡ ಪ್ರತಿಯೊಂದು ಸಸ್ಯದ ಆರೋಗ್ಯನೂ ಕೂಡ ಅಷ್ಟೇ ಮುಖ್ಯ ಅಲ್ವಾ?
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಈ ಸಂಜೆ 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ ಮಾವು ಬೇಸಾಯ ಹಾಗೂ ಮಾರಾಟ ಈ ಕುರಿತು ಯಳಂದೂರು ತಾಲೂಕು ಕೆಸ್ತೂರು ಗ್ರಾಮದ ಬಿ ಸಿದ್ದರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ಕೆ ಶಿವಮೂರ್ತಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಆಕಾಶವಾಣಿ ಮೈಸೂರು FM 100.6. ವೇಳೆ 6:55 ಇನ್ನು ಮುಂದೆ ಸಂಸ್ಕೃತ ವಾರ್ತೆ ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ.

ಗಮನಿಸಿ, ಈ ಬೆಳಿಗ್ಗೆ 11 ಗಂಟೆಗೆ ಕನ್ನಡ ನುಡಿ ಪಯಣ, ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆ ಕುರಿತು ರಸಪ್ರಶ್ನೆ, ನೇರ ಫೋನಿನ್ ಕಾರ್ಯಕ್ರಮ ಪ್ರಸ್ತುತಿ ಎಎಸ್ ಗೋವಿಂದೇಗೌಡ. ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಕಾಡು ಕ್ಯಾಮರಾ ಮತ್ತು ಕಾಳಜಿ, ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವ ಪ್ರಸ್ತುತಿ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಈ ಬೆಳಿಗ್ಗೆ 7:15 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. ಇದು ಆಕಾಶವಾಣಿ ಮೈಸೂರು ಕೇಂದ್ರ FM 100.6. ವೇಳೆ 7:02 ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗಿವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳ್ಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
1: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
0: ಶ್ರೋತೃಗಳೇ ಗಮನಿಸಿ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕಾಡು ಕ್ಯಾಮರಾ ಮತ್ತು ಕಾಳಜಿ ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವಗಳನ್ನು ಕೇಳಬಹುದು. ಇವರೊಂದಿಗೆ ಆಶಾ. ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಕಾಯಿಲೆ ಕುರಿತು ಪತ್ತೆ ಹಚ್ಚುವ ವಿಧಾನಗಳ ಬಗ್ಗೆ ಮಾತನಾಡುತ್ತಾರೆ ಡಾಕ್ಟರ್ ಮಾಲತಿ. ಸಂದರ್ಶಕರು ಲತೀಶ್ ಪಾಲ್ದಾನೆ.
5: ಐಸ್ ಕ್ರೀಮ್ ಬೇಕೇ ಐಸ್ ಕ್ರೀಮ್ ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
6: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
7: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಈಗ ವಾರ್ತೆಗಳ ವಿವರ.

0: ಪ್ರಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿನ್ನೆ ಸಂಜೆ 7:30ಕ್ಕೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯ ಸ್ತಂಭನದಿಂದ ನಿಧನರಾದರು. ಅವರಿಗೆ 88 ವರ್ಷ ವಯಸ್ಸಾಗಿತ್ತು. 4 ಬಾರಿ ರಾಷ್ಟ್ರ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದರು. ಗಾನಕೋಗಿಲೆ ಎಂದೇ ಬಿರುದು ಪಡೆದಿದ್ದ ಸುಮಧುರ ಧ್ವನಿ, ಇನ್ನು ಮುಂದೆ ಸಾರ್ವಜನಿಕವಾಗಿ ಹಾಡುವುದಿಲ್ಲ ಎಂದು ಘೋಷಿಸಿದ ತಮ್ಮ ನೆಚ್ಚಿನ ಸ್ಥಳ ಮೈಸೂರಿನಲ್ಲೇ ಸ್ತಬ್ಧವಾಯಿತು. ಕಳೆದ 69 ವರ್ಷಗಳಿಂದ 20 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದಾರೆ. ಮೂಲತಃ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ರೆಪೆಲ್ಲೆ ತಾಲೂಕು ಪಲ್ಲಪಟ್ಟದವರು. ಮೈಸೂರಿನ ಮಹಾರಾಜ ಕಾಲೇಜ್ ಆವರಣದಲ್ಲಿ ಈ ಬೆಳಿಗ್ಗೆ 7:30ಕ್ಕೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡಲಾಗುವುದು. ಮೈಸೂರಿನ ಬೋಗಾದಿ ಬಳಿಯ ತೋಟದ ಮನೆಯಲ್ಲಿ ಇಂದು ಸಂಜೆ 4:30ಕ್ಕೆ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಸ್ ಜಾನಕಿ ಅವರ ಹೆಸರಿನ ಸ್ಮಾರಕ ನಿರ್ಮಾಣಕ್ಕೆ ಮೈಸೂರಿನಲ್ಲಿ ಉಚಿತವಾಗಿ ಭೂಮಿ ನೀಡುವುದಾಗಿ ಜೆಡಿಎಸ್ ಕಾರ್ಯಾಧ್ಯಕ್ಷ ಸಾರಾ ಮಹೇಶ್ ಪ್ರಕಟಿಸಿದ್ದಾರೆ. ಅನೇಕ ಗಣ್ಯರು ಶ್ರದ್ದಾಸುಮನ ಸಮರ್ಪಿಸಿದ್ದಾರೆ. ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ದಿನವನ್ನು ಕಡ್ಡಾಯವಾಗಿ ಆಚರಿಸಿ ಪೊಲೀಸ್ ಸಿಬ್ಬಂದಿ ಕುಂದುಕೊರತೆ ಆಲಿಕೆ ಸಭೆ ನಿಯಮಿತವಾಗಿ ನಡೆಸುವಂತೆ ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಮುದಾಯದ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯ ಸೇವಾ ಸಂಬಂಧಿ ಸಮಸ್ಯೆ, ಕುಂದುಕೊರತೆ ಹಾಗೂ ಕಲ್ಯಾಣಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ಆದ್ಯತೆ ನೀಡುವಂತೆ ಅವರು ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರಿಗೆ ಸೂಚಿಸಿದ್ದಾರೆ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಪ್ಲಾಸ್ಟಿಕ್ ಕೈಚೀಲ ಬೇಡ ಎನ್ನೋಣ, ಕಾಗದ ಕೈಚೀಲದ ಬಳಕೆ ಖಾತ್ರಿಪಡಿಸೋಣ ಎಂಬ ಧ್ಯೇಯದೊಂದಿಗೆ ಏಕಬಳಕೆ ಪ್ಲಾಸ್ಟಿಕ್ ಮಿತಗೊಳಿಸಿ ಮರುಬಳಕೆ ಮಾಡಿ ಹಾಗೂ ಭೂಮಿಯನ್ನು ಉಳಿಸಿ ಎಂಬ ಆಶಯದೊಂದಿಗೆ ವಿಶ್ವ ಕಾಗದ ಕೈಚೀಲ ದಿನ ಆಚರಿಸಲಾಗುತ್ತಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಮಂಗೇನಕೊಪ್ಪದ ಜಾಗೃತಿ ಸಂಸ್ಥೆಯ ವಿಶ್ವಸ್ಥರಾದ ಶಾರದಾ ಗೋಪಾಲ್ ದಾಬಡೆ ಏಕಬಳಕೆಯ ಪ್ಲಾಸ್ಟಿಕ್ ಮಾಲಿನ್ಯದ ಪರಿಸರ ಅಪಾಯಗಳ ಬಗ್ಗೆ ಜಾಗೃತಿ ಮತ್ತು ಜೈವಿಕ ವಿಘಟನೀಯ ಮರುಬಳಕೆ ಮಾಡಬಹುದಾದ ಪರಿಸರ ಸ್ನೇಹಿ ಕಾಗದ ಮತ್ತು ಬಟ್ಟೆ ಕೈಚೀಲಗಳ ಬಳಕೆಯನ್ನು ಪರ್ಯಾಯವಾಗಿ ಉತ್ತೇಜಿಸಲು ಶ್ರಮಿಸುತ್ತಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಶಾರದಾ ಗೋಪಾಲ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮ್ಮಲ್ಲಿ ಮೊದಲಿಂದನೂ ಯಾವುದೇ ಒಂದು ವಸ್ತುವನ್ನ ಎಷ್ಟು ಸಾರಿ ಬಳಸುದು, ಒಟ್ಟು ಸಾರಿ ಬಳಸಿಯೇ ಮತ್ತೆ ಅದನ್ನ ಬಳಸಲಿಕ್ಕೆ ಸಾಧ್ಯವಿಲ್ಲ ಅನಿಸುವಷ್ಟು, ಅಥವಾ ಅದು ಚೂರ್ ಚೂರಾಗಿ ಅದು ಮಣ್ಣಾಗೆ ಹೋಗ್ಬೇಕು ಅಲ್ಲಿ ತನಕ ಬಳಸೋ ರೂಢಿ ನಮ್ಮಲ್ಲಿ. ಒಂದು ಸೀರೆನೆ ತಗೊಳ್ಳಿ, ಅದು ಹಳೇದಾಯ್ತು ಅಂದ್ರೆ ಮಗಳಿಗೊಂದು ಲಂಗ ಆಗಿ, ಅದು ಹಳೇದಾಯ್ತು ಅಂದ್ರೆ ಮೊಮ್ಮಗಳಿಗೊಂದು ಫ್ರಾಕ್ ಆಗಿ, ಅಂಗಿ ಆಗಿ, ಮುಂದೆ ಅದು ಚೀಲ ಆಗಿ, ಕಡೆ ಕೈ ಒರೆಸೋ ಬಟ್ಟೆ ಆಗಿ, ಹೀಗೆ ಚೂರ್ ಚೂರಾಗಿ ಅದು ಮಣ್ಣಿಗೆ ಸೇರ್ಬೇಕು. ಮಣ್ಣು ಸೇರಿದ ನಂತರ ಸುದ ಅದು ಗಿಡಕ್ಕೊಂದು ಗೊಬ್ಬರ ಆಗಿ ಮತ್ತದು ನಮ್ಮ ಜೀವನವನ್ನ ಪ್ರವೇಶ ಮಾಡ್ತದೆ. ಯಾವುದೇ ವಸ್ತುವಿನ ಬಳಕೆ ಆ ರೀತಿ ಇತ್ತು. ಶಹರಗಳಲ್ಲಷ್ಟೇ ಏನು, ಹಳ್ಳಿಗಳಲ್ಲಿ ಕೂಡ ನಾವು ಈ ಗುಣವನ್ನ ಜನರಲ್ಲಿ ಕಾಣ್ತಾ ಇಲ್ಲ. ಈ ಗುಣವನ್ನ ಬಹುಶಃ ಇಲ್ಲವಾಗಿಸಿದ್ದು ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ಯಾವಾಗ ಪ್ರವೇಶ ಮಾಡ್ತು ನಮ್ಮ ಜೀವನವನ್ನ, ನಿಧಾನಕ್ಕೆ ಮರಿತಾ ಮರಿತಾ ಮರಿತಾ ಇವತ್ತು ಮರುಬಳಕೆ ಅನ್ನೋದನ್ನೇ ನಾವು ಮರ್ತು ಬಿಟ್ಟಿದೀವಿ. ಈ ಪ್ಲಾಸ್ಟಿಕ್ ಎಲ್ಲದರಲ್ಲೂ ಮತ್ತೆ ಎಲ್ಲಾ ರೀತಿಯಲ್ಲೂ ನಮಗೆ ಏನು ಸಿಗ್ಲಿಕ್ಕೆ ಶುರುವಾಯ್ತಲ್ಲ, ಅತಿ ಕಡಿಮೆ ಬೆಲೆದು ಎಲ್ಲಿ ಬೇಕಾದ್ರೂ ಹೇಗ್ ಬೇಕಾದ್ರೂ ಸಿಗ್ತದೆ ಅಂತ ಗೊತ್ತಾದ್ಮೇಲೆ ಜನ ಮರುಬಳಕೆ ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಹಳೆಯ ರೂಢಿಯನ್ನ ಮತ್ತೆ ಮರಳಿ ತರಲೇಬೇಕಾಗಿದೆ. ಪೇಪರ್ ಇಂದ ಬ್ಯಾಗ್ಗಳನ್ನ ಮಾಡೋದು, ಬಟ್ಟೆ ಅಂತೂ ಸಿಕ್ಕಿದೆ, ಚೀಲಗಳನ್ನಾಗಿ ಮಾಡಿ ಮಾರ್ಕೆಟ್ ಅನ್ನು ಪ್ರವೇಶ ಮಾಡಬೇಕು. ಪ್ಲಾಸ್ಟಿಕ್ ಮೇಲೆ ಹಾಕೊಂಡ್ ಬರ್ತಿದ್ರಲ್ಲ, ಅದನ್ನ ತಡೀಲಿಕ್ಕೆ ಸಾಧ್ಯ ಇದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರರ ಪಟ್ಟಿಯ ಪರಿಷ್ಕರಣೆ ಪ್ರಕ್ರಿಯೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸಲು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅವಳಿ ನಗರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಮತಗಟ್ಟೆಗಳಲ್ಲಿ ನಿನ್ನೆ ಹಾಗೂ ಇಂದು ಮತದಾರರ ಪಟ್ಟಿ ಪರಿಷ್ಕರಣೆ ವಿಶೇಷ ಅಭಿಯಾನ ಆಯೋಜಿಸಿದೆ. ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಘಾಳಿ ವಿವಿಧ ಮತಗಟ್ಟೆಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಲಿದ್ದಾರೆ. ಲೋಕ್ ಅದಾಲತ್ ಹಿನ್ನೆಲೆ ರಾಜೀ ಸಂಧಾನದಲ್ಲಿ ಧಾರವಾಡದ ಕೌಟುಂಬಿಕ ನ್ಯಾಯಾಲಯದಲ್ಲಿ 55 ಪ್ರಕರಣಗಳು ಇತ್ಯರ್ಥಗೊಂಡವು. 15 ದಂಪತಿಗಳು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪುನರ್ಮಿಲನಗೊಂಡು ಮತ್ತೆ ಒಂದಾಗಿ ಜೀವನ ನಡೆಸಲು ನಿರ್ಧರಿಸಿದ್ದು ವಿಶೇಷ. ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಎನ್ವಿ ವಿಜಯ್ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಕೆಲವು ದಂಪತಿಗಳು 5, 10 ಹಾಗೂ 16 ವರ್ಷಗಳಿಂದ ಬೇರೆ ಬೇರೆ ವಾಸಿಸುತ್ತಿದ್ದರೆ, ಒಂದು ಪ್ರಕರಣದಲ್ಲಿ ಕೇವಲ 3 ತಿಂಗಳಲ್ಲಿ ದೂರವಾಗಿದ್ದ ದಂಪತಿಯು ಪುನರ್ಮಿಲನಗೊಂಡಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮಲ್ಲಕಂಬ ಫೆಡರೇಷನ್ ಆಫ್ ಇಂಡಿಯಾ ರಾಜ್ಯ ಮಟ್ಟದ 2 ದಿನಗಳ ಮಲ್ಲಕಂಬ ಸ್ಪರ್ಧೆಯನ್ನು ಬೆಂಗಳೂರಿನ ಜೆಪಿ ನಗರದ ಶ್ರೀ ದುರ್ಗಾ ಪರಮೇಶ್ವರಿ ಮೈದಾನದಲ್ಲಿ ಆಯೋಜಿಸಿದ್ದು ಇಂದು ಸಮಾರೋಪಗೊಳ್ಳಲಿದೆ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಆಶಯದೊಂದಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಾರಥ್ಯದಲ್ಲಿ ಗ್ರಾಮೀಣ ಸೊಗಡಿನ ಮಲ್ಲಕಂಬ ಸ್ಪರ್ಧೆ ಆಯೋಜಿತವಾಗಿದ್ದು, ಗದಗ್ ಜಿಲ್ಲೆ ಲಕ್ಷ್ಮೇಶ್ವರದ ಖ್ಯಾತ ಮಲ್ಲಕಂಬ ತರಬೇತುದಾರ ಅಗಡಿ ಇಂಜಿನಿಯರಿಂಗ್ ಕಾಲೇಜಿನ ದೈಹಿಕ ಶಿಕ್ಷಣ ನಿರ್ದೇಶಕ ಸೋಮಶೇಖರ್ ಕೊಡ್ಲಿ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಮಲ್ಲಕಂಬ ಕ್ರೀಡೋತ್ಸವ 2026 ವಿವಿಧ ಜಿಲ್ಲೆಗಳಿಂದ ಸುಮಾರು 250 ಹೆಚ್ಚು ಬಾಲಕ ಬಾಲಕಿಯರು ಈ ಮೀಟ್ನಲ್ಲಿ ಭಾಗವಹಿಸ್ತಾ ಇದ್ದಾರೆ. 14 ವರ್ಷದ ಒಳಗಿನ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಮತ್ತು ರೋಪ್ ಮಲ್ಲಕಂಬದಲ್ಲಿ ತಮ್ಮ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು 14 ವರ್ಷ ಮೇಲ್ಪಟ್ಟ ಬಾಲಕರು ಹಾಗೂ ಬಾಲಕಿಯರು ಸ್ಥಿರ ಹಾಗೂ ರೋಪ್ ಮಲ್ಲಕಂಬದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿವಿಧ ಜಿಲ್ಲೆಗಳಿಂದ ಧಾರವಾಡ, ಬೆಂಗಳೂರು 4 ತಂಡಗಳು, ಗದಗ, ಬಾಗಲಕೋಟೆ, ಆನೇಕಲ್ಲು, ದಾವಣಗೆರೆ, ಮೂಡುಬಿದಿರೆ, ಶಿವಮೊಗ್ಗ, ಮೈಸೂರು, ವಿಜಯಪುರ, ರಾಮನಗರ, ಬೆಳಗಾವಿ, ಚಿತ್ರದುರ್ಗ, ಹೀಗೆ 17 ತಂಡಗಳು ಭಾಗವಹಿಸ್ತಾ ಇದ್ದು 2 ದಿನಗಳ ಸ್ಪರ್ಧೆ ನಡೀತಾ ಇದೆ. ನಗದ ಪುರಸ್ಕಾರ ಸಹಿತ ನೀಡ್ತಾ ಇದ್ದಾರೆ. ಕ್ರೀಡೋತ್ಸವ ನೋಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ಭಾಷಣದ ಖಂಡಿಕೆಯಲ್ಲಿ ದೇಶೀ ಕ್ರೀಡೆಯ ಮಲ್ಲಕಂಬವನ್ನು ಉತ್ತೇಜಿಸುವ ಸಲುವಾಗಿ ರಾಜ್ಯದ 3 ಕಡೆಗಳಲ್ಲಿ ಆಯೋಜಿಸತಕ್ಕಂತಹ ವ್ಯವಸ್ಥೆ ಮಾಡಿದ್ರು. ಯಾದಗಿರಿಯಲ್ಲಿ ಈಗಾಗಲೇ ಸ್ಪರ್ಧೆ ಮುಗಿದಿದೆ. 2ನೇ ಆವೃತ್ತಿಯ ಪ್ರದರ್ಶನ ಮತ್ತು ಸ್ಪರ್ಧೆ ಬೆಂಗಳೂರಿನಲ್ಲಿ ಈಗ ನಡೀತಾ ಇದೆ. ಇನ್ನು 3ನೇ ಆವೃತ್ತಿಯ ಸ್ಪರ್ಧೆ ಮತ್ತು ಪ್ರದರ್ಶನ ಧಾರವಾಡದಲ್ಲಿ ನಡೀತಾ ಇದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಷ್ಟೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ತನ್ನ 45ನೇ ಸಂಸ್ಥಾಪನಾ ದಿನವನ್ನು ಇಂದು ಆಚರಿಸುತ್ತಿದೆ. ಡಾ ಜಿ ಮಾದೇಗೌಡ ಸಮಾಜ ಸೇವಾ ಪ್ರಶಸ್ತಿಯನ್ನು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಅವರಿಗೆ ಮಂಡ್ಯದಲ್ಲಿ ಪ್ರದಾನಿಸಿ ಗೌರವಿಸಿದರು. ಮುತ್ಸದ್ದಿ ದಿವಂಗತ ಎಂಪಿ ಪ್ರಕಾಶ್ ಅವರ 86ನೇ ಜನ್ಮದಿನದ ಸ್ಮರಣಾರ್ಥ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ರಂಗಭಾರತಿ ರಂಗಮಂದಿರದಲ್ಲಿ ಕಂಚಿನ ಪುತ್ಥಳಿ ಅನಾವರಣಗೊಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖ್ಯಾತ ಬಹುಭಾಷೆಗಳ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಮೈಸೂರಿನಲ್ಲಿ ನಿಧನ. ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಪ್ರತಿ ತಿಂಗಳ 2ನೇ ಭಾನುವಾರ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಸಿಬ್ಬಂದಿ ದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆ ಬೆಂಗಳೂರಿನಲ್ಲಿ ಇಂದು ಸಮಾರೋಪ. ಇಂದು ವಿಶ್ವ ಕಾಗದ ಕೈಚೀಲ ಬಳಕೆ ಜನಜಾಗೃತಿ ದಿನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
6: ಸಮಯ 7:16.
7: ಆಕಾಶವಾಣಿ

0: ಮೈಸೂರು. ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಜಿ ಶಾಂತಕುಮಾರ್.
1: ಹುಲುಮಾನವರು ಮತ್ತು ಹುನ್ಮಾರಿ ದೇವರು. ಮುದುಮಲೆ ಮನೆಯಿಂದ ಉತ್ತರಕ್ಕೆ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಹಳೆಯ ಜೀಪ್ ರಸ್ತೆಯೊಂದಿತ್ತು. ಆ ದಿನಗಳಲ್ಲಿ ಪ್ರವಾಸಿಗರ ಹಾಗೂ ವಾಹನಗಳ ಸಂಖ್ಯೆ ತೀರಾ ಕಡಿಮೆ ಇದ್ದುದರಿಂದ ವಾರಕ್ಕೊಂದೋ ಎರಡೋ ಜೀಪುಗಳು ಮಾತ್ರ ಆ ರಸ್ತೆಯಲ್ಲಿ ಓಡಾಡುತ್ತಿದ್ದವು. ಆ ದಾರಿ ಕಾಡಿನ ಕಾಗುಣಿತಗಳ ಕಲಿಕೆಗೆ ನಮಗೆ ಹೇಳಿ ಮಾಡಿಸಿದ ಹೆದ್ದಾರಿಯಂತಿತ್ತು. ಒಮ್ಮೆ ಮನೆಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಈ ರಸ್ತೆಯ ಪಕ್ಕದ ಬಿದಿರಿನ ಮೆಳೆಯೊಂದರಲ್ಲಿ ಪುಟ್ಟ ಹಕ್ಕಿಯ ಗೂಡನ್ನು ನೋಡಿದ್ದೆವು. ಆಕಸ್ಮಿಕವಾಗಿ ಆ ಗೂಡನ್ನು ನೋಡಿದ್ದ ನಮಗೆ ಅದು ಯಾವ ಹಕ್ಕಿಯದೆಂದು ತಿಳಿದಿರಲಿಲ್ಲ. ಮರುದಿನ ಆ ಗೂಡಿನ ಬಳಿಗೆ ಹೋಗಲೆಂದು ನಮ್ಮ ನೆಚ್ಚಿನ ಕಾಡು ಹಾದಿಯಲ್ಲಿ ನಡೆದು ಹೋಗುತ್ತಿರುವಾಗ ದೂರದ ಹಳ್ಳದಿಂದ ಆನೆಗಳ ಕೂಗು ಕೇಳಿಬರುತ್ತಿತ್ತು. ದಾರಿಯಲ್ಲೊಂದೆಡೆ ಆಗತಾನೆ ಅಡ್ಡಹಾದು ಹಳ್ಳದ ಕಡೆಗೆ ಹೋಗಿದ್ದ ಚಿರತೆಯೊಂದರ ಹೆಜ್ಜೆಯ ಗುರುತುಗಳಿದ್ದವು. ಮಂಗಗಳ ಎಚ್ಚರಿಕೆಯ ಕೂಗಿನ್ನೂ ನಿಂತಿರಲಿಲ್ಲ. ಆದರೆ ಸೀದಾ ಆ ಗೂಡಿನಡೆಗೆ ನಡೆದಿದ್ದೆವು. ಆದರೆ ಗೂಡಿನಲ್ಲಿ ಮೊಟ್ಟೆಗಳಿವೆಯೇ ಎಂದು ತಿಳಿದುಕೊಳ್ಳುವಷ್ಟರಲ್ಲಿ ಬಿದಿರಿನ ಮುಳ್ಳುಗಳು ಗೀರಿ ಹಲವಾರು ಗಾಯಗಳಾಗಿದ್ದವು. ಸಮಯ ವ್ಯರ್ಥ ಮಾಡದೆ ಬೇಗ ಬೇಗ ರೆಂಬೆ ಕೊಂಬೆಗಳನ್ನು ಜೋಡಿಸಿ ಸೊಪ್ಪು ಕಡ್ಡಿಗಳನ್ನು ಹೊದಿಸಿ ಒಂದು ಹೈಡ್ ಅಥವಾ ಮರೆಯನ್ನು ನಿರ್ಮಿಸಿದೆವು. ಕ್ಯಾಮರಾದೊಡನೆ ಕುಳಿತವರು ಕಣ್ಣಿಗೆ ಬೀಳದಂತೆ ಮರೆ ಮಾಚುವುದು ಈ ಮರೆಯ ಉದ್ದೇಶ. ಕೃಪಾಕರ, ಫುಟ್ಬಾಲ್ ಆಡುವಾಗ ನನ್ನ ಎಡಗಾಲಿನ ಲಿಗ್ಮೆಂಟ್ ಹರಿದಿತ್ತು. ನಾನು ಆಗಷ್ಟೇ ಅದರಿಂದ ಚೇತರಿಸಿಕೊಳ್ಳುತ್ತಿದ್ದೆ. ಓಡಲು ಸಾಧ್ಯವಾಗುತ್ತಿರಲಿಲ್ಲ. ಕುಂಟೂತ ನಡೆಯುವುದು ಅಭ್ಯಾಸವಾಗಿತ್ತು. ಬಹುಶಃ ಸೇನಾನಿ ಚಿರತೆಯ ಹೆಜ್ಜೆಯ ಹಿಂದೆ ಹೋಗದಿದ್ದದ್ದಕ್ಕೆ ಇದೇ ಕಾರಣವಾಗಿತ್ತು. ಹೈಡ್ ಸಿದ್ಧವಾಗುತ್ತಿದ್ದಂತೆ ಸೇನಾನಿಯನ್ನು ಮರೆಯೊಳಗೆ ಕುರಿಸಿ ಸೊಪ್ಪು ಕಡ್ಡಿಗಳಿಂದ ಹೆಣೆದು ಅವನು ಕಾಣದಂತೆ ಮಾಡಿದೆವು. ಕ್ಯಾಮರಾ ಲೆನ್ಸ್ ಮಾತ್ರ ಹೊರಬರುವಂತೆ ಒಂದು ಕಿಂಡಿ ಬಿಟ್ಟರೆ ಬೇರೇನೂ ಕಾಣುತ್ತಿರಲಿಲ್ಲ. ಆನೆಯ ಕಾಡುಗಳಲ್ಲಿ ನೆಲದ ಮೇಲಿನ ಮರೆಗಳಲ್ಲಿ ಕುಳಿತವರು ಸಂಪೂರ್ಣ ಅಸಹಾಯಕರಾಗಿರುತ್ತಾರೆ. ಆ ದಿನ ಆನೆ ಕಾಯುವ ಜವಾಬ್ದಾರಿ ನನಗೆ ಬಂದಿತು. ಕುನ್ಮಾರಿ ನಮ್ಮೊಡನಿದ್ದ. 10 ವಯಸ್ಸಿನ ಸೋಲಿಗರ ಹುಡುಗ ಕುನ್ಮಾರಿ ನಮ್ಮೊಡನೆ ಕಾಡಿಗೆ ಬಂದಿದ್ದು ಅಂದೇ ಮೊದಲು. ಆದರೂ ಈ ಹುಡುಗನಿಗೆ ಕಾಡಿನ ದಾರಿ ದಿಕ್ಕು ದೆಸೆಗಳ ಬಗ್ಗೆಯಾಗಲಿ ನಾವು ಹೇಳಿಕೊಡುವುದು ಏನೂ ಇರಲಿಲ್ಲ. ಆದರೆ ಅವನು ನಮ್ಮೊಡನಿದ್ದಾಗ ಆತ ನಿರ್ವಹಿಸಬೇಕಾದ ಕೆಲಸವೇನೆಂಬುದು ವಿವರವಾಗಿ ಹೇಳಬೇಕಿತ್ತು. ಕುನ್ಮಾರಿಗೆ ಕಾಡಿನಲ್ಲಿ ನಮ್ಮ ದೌರ್ಬಲ್ಯಗಳೇನೆಂದು ತಿಳಿದಿರಲಿಲ್ಲ. ಅಲ್ಲದೆ ಪೇಟೆಯಲ್ಲಿ ಬೆಳೆದ ಜನ ಕಾಡಿನಲ್ಲಿ ಎಷ್ಟು ಅವಿವೇಕಿಗಳಾಗಿರಬಹುದೆಂಬ ತಿಳುವಳಿಕೆ ಕೂಡ ಅವನಿಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಕುನ್ಮಾರಿಗೆ ತಾನು ಕಾಡಿನಲ್ಲಿ ಬದುಕುಳಿಯುವ ಕಲೆ ಕರಗತವಾಗಿತ್ತೇವಿನ ಬೇರೆಯವರನ್ನು ತಾನೇ ರಕ್ಷಿಸಬೇಕಾಗಬಹುದೆಂಬ ಆಲೋಚನೆ ಇರಲೇ ಇಲ್ಲ. ಕಾಡಿನಲ್ಲಿ ಸ್ವಲ್ಪ ದೂರ ಸುತ್ತಾಡಿಕೊಂಡಿದ್ದು ಆನೆಗಳೇನಾದರೂ ಮರೆಯ ಕಡೆಗೆ ಬರುತ್ತಿರುವಂತೆ ಕಂಡರೆ ಕೂಡಲೇ ಬಂದು ನನಗೆ ತಿಳಿಸಬೇಕೆಂದು ಕುನ್ಮಾರಿಗೆ ಹೇಳಿಕಳಿಸಿದ್ದೆ. ಬಳಿಕ ಸುಮಾರು 70 ಮೀಟರ್ ದೂರದಲ್ಲಿ ಸೇನಾನಿ ಕುಳಿತಿದ್ದ ಮರೆ ಕಾಣುವಂತಹ ಜಾಗ ಹುಡುಕಿ ಕುಳಿತೆ. ಕಣಗಾತ್ರದ ಉಣ್ಣೆಯಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನದಲ್ಲಿ ನಾನು ಆನೆ ದಾರಿಯನ್ನು ಆಯ್ಕೆ ಮಾಡಿಕೊಂಡಿದ್ದೆ. ಆ ಕಾಲುದಾರಿ 100+ ವರ್ಷಗಳಿಂದ ನಿರಂತರವಾಗಿ ಆನೆಗಳು ತಿರುಗಾಡಿ ಸವೆದು ಸಾಕಷ್ಟು ಅಗಲವಾಗಿತ್ತು. ಸೇನಾನಿ ಮುದುಮಲೆ ಕಾಡಿನ ಹೆಚ್ಚಿನ ಹಕ್ಕಿಗಳ ಪರಿಚಯ ನಮಗಿತ್ತು. ಆ ಬಿದಿರಿನ ಮೇಲೆ ಸ್ವಲ್ಪ ತಗ್ಗಿನಲ್ಲಿತ್ತು. ಹಾಗಾಗಿ ನಾವು ನಿರ್ಮಿಸಿದ್ದ ಮರೆ ಕೂಡ ಪಕ್ಕದ ಕಾಲುದಾರಿಗಿಂತ 3 ಅಡಿಗಳಷ್ಟು ಕೆಳಗಿತ್ತು. ಕೃಪಾ ಅಲ್ಲಿಂದ ಹೊರಟ ಸ್ವಲ್ಪ ಹೊತ್ತಿನಲ್ಲಿ ನನ್ನ ಎಡಭಾಗಕ್ಕೆ ನಸುಗಂದು ಬಣ್ಣದ ಪುಟ್ಟ ಹಕ್ಕಿಯೊಂದು ಕಂಡುಬಂತು. ಸಣ್ಣ ಕಿಂಡಿಗಳಲ್ಲಿ ಅಲ್ಪ ಸ್ವಲ್ಪ ಮಾತ್ರ ಕಾಣುತ್ತಿತ್ತು. ಹಾಗಾಗಿ ಹಕ್ಕಿಯನ್ನು ಗುರುತು ಹಿಡಿಯಲು ಸಾಧ್ಯವಾಗಲೇ ಇಲ್ಲ. ಆದರೆ ಅದು ಒಮ್ಮೆ ಕಂಠ ಬಿಚ್ಚಿ ಹಾಡಿದಾಗ ಅದನ್ನು ನೋಡಿ ಗುರುತಿಸುವ ಅವಶ್ಯಕತೆ ಇರಲಿಲ್ಲ. ಅದು ಕ್ವಾಕರ್ ಬ್ಯಾಬ್ಲರ್ ಹಕ್ಕಿಯೆಂದು ಮನದಟ್ಟಾಯಿತು. ಈ ಹಕ್ಕಿಯ ಗೂಡನ್ನು ನಾವು ಇದಕ್ಕೂ ಮುನ್ನ ನೋಡಿಯೇ ಇರಲಿಲ್ಲ. ಹಾಗಾಗಿ ನನಗೆ ಎಲ್ಲಿಲ್ಲದ ಸಂತೋಷವಾಗಿತ್ತು. ಆದರೆ ಮುಂದಿನ ಕೆಲವು ನಿಮಿಷಗಳಲ್ಲಿ ನೀಲಿ ಸಾಮ್ರಾಟ ಹಕ್ಕಿ ತನ್ನ ಬಲಗಡೆಯಿಂದ ಕೂಗಿತು. ಸಾಮಾನ್ಯವಾಗಿ ಬೇರೊಂದು ಹಕ್ಕಿಯ ಗೂಡಿನ ಬಳಿ ಮತ್ತೊಂದು ಜಾತಿಯ ಹಕ್ಕಿ ಬಂದು ಕುಳಿತು ಹಾಡುವುದಾಗಲಿ ಅಪರೂಪ. ಆದರೆ ನನ್ನ ಮರೆಯೊಳಗಿಂದ ಅದು ಸರಿಯಾಗಿ ಕಾಣುತ್ತಿರಲಿಲ್ಲ. ಸ್ವಲ್ಪ ಹೊತ್ತಿನ ಅನಂತರ ನೀಲಿ ಸಾಮ್ರಾಟ ಹಕ್ಕಿ ಅಲ್ಲಿಂದ ಕೆಲವೇ ಅಡಿಗಳ ದೂರದಲ್ಲಿ ಗೂಡು ಕಟ್ಟುತ್ತಿರುವುದು ಕಂಡುಬಂತು. ನನ್ನ ಮರೆ ಅವಸರದಲ್ಲಿ ಕಟ್ಟಿದ್ದರಿಂದ ಸ್ವಲ್ಪ ಇಕ್ಕಟ್ಟಾಗಿತ್ತು. ಆದರೆ ಈ 2 ಸುಂದರ ಹಕ್ಕಿಗಳ ನಡುವೆ ನನ್ನ ಕಾಲು ಮರಗಟ್ಟಿದ್ದು ಕೂಡ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಕೃಪಾಕರ, ನಾನು ಕುಳಿತ ಜಾಗದಲ್ಲಿ ಹಕ್ಕಿಗಳ ಹಾಡುಗಾರಿಕೆ ಭರ್ಜರಿಯಾಗಿ ನಡೆಯಿತು. ಉದ್ದ ಬಾಲದ ಕಾಜಾಣ, ಕಾಮಳಿಗಳ ಜುಗಲ್ಬಂದಿಯ ಅಮೋಘ ಏರಿಳಿತಗಳು ಗುಟರ ಹಕ್ಕಿಗಳ ಕರೆಯ ಏಕತಾನತೆಯನ್ನು ಮುರಿದು ವೈವಿಧ್ಯವನ್ನು ಕಟ್ಟಿಕೊಟ್ಟಿದವು. ಬಹುಶಃ ಒಂದು ಗಂಟೆಯೇ ಕಳೆದಿರಬಹುದು. ಇದ್ದಕ್ಕಿದ್ದಂತೆ ನನ್ನ ಹಿಂದೆ ಏನೋ ಓಡಿ ಬಂದಂತಾಯಿತು. ಹಿಂದಿರುಗಿ ನೋಡಿದ ಆ ಕ್ಷಣದಲ್ಲಿ ಓಡಿ ಬರುತ್ತಿದ್ದ ಕುನ್ಮಾರಿ ನಾನು ಕುಳಿತಿದ್ದ ಕಾಲುದಾರಿಯನ್ನು ಅಡ್ಡಹಾದು ಕಾಡಿನಲ್ಲಿ ಕಣ್ಮರೆಯಾದ. ಹೋಗುವಾಗ ಏನೋ ತಮಿಳಿನಲ್ಲಿ ಹೇಳಿದಂತಾಯಿತು. ಕುನ್ಮಾರಿಯ ಅವಸರ ನೋಡಿದಾಗಲೇ ಅವನ ಹಿಂದೆ ಏನೋ ಓಡಿ ಬರುತ್ತಿರುವುದು ಖಾತರಿಯಾಗಿತ್ತು. ದಿಢೀರನೆ ಎದ್ದು ಓಡುವ ಮುನ್ನವೇ ನಾನು ಮುಗ್ಗರಿಸಿದೆ. ಆಗ ಯಾವುದೋ ದೊಡ್ಡ ಪ್ರಾಣಿ ಪೊದೆಗಳನ್ನು ತಳ್ಳಿಕೊಂಡು ಓಡಿ ಬರುತ್ತಿರುವ ಶಬ್ದ ಕೇಳಿತು. ನಾನು ಓಡಿದೆ. ಕಾಡು ನುಗ್ಗಿ ಅಡ್ಡದಾರಿ ಹಿಡಿದು ಮರೆಯತ್ತ ಓಡಿದೆ. ಅಷ್ಟೊತ್ತಿಗಾಗಲೇ ನನ್ನ ಹಿಂದೆ ಬರುತ್ತಿರುವ ಪ್ರಾಣಿ ಆನೆ ಎಂದು ನನಗೆ ಖಚಿತವಾಗಿತ್ತು. ಮರೆಯ ಪಕ್ಕ ಬಂದಾಗ ಸೇನಾನಿಗೆ ಓಡು ಆನೆ ಎಂದು ಎರಡು ಪದಗಳನ್ನಷ್ಟೇ ಕೂಗಿ ಓಡಿ ಹೋದೆ. ಮರೆಯನ್ನು ಕಡ್ಡಿ ಸೊಪ್ಪುಗಳಿಂದ ಕುನ್ಮಾರಿ ಹೇಗೆ ಬೀಗಿದ್ದನೆಂದರೆ ಸೇನಾನಿ ಓಡುವುದಿರಲಿ ಅವನಿಗೆ ಹೊರಬರಲು ಸಹ ಕಷ್ಟವಾಗುತ್ತಿತ್ತು. ಆದರೆ ಇವೆಲ್ಲ ನನಗೆ ಆ ಕ್ಷಣದಲ್ಲಿ ಹೊಳೆಯಲೇ ಇಲ್ಲ. ಸೇನಾನಿ ಬಹಳ ಸಮಯವೇ ಕಳೆದಿರಬಹುದು. ಅವೆರಡು ಪುಟಾಣಿ ಹಕ್ಕಿಗಳ ಸಾನ್ನಿಧ್ಯದಲ್ಲಿ ನನಗೆ ಹೊರಪ್ರಪಂಚವೇ ಮರೆತು ಹೋಗಿತ್ತು. ಆಗ ನನ್ನ ಹಿಂದೆ ಕೃಪಾ ಓಡಿದ್ದು ಓಡುತ್ತಾ ಏನೋ ಹೇಳಿದ್ದು ಕೇಳಿಸಿತು. ಆ ಕ್ಷಣ ಏನಾಗುತ್ತಿದೆ ಎಂದು ತಿಳಿಯಲಿಲ್ಲ. ಏನೋ ಅವನನ್ನು ಅಟ್ಟಿಸಿಕೊಂಡು ಬಂದಿದೆ. ಅದಿನ್ನೇನೂ ಆಗಿರಲು ಸಾಧ್ಯವಿಲ್ಲ. ಆನೆಯೊಂದನ್ನು ಬಿಟ್ಟು ಅದೇ ಸಮಯದಲ್ಲಿ ನನಗೇನೋ ಭಾರಿ ಸದ್ದು ಕೇಳಿದಂತಾಯಿತು. ಅದು ನನಗೆ ಹೆದರಿಕೊಳ್ಳಲು ಕೂಡ ಅವಕಾಶವಿರದಷ್ಟು ಅನಿರೀಕ್ಷಿತವಾಗಿತ್ತು. ಹೈಡಿನಲ್ಲಿ ಹಿಂದೆ ಸರಿದು ಕುಳಿತೆ. ಅಷ್ಟರಲ್ಲಿ ಅದೇ ರೀತಿಯ ಸದ್ದು ನನ್ನ ಮೇಲೆ ಬಂದಂತಾಯಿತು. ಹಿಂದೆ ತೆವಳಿ ಹೈಡಿನೊಳಗೆ ಮರೆಯಾದೆ. ಮತ್ತೆ ನಾಲ್ಕು ಭಾರಿ ಗಾತ್ರದ ಕಾಲುಗಳು ನನ್ನನ್ನು ದಾಟಿ ಮುಂದೆ ಹೋದವು. ನಡೆಯುತ್ತಿರುವುದೇನೆಂದು ಅರಿಯಲು ಪ್ರಯತ್ನಿಸಿದೆ. ಆದರೆ ಮರೆಯೊಳಗಿಂದ ಕಂಡಿದ್ದ ದೃಶ್ಯಗಳು ಅಸ್ಪಷ್ಟವಾಗಿದ್ದುದರಿಂದ ಒಟ್ಟಾರೆ ಚಿತ್ರಣ ನನಗೆ ಮೂಡಲಿಲ್ಲ. ಕೃಪಾಕರ, ಹೈಡಿನಿಂದ 50 ಮೀಟರ್ ದೂರದಲ್ಲಿ ಮಳೆಗಾಲದಲ್ಲಿ ಮಾತ್ರ ಹರಿಯುವ ತೊರೆಯೊಂದಿತ್ತು. ನಾನು ನೇರವಾಗಿ ಆ ಹಳ್ಳದತ್ತ ಓಡಿ ಮರಳಿನ ಮೇಲೆ ಹಾರಿಕೊಂಡೆ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಬ್ರಿಟಿಷ್ ಕಾಲದಲ್ಲಿ ನಿರ್ಮಿಸಿದ್ದ ಸಣ್ಣ ಸೇತುವೆಯೊಂದಿತ್ತು. ಜೀಪ್ ರಸ್ತೆ ಈ ತೊರೆಯ ಮೇಲಿಂದ ಸಾಗಲು ಈ ಸೇತುವೆ ನಿರ್ಮಾಣಗೊಂಡಿತ್ತು. ಹಿಂದೆ ಮುಂದೆ ಯೋಚನೆ ಮಾಡದೆ ನಾನು ಆ ಸೇತುವೆಯ ಕೆಳಗೆ ಸೇರಿಕೊಂಡೆ. ಯಾವುದೋ ಭಾರವಾದ ಹೆಜ್ಜೆಗಳು ನನ್ನ ನೆತ್ತಿಯ ಮೇಲಿನ ರಸ್ತೆಯಲ್ಲಿ ಓಡಿದ ಅನುಭವವಾಯಿತು. ಸೇತುವೆ ಅದುರಿತು. ಆ ಸದ್ದುಗಳ ಹೊರತಾಗಿ ನನಗೇನೂ ಕಾಣಲಿಲ್ಲ. ಅನಂತರ ಮೌನ, ದೀರ್ಘ ಮೌನ. ಸೇನಾನಿ ಸ್ಥಿಮಿತಕ್ಕೆ ಬಂದು ಪ್ರಶಾಂತನಾಗಲು ನನಗೆ ಬಹಳ ಸಮಯವೇ ಹಿಡಿಯಿತು. ಕ್ಯಾಮರಾ ಮತ್ತು ಲೆನ್ಸ್ಗಳನ್ನು ಹಿಡಿದು ಹೊರಗೆ ಬಂದೆ. ನನಗೆ ಕೇವಲ 50 ಅಡಿ ದೂರದಲ್ಲಿ ಭಾರೀ ಆನೆಯೊಂದರ ಹಿಂಭಾಗ ಕಂಡಿತು. ನಾನು ಇನ್ನೂ ಸ್ವಲ್ಪ ಸರಿದು ನೋಡಿದೆ. ಸೇತುವೆ ಇನ್ನೊಂದು ಭಾಗದಲ್ಲಿ ಮತ್ತೊಂದು ಆನೆ ನಿಂತು ಹಿಂದಿರುಗಿ ಈ ಕಡೆ ನೋಡುತ್ತಿತ್ತು. ಆಗಷ್ಟೇ ಅವೆರಡೂ ಆನೆಗಳು ಲದ್ದಿ ಹಾಕಿದವು. ಇಷ್ಟರಲ್ಲಿ ನನ್ನ ಮನಸ್ಥಿತಿ ನಿಯಂತ್ರಣಕ್ಕೆ ಬಂದಿತ್ತು. ಆನೆ ವಿಜ್ಞಾನಿ ಮಿತ್ರ ಅಜಯ್ ದೇಸಾಯಿಯ ಉಪಯೋಗಕ್ಕೆ ಬರಬಹುದೆಂದು ಆ ಆನೆಗಳ ಚಿತ್ರಗಳನ್ನು ತೆಗೆಯಲು ತೀರ್ಮಾನಿಸಿದೆ. ಆ ದಿನಗಳಲ್ಲಿ ಗಂಡಾನೆಗಳ ಕಳಬೇಟೆ ಅತಿರೇಕಕ್ಕೆ ತಲುಪಿದ್ದರಿಂದ ಆ ಚಿತ್ರಗಳು ಅವರ ಸಂಶೋಧನೆಯ ನೆರವಿಗೆ ಬರಬಹುದೆಂದು ತಿಳಿದೆ. ಕೈಯಲ್ಲಿ ಕ್ಯಾಮರಾ ಹಿಡಿದು ಚಿತ್ರ ತೆಗೆಯುವ ಪ್ರಯತ್ನ ಮಾಡಿದೆ. ಕ್ಯಾಮರಾದೊಳಗೆ ಆನೆಗಳು ಕಾಣಲೇ ಇಲ್ಲ. ನಡಗುತ್ತಿದ್ದ ನನ್ನ ಕೈಗಳು ಹಿಡಿದಿದ್ದ ಕ್ಯಾಮರಾದಲ್ಲಿ ಆನೆಗಳೇನು, ಕಾಡೇ ಕಾಣೆಯಾಗಿತ್ತು. ಕೃಪಾಕರ, ಸೇತುವೆ ಕೆಳಗಿದ್ದ ನನಗೆ ಹೊರಗೆ ಏನಾಗುತ್ತಿದೆ ಎಂಬುದು ಗೊತ್ತಿರಲಿಲ್ಲ. ಏನೋ ಓಡಿದ ಸದ್ದಾಯಿತು. ಇದರ ನಡುವೆ ನನ್ನ ಎಡಕ್ಕೆ ತೀರ ಹತ್ತಿರದಲ್ಲಿ ಆನೆಯ ಸೊಂಡಿಲು ಕಂಡಿತು. ಆ ಕ್ಷಣ ನಾನು ತಲ್ಲಣ್ಣಗೊಂಡಿದ್ದೆ. ಬಹಳ ಸಮಯ ಕಳೆದಂತಾಯಿತು. ಹಾಗೆ ಎರಡೂ ಕಡೆ ಗಮನಿಸುತ್ತಾ ನಿಂತಿದ್ದೆ. ಆಗ ಇದ್ದಕ್ಕಿದ್ದಂತೆ ನನ್ನಿಂದ ಕೇವಲ 30 ಮೀಟರ್ ದೂರದಲ್ಲಿ ಆನೆಯೊಂದು ಹಳ್ಳಕ್ಕೆ ಇಳಿಯಿತು. ನಾನು ಮೆಲ್ಲನೆ ಸೇತುವೆಯ ಮತ್ತೊಂದು ಭಾಗಕ್ಕೆ ಜರುಗಿ ನಿಂತೆ. ಅಲ್ಲಿ ಕನಿಷ್ಠ 2 ಆನೆಗಳಿರುವುದನ್ನು ಈಗಷ್ಟೇ ಮನಗಂಡಿದ್ದರಿಂದ ಮತ್ತೊಂದು ಆನೆ ಎಲ್ಲಿರಬಹುದೆಂದು ಯೋಚಿಸುತ್ತಿದ್ದೆ. ಹಾಗಾಗಿ ನಾನು ಓಡುವ ಆಲೋಚನೆ ಮಾಡಲಿಲ್ಲ. ಬಳಿಕ ಸೇತುವೆಯ ಮತ್ತೊಂದು ತುದಿಯಿಂದ ಹೊರಗೆ ಇಣುಕಿದೆ. ನನ್ನ ಮುಂದೆ ನಿಂತಿದ್ದ ಸಲಗ ಹಳ್ಳದೊಳಗಿಂದ ಬರುತ್ತಿರುವ ಮತ್ತೊಂದು ಸಲಗವನ್ನು ದೃಷ್ಟಿಸುತ್ತಾ ನಿಂತಿತು. ಅನಂತರ ಅದು ಕಾಡಿನೊಳಗೆ ಓಡಿ ಮರೆಯಾಯಿತು. ಸೇತುವೆಯಿಂದ ಹೊರಬಂದು ಪೊದರುಗಳ ಮರೆಯಲ್ಲಿ ನಿಂತು ನೋಡಿದೆ. ಹಳ್ಳದಿಂದ ಏರಿ ಬಂದ ಆ ಸಲಗ ಓಡಿ ಹೋದ ಆನೆಯನ್ನು ಹಿಂಬಾಲಿಸಿ ಓಡಿತ್ತು. ಆಗ ಸನ್ನಿವೇಶದ ಅರಿವಾಯಿತು. ಬಹುಶಃ ಆ ಎರಡು ಸಲಗಗಳ ನಡುವೆ ಅಷ್ಟೇನು ಗಂಭೀರವಲ್ಲದ ಕಾದಾಟ ನಡೆದಿತ್ತು. ಆಕಸ್ಮಿಕವಾಗಿ ನಾವು ಅವುಗಳ ಕಾದಾಟದ ನಡುವೆ ಸಿಕ್ಕಿಹಾಕಿಕೊಂಡಿದ್ದೆವು. ಆ ಪರಿಸ್ಥಿತಿಯಲ್ಲಿ ಅವುಗಳಿಗೆ ನಮ್ಮ ಬಗ್ಗೆ ಚಿಂತಿಸಲು ಕೂಡ ಸಮಯವಿರಲಿಲ್ಲ. ಇವೆಲ್ಲ ಮುಗಿದು ಮತ್ತೆ ನಾವು ಒಂದಾದಾಗ ಭಯ ಮಾಸಿರಲಿಲ್ಲ, ಮಾತು ಬಂದಿರಲಿಲ್ಲ. ಆದರೆ ಕುನ್ಮಾರಿ ಎತ್ತ ಹೋದನೆಂದು ಚಿಂತಿಸಿದ್ದೆವು. ಅತ್ತಿತ್ತ ನೋಡುವಾಗ ಸಾ ಎಂಬ ಸಣ್ಣ ಧ್ವನಿ ಆಕಾಶದಿಂದ ಮೂಡಿ ಬಂತು. ಕುನ್ಮಾರಿ ಆನೆ ಬಂದಾಗ 60 ಅಡಿ ಎತ್ತರದ ಮರವನ್ನು ಕ್ಷಣಾರ್ಧದಲ್ಲಿ ಏರಿ ಕುಳಿತಿದ್ದ. ಗಾರ್ಡ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಆತ ನಡೆದ ಇಡೀ ಘಟನೆಯನ್ನು ವೀಕ್ಷಿಸುತ್ತಿದ್ದ. ಅಥವಾ ಹುಲುಮಾನವರ ಬದುಕಿನಲ್ಲಿ ಹಸ್ತಕ್ಷೇಪ ಮಾಡದ. ದೇವರಂತೆ ಸ್ಥಿತಪ್ರಜ್ಞನಾಗಿ ಕುಳಿತು ಎಲ್ಲವನ್ನೂ ನೋಡಿದ. ಕನಿಷ್ಠ ಆತ ಗಟ್ಟಿಯಾಗಿ ಕೂವು ಹಾಕಿ ಆನೆಗಳ ಗಮನವನ್ನು ಬೇರೆಡೆಗೆ ತಿರುಗಿಸುವ ಪ್ರಯತ್ನವನ್ನು ಮಾಡಬಹುದಿತ್ತಲ್ಲ ಎನಿಸಿತು. ಆ ಕಾಡು ಹುಡುಗರ ಮನೋಭಾವ ತಿಳಿದಿದ್ದರಿಂದ ನಾವೇನೂ ಪ್ರಶ್ನೆಗಳನ್ನು ಕೇಳಲಿಲ್ಲ. ಪೇಟೆ ಮಂದಿಯ ಅಜ್ಞಾನಗಳು, ಇತಿಮಿತಿಗಳು ಅವರಿಗೆಂದೂ ಅರ್ಥವಾಗುವುದಿಲ್ಲ. ಬಳಿಕ ದೀರ್ಘಕಾಲ ಮೌನವಾಗಿ ಅಲ್ಲೇ ನಿಂತಿದ್ದವು. ಎದುರಾಗಿದ್ದ ಆಘಾತಕಾರಿ ಘಟನೆಯ ನೆನಪಿನಿಂದ ಸಂಪೂರ್ಣವಾಗಿ ಹೊರಬರಲು ಸಾಧ್ಯವಾಗಿರಲಿಲ್ಲ. ಜರುಗಿದ ಅವಘಡಕ್ಕೆ ಸಾಕ್ಷಿಯಾಗಿ ಸೇತುವೆಯ ಎರಡೂ ಬದಿಯಲ್ಲಿ ಹಬಿಯಾಡುತ್ತಿದ್ದ ಆನೆಯ ಲದ್ದಿಗಳಷ್ಟೇ ಉಳಿದಿದ್ದುವು ಅಷ್ಟೇ. ಇದ್ದಕ್ಕಿದ್ದಂತೆ ಕಾಡಿನ ರಸ್ತೆಯಲ್ಲಿ ಜೀಪೊಂದು ಪ್ರತ್ಯಕ್ಷವಾಯಿತು. ಸಮುದ್ರ ತೀರದ ತೆಂಗಿನ ಮರಗಳ ಚಿತ್ರವಿದ್ದ ಬಿಳಿ ಗೋವಾ ಟೀಶರ್ಟ್ಗಳನ್ನು ತೊಟ್ಟಿದ್ದ ನಾಲ್ಕು ಮಂದಿ ಜೀಪ್ನ ಹಿಂಬದಿಯಲ್ಲಿ ನಿಂತಿದ್ದರು. ಬೆಲ್ಟಿನ ಹಿಡಿತದಿಂದ ಜಾರಿಕೊಂಡಿದ್ದ ಅವರ ದಡೂತಿ ಹೊಟ್ಟೆಗಳು ಜೀಪ್ ಹಳ್ಳಕೊಳ್ಳಗಳಲ್ಲಿ ತೂಗುತ್ತಾ ಚಲಿಸುವಾಗ ಮೆಕ್ಸಿಕನ್ ವೇವ್ನಂತೆ ಲಯಬದ್ಧವಾಗಿ ಬಳುಕುತ್ತಿದ್ದವು. ನಮ್ಮನ್ನು ಗುರುತಿಸಿದ ಚಾಲಕ ಜೀಪ್ ನಿಲ್ಲಿಸಿದ. ಈ ಅತಿಥಿಗಳಿಗೆ ಕಾಡಿನಲ್ಲಿ ಯಾವ ಪ್ರಾಣಿಯೂ ಕಂಡಿಲ್ಲ, ನೀವು ಏನನ್ನಾದರೂ ಕಂಡಿರಾ ಎಂದು ತಮಿಳಿನಲ್ಲಿ ಕೇಳಿದ. ಏನೂ ಇಲ್ಲವೆಂದು ತಲೆಯಾಡಿಸಿದೆವು. ನಮಸ್ಕಾರ ಹೇಳಿದ ಚಾಲಕ ಮುಂದುವರೆದ. ಆ ಹಳೆಯ ಜೀಪ್ ಅತಿಥಿಗಳ ಭಾರಕ್ಕೆ ಮುರಿದೇ ಹೋದಂತೆ ಶಬ್ದ ಮಾಡುತ್ತಾ ಸಾಗುತ್ತಿತ್ತು. ಆ ಎಲ್ಲ ಶಬ್ದಗಳ ನಡುವೆಯೂ ಈ ಕಾಡಿನಲ್ಲಿ ಏನೂ ಇಲ್ಲ, ಬರೀ ಆನೆ ಚಿತ್ರ ಬರೆದು ನಿಲ್ಲಿಸೋರೆ ಅಷ್ಟೇ, ನಾನು ಆಗ್ಲೇ ಹೇಳಿಲ್ವಾ ಈ ಕಾಡು ಪೂರ ಖಾಲಿ ಅಂತ ಎಂದು ಹಿಂದಿ ಇಂಗ್ಲಿಷ್ನಲ್ಲಿದ್ದ ಅವರ ಮಾತುಗಳು ಕುಹಕನಗೆ ನಮಗೆ ಕೇಳಿಬರುತ್ತಿತ್ತು. ಕುನ್ಮಾರಿಗೆ ಅವರ ಭಾಷೆ ಅರ್ಥವಾಗಲಿಲ್ಲ. ಕೆಲವೇ ನಿಮಿಷಗಳಲ್ಲಿ ಇನ್ನೊಂದು ಜೀಪ್ ಅಲ್ಲಿಗೆ ಆಗಮಿಸಿತು. ವಾಹನಗಳೇ ಬಾರದ ಆ ರಸ್ತೆಯಲ್ಲಿ ಮತ್ತೊಂದು ಜೀಪ್ ಬಂದಾಗ ಅಚ್ಚರಿಯಾಯಿತು. ಆದರೆ ಅದು ಪ್ರವಾಸಿಗಳ ಜೀಪ್ ಆಗಿರಲಿಲ್ಲ. ಕಾಡಿನ ಭಾಷೆಯಲ್ಲಿ ನಿಪುಣನಾದ ಜೇನುಕುರುಬರ ಚೆನ್ನ ಮತ್ತು ಸಂಶೋಧಕ ಅಜಯ್ ದೇಸಾಯಿ ಆ ಜೀಪಿನಲ್ಲಿದ್ದರು. ಏನೂ ಬಾಯಿ ಬಿಡುವುದು ಬೇಡವೆಂದು ಕುನ್ಮಾರಿಗೆ ತಿಳಿಸಿದೆವು. ಏನಾಯಿತೆಂದು ಅವರು ಕೇಳಲಿಲ್ಲ, ನಾವು ಹೇಳಲಿಲ್ಲ. ಅಜಯ್ ಮತ್ತು ಚೆನ್ನರಿಬ್ಬರು ಕಾಡಿನಲ್ಲಿ ಬಿದ್ದಿದ್ದ ಅಕ್ಷರಗಳನ್ನು ಹೆಕ್ಕಿ ಜೋಡಿಸುತ್ತಿದ್ದರು. ಅನಂತರ ಇದ್ದಕ್ಕಿದ್ದಂತೆ ಇದೆಲ್ಲ ಅತಿಯಾಯಿತು, ನೀವು ಸತ್ತರೆ ಎದುರಾಗುವ ಪರಿಣಾಮಗಳನ್ನು ಎದುರಿಸುವವರು ಯಾರು, ಯೋಚಿಸಿದ್ದೀರಾ ಎಂದು ಅಜಯ್ ಕಟುವಾಗಿ ಪ್ರಶ್ನಿಸಿದ. ನಾವು ತಲೆ ಎತ್ತಲಿಲ್ಲ. ನೆಲವನ್ನೇ ನೋಡುತ್ತಾ ಯೋಚಿಸುತ್ತಿದ್ದ ಆತ ಸ್ವಲ್ಪ ಸಮಯದ ನಂತರ, ದೊಡ್ಡ ಆನೆಗಳ ಎಂದ. ಬಹಳ ದೊಡ್ಡ ಆನೆಗಳೆಂದು ಉತ್ತರಿಸಿದೆವು. ನಾವಿದ್ದ ಸನ್ನಿವೇಶದಲ್ಲಿ ನಾವು ನೋಡುತ್ತಿದ್ದ ಕೋನಗಳಿಂದ ಅವುಗಳು 10 ಅಡಿಗಳಿಗಿಂತ ಎತ್ತರವಾಗಿ ದೈತ್ಯಾಕಾರವಾಗಿದ್ದ ಆನೆಗಳಂತೆ ಕಂಡಿದ್ದವು. ಅಷ್ಟರಲ್ಲಿ ಸ್ವಲ್ಪ ದೂರದಿಂದ ಚೆನ್ನನ ಮಾತು ಕೇಳಿಸಿತು. ಅವನು ಅಜಯ್ಗೆ ಹೇಳುತ್ತಿದ್ದ. 15 ನಿಮಿಷ ಆಗಿರ್ಬೋದು ಸಾ, ಎರಡೂ ಗಂಡಾನೆಗಳೇ, ಆದರೆ ಚಿಕ್ಕವಿದ್ದಾವೆ ಸಾ. ಚೆನ್ನ ನಮ್ಮ ಛತ್ರಿ, ಕ್ಯಾಮರಾ ಸ್ಟ್ಯಾಂಡ್ ಮತ್ತು ನೀರಿನ ಬಾಟಲ್ಗಳನ್ನು ಹುಡುಕಿ ತಂದುಕೊಟ್ಟ. ಆನೆಯ ಹೆಜ್ಜೆಗಳನ್ನು ಹತ್ತಿರದಿಂದ ನೋಡುತ್ತಿದ್ದ ಅಜಯ್ 7-7.5 ಅಡಿ ಇರಬಹುದು ಎಂದ. ನಡುನಡುವೆ ಅವರ ಮಾತು ಮುಂದುವರೆದಿತ್ತು. ಕಡೆಗೂ ನಾವು ಬಾಯಿ ಬಿಡಲಿಲ್ಲ ಎನ್ನುವುದಷ್ಟೇ ನಮ್ಮ ಸಮಾಧಾನವಾಗಿತ್ತು. ಅವರಿಬ್ಬರಿಗೆ ಕಾಣುತ್ತಿದ್ದ ಕಾಡೆ ಬೇರೆಯದಾಗಿತ್ತು. ಅದು ಎಲ್ಲವನ್ನು ಅವರಿಗಾಗಲೇ ವಿವರವಾಗಿ ಬಿಡಿಸಿ ಹೇಳಿಬಿಟ್ಟಿತು. ಕಾಡು ಪ್ರವಾಸಿಗರಿಗೊಂದು ಕಥೆ, ನಮಗೊಂದು ಕಥೆ, ಮತ್ತು ಚೆನ್ನ ಅಜಯರಿಗೆ ಒಂದು ಕತೆ ಹೇಳಿತ್ತು ಅಥವಾ ನಾವೇ ಬೇರೆ ಬೇರೆ ಕಥೆಯನ್ನು ಕೇಳಿಸಿಕೊಂಡಿದ್ದೆವು ತಿಳಿಯಲಿಲ್ಲ.
0: ಕಾದಂಬರಿ ವಿಹಾರ ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದನ್ನ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಜಿ ಶಾಂತಕುಮಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಗಮನಿಸಿ, ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ರಂಗಕಲಾವಿದೆಯರ ಆತ್ಮಕಥೆಗಳ ಅವಲೋಕನ. ಈ ಕುರಿತು ಮಾತನಾಡುತ್ತಾರೆ ರವಿ ಎನ್ಸಿ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಈ ರಾತ್ರಿ 8:00 ನಮ್ಮ ನಿಲಯದಿಂದ ಫಸ್ಟ್ ಫಿಲ್ಮ್ ಪ್ರಸ್ತುತಿ ಎಸ್ ಶ್ರೀಮಾನ್, 8:30 ಹಿಂದಿ ಚಿತ್ರಗೀತೆಗಳು.

0: ಸಮಯ 7:30 ಸೇವಾವಾಹಿನಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ ಮಾರ್ಚ್ 2027 ಮಾಹೆಯವರೆಗೆ ವಿಸ್ತರಿಸಲಾಗುತ್ತದೆ. ಎಲ್ಲ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಲು ಪ್ರಕಟಣೆಯ ಮೂಲಕ ಕೋರಲಾಗಿದೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿಯನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು 31 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು ಜಿಲ್ಲಾ ಕಚೇರಿ, ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು ಇಲ್ಲಿ ಸಂಪರ್ಕಿಸಬಹುದು. ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 0821-249011. ಮೈಸೂರು ಮತ್ತು ಸರಸ್ವತಿಪುರಂ ಪ್ರಧಾನ ಅಂಚೆ ಕಚೇರಿಗಳಲ್ಲಿ ಆಧಾರ್ ಸೇವಾ ಕೇಂದ್ರಗಳಿದ್ದು ಕಾರ್ಯವಹಿಸುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮೈಸೂರು ಅಂಚೆ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರು ತಿಳಿಸಿದ್ದಾರೆ. ಪ್ರಧಾನ ಅಂಚೆ ಕಚೇರಿಗಳಲ್ಲದೆ ಮೈಸೂರು ಯೂನಿವರ್ಸಿಟಿ, ಯಾದವಗಿರಿ ಮತ್ತು ಮೇಟಗಳ್ಳಿ ಅಂಚೆ ಕಚೇರಿಯಲ್ಲೂ ಸಹ ಆಧಾರ್ಗೆ ಸಂಬಂಧಿಸಿದ ಸೇವೆಗಳು ಲಭ್ಯವಿದ್ದು, ಈ ಎಲ್ಲ ಅಂಚೆ ಕಚೇರಿಗಳಲ್ಲಿ ಬೆಳಿಗ್ಗೆ 9:30 ಸಂಜೆ 4:00 ಹೊಸದಾಗಿ ಆಧಾರ್ ಮತ್ತು ಇತರೆ ಎಲ್ಲ ರೀತಿಯ ಆಧಾರ್ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ ಎಂದು ತಿಳಿಸಿರುವ ಇವರು, ಹೆಚ್ಚಿನ ವಿವರಗಳಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಸೇವಾ ವಾಹಿನಿ ಕೇಳಿದಿರಿ.

ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 7:34. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ವನ್ಯ ಪ್ರಾಣಿಗಳಿಂದ ತುಂಬಿದ ಕಾಡು ಮೇಡುಗಳಿರುವವರಿಗೆ ಮಾತ್ರ ಮಾನವನ ಪೀಳಿಗೆಗೆ ಭೂಮಿ ಆಶ್ರಯ ನೀಡುತ್ತದೆ. ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ.
1: ಆಕಾಶವಾಣಿ ಸಮಯ 7:35 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಆಲಿಸುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹರ್ಮುಜ್ ಜಲಸಂಧಿ ಮುಚ್ಚಿದ ಟೆಹರಾನ್. ವಿಂಬಲ್ಡನ್ ಟೆನಿಸ್, ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ ಗೆಲ್ಲಕ್ಕೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆ.

0: ಸಮರ್ಥನೆಗೊಳ್ಳುವಂತೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಕರೆ ನೀಡಿದ್ದಾರೆ. ಹೈದರಾಬಾದ್ನಲ್ಲಿ ಹೈಸಿಯಾ ಆಯೋಜಿಸಿದ್ದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಭಾರತದ ಮುಂದಿನ ಹಂತದ ಬೆಳವಣಿಗೆಯು ಕೃತಕ ಬುದ್ದಿಮತ್ತೆ, ಅರೆವಾಹಕಗಳು, ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ಮತ್ತು ಸುಧಾರಿತ ಮೂಲಸೌಕರ್ಯದಿಂದ ನಡೆಸಲ್ಪಡುತ್ತವೆ. ಇವು ವಿಕಸಿತ ಭಾರತ 2047 ದೃಷ್ಟಿಕೋನಕ್ಕೆ ಅನುಗುಣವಾಗಿರುತ್ತವೆ ಎಂದು ಹೇಳಿದರು. ಕೃತಕ ಬುದ್ದಿಮತ್ತೆಗೆ ಕಾರ್ಯತಂತ್ರದ ಬದಲಾವಣೆಯನ್ನು ಉದ್ಯಮ ಶೈಕ್ಷಣಿಕ ಸಹಯೋಗದಿಂದ ಮುನ್ನಡೆಸಬೇಕು. ಭವಿಷ್ಯದ ಕಾರ್ಯಪಡೆಗೆ ತರಬೇತಿ ನೀಡಲು ಸಮಗ್ರ ಎಐ ಪಠ್ಯಕ್ರಮವನ್ನು ಈಗಾಗಲೇ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 2 ದಿನಗಳ ನ್ಯೂಜಿಲೆಂಡ್ ಭೇಟಿಯನ್ನು ಪೂರ್ಣಗೊಳಿಸಿ ಭಾರತಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. 4 ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ನೀಡಿದ ಮೊದಲ ಭೇಟಿ ಇದಾಗಿದ್ದು ದ್ವಿಪಕ್ಷೀಯ ಸಂಬಂಧಗಳಿಗೆ ಪ್ರಮುಖ ಉತ್ತೇಜನ ನೀಡಿದೆ. ಭೇಟಿಯ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಿದರು. ರಕ್ಷಣೆ, ಪ್ರವಾಸೋದ್ಯಮ, ಕ್ರೀಡೆ, ವಿಪತ್ತು ನಿರ್ವಹಣೆ, ಹೈನುಗಾರಿಕೆ ಮತ್ತು ಪಶುಸಂಗೋಪನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ 5 ತಿಳುವಳಿಕೆ ಒಪ್ಪಂದಗಳ ವಿನಿಮಯಕ್ಕೆ ಉಭಯ ನಾಯಕರು ಸಾಕ್ಷಿಯಾದರು. ಇದೇ ವೇಳೆ ಆಕ್ಲೆಂಡ್ನ ಸ್ಟಾರ್ಕ್ ಅರೆನಾದಲ್ಲಿ ನಡೆದ ಸಮುದಾಯ ಕಾರ್ಯಕ್ರಮದಲ್ಲಿ 10,000 ಭಾರತೀಯ ಸಮುದಾಯದವರು ಭಾಗವಹಿಸಿದ್ದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಭಾರತವನ್ನು ವಿಶ್ವಾಸಾರ್ಹ ಸ್ನೇಹಿತ ಎಂದು ಬಣ್ಣಿಸಿದರು. ನ್ಯೂಜಿಲೆಂಡ್ನ ಪ್ರಗತಿಗೆ ಭಾರತೀಯ ಸಮುದಾಯದ ಕೊಡುಗೆಯನ್ನು ಶ್ಲಾಘಿಸಿದರು. ಈ ಭೇಟಿಯು ಭಾರತ ನ್ಯೂಜಿಲೆಂಡ್ ಸಂಬಂಧಗಳಲ್ಲಿ ಹೊಸ ಅಧ್ಯಾಯವನ್ನು ಬರೆದಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಖ್ಯಾತ ಹಿನ್ನೆಲೆ ಗಾಯಕಿ, ಗಾನಕೋಗಿಲೆ ಎಂದೇ ಪ್ರಸಿದ್ದರಾಗಿದ್ದ ಎಸ್ ಜಾನಕಿ ಅವರು ನಿನ್ನೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 88 ವಯಸ್ಸಾಗಿತ್ತು. ದಕ್ಷಿಣದ ನೈಟಿಂಗೇಲ್ ಎಂದೇ ಪ್ರೀತಿಯಿಂದ ಕರೆಯಲ್ಪಡುವ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ಸುಮಾರು 48,000 ಹಾಡುಗಳನ್ನು ಹಾಡಿದ್ದಾರೆ. ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ವಿಧಿವಿಧಾನಗಳನ್ನು ಮೈಸೂರಿನ ಕನಿಯನಹುಂಡಿಯಲ್ಲಿರುವ ಅವರ ತೋಟದಲ್ಲಿ ನಡೆಯಲಿವೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಎಸ್ ಜಾನಕಿ ಅವರು ಇಳಿಯರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988 ಭಾರತಿರಾಜ ಅವರ ನಿರ್ದೇಶನದ ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013 ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ತಮಿಳಿನಲ್ಲಿ ಸಿಂಗರ ವೇಲನೆ ದೇವ, ಚಿನ್ನಂ ಚಿರಿಯ ವಣ್ಣಪರವೈ ಮತ್ತು ಸಕಲ ಕಲಾವಲ್ಲವನ್, ಕನ್ನಡದಲ್ಲಿ ನಗುವ ನಯನ, ಜೊತೆ ಜೊತೆಯಲ್ಲಿ ಲಿಗೆ ಹೂವೆ ಸೇರಿದಂತೆ ನೂರಾರು ಜನಪ್ರಿಯ ಹಾಡುಗಳು ಎಸ್ ಜಾನಕಿ ಅವರ ಕಂಠದಿಂದ ಮೂಡಿಬಂದಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹೊರ್ಮುಸ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೈನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ಧ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಇಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕೊಯಿಷ್ಮ ದ್ವೀಪ, ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹೊರ್ಮುಸ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ನ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ

0: ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ತಿಳಿಸಿದೆ. ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಕಾಯ್ದೆ 2006 ಅಡಿಯಲ್ಲಿ ಉಲ್ಲಂಘನೆಗಳನ್ನು ಆರೋಪಿಸಿ ಹಲವಾರು ಗ್ರಾಹಕ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಸ್ವಿಗ್ಗಿ ಇನ್ಸ್ಟಾಮಾರ್ಟ್ಗೆ 9 ನೋಟಿಸ್ಗಳನ್ನು ನೀಡಿದೆ. ನೋಟಿಸ್ಗೆ ಉತ್ತರಿಸಿದ್ದರೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪ್ರಾಧಿಕಾರ ಎಚ್ಚರಿಸಿದೆ. ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಮೂಲಕ ಅವಧಿ ಮೀರಿದ ಹಾಳಾದ ಕೊಳೆತ ಕಲುಷಿತ ಮತ್ತು ಅಸುರಕ್ಷಿತ ಆಹಾರ ಉತ್ಪನ್ನಗಳನ್ನು ಪೂರೈಸಲಾಗುತ್ತಿದೆ ಎಂದು ಗ್ರಾಹಕರು ದೂರುಗಳು ಆರೋಪಿಸಿವೆ. ತಪ್ಪಾದ ಅಮಾನ್ಯ ಅಥವಾ ಅಸ್ತಿತ್ವದಲ್ಲಿಲ್ಲದ ಪರವಾನಗಿ ಸಂಖ್ಯೆಗಳು ಮತ್ತು ನೋಂದಾಯಿಸಲಾದ ಹೆಸರುಗಳಿಗಿಂತ ಭಿನ್ನವಾದ ಹೆಸರುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಹಾರ ವ್ಯವಹಾರ ಘಟಕಗಳ ಬಗ್ಗೆಯೂ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ಪ್ರಾಧಿಕಾರ ಕಳವಳ ವ್ಯಕ್ತಪಡಿಸಿದೆ. ವಿಯೆಟ್ನಾಂನ ಫೂಕ್ವಾಕ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ ಬೋಟ್ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 21 ಜನರನ್ನು ರಕ್ಷಿಸಲಾಗಿದೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಉರುಳುಬಿದ್ದಿದ್ದು ರಕ್ಷಣಾ ಕಾರ್ಯಾಚರಣೆ ಆರಂಭವಾಗಿದೆ. ದುರಂತಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ವಿದೇಶಾಂಗ ಸಚಿವ ಡಾ ಜೈಶಂಕರ್ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ನಲ್ಲಿ ಜೆಕ್ ಗಣರಾಜ್ಯದ 21 ವರ್ಷದ ಲಿಂಡಾ ನೋಸ್ಕೋವಾ ತಮ್ಮ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಲಂಡನ್ನ ಸೆಂಟರ್ ಕೋರ್ಟ್ನಲ್ಲಿ ನಿನ್ನೆ ನಡೆದ ಫೈನಲ್ ಪಂದ್ಯದಲ್ಲಿ ಲಿಂಡಾ ನೋಸ್ಕೋವಾ ಲಂಡನ್ನ ಕೆರೊಲಿನಾ ಮುಚೋವಾ ಅವರನ್ನು 6-2, 5-7, 6-3 ಅಂತರದಿಂದ ಮಣಿಸಿ ಪ್ರಶಸ್ತಿ ತಮ್ಮದಾಗಿಸಿಕೊಂಡರು. 2023 ಮಾರ್ಕೆಟಾ ವೊಂಡ್ರೋಶೋವಾ ಹಾಗೂ 2024 ಬಾರ್ಬೋರಾ ಕ್ರೆಸಿಕೋವಾ ಬಳಿಕ ಕಳೆದ 4 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೋಸ್ಕೋವಾ ಪಾತ್ರರಾಗಿದ್ದಾರೆ. ಇಂದು ರಾತ್ರಿ ನಡೆಯಲಿರುವ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ನಲ್ಲಿ ವಿಶ್ವದ ಅಗ್ರ ಶ್ರೇಯಾಂಕಿತ ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಪ್ರಶಸ್ತಿಗಾಗಿ ಸೆಣಸಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಜೂಡ್ ಬೆಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3ನೇ ತಂಡವಾಗಿ ಮುನ್ನಡೆದಿದೆ. ಕನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಅರ್ಜೆಂಟೀನಾ ಸ್ವಿಟ್ಜರ್ಲೆಂಡ್ ನಡುವಿನ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿದೆ. ಇಂಗ್ಲೆಂಡ್ನ ವೆಸ್ಟ್ ಎಂಡ್ನಲ್ಲಿ ಕಳೆದ ರಾತ್ರಿ ನಡೆದ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿಯ 5ನೇ ಹಾಗೂ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ಭಾರತವನ್ನು 56 ರನ್ಗಳಿಂದ ಮಣಿಸಿ ಸರಣಿಯನ್ನು 4-0 ಅಂತರದಲ್ಲಿ ಜಯಿಸಿದೆ. ಅದ್ಭುತ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ 3 ವಿಕೆಟ್ ನಷ್ಟಕ್ಕೆ ಇಂಗ್ಲೆಂಡ್ ಭಾರತಕ್ಕೆ 258 ರನ್ಗಳ ಗೆಲುವಿನ ಗುರಿ ನೀಡಿತ್ತು. ಪ್ರತಿಯಾಗಿ ಭಾರತ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 201 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಈ ಪಂದ್ಯದ ಗೆಲುವಿನ ಬೆನ್ನಲ್ಲೇ ಅಂತಾರಾಷ್ಟೀಯ ಟಿ20 ತಂಡ ಶ್ರೇಯಾಂಕದಲ್ಲಿ ಭಾರತವನ್ನು ಹಿಂದಿಕ್ಕಿ ಇಂಗ್ಲೆಂಡ್ ಅಗ್ರಸ್ಥಾನಕ್ಕೇರಿದೆ. ಭಾರತ ಈ ಶ್ರೇಯಾಂಕದಲ್ಲಿ ದಾಖಲೆಯ 1605 ದಿನಗಳಿಂದ ಅಗ್ರಸ್ಥಾನದಲ್ಲಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ಐಟಿ ವಲಯ ಸಾಫ್ಟ್ವೇರ್ ಸೇವೆಗಳ ಮಾದರಿಯಿಂದ ಸೇವೆಯಾಗಿ ಎಐ ಮಾದರಿಗೆ ಪರಿವರ್ತನೆಗೊಳ್ಳುವಂತೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಕರೆ. ಖ್ಯಾತ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ವಿಧಿವಶ, ಗಣ್ಯರ ಸಂತಾಪ. ಇರಾನ್ ಮೇಲೆ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿ, ಪುನಃ ಹೊರ್ಮುಸ್ ಜಲಸಂಧಿ ಮುಚ್ಚಿದ ಟೆಹರಾನ್. ವಿಂಬಲ್ಡನ್ ಟೆನಿಸ್ ಮಹಿಳಾ ಸಿಂಗಲ್ಸ್ನಲ್ಲಿ ಲಿಂಡಾ ನೋಸ್ಕೋವಾಗೆ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನಾರ್ವೆ ವಿರುದ್ಧ ಗೆದ್ದು ಸೆಮಿಫೈನಲ್ಗೆ ಲಗ್ಗೆಯಿಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12:00.
1: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ FM 100.6. ಸಮಯ 7:45:22. ಚಿತ್ರಗೀತೆಗಳ ಕಾರ್ಯಕ್ರಮ.
2: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29 ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5 ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
1: ಕುಲವಧು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯ ಗಾಯಕಿ ಎಸ್ ಜಾನಕಿ ಹಾಗೂ ಸಂಗಡಿಗರು ಮಂಜೇಶ್ವರ ಗೋವಿಂದ ಪೈ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಸಂಧ್ಯಾರಾಗ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಎಸ್ ಜಾನಕಿ. ಜಿ ವಿ ಅಯ್ಯರವರ ರಚನೆಗೆ ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್.
1: ನುಡಿಪಯಣ, ಕನ್ನಡ ನುಡಿಪಯಣ,
2: ಕನ್ನಡ ರೋಮಾಂಚನವೇ ಕನ್ನಡ.
1: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
3: ಕನ್ನಡ ಕುಲದ ಮಣ್ಣಿನ ಮಗ ಕನ್ನಡ ಕಿಂಕರ.
1: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು.
4: ಒಂದೇ ಒಂದು ಕ್ವೆಶ್ಚನ್ ಕೇಳ್ತೀನಿ, ಉತ್ತರ ಹೇಳ್ತೀಯಾ ಫ್ರೆಂಡ್, ಪಟಾಪಟ್ ಉತ್ತರ ಹೇಳ್ತೀಯಾ ಫ್ರೆಂಡ್.
1: ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
5: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ FM 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಕನ್ನಡ ನುಡಿಪಯಣ,
6: ಕನ್ನಡ ನುಡಿಪಯಣ, ಕನ್ನಡ ನುಡಿಪಯಣ,
7: ಕನ್ನಡ ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ.
1: ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
8: ಕನ್ನಡ

ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ, ಚಿತ್ರ ಹೇಮಾವತಿ. ಜಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಲ್ ವೈದ್ಯನಾಥನ್.

0: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6. ಸಮಯ 8:30. ಚಿತ್ರಗೀತೆಗಳ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
0: ಸ್ನೇಹಿತರೆ, ಮೈಸೂರಿನಲ್ಲಿ ನಿನ್ನೆಯ ದಿನ ಇಹಲೋಕವನ್ನು ತ್ಯಜಿಸಿದ ದಕ್ಷಿಣ ಭಾರತದ ಗಾನ ಕೋಗಿಲೆ ಎಸ್ ಜಾನಕಿ ಅವರಿಗೆ ಇದೊಂದು ಗೀತ ನಮನ. ಭಾರತದ ಪ್ರಮುಖ ಚಲನಚಿತ್ರ ಹಿನ್ನೆಲೆ ಗಾಯಕಿ. ತಮಿಳು, ತೆಲುಗು, ಕನ್ನಡ, ಮಲಯಾಳಂ, ಒಡಿಯಾ, ಹಿಂದಿ, ತುಳು, ಬಂಗಾಳಿ, ಉರ್ದು, ಪಂಜಾಬಿ, ಹೀಗೆ 17 ಹೆಚ್ಚಿನ ಭಾರತೀಯ ಭಾಷೆಗಳಲ್ಲಿ 48,000 ಹೆಚ್ಚಿನ ಹಾಡುಗಳನ್ನು ಹಾಡಿರುವ ಸ್ವರ ಸಾಮ್ರಾಜ್ಞಿ ಎಸ್ ಜಾನಕಿ. 4 ರಾಷ್ಟ್ರ ಪ್ರಶಸ್ತಿ, 33 ರಾಜ್ಯ ಪ್ರಶಸ್ತಿಗಳ ಒಡತಿ, ಗಾನಲೋಕದ ಧ್ರುವತಾರೆ. ಮೊದಲಿಗೆ ಕೇಳೋಣ ಮಿಸ್ ಲೀಲಾವತಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ರಾಮಚಂದ್ರ ಅವರು. ಕುವೆಂಪು ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಜಿ.ಕೆ. ವೆಂಕಟೇಶ್.

0: ಆರ್ ಸುದರ್ಶನಂ ಅವರ ಸಂಗೀತ ನಿರ್ದೇಶನದಲ್ಲಿ ಕುವೆಂಪು ಅವರ ಗೀತೆಗೆ ಧ್ವನಿ ನೀಡಿದವರು ಎಸ್ ಜಾನಕಿ ಹಾಗೂ ರಾಮಚಂದ್ರ.
1: ಅಕ್ಕ ನೋಡು,
2: ಹ್ಯಾಪಿ ಬರ್ತ್ಡೇ ಬ್ರೋ,
1: ತೋರಿಸು.

0: ವಾ, ನನ್ನ ಇಷ್ಟದ ಕಲರ್.
1: ಯಾವಾಗ್ಲೂ ಶಾಪಿಂಗ್.
2: ನನ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
3: ಸೇವಿಂಗ್ ಮಾಡೋ ವಯಸ್ಸು ಕೂಡ.
4: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ, ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ.
2: ನನ್ಗೆ ಗೊತ್ತಲ್ವಾ,
4: ಆರ್‌ಬಿಐ ಹೇಳುತ್ತೆ.
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಕನ್ನಡ ನುಡಿ ಪಯಣ.
7: ಕನ್ನಡ ನುಡಿ ಪಯಣ.
8: ಕನ್ನಡ ರೋಮಾಂಚನವಿ ಕನ್ನಡ.
6: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11:00 to 12:00 ಪ್ರಸಾರವಾಗಲಿದೆ.
9: ಕನ್ನಡ ಕುಲದ ಮಣ್ಣಿನ ಮಗ ಕನ್ನಡ ಕಿಂಕರ.
6: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ FM 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11:00 to 12:00 ಕನ್ನಡ ನುಡಿ ಪಯಣ.
7: ಕನ್ನಡ ನುಡಿ ಪಯಣ. ಕನ್ನಡ ನುಡಿ ಪಯಣ.
8: ಕನ್ನಡ ಕನ್ನಡ ನಾಡ ಜನ್ಮದ ಹಿಂದೆ ಜಾಗಗಳ ಕಥೆ ಇದೆ.
6: ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
8: ಕನ್ನಡ

1938 ಏಪ್ರಿಲ್ 23 ಗಾನಕೋಗಿಲೆಯ ಜನನ. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಪಲ್ಲಪಟ್ಲ ಗ್ರಾಮದಲ್ಲಿ 3ನೆಯ ವಯಸ್ಸಿನಲ್ಲಿ ಸಂಗೀತಾಭ್ಯಾಸ ಆರಂಭ. ತಮ್ಮ 9ನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಹಾಡಿದ ಜನಪ್ರಿಯ ಗಾಯಕಿ ಎಸ್ ಜಾನಕಿ. ಈಗ ಕೇಳೋಣ ಕಾವೇರಿ ಚಿತ್ರದ ಗೀತೆಯೊಂದನ್ನು. ವಿಜಯ ನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಸಾಮಾಜಿಕ ಮಾಧ್ಯಮಗಳು ಯುವಜನರಲ್ಲಿ ಆತ್ಮವಿಶ್ವಾಸ ಕುಗ್ಗಿಸುತ್ತಿದೆಯೇ, ಈ ಕುರಿತು ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿದ್ಯಾರ್ಥಿಗಳಿಂದ ಚರ್ಚೆ ಕೇಳುವಿರಿ.
1: ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣೋ ಚಿತ್ರಗಳು, ವಿಡಿಯೋಗಳು ಮತ್ತು ಪೋಸ್ಟ್ಗಳು ಅವರ ಜೀವನದ ಅತ್ಯುತ್ತಮ ಕ್ಷಣಗಳನ್ನು ಮಾತ್ರ ತೋರಿಸ್ತಿವೆ. ಆದರೆ ಅವರ ಜೀವನದಲ್ಲಿರುವ ಕಷ್ಟಗಳು, ವಿಫಲತೆಗಳು ಅಥವಾ ಸವಾಲುಗಳು ಅಲ್ಲಿ ಹೆಚ್ಚಾಗಿ ಕಾಣಿಸೋದಿಲ್ಲ.
0: ಮರೆಯದೆ ಕೇಳಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ FM 100.6.

ಸಿಂಹಳ, ಜಪಾನಿ, ಲ್ಯಾಟಿನ್, ಅರೇಬಿಕ್ ಭಾಷೆಗಳಲ್ಲೂ ಹಾಡಿದ ಹೆಗ್ಗಳಿಕೆ ಜಾನಕಿ ಅಮ್ಮನವರದು. 1957 ಪ್ರಸಿದ್ಧ ಸಂಗೀತ ನಿರ್ದೇಶಕ ಟಿ ಚಲಪತಿರಾವ್ ಅವರ ತಮಿಳು ಚಿತ್ರ ವಿಧೇಯನ್ ವಿಳೆಯಾಟ್ಟು ಜಾನಕಮ್ಮ ಅವರು ಹಾಡಿದ ಪ್ರಥಮ ಚಿತ್ರೆ. ಕೇಳುಗರ ಹೃದಯವನ್ನು ಮುಟ್ಟಿದ ಇನಿದನಿಯ ಗಾಯಕಿ ಎಸ್ ಜಾನಕಿ. ಈಗ ಕೇಳೋಣ ಮರೆಯದ ಹಾಡು ಚಿತ್ರದ ಗೀತೆಯೊಂದನ್ನು. ರಚನೆ ಆರ್ ಎನ್ ಜಯಗೋಪಾಲ್ ಅವರದು, ಸಂಗೀತ ಜಿ ಕೆ ವೆಂಕಟೇಶ್.

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ?
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಆರ್ಕಿಡ್ ಪಬ್ಲಿಕ್ ಶಾಲೆಯ ಶಿಕ್ಷಕಿಯಾದ ಶಿಲ್ಪಶ್ರೀ ಉಮೇಶ್ ಅವರು ಸ್ಕೌಟ್ಸ್ ಮತ್ತು ಗೈಡ್ಸ್ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ.
4: ಮತ್ತೀಗ ಎರಡು ತುಂಡಾದ ಹಗ್ಗಗಳಿರುತ್ತೆ, ನಮಗೆ ಉದ್ದ ಹಗ್ಗ ಬೇಕಿರುತ್ತೆ, ತಕ್ಷಣಕ್ಕೆಲ್ಲೂ ಸಿಗಲ್ಲ.

0: ಆ ಎರಡು ತುಂಡು ಹಗ್ಗಗಳನ್ನು ನಾವು ಜೋಡಿಸಿ ಹೇಗೆ ಒಂದು ಉದ್ದ ಹಗ್ಗ ಮಾಡ್ಕೋಬೋದು, ಒಂದು ಮರದ ದಿಮ್ಮಿ ಇರುತ್ತೆ.
1: ತಪ್ಪದೆ ಆಲಿಸಿ. ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ. ಸಾವಿರದ ವರ್ಷದಲ್ಲಿ ಆಕಾಶವಾಣಿ ನಡೆಸಿದ ಸಂಗೀತ ಸ್ಪರ್ಧೆಯಲ್ಲಿ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್ ಅವರಿಂದ ಬಹುಮಾನವನ್ನು ಸ್ವೀಕರಿಸಿದ ಖ್ಯಾತ ಗಾಯಕಿ, ಭಾರತದ ನೆಚ್ಚಿನ ಗಾನ ಕೋಗಿಲಿ ಎಸ್ ಜಾನಕಿ. ಭಾರತೀಯ ಚಿತ್ರರಂಗದಲ್ಲಿಯೇ ಅತಿ ಹೆಚ್ಚು ಹಾಡುಗಳನ್ನು ಹಾಡಿರುವ ಗಾಯಕಿಯರಲ್ಲಿ ಒಬ್ಬರಾದ ಇವರು ತಮ್ಮ ಹೆಚ್ಚಿನ ಹಾಡುಗಳನ್ನು ಕ್ರಮವಾಗಿ ಕನ್ನಡ ಮತ್ತು ಮಲಯಾಳಂ ಭಾಷೆಗಳಲ್ಲಿ ಹಾಡಿದ್ದಾರೆ ಈ ಗಾನರತ್ನ. ಈಗ ಸಿಪಾಯಿ ಚಿತ್ರದ ಗೀತೆಯನ್ನು ಕೇಳೋಣ. ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಅವರದು.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ,
0: ಕೃಷಿ

ಎಸ್ ಜಾನಕಿ ಅವರು 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಮತ್ತು 10 ಹಲವಾರು ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿಯನ್ನು ಮುಡಿಗೇರಿಸಿಕೊಂಡಿರುವ ಸುಪ್ರಸಿದ್ಧ ಹಾಡುಗಾರ್ತಿ ಎಸ್ ಜಾನಕಿ. ಈಗ ಕೇಳೋಣ ಬಂಧನ ಚಿತ್ರದ ಗೀತೆಯನ್ನು. ಧ್ವನಿ ನೀಡಿದ್ದಾರೆ ಕೆಜೆ ಯೇಸುದಾಸ್ ಹಾಗೂ ಎಸ್ ಜಾನಕಿ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಬದುಕು ಎನ್ನುವುದು ನೀರಿನ ಮೇಲಿನ ಗುಳ್ಳೆಯಂತೆ, ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವು ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಸಂಕಲ್ಪ ಮಾಡಿದೆ. ಕೇಳುಗರೆ, ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಟೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ಇಂಜೆಕ್ಷನ್ ನಿಂದ ಇದುವರೆಗೂ 13,000 ಜೀವಗಳನ್ನು ಹೃದಯಾಘಾತದಿಂದ ರಕ್ಷಿಸಲಾಗಿದೆ. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
2: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
2: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
1: ಕೇಳಿ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
2: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಸಮಯ 9:06. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಗಾನಕೋಗಿಲೆ ಎಸ್ ಜಾನಕಿ ಅವರಿಗೆ ಇದೊಂದು ಗೀತ ನಮನ. ಜಾನಕಿ ಅವರ ಮಾತೃಭಾಷೆ ತೆಲುಗು, ಆದರೆ ಅವರು ತಮಿಳು, ಕನ್ನಡ, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬಲ್ಲವರಾಗಿದ್ದರು ಮತ್ತು ಬರೆಯಬಲ್ಲವರಾಗಿದ್ದರು. ತಮಿಳು ಚಿತ್ರದ ಮೂಲಕ ಹಿನ್ನೆಲೆ ಗಾಯಕಿಯಾಗಿ ಪಾದಾರ್ಪಣೆ ಮಾಡಿ ತಮ್ಮ ಮೊದಲ ವರ್ಷದಲ್ಲಿ 6 ಭಾಷೆಗಳಲ್ಲಿ ಚಲನಚಿತ್ರ ಗೀತೆಗಳನ್ನು ಹಾಡಿದವರು ಗಂಧರ್ವಲೋಕದ ಈ ಗಾಯಕಿ ಎಸ್ ಜಾನಕಿ. ಈಗ ಕೇಳೋಣ, ಗೀತಾ ಚಿತ್ರದ ಗೀತೆಯೊಂದನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಇಳಯರಾಜ.
4: ಯಲಿ ಜೊತೆ ಜೊತೆಯಲಿ ಇರುವೆನು ಹೀಗೆ ಎಂದು.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿ.

0: ಪಾಲಿಸಿ
1: ಅನುಸರಿಸಿ.
2: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ, ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
1: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ. ಎಸ್ ಜಾನಕಿ ಅವರು ಹಲವಾರು ನಂದಿ ಪ್ರಶಸ್ತಿಗಳನ್ನು ಗೆದ್ದವರು. ಕನ್ನಡದಲ್ಲಿ ಅತಿ ಹೆಚ್ಚು ಹಾಡುಗಳಿಗೆ ಜೀವ ತುಂಬಿದ್ದಾರೆ. ಪಿಬಿ ಶ್ರೀನಿವಾಸ್, ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಡಾಕ್ಟರ್ ರಾಜ್ಕುಮಾರ್, ಕೆಜೆ ಯೇಸುದಾಸ್ ಅವರಂತಹ ಮೇರು ಗಾಯಕರೊಂದಿಗೆ ಹಾಡಿದ ದಾಖಲೆಯ ಸಂಖ್ಯೆಯ ಯುಗಳ ಗೀತೆಗಳು ನಿತ್ಯ ಹರಿದ್ವರ್ಣ ಸೂಪರ್ ಹಿಟ್ ಗೀತೆಗಳು. ಈಗ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ ಹಾಡಿರುವ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆಯನ್ನು ಆಲಿಸೋಣ. ಬರೆದವರು ಚಿ ಉದಯಶಂಕರ್, ಸ್ವರಕಲ್ಪನೆ ರಾಜನ್ ನಾಗೇಂದ್ರ ಅವರದು.

ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೆ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.

1960 ಅರವತ್ತರ ದಶಕದ ಆರಂಭದಿಂದ 90ರ ದಶಕದವರೆಗೆ ಸಾವಿರಾರು ಹಾಡುಗಳನ್ನು ಹಾಡಿರುವ ಗಾಯನ ಲೋಕದ ಸಾಮ್ರಾಜ್ಞಿ ಎಸ್ ಜಾನಕಿಯವರು 1970ರಲ್ಲಿ ಅವರು ತಮ್ಮ ಮೊದಲ ಕೇರಳ ರಾಜ್ಯ ಚಲನಚಿತ್ರ ಅತ್ಯುತ್ತಮ ಗಾಯಕಿ ಪ್ರಶಸ್ತಿಯನ್ನು ಪಡೆದರು. ಇದೀಗ ನೀವು ಕೇಳುತ್ತಿರುವ ಗೀತೆ ಹೃದಯ ಸಂಗಮ ಚಿತ್ರದ್ದು. ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್, ಸಂಗೀತ ರಾಜನ್, ಕ್ಷಮಿಸಿ, ಸಂಗೀತ ವಿಜಯ ಭಾಸ್ಕರ್.

0: ಯೋಗವಾಣಿ
1: ಯೋಗವಾಣಿ ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಅನೇಕ ಪ್ರಸಿದ್ಧ ಸಂಗೀತ ಸಂಯೋಜಕರ ಅಡಿಯಲ್ಲಿ ಅನೇಕ ಹಾಡುಗಳನ್ನು ಹಾಡಿದವರು ಎಸ್ ಜಾನಕಿ ಅವರು. ಇಳೆಯರಾಜ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ 1970 1990 ಒಟ್ಟಿಗೆ ಹಾಡುಗಳನ್ನು ಹಾಡಿ ಉತ್ತುಂಗಕ್ಕೇರಿದವರು. ರಾಜ್ಯದ ಪ್ರಮುಖ ಸಂಗೀತ ಸಂಯೋಜಕರ ಗರಡಿಯಲ್ಲಿ ಹಾಡಿ ರಾಜ್ಯ ಪ್ರಶಸ್ತಿಗಳನ್ನು ಗೆದ್ದ ಏಕೈಕ ಗಾಯಕಿ ಎಸ್ ಜಾನಕಿ. ಈಗ ನೀವು ಕೇಳುವ ಗೀತೆ ಜನ್ಮ ಜನ್ಮದ ಅನುಬಂಧ ಚಿತ್ರದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಹಾಡಿರುವ ಈ ಗೀತೆಯನ್ನು ಬರೆದವರು ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಇಳೆಯರಾಜಾ.

0: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ, ಹಲವಾರು ಕೇಂದ್ರ ಸರ್ಕಾರಿ ನೌಕರಿಗೆ ಆಯ್ಕೆಯಾದ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗೆ ಮಾತುಕತೆ ಕೇಳುವಿರಿ.
1: ಡಿಪಾರ್ಟ್ಮೆಂಟ್ ಆಫ್ ಪರ್ಸೋನಲ್ ಅಂಡ್ ಟ್ರೈನಿಂಗ್ ಅವರು ನಮಗೆ ಅಲ್ಲಿರ್ತಕ್ಕಂಥ 67 ಮಿನಿಸ್ಟ್ರಿಲಿ ಕೊಡ್ತಾರೆ. ಅದರಲ್ಲಿ ನಾವು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಮಿನಿಸ್ಟ್ರೀಸ್ ಬೇರೆ ಬೇರೆ ಸಪರೇಟ್ ಆಗಿರುತ್ತೆ. ಸೊ ಗ್ರೂಪ್ ಎನಲ್ಲಿ, ಗ್ರೂಪ್ ಬಿನಲ್ಲಿ, ಗ್ರೂಪ್ ಸಿನಲ್ಲಿ ತಲಾ 5 ಮಿನಿಸ್ಟ್ರಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ನಮ್ಮ ಬೇಸ್ಡ್ ಆನ್ ರ್ಯಾಂಕಿಂಗ್, ಆ ರ್ಯಾಂಕಿಂಗ್ ಮೇಲೆ ನಮಗೆ ಮಿನಿಸ್ಟ್ರಿ ಅಲೋಕೇಶನ್ ಆಗುತ್ತೆ.
0: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
2: ಜಾನಕಮ್ಮನವರು ವಿವಿಧ ತಲೆಮಾರುಗಳ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1960ರ ದಶಕದ ಆರಂಭದಲ್ಲಿ ಪಾದಾರ್ಪಣೆ ಮಾಡಿದ ಇವರು 1970ರ ದಶಕದ ಮಧ್ಯಭಾಗದಿಂದ ದಕ್ಷಿಣ ಭಾರತದ 4 ಭಾಷೆಗಳಲ್ಲಿ ಹಿನ್ನೆಲೆ ಗಾಯನ ಲೋಕದಲ್ಲಿ ರಾರಾಜಿಸಿ ಹೃನ್ಮನ ತಣಿಸಿದವರು ಗಾಯಕಿ ಎಸ್ ಜಾನಕಿ. ಹಿಂದಿಯ ಸಂಗೀತ ನಿರ್ದೇಶಕರಾದ ಬಪ್ಪಿ ಲಹರಿಯವರು ಜಾನಕಮ್ಮನವರನ್ನು ಬಾಲಿವುಡ್ಗೆ ಪರಿಚಯಿಸಿದರು. ಹಲವಾರು ಹಿಂದಿ ಗೀತೆಗಳನ್ನು ಹಾಡಿ ಉತ್ತರ ಭಾರತದ ಕೇಳುಗರ ಮನಸೂರೆಗೊಂಡವರು ದಕ್ಷಿಣ ಭಾರತದ ಶ್ರೇಷ್ಠ ಗಾಯಕಿ ಎಸ್ ಜಾನಕಿ. ಈಗ ಕೇಳೋಣ ಮುದುಡಿದ ತಾವರೆ ಅರಳಿತು ಚಿತ್ರದ ಶೀರ್ಷಿಕೆ ಗೀತೆಯನ್ನು. ಬರೆದವರು ಅನಾಮಿಕ, ಸ್ವರಕಲ್ಪನೆ ಎಂ ರಂಗರಾವ್.

ದಕ್ಷಿಣ ಭಾರತದ ಎಲ್ಲ ಸಂಗೀತ ನಿರ್ದೇಶಕರ ನೆಚ್ಚಿನ ಗಾಯಕಿಯಾಗಿದ್ದವರು ಜಾನಕಿಯವರು. ವೈವಿಧ್ಯಮಯ ಹಾಡುಗಳಲ್ಲಿ ಇವರ ಧ್ವನಿಯನ್ನು ಅನ್ವೇಷಿಸಿದರು. ಎಲ್ಲರಿಗೂ ಮೊದಲ ಆಯ್ಕೆಯಾಗಿದ್ದವರು ಈ ಸಪ್ತ ಸ್ವರಗಳ ಶ್ರೇಷ್ಠ ಗಾಯಕಿ. ಜಿಕೆ ವೆಂಕಟೇಶ್, ಇಳಿಯರಾಜ, ಹಂಸಲೇಖ, ಎಂ ರಂಗರಾವ್, ಎಂಎಸ್ ಬಾಬುರಾಜ್, ರಾಜನ್ ನಾಗೇಂದ್ರ, ವಿಜಯಭಾಸ್ಕರ್, ಎಆರ್ ರೆಹಮಾನ್, ಈ ಎಲ್ಲ ಸಂಗೀತ ನಿರ್ದೇಶಕರ ನೆಚ್ಚಿನ ಗಾಯಕಿ ಹಲವಾರು ನಿತ್ಯ ಹರಿದ್ವರ್ಣ ಯುಗಳ ಗೀತೆಗಳಿಗೆ ಜೀವವನ್ನು ತುಂಬಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಅತ್ಯುತ್ತಮ ಗಾಯನ ಜೋಡಿ ಎಂದು ಕರೆಯಲ್ಪಟ್ಟವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಈಗ ಕೇಳೋಣ ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ. ಬರೆದವರು ಆರ್ ಎನ್ ಜಯಗೋಪಾಲ್, ಸಂಗೀತ ಇಳಯರಾಜಾ.

ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ಅತ್ಯುತ್ತಮ ಸಾಧನೆಗಾಗಿ ಪ್ರಶಸ್ತಿ, ಜೀವಮಾನ ಸಾಧನೆ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮಾ ಸಂಗೀತ ಜೀವಮಾನ ಸಾಧನೆ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿ, ಕಲೈಮಾಮಣಿ ಪ್ರಶಸ್ತಿ, ಹೀಗೆ ನೂರಾರು ಪ್ರಶಸ್ತಿಗಳಿಗೆ ಭಾಜನರಾಗಿ ಸ್ವರ ಸಂಚಾರದಲ್ಲಿ ಗಾನಲೋಕವನ್ನು ಸೃಷ್ಟಿ ಮಾಡಿ ಕೋಟ್ಯಾಂತರ ಕೇಳುಗರ ಕಣ್ಮಣಿಯಾಗಿ ಸಂಗೀತ ಲೋಕದಲ್ಲಿ ಚಿರಸ್ಥಾಯಿಯಾಗಿರುವ ಈ ಗಾಯಕಿ ಗಾಯನವನ್ನು ನಿಲ್ಲಿಸಿ ಗಾನಲೋಕದಿಂದ ಮರೆಯಾಗಿ ಕೇಳುಗರ ಕಿವಿಯಲ್ಲಿ ಇಂಪಾದ ದನಿಯಾಗಿ ಸದಾಕಾಲಕ್ಕೂ ಮನಸ್ಸಂತೋಷಗೊಳಿಸುವ ರಸಧಾರೆ ಎಸ್ ಜಾನಕಿ ಅವರಿಗೆ ಇದೊಂದು ಗೀತನಮನ. ನಮಸ್ಕಾರ.

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಸಮಯ 9:40. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ತಲೆ ಹಾಗೂ ಕುತ್ತಿಗೆಯ ಭಾಗದ ಕ್ಯಾನ್ಸರ್ ಕಾರಣಗಳು ಮತ್ತು ಪರಿಹಾರ, ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ವಿದ್ಯಾಜಿ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲ್ದೀಪ್ ಎನ್.
2: ಆಕಾಶವಾಣಿಯ ಕೇಳುಗರಿಗೆಲ್ಲ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಆರೋಗ್ಯದ ಇಂದಿನ ಸಂಚಿಕೆಯಲ್ಲಿ ನಾವು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಇದರ ಬಗ್ಗೆ ಮಾತಾಡಲಿದ್ದೇವೆ. ನಮ್ಮೊಂದಿಗೆ ಈ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಡಾಕ್ಟರ್ ವಿದ್ಯಾ, ರೇಡಿಯೇಷನ್ ಆನ್ಕಾಲಜಿಸ್ಟ್ ಮೈಸೂರು, ಇವರು ಇವತ್ತು ನಮ್ಮೊಟ್ಟಿಗೆ ಆಕಾಶವಾಣಿ ಮೈಸೂರು ನಿಲಯದಲ್ಲಿ ಉಪಸ್ಥಿತರಿದ್ದಾರೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಡಾಕ್ಟರ್ ವಿದ್ಯಾ ಅವರೇ.
3: ನಮಸ್ಕಾರ ಸರ್.
2: ಡಾಕ್ಟರ್ ವಿದ್ಯಾ ಅವರೇ, ಹೇಳಿ, ಈಗ ತುಂಬಾ ಸಾಧಾರಣವಾಗಿ ಕೇಳ್ತೀವಿ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಅಂತ ಹೇಳಿ, ಸೊ ಯಾವೆಲ್ಲ ಕ್ಯಾನ್ಸರ್ಗಳು ಈ ಒಂದು ಗುಂಪಿನ ಅಡಿಯಲ್ಲಿ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ನ ಕೆಳಗಡೆ ಬರ್ತದೆ?
3: ಹೆಡ್ ನೆಕ್ ಕ್ಯಾನ್ಸರ್ಸ್ ಅಂತಂದ್ರೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬಾಯಿಯ ಕ್ಯಾನ್ಸರ್ ಅಂದ್ರೆ ಓರಲ್ ಕ್ಯಾವಿಟಿ ಅಂತ ಹೇಳ್ತೀವಿ, ಮತ್ತೆ ಸೈನಸ್, ಅದ್ರಗೆ ಮೂರ್ ತರ ಸೈನಸ್ ಇದೆ, ಮ್ಯಾಕ್ಸಿಲ್ ಸೈನಸ್, ಫ್ರಾಂಟಲ್ ಸೈನಸ್ ಮತ್ತೆ ಎತ್ಮಾಯ್ಡ್ ಸೈನಸ್ ಅಂತೇಳಿ. ಅದ್ ಸಾಲದು ಅಂತ

0: ಎಸೋಫರೆಂಜಿಲ್ ಕ್ಯಾನ್ಸರ್ಸ್ ಅಂತ ಬರುತ್ತೆ, ಮೂಗಿನ ತುದಿಯಲ್ಲಿ ಬರುವಂಥ ಕ್ಯಾನ್ಸರ್ ಬೇಸಿಕಲಿ ಇದು, ಮತ್ತೆ ಗಂಟಲಿನ ಕ್ಯಾನ್ಸರ್. ಸೊ ಈಗ ಓರಲ್ ಕ್ಯಾವಿಟಿ ಅಂತ ಬಂದ್ರೆ ಅಲ್ಲೇ ಡಿವೈಡ್ ಆಗುತ್ತೆ, ಒಂದು ಬಕಲ್ ಮ್ಯೂಕೋಸಾ ಅಂತ ಹೇಳ್ತೀವಿ ನಾವು ಅಲ್ಲಿನ ಕ್ಯಾನ್ಸರ್, ಅಥವಾ ಟಂಗ್ ಕ್ಯಾನ್ಸರ್ ಆಗಿರ್ಬೋದು, ನಾಲ್ಗೆಯ ಕ್ಯಾನ್ಸರ್. ಅದು ನಾಲ್ಗೆಯ ಕ್ಯಾನ್ಸರ್ ಅಲ್ಲೂ ಆಂಟೀರಿಯರ್ ಅಂಡ್ ಪೋಸ್ಟೀರಿಯರ್ ಡಿವೈಡ್ ಆಗುತ್ತೆ. ಆಂಟೀರಿಯರ್ ಕ್ಯಾನ್ಸರ್ ಓರಲ್ ಕ್ಯಾವಿಟಿ ಕ್ಯಾನ್ಸರ್ ಆಗುತ್ತೆ, ಪೋಸ್ಟೀರಿಯರ್ ಆಯ್ತು ಅಂದ್ರೆ ಓರೋಫ್ಯಾರಿಂಜಿಯಲ್ ಕ್ಯಾನ್ಸರ್ಸ್ ಅಂತ ಆಗುತ್ತೆ, ಮತ್ತೆ ಬಕಲ್ ಮ್ಯೂಕೋಸಾ ಮತ್ತೆ ಜಿಂಜೈವಲ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಈ ಅಲ್ಲಿನ ದವಡೆ ಒಸಡು ಎಲ್ಲ ಇರುತ್ತಲ್ವಾ ಅಲ್ಲಿನ ಕ್ಯಾನ್ಸರ್ಸ್ ಆಗಿ ಅದಕ್ಕೆ ನಾವು ಜಿಂಜೈವಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದ್ ಬಿಟ್ಟು ನೆಕ್ಸ್ಟ್ ಓರೋಫ್ಯಾರಿಂಗ್ಸ್ ಅಂತಂದ್ರೆ ಯಾವಾಗಲೇ ಹೇಳ್ದಂಗೆ ನಾಲ್ಗೆಯ ಹಿಂಭಾಗದ ಕ್ಯಾನ್ಸರ್, ಅದ್ ಬಿಟ್ಟರೆ ಎಪಿಗ್ಲಾಟಿಸ್ ಅಂತ ಹೇಳ್ತೀವಿ, ಮತ್ತೆ ಟಾನ್ಸಿಲ್ ಎರಡ್ ಅಂಗ ಏನಿರುತ್ತೋ ಅದ್ರ ಕ್ಯಾನ್ಸರ್, ಇದು ಓರೋಫೆರೆಂಜಿಯಲ್ ಕ್ಯಾನ್ಸರ್ ಅಂತ ಆಗುತ್ತೆ. ಅದ್ ಬಿಟ್ರೆ ನೆಕ್ಸ್ಟ್ ಲ್ಯಾರಿಂಗ್ಸ್ ಅಂದ್ರೆ ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ನ ಲ್ಯಾರಿಂಜಿಯಲ್ ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ, ಅದ್ರೊಳಗು ಸುಪ್ರಗ್ಲಾಟಿಸ್, ಗ್ಲಾಟಿಸ್ ಅಂಡ್ ಸಬ್ಗ್ಲಾಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಧ್ವನಿ ಪೆಟ್ಟಿಗೆ ಮೇಲ್ಗಡೆ ಭಾಗ ಮತ್ತೆ ಕೆಳಗಡೆ ಭಾಗ, ಮೇಲ್ಗಡೆ ಭಾಗನ ಸುಪ್ರಗ್ಲಾಟಿಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಕೆಳಗಡೆ ಭಾಗನ ಸಬ್ಗ್ಲಾಟಿಕ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ನ ಗ್ಲಾಟಿಕ್ ಕ್ಯಾನ್ಸರ್ ಅಂತ
1: ಹೇಳ್ತೀವಿ. ಯಾವ ಸ್ಥಳದಲ್ಲಿ ಉತ್ಪತ್ತಿ ಆಗುತ್ತೆ
0: ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಅದರ ಕೆಳಗಡೆ ಹೈಪೋಫ್ಯಾರಿಂಗ್ಸ್ ಅಂತ ಬರುತ್ತೆ, ಅಲ್ಲಿ ಪೈರಿಫಾರ್ಮ್ ಸೈನಸ್ ಅಂತ ಹೇಳಿ ಬರುತ್ತೆ, ಫೆರಿಂಜಿಯಲ್ ಮ್ಯೂಕೋಸಾ ಅಂತ ಬರುತ್ತೆ, ಪೋಸ್ಟ್ ಗ್ರಿಗೋಯ್ಡ್ ಅಂತ ಬರುತ್ತೆ. ಸೊ ಇದ್ರ ಮೂರದ್ದು ಲೊಕೇಶನ್ ಆಫ್ ದ ಟ್ಯೂಮರ್ನ ಮಾರ್ಕ್ ಮಾಡ್ಕೊಂಡು ಎಲ್ಲಿ ಎಪಿಸೆಂಟರ್ ಅಂತಂದ್ರೆ ಎಲ್ಲಿ ಶುರು ಆಗುತ್ತೋ ಕ್ಯಾನ್ಸರ್, ಅದರ ಮೇಲೆ ನಾವು ಡಯಾಗ್ನೋಸಿಸ್ ಮಾಡ್ತೀವಿ.
1: ನಮ್ಮ ಭಾರತೀಯ ಸಮುದಾಯದಲ್ಲಿ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಅಂತ ನಾವು ಆಲೋಚನೆ ಮಾಡಿದಾಗ ಇದರ ಎಪಿಡೆಮಿಯಾಲಜಿ ಅಥವಾ ಇನ್ಸಿಡೆನ್ಸ್ ನಾವು ಏನು ಹೇಳ್ತೀವಿ, ಎಷ್ಟು ಫ್ರೀಕ್ವೆಂಟ್ ಆಗಿ ನಾವು ಕಂಡು ಬರುತ್ತೆ ನಮ್ಮ ಸಮುದಾಯದಲ್ಲಿ?
0: ಅದು ಗಂಡಸರಲ್ಲಿ ಜಾಸ್ತಿ ಕಾಣಿಸುತ್ತೆ ಹೆಂಗಸರಿಗಿಂತ. ಕಾರಣ ಅಗೇನ್, ನಮ್ಮ ಭಾರತ ದೇಶದಲ್ಲಿ ಸ್ಮೋಕಿಂಗ್ ಅಂತ ಏನಿದೆಯೋ ಅದು ಬೀಡಿ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಅಥವಾ ತಂಬಾಕು ಸೇವನೆ, ಗುಟ್ಕಾ ಆಗಿರ್ಬೋದು, ಅಥವಾ ಪಾನು ಮತ್ತೆ ಜರ್ದ ಮತ್ತೆ ನಶೆ, ಇವೆಲ್ಲದರಿಂದ ಕಾಸ್ ಆಗುತ್ತೆ. ಅದಲ್ದರೆ ಎಲೆಡ್ಕೆ ತೋಂತೀವಲ್ವಾ, ಕಡಿ ಪುಡಿ ತೋಂತಾರೆ. ಸೊ ಅದರಿಂದ ಹೆಣ್ಮಕ್ಳಿಗೆ ಬೇಸಿಕಲಿ ಈ ವಯಸ್ಸಾದ ಅಜ್ಜಿದಿರು ಕೆಲಸ ಮಾಡ್ಬೇಕಂತಂದ್ರೆ ಅದನ್ನ ಒಂದು ಮೂಲೆಯಲ್ಲಿ ಇಟ್ಕೊಂಡು ಆಗಿತ್ತಾಗಿತ್ತಾಗಿ ಕೆಲಸ ಮಾಡ್ಬೇಕು ಅಂತೇಳಿ ಮಾಡ್ತಾರೆ, ಒತ್ತಿಸ್ಕೊಳ್ತಾರಲ್ಲ, ಅದರೊಳಗೆ ಈ ಬಕಲ್ ಮ್ಯೂಕೋಸಾ ಕ್ಯಾನ್ಸರ್ ಅಂತ ಹೇಳಿದ್ನು ಅದು ಉತ್ಪತ್ತಿ ಆಗತ್ತೆ ಅಲ್ಲಿಂದ.
1: ಓಕೆ, ಸೊ ಟೊಬ್ಯಾಕೋ ಯೂಸ್ ಮುಖ್ಯವಾಗಿ ಕ್ಯಾನ್ಸರ್ಗೆ
0: ಕಾರಣ ಆಗುತ್ತೆ, ಜೊತೆಗೆ ಸ್ಮೋಕಿಂಗ್ ಜೊತೆಗೆ ಆಲ್ಕೋಹಾಲ್ ಇತ್ತು ಅಂತಂದ್ರೆ ಅದರ ಎಫೆಕ್ಟ್ ಡಬಲ್ ಇರುತ್ತೆ.
1: ಯಾವೆಲ್ಲ ಸಿಂಪ್ಟಮ್ಸ್ ಮೊದಲನೇದಾಗಿ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ, ಹೇಗೆ ಅವ್ರಿಗೆ ಗೊತ್ತಾಗುತ್ತೆ ವ್ಯತ್ಯಾಸ, ಏನೋ ಒಂದು ತೊಂದರೆ ಶುರು ಆಗ್ತಾ ಇದೆ ಅನ್ನೋದು?
0: ಅದು ಮತ್ತೆ ಲೊಕೇಶನ್ ಆಫ್ ದ ಟ್ಯೂಮರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಬಾಯಲ್ಲಿ ಕ್ಯಾನ್ಸರ್ಗೆ ಅದು ಉಣ್ಣಾಗೋ ಚಾನ್ಸಸ್ ಇರುತ್ತೆ. ಆ ಉಣ್ಣಾದವಾಗ ಪೇಷಂಟ್ ಮೋಸ್ಟ್ಲಿ ಉಷ್ಣ ಆಗಿದೆ ಅಂತೇಳಿ ಅದರ ಆಯುರ್ವೇದ ಟ್ರೀಟ್ಮೆಂಟ್ ಏನಿದೆ ಅದು ಮಾಡ್ಕೊತಾರೆ. ಅದಾದ್ಮೇಲೆ ಡೆಂಟಿಸ್ಟ್ ಹತ್ರ ಸ್ವಲ್ಪ ದಿವಸ ಆದ್ಮೇಲೆ ವಾಸಿ ಆಗಿಲ್ಲ ಅಂತಂದ್ರೆ ಡೆಂಟಿಸ್ಟ್ ಹತ್ರ ಹೋಗ್ತಾರೆ. ಡೆಂಟಿಸ್ಟ್ ಅವ್ರ ಆಂಟಿಬಯೋಟಿಕ್ಸ್ ಏನಾದ್ರು ಕೊಟ್ಟು ಕಮ್ಮಿ ಆಗಕ್ಕಾಗತ್ತಾ, ಮತ್ತೆ ಪೇನ್ ಕಿಲ್ಲರ್ಸ್ ಎಲ್ಲ ಕೊಟ್ಟು ನೋಡ್ತಾರೆ. ಬಟ್ ಓವರ್ ಲಾಂಗ್ ಪೀರಿಯಡ್ ಆಫ್ ಟೈಮ್ ಯಾವಾಗ ಈ ಅಲ್ಸರ್ ವಾಸಿ ಆಗಲ್ವೋ ಈ ಹುಣ್ಣು, ಅವಾಗ ನಮ್ಮ ಹತ್ರ ಬಂದಾಗ ಅದೊಂದು ಪರೀಕ್ಷೆ ಮಾಡಿ ಚೆಕ್ ಮಾಡಿದಾಗ ಅದು ಕ್ಯಾನ್ಸರ್ ಅಂತ ಕನ್ಫರ್ಮೇಷನ್ ಆಗುತ್ತೆ. ಅದು ಬಿಟ್ಟರೆ ಜೊತೆಗೆ ನುಂಗ ಕಷ್ಟ ಆಗುತ್ತೆ ಅವರಿಗೆ. ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ಗಟ್ಟಿ ಪದಾರ್ಥ ಮಾತ್ರ ನುಂಗ ಕಷ್ಟ ಆಗುತ್ತೆ. ಓವರ್ ಪೀರಿಯಡ್ ಆಫ್ ಟೈಮ್ ಯಾವಾಗ ಗ್ರೋತ್ ಜಾಸ್ತಿ ಆಗುತ್ತೋ, ಫುಡ್ ತಗೊಳಕ್ಕೆ ಕಷ್ಟ ಆಗದ್ವಾಗ
1: ನೀರು ಕಷ್ಟ ಆಗುತ್ತೆ.
0: ಜೊತೆಗೆ ಕತ್ತಲ್ಲಿ ಗಡ್ಡೆಗಳು ಬೆಳ್ಕೊಂತವೆ, ಸರ್ವೈಕಲ್ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಆ ಕತ್ತಿನ ಗಡ್ಡೆಗಳು ಸೈಜು ಜಾಸ್ತಿ ಆಗ್ತಾ ಹೋಗ್ತಿದ್ದಂಗೆ ಅದು ಲೋಕಲಿ ಅಡ್ವಾನ್ಸ್ ಟ್ಯೂಮರ್ಸ್, ಅಂದ್ರೆ ಕಾಯಿಲೆ ಏನಿದೆಯೋ ಅದು ಮೊದಲನೇ ಸ್ಟೇಜ್ ಎರಡನೇ ಸ್ಟೇಜ್ ದಾಟಿ ಮೂರನೇ ಸ್ಟೇಜ್ಗೆ ಹೋಗಿರುತ್ತೆ ಅವಾಗ.
1: ಓಕೆ, ಇಂಥ ರೋಗಿಗಳು ನಿಮ್ಮಲ್ಲಿಗೆ ಬಂದಾಗ ಯಾವ ರೀತಿಯಲ್ಲಿ ನೀವು ಡಯಾಗ್ನೋಸಿಸ್, ಹೇಗೆ ಹಂತ ಹಂತವಾಗಿ ಪರೀಕ್ಷೆ ತಪಾಸಣೆ ಡಯಾಗ್ನೋಸಿಸ್ ತಲುಪುವವರೆಗಿನ ಆ ಒಂದು ಜರ್ನಿ ಹೇಗಿರುತ್ತೆ?
0: ಬಂದಿದ ತಕ್ಷಣ ಫಸ್ಟ್ ಪೇಷಂಟ್ ಸಿಂಪ್ಟಮ್ಸ್ ಕೇಳಿ ನಾವು ಬಯೋಪ್ಸಿ ಮಾಡಬೇಕಾಗತ್ತೆ. ಅಲ್ಲಿ ತುಂಡು ಪರೀಕ್ಷೆ ಕಳಿಸಿ ಅದು ಕ್ಯಾನ್ಸರ್ ಇಲ್ವೋ ಅಂತ ಚೆಕ್ ಮಾಡಬೇಕಾಗತ್ತೆ. ಕನ್ಫರ್ಮೇಷನ್ ಆಯಿತು ಕ್ಯಾನ್ಸರ್ ಅಂತಂದ್ರೆ ಜೊತೆಗೆ ಸಿಟಿ ಸ್ಕ್ಯಾನ್ ಅಥವಾ ಪೆಟ್ ಸ್ಕ್ಯಾನ್ ಮಾಡಬೇಕಾಗತ್ತೆ. ಸಿಟಿ ಸ್ಕ್ಯಾನ್ ನಾವು ಯೂಶುವಲಿ
1: ಮಾಡೋ ಉದ್ದೇಶ ಏನು,
0: ಕಾಯಿಲೆ ಎಲ್ಲಿ ತನಕ ಎಕ್ಸ್ಟೆಂಡ್ ಆಗಿದೆ ಅಂತ ಚೆಕ್ ಮಾಡಲಿಕ್ಕೆ, ಲೊಕೇಶನ್ ಆಫ್ ದ ಟ್ಯೂಮರ್ ಪ್ಲಸ್ ಎಕ್ಸ್ಟೆನ್ಷನ್ ಆಫ್ ದ ಟ್ಯೂಮರ್ ಅಂತ ಏನು ಹೇಳ್ತೀವೋ, ಸೇಮ್ ಟೈಮ್ ಸ್ಟೇಜಿಂಗ್ ಅಂದ್ರೆ ಕಾಯಿಲೆ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡಲಿಕ್ಕೆ ಮಾಡಬೇಕಾಗತ್ತೆ. ಬಟ್ ನಾವು ಕಾಯಿಲೆ ನೋಡಿದಾಗೆ ಜಾಸ್ತಿ ದೊಡ್ಡದಾಗಿದೆ ಅಂತ ಅನ್ಸುವಾಗ ಅಥವಾ ಸಿಂಪ್ಟಮ್ ವೈಸ್ ಜಾಸ್ತಿ ಅಂತವಾಗ ಈ ಪೆಟ್ ಸ್ಕ್ಯಾನ್ ಅಂತ ಏನು ಹೇಳಿದ್ನೋ ನಾನು, ಅದು ಇಡೀ ದೇಹದ ಸ್ಕ್ಯಾನ್ ಅದು ಬೇಸಿಕಲಿ. ಸೊ ಅವಾಗ ಅದು ಕಾಯಿಲೆ ಹರಡಿದೆಯೋ ಇಲ್ವೋ ಅಂತ ಚೆಕ್ ಮಾಡುತ್ತೆ,
1: ಬೇರೆ ಅಂಗಕ್ಕೆ ಹರಡಿದೆಯೋ ಇಲ್ವೋ ಅಂತ ಚೆಕ್ ಮಾಡುತ್ತೆ. ಸೊ ಮ್ಯಾಂಡೇಟರಿ ಆಗಿ ನಾವು ಪ್ರತಿಯೊಂದು ಪೇಷಂಟ್ ಗೆ ಈ ತರದ ಸಿಂಪ್ಟಮ್ಸ್ ಬಂದಾಗ ಪೆಟ್ ಸಿಟಿ ಸ್ಕ್ಯಾನ್ ನ ಮಾಡಬೇಕಾಗುತ್ತೆ ಅಂತ ನಿಮ್ಮ ಒಂದು. ಓಕೆ, ಮ್ಯಾನೇಜ್ಮೆಂಟ್ ಟ್ರೀಟ್ಮೆಂಟ್, ಈಗ ಡಯಾಗ್ನೋಸಿಸ್ ಆಯಿತು ಪೇಷಂಟ್ಗೆ ಈ ತರ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಇದೆ ಅನ್ನೋದು ಕನ್ಫರ್ಮ್ ಆಗಿದೆ ಅಂತ ಅನ್ಕೊಳ್ಳೋಣ. ನಂತರದಲ್ಲಿ ಈಗ ನೀವು ಚಿಕಿತ್ಸೆ ಬಗ್ಗೆ ಹೇಗೆ ಅದನ್ನ ವರ್ಗೀಕರಣ ಮಾಡಿ ಯಾವ ರೀತಿ ಚಿಕಿತ್ಸೆಯನ್ನ ಆ ಪೇಷಂಟ್ಗೆ ಕಸ್ಟಮೈಸ್ ಮಾಡಿ ಶುರು ಮಾಡ್ತೀರಾ?
0: ನಾನು ಅವಾಗಲೇ ಹೇಳ್ದಂಗೆ ಲೊಕೇಶನ್ ಆಫ್ ಟ್ಯೂಮರ್ ಮ್ಯಾಟರ್ ಆಗುತ್ತೆ. ನಾನು ಸೈನಸ್ ಟ್ಯೂಮರ್ ಅಂತ ಏನು ಹೇಳಿದ್ನೋ ಅದು ಆಪರೇಷನ್ ಮಾಡುವಂತ ಜಾಗ ಇತ್ತು ಅಂತಂದ್ರೆ ಆಪರೇಷನ್ ಮಾಡ್ತಾರೆ, ಇಲ್ಲ ಅಂದ್ರೆ ರೇಡಿಯೇಷನ್ ಪ್ಲಸ್ ಕೀಮೋಥೆರಪಿ ಟ್ರೀಟ್ಮೆಂಟ್ ಮ್ಯಾನೇಜ್ ಆಗುತ್ತೆ. ಬಾಯಿನ ಕ್ಯಾನ್ಸರ್ಸ್ ಅದು ಸಿನ್ಸ್ ಆಪರೇಷನ್ ಮಾಡಿ ತೆಗೆದು ಕಾಸ್ಮೆಟಾಲಜಿ ಪ್ರಕಾರ ಪ್ಲಾಸ್ಟಿಕ್ ಸರ್ಜರಿ ಈ ತರ ಥ್ರೂ ಮಾಡೋಕ್ಕಾಗೋದ್ರಿಂದ ಫ್ಲಾಪ್ ರಿಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವ ನಾವು. ಸೊ ಅಲ್ಲಿ ಸರ್ಜರಿ ಮಾಡಿ ಅಂದ್ರೆ ಬಕಲ್ ಮ್ಯೂಕೋಸಾ ಕ್ಯಾನ್ಸರ್ಸ್ ಪ್ಲಸ್ ಟಂಗ್ ಕ್ಯಾನ್ಸರ್ ಅದೇನಿದೆಯೋ ಅದನ್ನ ಸರ್ಜರಿ ಮಾಡಿ ಅದ್ರ ರಿಕನ್ಸ್ಟ್ರಕ್ಷನ್ ಮಾಡಿ ಆಮೇಲೆ ಫರ್ದರ್ ಟ್ರೀಟ್ಮೆಂಟ್ ನೆಸೆಸರಿ ಇದೆಯೋ ಚೆಕ್ ಮಾಡ್ತೀವಿ ನಾವು. ಇಷ್ಟೋಪೆಥಾಲಜಿ ಎಕ್ಸಾಮಿನೇಷನ್ ರಿಪೋರ್ಟ್

0: ನೋಡಿಕೊಂಡು. ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಇತ್ತು ಅಂತಂದ್ರೆ ಕೀಮೊಥೆರಪಿ, ರೇಡಿಯೇಷನ್ ಥೆರಪಿ ಎರಡೂ ಬರುತ್ತೆ. ಕಮ್ಮಿ ಇತ್ತು ಅಂತಂದ್ರೆ ಪ್ಲಸ್ ಲಿಂಫ್ ನೋಡ್ಸ್, ನಾನು ಆವಾಗಲೇ ಏನು ಹೇಳಿದ್ನೋ, ಕತ್ತಲಿರೋ ಗಂಟುಗಳು, ಅದು ಪಾಸಿಟಿವ್ ಇಲ್ಲ ಅಂದ್ರೆ ಕೀಮೊಥೆರಪಿ ಎಫೆಕ್ಟ್ ನೆಸೆಸಿಟಿ ಬರಲ್ಲ. ಅದು ಗಂಟುಗಳು ಇದೆ ಅಂತಂದ್ರೆ, ಪಾಸಿಟಿವ್ ಬಂದಿದೆ ಅಂತಂದ್ರೆ, ಕಾಯಿಲೆ ಹಲ್ಲಿಗೋ ಹಿಡಿದೆ ಅಂತಂದ್ರೆ, ಕಾಯಿಲೆ ಬೇರೆ ಹಂಗೆ ಆಡೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಕೀಮೊಥೆರಪಿನ
1: ಕೊಡಬೇಕಾಗುತ್ತೆ. ರೇಡಿಯೇಷನ್ ಬಗ್ಗೆ ಬರೋದಾದ್ರೆ,
0: ರೇಡಿಯೇಷನ್ ಬಗ್ಗೆ ಬರೋದಾದ್ರೆ ಕನ್ಕರೆಂಟ್ ಕೀಮೊರೇಡಿಯೋ ಥೆರಪಿ ಅಂತ ಹೇಳ್ತೀವಿ ನಾವು, ಒಟ್ಟಿಗೆ ಎರಡು ಹೋಗುತ್ತೆ. ವಾರದಲ್ಲಿ 5 ದಿವಸ ರೇಡಿಯೇಷನ್ ಥೆರಪಿ ಇರುತ್ತೆ, 1 ದಿವಸ ಕೀಮೊಥೆರಪಿ ಕೂಡ ಇರುತ್ತೆ.
1: ಇದು ಸರ್ಜರಿ ನಂತರ ಇವೆರಡನ್ನು ಪ್ಲಾನ್
0: ಮಾಡಬೇಕಾಗುತ್ತೆ. ಸರ್ಜರಿ ಆಗದಿರುವಂತ ಜಾಗದಲ್ಲಿ ಡೈರೆಕ್ಟ್ ಡೆಫಿನೆಟಿವ್ ಕೀಮೊರೇಡಿಯೇಷನ್ ಅಂತ ಹೇಳ್ತೀವಿ ನಾವು, ರಾಡಿಕಲ್ ಟ್ರೀಟ್ಮೆಂಟ್ ಅಂತೇಳಿ, ಅದು 35 ಡೇಸ್ ಟ್ರೀಟ್ಮೆಂಟ್ ಇರುತ್ತೆ.
1: ಓಕೆ, ಇವೆಲ್ಲ ಟ್ರೀಟ್ಮೆಂಟ್ಗಳು ಪರ್ಟೈನಿಂಗ್ ಟು ಹೆಡ್ ಅಂಡ್ ನೆಕ್, ಇದಕ್ಕೆ ಸೀಮಿತವಾಗಿ ಹೇಳೋದಾದ್ರೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ರೋಗಿಗಳು ಎಕ್ಸ್ಪೆಕ್ಟ್ ಮಾಡಬಹುದು? ರೇಡಿಯೇಷನ್ ಇರಬಹುದು, ಕೀಮೊಥೆರಪಿ ಇರಬಹುದು.
0: ಕೀಮೊಥೆರಪಿಯಿಂದ ಬೇಸಿಕಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾಸಿಯಾ ಅಂಡ್ ವಾಮಿಟಿಂಗ್ ಅಂತ ಹೇಳ್ತೀವಿ, ಅದ್ರೆ ಆಗುತ್ತೆ. ಅದ್ರ ಜೊತೆಗೆ ಪೇಷಂಟ್ದು ಬ್ಲಡ್ ಕೌಂಟ್ಸ್ ಅಂತಂದ್ರೆ ರಕ್ತ ಕಣಗಳು, ಬಿಳಿ ರಕ್ತ ಕಣ, ಕೆಂಪು ರಕ್ತ ಕಣ ಏನಿದೆಯೋ ಅದು ಡ್ರಾಪ್ ಆಗ್ತಾ ಹೋಗುತ್ತೆ. ಅನಿಮಿಯಾ ಮತ್ತೆ ಲ್ಯೂಕೋಪಿನಿಯಾ ಅಂತ ಹೇಳ್ತೀವಿ ನಾವು. ಅದ್ರ ಜೊತೆಗೆ ಲೋಕಲ್ ಟ್ರೀಟ್ಮೆಂಟ್ ಏನಿದೆಯೋ ಅಂದ್ರೆ ಅದ್ರ ಮೇಲೆ ಸೈಡ್ ಎಫೆಕ್ಟ್ಸ್ ಮ್ಯಾಟರ್ ಆಗುತ್ತೆ. ಅದು ಜೊತೆಗೆ ರೇಡಿಯೇಷನ್ ಥೆರಪಿ ಸೈಡ್ ಎಫೆಕ್ಟ್ಸ್ ಕೂಡ ಲೋಕಲ್ ಇರುತ್ತೆ. ಸಪೋಸ್ ಬಾಯಿಲಿ ಕ್ಯಾನ್ಸರ್ ಆಯ್ತು, ನಾಡ್ದು ಸರ್ಜರಿ ಆಯ್ತು ಅಂತಂದ್ರೆ ಅಲ್ಲಿ ಮ್ಯೂಕೋಸೈಟಿಸ್, ಡರ್ಮೋಟೈಟಿಸ್ ಅಂತ ಹೇಳ್ತೀವಿ ನಾವು ಅದರಾಗಿ. ಜೊತೆಗೆ ಸ್ಕಿನ್ ಏನಿರುತ್ತೋ ಅದು ಚರ್ಮ ಕಪ್ಪಾಗಿ ಅದು ನುಂಗಕ್ ಕಷ್ಟ ಆಗುತ್ತೆ ಅಲ್ಲದ ಪೇಷಂಟ್ಗೆ. ಸೊ ಅವಾಗೆಲ್ಲ ನಾವು ಅದು ಪೇಷಂಟ್ಗೆ ಫುಡ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಮಾಡಬೇಕಾಗುತ್ತೆ. ಆದಷ್ಟು ಬಿಸಿಹಾರ ತಗೊಂಬೇಡಿ, ಬಿಸಿ ಏನಿದೆಯೋ ಅದನ್ನ ತಣ್ಣಗೆ ಮಾಡಿ ತಗೊಳ್ಳಿ, ಮತ್ತೆ ಖಾರ ಅಂತೂ ಮುಟ್ಟಕ್ಕೆ ಹೋಗಬೇಡಿ. ಆದಷ್ಟು ಬ್ಲ್ಯಾಂಡ್ ಡಯಟ್ ಇರಬೇಕಾಗುತ್ತೆ, ಮತ್ತೆ ಗಟ್ಟಿ ಪದಾರ್ಥ ಕಮ್ಮಿ ಮಾಡಿ ಆದಷ್ಟು ಲಿಕ್ವಿಡ್ ಡಯಟ್ ವಿತ್ ಮೋರ್ ಪ್ರೋಟೀನ್ ಇಂಟೇಕ್ ತಗೊಳ್ಳೋದು ಬೆಟರ್ ಅಂತ ಹೇಳ್ತೀವಿ ನಾವು.
1: ಈಗ ಈ ಅನಿಮಿಯಾ ಮತ್ತೆ ಬಿಳಿ ರಕ್ತ ಕಣಗಳು ಕಡಿಮೆ ಆಗೋದ್ರ ಬಗ್ಗೆ ಹೇಳಿದ್ರಿ, ಸೊ ಎಷ್ಟು ಫ್ರೀಕ್ವೆಂಟ್ ಆಗಿ ಅದನ್ನ ನಾವು ಚೆಕ್ ಮಾಡ್ತಾ ಇರಬೇಕಾಗುತ್ತೆ?
0: ವೀಕ್ಲಿ ಪ್ರತಿ ವಾರನು ನಾವು ಕನ್ಕರೆಂಟ್ ಕೀಮೊಥೆರಪಿ ಕೊಡ್ತೀವಿ. ಸೊ ಹಾಗಾಗಿ ಕೀಮೊಥೆರಪಿ ಕೊಡೋ 1 ದಿವಸ ಮುಂಚೆ ಬ್ಲಡ್ ಟೆಸ್ಟ್ ಮಾಡಿ, ಸಿಬಿಸಿ ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಏನಿದೆಯೋ ಅದ್ ಮಾಡಿ ಅವೆರಡು ಲೆವೆಲ್ಸ್ ಎಷ್ಟಿದೆ ನೋಡಿಕೊಂಡು ಅದ್ರ ಮೇಲೆ ನಾವು ಕೀಮೊಥೆರಪಿ ಡಿಸೈಡ್ ಮಾಡ್ತೀವಿ. ಅದು ಕಮ್ಮಿ ಆಯಿತು ಅಂತಂದ್ರೆ ಕೀಮೊಥೆರಪಿನ ಪೋಸ್ಟ್ಪೋನ್ ಮಾಡ್ತೀವಿ. ಅದ್ರ ಜೊತೆಗೆ GCSF ಅಂತ ಗ್ರಾನ್ಯುಲೋಸೈಟ್ ಕೊಲೋನಿ ಸ್ಟಿಮ್ಯುಲೇಟಿಂಗ್ ಫ್ಯಾಕ್ಟರ್ ಅಂತ ಇಂಜೆಕ್ಷನ್ಸ್ ಕೊಟ್ಟು ಅದೆರಡು ಉತ್ಪತ್ತಿ ಜಾಸ್ತಿ ಆಗುವಂತದ್ ಮಾಡಿ ಆಮೇಲೆ ಕೀಮೊಥೆರಪಿ ಕಂಟಿನ್ಯೂ ಮಾಡ್ತೀವಿ ನಾವು.
1: ಇದೆಲ್ಲ ಒಂಥರ ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ಸ್ ತರ ಅನ್ಕೊಳ್ತೀನಿ, ತಕ್ಷಣದಲ್ಲಿ ಕಂಡು ಬರುವಂತಹ ಒಂದು ಪರಿಣಾಮಗಳು. ಲಾಂಗ್ ಟರ್ಮ್ ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಈ ಟ್ರೀಟ್ಮೆಂಟ್ ನ ಪಡ್ಕೊಳ್ತಾ ಇರುವಂತಹ ರೋಗಿಗಳು? ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅಂದ್ರೆ,
0: ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಅಂತಂದ್ರೆ ಬೇಸಿಕಲಿ ಸರ್ಜರಿಯಿಂದ ಒಂದು ಪೇಷಂಟ್ದು ನಾರ್ಮಲ್ ಏನಿದೆಯೋ ಅದ್ರ ಅಂಗ ಎಫೆಕ್ಟ್ ಇರಲ್ಲ ಅದು ಬೇಸಿಕಲಿ. ಅಂಡ್ ಕಾಸ್ಮೆಟಾಲಜಿ ಅಂತಂದ್ರೆ ಪೇಷಂಟ್ ಸಪೋಸಿಗೆ ಸರ್ಜರಿ ಏನಾದಾಯ್ತು, ರೀಕನ್ಸ್ಟ್ರಕ್ಷನ್ ಆಗಿತ್ತು ಅಂದ್ರೆ ಅದ್ರದ್ದು ಡಿಫೆಕ್ಟ್ ಇದ್ದೇ ಇರುತ್ತೆ. ಎಸ್ಪೆಷಲಿ ಬಾಯಿಲಿ ಕ್ಯಾನ್ಸರ್ ಅಂತಂದ್ರೆ ಬಕಲ್ ಮ್ಯೂಕೋಸ ಕ್ಯಾನ್ಸರ್ ಅಂತ ಏನ್ ಹೇಳಿದ್ನು ನಾನು, ಅವಾಗ ಅವ್ರದ್ದು ಮೌತ್ ಓಪನಿಂಗ್ ಆಗಿರ್ಬೋದು, ಕ್ರಿಸ್ಮಸ್ ಅಂತ ಹೇಳ್ತೀವಿ ಬೇಸಿಕಲಿ. ಜೊತೆಗೆ ಓವರ್ ಆಲ್ ಫೀಚರ್ಸ್ ಮತ್ತೆ ಸೈವಾ ಡ್ರೂಲಿಂಗ್ ಆಗುತ್ತೆ, ಲಿಪ್ ಕ್ಯಾನ್ಸರ್ ಆದವಾಗ ಆಂಗಲ್ ಆಫ್ ದ ಮೌತ್ ಏಂಜಲ್ ಸೋರಕ್ಸ್ ಆಗತ್ತದು. ಸೊ ಈ ತರ ಆಗುತ್ತೆ. ಅದ್ ಜೊತೆಗೆ ನಾವು ರೇಡಿಯೇಷನ್ ಕೊಡ್ಬೇಕಂತಂದ್ರೆ ಈ ಸರ್ವೈಕಲ್ ಲಿಂಫ್ ನೋಡ್ಸ್ ಅಂತ ಏನ್ ಹೇಳಿದ್ನೋ ನಾನು ಅವಾಗಲೇ, ಅದಕ್ಕೆ ಸರ್ಜರಿ ಮಾಡಿದ್ರು ಸರ್ಜರಿ ಮಾಡಿ ಅದನ್ನ ತೆಗ್ದಿರ್ತಾರೆ, ಶಸ್ತ್ರಚಿಕಿತ್ಸೆ ಮಾಡಿ ತೆಗ್ದಿರ್ತಾರೆ. ಬಟ್ ಆದ್ರೂ ಅದ್ ಮುಂದೆ ಬರೋ ಚಾನ್ಸಸ್ ಇರುತ್ತೆ ಅಂತೇಳಿ ಪ್ರಿಕಾಷನ್ ಮೆಷರ್ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಕೊಟ್ಟಾಗ ಏನಾಗುತ್ತೆ, ಬೇಸಿಕಲಿ ನಮ್ಮ ಕಿವಿಯ ಕೆಳಗಡೆ ಭಾಗದಲ್ಲಿ ಪೆರೋಟಿಡ್ ಗ್ಲ್ಯಾಂಡ್ ಅಂತ ಎರಡು ಅಂಗ ಇರ್ತವೆ, ಪ್ಲಸ್ ಸಬ್ಮ್ಯಾಂಡಿಬಲ್ ಗ್ಲ್ಯಾಂಡ್ ಅಂತ. ಈ ಅಂಗ ಎರಡು ಏಂಜಲ್ ಪ್ರೊಡಕ್ಷನ್ ಮಾಡುವಂತ ಗ್ಲ್ಯಾಂಡ್ ಇದು ಬೇಸಿಕಲಿ. ಸೊ ರೇಡಿಯೇಷನ್ ಕೊಡೋದ್ರಿಂದ ಏನಾಗುತ್ತೆ, ಅಲ್ಲಿನ ನಾರ್ಮಲ್ ಕಣಗಳು ಅದು ರೇಡಿಯೇಷನ್ ಇಂದ ಸತ್ತು ಹೋಗಿರ್ತವೆ. ಅದರಿಂದ ಏನಾಗುತ್ತೆ, ಜೀರೋಸ್ಟೋಮಿಯಾ ಅಂದ್ರೆ ಬಾಯಿ ಒಣಗಕ್ಕೆ ಶುರು ಆಗುತ್ತೆ, ಮತ್ತೆ ಪೇಷಂಟ್ಗೆ ಅದು ಈ ಬಾಯಿ ಒಣಗೋದ್ರಿಂದ ನಾರ್ಮಲ್ ಆಗಿ ಊಟ ಮಾಡೋಕೆ ಕಷ್ಟ ಆಗ್ತಿರುತ್ತೆ. ಇದ್ರ ಸೈಡ್ ಎಫೆಕ್ಟ್ ಏನಿದೆಯೋ ಅದು 2 ಇಯರ್ಸ್ ತನಕ ಇರುತ್ತೆ. ಸೊ ಹಂಗಾಗಿ ಪೇಷಂಟ್ ಅವಾಗ ನಾವು ಕನ್ವಿನ್ಸ್ ಮಾಡ್ತೀವಿ, ಒಂದು ಏನು ಲಿಕ್ವಿಡ್ ಐಟಮ್ಸ್ ಜಾಸ್ತಿ ತಗೊಳ್ಳಿ ಅಂತ, ಜೊತೆಗೆ ಏನಾದರೂ ಚೀಪಾಗಿ ಹೇಳ್ತೀವಿ ಅಂದ್ರೆ ಅದನ್ನ ಪ್ರೊಡಕ್ಷನ್ ಸ್ಟಿಮ್ಯುಲೇಷನ್ ಮಾಡ್ಲಿಕ್ಕೆ ಈ ಶುಂಠಿ ಪೆಪರ್ಮೆಂಟ್, ಜೀಗೆ ಪೆಪರ್ಮೆಂಟ್ ಹತ್ರ ಏನಾದರೂ, ಪ್ಲಸ್ ಈ ಉಪ್ಪಿನಕಾಯಿ, ನಿಂಬೆಹಣ್ಣು ಉಪ್ಪಿನಕಾಯಿ ಅಥವಾ ಮಾವಿನಕಾಯಿ ಉಪ್ಪಿನಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ಆ ಕರ ಎಲ್ಲ ಹೋಗಿರಂಗೆ ಅದನ್ನ ಚೀಪೋದ್ರಿಂದ ಆ ಅಂಗನ ಸ್ಟಿಮ್ಯುಲೇಟ್ ಮಾಡಂಗಾಗುತ್ತೆ, ಎಂಜಲ್ ಉತ್ಪತ್ತಿನ ಸ್ಟಿಮ್ಯುಲೇಟ್ ಮಾಡಂಗಾಗುತ್ತೆ. ಸೊ ಹಂಗಾಗಿ ಓವರ್ ಎ ಪೀರಿಯಡ್ ಆಫ್ 2 to 3 years ಅದು ನಾರ್ಮಲ್ ಆಗೋ ಚಾನ್ಸಸ್ ಇರುತ್ತೆ.
1: ಈ ಮ್ಯೂಕೋಸಲ್ ಚೇಂಜಸ್ ಹೇಳಿದ್ವಲ್ಲ, ಬಾಯಿ ಒಳಗಿನ ಒಂದು ಹುಣ್ಣುಗಳಾಗುವಿಕೆ, ಅವುಗಳು ಕೂಡ ಬಹಳ ಕಾಲದವರೆಗೆ ಇರುವಂತ ಸಾಧ್ಯತೆಗಳು ಉಂಟು?
0: ಮ್ಯಾಕ್ಸಿಮಮ್ 3 to 6 ತಿಂಗಳ ತನಕ ಇರೋ ಚಾನ್ಸಸ್ ಇರುತ್ತೆ ಸರ್. ಹಂಗಾಗಿ ಪೇಷಂಟ್ಗೆ ಖಾರ ತಿನ್ನಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಅಂಡ್ ಅವ್ರು ತಿನ್ನಕ್ ಶುರು ಮಾಡಿದ್ರು ಅವ್ರು ನಿಧಾನಕ್ಕೆ ಶುರು ಮಾಡ್ಬೇಕಾಗತ್ತೆ ಅವರು.
1: ಸೊ ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ. ಯಾವಾಗ್ಲೂ ಹೇಳೋದೇನು ಅಂತಂದ್ರೆ, ಕಾಯಿಲೆ ಬಂದ ಮೇಲೆ ಅದನ್ನ ನಿರ್ವಹಣೆ ಮಾಡೋದಕ್ಕಿಂತ ಬರದೇ ಇರೋ ತರ ತಡೆಯೋದು ಅಥವಾ ಒಳ್ಳೆ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ. ಹಂಗಾಗಿ ನಿಮ್ಮ ಸಲಹೆ ಏನು, ಈ ಕಾಯಿಲೆಯನ್ನ ದೂರದಲ್ಲಿ ಇಡಬೇಕಾದ್ರೆ ಯಾವ ರೀತಿಯಾದ ನಾವು ಜೀವನದ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು?
0: ನೀವು ಹೇಳಿದಂಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್, ಕರೆಕ್ಟ್ ಸರ್. ಸೊ ಏನ್ ಮಾಡ್ಬೇಕಾಗತ್ತೆ, ಕೆಲವು ಪೇಷಂಟ್ಸ್ ಏನ್ ಮಾಡ್ತಾರೆ, ಸ್ಮೋಕಿಂಗ್ ಮುಂಚೆ ಅಭ್ಯಾಸ ಇತ್ತು ಮೇಡಮ್ ಅಂತ ಹೇಳ್ತಾರೆ, ಬಟ್ ಇವಾಗ ಮಾಡ್ತಿಲ್ಲ ಅಂತೇಳಿ, ಬಟ್ ಆದ್ರೂ ಟ್ರೀಟ್ಮೆಂಟ್ ಟೈಮ್ ಟೈಮಲ್ಲೂ ಮಾಡ್ಕೊಂಡ್ ಬರ್ತಾರೆ, ಅದು ಬಿಡಿ ಸಿಗರೇಟ್ ಎರಡರಲ್ಲಿ ಯಾರು ಆಗಿರ್ಬೋದು. ಸೊ ಹಂಗಾಗಿ ನಾನು ಟ್ರೀಟ್ಮೆಂಟ್ ಟೈಮಲ್ಲೂ ಪೇಷಂಟ್ಗೆ ಹೇಳೋದೇನಂತಂದ್ರೆ ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ಅಂತೇಳಿ, ಯಾಕಂದ್ರೆ ನಾವು ಏನ್ ಟ್ರೀಟ್ಮೆಂಟ್ ಮಾಡ್ತೀವೋ ಅದ್ರ ಎಫೆಕ್ಟ್ ತುಂಬಾ ಕಮ್ಮಿ ಆಗ್ತಾ ಹೋಗುತ್ತೆ.
1: ಇದೇ ಸಂದರ್ಭದಲ್ಲಿ ಒಂದು ಮಾತು, ಇತ್ತೀಚೆಗೆ ಬಹಳ ಕೇಳ್ತೀವಿ ವೇಪಿಂಗ್ ಅಂತ ಹೇಳ್ತಾರೆ, ಇ ಸಿಗರೇಟ್ ಅಂತ ಹೇಳ್ತಾರೆ, ಇದೆಲ್ಲ ನಮ್ಮ ತಂಬಾಕು ಇರುವಂತಹ ಪ್ರಾಡಕ್ಟ್ಸ್ಗಿಂತ

0: ಏನು ಎಫೆಕ್ಟ್ ಕಮ್ಮಿ ಇರುತ್ತೆ ಇದರಿಂದ ಅಂತ ಎಲ್ಲ ಮಾತಾಡ್ಕೊಳ್ತಾರೆ
1: ಅದು
0: ಜನಗಳು.
1: ಸುಳ್ಳು ಮತ್ತೆ ಕಪ್ಪು
0: ಅದ್ರ
1: ಕಲ್ಪನೆ,
0: ಬಗ್ಗೆ ಒಂದು
1: ಆಕ್ಚುಲಿ ಅದು
0: ಮಾತಾಡ್ಬೇಕು ನೀವು.
1: ಸುಳ್ಳು ಮತ್ತೆ ತಪ್ಪು ಕಲ್ಪನೆ ಆಕ್ಚುಲಿ. ಇಟ್ಸ್ ದ ಸೇಮ್ ಎಫೆಕ್ಟ್ ಆಫ್ ದಟ್ ಆಸ್ ಸ್ಮೋಕಿಂಗ್ ನಾರ್ಮಲ್ ಸಿಗರೇಟ್ಸ್ ಆಕ್ಚುಲಿ, ಒರಿಜಿನಲ್ ಸಿಗರೇಟ್ಸ್ ಆಕ್ಚುಲಿ. ಇಟ್ ದ ಸೇಮ್ ಎಫೆಕ್ಟ್, ದ ಎಫೆಕ್ಟ್ ಆಫ್ ಇಟ್ ಆನ್ ಯುವರ್ ಹೆಲ್ತ್ ಆಲ್ಸೋ ಇಟ್ಸ್ ದ ಸೇಮ್ ಆಸ್ ದಟ್ ಆಫ್ ಟೊಬ್ಯಾಕೋ ಕನ್ಸಂಪ್ಷನ್ ಅಥವಾ ಬೀಡಿ ಸಿಗರೇಟ್ ಆಗಿರ್ಬೋದು ಅಥವಾ ಈ ಸಿಗರೇಟ್ ಆಗಿರ್ಬೋದು, ಎಲ್ಲಾದರೂ ಸೈಡ್ ಎಫೆಕ್ಟ್ ಸೇಮ್ ಇರುತ್ತೆ ಆಕ್ಚುಲಿ.
0: ಓಕೆ, ಹಾಗಾಗಿ ಜೀವನ ಶೈಲಿನ ಬದಲಾಯಿಸಿಕೊಂಡು ಕಾಯಿಲೆಯನ್ನು ದೂರ ಇಡೋದು
1: ಒಳ್ಳೆಯದು. ಜೊತೆಗೆ ಎಕ್ಸಸೈಸ್ ಏನು ಹೇಳ್ತೀವೋ ಅದನ್ನ ನಾರ್ಮಲಿ ಬೆಳಿಗ್ಗೆ ಹಾಫ್ ಆನ್ ಅವರ್, ಸಂಜೆ ಹಾಫ್ ಆನ್ ಅವರ್, ಅಂಡ್ ಎಸ್ಪೆಷಲಿ ಅರ್ಲಿ ಮಾರ್ನಿಂಗ್ ಎಕ್ಸಸೈಸಸ್ ಅಂದ್ರೆ ಸಂಜೆ ಸೂರ್ಯ ಹುಟ್ಟಿ ಒಂದು 8:30-9 ಗಂಟೆ ಅಷ್ಟರಲ್ಲಿ ಮಾಡೋದ್ರಿಂದ, ಪ್ಲಸ್ ಸಂಜೆ 4-5 ಗಂಟೆ ಮೇಲೆ ಮಾಡೋದ್ರಿಂದ ಈ ವೈಟಮಿನ್ ಡಿ ಏನ್ ಅಂಶ ಇರುತ್ತೋ ಅದು ನಮ್ಮ ಕ್ಯಾನ್ಸರ್ ನ ಸೆಲ್ಸ್ ಉತ್ಪತ್ತಿ ಏನಾಗುತ್ತೋ ಅದು ಕಮ್ಮಿ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಅಟ್ ದ ಸೇಮ್ ಟೈಮ್ ಈ ವೈಟಮಿನ್ ಡಿ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೂ ಹೆಲ್ಪ್ ಆಗುತ್ತೆ. ಪ್ಲಸ್ ಸುಡು ಬಿಸಿಲಿನಲ್ಲಿ ಈ ವೈಟಮಿನ್ ಬಿ ಅಂಡ್ ಸಿ ಅಂಶ ಏನಿದೆಯೋ, ಜನ ಬಿಸಿಲು ವಾಕಿಂಗ್ ಮಾಡಬೇಕು ಅಂತಂದಾಗ ಬಿಸಿಲಲ್ಲಿದ್ರೆ ಹೋಗೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ತುಂಬಾ ಬಿಸಿಲು ಜಾಸ್ತಿ ಸುಡು ಬಿಸಿಲಲ್ಲಿ ಹೋಗ್ತಾರೆ ಆಕ್ಚುಲಿ. ವೈಟಮಿನ್ ಬಿ ಅಂಡ್ ಸಿ ಏನಿದೆಯೋ ಅದು ಸ್ಕಿನ್ ಕ್ಯಾನ್ಸರ್ ಕಾಸ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈ ವೈಟಮಿನ್ ಎ ಅಂಶ ಏನಿದೆಯೋ ಅದು ಅರ್ಲಿ ಮಾರ್ನಿಂಗ್ ಅಂದ್ರೆ 8 ಗಂಟೆ ಕಮ್ಮಿ ಎಳೆ ಬಿಸಿಲು ಅಂತ ಹೇಳ್ತಾರಲ್ವಾ, ಆ ಬಿಸಿಲು ಮಾಡೋದ್ರಿಂದ ಬೆಳಿಗ್ಗೆ 30 ನಿಮಿಷ ಸಂಜೆ 30 ನಿಮಿಷ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಆಗುತ್ತೆ. ಅಲಾಂಗ್ ವಿತ್ ದಟ್ ಅಟ್ ದ ಸೇಮ್ ಟೈಮ್ ಯೋಗ, ಮ್ಯೂಸಿಕ್ಕು ಕೇಳೋದು, ಮೆಡಿಟೇಷನ್ನು, ಡ್ಯಾನ್ಸು,
0: ಮನಸ್ಸನ್ನ
1: ಶಾಂತ ಇಟ್ಕೊಂಡು ಮೋಸ್ಟ್ ಇಂಪಾರ್ಟೆಂಟ್ಲಿ ಪಾಸಿಟಿವ್ ಆಟಿಟ್ಯೂಡ್ ಬರಬೇಕು ಪೇಷಂಟ್ಗೆ. ಅಟ್ ದ ಸೇಮ್ ಟೈಮ್ ಈ ಜನ ಅಂದ್ರೆ ಅವ್ರ ಅಟೆಂಡರ್ಸ್ ಪೇಷಂಟ್ ಜೊತೆ ಫ್ಯಾಮಿಲಿ ಏನಿರ್ತಾರೋ ಅವ್ರದ್ದು ಸಪೋರ್ಟ್ ಏನಿದೆಯೋ ಅದು ಪೇಷಂಟ್ ಮೇಲೆ ಮ್ಯಾಟರ್ ಆಗುತ್ತೆ. ಅಂಡ್ ಅವ್ರಿಗೂ ಒಂದು ಸೈಕಾಲಜಿಕಲ್ ಕೌನ್ಸಿಲಿಂಗ್ ಕೊಡೋದ್ರಿಂದ ಪೇಷಂಟ್ಗೆ, ಪೇಷಂಟ್ ಅಟೆಂಡರ್ಸ್ಗೆ ಈ ಕಾಯಿಲೆಯಿಂದ ಜನರ ತಪ್ಪು ಪರಿಕಲ್ಪನೆ ಅಂದ್ರೆ ಕ್ಯಾನ್ಸರ್ ಬಂತು ಅಂದ್ರೆ ನನ್ನ ಜೀವನ ಮುಗಿದೋಯ್ತು ಅಂತೇಳಿ. ಸೊ ಹಾಗಾಗಿ ಅವರಿಗೆ ಸ್ಟೇಜ್ ಮೇಲೆ ಮ್ಯಾಟರ್ ಆಗುತ್ತೆ ಟ್ರೀಟ್ಮೆಂಟ್. ಅಟ್ ದ ಸೇಮ್ ಟೈಮ್ ಏನು ತೊಂದರೆ ಆಗಲ್ಲ, ಟ್ರೀಟ್ಮೆಂಟಿಂದ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ, ಸೇಮ್ ಟೈಮ್ ರೆಗ್ಯುಲರ್ ಫಾಲೋಅಪ್ ಅಲ್ಲಿ ಇದ್ರೆ ಉಳಿತು ಅಂತೇಳಿ ಇನ್ಫಾರ್ಮೇಶನ್ ಕೊಡೋದ್ರಿಂದ ಫ್ಯಾಮಿಲಿ ಫ್ಯಾಮಿಲಿ ಪೇಷಂಟ್ ಕೂಡ ಒಳ್ಳೆ ಔಟ್ಕಮ್ಸ್ ಇರುತ್ತೆ.
0: ಧನ್ಯವಾದಗಳು ಡಾಕ್ಟರ್ ವಿದ್ಯಾ ಅವರೇ. ಇಷ್ಟು ಹೊತ್ತು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ಸ್ ಅಂದ್ರೆ ಯಾವೆಲ್ಲ ಕ್ಯಾನ್ಸರ್ಗಳು ಬರ್ತವೆ, ಅದರ ಸಿಂಪ್ಟಮ್ಸ್ ಏನು, ಟ್ರೀಟ್ಮೆಂಟ್ ಹೇಗೆ, ತಪಾಸಣೆ ಹೇಗೆ, ಡಯಾಗ್ನೋಸಿಸ್ ಹೇಗೆ, ಮುಂದೆ ಆ ಕ್ಯಾನ್ಸರ್ ಬರದೇ ಇರೋತರ ನಾವು ಜೀವನವನ್ನ ಹೇಗೆ ಮಾಡಿಫೈ ಮಾಡ್ಕೊಳ್ಬೇಕು, ಇವೆಲ್ಲ ವಿಷಯಗಳ ಬಗ್ಗೆ ಬಹಳಷ್ಟು ಸೂಕ್ಷ್ಮವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ನಿಲಯಕ್ಕೆ ಬಂದು ಈ ಎಲ್ಲ ಮಾಹಿತಿಯನ್ನು ನಮ್ಮೊಂದಿಗೆ ಚರ್ಚೆ ಮಾಡಿದ್ದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನಮಸ್ಕಾರ.
1: ನಿಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ.
2: ಇದುವರೆಗೆ ತಲೆ ಹಾಗೂ ಕುತ್ತಿಗೆಯ ಭಾಗದ ಕ್ಯಾನ್ಸರ್ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ವಿದ್ಯಾ ಜಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದ್ದವರು ಡಾಕ್ಟರ್ ಕುಲ್ದೀಪ್ ಯನ್, ಸಂಕಲನ ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.
3: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 9:55.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ ಕೇಳಬಹುದು.
6: ಏನೇ ಇಲ್ದಿರೋದಕ್ಕಿಂತ ಅಟ್ಲೀಸ್ಟ್ ಒಂದು ವ್ಯಾಕ್ಸಿನ್, ಒಂದು ಪ್ರಯತ್ನ ಈ ವ್ಯಾಕ್ಸಿನ್ ಈ ಕ್ಯಾನ್ಸರ್ನ ತಡೆಗಟ್ಟಕ್ಕೆ. ಯಾವ್ದಾದ್ರು ಕ್ಯಾನ್ಸರ್ ನಾವು ವ್ಯಾಕ್ಸಿನಿಂದ ತಡೆಗಟ್ಟಬಹುದು ಅಂದರೆ ಅದು ಸರ್ವೈಕಲ್ ಕ್ಯಾನ್ಸರ್.
5: ಮರೆಯದೆ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
7: ಈ ಮೊಬೈಲು ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
8: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
9: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2nd and 4th Mondays ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ

ಕೇಳುಗರೆ ಗಮನಿಸಿ, ಈ ಸಂಜೆ 6:51 ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ, ಮಾವು ಬೇಸಾಯ ಹಾಗೂ ಮಾರಾಟ ಈ ಕುರಿತು ಯಳಂದೂರು ತಾಲೂಕು ಕೆಸ್ತೂರು ಗ್ರಾಮದ ಬಿ ಸಿದ್ದರಾಜು ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ಕನ್ನಡ ಸಾಹಿತ್ಯದಲ್ಲಿ ರಂಗಕಲಾವಿದೆಯರ ಆತ್ಮಕಥೆಗಳ ಅವಲೋಕನ, ಈ ಕುರಿತು ಮಾತನಾಡುತ್ತಾರೆ ರವಿ ಎನ್ಸಿ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

ಈ ಮಧ್ಯಾಹ್ನ 12:35ಕ್ಕೆ ಲತಾ ಜಹಗೀರ್ದಾರ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಆಲಿಸುವಿರಿ. 12:45ಕ್ಕೆ ಜನಪದ ಸಂಗೀತ ಕಾರ್ಯಕ್ರಮ, ಕೊಳ್ಳೇಗಾಲ ಜೈ ಭೀಮ್ ನಗರದ ಕೆ ಗೌರಮ್ಮ ಮತ್ತು ಸಂಗಡಿಗರಿಂದ ಸರಸ್ವತಿಯ ಹಾಡು. 1:00ಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 2:40ಕ್ಕೆ ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಈ ಜೀವ ನಿನಗಾಗಿ, 3:45ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಷಣ್ಮುಖಪ್ರಿಯ ಮತ್ತು ವಿ ಹರಿಪ್ರಿಯ ಅವರ ಯುಗಳ ಹಾಡುಗಾರಿಕೆಯನ್ನು ಆಲಿಸುವಿರಿ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 10:00. ಕೇಳಿ ಗಿಳಿಗಳೇ, ಪುಟ್ಟ ಮಕ್ಕಳಿಗಾಗಿ ಕತೆ ಕೇಳು ಪುಟ್ಟ ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ.

0: ಪ್ರೀತಿಯ ಮಕ್ಕಳೇ, ಕಥೆ ಕೇಳು ಪುಟ್ಟ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತಿಂಗಳ ಎರಡನೇ ಭಾನುವಾರ ಬಂದೇ ಬಿಡ್ತು, ಕಥೆ ಕೇಳೋದಕ್ಕೆ ಕಾಯ್ತಾ ಇದ್ದೀರಾ ಪುಟಾಣಿಗಳೇ? ಈಗ ನಿಮಗಾಗಿ ಕಥೆ ಹೇಳ್ತಾ ಇದ್ದಾರೆ ಬಿಜಿ ಕವಿತಾ.
1: ಹಾಯ್ ಚಿನ್ನರಿಗಳೇ, ಹೇಗಿದ್ದೀರಿ? ಎರಡನೇ ಭಾನುವಾರ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರಾ? ನಾನು ಅಷ್ಟೇ, ನಿಮ್ಮಷ್ಟೇ ಕಾತುರದಿಂದ ಕತೆ ಹೇಳೋದಕ್ಕೋಸ್ಕರ ಕಾಯ್ತಾ ಇದ್ದೆ. ಇವತ್ತಿನ ಕತೆ ಹೆಸರು ಏನು ಗೊತ್ತಾ? ಸಮಯ ಸ್ಫೂರ್ತಿ ಅಂತ. ಸರಿನಾ, ಕತೆ ಶುರು ಮಾಡ್ಲಾ? ಮಲ್ಲಿಗೆಪುರ ಅಂತ ಒಂದು ಊರಿರುತ್ತೆ. ಆ ಊರಿನಲ್ಲಿ ಇಬ್ಬರು ಗೆಳೆಯರು ಇರ್ತಾರೆ. ಅವ್ರ ಹೆಸರು ರಾಮು ಮತ್ತು ಭೀಮು ಅಂತ. ಇಬ್ಬರು ಗೆಳೆಯರು ಜೊತೆಯಲ್ಲಿ ತೋಟದಲ್ಲಿ ಮೈಮುರಿದು ಕೆಲಸ ಮಾಡಿಕೊಂಡು ತೋಟದಲ್ಲಿ ಸಮೃದ್ಧವಾಗಿ ಬಿಟ್ಟ ಹಣ್ಣುಗಳನ್ನು ಮಾರಾಟ ಮಾಡಿ ಬಂದ ಲಾಭದಲ್ಲಿ ಇಬ್ಬರು ಹಂಚಿಕೊಂಡು ಖುಷಿಯಾಗಿ ಸುಖವಾಗಿ ಇರ್ತಾರೆ. ಒಂದು ದಿವಸ ಅವರಿಬ್ಬರು ಪಕ್ಕದ ಊರಿಂದ ಮತ್ತಷ್ಟು ಹಣ್ಣಿನ ಗಿಡದ ಬೀಜಗಳನ್ನ ತರೋದಿಕ್ಕೆ ಅಂತ ಹೋಗ್ತಾರೆ. ವಾಪಸ್ ಊರಿಗೆ ಬರೋ ಹೊತ್ತಿಗೆ ಸಂಜೆ ಆಗೋಗಿರುತ್ತೆ. ಕಾಡಿನ ದಾರಿನಲ್ಲಿ ಹೋದರೆ ಊರು ಬೇಗ ತಲುಪಬಹುದು ಅಂತ ಯೋಚನೆ ಮಾಡಿಕೊಂಡು ಬಳಸು ದಾರಿ ದೂರ ಆಗತ್ತೆ ಅಂತ ಕಾಡಿನ ದಾರಿಯಿಂದಲೇ ಹೋಗೋಣ ಅಂತ ನಿರ್ಧಾರ ಮಾಡಿ ರಾಮು ಮತ್ತು ಭೀಮು ಇಬ್ಬರೂ ಕಾಡಿನ ದಾರಿ ಹಿಡಿತಾರೆ. ಎದುರಿಗೆ ಸಿಕ್ಕ ಆ ಊರಿನ ಯಜಮಾನ, ಮಲ್ಲಿಗೆಪುರಕ್ಕೆ ಈ ಕಾಡಿನ ದಾರಿನಲ್ಲಿ ಯಾಕೆ ಹೋಗ್ತಾ ಇದ್ದೀರಾ? ಬೇಡ ಬೇಡ, ಈ ಕಾಡಿನಲ್ಲಿ ಗಿಡ್ಡು ಅಂತ ಒಬ್ಬ ಕಳ್ಳ ಇದ್ದಾನೆ. ಅವನು ತುಂಬ ಕ್ರೂರಿ. ಅವನು ಅದೆಷ್ಟು ಜನನ ಸುಲಿಗೆ ಮಾಡಿದನೋ, ಎಷ್ಟು ಜನನ ಹೊಡೆದಿದನೋ ಬಡ್ದಿದನೋ ದೇವ್ರಿಗೇ ಗೊತ್ತು. ದಯವಿಟ್ಟು ನೀವು ಕಾಡಿನ ಒಳಗಿನಿಂದ ಹೋಗಬೇಡಿ. ಅವನ ಕೈಗೆ ನೀವು ಸಿಕ್ಕಿಬಿದ್ರೆ ಖಂಡಿತವಾಗ್ಲೂ ನೀವಿಬ್ರು ಜೀವಂತವಾಗಿ ಮಲ್ಲಿಗೆಪುರ ಸೇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಳಸ

ದಾರಿಯಿಂದನೇ ಹೋಗಿ ಕಾಡು ದಾರಿ ಒಳಗಡೆಯಿಂದ ಹೋಗಬೇಡಿ ಅಂತ ಪರಿಪರಿಯಾಗಿ ಹೇಳ್ತಾನೆ. ಆದರೆ ರಾಮು ಭೀಮು ಇಬ್ಬರೂ ಕೆಟ್ಟ ಧೈರ್ಯದಿಂದ, ಇಲ್ಲ ಯಜಮಾನ್ರೆ, ನೀವೇನು ಯೋಚನೆ ಮಾಡಬೇಡಿ, ನಾವಿಬ್ಬರೂ ಸುರಕ್ಷಿತವಾಗಿ ರಾತ್ರಿ ಒಳಗೆ ಊರು ಸೇರಿಕೊಳ್ತೇವೆ ಅಂತ ಆ ಊರಿನ ಯಜಮಾನನಿಗೆ ಸಮಾಧಾನ ಹೇಳ್ತಾ, ನೋಡಿ ಯಜಮಾನ್ರೆ, ಹಾಗೆ ನೋಡಿದ್ರೆ ಕಳ್ಳ ಪ್ರತಿ ದಿವಸ ಒಂದೇ ದಾರಿಲಿ ಕಾಯ್ತಾ ಇದ್ದು ಕಳ್ಳತನ ಮಾಡೋದಕ್ಕೆ ಸಾಧ್ಯನಾ? ನೀವೇನು ಯೋಚನೆ ಮಾಡಬೇಡಿ, ನಾವು ಹೊರಡ್ತೀವಿ ಅಂತ ಹೇಳಿ ಕಾಡು ದಾರಿಯಿಂದನೇ ಊರಿನ ಕಡೆಗೆ ಹೊರಡ್ತಾರೆ. ಭೀಮು ಹೇಳ್ತಾನೆ, ಅಲ್ವೋ ರಾಮು, ಏನೋ ಇದು, ಈ ಯಜಮಾನ ಆ ಕಳ್ಳನ ಬಗ್ಗೆ ಇಷ್ಟೊಂದು ಹೇಳ್ತಾ ಇದ್ದಾರೆ, ನಾವೇನಾದರೂ ಆ ಕಳ್ಳನ ಕೈಗೆ ಸಿಕ್ಕಿಬಿದ್ರೆ ಏನೋ ಗತಿ? ನಮ್ಮ ಹತ್ರ ಬೇರೆ ಹಣ್ಣಿನ ಗಿಡಗಳ ಬೀಜದ ಜೊತೆಗೆ ಹಣ್ಣಿನ ಮಾರಾಟ ಮಾಡಿದಾಗ ಬಂದ ಹಣ ಕೂಡ ಇದೆ. ನನಗೆ ತುಂಬ ಭಯ ಆಗ್ತಾ ಇದೆಯಪ್ಪ, ಏನು ಮಾಡೋದು ರಾಮು, ಅಕಸ್ಮಾತ್ ನಾವು ಕಳ್ಳನ ಕೈಗೆ ಸಿಕ್ಕಿಬಿದ್ರೆ ಅಂತ ಭೀಮು ಹೆದರುಕೊಂಡು ಭಯದಿಂದ ಕೇಳ್ತಾನೆ. ಆಗ ರಾಮು, ಮನಸ್ಸಿನಲ್ಲೇ ಭಯ ಇದ್ದರೂ ಕೂಡ, ಏನು ಭಯ ಪಡಬೇಡ ಭೀಮು, ನಾವು ಧೈರ್ಯವಾಗಿದ್ದರೆ ಏನೂ ಆಗೋದಿಲ್ಲ, ನಡಿ ಹೋಗೋಣ ಅಂತ ಆ ಮಬ್ಬು ಕತ್ತಲಲ್ಲೇ ಮುಂದೆ ಹೋಗ್ತಾರೆ. ಕಾಡಿನಲ್ಲಿ ಅರ್ಧ ದಾರಿ ಸವಿಸಿ, ಅಬ್ಬಾ ಇಷ್ಟು ದೂರ ಬಂದಾಯಿತು, ಇನ್ನು ನಾವು ಆ ಕಳ್ಳನ ಕೈಲಿ ಸಿಕ್ಕಿಬೀಳೋದಿಲ್ಲ ಅಂತ ಅನ್ಸತ್ತೆ, ಬೇಗ ಬೇಗ ನಡೆದು ಊರು ಸೇರೋಣ, ಸದ್ಯ ಬದುಕಿದ್ವಿ ಅಂತ ಸಮಾಧಾನ ಮಾಡಿಕೊಂಡು 4 ಹೆಜ್ಜೆ ಮುಂದೆ ಹೋಗೋಕ್ಕಿಲ್ಲ, ಅವ್ರ ಮುಂದೆ ಧುತ್ ಅಂತ ಆಳೆತ್ತರದ ಗಿಡ್ಡು ಕಳ್ಳ ಪ್ರತ್ಯಕ್ಷ ಆಗೇ ಹೋಗ್ತಾನೆ. ಅವನ ಎತ್ತರ ಗಾತ್ರ ನೋಡಿ ಭಯದಿಂದ ರಾಮು ಭೀಮು ಇಬ್ಬರೂ ಥರ ಥರ ಥರ ಅಂತ ನಡುಗೋದಕ್ಕೆ ಶುರು ಮಾಡ್ತಾರೆ. ಏನಪ್ಪ ಮಾಡೋದು ಇವಾಗ, ಇವರಿಂದ ಹೇಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಇಬ್ಬರು ಬಿಟ್ಟು ಬಾಯಿ ಬಿಟ್ಕೊಂಡು ಮುಖ ಮುಖ ನೋಡ್ಕೊಳ್ತಾರೆ. ಆಗ ಗಿಡ್ಡು ಕಳ್ಳ, ಏನು ಹಾಗೆ ನೋಡ್ತಾ ಇದ್ದೀರಿ, ನಿಮ್ಮ ಬಳಿ ಏನೇನಿದೆಯೋ ಎಲ್ಲವನ್ನು ಕೊಟ್ಟು ಪ್ರಾಣ ಉಳಿಸ್ಕೊಳ್ಳಿ, ಮುಂದೆ ಹೋಗಬೇಕು ಅಂದರೆ ನಿಮ್ಮ ಹತ್ರ ಇರೋದನ್ನೆಲ್ಲ ನನಗೆ ಕೊಟ್ಟು ಹೋಗಬೇಕು, ಇಲ್ಲ ಅಂದರೆ ನಿಮ್ಮ ಪ್ರಾಣನೂ ಹೋಗತ್ತೆ ಅಂತಾನೇ ಸಿಟ್ಟಿನಿಂದ. ಆಗ ಅವನ ಆ ಕಿರುಚಾಟದ ಜೋರು ಧ್ವನಿನ ಕೇಳಿ ಇಬ್ರಿಗೂ ಒಳಗೊಳಗೆ ಸಿಕ್ಕಾಪಟ್ಟೆ ಭಯ ಆಗತ್ತೆ. ಆದರೂ ಕೂಡ ರಾಮು ಏನು ಮಾಡ್ತಾನೆ, ಇದ್ದ ಬದ್ದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ, ಗಿಡ್ಡು ಗಿಡ್ಡು, ನಾವು ನಿನ್ನ ಊರಿನಿಂದನೇ ಬಂದಿರೋರಪ್ಪ, ನಿನ್ನ ಊರಿನವರೇ ನಾವು, ನಿನ್ನ ತಾಯಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ, ಅದಕ್ಕೆ ನಿನ್ನನ್ನು ಹುಡುಕೊಂಡು ನಾವು ಈ ಕಾಡಿಗೆ ಬಂದಿದ್ದೀವಿ. ನಿನ್ನಮ್ಮ ಹೇಳಿದ್ಲು, ರಾಜನ ಸೈನಿಕರೆಲ್ಲ ಹೊಂಚು ಹಾಕಿ ನಿನ್ನನ್ನು ಹಿಡಿಯೋದಕ್ಕೆ ಅಂತ ಈ ಕಾಡಿನೊಳಗೆ ಬರ್ತಾ ಇದ್ದಾರಂತೆ, ಅದಕ್ಕೆ ನಿನಗೆ ಸುದ್ದಿ ಮುಟ್ಸಿ ಅಂತ ನಿನ್ನ ತಾಯಿ ಅಳ್ತಾ ಹೇಳಿದ್ಲು, ಅದಕ್ಕೋಸ್ಕರ ಬಂದ್ವಿ ಗಿಡ್ಡು ಅಂತ ಸಣ್ಣ ದನಿನಲ್ಲಿ ರಾಮು ಹೇಳ್ತಾನೆ. ಆಗ ಗಿಡ್ಡು, ಸರಿ ಸರಿ, ನನ್ನಮ್ಮಂಗೆ ಹೇಳು ನಾನು ಚೆನ್ನಾಗಿದ್ದೇನೆ ಅಂತ, ಇಲ್ಲೇ ಇರ್ತೀನಿ ಅಂತ ಹೇಳಿ ಅಂತ ಹೇಳಿ ಅವರ ಕೈಗೆ ತನ್ನ ಹಣದ ಚೀಲವನ್ನು ಕೊಟ್ಟು ಬಿಟ್ಟು ಕಳಿಸ್ತಾನೆ. ಬೆಕ್ಕಸ ಬೆರಗಾಗಿ ಭೀಮು ರಾಮನ ಕಡೆಗೆ ನೋಡ್ತಾನೇ ಇರ್ತಾನೆ. ಪರವಾಗಿಲ್ಲ ಕಣೋ ರಾಮು, ನೀನುವೇ ಭಾಳ ಧೈರ್ಯವಾಗಿ ಏನೋ ಕತೆ ಹೇಳಿ ಪ್ರಾಣ ಉಳಿಸ್ಬಿಟ್ಟೆ ಅಂದಾಗ ರಾಮು ಹೇಳ್ತಾನೆ, ಎಂಥ ಸಮಸ್ಯೆ ಬಂದರೂ ಕೂಡ ಧೈರ್ಯಗೆಡಬಾರ್ದು ಭೀಮು, ಸಮಯಸ್ಫೂರ್ತಿ ಇದ್ದರೆ ಎಂಥ ಅಪಾಯ ಬಂದರೂ ತಪ್ಪಿಸ್ಕೊಳ್ಬಹುದು, ಆಗ ಉಪಾಯ ತಂತಾನೇ ಹೊಳೆಯುತ್ತೆ, ಗೊತ್ತಾಯ್ತಾ, ನಡಿ ನಡಿ, ಈಗ ಬೇಗ ಬೇಗ ಊರಿಗೆ ಹೋಗಿ ರಾಜನಿಗೆ ವಿಷಯ ತಿಳಿಸೋಣ, ಗಿಡ್ಡು ಕಳ್ಳ ಇದೇ ಕಾಡಿನಲ್ಲಿದ್ದಾನೆ ಅಂತ. ಅವ್ರು ಬಂದು ಈ ಕಳ್ಳನ್ನು ಹಿಡಿದು ಎಲ್ಲ ಜನರಿಗೂ ಅನುಕೂಲ ಆಗೋ ಹಾಗೆ ಮಾಡ್ತಾರೆ ಅಂತ ಊರಿನ ಕಡೆಗೆ ಇಬ್ಬರೂ ಜೋರಾಗಿ ಓಡೋದಕ್ಕೆ ಶುರು ಮಾಡ್ತಾರೆ. ಕತೆ ಇಷ್ಟ ಆಯ್ತಾ ಚಿನ್ನಾರಿಗಳೇ? ಈ ಕತೆಯ ನೀತಿ ಏನು? ಎಂಥದೇ ಕಷ್ಟದ ಸಮಯ ಬಂದರೂ ಕೂಡ ಸಮಯ ಸ್ಫೂರ್ತಿಯಿಂದ ಯೋಚನೆ ಮಾಡಿದ್ರೆ ಉಪಾಯ ಹೊಳೆದೇ ಹೊಳೆಯುತ್ತೆ, ಪ್ರತಿ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಎಂಥ ಸಮಯದಲ್ಲೂ ಕೂಡ ನಾವು ಧೃತಿಗೆಡಬಾರ್ದು, ಧೈರ್ಯವಾಗಿರಬೇಕು, ಗೊತ್ತಾಯ್ತಾ? ಅಬ್ಬಬ್ಬಾ, ಜಾಣ ಪಾಪಗಳಂತೆ ಕೂತ್ಕೊಂಡು ಸದ್ದು ಮಾಡದೆ ಕತೆ ಕೇಳಿಸ್ಕೊಂಡ್ರಿ ಅಲ್ವಾ? ನಂಗೆಷ್ಟು ಖುಷಿಯಾಯಿತು ಗೊತ್ತಾ ಪುಟಾಣಿಗಳೇ? ನಿಮಗೆ ಏನಾದರೂ ಉಡುಗೊರೆ ಕೊಡಬೇಕು ಅಂತ ಆಸೆ ಆಗ್ತಾ ಇದೆ, ಏನು ಮಾಡೋದು? ಹಾಂ, ಇನ್ನೊಂದು ಕತೆ ಹೇಳಿಬಿಡ್ತೀನಿ, ಸರಿನಾ? ಸಮಯ ಸ್ಫೂರ್ತಿ ಅನ್ನೋ ಮತ್ತೊಂದು ಕತೆಯನ್ನು

0: ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಇವತ್ತು ಎರಡೆರಡು ಕತೆಗಳು. ಖುಷಿಯಾಯ್ತಾ? ಸರಿ, ಕತೆ ಶುರು ಮಾಡೋಣವಾ? ಒಂದು ದಟ್ಟವಾದ ಕಾಡಿನಲ್ಲಿ ಚಿಂಟು ಅನ್ನೋ ಒಂದು ಮೊಲ ವಾಸವಾಗಿರುತ್ತೆ. ಅದು ತುಂಬ ಚುರುಕು ಮತ್ತು ಬುದ್ಧಿವಂತ ಪ್ರಾಣಿ. ಒಂದು ದಿವಸ ಚಿಂಟು ಕಾಡಿನಲ್ಲಿ ಹಸಿರು ಹುಲ್ಲನ್ನು ತಿಂತ ಮೊಲ ತನ್ನ ಜಾಗ ಬಿಟ್ಟು ತುಂಬ ದೂರ ಬಂದ್ಬಿಟ್ಟಿರತ್ತೆ. ಅದಕ್ಕೆ ಗೊತ್ತೇ ಆಗಿರೋದಿಲ್ಲ ಅದಷ್ಟು ದೂರ ಬಂದ್ಬಿಟ್ಟಿದೆ ಅಂತ. ಇದ್ದಕ್ಕಿದ್ದ ಹಾಗೆ ಅದ್ರ ಮುಂದೆ ಏನೋ ನೆರಳು ಬಿದ್ದಾಗತ್ತೆ. ಇದೇನಪ್ಪ ಏನೋ ನೆರಳು ಅಂತ ಕತ್ತೆತ್ತಿ ನೋಡತ್ತೆ. ಅದರ ಮುಂದೆ ಒಂದು ದೊಡ್ಡ ನರಿ ನಿಂತಿರತ್ತೆ. ಮೊಲಕ್ಕೆ ಅದರ ಜೀವ ಬಾಯಿಗೆ ಬಂದಾಗೋಗತ್ತೆ. ನರಿಗೆ ತುಂಬ ಹೊಟ್ಟೆ ಹಸಿತಾ ಇರುತ್ತೆ. ಮೊಲನ ನೋಡಿದ ತಕ್ಷಣ ನರಿ ಬಾಯಲ್ಲಿ ನೀರು ಸುರಿದು ಹೋಗತ್ತೆ. ಅಬ್ಬಬ್ಬಾ, ಇವತ್ತು ನನಗೆ ಎಷ್ಟು ಒಳ್ಳೆ ಊಟ ಸಿಕ್ತಪ್ಪ, ಇಷ್ಟು ಚೆನ್ನಾಗಿರೋ ಮೊಲ ನನಗೆ ಸಿಗತ್ತೆ ಅಂತ ಅಂದ್ಕೊಂಡೇ ಇರಲಿಲ್ವಲ್ಲಪ್ಪ ನಾನು ಅಂತ ಯೋಚನೆ ಮಾಡಿಕೊಂಡು ನರಿ ಮೊಲದ ಕಡೆ ನೋಡ್ತಾ ಮೆಲ್ಲಗೆ ನಗ್ತಾ ಇರುತ್ತೆ. ನರಿ ನಕ್ಕಿದ್ದು ನೋಡಿ ಚಿಂಟುಗೆ ತುಂಬ ಭಯ ಶುರುವಾಗೋಗತ್ತೆ. ಏನಪ್ಪ ಮಾಡೋದು, ಈ ನರಿ ಕೈಲಿ ಸಿಕ್ಕಾಕೊಂಡ್ಬಿಟ್ನಲ್ಲ, ಹೇಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಯೋಚಿಸ್ತಾ ಇದ್ದ ಹಾಗೆ ತಕ್ಷಣ ಅದ್ರ ಪುಟ್ಟ ತಲೆಗೆ ಒಂದು ಉಪಾಯ ಹೊಳೆಯುತ್ತೆ. ಮೊಲ ಏನ್ಮಾಡತ್ತೆ, ನರಿಗೆ ಕೈ ಮುಗ್ದು, ಓಹೋಹೋಹೋಹೋ ನರಿರಾಜ್ರೇ, ನಮಸ್ಕಾರ ನಮಸ್ಕಾರ. ನೀವು ನನ್ನನ್ನು ನೋಡ್ತಾ ಇರೋ ರೀತಿ ನೋಡಿದ್ರೆ ನನ್ನನ್ನು ತಿನ್ನೋದಂತೂ ಶತಸಿದ್ಧ. ನೀವು ನನ್ನನ್ನು ಖಂಡಿತವಾಗಿ ತಿನ್ನಬಹುದು, ಆದರೆ ನನ್ನದೊಂದು ಸಣ್ಣ ವಿನಂತಿ ಅಂತ ಮೊಲ ಹೇಳತ್ತೆ. ನರಿಗೆ ಇದೇನಿದು, ಇದಕ್ಕೇನು ಭಯನೇ ಆಗ್ತಾ ಇಲ್ವಲ್ಲ, ಇಷ್ಟೊಂದು ಆರಾಮವಾಗಿ ಮಾತಾಡ್ತಾ ಇದೆಯಲ್ಲ ಅಂತನ್ಬಿಟ್ಟು, ಏನು ಮೊಲರಾಯ, ನನ್ನನ್ನು ನೋಡಿ ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಾ, ನಿನಗೆ ನನ್ನ ಕಂಡ್ರೆ ಭಯ ಆಗ್ತಾ ಇಲ್ವಾ, ನಾನು ನಿನ್ನನ್ನು ತಿನ್ನೋದಕ್ಕೆ ಬಂದಿರೋದು ಅಂತ ಹೇಳತ್ತೆ ನರಿ. ಆವಾಗ ಮೊಲ ಹೇಳತ್ತೆ, ಸ್ವಾಮಿ ನರಿರಾಯ, ನೀನು ನನ್ನನ್ನು ಖಂಡಿತ ತಿನ್ವಂತಿ, ನಾನು ಏನು ಅಭ್ಯಂತರ ಮಾಡ್ತಾ ಇಲ್ಲ, ಆದರೆ ನನ್ನ ಹೊಟ್ಟೆ ಒಳಗೆ ಏನೋ ಒಂದು ಗಾಯ ಆಗಿ ಸಿಕ್ಕಾಪಟ್ಟೆ ನೋವು ಶುರುವಾಗೋಗಿದೆ, ಏನೋ ಕಾಯಿಲೆ ಬಂದುಬಿಟ್ಟಿದೆ ನನಗೆ, ಅದಕ್ಕೆ ಔಷಧಿ ತರೋದಕ್ಕೆ ಅಂತ ಹೋಗ್ತಾ ಇದ್ದೆ, ಅಷ್ಟರಲ್ಲಿ ನೀವು ನನಗೆ ಸಿಕ್ಬಿಟ್ರಿ. ಈಗ ನೀವು ನನ್ನನ್ನು ತಿಂದರೆ ನನಗೆ ಬಂದಿರುವ ಕಾಯಿಲೆ ನಿಮಗೂ ಬರಬಹುದು ಅಲ್ವಾ ನರಿರಾಯ, ಅದಕ್ಕೆ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ನನ್ನನ್ನು ತಿಂದು ನಿಮಗೂ ಇದೇ ಹೊಟ್ಟೆ ನೋವು ಬಂದುಬಿಟ್ರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ಹೊಟ್ಟೆ, ಅಯ್ಯೋ ದೇವ್ರೇ, ಹೊಟ್ಟೆ ನೋಯ್ತಾ ಇದೆ, ಈ ಹೊಟ್ಟೆ ನೋವಿಂದ ನನ್ನನ್ನು ಕಾಪಾಡಪ್ಪ ಅಂತ ನಾಟಕ ಮಾಡಿಕೊಂಡು ಆ ಬುದ್ಧಿವಂತ ಮೊಲ ನೆಲದ ಮೇಲೆ ಬಿದ್ದು ಹೊರಳಾಡಕ್ಕೆ ಶುರು ಮಾಡಿಬಿಡತ್ತೆ. ಅದರ ಹೊರಳಾಟ ನೋಡಿ ನರಿಗೆ ಗಾಬರಿಯಾಗೋಗತ್ತೆ. ಅಯ್ಯೋ ಅಯ್ಯೋ, ಬೇಡಪ್ಪ ಬೇಡ, ನೀನು ಇಷ್ಟೊಂದು ಹೊಟ್ಟೆ ನೋವಿಂದ ಒದ್ದಾಡ್ತಾ ಇದೀಯ, ನೀನು ಹೇಳ್ದಾಗೆ ನಿನ್ನ ಹೊಟ್ಟೆಗೆ ಬಂದಿರೋ ಕಾಯಿಲೆ ನಿನ್ನನ್ನು ತಿಂದು ನನಗೂ ಬಂದುಬಿಟ್ರೆ ನಾನು ಈಗಲೇ ಸಾಯೋದಕ್ಕೆ ಸಿದ್ಧ ಇಲ್ಲಪ್ಪ, ನಿನ್ನನ್ನು ತಿಂದು ನಾನು ಯಾಕೆ ಸಾಯಲಿ ಅಂತ ಹೇಳಿ ಅಲ್ಲಿಂದ ಒಟ್ಟ ಓಡೋಗತ್ತೆ ನರಿ. ಚಿಂಟು ಆಗ ತನ್ನ ಬೆನ್ನನ್ನು ತಾನೇ ತಟ್ಕೊಳ್ತಾ, ಅಬ್ಬಬ್ಬಾ, ಇವತ್ತು ನಾನು ಖಂಡಿತವಾಗ್ಲೂ ಬಲಮಗ್ಲಲ್ಲೇ ಎದ್ದಿದ್ದೆ ಅನ್ಸತ್ತೆ, ಈ ನನ್ನ ಸಮಯ ಪ್ರಜ್ಞೆಯಿಂದ ಪ್ರಾಣ ಉಳಿಸ್ಕೊಂಡೆ ಅಂತ ಖುಷಿಯಾಗಿ ಮೊಲ ಮನೆಗೆ ಓಡಿ ಹೋಗತ್ತೆ. ಚಿನ್ನಾರಿಗಳೇ, ಆಪತ್ತಿನ ಕಾಲದಲ್ಲಿ ಗಾಬರಿಯಾಗದೆ ಬುದ್ಧಿವಂತಿಕೆ ಮತ್ತು ಸಮಯ ಸ್ಫೂರ್ತಿಯಿಂದ ಯೋಚನೆ ಮಾಡಿದ್ರೆ ಎಂತಹ ಕಷ್ಟದಿಂದನಾದರೂ ಪಾರಾಗಬಹುದು ಅನ್ನೋದೇ ಈ ಎರಡನೇ ಸಮಯ ಸ್ಫೂರ್ತಿ ಕಥೆಯ ನೀತಿ. ತಿಳೀತಾ? ಅರ್ಥವಾಯ್ತಾ? ಓಹೋ, ಈಗ ಸಮಯ ಆಗೋಯ್ತು. ಚಿನ್ನರಿಗಳೇ, ನಾನು ಹೊರಡ್ಲಾ, ಮತ್ತೆ ಮುಂದಿನ ಸರ್ತಿ ಹೊಸ ಕತೆ ಜೊತೆಗೆ ಬರ್ತೀನಿ. ಅಲ್ಲಿವರೆಗೆ ನಿಮ್ಮೆಲ್ಲರಿಗೂ ಟಾಟಾ.
1: ಕಥೆ ಕೇಳಿದ್ರಿ ಅಲ್ವಾ ಪುಟಾಣಿಗಳೇ? ಈ ಕಥೆಯನ್ನ ನಿಮಗಾಗಿ ಹೇಳ್ದವರು ಬಿಜಿ ಕವಿತಾ. ಮುಂದಿನ ಕಥೆ ಕೇಳು ಪುಟ್ಟ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ವಾ? ಟಾಟಾ, ಬಾಯ್ ಬಾಯ್.
0: ಇದುವರೆಗೆ ಕೇಳಿ ಗಿಳಿಗಳೇ ಪುಟ್ಟ ಮಕ್ಕಳಿಗಾಗಿ ಕಥೆ ಕೇಳು ಪುಟ್ಟ ಕಾರ್ಯಕ್ರಮ ಪ್ರಸಾರವಾಯಿತು.

0: ಹಾಯ್ ಪುಟಾಣಿಗಳೇ, ಇದೇ ಭಾನುವಾರ ಬೆಳಿಗ್ಗೆ 10:30 ಮಕ್ಕಳ ಮಂಟಪದ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಆರ್ಕಿಡ್ ಪಬ್ಲಿಕ್ ಶಾಲೆಯ ಶಿಕ್ಷಕಿಯಾದ ಶಿಲ್ಪಶ್ರೀ ಉಮೇಶ್ ಅವರು ಸ್ಕೌಟ್ಸ್ ಮತ್ತು ಗೈಡ್ಸ್ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ.
1: ಮತ್ತೆ ಈಗ ಎರಡು ತುಂಡಾದ ಹಗ್ಗಗಳಿರುತ್ತೆ, ನಮಗೆ ಉದ್ದ ಹಗ್ಗ ಬೇಕಿರುತ್ತೆ, ತಕ್ಷಣಕ್ಕೆಲ್ಲೂ ಸಿಗಲ್ಲ. ಆ ಎರಡು ತುಂಡ ಹಗ್ಗಗಳನ್ನು ನಾವು ಜೋಡಿಸಿ ಹೇಗೆ ಒಂದು ಉದ್ದ ಹಗ್ಗ ಮಾಡ್ಕೋಬಹುದು? ಒಂದು ಮರದ ದಿಮ್ಮಿ ಇರುತ್ತೆ.
0: ತಪ್ಪದೇ ಆಲಿಸಿ, ಇದೇ ಭಾನುವಾರ ಬೆಳಿಗ್ಗೆ 10:30 ಕಾರ್ಯಕ್ರಮ ಮಕ್ಕಳ ಮಂಟಪ. ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
2: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.

ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆ. ಮನೋಜ್ ಸಿಎನ್ ಎಂಬ 30 ವರ್ಷದ ಯುವಕ ಕಾಣೆಯಾಗಿದ್ದಾರೆ. ಚೆಹರೆ ಎಣ್ಣೆಗೆಂಪು ಮೈಬಣ್ಣ, ಸಾಧಾರಣ ಮೈಕಟ್ಟು, ದುಂಡುಮುಖ, ಕಪ್ಪು ತಲೆ ಕೂದಲನ್ನು ಹೊಂದಿದ್ದಾರೆ. ಈತ 5 ಅಡಿ ಎತ್ತರವಿದ್ದಾರೆ. ಕಾಣೆಯಾದಾಗ ಧರಿಸಿರುವ ಉಡುಪು ಹಸಿರು ಮತ್ತು ಬಿಳಿ ಬಣ್ಣದ ಟೀಶರ್ಟ್, ಆಕಾಶ ನೀಲಿ ಬಣ್ಣದ ಪ್ಯಾಂಟ್. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಮೈಸೂರಿನ ಬನ್ನೂರು ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಒಂದು ಪ್ರಕಟಣೆಯನ್ನು ಆಲಿಸಿದಿರಿ. ಎಫ್ಎಂ 100.6 ಆಕಾಶವಾಣಿ ಮೈಸೂರು. ಸಮಯ 10:15. ಚಿತ್ರಗೀತೆಗಳು. ಮೊದಲಿಗೆ ಮಧುರ ಸಂಗಮ ಚಿತ್ರದ ಗೀತೆ. ಗೀತೆಯ ಗಾಯಕಿ ಎಸ್ ಜಾನಕಿ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಎಸ್ ಜಾನಕಿ ಹಾಡಿರುವ ಮಕ್ಕಳ ರಾಜ್ಯ ಚಿತ್ರದ ಗೀತೆಯನ್ನು ಕೇಳಿದಿರಿ. ಬರೆದವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ, ಸಂಗೀತ ಟಿ ಜಿ ಲಿಂಗಪ್ಪ. ಕಾರ್ಯಕ್ರಮದ ಕಡೆಯದಾಗಿ ಗಂಧದ ಗುಡಿ ಚಿತ್ರದ ಗೀತೆ ಧ್ವನಿ ನೀಡಿದ್ದಾರೆ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಈ ಗೀತೆಗೆ ಸ್ವರಕಲ್ಪನೆ ರಾಜನ್ ನಾಗೇಂದ್ರ ಅವರದು.

0: ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕನ್ನಡ ನುಡಿ ಪಯಣ,
3: ಕನ್ನಡ ನುಡಿ ಪಯಣ,
4: ಕನ್ನಡ ರೋಮಾಂಚನವೇ ಕನ್ನಡ.
2: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ 2ನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
5: ಕನ್ನಡ ಕುಲದ ಮಣ್ಣಿನ ಮಗ ಕನ್ನಡ ಕಿಂಕರ.
2: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
6: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು.
2: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ ಎಫ್ಎಂ 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ 2ನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಕನ್ನಡ ನುಡಿ ಪಯಣ.

0: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ, ಕನ್ನಡ
1: ಕನ್ನಡ ನಾಡ ಜನ್ಮದ ಹಿಂದೆ ತ್ಯಾಗಗಳ ಕಥೆ ಇದೆ.
2: ಈ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ನಿಮಗಾಗಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ.
1: ಕನ್ನಡ

ಗಮನಿಸಿ, ಈ ರಾತ್ರಿ 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕ ಕೇಳುವಿರಿ. 10:00 ರವಿ ವಾಸರೆಯ ಅಖಿಲ ಭಾರತೀಯ ಸಂಗೀತ ಸಭಾ, ಕುಮಾರ್ ಮರಡೂರ್ ಅವರಿಂದ ಗಾಯನ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಕಾಡು ಕ್ಯಾಮರಾ ಮತ್ತು ಕಾಳಜಿ ವನ್ಯಜೀವಿ ಛಾಯಾಗ್ರಾಹಕಿ ಸುಗಂಧಿ ಅವರ ಅನುಭವ ಈ ಕುರಿತು ಮಾತನಾಡುತ್ತಾರೆ. ಪ್ರಸ್ತುತಿ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೇ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.

0: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು. ಸಮಯ 10:30. ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಆರ್ಕೆಡ್ ಪಬ್ಲಿಕ್ ಶಾಲೆಯ ಶಿಕ್ಷಕಿಯಾದ ಶಿಲ್ಪಶ್ರೀ ಉಮೇಶ್ ಅವರು ಸ್ಕೌಟ್ಸ್ ಅಂಡ್ ಗೈಡ್ಸ್ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಕೇಳುಗರಿಗೆಲ್ಲ ನಮಸ್ಕಾರ. ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ ಶಿಕ್ಷಣಕ್ಕೊಂದು ಸೋಪಾನ ಮಾಲಿಕೆಯಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಇದರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಆರ್ಕಿಡ್ ಪಬ್ಲಿಕ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇರೋ ಶ್ರೀಮತಿ ಶಿಲ್ಪಶ್ರೀ ಉಮೇಶ್. ಶಿಲ್ಪಶ್ರೀ ಅವರಿಗೆ ಮಕ್ಕಳ ಮಂಟಪದ ಮಾರ್ಗದರ್ಶಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದ.
0: ನಿಮ್ಮ ಪರಿಚಯ ಮಾಡ್ಕೊಳ್ತೀರಾ? ಎಷ್ಟು ವರ್ಷದಿಂದ ನೀವು ಈ ಶಿಕ್ಷಣ ವೃತ್ತಿಯಲ್ಲಿದ್ದೀರಿ?
1: ನನ್ನ ಹೆಸರು ಶಿಲ್ಪಶ್ರೀ. ನಾನು ಮೂಲತಃ HD ಕೋಟೆಯವಳು. ನಾನು 15 ವರ್ಷದಿಂದ ಕನ್ನಡ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರಸ್ತುತ ನಾನು ಆರ್ಕಿಡ್ ಶಾಲೆಯಲ್ಲಿ ಪ್ರಾಥಮಿಕ ವಿಭಾಗದಲ್ಲಿ ಕನ್ನಡ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ ಮ್ಯಾಮ್. ಅದಲ್ಲದೆ ಸ್ಕೌಟ್ ಆ್ಯಂಡ್ ಗೈಡ್ಸ್ ಶಿಕ್ಷಕಿಯಾಗಿ ಸ್ಕೌಟ್ ಆ್ಯಂಡ್ ಗೈಡ್ಸ್ ಚಟುವಟಿಕೆಗಳನ್ನು ಕೂಡ ಶಾಲೆಯಲ್ಲಿ ನೆರವೇರಿಸ್ಕೊಂಡು ಹೋಗ್ತಾ ಇದ್ದೇನೆ.
0: ಓಕೆ, ಸ್ಕೌಟ್ ಆ್ಯಂಡ್ ಗೈಡ್ಸ್ ಇದರದ್ದು ಇತಿಹಾಸ ಏನು ಅಂತ ಹೇಳ್ತೀರಾ?
1: ಸ್ಕೌಟಿಂಗ್ ಅಂತ ಹೇಳಿದ್ರೆ ಅದೊಂದು ಚಳುವಳಿ. ಒಬ್ಬ ವ್ಯಕ್ತಿ, ಒಂದು ಪುಸ್ತಕ, ಒಂದು ಚಳುವಳಿ ಅಂತ ಪ್ರಾರಂಭ ಆಗಿದ್ದು. ಒಂದು ಪುಸ್ತಕ ಅಂತ ನಾವು ಹೇಳೋದಾದ್ರೆ ಅದು ಸ್ಕೌಟ್ ಫಾರ್ ಬಾಯ್ಸ್ ಅಂತ ಹೇಳಿ. ಇದನ್ನ ಸ್ಕೌಟಿಂಗ್ನ ಒಬ್ಬ ವ್ಯಕ್ತಿ ಅಂತ ನಾನು ಹೇಳೋದಾದ್ರೆ ಅದು ಲಾರ್ಡ್ ಬೇಡನ್ ಪಾಲ್ ಅಂತೇಳಿ. ಆ ವ್ಯಕ್ತಿ ಒಂದು ಪುಸ್ತಕವನ್ನ ಬರೀತಾರೆ ಸ್ಕೌಟ್ ಫಾರ್ ಬಾಯ್ಸ್ ಅಂತ. ಆ ಒಂದು ಪುಸ್ತಕ ಪ್ರಕಟವಾಗಿ ಅದಾದ ನಂತರ ಚಳುವಳಿಯಾಗಿ ಪ್ರಾರಂಭ ಆಗುತ್ತೆ. ಮೊದಲಿಗೆ ನಾನು ಇತಿಹಾಸವನ್ನ ಹೇಳೋದಾದ್ರೆ ನಮ್ಮ ಲಾರ್ಡ್ ಬೇಡನ್ ಪಾಲ್ ಅವರು 1857 February 22 ಜನಿಸ್ತಾರೆ. ಇವರು ಮೂಲತಃ ಇಂಗ್ಲೆಂಡಿನವರು. ಬ್ರಿಟಿಷ್ ಸೈನ್ಯದಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಅನೇಕ ವರ್ಷಗಳ ಕಾಲ ಯುದ್ಧಗಳನ್ನು ಮಾಡಿ ಯುದ್ಧಗಳಲ್ಲಿ ಅವರದೇ ಆದಂತಹ ಒಂದು ಕೌಶಲ್ಯವನ್ನು ತೋರಿಸಿ ಪ್ರಭಾವಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಅದಾದ ನಂತರ ಆಫ್ರಿಕಾದಲ್ಲಿ ಒಂದು ಯುದ್ಧಗಳಾಗುತ್ತೆ. ಅನಾಗರಿಕ

0: ನಾಜಿಗಳ ಒಂದು ಯುದ್ಧ ಆಗುತ್ತೆ. ಅಲ್ಲಿಗೆ ಬ್ರಿಟಿಷ್ ಅಧಿಕಾರಿಯವರು ಏನು ಮಾಡ್ತಾರೆ, ಇವರ ಒಂದು ಕಾರ್ಯಪ್ರವೃತ್ತಿಯನ್ನು ನೋಡಿ ಅವರನ್ನು ಅಲ್ಲಿಗೆ ಯುದ್ಧಕ್ಕೆ ಒಬ್ಬ ಸೈನ್ಯಾಧಿಕಾರಿಯಾಗಿ ಕಳಿಸ್ತಾರೆ. ಆಫ್ರಿಕಾದಲ್ಲಿ ಆ ಯುದ್ಧದಲ್ಲಿ ಜಯಶಾಲಿಯಾಗಿ ಬರ್ತಾರೆ. ಅದಾದ ನಂತರ ಅವರು ಮರಳಿ ಮಣ್ಣಿಗೆ ಅನ್ನೋ ಹಾಗೆ ವಾಪಸ್ ಅವರು ಇಂಗ್ಲೆಂಡಿಗೆ ಬರ್ತಾರೆ. ಇಂಗ್ಲೆಂಡಿಗೆ ಬಂದ ಮೇಲೆ ಅವರು ಒಂದು ಅವರ ಜೀವನದಲ್ಲಿ ಅವರ ಒಂದು ಸೈನ್ಯ ಇದು ಜೀವನದಲ್ಲಿ ಅವರು ಏನೆಲ್ಲ ಅನುಭವವನ್ನು ಪಡೆದ್ರು ಆ ಒಂದು ಅನುಭವವನ್ನು ಒಂದು ಪುಸ್ತಕದಲ್ಲಿ ಬರಿತಾ ಹೋಗ್ತಾರೆ, ಪ್ರಕಟಣೆ ಮಾಡ್ತಾ ಹೋಗ್ತಾರೆ. ಅವರ ಒಬ್ಬ ಸ್ನೇಹಿತರು ಅವರಿಗೆ ಸಹಾಯ ಮಾಡ್ತಾರೆ. ಆಗಿನ ಒಂದು ಪತ್ರಿಕೆಯಲ್ಲಿ ಅವರಿಗೆ ಅವರು ಬರೆದಂತಹ ಒಂದು 20 ಪುಟಗಳ ಒಂದು ಪುಸ್ತಕವನ್ನು ಸ್ಕೌಟ್ಸ್ ಫಾರ್ ಬಾಯ್ಸ್ ಏಡ್ಸ್ ಫಾರ್ ಬಾಯ್ಸ್ ಅಂತ ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದಲ್ಲಿ ಅವರು ಕಳೆದಂತಹ ದಿನಗಳು ಮತ್ತು ಅವರು ಏನೆಲ್ಲ ಅನುಭವವನ್ನು ಪಡೆದ್ರು ಅದೆಲ್ಲವನ್ನು ಬರಿತಾ ಹೋಗ್ತಾರೆ. ಇದನ್ನು ಒಂದು ಚಿಕ್ಕ ಪತ್ರಿಕೆಯಲ್ಲಿ ಆಗಿನ ಪತ್ರಿಕೆಯಲ್ಲಿ ಪ್ರಕಟ ಮಾಡ್ತಾರೆ ಅವರ ಸ್ನೇಹಿತರ ಸಹಾಯದಿಂದ. ಅದಾದ ನಂತರ ಆ ಒಂದು ವಿಚಾರ ಏನಾಯಿತು ಎಲ್ಲ ಕಡೆ ಹಬ್ಬಿಕೊಳ್ಳುತ್ತೆ. ಅನೇಕ ಯುವಕರು ಆಸಕ್ತಿಯನ್ನು ತೋರಿ ಹೆಚ್ಚು ಹೆಚ್ಚು ಯುವಕರು ಏನು ಮಾಡ್ತಾರೆ ಈ ಒಂದು ಸಂಘಟನೆಗೆ ಸೇರ್ತಾ ಹೋಗ್ತಾರೆ. ಹೀಗೆ ಸ್ಕೌಟಿಂಗ್ ಪ್ರಾರಂಭ ಆಗ್ತಾ ಹೋಗುತ್ತೆ. 1907 ಇಂಗ್ಲೆಂಡ್ನಲ್ಲಿ ಬ್ರೌನ್ಸಿ ಐಲ್ಯಾಂಡ್ನಲ್ಲಿ ಇವರು ಒಂದು 20 ಮಕ್ಕಳ ಗುಂಪನ್ನು ಮೊದಲಿಗೆ ಮೊಟ್ಟ ಮೊದಲನೇ ಬಾರಿಗೆ ಒಂದು ಶಿಬಿರದ ರೀತಿ ಪ್ರಾರಂಭ ಮಾಡ್ತಾರೆ. ಈ ಒಂದು ಐಲ್ಯಾಂಡ್ನಲ್ಲಿ ನಡೆದಂಥ ಅನುಭವಗಳೇನಿದೆ, ಮಕ್ಕಳ ಚಟುವಟಿಕೆ ಏನಿದೆ, ಹೇಗೆ ಅವರು ಅಲ್ಲಿ ಕಾಲವನ್ನು ಕಳೆದ್ರು ಅದನ್ನು ಒಂದು ಪುಸ್ತಕವಾಗಿ ಮತ್ತೆ ಅವರು ಬರಿತಾ ಹೋಗ್ತಾರೆ. ಅದೇ ಸ್ಕೌಟ್ಸ್ ಫಾರ್ ಬಾಯ್ಸ್.
1: ಅಂದ್ರೆ ಅವರ ಅನುಭವ ಎಲ್ಲ ಮಕ್ಕಳಿಗೂ ಬರಬೇಕು, ಪ್ರಾರಂಭದಲ್ಲೇ ಮಕ್ಕಳಿಗೆ ಇದರ ಪರಿಚಯ ಮಾಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ
0: ಅವರು 1907 ಇಂಗ್ಲೆಂಡ್ನ ಬ್ರೌನ್ಸಿ ಐಲ್ಯಾಂಡ್ನಲ್ಲಿ ಒಂದು ಶಿಬಿರವನ್ನ ಮಾಡ್ತಾರೆ, 20 ಮಕ್ಕಳ ಶಿಬಿರವನ್ನ. ಅದಾದ ನಂತರ ಅಲ್ಲಿಂದ ಬಂದ ಮೇಲೆ ಅದನ್ನ ಒಂದು ಪುಸ್ತಕದಲ್ಲಿ ಬರೀತಾರೆ, ಪ್ರಕಟಣೆ ಮಾಡ್ತಾರೆ. ಈ ಒಂದು ಚಳುವಳಿ ಏನಾಗುತ್ತೆ ಎಲ್ಲ ಕಡೆ ಪ್ರಸಾರ ಆಗುತ್ತೆ, ಮಕ್ಕಳಿಗೆ ಹೆಚ್ಚು ಒಲವು ಬರುತ್ತೆ, ನಾನು ಕೂಡ ಸ್ಕೌಟಿಂಗ್ ಸೇರ್ಕೋಬೇಕು ಅನ್ನೋ ಒಂದು ಆಸೆಯಿಂದ ಪ್ರಪಂಚದಾದ್ಯಂತ ಎಲ್ಲಾ ಕಡೆ ಸ್ಕೌಟಿಂಗ್ನ ಒಂದು ಚಳುವಳಿ ಸಂಘಟನೆಗಳು ಪ್ರಾರಂಭ ಆಗ್ತಾ ಹೋಗುತ್ತೆ.
1: ಸ್ಕೌಟಿಂಗ್ನಲ್ಲಿ ಏನ್ ಚಟುವಟಿಕೆಗಳು ಮಾಡ್ತೀರಿ
0: ಮ್ಯಾಮ್? ನಾವು ಸ್ಕೌಟಿಂಗಲ್ಲಿ ಅನೇಕ ಚಟುವಟಿಕೆಗಳಿದೆ ಮ್ಯಾಮ್, ಆದರೆ ಇದಕ್ಕೆ ಯಾವುದೇ ರೀತಿಯ ವಯಸ್ಸಿನ ಮಿತಿ ಇಲ್ಲ. ಹಾಗಾಗಿ ನಮ್ಮಲ್ಲಿ ಬೇರೆ ಬೇರೆ ತಂಡಗಳ ರೀತಿ ನಾವು ಕಲಿತಾ ಹೋಗ್ತೀವಿ. 3-5 ವರ್ಷದ ಮಕ್ಕಳಿಗೆ ನಾವು ಬನ್ನೀಸ್ ಅಂತ ಕರಿತೀವಿ, ಮರಿಗಳು ಅಂತ ಹೇಳ್ತೀವಿ. ಸೊ ಅವರಿಗೆ ಆನಂದದಾಯಕವಾದಂತಹ ಕಲಿಕೆ, ಈ ಮನೆಯ ವಾತಾವರಣ ಬೇರೆ ಇರುತ್ತೆ, ಶಾಲೆಯ ವಾತಾವರಣ ಬೇರೆ ಇರುತ್ತೆ, ಇದೆರಡನ್ನೂ ಹೊರತುಪಡಿಸಿ ಹೇಗೆ ಪ್ರಕೃತಿಯಲ್ಲಿ ಕಲಿಬೇಕು, ಪ್ರಕೃತಿಯ ಒಂದು ಭಾಗ ನಾವು ಹೇಗಾಗಿರ್ಬೇಕು ಅನ್ನೋದನ್ನ ಆ ಮಕ್ಕಳು ಬನ್ನೀಸ್ ಅಂತ ಒಂದು ಹೆಸರಿನಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಬನ್ನೀಸ್ ಅನ್ನೋದ್ರಲ್ಲೇ ಆನಂದದಾಯಕ ಕಲಿಕೆ, ಮರಿಗಳು ಅಂದ ತಕ್ಷಣ ಆ ಮಕ್ಕಳಿಗೆ ಆ ಮರಿಗಳಿಗೆ ಯಾವುದೇ ರೀತಿಯ ಜ್ಞಾನ ಇರೋದಿಲ್ಲ, ಅವರ ಇಷ್ಟ ಬಂದ ಹಾಗೆ ಅವು ಬೆಳೀತಾ.
1: ನಾವು ಮನೆಯಲ್ಲಿ ಸಣ್ಣ ಮಕ್ಕಳ ಜೊತೆಗೆ ಯಾವ ರೀತಿ ನಡ್ಕೊಳ್ತೀವೋ ಅದೇ ರೀತಿ ನೀವು 3-5 ವರ್ಷದ ಮಕ್ಕಳಿಗೆ ನೀವು ಟ್ರೈನಿಂಗ್ ಕೊಡ್ತೀರಿ.
0: 5-10 ವಯಸ್ಸಿನ ಮಕ್ಕಳಿಗೆ ಕಪ್ಸ್ ಮತ್ತೆ ಬುಲ್ಬುಲ್ ಅಂತ ಹೇಳ್ತೀವಿ, ಬಾಯ್ಸ್ಗೆ ಕಪ್ಸ್ ಅಂತ ಹೇಳ್ತೀವಿ, ಗರ್ಲ್ಸ್ಗೆ ಬುಲ್ಬುಲ್ ಅಂತ ಹೇಳ್ತೀವಿ. ಅವ್ರದೇ ಆದಂತಹ ನಿಯಮಗಳಿರುತ್ತೆ, ಪದ್ಧತಿಗಳಿರುತ್ತೆ, ಪ್ರಕೃತಿಯ ಒಂದು ಮಡಿಲಲ್ಲಿ ಕಲಿತಕ್ಕಂತಹ ಒಂದು ಚಟುವಟಿಕೆಗಳಾಗಿರುತ್ತೆ.
1: ಏನು ನಿಯಮ ಇರುತ್ತೆ
0: ಮ್ಯಾಮ್? ಸ್ಕೌಟ್ ಅಂಡ್ ಗೈಡ್ಸ್ದು ಒಂದು ಲಾ ಇದೆ, 4 ಬಾಂಡ್ ಅಂತ ನಾವು ಹೇಳ್ತೀವಿ. 4 ಬಾಂಡಲ್ಲಿ ಒಂದು ಧ್ಯೇಯ, ಧ್ಯೇಯ ಅಂದ್ರೆ ಬನ್ನೀಸ್ಗೆ ನಾವು ಹೇಳೋದಾದ್ರೆ ಸಂತಸದಾಯಕವಾಗಿರೋದು, ಸಂತಸವಾಗಿರೋದು. ಕಪ್ಸ್ ಬುಲ್ಬುಲ್ಗೆ ಹೇಳೋದಾದ್ರೆ ಆನಂದದಾಯಕ ಕಲಿಕೆ, ಶಿಸ್ತಿನ ಒಂದು ಗುಣಗಳನ್ನ ರೂಢಿಸ್ಕೊಳ್ತಕ್ಕಂಥ,
1: ಶಿಸ್ತನ್ನ ಪರಿಚಯ ಮಾಡಿಸ್ತಾ ಹೋಗೋದು 5-10 ವರ್ಷದ ಮಕ್ಕಳಿಗೆ.
0: ಸ್ಕೌಟ್ ಅಂಡ್ ಗೈಡ್ಸ್ ಮಕ್ಕಳಿಗೆ ಸದಾ ಸಿದ್ಧರಾಗಿರಿ, ಬಿ ಪ್ರಿಪೇರ್, ಏನೇ ಬಂದ್ರು ನಾನು ರೆಡಿ ಆಗಿರ್ತೀನಿ, ಯಾವುದೇ ಸಂದರ್ಭವನ್ನು ನಾನು ನಿಭಾಯಿಸ್ತಕ್ಕಂತಹ ಒಂದು ಶಕ್ತಿ ನನ್ನಲ್ಲಿರುತ್ತೆ ಅಂತಕ್ಕಂಥ ಒಂದು ಧ್ಯೇಯವನ್ನು ಹೊಂದಿರ್ತಾರೆ. ಅದಾದ ನಂತರ 17 ವರ್ಷದೊಳಗೆ ನಾವು ಸ್ಕೌಟ್ ಅಂಡ್ ಗೈಡ್ಸ್ ಅಂತ ಹೇಳ್ತೀವಿ. 17 ನಂತರ ಅವರು ಕಾಲೇಜ್ಗೆ ಹೋಗುವಂಥ ಹಂತದಲ್ಲಿ ಅವ್ರನ್ನ ರೋವರ್ ಮತ್ತು ರೇಂಜರ್ಸ್ ಅಂತ ಹೇಳ್ತೀವಿ. ಇವರ ಒಂದು ಧ್ಯೇಯ ಏನಂದರೆ ಸೇವೆ, ಸೇವಾ ಮನೋಭಾವನೆಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು. ಸ್ಕೌಟಿಂಗಲ್ಲಿ ಮೇಯ್ನ್ ಆಗಿ ಮಕ್ಕಳಿಗೆ ಭ್ರಾತೃತ್ವ, ಒಂದು ಹೊಂದಾಣಿಕೆ, ಮತ್ತು ಪ್ರಕೃತಿ ಮೇಲಿನ ಒಂದು ಗೌರವ, ಮತ್ತು ಹಿರಿಯರಲ್ಲಿ ಗೌರವ, ಈ ರೀತಿಯ ಒಂದು ಮೌಲ್ಯಗಳನ್ನು ಕಲಿಸ್ತಾ ಹೋಗ್ತೀವಿ. ಸ್ಕೌಟ್ ಅಂಡ್ ಗೈಡ್ಸಲ್ಲಿ ಪ್ರತಿಜ್ಞೆ ಅಂತ ಇದೆ, ದೇವರಿಗೆ ಮತ್ತು ದೇಶಕ್ಕೆ ನನ್ನ ಕರ್ತವ್ಯವನ್ನು ನಾನು ಸಲ್ಲಿಸ್ತೇನೆ, ಇತರರಿಗೆ ನಾನು ಸಹಾಯಕಳಾಗಿರ್ತೀನಿ. ಹಾಗೆ ಸ್ಕೌಟ್ ಅಂಡ್ ಗೈಡ್ಸ್ನ ನಿಯಮವನ್ನು ನಾನು ನನ್ನ ಒಂದು ಬದ್ಧತೆಯಿಂದ ನಾನು ಪಾಲನೆ ಮಾಡ್ತಾ ಹೋಗ್ತೀನಿ ಅಂತಕ್ಕಂಥದ್ದು ನಮ್ಮ ಸ್ಕೌಟ್ ಅಂಡ್ ಗೈಡ್ಸ್ನ ಒಂದು ಪ್ರತಿಜ್ಞೆ. ಇದನ್ನು

0: ಮಕ್ಕಳು ಸಹ ಆ ಸ್ಕೌಟ್ ಅಂಡ್ ಗೈಡ್ಸ್ ತರಗತಿಗಳು ಏನು ಪ್ರಾರಂಭ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಕಲಿತಾ ಹೋಗ್ತಾರೆ. ಮೊದಲಿಗೆ ದೀಕ್ಷೆಯನ್ನು ಪಡೀತಾರೆ. ಒಂದಷ್ಟು ದಿನಗಳ ಕಾಲ ಕಲಿಕೆ ಆದ ನಂತರ ಅವರಿಗೆ ದೀಕ್ಷಾ ಸಮಾರಂಭ ಅಂತ ಮಾಡ್ತೀವಿ. ಆ ದಿನ ಮಕ್ಕಳು ಅವ್ರದೇ ಆದ ಸೈನಲ್ಲಿ ಅಂದರೆ ಮೂರು ಬೆರಳುಗಳನ್ನು ನಮ್ಮ ಬಲಗೈ ನೇರಕ್ಕೆ ಮೂರು ಬೆರಳುಗಳನ್ನು ತೋರ್ಬೆರಳು ಮಧ್ಯದ ಬೆರಳು ಹಾಗೂ ಉಂಗುರದ ಬೆರಳುಗಳನ್ನು ಕೂಡಿಸಿ ಇಟ್ಟುಕೊಂಡು ಕಿರುಬೆರಳನ್ನು ಹೆಬ್ಬೆರಳಿನಿಂದ ನಮ್ಮ ಬಲಗೈ ಭುಜದ ನೇರಕ್ಕಿಟ್ಟು ಪ್ರತಿಜ್ಞೆಯನ್ನು ಮಾಡ್ತೀವಿ.
1: ಓಕೆ,
0: ಆ ಮೂರು ಪ್ರತಿಜ್ಞೆ ಏನು ಅಂದರೆ ದೇಶಕ್ಕೆ ಮತ್ತು ದೇವರಿಗೆ ನಾನು ಕರ್ತವ್ಯವನ್ನು ಸಲ್ಲಿಸ್ತೀನಿ, ಇತರರಿಗೆ ಸಹಾಯವನ್ನು ಮಾಡ್ತೀನಿ, ಹಾಗೆ ಸ್ಕೌಟ್ ಅಂಡ್ ಗೈಡ್ಸ್ನ ನಿಯಮವನ್ನು ನಾನು ಪಾಲನೆ ಮಾಡ್ತೀನಿ ಅಂತಕ್ಕಂಥದ್ದು ಇದು. ಎಲ್ಲ ಕಡೆ ಈ ಒಂದು ಮೂರು ಉದ್ದೇಶದಿಂದಲೇ ಮಾಡ್ತಕ್ಕಂಥದ್ದು. ಈ ಮೂರು ಉದ್ದೇಶವನ್ನೇ ಪಾಲಿಸ್ತಾ ನಾವು ಎಲ್ಲ ರೀತಿಯ ಚಟುವಟಿಕೆಗಳನ್ನು ಕಲಿತಾ ಹೋಗ್ತಕ್ಕಂಥದ್ದು. ತ್ರೀ ಫಿಂಗರ್ ಸೆಲ್ಯೂಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಮಗೆ ಅರ್ಥ ಆಗುತ್ತೆ ಅವರು ಸ್ಕೌಟ್ ಅಂಡ್ ಗೈಡ್ಸ್ ನಲ್ಲಿ ಇದ್ದಾರೆ
1: ಇದ್ದಾರೆ
0: ಅನ್ನೋದು.
1: ಕಿರುಬೆರಳದೇನು ಹೇಳ್ತಾ ಇದ್ದೆ,
0: ಕಿರುಬೆರಳನ್ ಮೇಲೆ ಹೆಬ್ಬೆರಳನ್ನ ಇಟ್ಟಿರ್ತಕ್ಕಂಥದ್ದು ಅಂದ್ರೆ ಯಾರು ಹಿಂಜರಿಕೆಯನ್ನ ಪಡ್ತಾರೆ ಅಂತವರಿಗೆ ನಾನಿದ್ದೀನಿ ನಿನ್ ಜೊತೆ, ಸಬಲನನ್ನಾಗಿ ಮಾಡ್ತೀನಿ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ ಅಂತಕ್ಕಂಥದ್ದು ಸೂಚನೆಯನ್ನು ಹೆಬ್ಬೆರಳಿನ ಮೂಲಕ, ಅಂದರೆ ಯಾರು ಸ್ಕೌಟ್ ಅಂಡ್ ಗೈಡ್ಸಲ್ಲಿ ಇರ್ತಾರೆ ಅವರು ತಾವು ಮಾತ್ರ ಮುಂದುವರಿಯೋದಲ್ಲದೆ ಅವರ ಗುಂಪಿನ ಸ್ನೇಹಿತರನ್ನು ಅವರು ಒಟ್ಟಿಗೆ ಕರ್ಕೊಂಡು ಹೋಗ್ತಕ್ಕಂಥ ನನ್ನ ಜೊತೆಗೆ ಇತರರು ಬೆಳೆಯಬೇಕು ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸೋದೆ ಈ ಹೆಬ್ಬೆರಳು ಕಿರುಬೆರಳನ್ನು ಇಟ್ಕೊಳ್ತಕ್ಕಂಥದ್ದು.
1: ಇದು ಪ್ರತಿ ಶಾಲೆಯಲ್ಲೂ ಇರುತ್ತಾ?
0: ಹೌದು ಮ್ಯಾಮ್, ಈಗ ಸರ್ಕಾರ ನಿಯಮ ಮಾಡಿದೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ, ಅನುದಾನರಹಿತ ಶಾಲೆಗಳಲ್ಲಿ, ಮತ್ತು CBSE ಸ್ಟೇಟ್ ಎಲ್ಲ ಕಡೆಯಲ್ಲೂ ಪ್ರಾರಂಭ ಮಾಡಬೇಕು ಅಂತ. ಇದೊಂದು ದೊಡ್ಡ ಚಳುವಳಿ ಮ್ಯಾಮ್. ಈಗ 216 ಹೆಚ್ಚು ರಾಷ್ಟ್ರಗಳಲ್ಲಿ ಈ ಸ್ಕೌಟ್ ಅಂಡ್ ಗೈಡ್ಸ್ ಚಳುವಳಿ ಸಂಘಟನೆ ಇದೆ. 5 ದಶಲಕ್ಷ ಜನರು ಈ ಒಂದು ಸ್ಕೌಟ್ ಅಂಡ್ ಗೈಡ್ಸ್ನ ಒಂದು ಚಳುವಳಿಯಲ್ಲಿ ಭಾಗಿಯಾಗಿದ್ದಾರೆ.
1: ಓಹೋ,
0: ಹಾಗಾಗಿ ಶಾಲಾ ಹಂತದಲ್ಲಿ ಈ ಒಂದು ಸ್ಕೌಟ್ ಅಂಡ್ ಗೈಡ್ಸನ್ನು ಅಳವಡಿಕೆ ಮಾಡೋದ್ರಿಂದ ಮಕ್ಕಳಲ್ಲಿ ಸುದೀರ್ಘವಾದಂತಹ ಸುಸರ್ಜಿತವಾದಂತಹ ಒಂದು ಬೆಳವಣಿಗೆಯನ್ನು ನಾವು ಕಾಣಬಹುದು.
1: ಅವ್ರಿಗೆ ಪ್ರಕೃತಿನಲ್ಲಿ ಪ್ರೀತಿ ಬರುತ್ತೆ
0: ಖಂಡಿತ.
1: ಏನೇನು ಚಟುವಟಿಕೆ ಮಾಡ್ತೀರಿ ಉದಾಹರಣೆಯಾಗಿ?
0: ವಿವಿಧ ಹಂತದಲ್ಲಿ ನಾನು ಹೇಳಿದಾಗೆ ಬನ್ನೀಸು, ಕಪ್ಸ್ ಅಂಡ್ ಬುಲ್ಬುಲ್ಲು, ಸ್ಕೌಟ್ ಅಂಡ್ ಗೈಡ್ಸು, ಹಾಗೆ ರೋವರ್ ರೇಂಜರ್. ನಾನು ಗೈಡ್ ಕ್ಯಾಪ್ಟನ್ ಆಗಿ ನಮ್ಮ ಶಾಲೆಯಲ್ಲಿ ನಾವು ಏನು ಅಂದರೆ ಅದಕ್ಕೆ ಬ್ಯಾಡ್ಜಸ್ಗಳಂತ ಬರುತ್ತೆ, ಪ್ರೊಫೆಷನ್ಸಿ ಬ್ಯಾಡ್ಜಸ್ ಅಂತ ಇರುತ್ತೆ. ಕಪ್ಸು ಬುಲ್ಬುಲ್ಸ್ಗೆ 24 ಮಕ್ಕಳ ಒಂದು ಗುಂಪಿರುತ್ತೆ. 24 ಮಕ್ಕಳ ಒಂದು ಗುಂಪಲ್ಲಿ 6 ಮಕ್ಕಳನ್ನು ಒಂದೊಂದು ಚಿಕ್ಕ ಚಿಕ್ಕ ಗುಂಪುಗಳಾಗಿ ಮಾಡ್ತೀವಿ. ಒಂದು ಗುಂಪಲ್ಲಿ 6 ಮಕ್ಕಳು ಇರ್ತಾರೆ ಕಪ್ಸು ಬುಲ್ಬುಲ್. ಸ್ಕೌಟ್ ಅಂಡ್ ಗೈಡ್ಸ್ ಅಂತ ಬಂದಾಗ 38 ಮಕ್ಕಳ ಒಂದು ಗುಂಪಿರುತ್ತೆ. ಆ ಒಂದು ಗುಂಪಲ್ಲಿ 8 ಮಕ್ಕಳನ್ನು ಗುಂಪುಗಳಾಗಿ, ಅಷ್ಟಕಗಳಾಗಿ ಹೇಳ್ತೀವಿ. ಅಷ್ಟಕ ಅಂದರೆ 8 ಮಕ್ಕಳ ಒಂದು ಗುಂಪು. ಆ 8 ಮಕ್ಕಳ ಒಂದು 4 ತಂಡ ಸೇರಿದ್ರೆ 32 ಮಕ್ಕಳು ಒಟ್ಟಾಗಿ ಹೇಳ್ತೀವಿ, ಒಂದು ಕಂಪನಿ ಅಂತ ಹೇಳ್ತೀವಿ. ಈ ರೀತಿ ವಿಂಗಡಣೆ ಮಾಡ್ಕೊಳ್ತೀವಿ. ಮೊದಲಿಗೆ ಅವರನ್ನು ಪ್ಯಾಟ್ರೋಲ್, ನಾನೀಗ ಗೈಡ್ ಕ್ಯಾಪ್ಟನ್ ಆಗಿರೋದ್ರಿಂದ ಒಂದು ಪ್ಯಾಟ್ರೋಲ್ ಅಂತ ಮಾಡ್ತೀವಿ. ಆ ಪ್ಯಾಟ್ರೋಲಲ್ಲಿ ಲೀಡರ್ 8 ಮಕ್ಕಳನ್ನು ಗುಂಪು ಮಾಡ್ತೀವಿ. ಆ 8 ಮಕ್ಕಳಿಗೆ ಒಬ್ಬ ಏನು ಲೀಡರ್ನ ಮಾಡ್ತೀವಿ, ಅವರಿಗೆ ಒಬ್ಬರು ಅಸಿಸ್ಟೆಂಟ್ ಲೀಡರ್ನ ಮಾಡ್ತೀವಿ, ನಾಯಕಿ ಮತ್ತು ಸಹನಾಯಕಿಯನ್ನು ಮಾಡ್ತೀವಿ. ಈ ರೀತಿ ಪ್ಯಾಟ್ರೋಲ್ಗಳನ್ನ ಮಾಡ್ತೀವಿ. ಮಾಡಾದ ನಂತರ ಅವರಿಗೆ ಅವರದೇ ಆದಂತಹ ಪಠ್ಯಕ್ರಮ ಅನ್ನೋದು ಇದೆ ನಮ್ಮಲ್ಲಿ.
1: ಓಕೆ,
0: ಪ್ರತಿಜ್ಞೆ ಆಗಿರ್ಬೋದು, ಪ್ರಾರ್ಥನಾ ಗೀತೆ ಆಗಿರ್ಬೋದು, ಧ್ವಜಗೀತೆ ಆಗಿರ್ಬೋದು, ಮತ್ತು ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಹೇಳ್ತಾ ಹೋಗ್ತೀವಿ. ಪ್ರವೇಶ ಅಂತ ಇರುತ್ತೆ, ಪ್ರವೇಶಾಂತದಲ್ಲಿ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಬೇಕು. ಇತಿಹಾಸ, ಸ್ಕೌಟ್ ಅಂಡ್ ಗೈಡ್ಸ್ನ ಇತಿಹಾಸ ತಿಳಿಬೇಕು, ಮತ್ತು ಪ್ರತಿಜ್ಞೆಯನ್ನು ತಿಳಿಬೇಕು, ಪ್ರಾರ್ಥನೆಯನ್ನು ತಿಳಿಬೇಕು. ಈ ರೀತಿಯ ಒಂದು ಇದನ್ನು ಮಾಡ್ತೀವಿ. ಪ್ರವೇಶ ಆದ ನಂತರ ಹೋಗೋದು ದ್ವಿತೀಯ ಸೋಪಾನ ಅಂತ. ಇದು ತಾಲೂಕು ಮಟ್ಟದಲ್ಲೂ ನಡೆಯುತ್ತೆ, ಜಿಲ್ಲಾ ಮಟ್ಟದಲ್ಲೂ ನಡೆಯುತ್ತೆ, ಎಲ್ಲ ಕಡೆ ಬೇರೆ ಬೇರೆ ಮಟ್ಟದಲ್ಲಿ ನಡೀತಾ ಹೋಗುತ್ತೆ. ದ್ವಿತೀಯ ಸೋಪಾನದಲ್ಲಿ ಇಂತಿಷ್ಟು ಮಾಹಿತಿ ಇರುತ್ತೆ, ಮಕ್ಕಳಿಗೆ ಒಂದಷ್ಟು ಗಂಟೆಗಳನ್ನು ಕಲಿಬೇಕು. ಒಂದು 6 ಗಂಟೆಗಳಿದೆ ಅಂದ್ರೆ ಬೇಸಿಕಲ್ಲಿ ಅವರಿಗೆ ಒಂದು 6 ಗಂಟೆಗಳು. ಯಾಕೆ ಆ ಗಂಟೆಗಳು ಮುಖ್ಯ ಅಂತ
1: ಅಂದ್ರೆ ನೀವು ಹಗ್ಗದಲ್ಲಿ ಗಂಟೆ
0: ಹಗ್ಗದ ಮೂಲಕ ಅಂದ್ರೆ ಈ ಚಟುವಟಿಕೆಗಳು ಹೆಂಗೆ ಅಂದ್ರೆ ಯಾವುದು ಇದು ಟೀಚಿಂಗ್ ಮೆಥಡ್ ಇರೋದಿಲ್ಲ, ಒಂದು ಬೋಧನಾ ಮಾದರಿ ಇರೋದಿಲ್ಲ. ಪ್ರಾತ್ಯಕ್ಷಿಕವಾಗಿ ಮಕ್ಕಳು ಅನುಭವದ ಮೂಲಕ ಪ್ರಾಯೋಗಿಕವಾಗಿ ಕಲಿತಕ್ಕಂಥದ್ದು.
1: ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್
0: ಪ್ರಾಕ್ಟಿಕಲ್ ಆಗಿರುತ್ತೆ, ನಾಟ್ಸ್ಗಳಿರುತ್ತೆ, ಇನ್ಫಾರ್ಮೇಶನ್ ಇತಿಹಾಸ ಇರುತ್ತೆ, ಅದಲ್ಲದೆ ಮ್ಯಾಪಿಂಗ್ ಅಂತ ಇರುತ್ತೆ, ಫಸ್ಟ್ ಏಡ್ ಇರುತ್ತೆ, ಪ್ರಥಮ ಚಿಕಿತ್ಸೆ ಏನೆಲ್ಲ ಮಾಡಬೇಕು, ಏನೆಲ್ಲ ಪ್ರಥಮ ಚಿಕಿತ್ಸೆಯನ್ನು ನಾವು ನಮ್ಮ ಹಂತದಲ್ಲಿ ಏನೂ ಇಲ್ಲದೆ ಹೇಗೆ ನಾವು ಮಕ್ಕಳಿಗೆ ಬೇರೆ ಬೇರೆ ರೀತಿಯಾದಂತಹ ಪ್ರಥಮ ಚಿಕಿತ್ಸೆಯನ್ನು ಕೊಡಬಹುದು, ಈ ರೀತಿ ವಿಚಾರಗಳನ್ನು ನಾವು ಕಲಿತಾ ಹೋಗ್ತೀವಿ.
1: ಅಂದ್ರೆ ಈಗ ಪ್ರಥಮ ಚಿಕಿತ್ಸೆ ಬಗ್ಗೆ ಯಾತಕ್ಕೆ ನೀವು ಅವ್ರಿಗೆ ವಿಷಯಗಳನ್ನ ತಿಳಿಸ್ಕೊಡ್ತೀರಿ ಅಂತ ಹೇಳಿದ್ರೆ, ರೋವರ್ ರೇಂಜರ್

0: ಸರ್ವಿಸ್ ಮಾಡ್ತಿರಲ್ಲ ಅಲ್ಲಿ ಸೇವೆ ಅನ್ನೋದು ನೀವು ಇಟ್ಕೊಂಡಿದ್ದೀರಲ್ಲ ಉದ್ದೇಶ, ಅದಕ್ಕೋಸ್ಕರ ನೀವು ಈ ಪ್ರಥಮ ಚಿಕಿತ್ಸೆದು ಅವ್ರಿಗೆ ಅರಿವು ಮೂಡಿಸ್ತಾ ಇರ್ತೀರಾ
1: ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಮನೆಯಲ್ಲೇ ಏನೋ ಒಂದು ಸಂದರ್ಭ ಬಂತು.
0: ಹೌದು,
1: ಬರೀ ಅವರು ದೇಶಕ್ಕೆ ಇನ್ನೊಬ್ಬರಿಗೆ ಅನ್ನೋದಕ್ಕಿಂತ ಬದಲಾಗಿ ತನ್ನನ್ನು ತಾನು ಹೇಗೆ ಶಿಸ್ತಿನಿಂದ ಬೆಳೆಸ್ಕೊಳ್ಬೇಕು, ಬೇಗ ಎದ್ದೇಳೋದಾಗಿರ್ಬೋದು. ನಾವು ಶಿಬಿರಗಳನ್ನು ಮಾಡಿದಾಗ ಅಲ್ಲಿ ಇಂತಿಷ್ಟು ಸಮಯಕ್ಕೆ ಎದ್ದೇಳಬೇಕು, ಮತ್ತು ಬಿ ಪಿ ಸಿಕ್ಸ್ ಎಕ್ಸಸೈಸ್ ಅಂತ ಇದೆ. ನಮ್ಮ ಬೇಡನ್ ಪಾವಲ್ ಅವ್ರದ್ದು ಒಂದಷ್ಟು ಅದೇ ಆದಂಥ ವ್ಯಾಯಾಮಗಳನ್ನು ಅವರು ಪರಿಚಯಿಸಿದ್ದಾರೆ. ಅವುಗಳನ್ನು ಮಾಡೋದು, ಅದಾದ ನಂತರ ಧ್ವಜಾರೋಹಣ ಮಾಡೋದು, ಆ ದಿನದ ಕಾರ್ಯಗಳನ್ನು ಮಾಡೋದು. ಆಗ ಆ ದಿನದ ಕಾರ್ಯ ಅಂತ ಹೇಳಿದಾಗ ಅದೇ ಈ ಗಂಟುಗಳಾಗಿರ್ಬೋದು, ಪ್ರಥಮ ಚಿಕಿತ್ಸೆ ಆಗಿರ್ಬೋದು, ಸ್ಟ್ರೆಚರ್ಸ್ಗಳಂತ ಹೇಳ್ತೀವಿ. ನಮ್ಮ ಹತ್ರ ಏನೂ ಇರೋದೇ ಇಲ್ಲ. ಯಾವುದೋ ಒಂದು ಮಗುಗೆ ತಕ್ಷಣ ಗಾಯ ಆಯಿತು, ಅವನನ್ನೆಲ್ಲೋ ಕರ್ಕೊಂಡೋಗ್ಬೇಕು. ನಮ್ಮ ಹತ್ರ ಸ್ಟೇವ್ಸ್ ಇರುತ್ತೆ, ಎರಡು ಕೋಲ್ಗಳಿರುತ್ತೆ, ಸ್ಕಾಫ್ ಅಂತ ಹಾಕಿರ್ತೀವಿ. ಆದಷ್ಟನ್ನೇ ಬಳಸ್ಕೊಂಡು ಹೇಗೆ ಮಗುವನ್ನು ಕಾಪಾಡಬಹುದು, ಈಗ ನೀರಲ್ಲಿ ಬಿದ್ದವ್ರನ್ನ ಹೇಗೆ ಕಾಪಾಡಬಹುದು, ಅದೇ ನಾನು ಹೇಳಿದೆ ಗಂಟುಗಳು ಅಂತ, ಆ ಒಂದು ಗಂಟುಗಳನ್ನ ಹಾಕಿ ಹೇಗೆ ಸೇವ್ ಮಾಡಬಹುದು, ಈ ರೀತಿ ಬೇರೆ ಬೇರೆ ಆದಂತಹ ಜೀವನ ಕಲೆಗಳನ್ನ ಅವರು ಕಲಿತಾ ಹೋಗ್ತಾರೆ.
0: ಒಟ್ಟಿನಲ್ಲಿ ಲೈಫ್ ಸ್ಕಿಲ್ಸ್ ನ
1: ಲೈಫ್ ಸ್ಕಿಲ್ಸ್ ನ ಕಲಿತಕ್ಕಂಥದ್ದು, ದೇಶದ ಬಗ್ಗೆ ಅಭಿಮಾನವನ್ನ ಬೆಳೆಸ್ತಕ್ಕಂಥದ್ದು, ದೇಶಕ್ಕಾಗಿ ನಾನು ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ಮನೋಪ್ರವೃತ್ತಿ ಅವರಲ್ಲಿ ಬೆಳೀತಕ್ಕಂಥ ಒಂದು ಚಟುವಟಿಕೆಗಳು ಜಾಸ್ತಿ ಇರುತ್ತೆ, ಸಹಾಯ ಮನೋಭಾವ ಇರುತ್ತೆ. ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ನಮ್ಮಷ್ಟೇ ಬದುಕುವ ಹಕ್ಕಿದೆ, ಅವುಗಳಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂಥ ಕೌಶಲ್ಯವನ್ನು ಕಲಿತಾ ಹೋಗ್ತಾರೆ. ಇಲ್ಲಿ ನಿಯಮಗಳು ಅಂತ ಬರುತ್ತೆ ಮ್ಯಾಮ್, ಒಂದು ನಿಯಮ 9 ಅಂಶಗಳನ್ನು, ಗೈಡ್ ಅಥವಾ ಸ್ಕೌಟ್, ನಿಷ್ಠಾವಂತಳು, ನಾನು ಪ್ರಕೃತಿ ಪ್ರೇಮಿ, ನಾನು ಧೈರ್ಯಶೀಲಳು,
0: ಓಕೆ,
1: ಈ ರೀತಿ 9 ಅಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಆ 9 ಅಂಶಗಳನ್ನು ಆ ಮಗು ತನ್ನ ಒಂದು ಕಲಿಕೆಯಿಂದ ಬೆಳೆಸ್ಕೊಳ್ತಾ ಹೋಗುತ್ತೆ. ಅಂದರೆ ಒಂದು ವಿಭಿನ್ನ ರೀತಿಯಾದಂಥ ಒಂದು ಉತ್ತಮ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮಕ್ಕಳನ್ನು ಸಮಾಜಕ್ಕೆ ಕೊಡುವಂಥದ್ದೇ ಈ ಸ್ಕೌಟ್ ಅಂಡ್ ಗೈಡ್ಸ್ನ ಮುಖ್ಯ ಉದ್ದೇಶ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಈ ಗಂಟು ಅಂತ ಹೇಳಿದ್ರಲ್ಲ, ಅದು ಏನದು, ಅದು ಹೇಗೆ ಹಾಕ್ತಾರೆ?
1: ಈಗ ಹಗ್ಗವನ್ನು ತೆಗೆದುಕೊಂಡು ಅಲ್ಲಿ ಒಂದು 6 ಗಂಟೆಗಳಂತ ಬರುತ್ತೆ. ಸಮಗಂಟು, ಕೊಟ್ಟಿಗೆ ಗಂಟು ಅಂತ ಹೇಳ್ತೀವಿ. ಈಗ ಕರುವನ್ನು ಕಟ್ಟಾಕ್ಬೇಕು, ಅದಕ್ಕೆ ಕೊಟ್ಟಿಗೆ ಗಂಟು ಅಂತ ಸಾಮಾನ್ಯ ಆಡು ಭಾಷೆಯಲ್ಲಿ ಹೇಳ್ತೀವಿ. ಶೀಪ್ ಶ್ಯಾಂಗ್ ಅಂತ ಹೇಳ್ತೀವಿ, ಬೋಲೈನ್ ಅಂತ ಹೇಳ್ತೀವಿ, ಮತ್ತು ಫಿಷರ್ಮ್ಯಾನ್ ನಾಟ್ ಅಂತ ಹೇಳ್ತೀವಿ. ಈ ಫಿಷರ್ಮ್ಯಾನ್ ನಾಟ್ ಅನ್ನೋದು ಈ ಮೀನುಗಾರರು ಬಳಸ್ತಕ್ಕಂತಹ ಒಂದು ಗಂಟು. ಆ ಗಂಟನ್ನು ಹಾಕಿ ಹೇಗೆ ಮೀನು ಬಲೆ ಎಳಿತಾರೆ, ಮತ್ತು ನೀರಲ್ಲಿ ಬಿದ್ದವ್ರನ್ನ ಹೇಗೆ ಅವರನ್ನು ಬಚಾವ್ ಮಾಡ್ಬೋದು, ಮತ್ತು ಈಗ 2 ತುಂಡಾದ ಹಗ್ಗಗಳಿರುತ್ತೆ, ನಮಗೆ ಉದ್ದ ಹಗ್ಗ ಬೇಕಿರುತ್ತೆ, ತಕ್ಷಣಕ್ಕೆಲ್ಲೂ ಸಿಗಲ್ಲ, ಆ 2 ತುಂಡು ಹಗ್ಗಗಳನ್ನು ನಾವು ಜೋಡಿಸಿ ಹೇಗೆ ಒಂದು ಉದ್ದ ಹಗ್ಗ ಮಾಡ್ಕೋಬೋದು, ಒಂದು ಮರದ ದಿಮ್ಮಿ ಇರುತ್ತೆ ಅದನ್ನೇನೋ ಸಾಗಿಸ್ಬೇಕಿರುತ್ತೆ, ಎಲ್ಲೋ ಹೋಗ್ಬಿಟ್ಟಿರ್ತೀವಿ, ಒಬ್ಬಂಟಿ ಇರ್ತೀವಿ, ಯಾರೂ ಇರಲ್ಲ, ಆ ತಕ್ಷಣಕ್ಕೆ ನಾವು ಏನೆಲ್ಲ ಮಾಡ್ಕೊಳ್ಬಹುದು ಅನ್ನುವಂಥದ್ದನ್ನ ಈ ಗಂಟುಗಳ ಮೂಲಕ. ಬೋಲೈನ ನಾವು ಜೀವರಕ್ಷಕ ಗಂಟು ಅಂತ ಕರಿತೀವಿ. ಅಂದ್ರೆ ಒಂದು ಜೀವವನ್ನ ಉಳಿಸ್ತಕ್ಕಂತಹ ಗಂಟು. ನೀರಿಗೆ ಬಿದ್ದವ್ರಿಗೆ ಆ ಗಂಟನ್ನು ಹಾಕಿ ಹಾಕಿದಾಗ ಅಲ್ಲಿನ ಒಂದೇ ಇದರಲ್ಲಿ ಎಳೆದಾಗ ಅದು ಅವ್ರನ್ನ ಲಾಕ್ ಮಾಡುತ್ತೆ. ಲಾಕ್ ಮಾಡಿದಾಗ ನಾವು ಅವ್ರನ್ನ ಈಸಿಯಾಗಿ ಮೇಲ್
0: ತರಬಹುದು.
1: ಬೇರೆ ಬೇರೆ ಗಂಟುಗಳನ್ನ ಕಲಿತಾ ಹೋಗ್ತಾರೆ. ಸ್ಟ್ರೆಚರ್ಸ್ ಅಂತ ಹೇಳಿದ್ರೆ ಪ್ರಥಮ ಚಿಕಿತ್ಸೆಯಲ್ಲಿ ಬರ್ತಕ್ಕಂಥದ್ದು, ಬರೀ ಕೋಲುಗಳನ್ನ ಇಟ್ಕೊಂಡು ಹಗ್ಗಗಳನ್ನ ಇಟ್ಕೊಂಡು ಹೇಗೆ ನಾವು ಒಂದು ಬೆಡ್ ತರ ತಯಾರು ಮಾಡಬಹುದು ಅವ್ರನ್ನ ಕ್ಯಾರಿ ಮಾಡೋದಕ್ಕೆ, ಆ ರೀತಿಯಾದಂತಹ ಎಲ್ಲ. ಆಮೇಲೆ ಬ್ಯಾಂಡೇಜ್ಗಳಾಗಿರ್ಬೋದು, ತಕ್ಷಣಕ್ಕೆ ನಮ್ಮ ಹತ್ರ ಯಾವ ಬ್ಯಾಂಡೇಜಸ್ಸು ಇರಲ್ಲ, ಇರೋಂಥ ಸ್ಕಾಫ್ಗಳನ್ನೇ ಬಳಸ್ಕೊಂಡು ಯಾವ ರೀತಿಯಾದಂಥ ಬ್ಯಾಂಡೇಜ್ನ ಮಾಡ್ಬೋದು, ತಲೆಗಾಗಿರ್ಬೋದು, ಮೊಣಕೈಗಾಗಿರ್ಬೋದು, ಮೊಣಕಾಲ್ಗಾಗಿರ್ಬೋದು, ಅಂಗೈಗಾಗಿರ್ಬೋದು, ಬೇರೆ ಬೇರೆ ರೀತಿಯ ಒಂದು ಗಂಟುಗಳನ್ನು ನಾವು ಹೇಳ್ಕೊಡ್ತಾ ಹೋಗ್ತೀವಿ.
0: ಓಕೆ, ಒಟ್ಟಿನಲ್ಲಿ ಮಕ್ಕಳು 4 ಗೋಡೆಗಳ ಮಧ್ಯೆ ಓದು ಬರಹ ಕಲಿಯೋದ್ರ ಜೊತೆಗೆ ನಿಸರ್ಗದ ಮಡಿಲಿನಲ್ಲಿ ಪ್ರಕೃತಿ ಕಲಿಸೋ ಪಾಠವನ್ನು ಕೂಡ ನೀವು ಹೇಳ್ಕೊಡ್ತೀರಿ.
1: ಖಂಡಿತ, ಒಂದು ಪ್ರಕೃತಿದಾಯಕವಾದಂತಹ ನಿಸರ್ಗದ ಕಲಿಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
0: ಸಮವಸ್ತ್ರಗಳಿರುತ್ತೆ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ, ಹೆಂಗೆ
1: ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಅವರದೇ ಆದಂತಹ ಒಂದು ಏನು ಸಮವಸ್ತ್ರಗಳನ್ನ ಧರಿಸ್ತಾರೆ. ನಮ್ಮ ಭಾರತದಲ್ಲಿ ಎಲ್ಲಾ ಕಡೆ ಒಂದೇ ರೀತಿಯಾದಂತಹ ಸಮವಸ್ತ್ರ. ನಮ್ಮ ಗೈಡ್ ಮಕ್ಕಳು ಏನು ಚೂಡಿದಾರ್ ಶೈಲಿನಲ್ಲಿ ಹಾಕ್ತಾ ಇದ್ರು, ಈಗ ಅದನ್ನ ಬದಲಾಯಿಸಿ ಗಂಡು ಮಕ್ಕಳು ಹೇಗೆ ಒಂದು ಶರ್ಟ್ ಪ್ಯಾಂಟ್ ಏನು ಹಾಕ್ತಾರೆ ಅದೇ ರೀತಿಯಾದಂತಹ ಯೂನಿಫಾರ್ಮ್ ಅನ್ನ ಅಳವಡಿಸ್ಬೇಕು,
0: ಹೆಣ್ಮಕ್ಳಿಗೂ ಕೂಡ ಅದೇ ತರನೇ ಯೂನಿಫಾರ್ಮ್ ಹಾಕ್ಬೇಕು
1: ಅಂತ ಈಗ ಬಂದಿದೆ, ಜಾರಿಗೆ ಬಂದಿದೆ. ಈಗ ನಂತರ ಸೇರ್ಕೊಳ್ತಕ್ಕಂತ ಮಕ್ಕಳಿಗೆ ಆ ರೀತಿಯ ಒಂದು ಯೂನಿಫಾರ್ಮ್ ನ ಹಾಕ್ತಾ ಇದೀವಿ.
0: ಇಬ್ಬರಿಗೂ ಚಡ್ಡಿ ಶರ್ಟ್ ಅಥವಾ ಪ್ಯಾಂಟ್
1: ಅಂದ್ರೆ ಕಪ್ಸ್ ಅಂಡ್ ಬುಲ್ಬುಲ್ಸ್ ಗೆ ಶಾರ್ಟ್ಸ್ ಇರುತ್ತೆ ಮ್ಯಾಮ್, ಚಡ್ಡಿಗಳಿರುತ್ತೆ. ಸ್ಕೌಟ್ ಮತ್ತು ಗೈಡ್ಸ್ ಮಕ್ಕಳಿಗೆ ಪ್ಯಾಂಟ್ಗಳಿರುತ್ತೆ, ರೋವರ್ ಇಂಜಿನ್ಸ್ ಪ್ಯಾಂಟ್ಸ್ ಇರುತ್ತೆ. ಮಕ್ಕಳು ಬೆರೇಡ್ ಅಂತ ಹಾಕ್ತಾರೆ, ಕ್ಯಾಪ್ ಬೆರೇಡ್ ಅಂತ ಹಾಕ್ತಾರೆ, ಅಲ್ಲಿ ಪಿಕಾಕ್ ಅಂದ್ರೆ ನಮ್ಮ ದೇಶದನ್ನ ನಾವು ಹಾಕೊಳ್ಳಿ, ಬೇರೆ ದೇಶಕ್ಕೆ ಹೋದಾಗ ಬೇರೆ ದೇಶದ ಸಿಂಬಲ್ಸ್ ನ ಹಾಕ್ತಾರೆ. ಸ್ಕಾರ್ಫ್ಗಳಂತ ಹೇಳ್ದೆ ನಾನು, ಸ್ಕಾರ್ಫ್ಗಳು ಅಷ್ಟೇ.

0: ಶಾಲೆಗಳಿಗೆ ಅಥವಾ ಆಯಾಯ ಜಿಲ್ಲೆಗಳಾಗಿರ್ಬೋದು ಆ ರೀತಿಯಂತ ವಿಭಿನ್ನವಾದಂಥ ಸ್ಕಾರ್ಫ್ಗಳನ್ನು ನೋಡ್ತೀವಿ. ಈಗ ಬ್ರೌನ್ ಕಲರ್ ಬ್ಯಾಡ್ಜ್ ಹಾಕಿದ್ದಾರೆ ಅಂದರೆ ಅವ್ರಿಗೆ ವುಡ್ ಬ್ಯಾಡ್ಜ್ ಆಗಿದೆ ಅಂತ, ಹಿಮಾಲಯ ವುಡ್ ಬ್ಯಾಡ್ಜ್ ಆಗಿದೆ,
1: ಓಕೆ,
0: ಅವರು ಡಿಗ್ರಿ ಲೆವೆಲಲ್ಲಿ ಕಲ್ತಿದ್ದಾರೆ ಅಂತ. ಅಂದರೆ ಮಕ್ಕಳಿಗೆ ಬೇರೆ ರೀತಿಯಾಗಿದೆ. 25ರ ನಂತರ, ನಾನು ಹೇಳಿದೆ ವಯೋಮಿತಿ ಇಲ್ಲ ಇದಕ್ಕೆ ಅಂತ, 25ರ ನಂತರ ಕೂಡ ಸ್ಕೌಟ್ ಅಂಡ್ ಗೈಡ್ಸ್ನಲ್ಲಿ ಭಾಗಿಯಾಗ್ಬೋದು. ಅವರು ಬೋಧಕ ಸಿಬ್ಬಂದಿಗೆ
1: ಸೇರ್ಕೊಳ್ತಾರೆ.
0: ಅದರಲ್ಲಿ ಗೈಡ್ ಕ್ಯಾಪ್ಟನ್ ಇದ್ದಾರೆ, ಸ್ಕೌಟ್ ಮಾಸ್ಟರ್ ಇದ್ದಾರೆ, ಫ್ಲಾಕ್ ಲೀಡರ್ ಇದ್ದಾರೆ. ಈ ರೀತಿಯ ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರಿತಾ ಹೋಗ್ತೀವಿ.
1: ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ಗೆ ಸೇರ್ಕೊಳ್ಳೋದ್ರಿಂದ ಮಕ್ಕಳಲ್ಲಿ ಏನೇನು ಬದಲಾವಣೆಗಳನ್ನ ಕಾಣಬಹುದು ನೀವು?
0: ಖಂಡಿತವಾಗಿ ಮ್ಯಾಮ್, ತುಂಬ ಬದಲಾವಣೆಗಳನ್ನ ಕಾಣ್ಬೋದು. ಸಾಮಾನ್ಯ ಮಕ್ಕಳಿಗೂ ಸ್ಕೌಟ್ ಅಂಡ್ ಗೈಡ್ಸಲ್ಲಿರೋ ಮಕ್ಕಳಿಗೂ ಒಂದು ಒಂದು ರೀತಿಯ ವಿಭಿನ್ನವಾದಂತಹ ವರ್ತನೆ ಇರ್ಬೋದು. ಅವರ ಶಿಸ್ತು, ಬೆಳಿಗ್ಗೆ ಬೇಗ ಏಳೋದ್ರಿಂದ ಹಿಡಿದು ತಮ್ಮ ವಸ್ತುಗಳನ್ನು ಜೋಪಾನವಾಗಿ ಇಟ್ಕೊಳ್ಳೋದ್ರಿಂದ ಹಿಡಿದು ಮತ್ತು ಶಾಲೆಗಳಲ್ಲಿ ಎಲ್ಲ ಚಟುವಟಿಕೆಯಲ್ಲೂ ಭಾಗವಹಿಸೋದಾಗಿರ್ಬೋದು, ಸಹಾಯ ಮಾಡ್ತಕ್ಕಂಥ ಮನೋಭಾವ ಆಗಿರ್ಬೋದು, ಈ ರೀತಿಯ ಬೇರೆ ಬೇರೆ ಚಟುವಟಿಕೆಗಳನ್ನು ಅವರು ಮಾಡೋದ್ರಿಂದ, ಸ್ಕೌಟ್ ಅಂಡ್ ಗೈಡ್ಸಲ್ಲಿ ಮಾಡೋದ್ರಿಂದ ಶಾಲೆಯಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯದಲ್ಲೂ ಮಕ್ಕಳು ಭಾಗಿಯಾಗ್ತಾರೆ, ಶಿಸ್ತನ್ನು ಕಲಿತಾರೆ, ಮತ್ತು ಹೊಂದಾಣಿಕೆಯನ್ನು ಕಲಿತಾರೆ, ಧೈರ್ಯವಾಗಿ ಎಲ್ಲವನ್ನೂ ನಿಭಾಯಿಸತಕ್ಕಂಥ ಗುಣಗಳನ್ನು ಕಲಿತಾರೆ, ಒಂದು ಕ್ರಮಬದ್ಧವಾದ ಜೀವನವನ್ನು ನಡೆಸೋದಕ್ಕೆ ಏನೆಲ್ಲ ಗುಣಗಳನ್ನು ನಾವು ಕಲಿಬೇಕು, ಈಗ ಮನೆಯಲ್ಲಾಗಿರ್ಬೋದು ಶಾಲೆಯಲ್ಲಾಗಿರ್ಬೋದು, ಮತ್ತು ಮನೆಯಲ್ಲಿ ಹಿರಿಯರಿಗೆ ಗೌರವ ಕೊಡೋದಾಗಿರ್ಬೋದು, ಮನೆಯಲ್ಲಿ ತನ್ನ ಕೆಲಸಗಳನ್ನು ತಾನು ಮಾಡಿಕೊಂಡು ಶಿಸ್ತಿನಿಂದ ವರ್ತನೆ ಮಾಡೋದಾಗಿರ್ಬೋದು, ಮತ್ತು ಜವಾಬ್ದಾರಿಗಳನ್ನು ಮನೆಯಲ್ಲ ಇರ್ತಕ್ಕಂಥ ಜವಾಬ್ದಾರಿಗಳನ್ನು ನಿಭಾಯಿಸೋದು, ಶಾಲೆಯಲ್ಲಿ ಕೊಟ್ಟಂತಹ ಜವಾಬ್ದಾರಿಗಳನ್ನು ನಿರ್ವಹಿಸುವಂಥದ್ದು, ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸೋದು ಗುಣಗಳನ್ನು ಅವರು ಕಲಿತಾ ಹೋಗ್ತಾರೆ.
1: ಒಟ್ಟಿನಲ್ಲಿ ಜೀವನದಲ್ಲಿ ನಾವು ಹೇಗಿರಬೇಕು, ಹೇಗೆ ನಮ್ಮ ಜೀವನಕ್ಕೆ ಶಿಸ್ತನ್ನು ಅಳವಡಿಸ್ಕೊಳ್ಬೇಕು, ದೊಡ್ಡವರು ಚಿಕ್ಕ ಜೊತೆಗೆ ಹೇಗೆ ನಾವು ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ, ಮನುಷ್ಯನ ನಡವಳಿಕೆ ಬಗ್ಗೆ ನೀವು ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಹೇಳ್ಕೊಡ್ತೀರಿ?
0: ಖಂಡಿತವಾಗ್ಲೂ.
1: ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇದು ಕಂಪಲ್ಸರಿ ಇದೆಯಾ ಸ್ಕೂಲ್ಗಳಲ್ಲಿ?
0: ಅಂದರೆ ಮ್ಯಾಮ್, ಕೆಲವೊಂದು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಮಾಡಲೇಬೇಕು ಅಂತ ಇದೆ, ಆದರೆ ಇತ್ತೀಚೆಗೆ ಎಲ್ಲ ಕಡೆ ಪ್ರಾರಂಭ ಆಗ್ತಾ ಇದೆ, ಜಿಲ್ಲಾವಾರು ರಾಜ್ಯವಾರು ಎಲ್ಲ ಕಡೆ ಇರೋದ್ರಿಂದ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಮೈಸೂರು ಸಂಘಟನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಇದ್ದ ಮಕ್ಕಳೇ ಎನ್ ಸಿ ಸಿ ನಲ್ಲಿ ಕಂಟಿನ್ಯೂ ಆಗ್ತಾರೆ ಅಥವಾ?
0: ಹೌದು ಮ್ಯಾಮ್, ಅದು ಸ್ಕೌಟ್ ಅಂಡ್ ಗೈಡ್ಸ್ ಒಂದು ವಿಂಗ್, ಸಪ್ರೇಟ್ ವಿಂಗು, ಆದರೆ ಸ್ಕೌಟ್ ಅಂಡ್ ಗೈಡ್ಸ್ ಅಲ್ಲಿರೋ ಮಕ್ಕಳು ಎನ್ ಸಿ ಸಿಗೆ ಹೋಗಬಾರ್ದು ಅನ್ನೋ ಯಾವುದೇ ನಿಯಮ ಇಲ್ಲ.
1: ಓಕೆ,
0: ಅಲ್ಲಿ ಅವರು ಮುಂದುವರಿಸ್ಬೋದು, ಅಥವಾ ಇಲ್ಲ ನನಗೆ ಎನ್ ಸಿ ಸಿ ಇದೆ ಅಂತ ಹೇಳಿದ್ರೆ ಎನ್ ಸಿ ಸಿಗೆ ಜಾಯ್ನ್ ಆಗ್ಬೋದು. ಮ್ಯಾಮ್, ನಮ್ಮಲ್ಲಿ ಸ್ಕೌಟಿಂಗ್ ಅಲ್ಲಿ ಏನಂದ್ರೆ, ಒನ್ಸ್ ಇಸ್ ಅ ಗೈಡ್ ಈಸ್ ಆಲ್ವೇಸ್ ಅ ಗೈಡ್,
1: ಓಕೆ,
0: ಒನ್ಸ್ ಇಸ್ ಅ ಸ್ಕೌಟ್ ಈಸ್ ಆಲ್ವೇಸ್ ಅ ಸ್ಕೌಟ್ ಅಂತ. ಒಂದ್ಸಲ ಗೈಡ್ ಅಂತ ಅವರು ಜಾಯ್ನ್ ಆದ್ಮೇಲೆ ಅವರು ಲೈಫ್ ಲಾಂಗ್ ಗೈಡ್ ಆಗಿರ್ತಾರೆ.
1: ಓಕೆ,
0: ಅವರು ವಿದ್ಯಾಭ್ಯಾಸವನ್ನ ಮಾಡ್ತಾ ಇರಬೇಕಾದ್ರೆ ಏನು ಚಟುವಟಿಕೆಗಳನ್ನ ತಗೊಂಡಿದ್ರು, ವಿದ್ಯಾಭ್ಯಾಸದ ನಂತರವೂ ಅವರು ಭಾಗಿಯಾಗ್ಬೋದು ಸ್ಕೌಟಿಂಗ್ನ ಒಂದು ಸಂಘಟನೆಯಲ್ಲಿ. ನಾನು ಹೇಳಿದೆ ಹಾಗೆ 25 ವರ್ಷದವರೆಗೆ ಅವರು ಕಲಿಕಾ ಅಂತ ಏನಿರುತ್ತೆ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರು ಕಲಿತಾ ಹೋಗ್ತಾರೆ, ಆಸಕ್ತಿ ಇರೋ ಮಕ್ಕಳು ಮುಂದುವರಿತಾ ಹೋಗ್ತಾರೆ, 25 ವರ್ಷದ ನಂತರ ಅವರು ಬೋಧಕ ಸಿಬ್ಬಂದಿಯಾಗಿ
1: ಹೋಗ್ತಾರೆ.
0: ನಮ್ಮಲ್ಲಿ ಈಗ ನಾನು ಪ್ರಸ್ತುತ ನಮ್ಮಲ್ಲಿ ಆರ್ಕಿಡ್ ಶಾಲೆಯಲ್ಲಿ ಮೂರು ಗುಂಪಿನಲ್ಲಿ ಅಂದರೆ ಮೂರು ಹಂತದಲ್ಲಿ ಮಕ್ಕಳ
1: ಕಲಿತಾ ಇದ್ದಾರೆ,
0: 6th, 7th, 8th. ಈಗ ಕಳೆದ ವರ್ಷ ಯಾರೆಲ್ಲ 7th ಅಲ್ಲಿದ್ರು, ಈ ಸಲ 8th ಅಲ್ಲಿದ್ದಾರೆ. ಈಗ ಅವರು ಎನ್ ಸಿ ಸಿಗೆ ಜಾಯ್ನ್ ಆಗಿದ್ದಾರೆ.
1: ಓಕೆ,
0: ಅಂದ್ರೆ ಈ ಕಡೆ ಅವರಿಗೆ ಸ್ಕೌಟ್ ಅಂಡ್ ಗೈಡ್ಸ್ದು ಅವರಿಗೆ ಬೆನಿಫಿಟ್ ಇದೆ, ಈ ಕಡೆ ಎನ್ ಸಿ ಸಿದು ಕೂಡ ಬೆನಿಫಿಟ್ ಇದೆ. ನಮ್ಮಲ್ಲಿ ಸ್ಕೌಟಿಂಗು ಬರೀ ಕಲಿಕೆ ಅಷ್ಟೇ ಅಲ್ಲದೆ ಮ್ಯಾಮ್, ಈ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ಅಪ್ಲೈ ಮಾಡಿದಾಗ ಅವರಿಗೆ ಇಂತಿಷ್ಟು ಕೋಟಾ ಅಂತ ಇರತ್ತೆ. ರಾಷ್ಟ್ರಪತಿ ಅವಾರ್ಡ್ ಪಡೆದಿರೋರಿಗೆ ಇಂತಿಷ್ಟು ಕೋಟ ಅಂತ ಇರುತ್ತೆ. ಹಾಗಾಗಿ ಇದು ಮಕ್ಕಳಿಗೆ ಬರೀ ಕಲಿಕೆ ಅಷ್ಟೇ ಅಲ್ಲದೆ ಅವ್ರ ಮುಂದಿನ ಭವಿಷ್ಯಕ್ಕೆ ಕೂಡ ಒಂದು ದಾರಿದೀಪ ಆಗುತ್ತೆ.
1: ಸ್ಪರ್ಧೆಗಳನ್ನು ಕೂಡ ಏರ್ಪಾಟ್ ಮಾಡಿ?
0: ಖಂಡಿತವಾಗ್ಲೂ ಮ್ಯಾಮ್. ನಾನು ನಿಮ್ಗೆ ಮೊದಲೇ ಹೇಳಿದೆ, ಪ್ರಥಮ ಪ್ರವೇಶ, ಪ್ರಥಮ ಸೋಪಾನ ಅನ್ನೋದು ಶಾಲಾ ಹಂತದಲ್ಲೇ ಮುಗಿದೋಗಿರುತ್ತೆ. ನಂತರ ಬರ್ತಕ್ಕಂಥದ್ದು ದ್ವಿತೀಯ ಸೋಪಾನ, ಇದು ಜಿಲ್ಲಾ ಮಟ್ಟದಲ್ಲಿ ಆಗುತ್ತೆ, ತಾಲೂಕು ಮಟ್ಟದಲ್ಲಿ ಆಗುತ್ತೆ, ಝೋನಲ್ ವೈಸ್ ಅಂತ ಹೇಳ್ತೀವಿ ನಾವು. ಈಗ ಮೈಸೂರು ಜಿಲ್ಲೆನಲ್ಲೇ ಬೇರೆ ಬೇರೆ ರೀತಿಯ ಝೋನಲ್ ವೈಸ್ ಇದೆ, ಸೌತ್, ನಾರ್ತ್, ಲೋಕಲ್ ಅಸೋಸಿಯೇಷನ್ ಅಂತ ಇದೆ. ಆ ಮಟ್ಟದಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಹೋಗ್ತೀವಿ. ದ್ವಿತೀಯ ಸೋಪಾನ ಅಂತ ಇರುತ್ತೆ, ದ್ವಿತೀಯ ಸೋಪಾನಕ್ಕೆ ಇಂತಿಷ್ಟು ಪಠ್ಯಕ್ರಮವನ್ನು ಕಲಿತಿರಬೇಕು, ಆ ಪಠ್ಯಕ್ರಮವನ್ನು ಚಟುವಟಿಕೆ ಆಧಾರಿತವಾಗಿ ಪ್ರಾಯೋಗಿಕವಾಗಿ ಪರೀಕ್ಷೆಯನ್ನು ಮಾಡ್ತಾರೆ. ಈಗ ಕಳೆದ ವಾರ ನಮ್ಮ ಜಿಲ್ಲಾ ಸಂಸ್ಥೆಯಲ್ಲಿ ತೃತೀಯ ಸೋಪಾನ ಕ್ಯಾಂಪ್ ನಡೀತು ಮ್ಯಾಮ್. ಮನೆಯನ್ನು ಬಿಟ್ಟು ಬಂದು ಮಕ್ಕಳ ಜೊತೆ ಮಕ್ಕಳಾಗಿ ಆ ಶಿಬಿರದಲ್ಲಿ ಭಾಗವಹಿಸಿ ಕಲ್ತೀವಿ. ಅದೊಂದು

0: ಸಂತಸದ ಕ್ಷಣ ಅಂತ ಹೇಳ್ಬೋದು. ಹೀಗೆ ದ್ವಿತೀಯ ಸೋಪಾನ, ದ್ವಿತೀಯ ಸೋಪಾನ ಆದಮೇಲೆ ತೃತೀಯ ಸೋಪಾನ ಅಂತ ಇರುತ್ತೆ. ತೃತೀಯ ಸೋಪಾನಕ್ಕೂ ಅದರದೇ ಆದಂಥ ಪಠ್ಯಕ್ರಮ ಇರುತ್ತೆ, ಅದನ್ನು ಕಲಿತಾರೆ. ಅದನ್ನು ಕಲಿತಂತ ಆದಮೇಲೆ ಅವ್ರಿಗೆ ಪರೀಕ್ಷೆ ಅಂತ ಇರುತ್ತೆ, ಪ್ರಾಯೋಗಿಕ ಪರೀಕ್ಷೆ ಅಥವಾ ರಿಟರ್ನ್ ಎಕ್ಸಾಮ್ಸ್ ಅಂತ ಇರುತ್ತೆ. ಅದಾದ ನಂತರ ರಾಜ್ಯ ಮಟ್ಟದಲ್ಲಿ ರಾಜ್ಯ ಪುರಸ್ಕಾರ ಅಂತ ಇರುತ್ತೆ. ರಾಜ್ಯ ಪುರಸ್ಕಾರ ಆದ ನಂತರ ರಾಷ್ಟ್ರಪತಿ ಅವಾರ್ಡ್ ಅಂತ ಇರುತ್ತೆ. ಹೀಗೆ ಈ ರೀತಿ ಹಂತ ಹಂತವಾಗಿ ಮಕ್ಕಳು ಅವರು ಏನು ಸ್ಕೌಟಿಂಗಲ್ಲಿ ಕಲಿತಂಥ ಪಠ್ಯಕ್ರಮ ಆಗಿರ್ಬೋದು, ಚಟುವಟಿಕೆಗಳಾಗಿರ್ಬೋದು, ಅವುಗಳನ್ನು ಪರೀಕ್ಷಾ ವಿಧಾನದ ಮೂಲಕ ಕಲಿತು ಮುಂದುವರಿತಾ ಹೋಗ್ತಾರೆ.
1: ಇದು ಅವರ ರೆಗ್ಯುಲರ್ ಎಕ್ಸಾಮಿನೇಷನ್ಗೂ ಹೆಲ್ಪ್ ಆಗತ್ತಾ?
0: ಖಂಡಿತ ಮ್ಯಾಮ್. ಯಾವಾಗ ಮಕ್ಕಳು ಶಿಸ್ತನ್ನು ಅಳವಡಿಸ್ಕೊಳ್ತಾರೆ, ಶಿಸ್ತುಬದ್ಧವಾಗಿ ಅವರು ಚಟುವಟಿಕೆಗಳನ್ನ ಮಾಡ್ತಾ ಹೋಗ್ತಾರೆ, ಖಂಡಿತವಾಗ್ಲೂ ಅದು ಅವರ ವಿದ್ಯಾಭ್ಯಾಸದ ಮೇಲೆ ಪರಿಣಾಮ ಬೀರೇ ಬೀಳುತ್ತೆ. ಇದು ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ಅಡ್ಡಿ ಅಂತ ಆಗಲ್ಲ,
1: ಆಗೋದಿಲ್ಲ.
0: ಅಂದರೆ ವಿದ್ಯಾಭ್ಯಾಸದ ಜೊತೆಗೆ ಹೇಗೆ ಅವರು ಅವರನ್ನು ಅವರು ಪರಿಪಕ್ವ ಮಾಡ್ಕೋಬೋದು, ಒಂದು ವಿಷಯ ಜ್ಞಾನವನ್ನು ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನು ಅವರು ಹೆಚ್ಚಾಗಿ ಈ ಸ್ಕೌಟಿಂಗ್ನ ಮೂಲಕ ಕಲಿತಾ ಹೋಗ್ತಾರೆ. ವಿದ್ಯಾಭ್ಯಾಸಕ್ಕೆ ಇದು ಪೂರಕವಾಗಿದೆ, ಸಹಾಯಕವಾಗಿದೆ ಅಂತ ಹೇಳ್ತೀನಿ.
1: ಎಷ್ಟು ಕ್ಲಾಸಸ್ ಅಂತ ಮಾಡ್ತೀರಾ ನೀವು ತಿಂಗಳಲ್ಲಿ?
0: ಅಂದರೆ ಮ್ಯಾಮ್, ಇದು ಶಾಲೆಯಲ್ಲಿ ನಿಮಗೆ ಹೇಗೆ ತರಗತಿಗಳನ್ನು ಅಳವಡಿಸ್ತಾರೆ ಆ ರೀತಿ ಇಂತಿಷ್ಟು ಕ್ಲಾಸ್ ಅಂತ ಇರಲ್ಲ. ಪ್ರವೇಶ ಆಗಿ 3 ತಿಂಗಳು, ಅಂದರೆ ಮಗು ಈಗ ಸ್ಕೌಟಿಂಗ್ ಸೇರಿಕೊಂಡಿದೆ ಅಂದಾಗ 3 ತಿಂಗಳಾದ ನಂತರ ಅವರಿಗೆ ಪ್ರವೇಶ, ಪ್ರಥಮ ಸೋಪಾನ ಅಂತ ಹೇಳ್ತೀವಿ. ಆ 3 ತಿಂಗಳ ಅವಧಿಯಲ್ಲಿ ಅವರಿಗೆ ಇಂತಿಷ್ಟು ಮಾಹಿತಿ ಗೊತ್ತಿರಬೇಕು, ಇತಿಹಾಸ ಅದು ಏನೆಲ್ಲ ಇರುತ್ತೆ ಪಠ್ಯಕ್ರಮ ಅದು. ಪ್ರಥಮ ಸೋಪಾನ ಆದ ನಂತರ ಇನ್ವೆಸ್ಟರ್ ಸರ್ಮನಿ ಅಂತ ಮಾಡ್ತೀವಿ, ದೀಕ್ಷಾ ಸಮಾರಾಧನೆ ಅಂತ ಮಾಡ್ತೀವಿ, ಅವರು ಸ್ಕೌಟಿಂಗ್ಗೆ ಬಂದಿದ್ದಾರೆ, ಜಾಯಿನ್ ಆಗಿದ್ದಾರೆ ಅಂತ. ಅದಾದ ನಂತರ 3 ತಿಂಗಳಾದ ಮೇಲೆ ಅವರಿಗೆ ದ್ವಿತೀಯ ಸೋಪಾನ, 3 ರಿಂದ 6 ತಿಂಗಳ ಒಂದು ಅವಧಿಯಲ್ಲಿ ದ್ವಿತೀಯ ಸೋಪಾನ, ಅದೇ 6 ತಿಂಗಳ ಅಂತರದಲ್ಲಿ ತೃತೀಯ. ಹೀಗೆ ಅಂತರವನ್ನು ಕಾಯ್ಕೊಂಡು
1: ಮುಂದೆ ಹೋಗ್ತಾ ಇರುತ್ತೆ.
0: ಪರೀಕ್ಷಾ ವಿಧಾನವನ್ನು ನಾವು
1: ಅಳವಡಿಸ್ಕೊಳ್ತೀರಿ. ಪೋಷಕರು ಇದ್ರ ಬಗ್ಗೆ ಹೇಗೆ ಉತ್ಸಾಹ ತೋರಿಸ್ತಾರೆ?
0: ಮೊದಲಿಗೆ ಅವರು ಯಾಕೆ ಸೇರಿಸ್ಬೇಕು ಅನ್ನೋ ಒಂದು ಆಲೋಚನೆಲ್ಲೇ ಇರ್ತಾರೆ. ಅಂದ್ರೆ ಇದನ್ನ ಸ್ಕೌಟಿಂಗ್ನ ತಿಳಿದಂತವ್ರು, ಈಗ ಯಾರು ಶಿಕ್ಷಕಿ ಆಗಿರ್ಬೋದು ಅಥವಾ ಶಾಲೆಯ ಸಂಸ್ಥೆ ಆಡಳಿತ ಮಂಡಳಿ ಆಗಿರ್ಬೋದು, ಅವರು ಪೋಷಕರೊಟ್ಟಿಗೆ ಮಾತಾಡಿದಾಗ ಈ ಚಳುವಳಿಯ ಒಂದು ಚಟುವಟಿಕೆಗಳನ್ನು, ಸಂಘಟನೆಯಲ್ಲಿ ನಡೀತಕ್ಕಂಥ ಚಟುವಟಿಕೆಗಳ ಬಗ್ಗೆ ನಾವು ಒಂದು ವಿವರಣಾತ್ಮಕವಾಗಿ ಹೇಳಿದಾಗ ಖಂಡಿತವಾಗ್ಲೂ ಪೋಷಕರು ಒಪ್ಕೊಳ್ತಾರೆ. ಇದು ಮಕ್ಕಳಿಗೆ ಪೂರಕವಾಗಿದೆ, ಮಕ್ಕಳ ಒಂದು ಶಿಸ್ತುಬದ್ಧ ಜೀವನಕ್ಕೆ ಮತ್ತು ಅವರ ಒಂದು ಪರಿಪಕ್ವತೆಗೆ, ಅಂದರೆ ಒಂದು ಉತ್ತಮ ವ್ಯಕ್ತಿಯನ್ನಾಗಿ ರೂಪುಗೊಳಿಸ್ಬೇಕು ಅಂದರೆ ಒಂದು ಸ್ಕೌಟಿಂಗ್ ತುಂಬ ಅತ್ಯಗತ್ಯ. ಪೋಷಕರು ಯಾವುದೇ ಚಿಂತೆ ಇಲ್ಲದೆ ಮುಂದಿನ ದಿನಗಳಲ್ಲಾದರೂ ಅಷ್ಟೇ ಸ್ಕೌಟ್ ಅಂಡ್ ಗೈಡ್ಸ್ ಮಕ್ಕಳಿಗೆ ಅವಕಾಶ ಇದೆ ಅವ್ರ ಶಾಲೆಯಲ್ಲಿ ಅಂದರೆ ದಯಮಾಡಿ ಸೇರಿಸಲಿ ಅಂತ ನಾನು ಅವರಿಗೆ ಹೇಳ್ತೀನಿ ಮ್ಯಾಮ್.
1: ಸ್ಕೌಟ್ಸು ಗೈಡ್ಸು ಮೂಲಕ ನೀವು ಬದುಕಿನಲ್ಲಿ ಮುಂದೆ ಜೀವನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಲೈಫ್ ಸ್ಕಿಲ್ಸು ಮತ್ತು ನಡವಳಿಕೆ, ನಾವು ಯಾವ ರೀತಿ ಮಕ್ಕಳು ನಡವಳಿಕೆಯನ್ನು ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತಾರೆ.
0: ಖಂಡಿತ ಮ್ಯಾಮ್. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಮಕ್ಕಳು ತುಂಬ ಮೊಬೈಲ್ಗೆ
1: ಅಡಿಕ್ಟ್ ಆಗೋಗಿದ್ದಾರೆ,
0: ಮತ್ತು ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳದೆ ಇರೋದು, ತುಂಬ ತಂದೆ ತಾಯಿಯನ್ನು ಅವಲಂಬಿತವಾಗಿರೋದು, ಒಂದು ಏನೇ ಸಿಚುವೇಶನ್ ಬಂದರೂ ತುಂಬ ಪ್ಯಾನಿಕ್ ಆಗೋದು, ಅಳುವಂಥದ್ದು, ಈ ರೀತಿಯ ಒಂದು ಸಂದರ್ಭದಲ್ಲಿ ನಾವು ಸ್ಕೌಟಿಂಗ್ ಅಂತಹ ಒಂದು ಸಂಘಟನೆಗೆ ಸೇರಿಸಿದಾಗ ಅಲ್ಲಿನ ವಾತಾವರಣ, ಈಗ ನಾವು ಕ್ಯಾಂಪ್ ಮಾಡಿದ್ವಿ ಅಂತ ಹೇಳಿದ್ವಿ, ಅಲ್ಲಿ 5 ದಿನಗಳ ಕಾಲ ಮಕ್ಕಳಿಗೆ ಯಾವುದೇ ರೀತಿ ಮೊಬೈಲ್ ಇಲ್ಲ,
1: ಇರೋದಿಲ್ಲ
0: 5 ದಿನ. ಅದು ಒಂದು ದೊಡ್ಡ ಸಾಧನೆ ಹೇಳಬೇಕು ಅಂದರೆ, ಮಕ್ಕಳು 5 ನಿಮಿಷ ಕೂಡ ಮೊಬೈಲ್ನ ಬಿಟ್ಟಿರಲ್ಲ, ಎಳೆ ಮಕ್ಕಳಿಂದ ಹಿಡಿದು ಕಾಲೇಜ್ ಹಂತದವರೆಗೂ. ಅಂದರೆ ಈ ಒಂದು ಸಂಘಟನೆಗೆ ಸೇರ್ಕೊಳ್ಳೋದ್ರಿಂದ ಆ ಮಕ್ಕಳು ಖಂಡಿತವಾಗ್ಲೂ ಆ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗೋಲ್ಲ ಅನ್ನೋದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಮಕ್ಕಳು ಒಂದು ಒಳ್ಳೆಯ ರೀತಿಯಾದಂತಹ ಗುಣಗಳನ್ನು ಬೆಳೆಸ್ಕೊಳ್ಬೇಕು ಅಂದರೆ ಇದು ಖಂಡಿತವಾಗ್ಲೂ ಮಕ್ಕಳಿಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು.
1: ಹಳ್ಳಿಯಲ್ಲಿರುವಂತಹ ಶಾಲೆಗಳಲ್ಲೂ ಇದನ್ನ ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳ್ತೀರಾ?
0: ಖಂಡಿತವಾಗ್ಲೂ ಮ್ಯಾಮ್. ಎಲ್ಲಾ ತಾಲೂಕುಗಳಲ್ಲಿ, ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಈಗ
1: ಸ್ಕೌಟ್ಸ್ ಅಂಡ್ ಗೈಡ್ಸ್
0: ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಇನ್ನಷ್ಟು ಶಾಲೆಗಳಲ್ಲಿ ಮಾಡಬೇಕು ಅನ್ನೋದು ನಮ್ಮ ಸಂಘಟನೆಯ ಮುಖ್ಯಸ್ಥರ ಒಂದು ಆಶಯ.
1: 10ನೇ ಕ್ಲಾಸ್ ಒಳಗಡೆನೆ ಇವ್ರ ಈ ಪುರಸ್ಕಾರಗಳೆಲ್ಲ ಸಿಕ್ಕಿದ್ರೆ ಮಕ್ಕಳಿಗೆ ಕಾಲೇಜಲ್ಲಿ ಸೀಟ್ ಸಿಗೋದು ಈಸಿ ಆಗತ್ತೆ.
0: ಖಂಡಿತವಾಗ್ಲೂ ಮ್ಯಾಮ್, ಖಂಡಿತವಾಗ್ಲೂ. ಇಂಜಿನಿಯರಿಂಗ್ ಅಂತದಲ್ಲಿ ಹೋದಾಗ ಈ ಸ್ಕೌಟ್ ಅಂಡ್ ಗೈಡ್ಸ್ ನಲ್ಲಿ ಇಂತಿಷ್ಟು ಏನು
1: ಕೋಟಾ
0: ಅಂತ ಇರುತ್ತೆ, ಅದು ಅವರಿಗೆ ಬೆನಿಫಿಟ್ ಆಗುತ್ತೆ ಅಂತ ನಾನು ಹೇಳ್ಬೋದು ಮ್ಯಾಮ್.
1: ಮಕ್ಕಳು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಇದ್ದು ಕಾಲೇಜ್ ಲೆವೆಲ್ಗೂ ಹೋದ್ಮೇಲೆ ಅಲ್ಲೂ ಮುಂದುವರಿಸ್ಕೊಂಡು ಅದರಲ್ಲೇ ಜೀವನ ಕಟ್ಕೊಳಕ್ ಸಾಧ್ಯ ಆಗತ್ತೆ ಅಂತ ಹೇಳ್ತೀರಾ? ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಬಹುದಾ ಸ್ಕೌಟ್ಸ್ ಅಂಡ್ ಗೈಡ್ಸ್?
0: ಖಂಡಿತವಾಗ್ಲೂ ಮ್ಯಾಮ್. ಈಗ ಶಾಲಾ ಹಂತದಲ್ಲದೆ ಶಾಲೆಗಳಲ್ಲಷ್ಟೇ ಅಲ್ಲದೆ ಬೇರೆ ರೀತಿಯಾದಂತ, ಅಂದ್ರೆ ಓಪನ್ ಯೂನಿಟ್ ಅಂತ ಹೇಳ್ತೀವಿ. ಈಗ ನಾನೊಬ್ಬ ಸಾಮಾನ್ಯ ಪ್ರಜೆ, ಸಾಮಾನ್ಯವಾದಂತ ಒಂದು ವ್ಯಕ್ತಿ, ಯಾವುದೇ ರೀತಿಯ ವೃತ್ತಿಯನ್ನು ಮಾಡ್ತಾ ಇಲ್ಲ.

0: ಅಂತ ಇಲ್ಲ, ಇಚ್ಛಿಸಿ ಸೇರ್ಕೊಳ್ಬಹುದು. ಅಂದ್ರೆ ಇದರಿಂದ ಸೇರ್ಕೊಳ್ಳದೆ ಹೊರ ಉಳಿದ್ರೆ ಮಕ್ಕಳಿಗೇನೆ ಒಂದು ಅವಕಾಶವನ್ನ ಕಳ್ಕೊಂಡ ಹಾಗೆ. ಹೆಣ್ಮಕ್ಳು ಸಾಮಾನ್ಯವಾಗಿ ಹಿಂಜರಿಕೆ ಪಡ್ತಾರೆ ಪೋಷಕರೊಟ್ಟಿಗೆ ಮಾತಾಡಿದಾಗ, ಮಕ್ಕಳಿಗೆ ಹೇಳಿದಾಗ, ಈ ಸಂಘಟನೆಯ ಬಗ್ಗೆ ಚಟುವಟಿಕೆಗಳ ಬಗ್ಗೆ ಹೇಳಿದಾಗ ಮಕ್ಕಳು ಆಸಕ್ತಿಯಿಂದ ಈ ಒಂದು ಇದಕ್ಕೆ ಸೇರ್ಕೊಂಡ್ರು.
1: ಇದು ನಿರ್ದಿಷ್ಟವಾದ ಬಣ್ಣ ಏನಾದರೂ ಇದೆಯಾ ನಿಮ್ದು ಯೂನಿಫಾರ್ಮ್ಗೆ, ಸ್ಕೌಟ್ಸ್ ಅಂಡ್ ಗೈಡ್ಸ್?
0: ಮ್ಯಾಮ್, ಆವಾಗಲೇ ಹೇಳ್ದಂಗೆ ಒಂದೊಂದು ದೇಶಕ್ಕೂ ಅವರದೇ ಆದಂತಹ ಬಣ್ಣಗಳನ್ನು ಇಟ್ಕೊಳ್ತಾರೆ. ನಮ್ಮಲ್ಲಿ ಗ್ರೇ ಶರ್ಟ್ ಇದೆ, ನೇವಿ ಬ್ಲೂ ಪ್ಯಾಂಟ್ ಇದೆ ಬಾಯ್ಸಿಗೆ, ಮತ್ತು ಇಷ್ಟು ದಿನ ನಾನು ಹೇಳ್ದಾಗೆ ಚೂಡಿದಾರ್ ಏನು ಹಾಕ್ತಾ ಇದ್ರು, ಲೈಟ್ ಬ್ಲೂ ಮತ್ತು ಡಾರ್ಕ್ ಬ್ಲೂನಲ್ಲಿ ವೇಲು ಮತ್ತು ಪ್ಯಾಂಟ್ ಹಾಕೊಳ್ತಾ ಇದ್ರು. ಈಗ ಗಂಡು ಮಕ್ಕಳು ಏನು ಧರಿಸ್ತಾರೆ ಯೂನಿಫಾರ್ಮ್ ಸಮವಸ್ತ್ರನ, ಅದೇ ರೀತಿಯಾದಂತಹ ಸಮವಸ್ತ್ರನ ಈಗ ಹೆಣ್ಣು ಮಕ್ಕಳು ಕೂಡ ಧರಿಸ್ಬೋದು. ಗ್ರೇ ಕಲರ್ ಶರ್ಟ್ ಇರುತ್ತೆ, ನೇವಿ ಬ್ಲೂ ಪ್ಯಾಂಟ್ ಇರುತ್ತೆ, ಬೆಲ್ಟ್ ಇರುತ್ತೆ, ಕ್ಯಾಪ್ ಇರುತ್ತೆ. ಹೆಣ್ಣು ಮಕ್ಕಳಿಗೆ ಕ್ಯಾಪ್ ಬರೋದಿಲ್ಲ, ಗಂಡು ಮಕ್ಕಳಿಗೆ ಕ್ಯಾಪ್ ಇರುತ್ತೆ.
1: ಓಕೆ,
0: ಮಕ್ಕಳಿಗೆ ಪ್ರೊಫೆಷನ್ಸಿ ಬ್ಯಾಡ್ಜ್ ಅಂತ ನಾನು ಹೇಳ್ತಾ ಹೋದೆ. ಮಕ್ಕಳು ಕುಕ್ಕಿಂಗ್ ಸರಳವಾಗಿ ಅಡುಗೆಯನ್ನು ಮಾಡ್ಬೋದು, ಈಗ ಟೀ ಮಾಡೋದಾಗಿರ್ಬೋದು. ಈಗ ಗಾರ್ಡನ್ಗೆ ಒಂದು ಬ್ಯಾಡ್ಜ್ ಇದೆ, ಕುಕ್ಕಿಂಗ್ಗೆ ಬ್ಯಾಡ್ಜ್ ಇದೆ, ಫಸ್ಟ್ ಏಡ್ಗೆ ಒಂದು ಬ್ಯಾಡ್ಜ್ ಇದೆ. ಫಸ್ಟ್ ಏಡ್ ಅಂತಂದಾಗ ಏನೆಲ್ಲ ಜ್ಞಾನ ಹೊಂದಿರಬೇಕು, ಫಸ್ಟ್ ಏಡ್ ಬಾಕ್ಸಲ್ಲಿ ಏನಿರಬೇಕು, ಅವುಗಳಿಗೆ ಏನಂತ ಕರಿತೀವಿ, ಈ ರೀತಿಯ ಪರೀಕ್ಷೆಗಳನ್ನು ಕೊಟ್ಟು ಮಕ್ಕಳಿಗೆ ಬ್ಯಾಡ್ಜ್ ಅರ್ನ್ ಮಾಡೋಕ್ಕೆ ಹೇಳ್ತೀವಿ. ಆ ಅರ್ನ್ ಮಾಡ್ತಾ ಮಾಡ್ತಾ ಮಕ್ಕಳು ಎಲ್ಲಾ ರೀತಿಯ ಕೌಶಲ್ಯವನ್ನು ಕಲಿತಾ ಹೋಗ್ತಾರೆ. ಸ್ವಯಂ ಕಲಿಕೆ ಆಗಿರೋದ್ರಿಂದ ಮಕ್ಕಳು ತನ್ನ ಕೆಲಸವನ್ನ ತಾನೇ ಮಾಡಿಕೊಳ್ತಾ, ಯಾರನ್ನೂ ಅವಲಂಬಿತವಾಗದೆ ತಾನು ಹೇಗೆ ಸ್ವತಂತ್ರವಾಗಿ ಬದುಕಬಹುದು ಅನ್ನೋದನ್ನ ಖಂಡಿತವಾಗ್ಲೂ ಮಗು ಕಲಿಯುತ್ತೆ.
1: ಈಗ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ಬಂದಿದ್ದೀವಿ. ನೀವು 1ನೇ ತರಗತಿಯಿಂದ 10ನೇ ತರಗತಿ ಮಕ್ಕಳಿಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇರೋರು, ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಅವರ ಶಾಲೆಯಲ್ಲಿ ಆ ಅವಕಾಶ ಇದೆ ಸ್ಕೌಟ್ ಅಂಡ್ ಗೈಡ್ಸ್ ಸೇರ್ಕೊಳ್ಳೋದಕ್ಕೆ ಅಂತ ಹೇಳೋದಾದರೆ, ಆ ಮಕ್ಕಳು ಖಂಡಿತವಾಗ್ಲೂ ಸ್ಕೌಟಿಂಗ್ ಚಳುವಳಿ ಸಂಘಟನೆಗೆ ಸೇರ್ಕೊಳ್ಳಿ. ಅದರಿಂದ ಉಪಯುಕ್ತವಾದಂತಹ ಮಾಹಿತಿ ಇದೆ, ಮತ್ತು ಆ ಮಗು ತನ್ನ ಜೀವನವನ್ನು ಸದೃಢವಾಗಿ ಕಟ್ಟಿಕೊಳ್ಳೋದಕ್ಕೆ, ಒಂದು ಸುಸಂಸ್ಕೃತ ನಾಗರಿಕನನ್ನಾಗಿ ಆಗೋದಕ್ಕೆ ಖಂಡಿತ ಈ ಸ್ಕೌಟ್ ಅಂಡ್ ಗೈಡ್ಸ್ ಸಂಘಟನೆ ಬಹಳ ಮುಖ್ಯ. ಹಾಗಾಗಿ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲೂ ನೀವು ಆ ಒಂದು ಸ್ಕೌಟ್ ಅಂಡ್ ಗೈಡ್ ಚಳುವಳಿಗೆ ಭಾಗಿಯಾಗಿ ನಿಮ್ಮ ಬದಲಾವಣೆಯನ್ನು ನೀವೇ ಕಂಡುಕೊಳ್ತೀರಾ ಅನ್ನೋದಕ್ಕೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
1: ಸೊ ಪೋಷಕರಿಗೂ ನೀವು ಅದೇ ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಖಂಡಿತವಾಗ್ಲೂ ಮ್ಯಾಮ್. ಈಗ ಒಂದು ಸಲ ಈ ರೀತಿಯ ಸಂಘಟನೆಗಳಿಗೆ ಸೇರಿಸಿ ನೀವು ಮಕ್ಕಳನ್ನು ಶಿಸ್ತುಬದ್ಧವಾಗಿ ಬೆಳೀತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ರೆ ನಿಜವಾಗ್ಲೂ ಆ ಬದಲಾವಣೆಯನ್ನು ಪೋಷಕರೇ ನೋಡಿ ಹೇಳ್ತಾರೆ.
1: ಆಗಲಿ ಶಿಲ್ಪಶ್ರೀ ಉಮೇಶ್ ಅವರೇ, ಇಷ್ಟು ಹೊತ್ತು ನೀವು ನಮ್ಮ ಸ್ಟುಡಿಯೋಗೆ ಬಂದು ಮಾರ್ಗದರ್ಶಿ, ಶಿಕ್ಷಣಕ್ಕೊಂದು ಸೋಪಾನ ಈ ಮಾಲಿಕೆಯಲ್ಲಿ 1ರಿಂದ 10ನೇ ತರಗತಿ ಮಕ್ಕಳಿಗೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಚಟುವಟಿಕೆ ಹೇಗಿರುತ್ತೆ, ಇದು ಅವರಿಗೆ ಯಾವ ರೀತಿ ಸಹಕಾರಿಯಾಗತ್ತೆ ಅನ್ನೋದನ್ನು ವಿಶದವಾಗಿ ತಿಳಿಸ್ಕೊಟ್ರಿ. ಅದಕ್ಕಾಗಿ ನಮ್ಮ ಕೇಳುಗರು ಹಾಗೂ ನಿಲಯದ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ ಮ್ಯಾಮ್. ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಆಕಾಶವಾಣಿಯವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತೇನೆ.
1: ಇದುವರೆಗೆ ಮಾರ್ಗದರ್ಶಿ ಮಾಲಿಕೆಯಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕುರಿತು ಮಾಹಿತಿ ನೀಡಿದವರು ಆರ್ಕೇಡ್ ಪಬ್ಲಿಕ್ ಶಾಲೆಯಲ್ಲಿ ಶಿಕ್ಷಕಿಯಾಗಿರುವ ಶಿಲ್ಪಶ್ರೀ ಉಮೇಶ್. ಇದು ಇಂದಿನ ಮಕ್ಕಳ ಮಂಟಪ.

ಕನ್ನಡ ನಾಡು ನುಡಿ ಪಯಣ ನೇರ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಪ್ರೀತಿಯ ಕೇಳುಗರೆ, ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ಈ ಫೋನಿನ್ ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮಗೆ ನೀವು ಫೋನ್ ಕರೆ ಮಾಡಲು ದೂರವಾಣಿ ಸಂಖ್ಯೆಗಳನ್ನು ಮೊದಲು ತಿಳಿಸ್ತಾ ಇದ್ದೀನಿ. 251252852

0: ಒಂದು ಎರಡು ಐದು ಒಂದು ಐದು ಸೊನ್ನೆ ಎಂಟು ಒಂಬತ್ತು, ಮತ್ತೊಮ್ಮೆ ಎರಡು ಐದು ಒಂದು ಎರಡು ಐದು ಎಂಟು ಎರಡು, ಮತ್ತೊಂದು ಎರಡು ಐದು ಒಂದು ಐದು ಸೊನ್ನೆ ಎಂಟು ಒಂಬತ್ತು. ಮೈಸೂರಿನ ಹೊರಗಿನಿಂದ ಕರೆ ಮಾಡಲು ಎಸ್ ಟಿ ಡಿ ಕೋಡ್ ಸಂಖ್ಯೆ 0821. ಎಲ್ಲರೂ ಕರೆ ಮಾಡಬಹುದು, ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ನಿಮ್ಮ ಕರೆಗಳಿಗಾಗಿ ಹಾಗೂ ನೀವು ನೀಡುವ ಉತ್ತರಗಳಿಗಾಗಿ ಉತ್ತರಕ್ಕಾಗಿ ನಾನು ಕಾಯ್ತಾ ಇದ್ದೇನೆ. ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ಕನ್ನಡ ಎನೆ ಕುಣಿದಾಡುವುದೆನ್ನದೆ, ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನು ಕಾಣುವ ಕವಿಯೊಲು ತೆಕ್ಕನೆ ಮನ ಮೈ ಮರೆಯುವುದು, ಕನ್ನಡ ಕನ್ನಡ ಹಾಸವಿಗನ್ನಡ, ಕನ್ನಡದಲ್ಲಿ ಹರಿ ಬರೆಯುವನು ಕನ್ನಡದಲ್ಲಿ ಹರ ತಿರಿಯುವನು, ಕನ್ನಡದಲ್ಲಿಯೇ ಭಿನ್ನಹ ಗೈದೊಡೆ ಹರಿ ವರಗಳ ಮಳೆ ಕರೆಯುವನು, ಹರ ಮುರಿಯದೆ ತಾ ಪೊರೆಯುವನು, ಬಾಳುವುದೇತಕ್ಕೆ ನುಡಿ ಎಲೆ ಜೀವ ಸಿರಿಗನ್ನಡದಲ್ಲಿ ಕವಿತೆಯ ಹಾಡೆ, ಸಿರಿಗನ್ನಡದ ಏಳಿಗೆಯನ್ನು ನೋಡೆ ಕನ್ನಡ ತಾಯಿಯ ಸೇವೆಯ ಮಾಡೆ. ಇದು ನಮ್ಮ ಕನ್ನಡದ ಮೇರು ಸಾಹಿತಿ ಕವಿ ಕುವೆಂಪು ಅವರ ಕನ್ನಡ ನಾಡು ನುಡಿ ಕುರಿತಾದ ಅದ್ಭುತ ಕವಿತೆಯ ಸಾಲುಗಳು. ಇವರ ಈ ಕವಿತೆಯ ಸಾಲುಗಳಲ್ಲಿನ ದನಿಯಂತೆ ಕನ್ನಡಕ್ಕೆ ಅದರದೇ ಆದ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಕನ್ನಡಕ್ಕೆ, ಕನ್ನಡ ಭಾಷೆಗೆ ಅದ್ಭುತ ಪರಂಪರೆ ಇದೆ. ಅದನ್ನೀಗ ನಾವೆಲ್ಲರೂ ಬಳಸುವುದರ ಮೂಲಕ ಉಳಿಸಿ ಮುಂದಿನ ಪೀಳಿಗೆಗೆ ಬೆಳೆಸಿಕೊಡುವುದರ ಬಗ್ಗೆ ಮನಸ್ಸು ಮಾಡಬೇಕಾಗಿದೆ. ಕನ್ನಡ ನಾಡು ನುಡಿ ಪಯಣದ ಬಗ್ಗೆ ಹೇಳ್ತಾ ಹೋದರೆ ಒಂದಷ್ಟು ಸಮಯ ಅವಕಾಶವೇ ಸಾಲದು. ಈಗಾಗಲೇ ತುಂಬ ಕರೆಗಳು ಬರ್ತಿದ್ದಾವೆ ಕೇಳುಗರೆ. ಬನ್ನಿ ಈಗ ಯಾರು ಎಲ್ಲೆಲ್ಲಿಂದ ಕರೆ ಮಾಡ್ತಿದ್ದಾರೆ ನೋಡೋಣ. ಹಲೋ.
1: ಹಲೋ
0: ಹಲೋ ಸರ್, ನಮಸ್ಕಾರ.
1: ಸರ್ ನಮಸ್ತೆ.
0: ನಮಸ್ಕಾರ ಹೇಳಿ ಸರ್, ಎಲ್ಲಿ ಯಾರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
1: ಶೇರ್ ನಂಬರ್ ಇದೆ ಬೆಂಗಳೂರು. ನಾವು ಮಾನಂದವಾಡಿ ಪ್ರಾಜೆಕ್ಟ್ ಅಪ್ಲೈ ಮಾಡಿದ್ವಿ.
0: ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ

0: ಹಲೋ
1: ಹಲೋ
0: ಸರ್, ನಮಸ್ತೆ.
1: ನಮಸ್ಕಾರ ಸರ್.
0: ನಮಸ್ಕಾರ, ಎಲ್ಲಿಂದ ಮಾತಾಡ್ತೀರಾ ಸರ್?
1: ಮಾಧವನ್, ಚೆನ್ನೈನಿಂದ ಸರ್.
0: ಮಾಧವನ್ ಅವರು ಚೆನ್ನೈಯಿಂದ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಥ್ಯಾಂಕ್ ಯು ಸರ್, ವಂದನೆಗಳು.
0: ಹೇಳಿ ಸರ್, ಏನ್ ಮಾಡ್ಕೊಂಡಿದ್ದೀರಿ?
2: ಹಲೋ,
0: ಹಲೋ ಹಲೋ ಹಲೋ

0: ಹಲೋ
1: ಹಲೋ,
0: ಸರ್, ನಮಸ್ತೆ.
1: ನಮಸ್ತೆ ಸರ್.
0: ಯಾರು, ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾವು ನಂಜನಗೂಡು ತಾಲೂಕು ವೈಟ್ ಲೈನಿಂದ ರಾಮಚಂದ್ರ ಅಂತ ಸರ್.
0: ರಾಮಚಂದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಸ್ ಎಸ್ ಗೋವಿಂದ ಅವ್ರಿಗೆ ಮತ್ತೆ ನಿಮಗೂ ಕೂಡ ಸ್ವಾಗತ ಸರ್.
0: ಆಯಿತು, ಧನ್ಯವಾದ. ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಮೊದಲ ಪ್ರಶ್ನೆ, ಕಷ್ಟದ ಕೇಳಲ ನಿಮಗೆ, ತುಂಬ ಸುಲಭದ ಕೇಳಲ ರಾಮಚಂದ್ರ ಅವರೇ?
1: ಸರ್, ಅದು ನಿಮ್ಮ ಸೇರ್ತ ಸರ್ ಕಷ್ಟ ಕೇಳೋದು, ಅದು ಸುಲಭದಲ್ಲಿ ಕೇಳಿ. ಕಷ್ಟವಾಯ್ತು ಸರ್.
0: ಆಯಿತು, ನೋಡಿ, ನಿಮ್ಮ ಪ್ರಶ್ನೆ ಬರ್ತಾ ಇದೆ. ಕನ್ನಡದ ಕಾದಂಬರಿ ಬ್ರಹ್ಮ ಎಂದು ಹೆಸರು ಗಳಿಸಿರುವ ಸಾಹಿತಿ ಯಾರು?
1: ಕನ್ನಡದ ಕನ್ಮಣಿ
0: ಕಾದಂಬರಿ ಬ್ರಹ್ಮ, ಹೆಚ್ಚು ಕಾದಂಬರಿಗಳನ್ನ ಬರೆದಿದ್ದಾರೆ, 112 ಕಾದಂಬರಿಗಳನ್ನ ಬರೆದಿದ್ದಾರೆ ಇವರು. ಏನಾದರೂ ಆಯ್ಕೆಗಳು ಬೇಕಾ ನಿಮಗೆ? ಮೊದಲನೇ ಆಯ್ಕೆ ತರಾಸು ಅವರು, ಎರಡನೇದು ಅನಕ್ರು, ಮೂರನೇದು AN ಮೂರ್ತಿರಾವ್, ನಾಲ್ಕನೇದು ನಾ ಕಸ್ತೂರಿ. ಸ್ವಲ್ಪ ಯೋಚನೆ ಮಾಡಿ ಹೇಳಿ ರಾಮಚಂದ್ರ ಸರ್. ಇಲ್ಲ, ದರಾ ಬೇಂದ್ರೆ ಆಪ್ಷನ್ ಇಲ್ಲ ಅಲ್ಲಿ. ನೋಡಿ ಒಂದ್ಸರಿ, ಕನ್ನಡ ಕಾದಂಬರಿ ಬ್ರಹ್ಮ ಎಂದು ಹೆಸರು ಗಳಿಸಿರುವ ಸಾಹಿತಿ ಯಾರು? ಕನ್ನಡ ಸಾಹಿತಿ. ಇಲ್ಲ ಇಲ್ಲ, ಸರಿ ಉತ್ತರ ಇಲ್ಲ ಇಲ್ಲ. ನೀವೀಗ ಎಲ್ಲ ಆಪ್ಷನ್ಸ್ನು ತೊಗೊಂಡ್ಬಿಟ್ಟು ಯಾವ್ದಾದ್ರು ಒಂದನ್ನು ಹೇಳಕ್ಕೆ ಹೋಗ್ತಾ ಇದ್ದೀರಿ ನೀವೀಗ. ಮೊದಲನೇ ನೋಡಿ, ತರಾಸು ಅವರು, ತಳಕು ರಾಮಸ್ವಾಮಿ ಸುಬ್ಬಣ್ಣ. ಎರಡನೇದು ಅನಕ್ರು, ಅರಕಲಗೂಡು ನರಸಿಂಗರಾಯ ಕೃಷ್ಣರಾವ್ ಅಂತ. ಮೂರನೇದು AN ಮೂರ್ತಿರಾವ್. ನಾಲ್ಕನೇದು ನಾ ಕಸ್ತೂರಿ. ಇಲ್ಲ, ನೀವು ಎಲ್ಲ ತಗೊಂಡು ಆಪ್ಷನ್ಸಲ್ಲಿ ನೋಡೋಣ ರಾಮಚಂದ್ರ ಅವರೇ. ಮುಂದಿನ ಕರೆ ಮಾಡೋರು, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮುಂದಿನ ಕರೆಯವರು ಈ ಉತ್ತರನ ಸರಿ ಹೇಳ್ತಾರಂತ ಒಂದ್ಸರಿ ನೋಡ್ತೇನೆ, ಆಮೇಲೆ ಹೇಳ್ತೇನೆ. ಹೀಗೆ ರೇಡಿಯೋ ಕೇಳಿ ಮತ್ತೆ ಕರೆ ಮಾಡ್ತಾ ಇರಿ. ಧನ್ಯವಾದ ರಾಮಚಂದ್ರ ಅವರು. ನಂಜನಗೂಡಿಂದ ಕರೆ ಮಾಡಿ ಸರಿ ಉತ್ತರ ಹೇಳೋ ಸಮಯದಲ್ಲಿ ಸ್ವಲ್ಪ ಎಡವಿದ್ದಾರೆ. ಬನ್ನಿ, ಮುಂದಿನ ಕರೆ ಯಾರು, ಎಲ್ಲಿಂದ ನೋಡೋಣ. ಹಲೋ ಹಲೋ ಹಲೋ, ನಮಸ್ತೆ.
2: ಹಲೋ,
0: ನಮಸ್ಕಾರ ಸರ್.
2: ನಮಸ್ತೆ ಸರ್.
0: ಯಾರು ಮಾತಾಡ್ತಿರೋದು?
2: ವೆಂಕಟೇಶ್ ಬಿ ಆರ್, ಬದನಾಳ ಗ್ರಾಮದಿಂದ ಸರ್.
0: ವೆಂಕಟೇಶ್
2: ಬಿ ಆರ್.
0: ಹಾಂ, ಬದನವಾಳನಾ?
2: ಹಾಂ, ಬದನವಾಳ ಸರ್.
0: ಹಾಂ, ಹೇಗಿದ್ದೀರಿ ವೆಂಕಟೇಶ್ ಸರ್?
2: ಹಾಂ, ಚೆನ್ನಾಗಿದ್ದೀನಿ ಸರ್.
0: ಕಾರ್ಯಕ್ರಮ ಕೇಳ್ತಾ ಇದ್ದೀರಾ? ಹಾಂ, ನಾನು ಚೆನ್ನಾಗಿದ್ದೀನಿ. ನಾನು ಚೆನ್ನಾಗಿದ್ದೀನಿ.
2: ಕಾರ್ಯಕ್ರಮಕ್ಕೆ
0: ಕೇಳ್ತಾ ಇದ್ದೀರಾ? ಈಗ ಕೇಳಿದ್ರ, ಈಗ ರಾಮಚಂದ್ರ ಅವ್ರು ಕರೆ ಮಾಡಿ ಸರಿ ಉತ್ತರ ಹೇಳುವಾಗ ಸ್ವಲ್ಪ ಗೊಂದಲಕ್ಕೊಳಗಾದ್ರು, ಇನ್ನೊಂದ್ಸರಿ ನಿಮಗೆ ಅದೇ ಪ್ರಶ್ನೆ ಕೇಳ್ತೇನೆ. ಕನ್ನಡ ಕಾದಂಬರಿ ಬ್ರಹ್ಮ ಎಂದು ಹೆಸರು ಗಳಿಸಿರುವ ಸಾಹಿತಿ ಯಾರು?
2: ತರಾಸು ಸರ್.
0: ತರಾಸು ಇಲ್ಲ. ಇನ್ನೊಮ್ಮೆ ಆಪ್ಷನ್ಸ್ ಹೇಳ್ತೀನಿ ನೋಡಿ, ಆಯ್ಕೆಗಳನ್ನ ಹೇಳ್ತೀನಿ. ಮೊದಲನೇದು ತರಾಸು, ಎರಡನೇವರು ಅನಕ್ರು, ಮೂರನೇವರು AN ಮೂರ್ತಿರಾವ್, ನಾಲ್ಕನೇವರು ನಾ ಕಸ್ತೂರಿ.
2: AN ಮೂರ್ತಿರಾವ್
0: ಇಲ್ಲ.
2: ಅನಕ್ರು ಅವ್ರ.
0: ಹಾ, ಅನಕ್ರು. ನೀವು ನೇರವಾಗಿ ಹೇಳ್ಬೋದಿತ್ತು, ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ. ಅವರು ಅನಕ್ರು ಅವರು, ಅರಕಲಗೂಡು ನರಸಿಂಗರಾವ್ ಕೃಷ್ಣರಾವ್, ಇವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಾದಂಬರಿಗಳನ್ನ ಬರೆದು 112 ಕಾದಂಬರಿಗಳನ್ನ ಬರೆದಿದ್ದಾರೆ ಅನಕ್ರು ಅವರು. ಹಾಗಾಗಿ ನೀವೊಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಅಂದರೆ ಹೇಳಿದ್ರಿ, ಖುಷಿಯಾಯಿತು ಒಂದು ಕಡೆ. ಇಲ್ಲಾಂದ್ರೆ ನಾನೇ ಹೇಳೋ ಸಾಧ್ಯತೆ ಇತ್ತು ಇವಾಗ. ಒಳ್ಳೇದಾಯಿತು ವೆಂಕಟೇಶ್ ಸರ್, ಕರೆ ಮಾಡಿ ಸರಿ ಉತ್ತರ ಹೇಳಿದಿರಿ. ಧನ್ಯವಾದ, ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ ಹಲೋ
3: ಹಲೋ
0: ಸರ್, ನಮಸ್ತೆ.
3: ನಮಸ್ಕಾರ ಸರ್.
0: ಯಾರು ಮಾತಾಡ್ತಿರೋದು?
3: ಮಾಧವನ್ ಸರ್.
0: ಸರ್, ಮಾಧವನ್ ಸರ್ ಕರೆ ಮಾಡಿದ್ರಿ ಮತ್ತೆ ಹೋಲ್ಡ್ ಮಾಡಿಬಿಟ್ರಿ. ಅಯ್ಯೋ, ಇಲ್ಲ ಇಲ್ಲ, ಈಗ ಸ್ವಲ್ಪ ನೆಟ್ವರ್ಕ್ ಇರೋ ಜಾಗದಲ್ಲಿ ಇರಿ. ಕೇಳಿಸ್ತಾ ಇದೆಯಾ?
3: ಕೇಳಿಸ್ತಾ ಇದೆ ಸರ್.
0: ಹಾ, ಹೇಳಿ ಹೇಳಿ. ಈಗ ಕೇಳ ಪ್ರಶ್ನೆ ಕೇಳ ಮಾಧವನ್ ಸರ್.
3: ಕೇಳಿ ಸರ್.

0: ಇದು ಸ್ವಲ್ಪ ಕಷ್ಟ ಅನ್ಕೊಳ್ತೀನಿ ಅಥವಾ ನಿಮ್ಗೆ ಈಸಿ ಆಗಿಬಿಡ್ಬೋದು ನೋಡಿ.
1: ಹೇಳಿ ಸರ್, ಪರವಾಗಿಲ್ಲ ಕೇಳಿ ಸರ್.
0: ಹಾಂ ಆಯ್ತು. ಮಲ್ಲಿನಾಥ ಪುರಾಣ, ರಾಮಚಂದ್ರ ಚರಿತ ಪುರಾಣ ಎಂಬ ಎರಡು ಜೈನ ಪುರಾಣ ಕಾವ್ಯಗಳನ್ನು ಬರೆದ ಕವಿ. ಮಲ್ಲಿನಾಥ ಪುರಾಣ, ರಾಮಚಂದ್ರ
1: ಹೇಳಿ ಸರ್.
0: ಚರಿತ ಪುರಾಣ ಎಂಬ ಎರಡು ಜೈನ ಪುರಾಣ ಕಾವ್ಯಗಳನ್ನು ಬರೆದ ಕವಿ. ಆಯ್ಕೆಗಳು ಹೀಗಿದೆ ನೋಡಿ: ನಾಗಚಂದ್ರ, ವಿಮಲಸೂರಿ, ರವಿಶೇಣ, ನಾಲ್ಕನೇ ಆಯ್ಕೆ ಕೇಶಿರಾಜ.
1: ಸರ್ ನಾಗಚಂದ್ರ.
0: ಹೇಗೆ ಹೇಳ್ತೀರಿ, ಹೇಗೆ ಹೇಳ್ತೀರಿ?
1: ನನ್ನ ಸ್ವಲ್ಪ ಸಾಹಿತ್ಯದ ಬಗ್ಗೆ ಒಲವಿದೆ ಸರ್.
0: ವೆರಿ ಗುಡ್ ಸರ್, ಗುಡ್.
1: ಹಲೋ,
0: ಕರೆಕ್ಟ್ ಕರೆಕ್ಟ್. ಕೇಳಿಸ್ತಾ ಇಲ್ವಾ ಸರ್ ನಾನು ಮಾತಾಡೋದು?
1: ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಇದು ನಮಗೆ ಇದರಲ್ಲಿ ಸ್ವಲ್ಪ ಲೇಟ್ ಆಗಿ ಬರುತ್ತಲ್ಲ.
0: ಹಾಂ ಸರಿ ಸರಿ ಸರಿ ಸರಿ. ಓ, ಆ್ಯಪಲ್ ಕೇಳ್ತಾ ಇದ್ದೀರಾ, ರೇಡಿಯೋ ಆ್ಯಪಲ್ಲಿ. ಓಕೆ, ಒಳ್ಳೇದು ಸರ್. ಹೀಗೆ ಇರಲಿ ನಿಮ್ಮ ಪ್ರೀತಿ ವಿಶ್ವಾಸ. ಮತ್ತೆ ಸರಿ ಉತ್ತರನ ಒಂದೇ ಬಾರಿಗೆ ಸರಿಯಾಗಿ ಹೇಳಿದಿರಿ, ಯೋಚನೆ ಮಾಡಿ.
1: ನಾನು ಎಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲ ಕಡೆನು ಹೋಗ್ತಾ ಇರ್ತೀನಿ ಸರ್.
0: ಓಕೆ ಓಕೆ, ಗುಡ್ ಗುಡ್.
1: ಗೀತಾ ಬುಕ್ ಹೌಸ್ ನಿಮಗೆ ಗೊತ್ತಿರ್ಬೋದು.
0: ಹೌದು ಹೌದು ಸರ್, ಹೌದು.
1: ಅಲ್ಲಿ ನಮ್ಮ ಸ್ನೇಹಿತರು ಒಬ್ರು ಇದ್ರು, ಅವ್ರ ಕಡೆಯಿಂದ 85ನೇ ಇಸ್ವಿಯಿಂದ ಇರೋವರೆಗೂ
0: ಓಕೆ ಓಕೆ,
1: ಮೊನ್ನೆ ಮೊನ್ನೆ ಆಗಿ ಸಮ್ಮೇಳನದ ತನಕನೂ ನಾನು ಎಲ್ಲ ಸಮ್ಮೇಳನಕ್ಕೂ ಹೋಗ್ತಾ ಇರ್ತೀನಿ.
0: ಓ ನೋಡಿ, ಒಂದು ಖುಷಿ ಏನು ಗೊತ್ತಾ ಮಾಧವನ್ ಸರ್,
1: ಹೇಳಿ ಸರ್.
0: ಲೈನ್ ಕಟ್ಟಾಗಿ ಕಟ್ಟಾಗಿ ಸಿಕ್ತು ಮತ್ತೆ ಮಾತಾಡಿದ್ರೆ ದೊಡ್ಡ ವಿಚಾರ.
1: ರಾಮಚಂದ್ರ ಇದಾರಲ್ಲ, ಈಗ ಮಾತಾಡಿದ್ರಲ್ಲ.
0: ಹೌದು ಹೌದು, ರಾಮಚಂದ್ರ ಅವರು.
1: ಇಲ್ಲ ಅವ್ರು ಸಿಗತ್ತೆ ಮೊದ್ಲು, ಇಲ್ಲ ನನಗೆ ಸಿಗತ್ತೆ ಮೊದ್ಲು, ಅದೇನೋ ಗೊತ್ತಿಲ್ಲ.
0: ಆಗ್ಲಿ ಸರ್, ಹೀಗೆ ಭಾಗವಹಿಸ್ತಾ ಇರಿ, ತುಂಬಾ ಖುಷಿ ಆಯ್ತು
1: ಸರ್.
0: AS ಗೋವಿಂದೇಗೌಡ ಅಂತ.
1: ಗೋವಿಂದೇಗೌಡ, ನಮಸ್ಕಾರ ಸರ್.
0: ನಮಸ್ಕಾರ. ಇರ್ಲಿ ಸರ್,
1: ಮೊನ್ನೆ ಕೂಡ ಕೃಷಿ ಬೆಳಗು ಬಂದಿದ್ದೆ ಕಾರ್ಯಕ್ರಮಕ್ಕೆ ಮೈಸೂರು.
0: ಓಕೆ ಓಕೆ,
1: ನಂಜನಗೂಡಿಗೆ.
0: ಆಯ್ತು ಆಯ್ತು ಆಯ್ತು ಸರ್, ಮತ್ತೆ ಮಾತಾಡೋಣ. ಓಕೆ,
1: ಒಳ್ಳೆ ಕಾರ್ಯಕ್ರಮ ಇದು.
0: ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಚೆನ್ನೈಯಿಂದ ಮಾಧವನ್ ಅವರು ಕಾಲ್ ಮಾಡ್ತಾ ಸರಿ ಉತ್ತರ ಹೇಳಿದರು. ನಾಗಚಂದ್ರ ಈತ 11ನೇ ಶತಮಾನದ ಅಂತ್ಯಭಾಗದಲ್ಲಿದ್ದ ಕವಿ. ಈತನಿಗೆ ಅಭಿನವ ಪಂಪ ಎಂಬ ಬಿರುದು ಇದೆ. ಒಂದೇ ಬಾರಿಗೆ ಸರಿ ಉತ್ತರವನ್ನು ನೀಡಿದರು. ಮತ್ತೆ ಮುಂದಿನ ಕರೆ ನೋಡೋಣ. ಹಲೋ ಹಲೋ ಹಲೋ ಹಲೋ
2: ಹಲೋ, ನಮಸ್ತೆ ಸರ್.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
2: ಪದ್ಮಾ, ಅಂಕುಶಾಪುರ ಬಸರಾಳ್ ಹೋಬಳಿ, ಮಂಡ್ಯ ತಾಲೂಕಿಂದ ಸರ್.
0: ಪದ್ಮಾ ಮೇಡಮ್, ಬಸರಾಳ್ ಹೋಬಳಿ,
2: ಮಂಡ್ಯ ತಾಲೂಕು ಸರ್, ಅಂಕುಶಾಪುರ ಅಂತ ಊರು.
0: ಅಂಕುಶಾಪುರ, ಓಕೆ ಓಕೆ. ಅಂಕುಶಾಪುರ ಬಸರಾಳ್ ಹೋಬಳಿ ಅಲ್ವಾ ಮೇಡಮ್? ಓಕೆ ಮೇಡಮ್, ನಮಸ್ಕಾರ.
2: ನಮಸ್ತೆ ಸರ್.
0: ಕಾರ್ಯಕ್ರಮ ಕೇಳ್ತಾ ಇದ್ದೀರಾ?
2: ಹಾಂ, ಕೇಳ್ತಾ ಇದ್ದೀನಿ ಸರ್.
0: ಮೊದಲೇ ಪ್ರಶ್ನೆ ಕೇಳಿಬಿಡ್ತೀನಿ,
2: ಕೇಳಿ
0: ಸರ್. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೇನೆಂಬೆ ರಾಮನಾಥ ಎಂದು ಹೇಳಿದ ವಚನಕಾರ ಯಾರು?
2: ಮೊದಲನೇ
0: ಆಪ್ಷನ್ ಹೇಳ್ತೀನಿ, ತಡೀರಿ ಮೇಡಮ್ ಸ್ವಲ್ಪ. ಅಲ್ಲ, ಒಂದೇ ಸರಿಗೆ ಉತ್ತರ ಹೇಳ್ಬಿಟ್ರಲ್ಲ. ಇಲ್ಲ, ಉತ್ತರ ಸರಿ ಇದೆ, ಏನು ಹೇಳಂಗಿಲ್ಲ. ಸಕಲೇಶ ಮಾದರಸ, ಜೇಡರ ದಾಸಿಮಯ್ಯ, ಅಲ್ಲಮ ಪ್ರಭು, ಅಂಬಿಗರ ಚೌಡಯ್ಯ. ಒಂದು ಕೆಲಸ ಮಾಡಿ, ಈಗ ನೀವು ಒಂದೇ ಸರಿ ಉತ್ತರ ಹೇಳ್ಬಿಟ್ರೆ, ಹಾಂ, ಈಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ.
2: ಓಕೆ ಸರ್, ಕೇಳಿ.
0: ಇಲ್ಲ ಸಾಕಾ?
2: ಇಲ್ಲ ಹೇಳಿ, ಕೇಳಿ ಸರ್, ಕೇಳಿ ಸರ್, ಗೊತ್ತಿದ್ರೆ ಹೇಳ್ತೀನಿ.
0: ಕನ್ನಡದ ವರ್ಡ್ಸ್ ವರ್ತ್ ಎಂದು ಯಾರನ್ನ ಕರೆಯಲಾಗುತ್ತೆ?
2: ವಿಲಿಯಂ.
0: ಅಲ್ಲಲ್ಲ, ಒಂದು ನಿಮಿಷ. ವಿಲಿಯಂ ವರ್ಡ್ಸ್ ವರ್ತ್ ಅಂತ ಇಂಗ್ಲೀಷ್ ಕವಿ, ನಮ್ಮ ಕನ್ನಡದಲ್ಲಿ ಒಬ್ಬರು ಅದಕ್ಕೆ ಹೋಲಿಕೆ ಇದ್ದಾರೆ, ಪ್ರಕೃತಿ ಮತ್ತು ನಿಸರ್ಗ ಕವಿ ಅಂತ ಹೆಸರಾಗಿದ್ದಾರೆ. ಯಾರನ್ನು ಕರೀತಾರೆ? ಆಪ್ಷನ್ಸ್ ಹೇಳ್ತೀನಿ.
2: ಹೇಳಿ ಸರ್.
0: ಕುವೆಂಪು, ದರಾ ಬೇಂದ್ರೆ, ಜಿ ಎಸ್ ಶಿವರುದ್ರಪ್ಪ, ಕೆ ಎಸ್ ನರಸಿಂಹಸ್ವಾಮಿ.
2: ಜಿ ಎಸ್ ಶಿವರುದ್ರಪ್ಪ.
0: ಇಲ್ಲ,
2: ಕುವೆಂಪು.
0: ಎರಡನೇ ಆಯ್ಕೆ ಸರಿ ಇದೆ. ಈಗ ಎರಡನೇ ಸರಿ ಹೇಳಿದ್ರಲ್ಲ. ಅಲ್ಲ, ಮೊದಲನೇದು ನಾನು ಸುಮ್ಮನೆ ನೇರವಾಗಿ ಹೇಳಿದ್ರೆ ಸರಿ ಇದೆ ಅದು. ಆಯ್ತಾ, ನಾನು ನಿಮಗೆ ಸರಿ ಉತ್ತರ ಇನ್ನು ಆಪ್ಷನ್ಸ್ ತೊಗೊಳ್ದೇ ಹೇಳ್ಬಿಟ್ರಲ್ಲ, ಹಾಗಾಗಿ ಒಂದು ಸ್ವಲ್ಪ ನೋಡೋಣ ಅಂತ ಅನ್ನಿಸ್ತು ಅಷ್ಟೇ.
2: ಓಕೆ, ಕುವೆಂಪು ಅಂತಲೂ ಗೊತ್ತಿದೆ ಸರ್. ಮತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರು ಪ್ರಕೃತಿ ಬಗ್ಗೆ ಜಾಸ್ತಿ ಒಲವಿದ್ದವರಲ್ಲ ಸರ್.
0: ಹೌದು ಹೌದು. ಅಲ್ಲ, ಅದಕ್ಕಿಂತ ಮೊದಲು ಅಂತ ಬರುತ್ತಲ್ಲ ಮೇಡಮ್?
2: ಅವರು ಕುವೆಂಪು ಅವರೇ.
0: ಹೌದು, ಮೊದಲು ಈಗ ಅವರು ಮಗ ಆಗಿರೋದ್ರಿಂದ ಅವ್ರು ಮೊದಲು ಬರ್ತಾರಲ್ಲ, ಹಾಗಾಗಿ ಕ್ರಮಾನುಗತವಾಗಿ. ಆದರೆ ಈಗಲೂ ಹೆಸರಾಗಿರೋರು. ಆಮೇಲೆ ಕನ್ನಡದ ವರ್ಡ್ಸ್ ವರ್ತ್, ವಿಲಿಯಂ ವರ್ಡ್ಸ್ ವರ್ತ್ ಅಂತ ಯಾರನ್ನು ಕರೆಯಲಾಗುತ್ತೆ ಅಂದರೆ ಕುವೆಂಪು ಅವರನ್ನು. ಕರೆ ಮಾಡಿದ್ದಕ್ಕೆ ಧನ್ಯವಾದ ಮೇಡಮ್. ಹೀಗೆ ನಿಮಗೆ ನಮ್ಮ

0: ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ.
1: ಎಲ್ಲ ಕೇಳ್ತಾ ಇರ್ತೀನಿ ಸರ್, ಆಕಾಶವಾಣಿ ಅಭಿಮಾನಿ ಸರ್, ಒಬ್ಬ ಸ್ನೇಹಿತರು ಇದ್ದಂಗೆ ಸರ್ ಆಕಾಶವಾಣಿ ನಿಮಗೆ.
0: ಹೌದೌದು ಹೌದೌದು. ಧನ್ಯವಾದ ಮೇಡಮ್ ಭಾಗವಹಿಸ್ತಾ ಇರಿ. ಸರಿ ಉತ್ತರ
1: ಓಕೆ
0: ಹೇಳಿದ್ದಕ್ಕೆ ನಿಮಗೆ ಮತ್ತೆ ಧನ್ಯವಾದ ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು.
1: ನಿಮಗೂ ಧನ್ಯವಾದಗಳು.
0: ಆಯ್ತು ಆಯ್ತು. ಹಲೋ ಹಲೋ ಹಲೋ, ನಮಸ್ತೆ. ಹಲೋ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 0821 SCD ಕೋಡ್ ಸಂಖ್ಯೆ, ಫೋನ್ ಸಂಖ್ಯೆಗಳು 251-2582-2515-0089. ಹಲೋ ಹಲೋ ಹಲೋ ಹಲೋ
2: ಹಲೋ
0: ಮೇಡಮ್, ನಮಸ್ತೆ.
2: ನಮಸ್ತೆ ಮೇಡಮ್. ನಮಸ್ತೆ ಸರ್.
0: ಸ್ವಲ್ಪ ರೇಡಿಯೋ ದೂರ ಇಡಬೇಕು.
2: ಕಡಿಮೆ ಮಾಡಿದ್ದೀನಿ ಸರ್.
0: ಹಾಂ, ಕಡಿಮೆ ಮಾಡಿ. ಕೇಳಿಸುತ್ತೆ ನಿಮ್ಮ ವಾಯ್ಸ್ ಎಂತ, ಅದು ಆ ಥರ ಏನೋ ಅನ್ಕೋಬೇಡಿ.
2: ಹಾಂ ಸರ್, ನಾವು ಪಾಂಡವಪುರದವರು ಸರ್, ಸಾವಿತ್ರಿ ಅಂತ.
0: ಸಾವಿತ್ರಿ ಮೇಡಮ್ ಪಾಂಡವಪುರನೇ ಮೇಡಮ್?
2: ಹ್ಞೂ ಮೇಡಮ್. ಹ್ಞೂ ಸರ್.
0: ಹಾಂ, ಏನು ಮಾಡ್ಕೊಂಡಿದ್ದೀರಿ ಸಾವಿತ್ರಿ ಮೇಡಮ್ ಅವರು?
2: ನಾವು ಮ್ಯೂಸಿಕ್ ಟ್ಯೂಷನ್ ಮಾಡ್ತೀವಿ ಸರ್.
0: ಓ ಹೌದಾ, ಗುಡ್.
2: ಹ್ಞೂ ಸರ್.
0: ಪ್ರಶ್ನೆ ಕೇಳ್ತೀನಿ, ಆಮೇಲೆ ಮಾತಾಡಿಸ್ತೀನಿ ನಿಮ್ಮನ್ನ. ಪ್ರಶ್ನೆ ಕೇಳ್ಬಿಡ್ಲಾ?
2: ಆಯ್ತು, ಕೇಳಿ ಸರ್.
0: ಇದು ಈಸಿ ಅನ್ಸುತ್ತೆ ನಿಮಗೆ.
2: ಹಾಂ.
0: ಆರಂಕುಶ ಮಿಟ್ಟೊಡಂ ನೆನೆವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಹೇಳಿದ ಕವಿ.
2: ಪಂಪ.
0: ಒಂದ್ಸರಿ ಯೋಚನೆ ಮಾಡಿ ಹೇಳಿ ಮೇಡಮ್, ಇನ್ನೊಂದ್ಸರಿಗೆ ಆಪ್ಷನ್ಸ್ ಹೇಳಲಾ?
2: ಹೇಳಿ ಸರ್.
0: ಪೊನ್ನ, ರನ್ನ, ಪಂಪ, ದುರ್ಗಸಿಂಹ.
2: ರನ್ನನೇ ಮೇಡಮ್. ರನ್ನನೇ ಸರ್.
0: ಇಲ್ಲ ಇಲ್ಲ ಇಲ್ಲ, ನೀವು ಮೊದಲೇಳಿದೆ ಸರಿ ಮೇಡಮ್, ಸುಮ್ಮನೆ ಹೇಳಿದೆ ನಾನು.
2: ಹೌದಾ?
0: ಹಾಂ, ಮೊದಲೇಳಿದೆ ಸರಿ ನೀವು.
2: ಪಂಪನೇ.
0: ಹೌದೌದು, ನಾನು ಸುಮ್ಮನೆ ನಿಮ್ಮನ್ನ ಮತ್ತೆ ಗೊಂದಲ ಮಾಡೋಣ. ಇಲ್ಲ ಸರ್, ಅದು ಪಂಪನೇ ಅಂತ ಹೇಳ್ತೀರಿ ಅನ್ಕೊಂಡೆ. ಯಾರೋ ಹಿಂದೆ
2: ಪಂಪನೇ ಅಂತಾನೆ ಗೊತ್ತಿತ್ತು, ಅದಕ್ಕೆ ಹೇಳಿದೆ.
0: ಯಾರೋ ಹಿಂದೆ ಹೇಳಿದ್ರಲ್ಲಿ ರನ್ನನ್ ಹೇಳು ಅಂತ. ಇರಲಿ ಮೇಡಮ್, ಇಲ್ಲ ಸರಿ ಉತ್ತರ ಹೇಳಿದ್ರಿ, ಮೊದಲನೇ ಸರಿ ಇದೆ. ಧನ್ಯವಾದ ಮೇಡಮ್, ಧನ್ಯವಾದ. ಆಯ್ತು, ಥ್ಯಾಂಕ್ ಯು. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ
3: ಹಲೋ
0: ಮೇಡಮ್, ನಮಸ್ತೆ.
3: ನಮಸ್ತೆ, ಗೋವಿಂದಗೌಡ್ರೆ. ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡ್ತಿರೋದು?
3: ಶಿವಕುಮಾರ್ ಅಂತ.
0: ಶಿವಕುಮಾರ್ ಸರ್ ಎಲ್ಲಿಂದ?
3: ಮಹದೇವಪುರ. ಗೋವಿಂದಗೌಡ್ರೆ
0: ಮಹದೇವಪುರದಿಂದನಾ? ಶಿವಕುಮಾರ್ ಸರ್, ಮೊದಲೇ ಪ್ರಶ್ನೆ ಕೇಳ್ಬಿಡ್ತೀನಿ ಈಗ ನಿಮಗೆ.
3: ಹಾಂ ಕೇಳಿ ಸರ್, ಟ್ರೈ ಮಾಡೋಣ.
0: ಕೇಳಲಾ?
3: ಹಾಂ.
0: ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತ ಪೆರನಲ್ಲ, ಈ ಸಾಲುಗಳು ಯಾವ ಶಾಸನದ್ದು? ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ, ನೀವು ನಿಧಾನಕ್ಕೆ ಯೋಚನೆ ಮಾಡಲಿ ಅಂತ. ಎಲ್ಲ ಸ್ವಲ್ಪ ಬ್ಯುಸಿ ಇದ್ದೀರಿ ನೀವು, ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ. ಹಾಂ, ಆರಾಮಾಗಿ ಕೇಳಿಸ್ಕೊಳ್ಳಿ, ಇನ್ನೊಂದ್ಸರಿ ಹೇಳ್ತೀನಿ. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತ ಪೆರನಲ್ಲ, ಈ ಸಾಲುಗಳು ಯಾವ ಶಾಸನದ್ದು? ಮೊದಲನೇದು ಹಲ್ಮಿಡಿ ಶಾಸನ, ಎರಡನೇದು ಬಾದಾಮಿ ಶಾಸನ, ಮೂರನೇದು ತಮ್ಮಟಕಲ್ಲು ಶಾಸನ, ನಾಲ್ಕನೇ ಆಪ್ಷನ್ಸ್ ಬಂದು ಶ್ರವಣ ಬೆಳಗೊಳ ಶಾಸನ.
3: ಅದು ತಮ್ಮಟಕಲ್ಲು ಶಾಸನದ್ದು ಅಂತ.
0: ಇಲ್ಲ ನೋಡಿ, ಇನ್ನೊಂದ್ಸರಿ ಹೇಳ್ತೀನಿ ಸ್ವಲ್ಪ. ಈ ಶಾಸನದ ಕಾಲ ಸುಮಾರು 7ನೇ ಶತಮಾನ. ಇದನ್ನ ಒಂದು ಬಂಡೆ ಕಲ್ಲಿನ ಮೇಲೆ ಕೊರೆದ ಶಾಸನ ಇದು. ಆಯ್ತಾ? ಇವು ಮಹಾಪುರುಷನ ಸ್ತುತಿಯನ್ನ, ಅವರ ಆಶ್ರಯದಾತರನ್ನ ಹೊಗಳುವ ಪದ್ಯಗಳಿವು. ತ್ರಿಪದಿಯ ಛಂದಸ್ನಲ್ಲಿ ರಚಿತವಾದ ಸಾಲುಗಳು, ಜೊತೆಗೆ ಎಲ್ಲದಕ್ಕೆ ಇಲ್ಲ ಇಲ್ಲ, ಕನ್ನಡದ ಮೊದಲ ಶಾಸನ ಅದು. ಹಲ್ಮಿಡಿ ಗ್ರಾಮದಲ್ಲಿ ಸಿಕ್ಕಿದ್ದು. ಈಗ ಈಗ ಹೇಳ್ತಾ ಇರೋ ಶಾಸನ ಚಾಲುಕ್ಯರ ಕಾಲದಲ್ಲಿ ರಚಿತವಾದವು. ಇದನ್ನ ಕಪ್ಪೆ ಅರಭಟ್ಟ ಬರೆದಿದ್ದಾನೆ. ಇದನ್ನ
3: ಬಾದಾಮಿ ಕಲ್ಲಿನ ಶಾಸನ ಸರ್ ಇದು.
0: ನೀವು ಸುಮಾರು ಎಲ್ಲ ಹೇಳಾದ್ಮೇಲೆ ಹೇಳಿದ್ರಿ.
3: ಬಾದಾಮಿ ಅಲ್ಲಿದು ಶಾಸನದ್ದು ಸರ್.
0: ಸರಿ ಸರಿ ಸರಿ ಸರಿ, ಈಗ ನೀವು ಈಗ ಹೇಳಿದ್ದು ಸರಿ ಇದೆ. ಬಾದಾಮಿ ಶಾಸನ, ಅದೇ ಬಾದಾಮಿ ಚಾಲುಕ್ಯರು.
3: ಹೌದೌದು,
0: ಬಾದಾಮಿ ಸಾಹಿತ್ಯ ಇದು.

ಆಯ್ತಾ? ಧನ್ಯವಾದಗಳು ಶಿವಕುಮಾರ್ ಸರ್, ಧನ್ಯವಾದಗಳು. ಆಯ್ತಾಯ್ತು. ಹಲೋ, ಹಲೋ, ನಮಸ್ತೆ, ಹಲೋ.

0: ಹಲೋ ಸರ್, ನಮಸ್ತೆ.
1: ಹಲೋ
0: ನಮಸ್ತೆ.
1: ಹಲೋ ನಮಸ್ತೆ ಸರ್. ನಮಸ್ತೆ.
0: ನಮಸ್ತೆ, ಯಾರು ಮೇಡಮ್ ಮಾತಾಡ್ತಿರೋದು?
1: ನಾನು ರುದ್ರಮಣಿ ಅಂತ, ಮೈಸೂರಿಂದ ಸರ್.
0: ರುದ್ರಮಣಿ ಮೇಡಮ್ ಮೈಸೂರಿಂದನೇ? ಹಾಂ. ಮೈಸೂರಲ್ಲಿ ಇಲ್ಲಿಂದ ಮೇಡಮ್?
1: ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಾ ಇಲ್ಲ ನನಗೆ.
0: ಕೇಳಿಸ್ತಾ ಇಲ್ವಾ? ನಾನು ಮಾತಾಡೋದು ಕೇಳಿಸ್ತಾ ಇಲ್ವಾ ನಿಮಗೆ? ಕೇಳಿಸ್ತಾ ಇಲ್ವಾ?
1: ಸ್ವಲ್ಪ ಜೋರಾಗಿ ಮಾತಾಡಬೇಕು ಸರ್.
0: ಹೌದಾ? ಈ ಕೇಳಿಸ್ತಾ ಇದೆಯಾ ನೋಡಿ?
1: ಸ್ವಲ್ಪ ಕೇಳಿಸ್ತಿದೆ ಸರ್ ಈಗ.
0: ಸ್ವಲ್ಪ ಕೇಳಿಸ್ತಾ ಇದೆಯಾ? ಪ್ರಶ್ನೆ ಕೇಳಿಸ್ಕೊಳ್ಳಿ, ನಿಮಗೆ ತುಂಬ ಸರಳ ಅಂತ ಅನಿಸುತ್ತೆ. ಕನ್ನಡದ ಮೊದಲ ಆಧಾರ ಗ್ರಂಥದ ಹೆಸರು ಕವಿರಾಜ ಮಾರ್ಗ, ಇದನ್ನು ಬರೆದವರು ಯಾರು? ಕನ್ನಡದ ಮೊದಲ ಆಧಾರ ಗ್ರಂಥ ಹೆಸರು ಕವಿರಾಜ ಮಾರ್ಗ, ಇದನ್ನು ಬರೆದವರು ಯಾರು ಮೇಡಮ್? ಮೊದಲನೇ ಆಪ್ಷನ್ ಹೇಳ್ತೀನಿ ಕೇಳಿ. ಮೊದಲನೇದು ಸೈಗೊಟ್ಟ ಶಿವಮಾರ, ಆದಿಕವಿ ಪಂಪ, ಶ್ರೀ ವಿಜಯ. ನಾಲ್ಕನೇ ಆಪ್ಷನ್ ದುರ್ವಿನೀತ.
1: ಆದಿಕವಿ ಪಂಪ?
0: ಇಲ್ಲ ಇಲ್ಲ ಮೇಡಮ್, ಉತ್ತರ ತಪ್ಪಾಗಿದೆ. ಉತ್ತರ ತಪ್ಪು.
1: ಸರ್, ನಾನು ತುಂಬ ದಿವಸದಿಂದ ಪ್ರಯತ್ನ ಮಾಡ್ತಾ ಇದ್ದೆ, ಒಂದು ವರ್ಷದಿಂದ ನನಗೆ ಸಿಕ್ಕಿರ್ಲಿಲ್ಲ ಕಾಲು, ಇವತ್ತು ಸಿಕ್ಕಿದೆ.
0: ಓ,
1: ತುಂಬ ಖುಷಿ ಆಯ್ತಾ ಇದೆ.
0: ಓ, ಪ್ರಶ್ನೆ ಆ ಕಡೆ ಇರಲಿ. ಹಂಗಾದ್ರೆ ಹೇಳಿ ಈಗ, ಹೆಂಗೆ ಇದು ಕಾರ್ಯಕ್ರಮ ಎಲ್ಲ ಕೇಳ್ತೀರಾ?
1: ಹಾಂ, ಎಲ್ಲ ಪೂರ್ತಿ ಕೇಳ್ತೀನಿ ಸರ್. ನಾನು ಸುಮಾರು ಎಷ್ಟು, ನಾನು 12 ವರ್ಷದಿಂದ ಕೇಳ್ತಾ ಇದ್ದೀನಿ. ಈಗ ನನಗೆ 82 ವರ್ಷ.
0: ಓಹೋ,
1: ಆಕಾಶವಾಣಿನೇ ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಸ್ನೇಹಿತ ಎಲ್ಲ ಆಕಾಶವಾಣಿನೇ ಸರ್.
0: ಒಳ್ಳೇದು ಒಳ್ಳೇದು ಮೇಡಮ್, ತುಂಬ ಅಭಿಮಾನ, ತುಂಬ ಖುಷಿ ಆಯ್ತು. ಆಮೇಲೆ ಈ ಕಾರ್ಯಕ್ರಮದಲ್ಲಿ ಸಿಕ್ಕಿದೆಲ್ಲ ಮೊದಲನೇ ಲೈನ್ ನಿಮಗೆ.
1: ಹಾಂ ಹಾಂ ಸರ್, ಇನ್ನೊಂದ್ಸರಿ ಆಪ್ಷನ್ ಹೇಳಿ ನೋಡೋಣ.
0: ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಕನ್ನಡದ ಮೊದಲ ಆಧಾರ ಗ್ರಂಥ ಹೆಸರು ಕವಿರಾಜ ಮಾರ್ಗ, ಇದರ ಕರ್ತೃ ಬರೆದವರು ಯಾರು ಅಂತ? ಮೊದಲನೇದು ಸೈಗೊಟ್ಟಿ ಶಿವಮಾರ, ಆದಿಕವಿ ಪಂಪ, ಶ್ರೀ ವಿಜಯ, ದುರ್ವಿನೀತ. ಸೈಗೊಟ್ಟಿ ಶಿವಮಾರ ಅಂತ ಹೇಳ್ತಾ ಇದ್ದೀರಾ?
1: ಉತ್ತರ
0: ಇಲ್ಲ ಇಲ್ಲ ಮೇಡಮ್, ಉತ್ತರ ತಪ್ಪಾಗಿದೆ. ಮುಂದಿನ ಬಾರಿ ಪ್ರಯತ್ನ ಮಾಡೋಣ. ಹಾ, ಹೀಗೆ ಕರೆ ಮಾಡ್ತಾ ಇರಿ, ಸಿಗುತ್ತೆ ಮತ್ತೆ ಉತ್ತರ ಸರಿಯಾಗುತ್ತೆ ಕತೆ. ಓಕೆನಾ? ಧನ್ಯವಾದ ಮೇಡಮ್, ಧನ್ಯವಾದ. ಖುಷಿ ಆಯಿತು, ಖುಷಿ. ನನಗೂ ಖುಷಿ ಆಯಿತು ಮೇಡಮ್, ಥ್ಯಾಂಕ್ ಯು. ಹಲೋ.
2: ಹಲೋ
0: ಮೇಡಮ್, ನಮಸ್ತೆ.
2: ನಮಸ್ತೆ.
0: ರೇಡಿಯೋನಲ್ಲಿ ಎಕೋ ಕೇಳಿಸ್ತಾ ಇದೆ ನನಗೆ, ಸ್ವಲ್ಪ ಸೌಂಡ್ ಕಮ್ಮಿ ಮಾಡಿ. ಹೇಳಿ ಹೇಳಿ, ಹೆಸರು ಹೇಳಿ ನಿಮ್ಮದು.
2: ಲಿಖಿತಾ ಡಿ, 7ನೇ ತರಗತಿ.
0: ಲಿಖಿತಾ ಡಿ, 7ನೇ ತರಗತಿ.
2: ಹಾಂ,
0: ಖುಷಿ ಆಯಿತು. ಈಗ ಮೇಡಮ್ಗೆ ಕೇಳಿದೆ ನಾನು, ರುದ್ರಮಣಿ ಮೇಡಮ್ಗೆ ಕೇಳ್ತಾ ಇದ್ದೆ, ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ ನಿಮಗೆ. ಅದು
2: ಆಪ್ಷನ್ ಹೇಳಿ ಸರ್.
0: ಹಾಂ, ಕನ್ನಡದ ಮೊದಲ ಆಧಾರ ಗ್ರಂಥದ ಹೆಸರು ಕವಿರಾಜ ಮಾರ್ಗ, ಇದನ್ನು ಬರೆದವರು ಯಾರು ಅಂತ ಕೇಳಿದ್ದೆ. ಆಪ್ಷನ್ಸ್ ಹೇಳಲೇಬೇಕಾ? ಸೈಗೊಟ್ಟಿ ಶಿವಮಾರ, ಆದಿಕವಿ ಪಂಪ, ಶ್ರೀ ವಿಜಯ, ದುರ್ವಿನೀತ.
2: ಶ್ರೀ ವಿಜಯ.
0: ಅಲ್ಲ, ನೀವು ಹೇಳಬೇಕು, ಸರಿಯಾಗಿ ಹೇಳಬೇಕು. ಶ್ರೀ ವಿಜಯ ಸರ್ ಅಂತ ಹೇಳಬೇಕು. ಶ್ರೀ ವಿಜಯ ಇಲ್ಲ ಅಂತ ಹೇಳಿದರೆ ಮತ್ತೆ ಇನ್ನೊಂದು ಆಪ್ಷನ್ ಹೇಳ್ತೀರಿ.
2: ಶ್ರೀ ವಿಜಯ
0: ಸರ್. ಸರಿನಾ?
2: ಹಾಂ ಸರ್.
0: ಹೌದು, ಉತ್ತರ ಸರಿಯಾಗಿದೆ ಲಿಖಿತ. ಈತ ರಾಷ್ಟ್ರಕೂಟರ ದೊರೆ ಅಮೋಘ ವರ್ಷನ್ ರೂಪತುಂಗನ ಆಸ್ಥಾನ ಕವಿ ಹಾಗೂ ದೊರೆಯ ಆಪ್ತ ಕೂಡ ಆಗಿದ್ದ ಶ್ರೀ ವಿಜಯ. ಉತ್ತರ ಸರಿಯಾಗಿ ಹೇಳಿದಿರಿ, ಮೊದಲೇ ಸರಿ ಉತ್ತರನ ಹೇಳಿದಿರಿ ನೀವು. ಆಯಿತಾ, ಒಂದೇ ಆಪ್ಷನ್ಸಲ್ಲಿ ಹೇಳಿದಿರಿ, ಖುಷಿ ಆಯಿತು. ಚೆನ್ನಾಗಿ ಓದ್ತಾ ಇದ್ದೀರಾ?
2: ಹಾಂ ಸರ್.
0: ಓದಿ, ಚೆನ್ನಾಗಿ ಓದಿ, ಒಳ್ಳೆಯದು. ಈ ಥರ ನಾಲೆಡ್ಜ್ ಇದ್ದರೆ ಒಳ್ಳೆಯದು, ಕನ್ನಡ ಸಾಹಿತ್ಯದ ಮೇಲೆ ಇರತಕ್ಕಂಥದ್ದು ಅಭಿಮಾನ. ಓಕೆ, ಧನ್ಯವಾದ ಲಿಖಿತ, ಥ್ಯಾಂಕ್ ಯು.
2: ಧನ್ಯವಾದಗಳು ಸರ್.
0: ಓಕೆ. ಹಲೋ ಹಲೋ ಹಲೋ
3: ಹಲೋ
0: ಸರ್, ನಮಸ್ತೆ.
3: ನಮಸ್ತೆ, ಗೋವಿಂದಗೌಡರಿಗೆ.
0: ಯಾರು ಮಾತಾಡ್ತಿರೋದು?
3: ನಾನು ವಿಜಯ ಕೌಶಿಕ್ ಅಂತ ಸರ್, ಕಾವೇರಿ ಬಡಾವಣೆಯಿಂದ ಮಾತಾಡ್ತಿರೋದು.
0: ವಿಜಯ ಕೌಶಿಕ್ ಅವರು?
3: ಕಾವೇರಿ ಬಡಾವಣೆ.
0: ಕಾವೇರಿ ಬಡಾವಣೆಯಿಂದ. ರೇಡಿಯೋ ಎಲ್ಲ ಕೇಳ್ತೀರಾ ವಿಜಯ ಸರ್? ರೇಡಿಯೋ ಕಾರ್ಯಕ್ರಮಗಳೆಲ್ಲ ಕೇಳ್ತೀರಾ?
3: ಹೌದು, ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸ್ತೀನಿ. ಗೇಮ್ಸ್ ಕರೆಗೊಂಡಿಗಿಟ್ಟೆಲ್ಲ ಅದಕ್ಕೂ ಕಾಲ್ ಮಾಡ್ತಾ ಇರ್ತೀನಿ.
0: ಓಹೋ, ಸರಿ. ಹಂಗಾದ್ರೆ ಈಗ ನನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀರಿ ನೀವೀಗ?
3: ನಾನು ಈಗ ಇಲ್ಲಿ ಕಾಣಿಸ್ತೀನಿ, ಪಾರ್ಥಿವ ಶರೀರ ನೋಡ್ಕೊಂಡು ಹೊರಗಡೆ ನಿಂತೀನಿ.
0: ಓ, ಒಳ್ಳೇದಾಯ್ತು ಒಳ್ಳೇದಾಯ್ತು ಒಳ್ಳೇದು.
3: ಹೌದು ಸರ್.
0: ಕೇಳಲಾ? ಒಂದು ಕೀರ್ತನೆ ಸಾಲು ಹೇಳ್ತೀನಿ, ಅದು ಯಾರು ಬರೆದವ್ರು ಅಂತ ಹೇಳ್ಬೇಕು ನೀವು. ಎಳ್ಳು ಕಾಳಿನಷ್ಟು ಬಕುತಿ ಎನ್ನೊಳಗಿಲ್ಲ, ಗಂಧ ಕಸ್ತೂರಿ ಲೇಪನದ ಪರಿಮಳ ಮಾಯಾಪಾಶದೊಳಗೆ ಸಿಲುಕಿಸುವಂಥ ಪಂಚೇಂದ್ರಿಯಗಳು ಹೀಗೆ ಹೇಳಿದವರು. ಮೊದಲನೆಯವರು ಪುರಂದರದಾಸರು, ವ್ಯಾಸರಾಯರು, ಕನಕದಾಸರು, ವಾದಿರಾಜರು. ಪುರಂದರದಾಸರು, ವ್ಯಾಸರಾಯರು, ಕನಕದಾಸರು, ವಾದಿರಾಜರು, ಇವರನ್ನ ದಾಸ ಸಾಹಿತ್ಯದಲ್ಲಿ ಅಶ್ವಿನಿ ದೇವತೆಗಳಂತ ಕರೀತಾರೆ. ಇವರು ಒಬ್ಬರು ಕನ್ನಡ ನಾಡು ಕಂಡ ಸಂತ ಶ್ರೇಷ್ಠ ಕವಿ. ಇವರು ತುಂಬ ಕೀರ್ತನೆಗಳನ್ನ ಬರೆದಿದ್ದಾರೆ. ಕೀರ್ತನೆಯನ್ನು ಹೇಳ್ತೀನಿ ಒಂದ್ಸರಿ ನೋಡಿ. ಹಾಂ, ಕೀರ್ತನೆ ಇನ್ನೊಂದ್ಸರಿ ಹೇಳ್ತೀನಿ. ಕೀರ್ತನೆ ಇನ್ನೊಂದ್ಸರಿ ಹೇಳ್ತೀನಿ ಸರ್, ವಿಜಯ್ ಕೌಶಿಕ್ ಸರ್. ಎಳ್ಳು ಕಾಳಿನಷ್ಟು ಭಕುತಿ ಎನ್ನೊಳಗಿಲ್ಲ, ಗಂಧ ಕಸ್ತೂರಿ ಲೇಪನದ ಪರಿಮಳ, ಮಾಯಾಪಾಶದೊಳಗೆ ಸಿಲುಕಿಸುವಂಥ ಪಂಚೇಂದ್ರಿಯಗಳು ಎಂದು ಹೇಳಿದವರು. ಈ ಕೀರ್ತನೆಯಲ್ಲಿ ಸರ್ವಾರ್ಪಣ ಭಾವ ಹಾಗೂ ಡಾಂಭಿಕ ಭಕ್ತಿಯ ಸಾರಾಂಶವನ್ನು ತಿಳಿಸಿದ್ದಾರೆ. ಕ್ಲೂ ಏನಂದರೆ, ಮೋಹನ ತರಂಗಿಣಿ, ನಳಚರಿತ್ರೆ, ಹರಿಭಕ್ತಿ ಸಾರ, ರಾಮಧಾನ್ಯ ಚರಿತೆ ಅಂತೆಲ್ಲ ಬರೆದಿದ್ದಾರೆ ಕಾವ್ಯಗಳನ್ನು ಇವರು. ಪುರಂದರದಾಸರು ತಪ್ಪುತ್ರ. ಕನಕದಾಸರು ಉತ್ತರ ಸರಿ. ಉತ್ತರ ಸರಿ ಇದೆ. ಆಯ್ತು ಆಯ್ತು ಆಯ್ತು, ಇರಲಿ ಇರಲಿ, ಭಾಗವಹಿಸಿದ್ದು ಮುಖ್ಯ ನನಗೆ. ಪ್ರಶ್ನೆ ಉತ್ತರ ಇರುತ್ತೆ. ನೀವು ಅದು ಎಸ್ ಜಾನಕಿ ಅಮ್ಮ ಅವರ ಪಾರ್ಥಿವ ಶರೀರವನ್ನು ನೋಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನನಗೆ ಒಂದು ಒಂಥರ ಪುಣ್ಯ ಅಂತ ಅನ್ನಿಸ್ತಾ ಇದೆ. ಒಳ್ಳೇದಾಗಲಿ ಸರ್.
3: ಹಾಂ,
0: ಒಳ್ಳೇದು ಒಳ್ಳೆ.
3: ರೇಡಿಯೋ ಪ್ರೋಗ್ರಾಮ್ ಕೇಳ್ತಾ ಕೇಳ್ತೇನೆ ನಾನು, ಆರ್ಕೆಸ್ಟ್ರಾದಲ್ಲಿ ಸೇರಿಕೊಂಡು ಒಬ್ಬ ಹಾಡುಗಾರನಾಗಿದ್ದೆ. ಹ್ಞೂ ಹ್ಞೂ
0: ಹ್ಞೂ, ರೇಡಿಯೋಯಿಂದ ಪ್ರಯೋಜನ ನಿಮಗೆ. ಹಾಂ, ಕೇಳ್ತಾ ಇರಿ ಕೇಳ್ತಾ ಇರಿ, ಹೀಗೆ ಭಾಗವಹಿಸ್ತಾ ಇರಿ.
3: ಪ್ರತಿ ಎರಡನೇ ಭಾನುವಾರ,
0: ಪ್ರತಿ ಎರಡನೇ ಭಾನುವಾರ ಬರುತ್ತೆ, ಪ್ರತಿ ಎರಡನೇ ಭಾನುವಾರ ಬರುತ್ತೆ, ಕೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಧನ್ಯವಾದ ಸರ್, ವಿಜಯ್ ಸರ್.
3: ಥ್ಯಾಂಕ್ ಯು,
0: ಥ್ಯಾಂಕ್ ಯು. ಹಲೋ ಹಲೋ ಹಲೋ ಹಲೋ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಕನ್ನಡ ನುಡಿ ಪಯಣ, ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆ ಕುರಿತ ನೇರ ಫೋನಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರೀತಿಯ ಕೇಳಿದರೆ ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ. ಮೈಸೂರಿಂದ ಹೊರಗಿನಿಂದ ಕರೆ ಮಾಡಲು 0821 ಈ STD ಕೋಡನ್ನು ಬಳಸಿ. ಫೋನ್ ಸಂಖ್ಯೆಗಳು 251-2582, ಮತ್ತೊಂದು 251-5089. ಹಲೋ ಹಲೋ ಹಲೋ
4: ಹಲೋ
0: ಮೇಡಮ್, ನಮಸ್ತೆ.
4: ಹಾಂ ಸರ್, ನಮಸ್ತೆ. ನಾನು ಪುಷ್ಪಲತಾ ಪಣಿರಾಜ ಗ್ರಹಾರದಿಂದ.
0: ಪುಷ್ಪಲತಾ ಮೇಡಮ್, ನಮಸ್ಕಾರ ಕಾರ್ಯಕ್ರಮಕ್ಕೆ.
4: ನಮಸ್ತೆ ಸರ್. ನಮಸ್ತೆ ಸರ್,
0: ಹೇಗಿದ್ದೀರಿ?
4: ಆ ಫೈನ್ ಸರ್.
0: ಚೆನ್ನಾಗಿದ್ದೀರಾ? ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಿ?
4: ಹೌದು ಸರ್, ಈಗ ಪ್ರತಿಯೊಂದು ಕೇಳ್ತೀನಿ, ಭಾಗವಹಿಸ್ತೀನಿ ಎಲ್ಲನೂ.
0: ಹಾಂ, ಈಗ ನಿಮಗೆ ಪ್ರಶ್ನೆ ಕೇಳ್ತೀನಿ ಮೊದಲು, ಆಮೇಲೆ ಮಾತಾಡಿಸ್ತೀನಿ, ಆಯಿತಾ?
4: ಓಕೆ ಓಕೆ ಸರ್, ಕೇಳಿ. ಈಸಿ ಕೇಳಿ,
0: ಈಸಿನೇ ನಿಮಗೆ ಇದು. ಈಗ ನೀವು ಹೇಳುವಾಗಲೇ ಹೇಳ್ಬಿಡ್ತೀರಿ ಅಂತ ಪ್ರಶ್ನೆ ನೋಡ್ಕೋತಾ ಇದ್ದೀನಿ ನಿಮಗೆ. ಇರಲಿ, ನೋಡೋಣ. ನಾಗರ ಹಾವೆ, ಹಾವೋಳು ಹೂವೆ, ಬಾಗಿಲ ಬಿಲದಲ್ಲಿ ನಿನ್ನಯ ಠಾವೆ, ಕೈಗಳ ಮುಗಿವೆ ಹಾಲನ್ ನೀವೆ, ಬಾ ಬಾ ಬಾ ಬಾ ಅಂತ ಈ ಮಕ್ಕಳ ಜನಪ್ರಿಯ ಗೀತೆಯನ್ನು ರಚಿಸಿದ ಕನ್ನಡ. ನಾನು ಇದನ್ನು ಕೇಳಬಾರ್ದು ಅಂದ್ಕೊಂಡೆ ನಿಮಗೆ. ನಾನು ಅದೇ ಎರಡೆರಡು ಸರಿ ಯೋಚನೆ ಮಾಡಿದೆ, ಅದೇ ಯಾಕೋ ವರ್ಕ್ ಆಗಲಿಲ್ಲ ಮೇಡಮ್. ಸರಿ, ಆಯಿತು. ಇವರನ್ನು ವಚನ ಸಾಹಿತ್ಯದ ಪಿತಾಮಹ, ಕನ್ನಡದ ಕಣ್ವ ಮುನಿ ಎಂದೇ ಕರೆಯಲಾಗುತ್ತೆ.
4: ವಚನ ಸಾಹಿತ್ಯದ ಪಿತಾಮಹ.

0: ವಚನ ಸಾಹಿತ್ಯದ ಪಿತಾಮಹ ಅವರ ಸಂಗ್ರಹಣೆ ಮಾಡಿದ್ದಾರೆ ಅದೆಲ್ಲ.
1: ಪಗೋ ಹಳೆ ಹಳೆ ಹಳ್ಕಟ್ಟಿ ಹೆಸರು ತಪ್ಪಾಗಿ ಹೇಳ್ತಾ ಇದ್ದೀನ ಸರ್?
0: ಇಲ್ಲ, ಸರಿ ಸರಿಪಡಿಸ್ತ್ರಿ.
1: ಹಾಂ, ಅದೇ ಅದೇ ಪಗು.
0: ಹಾಂ
1: ಸರ್ ಆಪ್ಷನ್ ಕೊಟ್ಬಿಡಿ ಒಂಚೂರು,
0: ಇಲ್ಲ ಇಲ್ಲ ಸರಿ ಇದೆ ಬಿಡಿ, ನೀವು ಹೇಳ್ತಾರೆ ಸರಿ.
1: ಫಗು ಹಳ್ಗಟ್ಟಿ ಅಲ್ವಾ ಸರ್?
0: ಕರೆಕ್ಟ್. ಫಗು ಫ ದೊಡ್ಡ ಎರಡನೇ ಫ
1: ದೊಡ್ಡ ಪ.
0: ಹಾಂ, ದೊಡ್ಡ ಫ ಗು ಹಳಕಟ್ಟಿ. ನಾನು ಆಪ್ಷನ್ಸ್ ಈಗ ಎರಡಕ್ಕೂ ಸರಿ ಉತ್ತರ ಅಂದರೆ ಎರಡೂ ಪ್ರಶ್ನೆಗಳಿಗೂ ನೇರ ಸರಿ ಉತ್ತರ ಹೇಳಿದ್ರಿ. ಇವರನ್ನು ಮುಳಿಯ ತಿಮ್ಮಪ್ಪಯ್ಯ, ಆಲೂರು ವೆಂಕಟರಾವ್, ಉತ್ತಂಗಿ ಚೆನ್ನಪ್ಪ, ಫ ಗು ಹಳಕಟ್ಟಿ ಅಂತ ಹೇಳಕ್ಕೆ ಹೋದೆ, ನೀವು ಹೇಳಿಬಿಟ್ರಿ. ಈಗ ಜುಲೈ 2ರಂದು 1880ರಲ್ಲಿ ಜುಲೈ 2ರಂದು ಅವರು ಜನಿಸಿದರು. ಅವರ ದಿನಾಚರಣೆಯನ್ನು ಕೂಡ ಮಾಡಿದ್ದೀವಿ ನಾವು. ಅವರು ಇತರೆ ವಚನಶಾಸ್ತ್ರ ಸಾರ ಎಂಬ ವಿಶಿಷ್ಟ ಕೃತಿಯನ್ನು ರಚಿಸಿ ಹಲವು ವಚನಗಳನ್ನು ಸಂಗ್ರಹಣೆ ಮಾಡಿ ವಚನ ಸಾಹಿತ್ಯದ ಸಿಕ್ಕಿದ್ದು ಸಿಕ್ಕಿದ್ದು. ಎಸ್, ಕರೆಕ್ಟ್ ಕರೆಕ್ಟ್. ಈಗ ನೀವು ಎರಡೂ ಪ್ರಶ್ನೆಗೆ ಉತ್ತರ ಸರಿ ಹೇಳಿದ್ರಿ. ಧನ್ಯವಾದ ಮೇಡಮ್. ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ, ಕೇಳಿಸ್ತಾ ಇದ್ದೀರಾ?
1: ವೆರಿ ಫೈನ್. ನಿನ್ನೆ ಮೊನ್ನೆಯಿಂದ ಇದು ಜಿಂಗಲ್ ಹಾಕ್ತಿದ್ದಂಗೆ ಬಾಗ್ ಹೊಯಿಸ್ಲೇಬೇಕು, ಬಾರ್ ಮರ ಎಲ್ಲೂ ಹೋಗ್ಬಾರ್ದು ಅಂದ್ಬಿಟ್ಟು ಅವಾಗ ನಿನ್ ಟ್ರೈ ಮಾಡಿದೆ, ಸದ್ಯ ಸಿಕ್ತು ನನ್ಗೆ. ತುಂಬಾ ಬ್ಯೂಟಿಫುಲ್, ತುಂಬಾ ಒಳ್ಳೆ ಕಾರ್ಯಕ್ರಮ ಸರ್ ಕನ್ನಡದ್ದು. ಗೊತ್ತಿಲ್ದಿರೋರ್ಗೆ ತಿಳ್ಕೊಂಡಂಗ ಆಗತ್ತೆ, ಆಮೇಲೆ ನಮ್ಗೂ ತುಂಬಾ ರೀಕಾಲ್ ಆಗತ್ತೆ ಸರ್, ಎಷ್ಟೊಂದು ಗೊತ್ತೇ ಇರಲ್ಲ, ಮರ್ತು ಬಿಟ್ಟಿರ್ತೀವಿ. ಒಂದ್ ಒಳ್ಳೆ ನವೆಂಬರ್ ಅಷ್ಟೊತ್ತಿಗೆ ಒಂದ್ ಒಳ್ಳೆ ಕಲೆಕ್ಷನ್ ಸರ್, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ತುಂಬಾ ಒಳ್ಳೆ ಕಾರ್ಯಕ್ರಮ. ನೀವು ಅಷ್ಟೇ ಸಮಾಧಾನವಾಗಿ ಸಹನೆಯಿಂದ ಪ್ರೀತಿಯಿಂದ ಮಾತಾಡಿಸಿ ನಡೆಸ್ಕೊಡ್ತಿದ್ದೀರಿ, ತುಂಬಾ ಯಶಸ್ವಿಯಾಗಲಿ ಸರ್ ಕಾರ್ಯಕ್ರಮ.
0: ಧನ್ಯವಾದ ಮೇಡಮ್, ಥ್ಯಾಂಕ್ ಯು.
1: ಓಕೆ ಸರ್.
0: ಹಲೋ ಹಲೋ ಹಲೋ ಹಲೋ
2: ಹಲೋ
0: ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್.
2: ನಮಸ್ತೆ.
0: ಹೆಸರೇನು ಮೇಡಮ್?
2: ಮಂಜುಳಾ ಲಾಲನಹಳ್ಳಿಯಿಂದ ಸರ್.
0: ಮಂಜುಳಾ
2: ಲಾಲನಹಳ್ಳಿಯಿಂದ.
0: ಲಾಲನಹಳ್ಳಿ ಕೆಆರ್ ನಗರ ಹತ್ರನಾ?
2: ಕೆಆರ್ ನಗರ ಪಕ್ಕ ಸರ್.
0: ಓಕೆ ಓಕೆ. ಏನು ಮಾಡ್ಕೊಂಡಿರೋದು ಮಂಜುಳಾ ಅವರು?
2: ಮನೇಲೇ ಇರೋದು ಸರ್, ಏನೂ ಇಲ್ಲ.
0: ಮನೇಲೇ ಇದ್ದೀರಾ? ಅದಕ್ಕೆ ಬೇಜಾರಲ್ಲಿ ಹೇಳ್ತಾ ಇದ್ದೀರಿ ಅಯ್ಯೋ ಮನೇಲೇ ಇರೋದು ಸರ್ ಅಂತ?
2: ಅದೊಂದು ಕೆಲಸ ಅಂತ
0: ಹಂಗಲ್ಲ, ಈಗ ಮನೇಲಿ ಮಾಡೋದು ಕೆಲಸ ಅಲ್ವಾ ಮೇಡಮ್?
2: ಹೌದು.
0: ಹಾಂ ಮತ್ತೆ
2: ಇರ್ತಾರಿಲ್ಲ.
0: ಇಲ್ಲ ಇಲ್ಲ, ಇನ್ನೂ ಕೇಳೇ ಇಲ್ವಲ್ಲ, ಇನ್ನೂ ಪ್ರಶ್ನೆನೆ ಕೇಳಿಲ್ಲ ನಿಮಗೆ ನಾನು.
2: ಕೇಳಿ ಸರ್.
0: ಆಯಿತು, ಇದನ್ನು ಹೇಳ್ತೀರಿ ಅನ್ಕೊಳ್ತೀನಿ. ಹಾಂ, ಕನ್ನಡದ ಪ್ರಯತ್ನ ಮಾಡಿ, ಇಲ್ಲ ಇಲ್ಲ ಪ್ರಯತ್ನ ಮಾಡಿ ಆಗತ್ತೇನಿಲ್ಲ. ಕನ್ನಡದ ಮೊದಲ ಕಾದಂಬರಿ ಯಾವುದು? ಕಷ್ಟ ಆಗೋಯ್ತಾ? ಆಯ್ತು ಆಯ್ತು ಆಯ್ತು, ನಿಧಾನಕ್ಕೆ ನಿಧಾನಕ್ಕೆ ಹೇಳೋಣ. ಈಗ ಇಸ್ವಿನಾದ್ರೂ ಹೇಳ್ತೀರಾ? ಹೋಗ್ಲಿ. ನಮ್ಮ ಕರುನಾಡು ಮೈಸೂರು ರಾಜ್ಯ ಕರ್ನಾಟಕ ಅಂತ ಮರು ನಾಮಕರಣ ಆಯ್ತು ನೋಡಿ, ಅದ್ರ ವರ್ಷ ಹೇಳ್ತೀರಾ? ಮರು ನಾಮಕರಣ
2: ಅಂತ
0: ಕರ್ನಾಟಕ ಎಂದು 1973ರಲ್ಲಿ ಇದನ್ನು ಕರ್ನಾಟಕ ಅಂತೇಳಿ ಮರು ನಾಮಕರಣ ಮಾಡ್ತಾರೆ. ನೀವು ಹೇಳ್ತಾ ಇರೋದು ಕನ್ನಡದ ಏಕೀಕರಣ ಆಗಿದ್ದು. ಆಯ್ತಾ? ಕನ್ನಡ ನವೆಂಬರ್ 1. ಇರ್ಲಿ ಇರ್ಲಿ ಇರ್ಲಿ, ಯಾರು ಮಾತಾಡಿದ್ರಲ್ಲ ಮೊದಲು? ಹೌದಾ? ಏನು ಓದ್ತಿದ್ದಾರೆ ಅವರು ನೋಡಿ, ಅವರೇ ಮಾತಾಡ್ಬೋದಿತ್ತು. ಲಿಖಿತ ಅನ್ನೋರು ಕಾಲ್ ಮಾಡಿದ್ರು, ಅವರು 7ನೇ ತರಗತಿ. ಹಾ ಆಯ್ತು ಆಯ್ತು, ಇಲ್ಲ ಏನಿಲ್ಲ, ಭಾಗವಹಿಸಿದ್ದು ಖುಷಿ ಆಯ್ತು. ರೇಡಿಯೋ ಕೇಳ್ತಾ ಇದೀರಲ್ಲ,
2: ಕಾರ್ಯಕ್ರಮಗಳು ಚೆನ್ನಾಗಿ ಬರ್ತವೆ ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಿಂಗೆ ಕೇಳ್ತಾ ಇರಿ, ಹಿಂಗೆ ಭಾಗವಹಿಸ್ತಾ ಇರಿ. ಹಾ
2: ಆಯ್ತು ಸರ್, ಆಯ್ತು.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ ಹಲೋ
3: ಹಲೋ ಸರ್, ನಮಸ್ತೆ.
0: ನಮಸ್ಕಾರ ಮೇಡಮ್.
3: ನಾನು ಪಾರ್ವತಿ ಸರ್, ಚೆನ್ನೈ ಬಡಾವಣೆಯಿಂದ ಮಾತಾಡ್ತಿರೋದು.
0: ಚೆನ್ನೈಯ ಗುತ್ತಲು ಬಡಾವಣೆ ಅಂತ?
3: ಹಾ, ಮಂಡ್ಯ ಗುತ್ತಲು ಬಡಾವಣೆ.
0: ನೋಡಿ ಹೆಂಗ್ ನೆನ್ಪಿಟ್ಕೊಂಡಿದೀವಿ ಹೆಸರನ್ನ.
3: ಮಾತಾಡಿದೀನಿ ಸರ್ ಈ ಹಿಂದೆ ನಿಮ್ಮ ಹತ್ರ.
0: ಮಾತಾಡಿದಿರಿ, ಮತ್ತೆ ಇನ್ನೊಂದು ಸಂದೇಶಗಳೆಲ್ಲ ಕಳಿಸ್ತಾ ಇರ್ತೀರಲ್ಲ.
3: ಹೌದೌದು ಸರ್,
0: ಪಾರ್ವತಿ ಮೇಡಮ್ ಎಲ್ಲ ಕಳಿಸ್ತಾ. ನೋಡಿ, ಗುತ್ತಲು ಅಂತ ಹೇಳಲಿಲ್ಲ, ಚೆನ್ನೈ ಬಡಾವಣೆ ಅಂದ್ರಿ.
3: ಹೌದು, ತುಂಬಾ ದೊಡ್ಡದಾಗ್ಬಿಡುತ್ತಲ್ಲ.
0: ಇರ್ಲಿ ಇರ್ಲಿ ಮೇಡಮ್, ಊರ ಹೆಸರು ಹೇಳ್ಕೊಳಕ್ ಏನಕ್ಕೆ?
3: ಏನಿಲ್ಲ ಸರ್, ಚೆನ್ನಾಗಿ ಇವತ್ತಿನ ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ ಸರ್. ನಾನು 2-3 ದಿವಸದಿಂದ ಕಾಯ್ಕೊಂಡಿದ್ದೆ ಇವತ್ತು ಭಾಗವಹಿಸ್ಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲೂ ನಾನು ಭಾಗವಹಿಸ್ತೀನಿ. ಹೆಚ್ಚು ನಿವೇದಿತಾ ಮೇಡಮ್ ಅವ್ರು ನಡೆಸ್ಕೊಡ್ತಾರಲ್ಲ, ಅದು ಭಾಗವಹಿಸ್ತೀನಿ. ಉತ್ತರ ಗೊತ್ತಿದ್ರೆ ಇವತ್ತು ಹೇಳ್ತೀನಿ.
0: ಇಲ್ಲ ಉತ್ತರ ಗೊತ್ತ

0: ಆಗುತ್ತೆ, ನಿಮಗೆ ಏನೂ ಸಮಸ್ಯೆ ಇಲ್ಲ. ಈಗ
1: ಹಾಂ
0: ನಿಮಗೆ ಒಂದು ಏನಂತ ಅಂದ್ಕೊಂಡಿದ್ದೀನಿ ಅಂದರೆ, ಒಂದು ಕ್ಲಿಪ್ಪಿಂಗ್ ಕೇಳಿಸ್ತೀನಿ ನಿಮಗೆ,
1: ಹಾಂ
0: ವಿಶೇಷವಾಗಿ ಕೇಳಿಸ್ತೀನಿ. ಈಗ ನಿಮ್ಮನ್ನು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಈಗ ಪ್ರಶ್ನೆ ಕೇಳೋದು ಬೇಡ, ಒಂದು ಹಾಡನ್ನ ಕೇಳಿಸ್ತೀನಿ.
1: ಹಾಂ
0: ಆ ಹಾಡನ್ನ ಯಾರು ಬರೆದವರೇ ಹೇಳಬೇಕು,
1: ಬರ್ದಿರವರು.
0: ಬರ್ದಿರವರು
1: ಆಯ್ತು ಸರ್,
0: ಕೇಳಿಸ್ಲಾ? ಅಲ್ಲಿ ತುಂಬ
1: ಹಾಂ
0: ಈಸಿ, ನಿಮಗೆ ತುಂಬ ಈಸಿ ಇದು.
1: ಹಾಂ ಹಾಂ
0: ಹಂಗೆ ಕೇಳಿಸ್ಕೊಳ್ಳಿ.
1: ಆಯ್ತು.

0: ಭಿಕ್ಷುಕನಾದರೂ ಕನ್ನಡ ನಾಡಲ್ಲಿ ಮಡಿದೆ.
1: ಕೇಳಿಸ್ಕೊಂಡ್ರಾ?
2: ಕೇಳಿಸ್ಕೊಂಡೆ ಸರ್.
1: ಇದನ್ನ ಹಾಡದವರು ಬೇಡಿ, ಹಾಡದವರು ಹೇಳ್ಬಿಡ್ತೀರಿ ನೀವು. ಯಾರು ಹೇಳಿ ಹಾಡಿರೋರು?
2: ಹಾ,
1: ಮತ್ತೆ ಹೇಳ್ಬಿಡ್ತೀರಿ, ಗೊತ್ತು ನನಗೆ ಅದು. ಫಿಲ್ಮ್ ಹೆಸರು ಕೇಳಿದ್ರು ಹೇಳ್ಬಿಡ್ತೀರಿ. ಬೇಡ ಬೇಡ, ಅದು ಅದಕ್ಕೆ ಗೊತ್ತು ನನಗೆ, ಹೇಳ್ಬಿಡ್ತೀರಿ ಅಂತಲೇ. ಈಗ ಇದನ್ನ ಬರದವ್ರು ಯಾರು ಹೇಳಿ? ಸಿರಿವಂತ. ಆಪ್ಷನ್ಸ್ ಕೇಳಿ, ಆಪ್ಷನ್ಸ್ ಹೇಳ್ತೀನಿ ಪಾರ್ವತಿ ಮೇಡಮ್, ನೋಡಿ.
2: ಇಲ್ಲ ಆಪ್ಷನ್
1: ಹೇಳ್ಬಿಡಿ ಮತ್ತೆ, ಈಗ ನೋಡೋಣ. ಕರೆಕ್ಟ್, ಉತ್ತರ ಸರಿ ಇದೆ ಮೇಡಮ್. ಸಂಗಮ ಚಿತ್ರಕ್ಕಾಗಿ ಬರೆದವರು. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೆರೆವೆ, ಭಿಕ್ಷುಕನಾದರೂ ಕನ್ನಡ ನಾಡಲ್ಲೇ ಮಡಿವೆ.
2: ಈ ಹಾಡು ನಿಮ್ಮ ರೇಡಿಯೋ ಸ್ಟೇಷನ್ ಶಂಕರಪ್ಪ ಸರ್ ಅವ್ರಿಗೆ ತುಂಬಾ ಇಷ್ಟವಾದ ಹಾಡು ಅಂತ ಅವ್ರ ಮಾತಿಂದ ಅವಾಗ ಕೇಳ್ಕೊಂಡಿದ್ದೆ ನಾನು. ಅವ್ರ ಹತ್ರ ಮಾತಾಡಿದ್ದೆ, ಅಂದ್ರೆ ರಿಟೈರ್ಡ್ ಆದ ಆ ಟೈಮಲ್ಲಿ ಪಾಪ ಮಾತಾಡಕ್ ಸಿಕ್ಕಿದ್. ಮೊದ್ಲೆಲ್ಲ ನಾನು ಅಷ್ಟು ಕರೆ ಮಾಡ್ತಿರ್ಲಿಲ್ಲ, ಅವಾಗ ಹೇಳಿದ್ರು ಈ ಹಾಡಂದ್ರೆ ತುಂಬಾ ಇಷ್ಟ ಅಂತ.
1: ಗುಡ್, ಈಗ ಸಾಕು, ಯಾಕೆಂದ್ರೆ ನೀವು ಒಂದೇ ಸರಿ ಹೇಳ್ಬಿಟ್ರಿ. ಈಗ ಅದು ನಾನು ಏನೇನೋ ಕೇಳಕ್ ಹೋದೆ, ಬಟ್ ಅದನ್ನ ಸರಿ ಉತ್ತರ ಹೇಳಿದ್ರೆ ಹಂಗೂ ಕನ್ಫ್ಯೂಸ್ ಮಾಡೋಣ ಅನ್ಕೊಂಡೆ. ಆಪ್ಷನ್ಸ್ ಕೇಳಿ ಒಂದ್ಸರಿ. ಸಿ ವಿ ಶಿವಶಂಕರ್, ಆರ್ ಎನ್ ಜಯಗೋಪಾಲ್, ಚಿ ಉದಯ ಶಂಕರ್, ಕೂರಾ ಸೀತಾರಾಮ್ ಶಾಸ್ತ್ರಿ ಅಂತಲೇ ಇಟ್ಕೊಂಡಿದ್ದೆ. ನೀವು ಸರಿ ಉತ್ತರನ ಸರಿಯಾಗಿ ಹೇಳಿದ್ರೆ, ತುಂಬಾ ಇಷ್ಟದ ಗೀತೆ. ಹೌದು, ಥ್ಯಾಂಕ್ ಯು ಮೇಡಮ್, ಹೀಗೆ ಕರೆ ಮಾಡ್ತಾ ಇರಿ. ಆಯ್ತು ಮೇಡಮ್,
2: ಎಲ್ಲ ತಿಳ್ಕೊಳ್ಳಂತ ಅವಕಾಶಗಳು ಬೇಕಾದಷ್ಟು ಇದೆ ಅಲ್ವಾ?
1: ಹೌದು,
2: ಪ್ರೋಗ್ರಾಮ್ ಕೊಡ್ತಾ ಇರಿ. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಲೋ ಹಲೋ
3: ಹಲೋ ಹಲೋ, ನಮಸ್ತೆ
1: ಸರ್. ನಮಸ್ತೆ, ಯಾರು ಕರೆ ಮಾಡ್ತಾ ಇರೋದು?
3: ನಮಸ್ಕಾರ,
1: ಕೇಳಿಸ್ತಾ ಇದೆಯಾ ಸರ್? ಹಲೋ,
3: ಎಚ್ ಪಿ ಹುಚ್ಚೇಗೌಡ ಅಂತ.
1: ಎಚ್ ಪಿ ಹುಚ್ಚೇಗೌಡ ಎಲ್ಲಿಂದ ಸರ್? ಸರ್ ಬ್ರೇಕ್ ಆಗ್ತಾ ಇದೆ ವಾಯ್ಸು.
3: ನಮ್ದು ಸ್ವಲ್ಪ ಮರ ಗಿರ ಗಿಡಗಳಿದಾವೆ ಇಲ್ಲಿ ಸರ್, ಅದಕ್ಕೆ.
1: ಎಲ್ಲಿ ಹುಚ್ಚೇಗೌಡ ಸರ್ ಎಲ್ಲಿಂದ ಕರೆ ಮಾಡ್ತಿರೋದಂದ್ರೆ?
3: ಅಲಗಾಪುರ ಗ್ರಾಮ ಸರ್, ಅನೂರ್ ತಾಲೂಕು, ಚಾಮರಾಜನಗರ ಜಿಲ್ಲೆ, ಮಹದೇಶ್ವರ ಬೆಟ್ಟ ಹತ್ರ.
1: ಅಲಗಾಪುರ, ಅನೂರ್ ತಾಲೂಕು. ಹಾ ಸರಿ, ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ ಸರ್?
3: ಚಿತ್ರಗೀತೆಗಳು ಮತ್ತೆ ಗೀತೆಗಳು ಇವೆಲ್ಲ ಹೋಟೆಲ್ ಚಿತ್ರಗೀತೆಗಳು
1: ಸ್ವಲ್ಪ
3: ಪ್ರಶ್ನೆ
1: ಕೇಳ.
3: ಕೇಳಿ ಸರ್.
1: ಹಾ, ಕರ್ನಾಟಕ ರಾಜ್ಯದ ರೇಷ್ಮೆ ನಗರಿ, ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ನಗರ. ಕರ್ನಾಟಕ ರಾಜ್ಯದ ರೇಷ್ಮೆ ನಗರಿ ಸಿಲ್ಕ್ ಟೌನ್ ಅಂತ ಕರೀತಾರೆ. ಆಪ್ಷನ್ಸ್ ಹೇಳ ಹುಚ್ಚೇಗೌಡ ಸರ್. ಹಲೋ, ಕೇಳಿಸ್ತಾ ಇದೆಯಾ? ಹಾ ಹೇಳಿ ಹೇಳಿ, ಉತ್ತರ ಹೇಳಿ. ಕರ್ನಾಟಕ ರಾಜ್ಯದ ರೇಷ್ಮೆ ನಗರಿ ಕೇಳಿಸ್ತಾ, ಈಗ ಹೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದ ರೇಷ್ಮೆ ನಗರಿ ಅಂತ ಕರೆಯಲ್ಪಡುವ ನಗರ ಯಾವುದು? ಕೊಡ್ತೀನಿ, ಹೇಳ್ತೀನಿ. ನಿಮ್ದು ಬ್ರೇಕ್ ಆಗ್ತಾ ಇದೆ, ಕೇಳಿಸ್ತಾ ಇಲ್ಲ, ಅದಕ್ಕೋಸ್ಕರ
3: ಅಷ್ಟೇ.
1: ಇಲ್ಲ ಇಲ್ಲ, ಒಂದ್ ನಿಮಿಷ ಹೇಳ್ತೀನಿ. ಚನ್ನಪಟ್ಟಣ, ಮಂಡ್ಯ, ರಾಮನಗರ, ಹಾಸನ. ಕೇಳಿಸ್ತಾ?
3: ರಾಮನಗರ.
1: ಹಾ ರಾಮನಗರ, ಸರಿ ಇದೆ, ಸರಿ ಉತ್ತರ. ಹಲೋ
4: ಸರ್, ನಮಸ್ತೆ ಸರ್.
1: ನಮಸ್ಕಾರ ಸರ್, ಯಾರು ಮಾತಾಡ್ತಿರೋದು?

0: ಸರ್, ನಾನು ಹೆಚ್ ಪಿ ಕಿರಣ್ ಅಂತ ಮೈಸೂರಿಂದ ಸರ್.
1: ಹೆಚ್ ಪಿ ಕಿರಣ್ ಸರ್, ಮೈಸೂರು.
0: ಹಾಂ ಸರ್.
1: ಏನು ಮಾಡ್ತಾ ಇದ್ರಿ ಕಿರಣ್ ಸರ್?
0: ಸರ್, ನಾನು ಗೌಸ್ಯನಗರ ಗೌರ್ಮೆಂಟ್ ಹೈಸ್ಕೂಲಲ್ಲಿ ಮ್ಯೂಸಿಕ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್.
1: ಓ, ನೀವು ಕರೆ ಮಾಡ್ತಾ ಇರ್ತೀರಿ.
0: ಹಾಂ ಖಂಡಿತ ಸರ್.
1: ಹಾಂ, ಕೇಳಿಸ್ಕೊಂಡಿದ್ದೀನಿ
0: ಸರ್,
1: ಒಂದ್ಸರಿ.
0: ಒಂದು ಚಿಕ್ಕ ರಿಕ್ವೆಸ್ಟ್ ಏನಂದ್ರೆ, ಈ ಪ್ರೋಗ್ರಾಮ್ ಬಗ್ಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್.
1: ಓಕೆ.
0: ಅಂದ್ರೆ ನಾನು ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆ ಕೇಳಿದ್ರೆ ಬೆಟರ್ ಅಂತ ಸರ್. ಯಾಕಂದ್ರೆ ಈಗ ಯಾರೋ ಒಂದು ಆಪ್ ಸರ್, ಈಗ ನನ್ಗೆ ಒಂದ್ ಕ್ವಶನ್ ಕೇಳ್ತೀರಾ ಅನ್ಕೊಳ್ಳಿ, ಸಪೋಸ್ ನಾನು ತಪ್ಪು ಹೇಳ್ದೆ ಅಂದ್ರೆ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಟ್ರೈ ಮಾಡಿದ್ರಾಯ್ತು, ಈಗ ಎರಡನೇ ಪ್ರೋಗ್ರಾಮ್ಗೆ ಅವ್ರಿಗೆ ಆಪ್ಷನ್ ಕೊಡ್ತಾ ಹೋದ್ರೆ ಬೇರೆಯವ್ರ ಅವಕಾಶಕ್ಕೆ ಸ್ವಲ್ಪ ತೊಂದರೆ ಆಗ್ಬಹುದು ಅಂತ ಸರ್.
1: ಇಲ್ಲ, ಈಗಲೇ ಅದನ್ನ ಅನುಸರಣೆ ಮಾಡ್ತೀನಿ ಕಿರಣ್ ಸರ್.
0: ಹಾ ಸರ್,
1: ಈಗಲೇ ಮಾಡ್ತೀನಿ. ನೀವು ಹೇಳಿದ್ದು ಸಲಹೆನ ಈಗಲೇ ಒಬ್ರಿಗೊಂದು ಪ್ರಶ್ನೆ ಕೇಳ್ತೀನಿ, ಅವ್ರ ಆತ್ಮೀಯತೆಯಲ್ಲಿ ಹೇಳ್ಕೊಡಿ. ಗೊತ್ತಾಯ್ತು, ಗೊತ್ತಾಯ್ತು. ಆಯ್ತು ಆಯ್ತು ಆಯ್ತು ಆಯ್ತು, ಈಗಲೇ ಕೇಳ್ತೀನಿ ನೋಡಿ. ಆಯ್ತಾ
0: ಸರ್,
1: ಇದನ್ನು ಒಂದು ಸ್ವಲ್ಪ ಗಮನ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಹೇಳಿ, ಬಾಳ್ ಕನ್ನಡ ತಾಯಿ, ಏಳ್ ಕನ್ನಡ ತಾಯಿ, ಆಳ್ ಕನ್ನಡ ತಾಯಿ, ಕನ್ನಡಿಗರೊಡತಿ ಓ ರಾಜೇಶ್ವರಿ ಅಂತ ಬರೆದವರು ಯಾರು?
0: ವಿ ಎಂ ಶ್ರೀ ಅವರು ಸರ್.
1: ಸರಿಯಾದ ಉತ್ತರ. ಎಸ್ ವೆಂಕಣ್ಣಯ್ಯ, ಬಿ ಎಂ ಶ್ರೀ, ಎಮ್ ಎನ್ ಕಾಮತ್, ಡಿ ವಿ ಜಿ ಅಂದ್ಕೊಂಡೆ. ಆದರೆ ನೀವು ಹೇಳುವಾಗಲೇ ಬಿ ಎಂ ಶ್ರೀ ಅವ್ರ ಬಗ್ಗೆ ಸರಿಯಾದ ಉತ್ತರವನ್ನು ನೇರವಾಗಿ ಸರಿಯಾಗಿ ಹೇಳಿದ್ರಿ. ಧನ್ಯವಾದ ಸರ್, ಧನ್ಯವಾದ.
0: ಇದು ಕನ್ನಡ ರಾಜ್ಯೋತ್ಸವಕ್ಕೆ ಸಾಮಾನ್ಯವಾಗಿ ನಾವು ಮಕ್ಕಳಿಗೆಲ್ಲ ಹಾಡಿಸ್ತಾ ಇರ್ತೀವಲ್ಲ ಸರ್ ಶಾಲೆಗಳಲ್ಲಿ.
1: ಕರೆಕ್ಟ್.
0: ಹಾಗಾಗಿ ಇದು ಸಾಂಗ್ ತುಂಬ ಬೇಗ ರೆಕಗ್ನೈಸ್ ಆಗುತ್ತೆ ಸರ್.
1: ನಾನು ನಿಮಗೆ ಬೇರೆ ಏನೋ ಕೇಳೋಣ ಅನ್ಕೊಂಡೆ. ಇರಲಿ, ಇಲ್ಲ ಇಲ್ಲ, ಇನ್ನೊಂದು ಸರಿ ಕೇಳ್ತೀನಿ.
0: ಕೇಳಿ ಸರ್.
1: ಕೇಳ್ತೀನಿ ಕೇಳ್ತೀನಿ. ಆಯಿತು, ಧನ್ಯವಾದ ಸರ್, ಥ್ಯಾಂಕ್ ಯು. ಹಲೋ ಹಲೋ ಹಲೋ ಹಲೋ, ನಮಸ್ತೆ. ಹಲೋ ಹಲೋ ಹಲೋ

0: ಹಲೋ
1: ಹಲೋ
0: ಹಲೋ
1: ನಮಸ್ಕಾರ.
0: ಸರ್ ನಮಸ್ತೆ.
1: ಗೋವಿಂದೇಗೌಡರಿಗೆ, ಪಿರಿಯಾಪಟ್ಟಣ ತಾಲೂಕು ಬೆಟ್ಟಪುರ ಹೋಬಳಿ ತಂದಳ್ಳಿ ಗ್ರಾಮದ ಕೆ ಸ್ವಾಮಿ ಅಂತ, ಎಲ್ ಐ ಸಿ ರಿಟೈರ್.
0: ಕೆ ಸ್ವಾಮಿ ಸರ್,
1: ಹಾಂ,
0: ಯಾವೂರು ಅಂದರೆ?
1: ತಂದಳ್ಳಿ, ನಿಮ್ಮೂರ ಪಕ್ಕ.
0: ತಮ್ಮಡಹಳ್ಳಿ.
1: ಹಾಂ, ಚೆನ್ನಾಗಿದ್ದೀರಾ?
0: ಚೆನ್ನಾಗಿದ್ದೀನಿ ಸ್ವಾಮಿ ಸರ್.
1: ಹಿಂದೆ ಮಾತಾಡಿದ್ದೆ ನಿಮ್ಮ ಹತ್ರ, ತುಂಬಾ ದಿನ ಆಗಿದೆ.
0: ಹೌದು, ನೀವು ಮಾತಾಡಿದಿರಿ, ಬಟ್ ನೀವು ತಮ್ಮಡಹಳ್ಳಿ ಅಂತ ಗೊತ್ತಿಲ್ಲ ನನಗೆ.
1: ಹೌದು ಹೌದು, ಚಾರ್ನಗರದಲ್ಲಿದ್ದ.
0: ಹಾಂ, ಓಕೆ.
1: ನಾನು ಅದಕ್ಕೆ ನಿಮ್ಗೆ ಭಾರಿ ಟೈಮಿಂದ ಪ್ರಯತ್ನ ಮಾಡಿ, ತುಂಬಾ ಟೈಮಿಂದ ಪ್ರಯತ್ನ ಮಾಡಿ ಫೋನ್ ಮಾಡ್ತಾ ಇದ್ದೀನಿ.
0: ಧನ್ಯವಾದ.
1: ಹಲೋ
0: ಕೇಳಿಸ್ತಾ ಇದೆಯಾ?
1: ಹಲೋ.
0: ಕೇಳಿಸ್ತಾ ಇದೆಯಾ ಸರ್? ಹಲೋ.
1: ಹಾ, ಇವಾಗ ಕೇಳ್ತಾ ಇದೆ.
0: ಹಾಂ, ಈಗ ಪ್ರಶ್ನೆ ಕೇಳ್ತೀನಿ ನಿಮಗೆ.
1: ಹಾ, ಕೇಳಿ ಸರ್, ಕೇಳಿ ಸರ್.
0: ಈಗ ಇದು ನೋಡಿ, ಕನ್ನಡದ ಮೊದಲ ಕಾದಂಬರಿಗಾರ್ತಿ ಇವರು
1: ಹಾ,
0: ಯಾರು? ಆಪ್ಷನ್ಸ್ ಹೇಳ.
1: ಆಪ್ಷನ್ ಕೊಡಿ ಸರ್.
0: ತಿರುಮಲೆ ರಾಜಮ್ಮ,
1: ಹಾ,
0: ಹೆಚ್ ವಿ ಸಾವಿತ್ರಮ್ಮ.
1: ಹೆಚ್ ಪಿ ಸಾವಿತ್ರಮ್ಮ.
0: ಒಂದು ನಿಮಿಷ, ಒಂದು ನಿಮಿಷ. ನಂಜನಗೂಡು ತಿರುಮಲಾಂಬ,
1: ಹಾ,
0: ಜಯದೇವಿ ತಾಯಿ ಲಿಗಾಡೆ.
1: ನಂಜನಗೂಡು ತಿರುಮಲಾಂಬ.
0: ನೀವು ಫಸ್ಟ್ ಹಂಗೆ ಹೇಳಲಿಲ್ವಲ್ಲ, ನೀವೀಗ
1: ಹಾ
0: ಫಸ್ಟು ಆಪ್ಷನ್ಸ್ ಹೇಳುವಾಗ ಮೊದಲೇ ಹೇಳಿದ್ರಲ್ಲ ಹೆಚ್ ವಿ ಸಾವಿತ್ರಮ್ಮ ಅಂತ.
1: ಹಾ, ಹೆಚ್ ಪಿ ಸಾವಿತ್ರಮ್ಮ
0: ಯಾವ ಸರಿ ಉತ್ತರ?
1: ಕೇಳ್ದಂಗೆ ಇತ್ತು ಅದು, ಅದಕ್ಕೋಸ್ಕರ ನಾನು ಆಮೇಲೆ ನೀವು ತಿರುಮಲಾಂಬ ಅಂತ ಹೇಳ್ಬಿಟ್ರಲ್ಲ,
0: ಹಾಂ,
1: ಒಂದು ಸ್ವಲ್ಪ ಕನ್ಫ್ಯೂಸ್ ಆಯಿತು. ಹೆಚ್ ಪಿ ಸಾವಿತ್ರಮ್ಮ ಕರೆಕ್ಟ ಸರ್?
0: ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ, ನೀವು ನಾಲ್ಕು ಆಪ್ಷನ್ಸ್ ಕೇಳಬೇಕು ಫಸ್ಟು,
1: ಹಾಂ
0: ಆಮೇಲೆ
1: ಹಾಂ,
0: ಯೋಚಿಸ್ಬೇಕು. ಓ, ಈಗ
1: ಓಕೆ
0: ಸರಿ ಉತ್ತರನ ಈಗ ಹೇಳೋಣ ಅಂತೇಳಿ. ಸರಿ ಉತ್ತರ
1: ಓಕೆ ಓಕೆ.
0: ಬಂದು, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ವಿಶಿಷ್ಟ ಹೆಸರು ಇವ್ರದ್ದು.
1: ಹಾಂ,
0: ಬಾಲವಿಧವೆಯಾಗಿ, ಬಾಲವಿಧವೆಯವ್ರ ಬಗ್ಗೆ ಅನೇಕ ಪುಸ್ತಕಗಳನ್ನ ಇವ್ರು ಬರೆದಿದ್ದಾರೆ. ಸುಶೀಲೆ, ವಿದ್ಯುಲ್ಲತ, ಭದ್ರಗೀತಾವಲಿ, ಮಣಿಮಾಲ, ಇನ್ನು ಮುಂತಾದ ಪ್ರಸಿದ್ಧ ಕೃತಿಗಳನ್ನ ರಚಿಸಿದ್ದಾರೆ. ಜೊತೆಗೆ ಅನೇಕ ಪ್ರಶಸ್ತಿಗಳು ಕೂಡ ಇವ್ರಿಗೆ ಬಂದಿವೆ.
1: ಹೌದಾ?
0: ಉತ್ತರ ಬಂದು ನಂಜನಗೂಡು ತಿರುಮಲಾಂಬ.
1: ಹಾ, ನಂಜನಗೂಡು ತಿರುಮಲಾಂಬ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್.
0: ಧನ್ಯವಾದ. ಹೀಗೆ
1: ತುಂಬ
0: ಕರೆ ಮಾಡ್ತೀರಿ ಸ್ವಾಮಿ ಸರ್?
1: ಖಂಡಿತ ಬನ್ನಿ ಸರ್, ನಾವು ಗೇಮ್ ಶೋನ ಅಟೆಂಡ್ ಮಾಡ್ತೀವಿ.
0: ಓಕೆ,
1: ಆಮೇಲೆ ಆಕಾಶವಾಣಿ ವಾಟ್ಸಪ್ ಗೀತೆಗಳನ್ನ ಕಳ್ಸ್ಕೊಡ್ತಾ ಕಳ್ತಾ ಇರ್ತೀನಿ ನಾನು.
0: ಒಳ್ಳೇದು
1: ಹಿಂಗೆ ರಿಟೈರ್ ಆಗಿದೀವಿ ಸರ್, ನಿಮ್ಮ ಆಕಾಶವಾಣಿ ಕೇಳ್ಕೊಂಡೆ ನಾವು ಪೂರ್ತಿ
0: ಒಳ್ಳೇದು,
1: ಜೀವನ, ನಮ್ಮ ಜೀವನ ಸಂಗಾತಿ ಅದು. ಈಗ
0: ಒಳ್ಳೇದಾಯ್ತು ಸರ್, ಥ್ಯಾಂಕ್ ಯು.
1: ಗೋವಿಂದೇ ಅವರು ಮತ್ತೆ ಆಕಾಶವಾಣಿಗೆ ಬಂದಿದ್ದು ತುಂಬ ವೆಲ್ಕಮ್, ಹಾರ್ಟ್ಲಿ ಹಾರ್ಟ್ಲಿ ವೆಲ್ಕಮ್ ನಿಮಗೆ. ಹೃತ್ಪೂರ್ವಕ ಧನ್ಯವಾದಗಳು.
0: ಆಯಿತು ಸರ್, ಥ್ಯಾಂಕ್ ಯು.

0: हाँ तुम
1: हेलो हेलो हेलो हेलो हेलो, नमस्ते। हेलो, हेलो,
0: ನಮಸ್ಕಾರ ಸರ್,
1: ನಮಸ್ತೆ, ಯಾರು ಮಾತಾಡ್ತಿರೋದು?
0: ವೆಂಕಟೇಶ್ ಅಂತ ನಂಜನಗೂಡಿಂದ, ನೀಲಕಂಠ ನಗರ ಸರ್, ವೆಂಕಟೇಶ್ ಅಂತ.
1: ವೆಂಕಟೇಶ್ ಅವರು ಹೇಳಿ, ನೀಲಕಂಠ ನಗರನಾ?
0: ಬಹಳ ಕಾರ್ಯಕ್ರಮ ಇದೇ ಇದೇ ರೀತಿ ಮುಂದೆ ಮುಂದರ್ಕೊಂಡು ಹೋಗ್ಲಿ ಸರ್. ನಿಮ್ಗೆ ಗೋವಿಂದೇಗೌಡರು, ನಿಮ್ಗೆ ನಂಜುಂಡಪ್ಪ, ನಿಮ್ಮ ಪರವಾಗಿ ನಾನು ಕೇಳ್ಕೊಂಡಿನಿ. ನಿಮ್ಗೆ ಇನ್ನೂ ಉನ್ನತ ಸ್ಥಾನ ಸಿಕ್ಕಲಿ, ನಿಮ್ಗೆ ಒಳ್ಳೇದಾಗ್ಲಿ ಮೇಡಮ್ ಸ್ವಾಮಿ. ನಿಮ್ಗೆ
1: ಥ್ಯಾಂಕ್ ಯು ವೆಂಕಟೇಶ್ ಸರ್. ಯಾವ ಊರು ಅಂತ ಹೇಳಿದ್ರಿ? ನೀಲಕಂಠ ರಸ್ತೆ,
0: ನಂಜನಗೂಡು, ನಲ್ಲೂರು
1: ನಂಜನ್
0: ನಂಜನಗೂಡು.
1: ನಂಜ್ ಆಯ್ತು ಆಯ್ತು.
0: ನಂಜನಗೂಡು ನೀಲಕಂಠ ನಗರ ವೆಂಕಟೇಶ್ ಅಂತ ವೆಟರ್ನರಿ ಡಿಪಾರ್ಟ್ಮೆಂಟ್ ಇದ್ದೆ.
1: ಆಯ್ತು
0: ರಿಟೈರ್ಡ್ ಸರ್ ನಾನು, ಈ
1: ಆಯ್ತು
0: 12 ವರ್ಷದಿಂದ ಇದೇ ಕೇಳ್ತಾ ಇರ್ತೀನಿ ಸರ್. ನಾನು
1: ಆಯ್ತು ಆಯ್ತು. ಪ್ರಶ್ನೆ ಕೇಳಲಾ?
0: ಕೇಳಿ ಬುದ್ಧಿ ಆದ್ರೆ ಹೇಳ್ತೀನಿ ಬುದ್ಧಿ.
1: ಹೇಳಿ ಹೇಳಿ ಹೇಳ್ಬೋದು.
0: ಹಾ ಹೇಳಿ ಯಾರಿ ಬುದ್ಧಿ?
1: ಮಂಕುತಿಮ್ಮನ ಕಗ್ಗ ಯಾರು ಬರೆದವರು?
0: ಮಂಕುತಿಮ್ಮ,
1: ಆಪ್ಷನ್ಸ್ ಹೇಳ್ತೀನಿ ಕೇಳಿ.
0: ಹೇಳಿ ಬುದ್ಧಿ.
1: ಡಿ ವಿ ಗುಂಡಪ್ಪ, ಡಿ ವಿ ಜಿ, ಎ ಆರ್ ಕೃಷ್ಣ ಶಾಸ್ತ್ರಿ, ಶ್ರೀ ಶ್ರೀ ಬಸವನಾಳ, ಸಾ ಸಾ ಮಾಳವಾಡ.
0: ಗುಂಡಪ್ಪ ಸ್ವಾಮಿ ಆದ್ರೆ ಇದ್ ಮಾಡಿ ಸರ್, ಬೇರೆಯವ್ರು ಸಿಕ್ಲಿ.
1: ಈಗ ಸರಿ ಉತ್ತರನ ಅದು ನೀವು ಹೇಳ್ತಿರೋದು ಈಗ?
0: ಅದೇ ಅಂತ ತಿಳ್ಕೊಂಡಿನಿ ಬುದ್ಧಿ.
1: ವಾ, ನೀವು ಸುಮ್ಮನೆ ಡೌಟಲ್ಲಿ ಹೇಳ್ತಿರೋದು.
0: ಇಲ್ಲ ಬುದ್ಧಿ, ನಾನು ತುಂಬ ಒಂದು ಅಂದಾಜಿನ ಮೇಲೆ ಹೇಳಿದೆ ಬುದ್ಧಿ ಅಷ್ಟೇ.
1: ಸರಿಯಾಗಿದೆ ಉತ್ತರ.
0: ಒಳ್ಳೇದಾಗ್ಲಿ ಬುದ್ಧಿ ನಿಮ್ಗೆ ಒಳ್ಳೇದು. ಇವತ್ತೇ ನಾನು 12 ವರ್ಷದಿಂದ ಇವತ್ತೇ ನಾನು ಮೊದಲೇ ಪಾಸ್ ಆಗಿರೋದು ಬುದ್ಧಿ. ಎಲ್ಲಕ್ಕೂ ಭಾಗವಹಿಸ್ತಿದೆ, ಯಾವ್ದಕ್ಕೂ ಹೇಳಕ್ಕಾಗ್ಲಿಲ್ಲ ಬುದ್ಧಿ. ಆಕಾಶವಾಣಿ ನೋಡಬೇಕು ಅಂತ ಆಸೆ ಅದ, ಯಾವ್ದಕ್ಕೂ ಭಾಗವಹಿಸಕ್ಕಾಗಿಲ್ಲ ಬುದ್ಧಿ.
1: ಬನ್ನಿ ಬನ್ನಿ, ಬರ್ಬೋದು ಕತೆ. ಯಾದವಗಿರಿ ಹತ್ರ ಇದೆ.
0: ನಿಮ್ಮಂತವ್ರು ಈ ಬಹಳ ತಾಳ್ಮಾದ ಬುದ್ಧಿ. ನಿಮ್ಮಂತವ್ರು ಮೇಡಮ್ ಅಂತವ್ರು ರಾತ್ರಿನಾಗ 8 ಗಂಟೆಗೆ ಹೇಳ್ತಾರಲ್ಲ, ಈ ಆ ಥರದವ್ರು ಈ ನಿಮ್ಮಂತವ್ರು ಇದ್ರೆ ನಾವು ಆಕಾಶವಾಣಿ ಗ್ಯಾರಂಟಿ ನೋಡ್ತೀವಿ ಬುದ್ಧಿ.
1: ಬನ್ನಿ ಬನ್ನಿ ಬನ್ನಿ. ಧನ್ಯವಾದ ವೆಂಕಟೇಶ್ ಸರ್.
0: ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಮಹೇಶ್ ಅವರು
1: ಹಾಂ,
0: ಬಹಳ ಚೆನ್ನಾಗಿ ಮಾತಾಡ್ತಾರೆ ಸ್ವಾಮಿ. ಮಹೇಶ್ ಅವರು ಯಾಕೆ ಮಾತಾಡಿಲ್ಲ ಇವತ್ತು?
1: ಮಾಡ್ತಾರೆ.
0: ಪಾರ್ವತಿ ಅವರು ಮಾತಾಡಿದ್ರು,
1: ಹೌದೌದು.
0: ಬಹಳ ಚೆನ್ನಾಗಿ. ನಾವು ಅವ್ರದ ಕೇಳಿದ್ರೆ ನಮ್ಗೆ ಸಂತೋಷ ಸ್ವಾಮಿ. ನಮ್ಗೆ ಸಿಕ್ಕ ನಾವು ಉತ್ತರ ಹೇಳಕ್ಕಾಗ್ದೆ ಅವ್ರು ಕೇಳ್ತಾ ಅವ್ರು ಹೇಳ್ತಾರಲ್ಲ, ಮಂಡ್ಯ ಜಿಲ್ಲೆ ಹಂಸಾಪುರದ ಪದ್ಮಮ್ಮ ಹೇಳ್ತಾರಲ್ಲ ಸರ್, ಬಹಳ ನಮ್ಗೆ ಸಂತೋಷ ಸ್ವಾಮಿ.
1: ಥ್ಯಾಂಕ್ ಯು ಥ್ಯಾಂಕ್ ಯು.
0: ಒಳ್ಳೇದಾಗ್ಲಿ ಬುದ್ಧಿ, ಒಳ್ಳೇದಾಗ್ಲಿ.
1: ಹಲೋ ಹಲೋ
2: ಹಲೋ ಸರ್.
1: ಸರ್ ನಮಸ್ಕಾರ.
2: ಲಕ್ಷ್ಮಣಪುರದಿಂದ ಸರ್.
1: ಏನಂತ ಹೆಸರು?
2: ನಂಜುಂಡ ತಾಲೂಕು ಲಕ್ಷ್ಮಣಪುರ ನಾಗೇಂದ್ರ ಮೂರ್ತಿ.
1: ನಾಗೇಂದ್ರ ಮೂರ್ತಿ ಸರ್.
2: ಹೌದು.
1: ರೇಡಿಯೋ
2: ಹಾ
1: ಸ್ವಲ್ಪ ದೂರ ಇಟ್ಕೋಬೇಕು.
2: ಹೇಳಿ ಸರ್, ದೂರ ಸರ್.
1: ಹಾ, ನಾಗೇಂದ್ರ ಮೂರ್ತಿ ಎಲ್ಲಿ ಅಂದ್ರೆ?
2: ಲಕ್ಷ್ಮಣಪುರ ಸರ್.
1: ಲಕ್ಷ್ಮಣಪುರ.
2: ಹೌದು.
1: ಪ್ರಶ್ನೆ ಕೇಳಲ?
2: ಹೌದು ಸರ್, ಕೇಳಿ.
1: ಮಧುರ ಚನ್ನ ಎಂಬುದು ಇವರ ಕಾವ್ಯನಾಮ. ಕೇಳಿಸ್ಕೊಂಡ್ರ?
2: ಆಪ್ಷನ್ ನೋಡಿ ಸರ್.
1: ಹೇಳ್ತೀನಿ ನೋಡಿ, ಅಲ್ಲಿ ಎಕೋ ಕೇಳಿಸ್ತಾ ಐತೆ. ನಾಗೇಂದ್ರ ಮೂರ್ತಿ ಸರ್, ಎಕೋ ಕೇಳಿಸ್ತಾ ಐತೆ, ನಾನು ಮಾತಾಡೋದು ನನಗೆ ಕೇಳಿಸ್ತಾ ಐತೆ. ಮಧುರ ಚನ್ನ ಎಂಬುದು ಇವರ ಕಾವ್ಯನಾಮ. ನಾ ಕಸ್ತೂರಿ, ಚನ್ನ ಮಲ್ಲಪ್ಪ ಗಲಗಲಿ, ಬಿ ಪುಟ್ಟಸ್ವಾಮಯ್ಯ, ಚನ್ನವೀರ ಕಣವಿ.
2: ಚನ್ನವೀರ ಕಣವಿರಿ.
1: ಇಲ್ಲ ಇಲ್ಲ ಇಲ್ಲ ಇಲ್ಲ, ವಿಧಾನ ಕೇಳಿ ನೋಡೋಣ. ನಾ ಕಸ್ತೂರಿ, ಚನ್ನಮಲ್ಲಪ್ಪ ಗಲಗಲಿ, ಬಿ ಪುಟ್ಟಸ್ವಾಮಯ್ಯ, ಚನ್ನವೀರ ಕಣವಿ.
2: ಚನ್ನಮಾರಪ್ಪ ಕಳವಳ್ಳಿ ಗಲಗಲಿ.
1: ಈಗ ಸರಿ ಉತ್ತರ ಹೇಳಿದ್ರಿ, ಎರಡನೇ ಟೈಮಲ್ಲಿ ಸರಿ ಉತ್ತರ ಹೇಳಿದ್ರಿ. ಮತ್ತೆ ನಿಮ್ಮದು ರೇಡಿಯೋ ನೀವು ದೂಡ ಇಡಲಿಲ್ಲ ನೀವು, ನಾಗೇಂದ್ರ ಮೂರ್ತಿ ಸರ್.
2: ಆಯ್ತು ಸರ್.
1: ಆಯಿತು, ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
2: ಆಯ್ತು ಸರ್.
1: ಹಲೋ ಹಲೋ ಹಲೋ
3: ಹಲೋ
1: ಮೇಡಮ್, ನಮಸ್ತೆ. ಹೇಳಪ್ಪ, ಯಾರು?
3: ನಮಸ್ತೆ, ನಾನು ವೃದ್ಧಿ ಅಂತ ಮೈಸೂರಿಂದ.
1: ವೃದ್ಧಿ ವೃದ್ಧಿ, ಏನು ಮಾಡ್ತಿರೋದು? ಎಷ್ಟು ಓದ್ತಾ ಇದ್ದೀರಿ?
3: ನಾನು 8th ಸ್ಟ್ಯಾಂಡರ್ಡ್.
1: 8ನೇ ತರಗತಿ ಓದ್ತಾ ಇದ್ದೀರಾ? ಈಗ ಪ್ರಶ್ನೆ ಕೇಳಲಾ?
3: ಹಾಂ ಕೇಳಿ.
1: ಚೆನ್ನಾಗಿ ಓದ್ತಾ ಇದ್ದೀರಾ?
3: ಹಾಂ ಚೆನ್ನಾಗಿ ಓದ್ತಾ ಇದ್ದೀನಿ.
1: ವೆರಿ ಗುಡ್. ಕಷ್ಟದ ಕೇಳಲಾ ಇಲ್ಲ ತುಂಬ ಸುಲಭ ಕೇಳಲಾ ನಿಮಗೆ?
3: ಸುಲಭ ಸುಲಭ.

0: ಬಂದ್ಬಿಟ್ಟು ಕೇಳಲಾ?
1: ಹಾಂ
0: ಕನ್ನಡಕ್ಕೆ ಈವರೆಗೆ, ಕನ್ನಡ ಸಾಹಿತ್ಯಕ್ಕೆ ಈವರೆಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ?
1: ಎಂಟು.
0: ನಾನಿನ್ನೂ ಆಪ್ಷನ್ಸ್ ಹೇಳಿಲ್ಲ.
1: ಹೇಳಿ.
0: 8, 6, 9, 10.
1: ಎಂಟು.
0: ಸರಿಯಾಗಿದೆಯಪ್ಪ ಉತ್ತರ, ಒಂದು ತುಂಬ ಸರಳ ಆಗೋಯ್ತಲ್ಲ. ವೃದ್ಧಿ, ಯಾವ ಊರು, ಎಲ್ಲಿ,
1: ಹೌದು,
0: ಮೈಸೂರಿಂದ ಎಲ್ಲಿ?
1: ನಾನು ವಿದ್ಯಾರಣ್ಯಪುರಂ.
0: ವಿದ್ಯಾರಣ್ಯಪುರಂ. ಹೀಗೆ ಭಾಗವಹಿಸ್ತೀರಿ ವೃದ್ಧಿ? ಹಾಂ,
1: ನಾನು ಅವಾಗ್ಲಿಂದ ಕಾಲ್ ಟ್ರೈ ಮಾಡ್ತಾ ಇದ್ದೆ, ಇವಾಗ ಸಿಕ್ತು.
0: ಖುಷಿ ಆಯ್ತಾ?
1: ತುಂಬಾ ಖುಷಿ ಆಯ್ತು.
0: ಹೀಗೆ ಭಾಗವಹಿಸ್ತಾ ಇರಿ, ಪ್ರತಿ ತಿಂಗಳ 2ನೇ ಭಾನುವಾರ ಇರುತ್ತೆ. ಹಾಂ, ಕರೆ ಮಾಡ್ತಾ ಇರಿ, ಭಾನುವಾರನೇ ಇರುತ್ತೆ.
1: ನಮ್ಮ ಅಜ್ಜಿ ಎಲ್ಲ ತುಂಬಾ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ರಸಪ್ರಶ್ನೆ ಕಾರ್ಯಕ್ರಮದಲ್ಲೆಲ್ಲ.
0: ಹೌದಾ?
1: ಅವ್ರು ಒಂದ್ಸತಿ ಗೆದ್ದು ಆಕಾಶವಾಣಿಗೂ ಬಂದಿದ್ರು.
0: ಓ, ಸೂಪರ್ ಸೂಪರ್. ಈಗ ನೀವು ಬರ್ತೀರಿ ಒನ್ ಟೈಮು ಅಲ್ವಾ?
1: ಹೌದು.
0: ಆಯ್ತು ಆಯಿತು ವೃದ್ಧಿ, ಥ್ಯಾಂಕ್ ಯು.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಹಲೋ, ಹಲೋ, ಹಲೋ, ಹಲೋ.
2: ಹಲೋ.
0: ಹಾಂ, ನಮಸ್ತೆ. ಹಲೋ, ಹಲೋ.

0: ಮುಂದಿನ ಕರೆ. ಹಲೋ ಹಲೋ ಹಲೋ ನಮಸ್ತೆ. ಹಲೋ
1: ಹಲೋ
0: ಮೇಡಮ್, ನಮಸ್ತೆ.
1: ನಮಸ್ತೆ ಸರ್, ನನ್ನ ಹೆಸರು ವಿಜಯಲಕ್ಷ್ಮಿ ಅಂತ, ರಾಮಕೃಷ್ಣನಗರದಿಂದ.
0: ಸ್ವಲ್ಪ ರೇಡಿಯೋ ಸ್ವಲ್ಪ ಹಿಂದೆ ಇಡಬೇಕು,
1: ಆಫೇ ಮಾಡಿಬಿಟ್ಟಿದ್ದೀನಿ.
0: ಮೊದಲು ಕೇಳಿಸ್ತಾ ಇತ್ತು. ಆಯಿತು, ರಾಮಕೃಷ್ಣನಗರದಿಂದ ವಿಜಯಲಕ್ಷ್ಮಿ ಮೇಡಮ್.
1: ಹೌದು
0: ಮೇಡಮ್, ಪ್ರಶ್ನೆ ನೇರವಾಗಿ ಕೇಳ್ತೀನಿ, ಸ್ವಲ್ಪ ಸಮಯದ ಅಭಾವ ಇದೆ ಮಾತಾಡಿಸ್ಲಿಕ್ಕೆ.
1: ಹೇಳಿ ಕೇಳಿ.
0: ಭಿತ್ತಿ ಎಂಬುದು ಯಾರ ಆತ್ಮಕತೆ?
1: ಹೇಳಿ. ಎಸ್ ಎಲ್ ಭೈರಪ್ಪ ಅವ್ರದು.
0: ತುಂಬ ಸರಳ.
1: ಎಸ್ ಎಲ್ ಭೈರಪ್ಪ ಅವ್ರದು.
0: ಅದೇ ಸರಳ ಆಗೋಯ್ತು, ನಾನು ಸಡನ್ನಾಗಿ ಕೇಳಿಬಿಟ್ಟೆ. ಹಾಂ, ಸಡನ್ನಾಗಿ ಹೇಳ್ಬಿಟ್ರಿ ನೀವು. ಆಯಾ, ಆಯಿತು,
1: ತುಂಬ ಈಸಿ ಇತ್ತು ಸರ್, ಅದು
0: ತುಂಬ
1: ಗೊತ್ತಿತ್ತು.
0: ಈಸಿ.
1: ಭೈರಪ್ಪ ಅವ್ರ ವಿಷಯ ಗೊತ್ತಿತ್ತು.
0: ಇನ್ನೊಂದು ಪ್ರಶ್ನೆ ಕೇಳ್ಬೋದಿತ್ತು, ನಮ್ಮ ಕಿರಣ್ ಸರ್ ಹೇಳ್ತಿದ್ದಾರೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆ ಕೇಳಬೇಕು ಸರ್.
1: ಹೌದು, ಎರಡೆರಡು ಕೇಳ್ಬಿಟ್ರೆ ಪಾಪ
0: ಕೇಳಬೇಕು ಎರಡೆರಡು. ಹಾಂ ಹೌದು ಹೌದು ಅಂದರು.
1: ಇದಾಗ್ಬಿಡುತ್ತೆ, ಮಿಸ್ ಆಗ್ಬಿಡುತ್ತೆ.
0: ನೋಡಿ, ಅವರೇ ಪ್ರಶ್ನೆಗೆ ಸರಿ ಉತ್ತರ ಹೇಳಿದ್ರು, ಮತ್ತೆ ಇನ್ನೊಂದು ಕೇಳಿ ಸರ್ ಅಂತ ಅವರೇ ಅಂದರು ಕೊನೆಗೆ.
1: ನಾನು ಆ ಥರ ಏನು ಕೇಳಲ್ಲ ಬಿಡಿ ಸರ್, ಪರವಾಗಿಲ್ಲ, ಬೇರೆಯವ್ರಿಗೆ
0: ಇಲ್ಲ
1: ಅವಕಾಶ
0: ಇಲ್ಲ,
1: ಸಿಗಲಿ.
0: ಸುಮ್ಮನೆ ಸುಮ್ಮನೆ ಹೇಳಿದೆ ನಿಮಗೆ, ನೀವು ಕೇಳಲ್ಲ ಅಂತ ಗೊತ್ತು. ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಇರುತ್ತೆ ಕಾರ್ಯಕ್ರಮ, ಓಕೆನಾ?
1: ಈ ಥರ ಕಾರ್ಯಕ್ರಮಗಳನ್ನು ನಾನು ಭಾಗವಹಿಸ್ತಾನೆ ಇರ್ತೀನಿ.
0: ಆಯಿತು.
1: ಇವಾಗಲೂ 11 ಗಂಟೆಯಿಂದನೂ ಟ್ರೈ ಮಾಡಿ ಈಗ ಸಿಕ್ಕಿದ್ದು.
0: ಕೊನೆಗೂ ಸಿಕ್ಕಿದೆಯಲ್ಲ ಮೇಡಮ್.
1: ಹೌದು.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್,
1: ಓಕೆ ಸರ್, ಧನ್ಯವಾದಗಳು.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ಹಲೋ ಹಲೋ ಹಲೋ ನಮಸ್ತೆ. ಹಲೋ ಹಲೋ
2: ಆಪ್ತ ಮಿತ್ರರಾದ ಗೋವಿಂದ ಗೋವಿಂದೇಗೌಡರಿಗೆ ಖ್ಯಾತನಲ್ಲಿ ಸೋಮಶೇಖರ್ ಮಾಡೋದು ಅನಂತ ಧನ್ಯವಾದಗಳು ಸ್ವಾಮಿ.
0: ಸೋಮಶೇಖರ್ ಸರ್ ನಮಸ್ತೆ.
2: ನಮಸ್ತೆ.
0: ಪ್ರಶ್ನೆ ನೇರವಾಗಿ ಕೇಳ್ಬಿಡ್ಲಾ, ಸಮಯ ಇಲ್ಲ.
2: ಹೇಳಿ.
0: ಕನ್ನಡದ ಆಸ್ತಿ ಅಂತ ಈ ಸಾಹಿತಿಯನ್ನು ಕರೀತಾರೆ?
2: ಹೇಳಿ ಸರ್.
0: ವಿಕ್ರು ಗೋಕಾಕ್, ಗಿರೀಶ್ ಕಾರ್ನಾಡ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ದರಾ ಬೇಂದ್ರೆ.
2: ಗಿರೀಶ್ ಕಾರ್ನಾಡ್ ಸರ್.
0: ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ ಸೋಮಶೇಖರ್ ಸರ್. ಕನ್ನಡದ ಆಸ್ತಿ ಅಂತ ಈ ಸಾಹಿತಿಯನ್ನು ಕರೀತಾರೆ? ವಿಕ್ರು ಗೋಕಾಕ್, ಗಿರೀಶ್ ಕಾರ್ನಾಡ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ದರಾ ಬೇಂದ್ರೆ.
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸರ್.
0: ಈಗ ಸರಿ ಉತ್ತರ ಹೇಳಿದ್ರಿ. ಥ್ಯಾಂಕ್ ಯು ಸರ್, ಮತ್ತೆ ಕರೆ ಮಾಡಿ.
2: ಆಕಾಶವಾಣಿ ಪ್ರೇಮಿ.
0: ಆಯ್ತು.
2: ನನಗೆ ಈಗ 76 ವರ್ಷ ಆದ್ರೂ 14 ವರ್ಷದಿಂದ ರೇಡಿಯೋ ತಂದ್ಕೊಂಡು ಬಹಳ ಆಸ್ತಿಯಿಂದ ಮಾಡ್ತೀನಿ.
0: ಕೇಳಿ ಕೇಳಿ
2: ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ಎಲ್ಲದಕ್ಕೂ ಭಾಗವಹಿಸ್ತಾ ಇದ್ದೀನಿ ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ ಹಲೋ ಹಲೋ ಹಲೋ ಪ್ರೀತಿಯ ಸ್ನೇಹಿತರೆ, ಇಲ್ಲಿಯವರೆಗೂ ಕನ್ನಡ ನುಡಿ ಪಯಣ, ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ನೇರ ಫೋನಿನ ರಸಪ್ರಶ್ನೆಯನ್ನು ಕೇಳಿದ್ರಿ.

ವಿಚಾರವಾಗಿ ಒಂದಷ್ಟು ವಿಚಾರಧಾರೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಅನ್ನೋ ಒಂದು ಸಣ್ಣ ಪ್ರಯತ್ನ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಇಂದು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ.

ಇದು ಆಕಾಶವಾಣಿಯ ಮೈಸೂರು ಕೇಂದ್ರ FM 100.6. ಸಮಯ 12 ಗಂಟೆಗಳಾಗ್ತಾ ಇದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳಲಿದ್ದೀರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನಗಳನ್ನು ಸಲ್ಲಿಸುತ್ತಿದ್ದಾರೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಎಸ್ ಜಾನಕಿ ಅವರ ಗಾಯನ ತಲೆಮಾರುಗಳ ಕಾಲ ಸಂಗೀತ ಪ್ರೇಮಿಗಳನ್ನು ಮಂತ್ರಮುಗ್ಧಗೊಳಿಸಿತ್ತು ಎಂದು ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡ ಹೇಳಿದ್ದಾರೆ. ಭಗವಂತನು ಮೃತರ ಆತ್ಮಕ್ಕೆ ಸದ್ಗತಿ ಕರುಣಿಸಲಿ, ಕುಟುಂಬ ವರ್ಗ ಮತ್ತು ಅಭಿಮಾನಿಗಳಿಗೆ ಅವರ ಅಗಲಿಕೆಯ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ತಮ್ಮ ಶೋಕ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇಂದು ಸಂಜೆ 4:30ಕ್ಕೆ ಮೈಸೂರು ಬೋಗಾದಿ ರಸ್ತೆಯ ಕಣಿಯನಹುಂಡಿ ಬಳಿ ಇರುವ ಅವರ ತೋಟದ ಮನೆ ಸಮೀಪ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ಇಂದು ಕರ್ನಾಟಕ ಏಕೀಕರಣದ ಪ್ರಮುಖ ರೂವಾರಿ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಅವರ ಜನ್ಮದಿನ. ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡ ಭಾಷೆ, ಸಂಸ್ಕೃತಿ ಹಾಗೂ ನಾಡಿನ ಅಸ್ಮಿತೆಯನ್ನು ಜಾಗೃತಗೊಳಿಸಲು ಆಲೂರು ವೆಂಕಟರಾವ್ ಅವರು ನೀಡಿದ ಕೊಡುಗೆ ಅನನ್ಯವಾದುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಸ್ಮರಿಸಿದ್ದಾರೆ. ರಾಜ್ಯದ ಗ್ರಾಮ ಪಂಚಾಯಿತಿಗಳ ಆಡಳಿತ ಅವಧಿ ಪೂರ್ಣಗೊಂಡಿದ್ದು ಬರುವ ಅಕ್ಟೋಬರ್ ಅಥವಾ ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ ಎಂದು ಪಂಚಾಯಿತಿರಾಜ್ ಖಾತೆ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಸಚಿವರು ಸುದ್ದಿಗೋಷ್ಠಿ ನಡೆಸಿ ಕೆಲವು ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಿದ ಹಿನ್ನೆಲೆ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಕಾಗಿದೆ. ಈ ತಿಂಗಳಾಂತ್ಯ ಅಥವಾ ಆಗಸ್ಟ್ನಲ್ಲಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮೀಸಲಾತಿ ನಿರ್ಧರಿಸಿ ರಾಜ್ಯ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲಾಗುವುದು. ಆ ಬಳಿಕ ಆಯೋಗ 45 ದಿನಗಳಲ್ಲಿ ಪಂಚಾಯಿತಿಗಳ ಚುನಾವಣೆ ನಡೆಸಲಿದೆ ಎಂದು ಸ್ಪಷ್ಟಪಡಿಸಿದರು. ಹಾವೇರಿ ಜಿಲ್ಲೆ ಎಲ್ಲ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಒಟ್ಟು 6028 ಪ್ರಕರಣಗಳಲ್ಲಿ 4565 ಪ್ರಕರಣಗಳು ಇತ್ಯರ್ಥಗೊಂಡಿದ್ದು 20,61,00,000 ರೂಪಾಯಿ ರಾಜಿಯಾಗಿದೆ. ಜಿಲ್ಲೆಯಲ್ಲಿ ವ್ಯಾಜ್ಯಪೂರ್ವ 1,14,449 ಪ್ರಕರಣಗಳು ಇತ್ಯರ್ಥಗೊಂಡಿವೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷ ಬಿರಾದಾರ್ ದೇವೀಂದ್ರಪ್ಪ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಲೋಕ ಅದಾಲತ್ ಪಕ್ಷಕಾರರನ್ನು ಒಂದು ಕಡೆ ಸೇರಿಸಿ ಪ್ರಕರಣವನ್ನು ರಾಜ್ಯದಲ್ಲಿ ಇತ್ಯರ್ಥಗೊಳಿಸುವುದರಿಂದ ಅಪೀಲು ಅಂತಕ್ಕಂತ ಒಂದು ಪ್ರಾವಿಷನ್ ಇರುವುದಿಲ್ಲ. ಆದುದರಿಂದ ಪ್ರಕರಣಕ್ಕೆ ಅಂತಿಮ ನಿರ್ಣಯ ಅನ್ನುವಂಥದ್ದು ಬರ್ತದೆ. ಆ ಮೂಲಕ ಜನರಿಗೆ ಸಾಕಷ್ಟು ಸಮಯ ಉಳಿತಾಯ ಆಗ್ತದೆ. ಎರಡನೇದಾಗಿ ಈಗಾಗಲೇ ಪಾವತಿ ಮಾಡಿರುವಂತಹ ಕೋರ್ಟ್ ಫೀಯನ್ನ ರೀಫಂಡ್ ಮಾಡ್ತೇವೆ. ಎರಡು ಪಕ್ಷಕಾರರಲ್ಲಿ ಉಂಟಾದ ಮನಸ್ತಾಪ ಕಡಿಮೆ ಆಗಿ ಸಂಬಂಧ ಗಟ್ಟಿಗೊಳ್ಳುತ್ತದೆ. ಈ ಬಾರಿಯ ಲೋಕ ಅದಾಲತ್ ಇದನ್ನ ರಾಷ್ಟದ ಎರಡನೆಯ ಲೋಕ ಅದಾಲತ್ ಎಂದು ಕರೆಯಲಾಗುತ್ತದೆ. ಈ ಲೋಕ ಅದಾಲತ್ನಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 6,228 ಬಾಕಿ ಪ್ರಕರಣಗಳನ್ನು ವಿಲೇವಾರಿಗೆ ಗುರುತಿಸಿ 4,565 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಆ ಮೂಲಕ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ.
0: ಯಾದಗಿರಿ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಆಯೋಜಿತ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ 7,237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಪ್ರಕರಣಗಳ ತ್ವರಿತ ವಿಲೇವಾರಿಗಾಗಿ ಜಿಲ್ಲೆಯಾದ್ಯಂತ 11 ಪೀಠಗಳನ್ನು ರಚಿಸಲಾಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ನ್ಯಾಯಾಲಯಗಳು

0: ಪ್ರಕರಣದಲ್ಲಿ ವಿಚಾರಣೆ ಹಂತದಲ್ಲಿದ್ದ ಪ್ರಕರಣಗಳು ಸೇರಿದಂತೆ 16,678 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಹರೀಶ್ ಎ ತಿಳಿಸಿದ್ದಾರೆ. ರಾಜ್ಯದ ಶೇಕಡ 50ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಬರಗಾಲ ಭೀಕರವಾಗಿದೆ. ಸರ್ಕಾರದ ಮುಂದೆ ಯಾವುದೇ ಪರಿಹಾರ ಯೋಜನೆ ಇಲ್ಲ ಎಂದು ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಟೀಕಿಸಿದ್ದಾರೆ. ಗದಗ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಮುಂಗಾರು ವಿಫಲವಾದಾಗ ಪರ್ಯಾಯ ಬೆಳೆ ಯೋಜನೆ ರೂಪಿಸಬೇಕಿತ್ತು. ರೈತರಿಗೆ ಸೂಕ್ತ ಸಲಹೆ ಅಥವಾ ಮಾರ್ಗದರ್ಶನ ಸರ್ಕಾರದ ವಿವಿಧ ಇಲಾಖೆಗಳಿಂದ ಸಿಗುತ್ತಿಲ್ಲ. ರೈತರು ಬೀಜ ಹಾಗೂ ರಸಗೊಬ್ಬರಗಳ ಬಂಡವಾಳ ಹಾಕಿ ಈಗ ತೀವ್ರ ಹತಾಶರಾಗಿದ್ದಾರೆ ಎಂದರು. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ದುರ್ಬಲವಾಗಿರುವ ಹಿನ್ನೆಲೆ ರೈತರು ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನವಣೆ, ಜೋಳ ಹಾಗೂ ಸಜ್ಜೆಯಂತಹ ಕಡಿಮೆ ನೀರು ಬೇಡುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ ಸಮಯ 12:05:45. ವನಿತಾ ವಿಹಾರ

0: ಕೇಳುಗರೆ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮ ಜೊತೆ ಪ್ರಕೃತಿ, ವನ್ಯಜೀವಿ ಮತ್ತು ಮಾನವನ ನಡುವಿನ ಸೂಕ್ಷ್ಮ ಸಂಬಂಧವನ್ನ ತನ್ನ ದೃಶ್ಯಗಳ ಮೂಲಕ ಮನಸ್ಸಿಗೆ ಕಟ್ಟಿಕೊಡುವ ಕಲಾವಿದೆಯೊಂದಿಗೆ ನಾವು ಸಂಭಾಷಣೆ ಮಾಡ್ತಾ ಇದ್ದೀವಿ. ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಸುಗಂಧಿ ಗದಾಧರ್ ಅವರು. ಇವರು ವನ್ಯಜೀವಿ ಛಾಯಾಗ್ರಾಹಕಿ, ಚಿತ್ರ ನಿರ್ಮಾಪಕಿ, ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್, ಹಾಗೆಯೇ ಜಾಗತಿಕ ಮಟ್ಟದಲ್ಲಿ ಸಂರಕ್ಷಣಾ ಕಾರ್ಯಗಳಲ್ಲೇ ತೊಡಗಿಸಿಕೊಂಡಿರುವ ವ್ಯಕ್ತಿ. ಇವರು IUCN ಓಟರ್ ಸ್ಪೆಷಲಿಸ್ಟ್ ಗ್ರೂಪ್ನ ಸದಸ್ಯ ಕೂಡ ಆಗಿದ್ದಾರೆ. ಅಪರೂಪದ ಆಟರ್ಗಳ ಸಂರಕ್ಷಣೆಗೆ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. BBC, ನ್ಯಾಷನಲ್ ಜಿಯೋಗ್ರಫಿಕ್, ಅನಿಮಲ್ ಪ್ಲಾನೆಟ್ ಸೇರಿದಂತೆ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕೂಡ ಅವರ ದೃಶ್ಯ ಕಥೆಗಳು ಪ್ರಸಾರವಾಗಿವೆ. ಸುಗಂಧಿ ಅವರೇ, ನಮ್ಮ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ, ಧನ್ಯವಾದಗಳು ನನ್ನ ಇಲ್ಲಿ ಆಕಾಶವಾಣಿಗೆ ವಾಪಸ್ ಕರ್ಕೊಂಡ್ ಬಂದಿದ್ದಕ್ಕೆ. ಇದೊಂಥರ ನನಗೆ ಎರಡನೇ ಮನೆ ತರ ಇತ್ತು. ಥ್ಯಾಂಕ್ ಯು.
0: ಓಕೆ, ನನ್ನ ಆಕಾಶವಾಣಿಗೆ ವಾಪಸ್ ಕರ್ಕೊಂಡ್ ಬಂದಿದ್ದೀರಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ?
1: ಚಿಕ್ಕ ಹುಡುಗಿ ಆಗಿದ್ದಾಗ ಐ ಥಿಂಕ್ ನನ್ನ 6ನೇ ವಯಸ್ಸಿನಲ್ಲಿ ನಾನು ಇಲ್ಲಿ ಡ್ರಾಮಾನಲ್ಲಿ ಆಕ್ಟ್ ಮಾಡಕ್ಕೆ ಶುರು ಮಾಡಿದ್ದು ಆಸ್ ಎ ಚೈಲ್ಡ್ ಆರ್ಟಿಸ್ಟ್. ಸೊ ಅವಾಗಿಂದ ನಂದು ಆಕಾಶವಾಣಿ ಜೊತೆಗೆ ಒಂದು ಸಂಬಂಧ ಇತ್ತು. ಹಾಗಾಗಿ ಇದೊಂಥರ ಆಲ್ಮೋಸ್ಟ್ ಎವ್ರಿ ಮಂತ್ ಇಲ್ಲಿ ಬರ್ತಿದ್ವಿ. ನಾನು ಬರ್ತಿದ್ದೆ, ನಮ್ಮ ತಂದೆ ತಾಯಿ, ನಮ್ಮ ಅಕ್ಕ ತಮ್ಮ ಎಲ್ಲರೂ ಇಲ್ಲಿ ಆರ್ಟಿಸ್ಟ್ ಆಗಿದ್ವಿ. ಸೊ ಹಾಗಾಗಿ ಆಕಾಶವಾಣಿ ಜೊತೆಗೆ ನನಗೆ ಒಂಥರ ಬಹಳ ವರ್ಷಗಳ ಸಂಬಂಧ, ಅಂಡ್ ಇಲ್ಲಿಂದ ನಾನು ಬಹಳ ಕಲ್ತಿದ್ದೀನಿ.
0: ಓಕೆ ಓಕೆ. ಸೊ ಈ ವನ್ಯಜೀವಿ ಮತ್ತೆ ಈ ನೇಚರ್, ಆಮೇಲೆ ಈ ಫೋಟೋಗ್ರಫಿ, ಫಿಲ್ಮೋಗ್ರಫಿ, ಇದ್ರ ಬಗ್ಗೆ ಅಟ್ರಾಕ್ಷನ್ ಹೇಗಾಯ್ತು? ಅದು ನಿಮ್ಮ ಚೈಲ್ಡ್ಹುಡ್ಲಿಂದಲೇ ಆರಂಭ ಆಯ್ತಾ ಹೇಗೆ?
1: ಹಾಂ, ಚಿಕ್ಕ ಹುಡುಗಿ ಇದ್ದಾಗ ನನಗೆ ಈ ಏನೋ ವಾರಕ್ಕೊಂದ್ಸತಿ ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನೆಲ್ದು ಬರ್ತಾ ಇತ್ತು TVನಲ್ಲಿ. ಅದನ್ನ ನೋಡಿ ಇಷ್ಟೊಂದೆಲ್ಲ ಇದೆಯಾ ಜಗತ್ನಲ್ಲಿ ಅಂತ ಒಂದು ಕುತೂಹಲ ಇರ್ತಾ ಇತ್ತು. ಬಟ್ ನಮ್ಮ ಮನೆ ಹಿಂದೆನೆ ಈ ಚಿಟ್ಟೆಗಳು ಇರ್ತಾ ಇದ್ವು, ಅಳಿಲಿ ಇರ್ತಾ ಇತ್ತು. ಇದನ್ನ ನಾವು ನೋಡಕ್ ಸಿಗಲ್ವಲ್ಲ, ನಮ್ಗೆ ಯಾವ್ದೋ ಬೇರೆ ದೇಶದ ಸಿಗುತ್ತೆ, ಆಫ್ರಿಕಾದ ನೋಡಕ್ಕೆ ಸಿಗುತ್ತೆ, ಇನ್ಯಾವುದೋ ದೇಶದ ಸಿಗುತ್ತೆ, ನಮ್ದೇ ದೇಶದ್ದು ನೋಡಕ್ ಸಿಗಲ್ವಲ್ಲ ಅಂತಾನು ಅನ್ನಿಸ್ತಾ ಇತ್ತು. ಆದ್ರೆ ನಾನು ಬೇರೆ ದಾರಿ ತಗೊಂಡೆ. ಆಸ್ ಯೂಶುವಲ್ ಎಲ್ಲರೂ ಎಂಜಿನಿಯರಿಂಗ್ ಇಲ್ಲ ಮೆಡಿಸಿನ್ ಇರ್ತಾ ಇತ್ತು ನಮ್ಮ ಕಾಲದಲ್ಲಿ. ನಾನು ಇಂಜಿನಿಯರ್ ಆದೆ ಕಾರಣಾಂತರಗಳಿಂದ. ಆದ್ರೆ ಇದು ಮಾಡಬೇಕು ಅನ್ನೋ ಒಂದು ಆಸೆ ಯಾವಾಗ್ಲೂ ಇತ್ತು. ಒಂಥರ ಹವ್ಯಾಸದ ತರ ಫೋಟೋಗ್ರಫಿ ಮಾಡ್ತಾ ಇದ್ದೆ. ಒಂದು ಸಣ್ಣ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡು ಎಲ್ಲಿಗಾದ್ರೂ ಹೋದಾಗ ಒಂದಷ್ಟು ವಿಡಿಯೋಗಳು ತೆಗಿಯೋದು ಅಂತೆಲ್ಲ. ಆಮೇಲೆ ಸಾಫ್ಟ್ವೇರ್ ಕೆಲ್ಸಕ್ಕೆ ಸೇರಿ ಅವಾಗ ಭಾವಿ ಪತಿಯನ್ನ ಅಲ್ಲೇ ನಾನು ಮೀಟ್ ಮಾಡಿದ್ದು. ನಾವಿಬ್ರು ಕಾಡುಗಳಿಗೆ ಹೋಗ್ತಾ ಇದ್ವಿ ಅಥವಾ ಇಲ್ಲೇ ಬೆಂಗಳೂರಲ್ಲಿ ಬರ್ಡ್ ವಾಚಿಂಗು ಎಲ್ಲ. ಆಮೇಲೆ ಇದನ್ನ ಒಂಥರ ಹವ್ಯಾಸ, ಒಂದು ಪ್ರೊಫೆಷನ್ ಆಗಿ ಬದಲಾವಣೆ ಆಯ್ತು.
0: ಬಯೋಡೈವರ್ಸಿಟಿ ಅಂದ್ರೆ ಇಟ್ಸ್ ವಾಸ್ಟ್ ಅಲ್ಲ, ಬೇರೆ ಬೇರೆ ಪ್ರದೇಶದಲ್ಲಿ ಅದರದೇ ಆದಂತಹ ಒಂದು ಫ್ಲೋರಾ ಇರುತ್ತೆ, ಫೌನಾ ಇರುತ್ತೆ. ಸೊ ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಆ ಥಾಟ್ ನಿಮ್ಗೆ ಯಾವ ಏಜ್ ಅಲ್ಲಿ ಬಂತು, ಯಾಕೆ ಬಂತು?
1: ಕುತೂಹಲ ಅಂತ ಇತ್ತು. ಆದ್ರೆ ನಮ್ಮ ಅದೃಷ್ಟ ಏನಂತಂದ್ರೆ ಬೆಂಗಳೂರಲ್ಲಿ ಈ ಬರ್ಡ್ ವಾಚಿಂಗ್ ಗ್ರೂಪ್ಸ್ ಎಲ್ಲ ಬಹಳ ಇದೆ. ಸೊ ಬರ್ಡ್ ವಾಚಿಂಗ್ ಇರಬಹುದು ಅಥವಾ ಈವನ್ ಆಂಟ್ ವಾಕ್ಸ್ ಅಂತ ಮಾಡ್ತಾರೆ.

0: ಸೊ ಹಾಗಾಗಿ ಪ್ರಕೃತಿಯ ಸಂಬಂಧವಾಗಿ ಇಲ್ಲಿ ಬಹಳ ಜನ ತಾವು ಕಲ್ತಿರೋದನ್ನ ನಮ್ಗೆ ಹೇಳ್ಕೊಡ್ತಾರೆ. ಸೊ ಅಂತ ಗ್ರೂಪ್ಸ್ ಜೊತೆ ಸೇರ್ಕೊಂಡು ನನಗೆ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಅಂಡ್ ಇದನ್ನ ಫಿಲ್ಮ್ ಮೂಲಕ ಅಥವಾ ಡಾಕ್ಯುಮೆಂಟ್ರಿ ಮೂಲಕ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಆನ್ ದ ಜಾಬ್ ನಾನು ಕಲ್ತ್ಕೊಂಡೆ. ಬೇರೆ ಬೇರೆ ಇವಾಗ ಕಾರ್ಪೊರೇಟ್ ವಿಡಿಯೋಸ್ ಮಾಡ್ತಾ ಇದ್ದೆ, ಸಾಫ್ಟ್ವೇರ್ ಕಂಪ್ನೀಸ್ಗೆ ಇರ್ಬೋದು ಅಥವಾ ಬೇರೆ ಎನ್ ಜಿ ಒಸ್ಗೆ. ಬಟ್ ಅದನ್ನ ಮಾಡ್ತಾ ಇದ್ರೆ ನಾನು ನನಗ್ ಬೇಕಾಗಿರೋದು ನಾನು ಮಾಡ್ತಾ ಇರ್ಲಿಲ್ಲ.
1: ಓಕೆ.
0: ಸೊ ಆಕ್ಚುಲಿ ಸುಚೀಂದ್ರ ಪ್ರಸಾದ್ ಅಂತ ಇದಾರಲ್ಲ, ಅವ್ರು ಒಂದ್ಸತಿ ಸಿಕ್ಕಿ ನನಗೆ ಹೇಳಿದ್ರು, ನಿನಗ್ ಮಾಡ್ಬೇಕು ಅಂತ ಆಸೆ ಇರೋದು ಬೇರೆ, ಅದು ನೀನ್ ಇದನ್ ಬೇರೆ ಏನೋ ಮಾಡ್ತಾ ಇದ್ರೆ ವೆನ್ ವಿಲ್ ಯು ಡೂ ವಾಟ್ ಯು ವಾಂಟ್ ಅಂತ. ಸೊ ಅದನ್ನ ಹೇಳಿದ್ಮೇಲೆ ಯೋಚನೆ ಮಾಡಿ ಇದನ್ನೇ ಮಾಡ್ಬೇಕು ಅಂತ ಶುರು ಮಾಡಿದೆ.
1: ಫಿಲ್ಮ್ ಮೂಲಕ ಬೇರೆ ಜನರಿಗೂ ತಲುಪಿಸ್ಬೇಕು ಅಂತ ಯಾಕೆ ಥಾಟ್ ಬಂತು?
0: ಯಾಕೆಂದ್ರೆ ನಮ್ಮ ದೇಶದ ಪ್ರಾಣಿಗಳ ಬಗ್ಗೆ ನಮ್ಮ ಭಾಷೆಯಲ್ಲಿ ನಮಗೆ ನೋಡಕ್ ಸಿಗಲ್ಲ. ಇವಾಗ ಸರ್ ಡೇವಿಡ್ ಆಟನ್ಬರೋ, ಹೀ ಇಸ್ ವೆರಿ ಗ್ರೇಟ್, ಅವ್ರದ್ದು ಅವ್ರು ಹೇಳ್ತಾರೆ, ಆದ್ರೆ ಅದು ನಮ್ಗೆ ಜನಸಾಮಾನ್ಯರಿಗೆ ಸಿಗೋದಿಲ್ಲ. ನಿಮ್ಗೆ ಒಂದು ನ್ಯಾಷನಲ್ ಜಿಯೋಗ್ರಾಫಿಕ್ ಅಥವಾ ಡಿಸ್ಕವರಿ ಸಬ್ಸ್ಕ್ರಿಪ್ಷನ್ ಇರಬೇಕು, ಅದನ್ನ ನೋಡ್ಬೇಕು. ಈಗ ಒಂದು ಹಳ್ಳಿನಲ್ಲಿ ಅದನ್ನ ನೋಡಕ್ ಸಿಗುತ್ತಾ? ಅವ್ರಿಗೆ ಅರ್ಥ ಆಗತ್ತಾ? ಆಗಲ್ಲ. ಸೊ ಅವ್ರು ಏನ್ ನೋಡ್ತಾರೆ? ರೀಲ್ಸ್ ನೋಡ್ತಾರೆ, ಇಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ತಾರೆ. ಅವ್ರ ಭಾಷೆನಲ್ಲಿ ನೋಡಕ್ ಸಿಗ್ಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ. ಸೊ ಕನ್ನಡದಲ್ಲಿ ಮಾಡೋದಕ್ಕೆ ಶುರು ಮಾಡಿದೆ, ಶಾರ್ಟ್ ಫಿಲ್ಮ್ ಅಲ್ಲಿ ಶುರು ಮಾಡಿದಾಗ ಅಫ್ಕೋರ್ಸ್ ತಪ್ಪುಗಳಿದ್ವು, ಬಟ್ ಅದನ್ನ ತಿದ್ದೋದಕ್ಕೆ ಫಾರ್ಚುನೇಟ್ಲಿ ದೇರ್ ವರ್ ಮೆಂಟರ್ಸ್ ನಮ್ಗೆ ಏನ್ ಸರಿ ಏನ್ ತಪ್ಪು ಅಂತ ಹೇಳ್ಕೊಟ್ಟು. ಸೊ ವಿ ವರ್ ಏಬಲ್ ಟು ಮೇಕ್ ಥಿಂಗ್ಸ್ ಬೆಟರ್. ಅಂಡ್ ಕರ್ನಾಟಕ ಅರಣ್ಯ ಇಲಾಖೆ ಜೊತೆ ಸೇರ್ಕೊಂಡು ಇಂಥ ಶಾರ್ಟ್ ಫಿಲ್ಮ್ಸ್ ಮಾಡಕ್ಕೆ ಶುರು ಮಾಡಿದೆ. ಅಂಡ್ ಅದನ್ನ ಯೂಟ್ಯೂಬ್ ಮೇಲೆ ಹಾಕ್ದಾಗ ಯಾರ್ ಬೇಕಾದ್ರೂ ನೋಡ್ಬೋದು, ಅದನ್ನ ಇಟ್ ಇಸ್ ಈಸಿಲಿ ಅವೈಲಬಲ್. ಅಂಡ್ ಡೌನ್ಲೋಡಬಲ್ ಮಾಡಿದೆ, ಇಂಗ್ಲಿಷ್ ಅಲ್ಲೂ ಮಾಡ್ತಿದ್ದೆ, ಕನ್ನಡದಲ್ಲೂ ಮಾಡ್ತಿದ್ದೆ. ನಿಮ್ ಇಂಗ್ಲಿಷ್ ನನಗೆ ಬೇಡ ಅಕ್ಕ, ನೀವು ಕನ್ನಡದ ಕೊಡಿ ಅಂತ. ಖುಷಿ ಆಗತ್ತೆ.
1: ಬೇರೆ ದೇಶದಲ್ಲಿ ಹೋಗಿ ಶೂಟ್ ಮಾಡ್ತಿರಲ್ಲ ಮೇಡಮ್, ಏನು ವ್ಯತ್ಯಾಸ ಇರುತ್ತೆ ಅಲ್ಲಿ ನಮ್ ದೇಶಕ್ಕೂ ಅವ್ರ ಇದಕ್ಕೂ?
0: ಇವಾಗ ಬಿ ಬಿ ಸಿ ನ್ಯಾಟ್ ಜಿಯೋಗೆಲ್ಲ ಕೆಲಸ ಮಾಡಿದ್ರೆ ನಂದು ಫಿಲ್ಮಿಂಗ್ ಎಲ್ಲ ಮಾಡಿರೋದು ಇಂಡಿಯಾದಲ್ಲಿ ಮಾತ್ರ, ಹೊರಗಡೆ ಹೊರದೇಶದಲ್ಲಿ ಇದುವರೆಗೂ ಶೂಟ್ ಮಾಡಿಲ್ಲ. ಮಾಡಕ್ ಇಷ್ಟ ಇಲ್ಲ ಅಂತಲ್ಲ, ನನಗೆ ಇದುವರೆಗೂ ನಾನು ಮಾಡಿರೋದೆಲ್ಲ
1: ಇಂಡಿಯಾದಲ್ಲಿ
0: ಮಾತ್ರ.
1: ಓಕೆ. ಸೊ ಹೊರಗಡೆದು ಏನಾದ್ರೂ ರಿಸರ್ಚ್ ಮಾಡಿದೀರಾ? ಯಾವ ತರ ಈಗ ಆಸ್ಟ್ರೇಲಿಯಾದಂದ್ರೆ ಅದರದ್ದೇ ಒಂದು ಫ್ಲೋರಾ ಅಂಡ್ ಫೌನಾ ಬೇರೆ ತರ ಇದೆ ಅವ್ರದ್ದು.
0: ನಾನು ಬೇರೆ ದೇಶದ್ದು ಓದ್ತಾ ಇರ್ತೀನಿ, ಛಾಯಾಗ್ರಹಣ ಮಾಡಬೇಕು ಅಂತಂದ್ರು ನಮ್ಗೆ ಎಲ್ಲ ಅದ್ರ ಬಗ್ಗೆ ಸೈಂಟಿಫಿಕ್ ಆಗಿ ನಾವು ತಿಳ್ಕೊಳ್ಳೇಬೇಕು. ನಾನು ಸುಮ್ನೆ ಹೋಗಿ ಒಂದು ಕ್ಯಾಮ್ರಾ ಇಟ್ಕೊಂಡು ನಾನು ಶೂಟ್ ಮಾಡಕ್ ಆಗಲ್ಲ. ಎಲ್ಲಾ ಪ್ರಾಣಿಗಳದ್ದು, ಇವಾಗ ನಾನೊಂದು ಕರಡಿ ಮೇಲೆ ಮಾಡಿರಬಹುದು ಅಥವಾ ನೀರ್ನಾಯಿ ಮೇಲೆ ಇರ್ಬೋದು, ಅದ್ರ ಬಗ್ಗೆ ನಾನು ಸೈಂಟಿಫಿಕ್ ಪೇಪರ್ಸ್ ಓದ್ಬೇಕು, ಪುಸ್ತಕಗಳು ಓದ್ಬೇಕು. ಹಾಗೆ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ. ಇವಾಗ ಲಂಡನ್ ಅಲ್ಲಿ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಅಂತ ಇದೆ. ಅವ್ರದ್ದು ದೇರ್ ಇಸ್ ಅ ವೆರಿ ಪ್ರೆಸ್ಟೀಜಿಯಸ್ ಕಾಂಪಿಟೇಷನ್ ಕಾಲ್ಡ್ ದ ವೈಲ್ಡ್ ಲೈಫ್ ಫೋಟೋಗ್ರಫರ್ ಆಫ್ ದಿ ಇಯರ್ ಅಂತ. ಇಟ್ಸ್ ಒಂಥರ ಫೋಟೋಗ್ರಫಿನಲ್ಲಿ ಆಸ್ಕರ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ಅದರಲ್ಲಿ ನನಗೆ ಒಂದು ವರ್ಷ ಜೂರಿ ಮೆಂಬರ್ ಆಗಕ್ಕೆ ಅವಕಾಶ ಸಿಕ್ತು. ವಿಶ್ವದಾದ್ಯಂತ ಎಲ್ಲ ಫೋಟೋಗ್ರಫರ್ಸ್ ಅವರವರ ಫೋಟೋಸ್ನ ಎಂಟ್ರೀಸ್ ಕಳಿಸ್ತಾರೆ. ಈ ಫೋಟೋ ಬೆಟರ ಇನ್ನೊಂದು ಬೆಟರ ಅಂತ ಜಡ್ಜ್ ಮಾಡಕ್ಕೆ ನನಗೆ ಆ ಪ್ರಾಣಿ ಬಗ್ಗೆ ಗೊತ್ತಿರಬೇಕು. ಸೊ ಅವಾಗ ಬೇಕಾದಷ್ಟು ರಿಸರ್ಚ್ ಮಾಡಬೇಕಾಯ್ತು. ಈ ಪ್ರಾಣಿಗೆ ಮುಖ್ಯ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾ, ಇನ್ನೊಂದು ಕೊಡಬೇಕಾ, ಅದನ್ನ ಓದಲೇಬೇಕಾಗುತ್ತೆ. ಸೊ ಬೇರೆ ದೇಶದ್ದು ನಾನು ಓದ್ತಾ ಇರ್ತೀನಿ.
1: ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆಗಿ ನಿಮ್ಮ ಅನುಭವ, ನಿಮ್ಮ ಕೆಲಸದ ದೃಷ್ಟಿಕೋನವನ್ನ ಹೇಗೆ ಬದಲಾಯಿಸಿದೆ?
0: ನನಗೆ ನ್ಯಾಷನಲ್ ಜಿಯೋಗ್ರಾಫಿಕ್ ಎಕ್ಸ್ಪ್ಲೋರರ್ ಆದಾಗಿಂದ ಬೇರೆ ಎಕ್ಸ್ಪ್ಲೋರರ್ಸ್ ಜೊತೆಗೆ ಡಿಸ್ಕಸ್ ಮಾಡೋದಕ್ಕೆ ಬಹಳ ಅವಕಾಶಗಳು ಸಿಗ್ತಾ ಇದೆ. ಅವರಿಂದ ನನಗೆ ಕಲಿಯಕ್ಕೆ ಬೇಕಾದಷ್ಟು ಸಿಗ್ತಾ ಇದೆ. ಇವಾಗ ಅವರು ತಗೊಳ್ಳೋ ರಿಸ್ಕ್ಸ್ ಇರ್ಬೋದು ಅಥವಾ ಅವ್ರ ಜೊತೆ ನಾನು ಕೊಲಾಬರೇಟ್ ಮಾಡಿ ಕೆಲಸ ಮಾಡಿದಾಗ, ಅವರು ಇವಾಗ ಫಾರ್ ಎಕ್ಸಾಂಪಲ್ ನಾನು ಛಾಯಾಗ್ರಹಣ ಮಾಡ್ತೀನಿ ಆದ್ರೆ ಇನ್ನೊಬ್ರು ಸೈಂಟಿಸ್ಟ್ ಇರ್ಬೋದು, ಒಬ್ರು ಸಂರಕ್ಷಣೆಯಲ್ಲಿ ಇರ್ತಾರೆ. ಸೊ ಅವರವರ ಅನುಭವಗಳನ್ನ ನನಗೆ ಹೇಳ್ತಾರೆ ಅಥವಾ ನನ್ನ ಅನುಭವ ನಾನು ಹೇಳ್ತೀನಿ. ಸೊ ಹಾಗಾಗಿ ಕುದುರೆಗೆ ಹೀಗ್ ಹಾಕಿ ಹೋಗ್ತಾ ಇರೋ ತರ ಇದ್ದಿದ್ದು ಅದೊಂಥರ ತೆಗೆದು, ಇಟ್ ವಾಸ್ ಇಟ್ಸ್ ವೆರಿ ಲಿಬರೇಟಿಂಗ್ ಟು ಲರ್ನ್ ಫ್ರಮ್ ಎವ್ರಿಬಡಿ.
1: ಈಗ ಒಂದು ನಿಮ್ದೊಂದು ಟೀಮ್ ತರ ಇರತ್ತಲ್ವಾ ಮೇಡಮ್? ಸೊ ಐಡಿಯಾಸ್ ನೀವು ಡೈರೆಕ್ಟರ್ ಹತ್ರ ಕನ್ಸೆಪ್ಟ್ ಮಾಡಿ ನೀವು ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಮಾಡ್ತೀರಾ, ಅಥವಾ ಯು ಹ್ಯಾವ್ ಯುವರ್ ಓನ್ ವಿಷನ್, ನಾನು ಇದೇ ತರ ಶೂಟ್ ಮಾಡ್ಬೇಕು, ಇದೇ ಇದನ್ನೇ ತಗೋಬೇಕು ಶಾರ್ಟ್ ಅಲ್ಲಿ ಅಂತ ಹೇಳಿ?
0: ಆಸ್ ಅ ಸಿನಿಮಾಟೋಗ್ರಫರ್ ಯಾರಾದ್ರೂ ಹೈಯರ್ ಮಾಡಿದ್ರೆ, ಇವಾಗ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿಲಿ ಫಾರ್ ಎಕ್ಸಾಂಪಲ್ ಒಂದು ಸೀಕ್ವೆನ್ಸ್ ಅಂತ ಇರುತ್ತೆ, ಅದೊಂದು ಮೂರ್ನಾಲ್ಕು ನಿಮಿಷದ ಸೀಕ್ವೆನ್ಸ್ ಇರಬಹುದು. ಇವಾಗ ಬೇರೆ ಪ್ರೊಡಕ್ಷನ್ ಕಂಪ್ನಿ ನನ್ನನ್ನು ಹೈಯರ್ ಮಾಡಿದಾಗ ಅವರು ಈ ತರ ನನಗೆ ಬೇಕು ಅಂತ ಹೇಳ್ತಾರೆ. ಒಂದು ಕಾನ್ಸೆಪ್ಟ್ ಇರುತ್ತೆ, ಆ ಸ್ಟೈಲ್ ನೋಟ್ ಅಂತ ಕೊಡ್ತಾರೆ. ಸ್ಟೈಲ್ ನೋಟ್ ನೋಡಿಕೊಂಡು ನಾನು ಮಾಡಬೇಕು. ಬಟ್ ನೀವು ವನ್ಯಜೀವಿಗಳನ್ನ ಶೂಟ್ ಮಾಡಕ್ಕೆ ಹೋದಾಗ ನಿಮಗೆ ಇದೇ

0: ಅಗತ್ಯನೋ
1: ಹೌದು
0: ಗ್ಯಾರಂಟಿ ಇರಲ್ಲ.
1: ಹೌದು
0: ಅವ್ರು
1: ಹೌದು.
0: ಹೇಳ್ತಾರೆ ಇದು ಬೇಕು ಅಂತ.
1: ಹಾ
0: ಇವಾಗ ಫಾರ್
1: ಹಾ
0: ಎಕ್ಸಾಂಪಲ್ ಈ ಕಪ್ಪೆ ಇದೆ, ಇದು ಆಚೆ ಬರುತ್ತೆ, ಇದನ್ನ ಹಾವು ತಿನ್ನಬಹುದು, ಇದೆಲ್ಲ ಇರುತ್ತೆ ಒಂದು ಸೀಕ್ವೆನ್ಸ್ ಅಲ್ಲಿ ಅಂತ ಅನ್ಕೊಂಡು ಅವ್ರು ಕೊಟ್ಟಿರ್ತಾರೆ. ಆ ಕಪ್ಪೆನೆ ಬರದೇ ಇರಬಹುದು ಅಥವಾ ಹಾವು ಬರದೇ ತಿಂದೇ ಇರಬಹುದು. ಸೊ ಆಗ ನಮ್ಗೆ ಏನ್ ಸಿಗುತ್ತೆ ಅದನ್ನ ತಗೊಂಡು ದೆನ್ ಅದನ್ನ ಚೆನ್ನಾಗಿ ಶೂಟ್ ಮಾಡಬೇಕು. ದಟ್ ವಿಲ್ ಬಿ ಎಡಿಟೆಡ್ ಇನ್ ಟು
1: ಇಫ್ ಇಟ್ ಆಲ್. ಈಗ ಒಂದು ನೀವು ಸೀಕ್ವೆನ್ಸ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಆಗದೆ ಇದ್ರೆ ನಿಮ್ಗೆ ಏನು ಆಲ್ಟರ್ನೇಟಿವ್ ಇರುತ್ತೆ?
0: ಒಂದೊಂದ್ಸತಿ ಏನು ಅಂದ್ರೆ ಏನೂ ಆಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಡಾಕ್ಯುಮೆಂಟ್ರಿಗೆ ಕರಡಿಗಳನ್ನ ಶೂಟ್ ಮಾಡಕ್ ಹೋದ್ವಿ. ಆ ವರ್ಷ ಬಹಳ ಬಿಸಿಲಿತ್ತು, ಕರಡಿಗಳು ಆಚೆ ಬರ್ತಾ ಇರ್ಲಿಲ್ಲ. ಇದು ದರೋಜಿ ಬೇರ್ ಸ್ಯಾಂಕ್ಚುರಿ. ಕಾಯ್ತಾ ಇದೀವಿ ಕಾಯ್ತಾ ಇದೀವಿ, ಎಷ್ಟು ದಿನ ಆದ್ರೂ ಕರಡಿ ಬರ್ತಾ ಇರ್ಲಿಲ್ಲ, ಅಷ್ಟು ಬಿಸಿಲಿತ್ತು ಅಂತ.
1: ಓಕೆ.
0: ಆದ್ರೆ ಅದೇ ಜಾಗದಲ್ಲಿ
1: ನ್ಯಾಚುರಲ್ ಹ್ಯಾಬಿಟೇಟ್,
0: ಇಟ್ಸ್ ನ್ಯಾಚುರಲ್ ಹ್ಯಾಬಿಟೇಟ್. ಈ ಕರಡಿ ಬರ್ತಾ ಇಲ್ಲ, ಕಾಯ್ತಾ ಇದೀವಿ, ಬಟ್ ನವಿಲುಗಳು ಬರಕ್ಕೆ ಶುರು ಮಾಡಿದ್ರು. ಅಲ್ಲಿ ಒಂದು ವಾಟರಿಂಗ್ ಹೋಲ್ ಇತ್ತು, ಈ ನವಿಲುಗಳು ಬಂದು ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಅ ಲೆಕ್, ಅಂದ್ರೆ ಈ ಗಂಡು ನವಿಲುಗಳು ಡಿಸ್ಪ್ಲೇ ಮಾಡಕ್ ಶುರು ಮಾಡತ್ವೆ ಜಸ್ಟ್ ಬಿಫೋರ್ ಅರೌಂಡ್ ಮಾನ್ಸೂನ್. ಸೊ ಈ ಗಂಡು ನವಿಲು ಡಿಸ್ಪ್ಲೇ ಮಾಡಿದಾಗ ಇಟ್ ವಿಲ್ ಅದ್ರದ್ದೊಂದು ಟೆರಿಟರಿ ಅದು ಎಸ್ಟಾಬ್ಲಿಷ್ ಮಾಡ್ಕೊಳುತ್ತೆ, ಆ್ಯಂಡ್ ಬೇರೆ ಗಂಡು ನವಿಲ್ ಜೊತೆ ಅದು ಫೈಟ್ ಮಾಡುತ್ತೆ ಟು ಪ್ರೊಟೆಕ್ಟ್ ಇಟ್ಸ್ ಟೆರಿಟರಿ. ಸೊ ಅದ್ರ ಟೆರಿಟರಿನಲ್ಲಿ ಯಾವ್ಯಾವ ಹೆಣ್ಣು ಬರುತ್ತೆ ಅದನ್ನ ಇಂಪ್ರೆಸ್ ಮಾಡೋಕೆ ಅದು ನೋಡ್ತಾ ಇರುತ್ತೆ. ಸೊ ಅದು ಅಲ್ಲಿ ದಟ್ ಸ್ಟಾರ್ಟೆಡ್ ಹ್ಯಾಪ್ನಿಂಗ್ ಇನ್ ಫ್ರಂಟ್ ಆಫ್ ಅಸ್. ಸೊ ಅದನ್ನು ಶೂಟ್ ಮಾಡಿದ್ವಿ ನಾವು. ಈ ಕರಡಿ ಸಿಗಲೇ ಇಲ್ಲ.
1: ಓಕೆ.
0: ಬಟ್ ಸಮಟೈಮ್ಸ್ ಆ ಥರ ಅದು ಆ ಥರ ಆದರೆ ಅದು ಕಷ್ಟ. ಅದು ನಮಗೆ ಕರಡಿನೇ ಬೇಕು ಅಂದಾಗ ನವಿಲ್ ಬಂದ್ಬಿಟ್ರೆ ಅದು ಪ್ರಾಬ್ಲಮ್ ಏನು, ಕರಡಿದೇ ಕತೆ ಇದ್ದಾಗ. ಬಟ್ ಸಮಟೈಮ್ಸ್ ಇನ್ ಅ ಸ್ಟೋರಿ ದಿಸ್ ಮೈಟ್ ಆಲ್ಸೋ
1: ವರ್ಕ್. ಸ್ಟೋರಿ ಅಬೌಟ್ ಪಿಕಾಕ್ ಹ್ಯಾಪನ್ಡ್ ಅಂಡ್ ಬೇರ್ ಡಿಡ್ ನಾಟ್ ಹ್ಯಾಪನ್.
0: ಅಲ್ಲ, ಬೇರ್ ಆಮೇಲೆ ಯಾವಾಗಲೂ ಬಂತು, ಮುಂದಿನ ವರ್ಷ ಬಂತದು. ಬಟ್ ನವಿಲುಗಳನ್ನ ಶೂಟ್ ಮಾಡಿದ್ವಿ, ಅಂಡ್ ದಟ್ ಬಿಕೇಮ್ ಅ ವೆರಿ ವೆರಿ ಇಂಟ್ರೆಸ್ಟಿಂಗ್ ಸೀಕ್ವೆನ್ಸ್. ಅಂಡ್ ಆಕ್ಚುಲಿ ಸರ್ ಡೇವಿಡ್ ಆಟನ್ಬರೋ ಹೇಳಿದ್ರು ಈ ಡಾಕ್ಯುಮೆಂಟ್ರಿನಲ್ಲಿ ನನಗಿದೆ ಫೇವ್ರೇಟ್ ಸೀಕ್ವೆನ್ಸ್ ಅಂತ. ಅಂಡ್ ಅವ್ರ ಹತ್ರ ಅವ್ರು ಬರ್ದಿರೋ ಒಂದು ಲೆಟರ್ ಕೂಡ ಇದೆ ನನ್ನ ಹತ್ರ.
1: ಆಟರ್ಗಳ ಬಗ್ಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ, ಮೈ ಆಟರ್ ಡೈರಿ ಅಂತ ಹೇಳಿ, ಆಟರ್ ನೀರ್ ನಾಯಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಜಾಸ್ತಿ ಎಲ್ರಿಗೂ ಮಾಹಿತಿ ಇರ್ಲಿಕ್ಕಿಲ್ಲ. ಸೊ ಅದರ ಸಂರಕ್ಷಣೆಯ ಮಹತ್ವವನ್ನ, ಯಾಕೆ ಅದು ಇಂಪಾರ್ಟೆಂಟ್ ಬಯೋಡೈವರ್ಸಿಟಿಗೆ ಅಂತ ಹೇಳಿ.
0: ನೀರ್ನಾಯಿ ನದಿಯಲ್ಲಿದೆ ಅಂತಂದ್ರೆ ನದಿ ರಿಲೇಟಿವ್ಲಿ ಕ್ಲೀನ್ ಆಗಿದೆ ಅನ್ನೋ ಭಾವನೆ. ಬಟ್ ನಿಜವಾಗ್ಲೂ ನದಿ ಕ್ಲೀನ್ ಆಗಿದೆಯಾ ಇಲ್ವಾ ಅದು ನಮಗ್ ಗೊತ್ತಿಲ್ಲ. ಅಂಡ್ ನೀರ್ನಾಯಿ ಇರೋದೇ ನಮ್ ದೇಶದಲ್ಲಿ ಗೊತ್ತಿಲ್ಲ ಯಾರಿಗೂ. ಯಾಕಂದ್ರೆ ನೀರ್ನಾಯಿ ನನ್ ಫೋಟೋ ತೋರಿಸಿದ್ರೆ ಬೀವರ್ ಅಂತಾರೆ ಅಥವಾ ಸೀಲ್ ಅಂತಾರೆ. ಯಾಕಂದ್ರೆ ನಾವು ಟಿವಿನಲ್ಲಿ ನಮಗ್ ನೋಡಕ್ ಸಿಗೋದು ಬೀವರು ಸೀಲು. ಸೊ ನಮ್ ದೇಶದಲ್ಲೇ ಮೂರು ಸ್ಪೀಶೀಸ್ ನೀರ್ನಾಯಿಗಳಿವೆ, ನಮಗ್ ಗೊತ್ತಿಲ್ಲ. ಅದು ನನಗೆ ಎಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ನಮ್ ದೇಶದ ಪ್ರಾಣಿಗಳು ನಮಗೆ ಫಸ್ಟ್ ಗೊತ್ತಾಗ್ಬೇಕು ಅಂತ ನನ್ನ ಆಸೆ. ಸೊ ಓ ಫಾರ್ ಆಟರ್ ಇರಬೇಕು ಅಂತ ಯಾವತ್ತಾಗತ್ತೋ ಅದು ನನ್ ಕನಸದು. ಆದ್ರಿಂದ ಈ ನೀರ್ನಾಯಿಗಳ ಬಗ್ಗೆ ತಿಳಿಸ್ಬೇಕು ಅಂತ. ಅಂಡ್ ನೀರ್ನಾಯಿ ಇದೆ ಅಂದ್ರೆ ನಿಮ್ಗೆ ಇಟ್ ಟೆಲ್ಸ್ ಯು ದಟ್ ದ ರಿವರ್ ಇಸ್ ರಿಲೇಟಿವ್ಲಿ ಕ್ಲೀನ್.
1: ಸೊ ಮೈ ಆಟೋ ಡೈರಿ ಮಾಡೋ ಕಲ್ಪನೆ ಇದೇ ಉದ್ದೇಶದಿಂದ ಬಂತ?
0: ನನ್ನ ಹಸ್ಬೆಂಡ್ ಮತ್ತೆ ನಾನು ಈ ನೀರ್ನಾಯಿಗಳನ್ನ ನಾವೇ ಸ್ಟಡಿ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಭಾರತದಲ್ಲಿ ಸ್ಟಡೀಸ್ ಆಗಿವೆ, ಬಟ್ ಮೋರ್ ಆರ್ ಲೆಸ್ ಕ್ಯಾಪ್ಟಿವಿಟಿನಲ್ಲಿ ಆಗಿರೋದು. ಇವಾಗ ಗೋವಾನಲ್ಲಿ ಎಲ್ಲ ಕಡೆ ದೇ ಆರ್ ಸ್ಟಡಿಂಗ್, ಬಟ್ ಅಷ್ಟು ಎಕ್ಸ್ಟೆನ್ಸಿವ್ ರಿಸರ್ಚ್ ಆಗಿಲ್ಲ. ಸೊ ನಮ್ಗೆ ಈ ನೀರ್ನಾಯಿಗಳು ಸಾಮಾಜಿಕ ಪ್ರಾಣಿಗಳು, ಮರ್ಕ್ಯೂರಿಯಲ್, ಬಹಳ ಎನರ್ಜಿ, ಅದನ್ನ ನೋಡಕ್ಕೆ ಒಂದು ಖುಷಿ. ಸೊ ವೈಲ್ಡ್ ಅಲ್ಲಿ ನಾವು ನೋಡ್ಬೇಕು ಅದನ್ನ, ಅದು ಏನ್ ಮಾಡತ್ವೆ ಅಂತ ಕಲಿಬೇಕು ಅನ್ನೋ ಒಂದು ಆಸೆ ಇತ್ತು. ಸೊ ಒಂದು ಶಾರ್ಟ್ ಫಿಲ್ಮ್ ಮಾಡೋಣ ಅಂತಾನೆ ಹೊರಟಿದ್ದು. ಬಟ್ ಅಲ್ಲಿಗೆ ಹೋಗಿ ನದಿ ಪಕ್ಕ ಅಷ್ಟು ಸಮಯ ಕಳೀತಾ ಕಳೀತಾ ಏನೇನೋ ಬೇರೆ ಏನ್ ಸಮಸ್ಯೆಗಳಿವೆ ಆ ನೀರ್ನಾಯಿಗಳಿಗಾಗ್ಲಿ ಮೀನುಗಾರರಿಗಾಗ್ಲಿ, ಅದು ಇಟ್ ಸ್ಟಾರ್ಟೆಡ್ ಶೋಯಿಂಗ್ ಅಪ್.
1: ಸೊ ಈ ಕನೆಕ್ಷನ್ ಹೇಗೆ ಸುಗಂಧಿ ಅವರೇ, ಮೀನುಗಾರರು ಅಂಡ್ ಆಟರ್ಸ್ ಮಿಡ್ಲಲ್ಲಿ?
0: ಸೊ ಮೀನುಗಾರರು ನೀರ್ನಾಯಿಗಳು ಶತಮಾನಗಳಿಂದ ಒಟ್ಟಿಗೆನೆ ಇವೆ, ಆದ್ರೆ ಅವರಿಬ್ಬರ ಮಧ್ಯ ಈ ಸಂಘರ್ಷ ಜಾಸ್ತಿನೇ ಆಗ್ತಾ ಇದೆ. ಯಾಕೆಂದ್ರೆ ನೀರ್ನಾಯಿಗಳು ದೇ ಹ್ಯಾವ್ ಅಡಾಪ್ಟೆಡ್ ಟು ಸ್ಟೀಲಿಂಗ್, ಇವಾಗ ಮೀನನ್ನ ಕದಿಯತ್ವೆ.
1: ಓಹೋ.
0: ಸೊ ಮೀನುಗಾರರಿಗೆ ಆಬ್ವಿಯಸ್ಲಿ ಅವ್ರಿಗೆ ನೀರ್ನಾಯಿ ಕಂಡ್ರಾಗಲ್ಲ. ಎಲ್ಲೇ ಹೋಗಿ ನೀವು ತುಂಗಭದ್ರಾದಲ್ಲಿ ಶುರು ಮಾಡಿದ್ವಿ ಕೆಲಸ ಮಾಡಕ್ಕೆ, ನೀರ್ನಾಯಿ ಅಂತ ಕೇಳಿದ್ರೆ ನೀವು ತಗೊಂಡೋಗಿ ನೀರ್ನಾಯಿನ ಫಾರಿನ್ಗೆ ಹಾಕಿ ಅಂತ ಹೇಳ್ತಾರೆ. ಅವ್ರಿಗೆ ಯಾರಿಗೂ ಇಷ್ಟ ಇಲ್ಲ ಅದು, ಯಾಕಂದ್ರೆ ಅವ್ರ ಹೊಟ್ಟೆಪಾಡು
1: ಎಕ್ಸಾಕ್ಟ್ಲಿ
0: ಅಫೆಕ್ಟ್ ಆಗುತ್ತೆ ಅಂತ. ಬಟ್ ದೇ ಆರ್ ದಿ ಓನ್ಲಿ ಒನ್ಸ್ ಹೂ ನೋ ಅಬೌಟ್ ಆಟರ್ಸ್ ಆಲ್ಸೋ. ಸೊ ಆ ಸಂಘರ್ಷ ಇದ್ದೇ ಇದೆ, ಅದನ್ನ ಅದಕ್ಕೆ ಪರಿಹಾರ ಹುಡುಕ್ಬೇಕು ಅದು.
1: ಸೊ ಆಟರ್ಸ್ದು ಸರ್ವೈವಲ್ ಅದು ಈಟಿಂಗ್ ಪ್ಯಾಟರ್ನ್ ಎಲ್ಲ ಅದು ಸರ್ವೈವಲ್ ಆನ್ ಫಿಶಸ್ ಅಂತ,
0: ಪ್ರೈಮರಿಲಿ ಫಿಶ್.
1: ಓಕೆ.
0: ಮೀನುಗಳನ್ನೇ ತಿನ್ನೋದು, ಬಟ್ ಇವಾಗ ಕ್ರಾಬ್ಸ್ ಇರ್ಬೋದು ಅಥವಾ ಒಂದೊಂದ್ಸತಿ ಆಮೆ ತಿನ್ನುತ್ತೆ ಹಾಗೆ.
1: ಅಂದ್ರೆ ಆಟರ್ಸ್ ಇವಾಗ ಶ್ಯಾಲೋ ವಾಟರ್ ಅಲ್ಲಿ ಇರ್ತಾವ ಡೀಪ್ ವಾಟರ್ಸ್ ಅಲ್ಲಿ?
0: ಎರಡು
1: ಎರಡೂ.
0: ಸೊ ನೀರಲ್ಲಿ ಓಡಾಡುತ್ತವೆ ಅವು. ಸೊ ನಿಮ್ಗೆ ಅದ್ರ ಗೂಡ್ ಮಾಡೋದು ಅಥವಾ ಅದ್ರ ರೆಸ್ಟಿಂಗು ಎಲ್ಲ

0: ನೆಲ್
1: ಶೋರ್ ಹತ್ರ,
0: ಶೋರ್ ಹತ್ರ ರಿವರ್ ಬ್ಯಾಂಕ್ ಮೇಲೆ,
1: ರಿವರ್ ಬ್ಯಾಂಕ್ ಮೇಲೆ.
0: ಸೊ ಅದು ನೀರಿನಲ್ಲಿ ಓಡಾಡುತ್ತವಲ್ಲ. ಇವಾಗ ನಾನು ಕೆಲಸ ಮಾಡ್ತಾ ಇರೋದು ಸ್ಮೂತ್ ಕೋಟೆಡ್ ವಾಟರ್ ಅಂತ. ಸೊ ಆ ಅದು ಮರಳು ಮೇಲೆ, ಮರಳು ದಂಡೆ ಮೇಲೆ ಬಂದು ಉರುಳುತ್ತವೆ. ಯಾಕೆಂದ್ರೆ ದೇ ನೀಡ್ ಟು ಡ್ರೈ ದೇರ್ ಫರ್
1: ಫರ್ ಓಕೆ.
0: ಅಂಡ್ ಆಲ್ಸೋ ಈಗ ಹುಳುಗಳಿರ್ಬೋದು ಅದನ್ನೆಲ್ಲ ಟು ಗೆಟ್ ರೀಡ್ ಆಫ್ ಇನ್ಸೆಕ್ಟ್ಸ್ ದೇ ರೋಲ್ ಆನ್ ದ ಸ್ಯಾಂಡ್.
1: ಅದು ಏನು ಮನುಷ್ಯರ ಜೊತೆ ಇಂಟ್ರಾಕ್ಷನ್ ಮಾಡ್ತಾವ?
0: ಇಂಟ್ರಾಕ್ಷನ್ ಅಂತ ಅಲ್ಲ, ಮೋರ್ ಆರ್ ಲೆಸ್ ಅದು ಸಂಘರ್ಷನೆ. ಆದ್ರೆ ಯಾಕೆಂದ್ರೆ ಅವುಗಳು ದೇ ಕ್ಯಾನ್ ಬಿ ವೆರಿ ಅಗ್ರೆಸಿವ್.
1: ಓಕೆ.
0: ಸೊ ನೀವು ಅದ್ರ ಹತ್ರ ಹೋಗದೆ ಇರೋದು ಉತ್ತಮ, ಅದಕ್ಕೂ ಒಳ್ಳೇದು ನಮಗೂ ಒಳ್ಳೇದೆ. ಯಾಕೆಂದ್ರೆ ಕಚ್ಚುತ್ತವೆ ಅದು, ದೇ ಆರ್ ವೆರಿ ವೆರಿ ಸ್ಟ್ರಾಂಗ್ ಬೈಟರ್ಸ್.
1: ನೋಡಕ್ಕೆ ನಾಯಿ ತರಾನೇ ಇರ್ತವೆ.
0: ನಾಯಿ ತರ ಅಲ್ಲ, ನಿಮ್ಗೆ
1: ಸೀಲ್ ತರ ಇರುತ್ತೆ.
0: ಇಲ್ಲ, ಮುಂಗ್ಸಿ, ಮೋರ್ ಲೈಕ್ ಮುಂಗ್ಸಿ.
1: ಈಗ ಕಾವೇರಿ ನದಿ ಅದರಲ್ಲೇ ನೀವು ಇದ್ ಮಾಡಿರೋದು, ತುಂಗಭದ್ರದಲ್ಲಿ ಮಾಡಿರೋದು?
0: ಇಲ್ಲ, ಕಾವೇರಿ,
1: ಕಾವೇರಿ
0: ಫಿಲ್ಮ್ ಮಾಡಿರೋದು ಕಾವೇರಿ.
1: ಅದರ ಪರಿಸರವನ್ನ ಚಿತ್ರಿಸುವಾಗ ನಿಮ್ ಮನಸ್ಸಲ್ಲಿ ಯಾವೆಲ್ಲ ಭಾವನೆಗಳು ಮೂಡಿದ್ವು?
0: ವೆರಿ ರೊಮ್ಯಾಂಟಿಕ್ ಐ ಶುಡ್ ಸೇ. ಪ್ರತಿದಿನ ಬೆಳಿಗ್ಗೆ ಒಂದು ಐದೈದುವರೆಗೆ ಹೋಗಿ ಕಾಯ್ಬೇಕು ನೀರ್ ನಾಯಿಗಳಿಗೆ. ಅದು ಇವತ್ತು ಬರುತ್ತಾ ಬರಲ್ವಾ ಗೊತ್ತಿಲ್ಲ. ಸೊ ಎವ್ರಿ ಡೇ ಹೋಗೋದು, ಕಾಯೋದು. ಒಂಥರ ಪ್ರಶಾಂತವಾಗಿರುತ್ತೆ ನದಿ ಪಕ್ಕ. ನಿಮ್ಗೆ ಏನು ಅಂದ್ರೆ ಏನು ಮಾಡೋದಿಲ್ಲ, ಹಕ್ಕಿಗಳ ಶಬ್ದ ಕೇಳಿಸ್ತಾ ಇರುತ್ತೆ. ಅಲ್ಲಿ ದೂರದಲ್ಲಿ ಮೀನುಗಾರರು ಬಲೆ ಹಾಕ್ತಿರ್ತಾರೆ. ನಿಮ್ಗೆ ಇನ್ನೇನಿಲ್ಲ, ಕಾಯ್ತಾ ಕೂತಿರೋದು ಅಂದ್ರೆ ಅದಕ್ಕಿಂತ ಒಂದು ಬೇರೆ ಖುಷಿ ಇಲ್ಲ ಅಂತ. ನಾನು
1: ಸುಗಂಧಿ ಅವರು ನಿಮ್ಮನ್ನ ನೋಡ್ತಾ ಇದ್ರೆ ಲೈಕ್ ಯು ಹ್ಯಾವ್ ಲಾಟ್ ಆಫ್ ಪೇಷನ್ಸ್ ಅಂತ ಅನ್ಸುತ್ತೆ. ದಿಸ್ ಇಸ್ ಲೈಕ್ ಇನ್ಬೋರ್ನ್ ಕ್ಯಾರೆಕ್ಟರ್ ಅಥವಾ ಬೆಳೆಸ್ಕೊಂಡ್ ಬಂದಿರೋದಲ್ಲ?
0: ಇಲ್ಲ, ಇದು ಈ ಪ್ರೊಫೆಷನ್ ಅಲ್ಲಿ ಅದು ಬೇಕಾಗತ್ತೆ. ಸೊ ಕಲಿಬೇಕಾಗತ್ತೆ ಅದು.
1: ಈ ಡಾಕ್ಯುಮೆಂಟ್ರಿ ದ ಮೈ ಆಟೋ ಡೇರಿ ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲೂ ಅಪ್ರಿಷಿಯೇಷನ್ ತಗೊಂಡಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತ ನಿಮ್ಮ ಭಾವನೆ?
0: ಹೊರದೇಶದಿಂದ ಬಂದು ಚಿತ್ರ ಮಾಡ್ತಾ ಇದ್ದಿದ್ದು ಇದುವರೆಗೂ ನಡೀತಾ ಇತ್ತು. ಬಟ್ ಈಗ ನಮ್ಮ ದೇಶದ ಕತೆಗಳನ್ನ ನಾವು ನಮಗ್ ಬೇಕಾದ ಹಾಗೆ ಹೇಳೋಕೊಂದು ಪ್ಲಾಟ್ಫಾರ್ಮ್ ಸಿಗ್ತಾ ಇದೆ, ಒಂದು ಅವಕಾಶ ಸಿಗ್ತಾ ಇದೆ. ಸೊ ಹಾಗಾಗಿ ಜನರಿಗೆ ಇದು ಇಷ್ಟ ಆಯ್ತು. ಅಂಡ್ ಇನ್ನೊಂದೇನಂದ್ರೆ ಇದು ಸೈಂಟಿಫಿಕಲಿ ಅಬ್ಸರ್ವ್ಡ್ ಆನಿಮಲ್ ಬಿಹೇವಿಯರ್. ಸಾಮಾಜಿಕ ಪ್ರಾಣಿಗಳಾಗಿದ್ದು ಇವುಗಳ ಯಾವ ತರ ಗೂಡ್ ಮಾಡತ್ವೆ ಅಥವಾ ಏನೇನು ತೊಂದರೆಗಳಿವೆ ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡಿದೀವಿ. ಅಂಡ್ ಸುಮ್ನೆ ಇದು ಬಂತು ಇದು ಹೋಯ್ತು ಅಂತಲ್ಲ, ಇದೊಂದು ಕಥೆ ತರಾನೇ ಹೀರೋ ಹೀರೋಯಿನ್ನು ವಿಲನ್ನು ಎಲ್ಲ ಇದೆ ಇದರಲ್ಲಿ. ಸೊ ಹಾಗಾಗಿ ಐ ಥಿಂಕ್ ಸುಮಾರು ಜನಗಳಿಗೆ ಇದು ಇಷ್ಟ ಆಗಿದೆ ಇದು. ಅಂಡ್ ಮಧ್ಯ ಸ್ವಲ್ಪ ಲಿಟಲ್ ಬಿಟ್ ಆಫ್ ಹ್ಯೂಮರ್ ಎಲ್ಲ ಇದೆ. ದಟ್ ಐ ಥಿಂಕ್ ಹ್ಯಾಸ್
1: ಸೊ ನೀವು ಕನ್ನಡ ಅಂಡ್ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ಮಾಡ್ತೀರಾ? ಅನೇಕ ಇಂಟರ್ನ್ಯಾಷನಲ್ ಸ್ಟೇಜಸ್ ಅಲ್ಲೆಲ್ಲ ನಿಮ್ ಕೆಲಸ ಮಾಡಿದ್ದೀರಾ. ಈ ಎಲ್ಲ ಅನುಭವಗಳಲ್ಲಿ ನಿಮ್ಮ ನೆನಪಿನಲ್ಲಿ ಉಳಿಯುವ ಕ್ಷಣ ಯಾವ್ದಾದ್ರು ಇದೆಯಾ ನೆನಪಿಸ್ಕೊಳ್ಳೋದಾದ್ರೆ?
0: ಆ ತರ ತುಂಬಾ ಇದೆ. ದರೋಜಿ ಕರಡಿಧಾಮ ಹ್ಯಾಸ್ ಬೀನ್ ಒನ್ ಆಫ್ ಮೈ ಫೇವರೇಟ್ಸ್. ಆಫ್ ಕೋರ್ಸ್ ನೀರ್ ನಾಯಿಗಳು ವಿಲ್ ಆಲ್ವೇಸ್ ಬಿ ಮೈ ಫೇವರೇಟ್. ಬಟ್ ದರೋಜಿ ಕರಡಿಧಾಮದಲ್ಲಿ ನಾವು ಬಹಳ ಕೆಲಸ ಮಾಡಿದೀವಿ. ಸೊ ಅಲ್ಲಿ ಒಂದೊಂದು ಕರಡಿನೂ ಗುರುತಿಸೋ ಅಷ್ಟು ನಾವು ಸಮಯ ಕಳೆದಿದ್ದೀವಿ. ಹಾಗಾಗಿ ಒಂದು ತಾಯಿ ಮತ್ತೆ ಅವಳಿಗೆ ಎರಡು ಮರಿಗಳಿದ್ವು. ಸೊ ವಿ ಸಾ ದ ಟೈಮ್ ವೆನ್ ದ ಮದರ್ ಸ್ಪ್ಲಿಟ್ ವಿತ್ ಹರ್ ಟೂ ಕಬ್ಸ್. ಸೊ ಅದೆಲ್ಲ ನೋಡಕ್ ಸಿಕ್ತು. ಸೊ ಅಷ್ಟು ಸಮಯ ಕಳೆದಿದ್ದು ನನಗೆ ಐ ಥಿಂಕ್ ದಟ್ ಹ್ಯಾಸ್ ಬೀನ್ ಮೋಸ್ಟ್ ಮೆಮರಬಲ್ ಫಾರ್ ಮೀ.
1: ಎರಡು ಮಕ್ಕಳ ಜೊತೆ ಸ್ಪ್ಲಿಟ್ ಆಗುತ್ತೆ?
0: ಹಾ, ಯಾಕೆಂದ್ರೆ ಒಂದು ಎರಡು ವರ್ಷ ಒನ್ ಆರ್ ಟೂ ಇಯರ್ಸ್ ಕರಡಿಗಳು ತಾಯಿ ಜೊತೆಗೆ ಇರುತ್ತವೆ, ಆಮೇಲೆ ದೇ ಹ್ಯಾವ್ ಟು ಸೆಪರೇಟ್. ಸೊ ಆ ಮೂಮೆಂಟ್ ವಿ ಸಾ ದ ಮದರ್ ಸ್ಪ್ಲಿಟಿಂಗ್ ವಿತ್ ಹರ್ ಕಬ್ಸ್.
1: ಈಗ ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರೀಕರಣ ಮಾಡುವಾಗ ನಿಮ್ಗೆ ಎದುರಾಗುವ ಸವಾಲುಗಳು ಅಥವಾ ಅಪಾಯಗಳ ಬಗ್ಗೆ ಏನಾದ್ರು ಹೇಳೋದಾದ್ರೆ?
0: ಒಂದೊಂದ್ಸತಿ ಬಹಳ ಕಷ್ಟ ಇರುತ್ತೆ ಫಿಲ್ಮಿಂಗು. ಒಂದು ಕ್ಲೈಮೇಟ್ ಚೇಂಜ್ ಇಂದ ನಿಮ್ಗೆ ನೀ ಎಷ್ಟೊಂದು ಎಲ್ಲ ಅಲ್ಲೋಲ ಕಲ್ಲೋಲ ಆಗೋಗ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪರ್ಪಲ್ ಫ್ರಾಗ್ ಅಂತ ಒಂದಿದೆ, ಕೇರಳದಲ್ಲಿ ಹೆಚ್ಚಾಗಿ ನೋಡಬಹುದು ಅದನ್ನ. ಅದು ವರ್ಷಕ್ಕೆ ಒಂದೇ ದಿನ ಅದು ಆಚೆ ಬರೋದು, ಒಂದು ರಾತ್ರಿ. ಹೆಣ್ಣು ಕಪ್ಪೆ ಗಂಡು ಕಪ್ಪೆನ ತನ್ನ ಬೆನ್ನ ಮೇಲೆ ಹಾಕೊಂಡು ಅದು ಅಂಡರ್ಗ್ರೌಂಡ್ ಇರುತ್ತೆ ಅಷ್ಟು ದಿನ, 64 ದಿನಗಳು ಒಳಗಿರುತ್ತೆ, ಒಂದು ದಿನ ಆಚೆ ಬರುತ್ತೆ. ಸೊ ಈ ಒಂದು ಕಪ್ಪೆನ ಫಿಲ್ಮ್ ಮಾಡಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ, ಅದು ಬರಲಿಲ್ಲ. ಯಾಕೆಂದ್ರೆ ಆ ವರ್ಷ ಒಂದು ವರ್ಷ ಎಲ್ ನೀನ್ಯೋ ಇತ್ತು, ಇನ್ನೊಂದು ವರ್ಷ ಲಾ ನೀನ್ಯೋ ಆಯ್ತು. ಸೊ ಈ ಕಡೆ ನಿಮ್ಗೆ ಇಲ್ಲ ಪ್ರವಾಹ ಇರುತ್ತೆ, ಇಲ್ಲ ಡ್ರೌಟ್ ಇರುತ್ತೆ. ಸೊ ಈ ತರ ನಮ್ಗೆ ಒಂದೊಂದ್ಸ ಬಹಳ ಕಷ್ಟಗಳಿರುತ್ತೆ. ಅಂಡ್ ಅದು ವಾಟರ್ ಫಾಲ್ ಮೇಲೆ ಇತ್ತು. ಸೊ ಎಲ್ಲ ನಾವು ಅಷ್ಟು ಜನ ಎದ್ದು ಬಿದ್ದು, ನಮ್ಮ ಫೋನ್ಗಳು ಬಿದ್ದು, ನಾವು ಬಿದ್ದು. ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ದಟ್ ಶೂಟ್.
1: ಸೊ ಒನ್ ಡೇ ಯು ಹ್ಯಾವ್ ಟು ವೇಟ್ ಫಾರ್ ದಟ್ ಒನ್ ಡೇ.
0: ಇಟ್ ಕುಡ್ ಬಿ ಎನಿ ಡೇ. ಈ ಸ್ಟ್ರೀಮ್ ಅಲ್ಲಿ ಬರುತ್ತಾ ಇಲ್ಲ ಆ ಸ್ಟ್ರೀಮ್ ಅಲ್ಲಿ ಬರುತ್ತಾ ಇಲ್ಲ ಎರಡರಲ್ಲೂ ಒಟ್ಟಿಗೆ

0: ಪ್ಲೇಸಲ್ಲಿರೋದು ಅದು?
1: ಇಲ್ಲ, ಇವಾಗ ಇದಿಷ್ಟು ಕೇರಳ ಅಂತ ಇಟ್ಕೊಳ್ಳಿ, ಇಲ್ಲಿ ಬರ್ಬೋದು, ಅಲ್ಲೂ ಬರ್ಬೋದು, ಎಲ್ಲಾ ಕಡೆ ಒಂದೇ ಸಮಯದಲ್ಲಿ ಇರೋದಕ್ಕೆ ಆಗೋದಿಲ್ಲ. ಸೊ ಇಲ್ಲೊಂದಷ್ಟು ಜನ ರಿಸರ್ಚರ್ಸ್ ಇರ್ತಾರೆ, ಅಲ್ಲೊಂದಷ್ಟು ಜನ ಇರ್ತಾರೆ, ಎಲ್ಲಾರು ಕಾಯ್ತಾ ಇರ್ತೀವಿ. ನಮ್ಮ ಅದೃಷ್ಟ ಇಲ್ಲಿ ಬಂತು ಅಂದ್ರೆ ಓಕೆ, ಇಲ್ಲ ಅಂದ್ರೆ ಓ ಅಲ್ಲಿ ಬರೋ ಸಾಧ್ಯತೆ ಇದೆ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ನಮಗೆ ಹೇಳ್ತಾರೆ, ನಾವು ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗ್ತೀವಿ, ಕಾಯ್ಬೇಕು. ವೆರಿ ಚಾಲೆಂಜಿಂಗ್. ನಾವು ಹೆಂಗಸರು ನಮ್ದು
2: ಕಂಫರ್ಟ್ ಝೋನ್
1: ಬಿಟ್ಟು ಆಚೆ ಬರಬೇಕು. ಅಂಡ್ ಎಲ್ಲ ಏನ್ ಮಾಡೋದಕ್ಕೂ ನಮ್ಗೆ ಒಂದು ಧೈರ್ಯ ಇರಬೇಕು ಅಂತ ನನಗೆ. ಇವಾಗ ಹುಡುಗಿರಿಗೆ ಏನೇ ಆದ್ರೂ ಇದ್ ಮಾಡಬಹುದಾ ಅನ್ನೋ ಆ ಕಾನ್ಫಿಡೆನ್ಸ್ ಯಾವಾಗ್ಲೂ ಇರ್ಲೇಬೇಕು ಅಂತ ನಾನು ಹೇಳ್ತೀನಿ. ಅಂಡ್ ಆಲ್ಸೋ ಫಿಸಿಕಲಿ ಐ ಥಿಂಕ್ ವಿ ನೀಡ್ ಟು ವರ್ಕ್ ಆನ್ ಆರ್ ಸೆಲ್ಸ್ ಅಂಡ್ ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್. ಯಾಕಂದ್ರೆ ನನ್ನ ಕೆಲಸದಲ್ಲಿ ಇವಾಗ ನಾನು ಮುಂಚೆ ಫಿಟ್ನೆಸ್ ಬಗ್ಗೆ ಅಷ್ಟು ಗಮನ ಕೊಡ್ತಾ ಇರಲಿಲ್ಲ, ಸ್ಕೂಲಲ್ಲಿ ಇದ್ದಾಗ ಆಗಲಿ ಅಂತ ನಾನೇನು ಸ್ಪೋರ್ಟ್ಸ್ನಲ್ಲಿ ಇರಲಿಲ್ಲ. ಬಟ್ ಈ ಕೆಲ್ಸಕ್ಕೆ ಬಂದ್ಮೇಲೆ ಇವಾಗ ಒಂದು ಕ್ಯಾಮ್ರಾ ಆ್ಯಂಡ್ ಟ್ರೈಪಾಡ್ ಸಮಟೈಮ್ಸ್ ಟುಗೆದರ್ ಅದೊಂದು 15 kg ಇರ್ಬೋದು, 30 kg. ಸೊ ಅದನ್ನು ನಾನು ಎತ್ಕೊಂಡು ಓಡಾಡಬೇಕು ಅಂತಂದರೆ ಫಿಸಿಕಲಿ ಐ ನೀಡ್ ಟು ಬಿ ಫಿಟ್. ಸೊ ದಟ್ ಈಸ್ ಸಮಥಿಂಗ್ ಐ ಥಿಂಕ್ ಆಲ್ ವಿಮೆನ್ ನೀಡ್ ಟು ಫೋಕಸ್ ಆನ್ ಫ್ರಮ್ ಅ ಯಂಗ್ ಏಜ್.
2: ಈಗ ಪರ್ಸನಲ್ ಲೈಫ್ ಆ್ಯಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋಕ್ಕೆ ನಿಮಗೆ ಟೈಮ್ ಸಿಗುತ್ತೆ? ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನೀವು ಹೊರಗಡೆ ಇರ್ತೀರಾ, ಕಾಡುಗಳಲ್ಲಿ ಇರ್ತೀರಾ, ಹೆಲ್ತ್ ಹದಗೆಟ್ಟರೆ ಅವಾಗ ಏನು ವ್ಯವಸ್ಥೆ ಮಾಡ್ಕೋತೀರಾ?
1: ಅದನ್ನ ಬ್ಯಾಲೆನ್ಸ್ ಮಾಡಲೇಬೇಕಾಗತ್ತೆ. ನಂದು ಶೆಡ್ಯೂಲ್ ನೋಡಿಕೊಂಡು ಇವಾಗ ಈ ಅಕಸ್ಮಾತಾಗಿ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂತಂದರೆ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಯು ಆರ್ ಬೆಡ್ ರಿಡನ್, ಈಗ ಒಂದು ಸರ್ಜರಿ ಆಯಿತು ಯಾವಾಗಲೂ, ನಾನು ಏನು ಮಾಡೋಕ್ಕಾಗಲ್ಲ ಅವಾಗ. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಸೊ ಐ ಥಿಂಕ್ ಆ ಬ್ಯಾಲೆನ್ಸ್ ನಾವು ಮಾಡಲೇಬೇಕಾಗತ್ತೆ. ಬಟ್ ಸಮಟೈಮ್ಸ್ ಮಾನ್ಸೂನಲ್ಲಿ ಇವಾಗ ಒಂದು ಸೀಕ್ವೆನ್ಸ್ ನಡೀತಾ ಇದೆ ಅಂತಂದರೆ ನಾನು ಆ ಟೈಮ್ನಲ್ಲಿ ಇರಲೇಬೇಕಾಗತ್ತೆ. ಸೊ ಸಮಟೈಮ್ಸ್ ಇಟ್ಸ್ ವೆರಿ ಡಿಮ್ಯಾಂಡಿಂಗ್. ಹಾಗೆ ನೋಡೋಕ್ಕೆ ಹೋದರೆ ನಿಮ್ಗೆ ಇವಾಗ ಮಾಡಬೇಕು ಅಂತಂದರೆ ಈಗ ಅಲ್ಲಿ ಯಾವುದೋ ಒಂದು ಕೃಷ್ಣಮೃಗದ ಏನೋ ನಡೀತಾ ಇದೆ ಅಂತಂದರೆ ಈಗ ಹೋಗ್ಬೇಕಂದ್ರೆ ನಾನು ಈಗ ಹೋಗ್ಲೇಬೇಕಾಗತ್ತೆ.
2: ಕರೆಕ್ಟ್.
1: ಆ ಥರ ಸಮಟೈಮ್ಸ್ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಐ ಥಿಂಕ್ ದಟ್ಸ್ ದ ಫನ್ ಆಫ್ ದಿಸ್ ಪ್ರೊಫೆಷನ್, ಫಿಲ್ಮಿಂಗ್ ದ ಪರ್ಪಲ್ ಫ್ರಾಗ್.
2: ಅದರ್ವೈಸ್ ನೀವು ಇವಾಗ ಫಾರೆಸ್ಟ್ ಅಲ್ಲಿ ಟ್ರಾವೆಲ್ ಮಾಡಬೇಕು, ಪರ್ಸನಲಿ ನಿಮಗೆ ಅದು ಒಂದು ಅಪಾಯದ ಪರಿಸ್ಥಿತಿಗಳು ಬರೋ ಇದೂ ಇದೆಯಲ್ಲ?
1: ಪ್ರಾಣಿಗಳ ಜೊತೆ ಖಂಡಿತ ಇಲ್ಲ, ಯಾಕೆಂದ್ರೆ ನಮ್ ಡಿಸ್ಟೆನ್ಸ್ ನಾವು ಮೇಂಟೈನ್ ಮಾಡಿದ್ರೆ ಪ್ರಾಣಿಗಳ ಜೊತೆ ನಮ್ಗೆ ಏನು ಆ ತರ ತೊಂದರೆ ಇರಲ್ಲ. ಅಫ್ಕೋರ್ಸ್ ರಾತ್ರಿ ಹೊತ್ತು ಹಾವುಗಳದ್ದು ಹುಷಾರಾಗಿರ್ಬೇಕು, ಅಪ್ರಾಪ್ರಿಯೇಟ್ ಫುಟ್ ವೇರ್ ಹಾಕೊಂಡು ಓಡಾಡ್ಬೇಕು. ಅದ್ ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಆನೆ ಮರಿ ಜೊತೆ ಇದ್ರೆ ಅಂಡ್ ನಾವು ಅದಕ್ಕೆ ಬಹಳ ಹತ್ರ ಹೋದ್ರೆ ಆಗ ಅದಕ್ಕೆ ಕೋಪ ಬರುತ್ತೆ, ಅದು ಚಾರ್ಜ್ ಮಾಡುತ್ತೆ. ಅಥವಾ ಕರಡಿಗಳಿಗೆ ಕಾಣಿಸಲ್ಲ ಸರಿಗೆ, ದೇ ಕೆನ್ ಓನ್ಲಿ ದೇ ಕೆನ್ ಸ್ಮೆಲ್ ವೆಲ್ ಬಟ್ ದೇ ಕೆನ್ ನಾಟ್ ಸಿ.
2: ಈಗ ಯೂಶ್ವಲಿ ಲೈಕ್ ವಿ ವಿಮೆನ್ ಒಂದು ಪ್ರೊಟೆಕ್ಟಿವ್ ನೇಚರ್ ಇರುವಂತವರಲ್ವಾ, ನಮ್ಮ ಮಕ್ಕಳಿಗಾಗ್ಲಿ ಅಥವಾ ನಮ್ಮ ತಿಂಗ್ಸಿಗಾಗ್ಲಿ ಎಲ್ಲದಕ್ಕೂ. ಸೊ ಸಂರಕ್ಷಣೆಯ ಕ್ಷೇತ್ರದಲ್ಲಿ ಮಹಿಳೆಯರ ಪಾತ್ರವನ್ನು ನೀವು ಹೇಗೆ ವಿವರಿಸ್ತೀರಾ ಸುಗಂಧಿ ಅವರು? ಯು ವಿಲ್ ಟೇಕ್ ಇಟ್ ಅನ್ ಇಮೋಷನಲ್ ನೋಟ್ ಇವಾಗ ಇದು ಮಾಡುವಾಗ ಅಥವಾ ಲೈಕ್ ಪ್ರಾಕ್ಟಿಕಲಿ ಯು ವಿಲ್ ಡೀಲ್ ವಿತ್ ದಟ್?
1: ನೀವು ನನ್ನನ್ನು ಕೇಳಿದ್ರೆ ಪರ್ಸ್ನಲಿ ನಾನು ಪ್ರಾಕ್ಟಿಕಲ್ ಆಗಿ ತೊಗೊಳ್ತೀನಿ. ನಂದು ಆ ಲೆವೆಲ್ ಆಫ್ ಇಮೋಷನ್ ನಾನು ಹೋಗಲ್ಲ, ಯಾಕೆಂದ್ರೆ ಇದು ಯು ಹ್ಯಾವ್ ಟು ಡೀಲ್ ವಿತ್ ಇಟ್ ಪ್ರಾಕ್ಟಿಕಲಿ. ಬಟ್ ನೀವು ನಿಮಗೆ ಹೆಂಗಸರಿಂದ ಬರೋ ಒಂದು ದೃಷ್ಟಿಕೋನನೇ ಬೇರೆ ಇರುತ್ತೆ. ಎಲ್ಲರನ್ನು ಕನ್ಸಿಡರ್ ಮಾಡಿಕೊಂಡು ನಾವು ಈ ಥರ ಮಾಡಿದ್ರೆ ಇನ್ನೊಬ್ರಿಗೆ ತೊಂದರೆ ಆಗುತ್ತಾ ಅಥವಾ ಇನ್ನೊಂದು ಪ್ರಾಣಿಗೆ ತೊಂದರೆ ಆಗುತ್ತಾ, ಅದು ನಮಗೆ ಆಟೋಮ್ಯಾಟಿಕಲಿ ನಾವು ಯೋಚನೆ ಮಾಡೇ ಮಾಡ್ತೀವಿ. ಸೊ ಅದು ಖಂಡಿತ ಬರುತ್ತೆ. ಈವನ್ ವಿತೌಟ್ ಇಮೋಷನ್ ವಿ ವಿಲ್ ಆಲ್ವೇಸ್ ಕನ್ಸಿಡರ್ ಎವ್ರಿಬಡಿ.
2: ಎಸ್. ನೆಕ್ಸ್ಟ್ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಯೋಜನೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ನೀಡೋದಾದ್ರೆ,
1: ಈಗ ಇನ್ನೊಂದಷ್ಟು ಐಡಿಯಾಗಳು ನಾವು ಡೆವಲಪ್ ಮಾಡ್ತಾ ಇದೀವಿ. ವಿ ಆರ್ ಲುಕಿಂಗ್ ಫಾರ್ ಫಂಡಿಂಗ್ ಅಂಡ್ ಟ್ರೈ ಟು ಗೆಟ್ ದೋಸ್ ಐಡಿಯಾಸ್ ಇನ್ ಪ್ಲೇಸ್. ಈಗ ಅಟ್ ದ ಮೊಮೆಂಟ್ ನಾವು ತಿರುಪತಿಯಲ್ಲಿ ಕೆಲಸ ಮಾಡ್ತಾ ಇದೀವಿ. ಅಲ್ಲಿ ಮನುಷ್ಯರು ಮತ್ತೆ ಆನೆಗಳ ಮಧ್ಯ ಸಂಘರ್ಷ ನಡೀತಾ ಇದೆ ಅಲ್ಲಿ. ಸೊ ಅದ್ರ ಬಗ್ಗೆ ಒಂದು ಕಿರುಚಿತ್ರ ಮಾಡ್ತಾ ಇದೀವಿ, ಇವಾಗ ಇನ್ ಪ್ರೊಡಕ್ಷನ್. ಅದು ಪ್ರಾಬಬ್ಲಿ ಇನ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಇಟ್ ವಿಲ್ ಬಿ ಔಟ್.
2: ಓಕೆ. ಸೊ ಒಂದು ಚಿತ್ರ ಪ್ರೊಡ್ಯೂಸ್ ಮಾಡ್ಬೇಕು, ದಟ್ ಶುಡ್ ಬಿ ಔಟ್ ಅಂದ್ರೆ ಎಷ್ಟು ದಿನ ಕೆಲಸ ಮಾಡ್ಬೇಕಾಗತ್ತೆ ಸುಗಂಧಿ ಅವರೇ?
1: ಈ ಕೆಲವು ಇವಾಗ ನನ್ನ ಸೀಕ್ವೆನ್ಸಸ್ ಹೇಳಿದ್ನಲ್ಲ, ಅವ ಅಂಥದ್ದಾದ್ರೆ ನಮ್ಗೆ ಒಂದೊಂದ್ಸತಿ ಒಂದ್ 3-4 ವಾರ ಅಷ್ಟರಲ್ಲೇ ನಾವು ಫಿಲ್ಮಿಂಗ್ ಮುಗಿಸ್ಬೇಕಾಗತ್ತೆ. ಈಗ ನಾ ಮಾಡ್ತಾ ಇರೋ ಕೆಲಸ ಇಟ್ ಇನ್ವಾಲ್ವ್ಸ್ ರಿಸರ್ಚ್ ಆಲ್ಸೋ. ಸೊ ಇಟ್ ಕೆನ್ ಟೇಕ್ ಮೆನಿ ಮಂತ್ಸ್ ಆರ್ ಇವನ್ ಅ ಇಯರ್ ಆರ್ ಮೋರ್.
2: ಸೊ ನೀವು ಸ್ಥಳೀಯ ಸಮುದಾಯಗಳ ಬಗ್ಗೆ ನೀವು ಯು ಹ್ಯಾವ್ ಟು ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್ ಅಲ್ವಾ, ಯಾವ್ದಾದ್ರು ಪ್ರದೇಶಕ್ಕೆ ಹೋಗಿ ಕೆಲಸ ಮಾಡ್ಬೇಕಾದ್ರೆ. ಸೊ ಅವರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಇವಾಗ ಬಯೋಡೈವರ್ಸಿಟಿ ಕನ್ಸರ್ವೇಷನ್ಗೆ ಎಲ್ಲ, ಅವ್ರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ ಅನ್ಸುತ್ತೆ?
1: ಬಹಳ ಮುಖ್ಯ. ಯಾಕೆಂದ್ರೆ ನಾವು ಹೋಗಿ ಇವಾಗ ನಾನು ಇಲ್ಲಿ ಇದ್ಕೊಂಡು ಸಿಟಿಯಲ್ಲಿ ಇದ್ಕೊಂಡು ನಾನು ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ, ನನಗೆ ಎಲ್ಲ ಗೊತ್ತು ಅಂತ ಹೇಳೋದು ತಪ್ಪು. ಸೊ ಅವರಿಗೆ ಅವ್ರ ಪ್ರದೇಶ

0: ಗೊತ್ತಿರುತ್ತೆ. ಇವಾಗ ನಾನು
1: ಎಕ್ಸಾಕ್ಟ್ಲಿ.
0: ನೀರ್ನಾಯಿ ಮೇಲೆ ಕೆಲಸ ಮಾಡಿದಾಗ ನಮ್ಮ ಜೊತೆ ಒಬ್ಬ ಮೀನುಗಾರ ಪ್ರತಿದಿನ ನಮ್ಮ ಜೊತೆ ಕೆಲಸ ಮಾಡಿ ನಮ್ಮ ಚಿತ್ರದಲ್ಲೂ ಹೀಸ್ ಫೀಚರ್ಡ್ ಇನ್ ಅವರ್ ಫಿಲ್ಮ್. ಸೊ ಅವರಿಗೆ ಅವ್ರ ನದಿ ಅವ್ರ ಮರಗಳು ಎಲ್ಲ ಗೊತ್ತಿರುತ್ತೆ. ಸೊ ಅವ್ರ ಪಾತ್ರ ಬಹಳ ಮುಖ್ಯ. ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್ ಫಾರ್ ದೇರ್ ಸಪೋರ್ಟ್ ಅಂಡ್ ನಾಲೆಡ್ಜ್.
1: ಓಕೆ, ವನ್ಯಜೀವಿ ಛಾಯಾಗ್ರಹಣ ಅಥವಾ ಚಿತ್ರ ಫಿಲ್ಮ್ ಪ್ರೊಡಕ್ಷನ್ ವೈಲ್ಡ್ ಲೈಫ್ ಅಲ್ಲಿ ಪ್ರೊಫೆಷನ್ ಆಗಿ ತಗೋಬೇಕು ಅಂತ ಅನ್ಕೊಳ್ಳೋ ಯಂಗ್ ಜನರೇಷನ್ ಗೆ ನಿಮ್ಮ ಸಲಹೆ ಏನು?
0: ನಾನು ಹೇಳೋದೇನಂದ್ರೆ ನಮ್ಮ ಸುತ್ತಮುತ್ತ ಇರೋ ವನ್ಯಜೀವಿಗಳನ್ನ, ಒಂದು ಇರುವೆಯಿಂದ ಹಿಡಿದು ಹಕ್ಕಿ ಇರ್ಬೋದು ಚಿಟ್ಟೆ, ಅದನ್ನ ಫಸ್ಟ್ ನೋಡಕ್ಕೆ ಕಲ್ತ್ಕೊಳ್ಬೇಕು ನಾವು. ಒನ್ಸ್ ವಿ ಸ್ಟಾರ್ಟ್ ಲರ್ನಿಂಗ್ ಅಬೌಟ್ ನೇಚರ್ ದೆನ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಟು ಫಿಲ್ಮ್ ದೆಮ್. ಸೊ ಅದ್ರ ಬಗ್ಗೆ ಒಂದು ಪ್ರೀತಿ ಒಂದು ಕುತೂಹಲ, ಅದು ಫಸ್ಟ್ ಸ್ಟೆಪ್ ಅಂತ ನಾನು ಹೇಳೋದು.
1: ವನ್ಯಜೀವಿ ಸಂರಕ್ಷಣೆ ಒಂದು ಕೇವಲ ಒಂದು ವೃತ್ತಿಯಾಗಿ ನೋಡದೆ ಅದೊಂದು ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ನೋಡೋ ಸಂದರ್ಭ ಅನ್ಸತ್ತೆ ಇದು ಅಲ್ವಾ?
0: ಹೌದು, ಖಂಡಿತ
1: ಅಲ್ವಾ. ಸೊ ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀರಾ ಸುಗಂಧಿ ಅವರೇ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು. ಧನ್ಯವಾದಗಳು ನಿಮಗೂ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:31.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್.

ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 12:35 ಭಕ್ತಿಗೀತೆಗಳು ಲತಾ ಜಹಗೀರ್ದಾರ್ ಅವರಿಂದ. 12:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೊಳ್ಳೇಗಾಲ ಜೈ ಭೀಮ್ನಗರದ ಕೆ ಗೌರಮ್ಮ ಮತ್ತು ಸಂಗಡಿಗರಿಂದ ಸರಸ್ವತಿ ಹಾಡು. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆ ಕುರಿತು ಮಾಹಿತಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಅಂಬಿಕಾ ಕೆ ರಾಮ್ ಅವರಿಂದ. 12:30 ಹಾಗೂ 5:05 ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳು. 2:40 ಕನ್ನಡ ಚಲನಚಿತ್ರ ಧ್ವನಿವಾಹಿನಿ ಈ ಜೀವ ನಿನಗಾಗಿ. 3:40 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ವಿ ಷಣ್ಮುಖಪ್ರಿಯ ಮತ್ತು ವಿ ಹರಿಪ್ರಿಯ ಅವರ ಯುಗಳ ಹಾಡುಗಾರಿಕೆ.

ಇನ್ನು ಸಂಜೆ 6:10 ಕಸ್ತೂರಿ ಮಾತ್ರೆ. ವಾರಕ್ಕೊಂದು ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ. ರಚನೆ BS ರಾಜಾರಾಮ್, ಪ್ರಸ್ತುತಿ ಉಮೇಶ್ SS. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಿಜ್ಞಾನದ ಮುನ್ನಡೆ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ, ಮಾವು ಬೇಸಾಯ ಹಾಗೂ ಮಾರಾಟ. ಈ ಕುರಿತು ಯಳಂದೂರು ತಾಲೂಕು ಕೆಸ್ತೂರು ಗ್ರಾಮದ ಬಿ ಸಿದ್ದರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ಮೈಸೂರು. 7:45 ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ. ಮಾತನಾಡುತ್ತಾರೆ ರವಿ NC. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ ರಾಜ್ಯವ್ಯಾಪಿ ಜಾಲದಲ್ಲಿ. 8:00 ಫಸ್ಟ್ ಫಿಲ್ಮ್, ಪ್ರಸ್ತುತಿ ಎಸ್ ಶ್ರೀಮಾನ್. 8:30 ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:00

ಮೂವತ್ತು ನಿಮಿಷಕ್ಕೆ ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕ, 10 ಗಂಟೆಗೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲೇ ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಕುಮಾರ್ ಮರಡೂರ್ ಅವರಿಂದ ಗಾಯನವನ್ನು ಕೇಳಬಹುದು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇದುವರೆಗೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಸಮಯ ಆಗ್ತಾ ಇದೆ 12:35. ಈಗ ಲತಾ ಜಹಗೀರ್ದಾರ್ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳೋಣ. ಮೊದಲಿಗೆ ಅಖಂಡೇಶ್ವರ ಅವರ ಸಾಹಿತ್ಯವಿರುವ ಎಲ್ಲಿ ನೋಡಿದಡಲ್ಲಿ ನೀನೇ ದೇವ, ಎಲ್ಲಿ ಮುಟ್ಟಿದಡಲ್ಲಿ ನೀನೇ ದೇವ

ಕಾರ್ಯಕ್ರಮದ ಕೊನೆಯದಾಗಿ, ಎಂಥ ಬಲವಂತನೋ ಕುಂತಿಯ ಸಂಜಾತನೋ ಭಾರತೀಗೆ ಕಾಂತನೋ ನಿತ್ಯ ಶ್ರೀಮಂತನೋ, ಪುರಂದರದಾಸರ ಒಂದು ಕೃತಿ.

0: ಇದುವರೆಗೆ ಲತಾ ಜಹಗೀರ್ದಾರ್ ಅವರು ಹಾಡಿದ್ದ ಭಕ್ತಿಗೀತೆಗಳನ್ನು ಕೇಳಿದಿರಿ. ಪ್ರಿಯ ಕೇಳುಗರೆ, ನೀವು ಕೇಳ್ತಾ ಇರೋದು ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮಗಳನ್ನು. FM 100.6 ಕಂಪನಗಳಲ್ಲಿ ಸಮಯ 12:45 ಆಗ್ತಾ ಇದೆ. ಇನ್ನು ಮುಂದೆ ಜನಪದ ಸಂಗೀತವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಕೊಳ್ಳೇಗಾಲ ಜೈ ಭೀಮ್ ನಗರದ ಕೆ ಗೌರಮ್ಮ ಮತ್ತು ಸಂಗಡಿಗರಿಂದ ಸರಸ್ವತಿ ಹಾಡು.
1: ಕೇಳುಗರಿಗೆಲ್ಲ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಸರಸ್ವತಿ ಹಾಡು. ಈ ಗೀತೆಯನ್ನ ಹಾಡ್ತಾ ಇದ್ದಾರೆ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಭೀಮ್ನಗರದ ಕೆ ಗೌರಮ್ಮ, ಭಾಗ್ಯಮ್ಮ ಹಾಗೂ ಚೆನ್ನಾಜಮ್ಮ.

ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಭೀಮ್ನಗರದ ಕೆ ಗೌರಮ್ಮ, ಭಾಗ್ಯಮ್ಮ ಹಾಗೂ ಚೆನ್ನಾಜಮ್ಮ ಅವರು ಹಾಡಿದ ಸರಸ್ವತಿ ಹಾಡು ಕೇಳಿದಿರಿ. ಇಲ್ಲಿಗೆ ಜನಪದ ಸಂಗೀತ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸರಸ್ವತಿ ಹಾಡು, ಮಾರಮ್ಮನ ಹಾಡುಗಳನ್ನು ಹಾಡಿದವರು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಭೀಮ್ನಗರದ ಕೆ ಗೌರಮ್ಮ, ಭಾಗ್ಯಮ್ಮ ಹಾಗೂ ಚೆನ್ನಾಜಮ್ಮ.

0: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಧನಧಾನ್ಯ ಕೃಷಿ ಯೋಜನೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
1: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಇತ್ತೀಚೆಗೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ದೆಹಲಿಯಲ್ಲಿ ನಡೆದ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆಯ ವಿಶೇಷ ಕಾರ್ಯಕ್ರಮವೊಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ತರಬೇಕು, ರೈತರ ಕಲ್ಯಾಣವನ್ನ ಮಾಡಬೇಕು ಅನ್ನುವಂತಹ ಗುರಿಯನ್ನ ಇಟ್ಟುಕೊಂಡು 35,440 ಕೋಟಿ ರೂಪಾಯಿ ವೆಚ್ಚದ ಎರಡು ಮಹತ್ವದ ಕೃಷಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಿದ್ರು. ಗ್ರಾಮೀಣ ಮೂಲ ಸೌಕರ್ಯವನ್ನ ಪಡಿಸುವ ನಿಟ್ಟಿನಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಲಿವೆ. ಇವುಗಳಲ್ಲಿ ಮೊದಲ ಯೋಜನೆಯಾದ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆಯ ಕುರಿತು ಒಂದಷ್ಟು ಮಾಹಿತಿಯನ್ನು ಇವತ್ತು ತಿಳಿದುಕೊಳ್ಳೋಣ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕೃಷಿ ಯೋಜನೆ. ಇದು ದೇಶಾದ್ಯಂತ ಕಡಿಮೆ ಕೃಷಿ ಉತ್ಪಾದನೆಯ 100 ಜಿಲ್ಲೆಗಳಲ್ಲಿ ರೈತರ ಆದಾಯವನ್ನ ಹೆಚ್ಚಿಸುವ ಗುರಿಯನ್ನು ಇಟ್ಟುಕೊಂಡು ಈ ಯೋಜನೆಯನ್ನ ಆರಂಭ ಮಾಡಲಾಗಿದೆ. 2025-26 ಕೇಂದ್ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಯೋಜನೆಯನ್ನ ಘೋಷಣೆ ಮಾಡಿದ್ರು. ಇತ್ತೀಚೆಗೆ ಪ್ರಧಾನಿ ಮೋದಿ ಅವರು ಇದಕ್ಕೆ ಅಧಿಕೃತವಾದ ಚಾಲನೆಯನ್ನ ನೀಡಿದ್ದಾರೆ. ಚಾಲನೆಯ ಅಂದಿನ ಕಾರ್ಯಕ್ರಮದಲ್ಲಿ ರೈತರ ಜೊತೆ ಸಂವಾದವನ್ನ ನಡೆಸಿದಂತಹ ಪ್ರಧಾನಿ ಮೋದಿ ಅವರು ಇದನ್ನ ಆಕಾಂಕ್ಷ ಜಿಲ್ಲೆಗಳ ಕಾರ್ಯಕ್ರಮದಿಂದ ಪ್ರೇರಣೆಯನ್ನ ಪಡೆದು ಯೋಜನೆಗಳನ್ನ ಜಾರಿಗೊಳಿಸಿದ್ದೇವೆ ಅಂತ ಹೇಳಿದ್ದಾರೆ. ಇದನ್ನ 2025 ಅಂದ್ರೆ ಇದೇ ವರ್ಷದ ಜುಲೈನಲ್ಲಿ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿತ್ತು ಈ ಯೋಜನೆಗೆ. ಅದೇ ವರ್ಷ ರಬಿ ಮೌಲ್ಯಮಾಪನ ಕಾಲದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. 2030-31 ಅಂದ್ರೆ ಒಟ್ಟು 6 ವರ್ಷಗಳ ಕಾಲ ಈ ಯೋಜನೆಯನ್ನ ಜಾರಿಗೊಳಿಸುವ ಗುರಿಯನ್ನ ಹಾಕಿಕೊಳ್ಳಲಾಗಿದೆ. ಈ ಯೋಜನೆಗೆ ಕೇಂದ್ರ ಸರ್ಕಾರ ಒಟ್ಟು 24,000 ಕೋಟಿ ರೂಪಾಯಿಯನ್ನ ಮೀಸಲಾಗಿಟ್ಟಿದೆ. ಈ ಯೋಜನೆಯಿಂದ ದೇಶದ ಸುಮಾರು 1,75,00,000 ರೈತರು ಪ್ರಯೋಜನವನ್ನ ಪಡೆಯಲಿಕ್ಕಿದ್ದಾರೆ. ಹಾಗಾದ್ರೆ ಏನು ಈ ಯೋಜನೆ, ಇದರ ಉದ್ದೇಶಗಳೇನು, ಗುರಿ ಏನು, ಯಾರೆಲ್ಲ ಇದರ ಫಲಾನುಭವಿಗಳು ತಿಳಿದುಕೊಳ್ಳೋಣ. ದೇಶದ ಕಡಿಮೆ ಉತ್ಪಾದಕತೆಯನ್ನು ಹೊಂದಿದಂತಹ 100 ಜಿಲ್ಲೆಗಳಲ್ಲಿ ಕೃಷಿಯ ಅಭಿವೃದ್ಧಿಯನ್ನ ಮಾಡುವ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ. ಆ ಎಲ್ಲ ಆಯ್ಕೆಯಾದ 100 ಜಿಲ್ಲೆಗಳಲ್ಲಿ ಅಲ್ಲಿಯ ಬೆಳೆಗಳ ವೈವಿಧ್ಯತೆಯನ್ನ ಹೆಚ್ಚಿಸೋದು, ಇಳುವರಿಯನ್ನ ಹೆಚ್ಚಳ ಮಾಡೋದು, ಸುಸ್ಥಿರ ಕೃಷಿ ಪದ್ಧತಿಗಳನ್ನ ಅಳವಡಿಸೋದು, ರೈತರಿಗೆ ಸಾಂಸ್ಥಿಕವಾದಂತಹ ಸಾಲ, ಇಂಧನಕ್ಕೆ ಸಹಾಯ, ಆಧುನಿಕ ತಂತ್ರಜ್ಞಾನ, ಸಬ್ಸಿಡಿ, ಹೀಗೆ ಕಡಿಮೆ ಬೆಲೆಯಲ್ಲಿ ಬೀಜಗಳನ್ನ ಅವರಿಗೆ ಒದಗಿಸಿಕೊಡೋದು, ಗೊಬ್ಬರವನ್ನು ಒದಗಿಸಿಕೊಡೋದು, ಈ ರೀತಿಯಾಗಿ ರೈತರಿಗೆ ನೆರವನ್ನ ಕಲ್ಪಿಸುವ ಮೂಲಕ ಆಯಾ ಜಿಲ್ಲೆಗಳ ಕೃಷಿಯನ್ನ ಅಭಿವೃದ್ಧಿಪಡಿಸುವ ಮಹತ್ವದ ಗುರಿಯನ್ನ ಈ ಯೋಜನೆ ಇಟ್ಟುಕೊಂಡಿದೆ. ರೈತರಿಗೆ ಅವರ ಆದಾಯವನ್ನ ದ್ವಿಗುಣಗೊಳಿಸುವುದು, ಆ ಮೂಲಕ ಇಡೀ ದೇಶದ ಸ್ವಾವಲಂಬನೆಯನ್ನ, ಆತ್ಮನಿರ್ಭರತೆಯನ್ನ ಮತ್ತಷ್ಟು ಬಲಪಡಿಸುವ ಗುರಿಯನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂದಿದೆ. ಹಾಗಾದ್ರೆ ಈ ಯೋಜನೆಯ ಮುಖ್ಯ ಫಲಾನುಭವಿಗಳು ಯಾರು ಅಂದ್ರೆ, ಕೇಂದ್ರ ಸರ್ಕಾರ ಯಾವ 100 ಜಿಲ್ಲೆಗಳನ್ನ ದೇಶದಲ್ಲಿ ಆಯ್ಕೆ ಮಾಡಿರುತ್ತೋ ಆ ಜಿಲ್ಲೆಗಳ ರೈತರು ಇದರ ಫಲಾನುಭವಿಗಳಾಗಿರ್ತಾರೆ. ಅಂದ್ರೆ ಸುಮಾರು 1,75,00,000 ರೈತರು ಅವರ ಕುಟುಂಬಗಳು ಈ ಯೋಜನೆಯ ಲಾಭವನ್ನ ಪಡಿಬಹುದು. ಆಯಾ ಜಿಲ್ಲೆಗಳಲ್ಲಿ ಅಂದ್ರೆ ಕೇಂದ್ರ ಸರ್ಕಾರ ಆಯ್ಕೆ ಮಾಡಿರುವಂತಹ ಜಿಲ್ಲೆಗಳಲ್ಲಿ ವಾಸಿಸುತ್ತಿರುವಂತಹ ರೈತರು ಮಾತ್ರ ಈ ಯೋಜನೆಯ ಫಲಾನುಭವಿಗಳಾಗಲಿಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ. ಬಿಹಾರ, ಉತ್ತರ ಪ್ರದೇಶ, ಒಡಿಶಾ, ರಾಜಸ್ಥಾನದ ಕೆಲವು ಜಿಲ್ಲೆಗಳು ಇವತ್ತಿಗೂ ತೀರಾ ಹಿಂದುಳಿದ ಜಿಲ್ಲೆಗಳಾಗಿ ಉಳಿದುಕೊಂಡಿವೆ. ಅಲ್ಲಿ ನೀರಾವರಿಯ ಸಮಸ್ಯೆ, ರೈತರಿಗೆ ಆದಾಯದ ಕೊರತೆ, ಹವಾಮಾನ ವೈಪರೀತ್ಯ, ಬರಗಾಲ, ಈ ರೀತಿಯ ನಾನಾ ಕಾರಣಗಳಿಂದಾಗಿ ಆ ಎಲ್ಲ ಜಿಲ್ಲೆಗಳಲ್ಲಿ ಉತ್ಪಾದಕತೆ ತೀರಾ ಕಡಿಮೆ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಅಂತಹ ಜಿಲ್ಲೆಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲ ಈ ಯೋಜನೆಯನ್ನ ಜಾರಿಗೊಳಿಸಲಿಕ್ಕಾಗತ್ತೆ. ಈ ಯೋಜನೆಯನ್ನ ಕೇಂದ್ರ ಸರ್ಕಾರ ಆಯಾ ರಾಜ್ಯಗಳ ಸಹಭಾಗಿತ್ವದಲ್ಲಿ ಇದನ್ನ ಯೋಜನೆಯನ್ನ ಜಾರಿಗೊಳಿಸ್ತಾ ಇದೆ. ಈಗಾಗಲೇ ಇರುವಂತಹ ಕೇಂದ್ರ ಸರ್ಕಾರದ ಸುಮಾರು 11 ಇಲಾಖೆಗಳ ಮೂಲಕ ನಡೀತಾ ಇರುವಂತಹ 36 ಯೋಜನೆಗಳನ್ನ ಕೂಡ ಸಂಯೋಜನೆಯನ್ನ ಮಾಡಿ ಖಾಸಗಿ ಕ್ಷೇತ್ರದ ಸಹಭಾಗಿತ್ವವನ್ನು ಪಡೆದುಕೊಂಡು ಆಯಾ ರಾಜ್ಯ ಸರ್ಕಾರಗಳ ಸಹಕಾರ ಅಥವಾ ನೆರವಿನೊಂದಿಗೆ ಈ ಯೋಜನೆ

0: ಯನ್ನ ಜಾರಿಗೊಳಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ಈ ಯೋಜನೆಯ ಜಾರಿಗೆ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲೂ ಕೂಡ ನಾನಾ ಹಂತಗಳಲ್ಲಿ ಈ ಯೋಜನೆಯ ಜಾರಿಗೆ ಸರ್ಕಾರಗಳು ಕಾರ್ಯನಿರ್ವಹಿಸಲಿಕ್ಕಿದ್ದಾವೆ. ಉದಾಹರಣೆಗೆ ಪ್ರತಿ ಜಿಲ್ಲೆಯಲ್ಲಿ ಅಂದ್ರೆ ಆಯ್ಕೆಯಾದ 100 ಜಿಲ್ಲೆಗಳಲ್ಲಿ ಆಯಾ ಪ್ರತಿ ಜಿಲ್ಲೆಯಲ್ಲಿ ಧನಧಾನ್ಯ ಸಮಿತಿ ಅನ್ನುವಂತಹ ಒಂದು ರಚನೆ ಮಾಡ್ತಾ ಇದ್ದಾರೆ. ಆ ಜಿಲ್ಲೆಗಳಲ್ಲಿ ಯೋಜನೆ ಅನುಷ್ಠಾನ ಹೇಗೆ ಆಗ್ತಾ ಇದೆ, ಹೇಗಾಗಿದೆ, ಅಲ್ಲಿರುವ ಕುಂದುಕೊರತೆಗಳ ಏನು, ಯೋಜನೆಯ ಜಾರಿಗೆ ಯಾವೆಲ್ಲ ಸವಾಲುಗಳು ಉಂಟಾಗ್ತಾ ಇದ್ದಾವೆ, ರೈತರಿಗೆ ಸರಿಯಾಗಿ ಯೋಜನೆಯನ್ನ ತಲುಪಿಸ್ಲಿಕ್ಕೆ ಆಗ್ತಾ ಇದೆಯಾ ಇಲ್ವಾ, ರೈತರು ಅದರ ಪ್ರಯೋಜನವನ್ನ ಪಡೆದುಕೊಳ್ತಾ ಇದ್ದಾರಾ ಇಲ್ವಾ, ಅಥವಾ ಅದರ ಯೋಜನೆಯ ಉದ್ದೇಶ ಅಲ್ಲಿ ಸಾಕಾರ ಆಗ್ತಾ ಇದೆಯಾ ಇಲ್ವಾ ಎನ್ನುವಂತಹ ಮೇಲುಸ್ತುವಾರಿಯನ್ನ ನೋಡಿಕೊಳ್ಳಿಕ್ಕೆ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಧನಧಾನ್ಯ ಸಮಿತಿಯನ್ನ ರಚನೆ ಮಾಡ್ತಾ ಇದ್ದಾರೆ. ಹಾಗೆ ಯೋಜನೆಗಳ ಮೇಲ್ವಿಚಾರಣೆಯನ್ನ ನಡೆಸಲಿಕ್ಕೆ ರಾಜ್ಯ ಮಟ್ಟದಲ್ಲೂ ಕೂಡ ಸಮಿತಿಗಳನ್ನ ಸ್ಥಾಪನೆ ಮಾಡಲಾಗುತ್ತೆ. ಅದೇ ರೀತಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದ ಅಲ್ಲಿ ನಡೀತಾ ಇರುವಂತಹ ಚಟುವಟಿಕೆಗಳ ಮೇಲೆ ನಿಗಾ ಇಟ್ಟು ಪ್ರಗತಿಯನ್ನ ಪರಿಶೀಲನೆ ಮಾಡಲಿಕ್ಕೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಒಂದು ತಂಡ ಅಥವಾ ಸಮಿತಿಗಳು ಕೆಲಸವನ್ನ ಮಾಡ್ತವೆ. ಈ ಯೋಜನೆಯಿಂದ ರೈತರಿಗೆ ಯಾವೆಲ್ಲ ರೀತಿ ಪ್ರಯೋಜನಗಳು ಸಿಗ್ತವೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ರೈತರಿಗೆ ಬೇರೆ ಬೇರೆ ರೀತಿಯ ಆಯಾ ವಾತಾವರಣಕ್ಕೆ ಅಲ್ಲಿನ ಮಣ್ಣಿಗೆ ಅನುಗುಣವಾಗಿ ಅವರಿಗೆ ಬೀಜವನ್ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೀಡಲಿಕ್ಕೆ ಅಥವಾ ಸಬ್ಸಿಡಿಯ ಮೂಲಕ ಬೀಜವನ್ನು ನೀಡಲಿಕ್ಕೆ ಕೇಂದ್ರ ಸರ್ಕಾರ ಸಹಾಯವನ್ನ ಮಾಡುತ್ತೆ. ಹಾಗೆಯೇ ಕೃಷಿ ಕ್ಷೇತ್ರಕ್ಕೆ ಅಥವಾ ತಮ್ಮ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಲಿಕ್ಕೆ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ಗಳನ್ನ ನೀಡಲಿಕ್ಕೆ ಕೇಂದ್ರ ಸರ್ಕಾರ ಹಣಕಾಸಿನ ಸಹಾಯವನ್ನ ಮಾಡುತ್ತೆ. ಹಾಗೆ ಕೃಷಿಯ ಉತ್ಪಾದನೆಗೆ ಬೇಕಾದಂತಹ ಗೊಬ್ಬರಗಳನ್ನ ರೈತರಿಗೆ ಒದಗಿಸುವುದು, ಸಾಲ ನೀಡೋದು, ಸಬ್ಸಿಡಿಯನ್ನು ನೀಡೋದು, ಕೃಷಿ ಚಟುವಟಿಕೆಗೆ ಬೇಕಾದಂತಹ ಯಂತ್ರಗಳನ್ನ ಓಡಿಸ್ಲಿಕ್ಕೆ, ಇಂಧನಕ್ಕೆ ಸಹಾಯ ಮಾಡಲಿಕ್ಕೆ ಅಂತಾನೆ ಕೇಂದ್ರ ಸರ್ಕಾರ 27,000 ಕೋಟಿ ರೂಪಾಯಿಗಳನ್ನ ಮೀಸಲಾಗಿಟ್ಟಿದೆ. ಹೀಗೆ ನಾನಾ ರೀತಿಯಲ್ಲಿ ರೈತರಿಗೆ ಬೆಳೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆಯನ್ನ ಮಾಡಲಿಕ್ಕೆ, ಕೃಷಿಯನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ, ತಮ್ಮ ಆದಾಯವನ್ನ ಹೆಚ್ಚಳ ಮಾಡಿಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ನಾನಾ ರೀತಿಯ ಸೌಲಭ್ಯಗಳನ್ನ, ಸಹಾಯವನ್ನ ಈ ಒಂದು ಧನಧಾನ್ಯ ಯೋಜನೆಯ ಮೂಲಕ ಕಲ್ಪಿಸ್ತಾ ಇದೆ. ರೈತರು ಈ ಯೋಜನೆಯ ಲಾಭವನ್ನ ಹೇಗೆ ಪಡೆದುಕೊಳ್ಬೇಕು, ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳೋದು ಹೇಗೆ, ತಾವು ಫಲಾನುಭವಿಗಳು ಅಲ್ಲವೋ ಅದನ್ನ ತಿಳಿದುಕೊಳ್ಳೋದು ಹೇಗೆ, ಸರ್ಕಾರ ಈ ಯೋಜನೆಯ ಮೂಲಕ ಕೊಡ್ತಾ ಇರುವಂತಹ ಬೇರೆ ಬೇರೆ ಪ್ರಯೋಜನೆಗಳನ್ನ ತಮ್ಮ ಭೂಮಿಯಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಇತ್ಯಾದಿಗಳ ಮಾಹಿತಿಯನ್ನ ನೀಡಲಿಕ್ಕೆ, ಅದಕ್ಕೂ ಕೂಡ ರೈತರಿಗೆ ಪಂಚಾಯತ್ ಮತ್ತು ಬ್ಲಾಕ್ ಮಟ್ಟದಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಡಿಜಿಟಲ್ ಡ್ಯಾಶ್ ಬೋರ್ಡ್ ಮೂಲಕ ಈ ಕಾರ್ಯಕ್ರಮದ ಪ್ರಗತಿಯನ್ನ ಪರಿಶೀಲನೆ ಮಾಡುವಂತಹ ವ್ಯವಸ್ಥೆಯನ್ನು ಸರ್ಕಾರ ಜಾರಿಗೊಳಿಸ್ತಾ ಇದೆ. ಒಂದಷ್ಟು ನಿಯಮಗಳನ್ನ ಅಂದ್ರೆ ರೂಲ್ಸ್ ಅನ್ನು ಕೂಡ ಸರ್ಕಾರ ಈ ಯೋಜನೆಗೆ ಜಾರಿ ಮಾಡಿದೆ. ಅಂದ್ರೆ ಯೋಜನೆ ದುರ್ಬಳಕೆ ಆಗಬಾರದು, ಅನರ್ಹರು ಇದರ ಪ್ರಯೋಜನವನ್ನ ಪಡೆದುಕೊಳ್ಳಬಾರದು, ಯಾರು ಅರ್ಹರೋ, ಎಲ್ಲಿ ಕಡಿಮೆ ಉತ್ಪಾದಕತೆ ಇದೆಯೋ ಅಲ್ಲಿ ಮಾತ್ರ ಈ ಯೋಜನೆಯ ಬಳಕೆ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ನಿಯಮಗಳನ್ನ ಜಾರಿ ಮಾಡಿದೆ. ಉದಾಹರಣೆಗೆ ಈ ಸರ್ಕಾರ ಕೊಡ್ತಾ ಇರುವಂತಹ ಸಹಾಯಗಳನ್ನ ಕೃಷಿ ಸುಧಾರಣೆಗೆ ಮಾತ್ರ ಬಳಸಬೇಕು. ಈ ಯೋಜನೆಯ ಹೆಸರಿನಲ್ಲಿ ಆರ್ಥಿಕ ಸಹಾಯವನ್ನು ಅಥವಾ ಇನ್ನಾವುದೋ ಸಹಾಯವನ್ನ ಪಡೆದುಕೊಂಡು ಅದನ್ನ ಬೇರೆ ಪ್ರಯೋಜನಕ್ಕೆ ಬಳಸಿಕೊಳ್ಳೋದು, ಅಂದ್ರೆ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ಕೆಲಸಗಳು ಆಗಬಾರದು. ಬೀಜ, ಗೊಬ್ಬರ, ಯಂತ್ರಗಳಂತಹ ಕೃಷಿ ಸುಧಾರಣೆಗೆ ಸಂಬಂಧಪಟ್ಟ ಕೆಲಸಗಳಿಗೆ ಮಾತ್ರ ಸರ್ಕಾರದ ಈ ಯೋಜನೆಯನ್ನ ಬಳಸಿಕೊಳ್ಬೇಕು. ಈ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಂಡ್ರೆ ಅದಕ್ಕೆ ಶಿಕ್ಷೆಯನ್ನ ಅನುಭವಿಸಬೇಕಾಗುತ್ತೆ. ಈ ಯೋಜನೆಯ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಆನ್ಲೈನ್ ಪೋರ್ಟಲ್ ಅನ್ನು ಕೂಡ ಅದನ್ನ ಜಾರಿಗೆ ತಂದಿದೆ. ಈ ಯೋಜನೆ ನಮಗೆ ತಲುಪ್ತಾ ಇಲ್ಲ ಅಥವಾ ಇದರಲ್ಲಿ ಯಾವ್ದಾದ್ರು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ, ನಮಗದು ಸರಿಯಾಗಿ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇಂತಹ ಸಮಸ್ಯೆಗಳಿದ್ರೆ ಜಿಲ್ಲಾ ಮಟ್ಟದಲ್ಲಿ ರಚನೆ ಆಗಿರುವಂತಹ ಸಮಿತಿಗಳಿಗೆ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ಕೂಡ ರೈತರಿಗೆ ಅವಕಾಶವನ್ನ ಕೊಡಲಾಗಿದೆ. ಒಟ್ಟಾರೆಯಾಗಿ ದೇಶದ ಕೃಷಿ ಯೋಜನೆಯನ್ನ ಇನ್ನಷ್ಟು ಬಲಪಡಿಸಬೇಕು. ಭಾರತ ಕೃಷಿ ಪ್ರಧಾನವಾಗಿರುವಂತಹ ಭಾರತ ಕೃಷಿಯಲ್ಲಿ ಇನ್ನಷ್ಟು ಸ್ವಾವಲಂಬನೆಯನ್ನ, ಸದೃಢತೆಯನ್ನ, ಸುಸ್ಥಿರತೆಯನ್ನ ಸ್ಥಾಪಿಸಬೇಕು ಅನ್ನುವಂತಹ ಅತ್ಯಂತ ಮಹತ್ವದ ಒಂದು ಆಕಾಂಕ್ಷೆಯನ್ನ ಇಟ್ಟುಕೊಂಡು ಪ್ರಧಾನಿ ಮೋದಿಯವರು ಈ ಒಂದು 2 ಪ್ರಮುಖ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ರೈತರು, ದೇಶದ ಎಲ್ಲ ರೈತರು ಇಂಥ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ತಿಳ್ಕೋಬೇಕು, ಅದರ ಪ್ರಯೋಜನವನ್ನ ಪಡ್ಕೊಂಡಾಗ ಮಾತ್ರ ಕೇಂದ್ರ ಸರ್ಕಾರ ಯಾವ ಉದ್ದೇಶವನ್ನ, ಗುರಿಯನ್ನ, ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡು ಯೋಜನೆಯನ್ನ ಜಾರಿಗೆ ತಂದಿತ್ತೋ ಅದು ಸಾರ್ಥಕ ಆಗತ್ತೆ, ಸಾಕಾರ ಆಗತ್ತೆ. ರೈತರು ಹೆಚ್ಚಿನ ಮಾಹಿತಿಗಾಗಿ PMIndia.gov.in ಇದನ್ನ ಸಂಪರ್ಕಿಸಬಹುದು ಅಥವಾ ಸ್ಥಳೀಯ ಕೃಷಿ ಇಲಾಖೆಯನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು.
1: ಇದುವರೆಗೆ

0: ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಧನಧಾನ್ಯ ಕೃಷಿ ಯೋಜನೆ, ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯ ಹೆಗಡೆ ಕಬ್ಬಿನಗದ್ದೆ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ. ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಹುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್: ಸ್ವಿಟ್ಜರ್ಲೆಂಡ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ. ಹಾಗೂ ವಿಂಬಲ್ಡನ್ ಟೆನಿಸ್: ಇಂದು ಪುರುಷರ ಸಿಂಗಲ್ಸ್, ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ವಾರ್ತೆಗಳ ವಿವರ: ಗುಜರಾತ್ನ ಅಹಮದಾಬಾದ್ನಲ್ಲಿ ಇಂದು 405 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇದೇ ವೇಳೆ ಸ್ವಕ್ಷೇತ್ರ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಮಹತ್ವಾಕಾಂಕ್ಷೆಯ ಸಾಮೂಹಿಕ ಅರಣ್ಯೀಕರಣ ಅಭಿಯಾನಕ್ಕೆ ಅವರು ಚಾಲನೆ ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ ದೇಶಗಳಿಗೆ ಕೈಗೊಂಡಿದ್ದ 6 ದಿನಗಳ ಯಶಸ್ವಿ ಪ್ರವಾಸವನ್ನು ಸಂಪನ್ನಗೊಳಿಸಿ ಇಂದು ನವದೆಹಲಿಗೆ ಮರಳಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಹಂತದಲ್ಲಿ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭಾವೋ ಸುಬಿಯಾಂಟೋ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಈ ತಿಂಗಳ 6-8 ರವರೆಗೆ ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದರು. ಈ ವೇಳೆ ಅವರು ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ರಾಷ್ಟಗಳ ನಡುವಿನ ಸಹಭಾಗಿತ್ವದ ಪ್ರಗತಿಯನ್ನು ಪರಿಶೀಲಿಸಿದರು. ಪ್ರವಾಸದ 2ನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಅವರೊಂದಿಗೆ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಅಲ್ಲದೆ ಭಾರತ ಆಸ್ಟ್ರೇಲಿಯಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಪ್ರಮುಖ ಉದ್ಯಮಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಪ್ರವಾಸದ 3ನೇ ಹಾಗೂ ಅಂತಿಮ ಚರಣದಲ್ಲಿ ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 10 ಮತ್ತು 11ರಂದು ಆಕ್ಲೆಂಡ್ಗೆ ಭೇಟಿ ನೀಡಿದರು. ಕಳೆದ 40 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ನ್ಯೂಜಿಲೆಂಡ್ಗೆ ಭೇಟಿ ನೀಡಿರುವುದು ಇದೇ ಮೊದಲ ಬಾರಿ. ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನವದೆಹಲಿಯ ಪೂಸಾ ಕ್ಯಾಂಪಸ್ನಲ್ಲಿ ಇಂದು ನಡೆಯಲಿರುವ ಪರ್ಯಾವರಣ ಸಂರಕ್ಷಣಾ ಸಂಕಲ್ಪ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ದೇಶಾದ್ಯಂತ ಸುಮಾರು 17,000 ವೃಕ್ಷ ಮಿತ್ರರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಮರಗಳ ರಕ್ಷಣೆ, ಜಲ ಸಂರಕ್ಷಣೆ ಮತ್ತು ಪರಿಸರ ಪುನಃಸ್ಥಾಪನೆ ಕ್ಷೇತ್ರಗಳಲ್ಲಿ ಗಮನಾರ್ಹ ಕೊಡುಗೆಗಳನ್ನು ನೀಡಿದ ದೇಶದ ಬಹುತೇಕ ಎಲ್ಲಾ ರಾಜ್ಯಗಳ ವೃಕ್ಷ ಮಿತ್ರರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಭಾಗವಾಗಿ ಕೃಷಿ ಸಚಿವರು ಪೂಸಾ ಕ್ಯಾಂಪಸ್ನಲ್ಲಿ ಭಾಗವಹಿಸುವ ವೃಕ್ಷ ಮಿತ್ರರೊಂದಿಗೆ ತೋಟಗಾರಿಕೆ ಅಭಿಯಾನವನ್ನು ಕೈಗೊಳ್ಳಲಿದ್ದಾರೆ. ಇದು ಹಸಿರು ಭಾರತದ ಕಡೆಗೆ ಸಾಮೂಹಿಕ ಬದ್ಧತೆಯನ್ನು ಪುನರುಚ್ಚರಿಸುತ್ತದೆ. ಭಾರತೀಯ ಚಿತ್ರರಂಗದ ಅಪ್ರತಿಮ ಹಿನ್ನೆಲೆ ಗಾಯಕಿ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಉಮಾಶ್ರೀ ಸೇರಿದಂತೆ ಅನೇಕ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವರ ಪಾರ್ಥಿವ ಶರೀರವನ್ನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿದೆ. ಸಂಗೀತ ನಿರ್ದೇಶಕ ಹಂಸಲೇಖ, ಹಿನ್ನೆಲೆ ಗಾಯಕ ವಿಜಯ ಪ್ರಕಾಶ್ ಸೇರಿದಂತೆ ಅನೇಕ ಗಣ್ಯರು ಅಗಲಿದ ಚೇತನದ ಅಂತಿಮ ದರ್ಶನ ಪಡೆದರು. ಇಂದು ಸಂಜೆ ಮೈಸೂರಿನ ಬೋಗಾದಿ ರಸ್ತೆಯ ಕನಿಯನ ಹುಂಡಿ ಬಳಿ ಇರುವ ಎಸ್ ಜಾನಕಿ ಅವರ ತೋಟದ ಮನೆಯ ಆವರಣದಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನೆರವೇರಲಿದೆ. ದಕ್ಷಿಣದ ನೈಟಿಂಗೇಲ್ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಎಸ್ ಜಾನಕಿ ಅವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ಎಸ್ ಜಾನಕಿ ಅವರು ಇಳಿಯರಾಜ, ಎಂಎಸ್ ವಿಶ್ವನಾಥನ್, ಕೆವಿ ಮಹಾದೇವನ್, ಎಆರ್ ರೆಹಮಾನ್ ಸೇರಿದಂತೆ ಇತರ ಪ್ರಸಿದ್ಧ ಸಂಗೀತ ನಿರ್ದೇಶಕರೊಂದಿಗೆ ಕೆಲಸ ಮಾಡಿದ್ದಾರೆ. 1988ರಲ್ಲಿ ಭಾರತಿರಾಜ ಅವರ ನಿರ್ದೇಶನದ

0: ತಮಿಳು ಚಿತ್ರ ಸೆಂತೂರ ಪೂವೆ ಗಾಯನಕ್ಕಾಗಿ ಎಸ್ ಜಾನಕಿ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಗೆದ್ದರು. ಅವರು 33 ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಹಾಗೂ 2013 ಪದ್ಮಭೂಷಣ ಪ್ರಶಸ್ತಿಗೆ ಭಾಜನರಾಗಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಯೆಟ್ನಾಂನ ಪೋ ಕ್ವಾನ್ ದ್ವೀಪದ ಸಮೀಪ ಸಂಭವಿಸಿದ ಸ್ಪೀಡ್ಬೋಟ್ ದುರಂತದಲ್ಲಿ 15 ಭಾರತೀಯ ಪ್ರವಾಸಿಗರು ಮೃತಪಟ್ಟಿರುವ ಘಟನೆಗೆ ಸಂಬಂಧಿಸಿದಂತೆ ವಿಯೆಟ್ನಾಂ ಪ್ರಧಾನಿ ಲೇ ಮಿನ್ ಹನ್ ತನಿಖೆಗೆ ಆದೇಶಿಸಿದ್ದಾರೆ. ಮುಂಬೈನಲ್ಲಿರುವ ವಿಯೆಟ್ನಾಂ ರಾಯಭಾರ ಕಚೇರಿ ಪ್ರಕಾರ ಅಧಿಕಾರಿಗಳಿಗೆ ನ್ಯೂನತೆಗಳನ್ನು ಗುರುತಿಸಲು, ಅಪಘಾತದ ಕಾರಣಗಳನ್ನು ತಿಳಿಯಲು ಮತ್ತು ಭವಿಷ್ಯದಲ್ಲಿ ಇದೇ ರೀತಿಯ ಘಟನೆಗಳನ್ನು ತಡೆಗಟ್ಟಲು ಸೂಕ್ತ ಕ್ರಮಗಳನ್ನು ಜಾರಿಗೆ ತರುವಂತೆ ವಿಯೆಟ್ನಾಂ ಪ್ರಧಾನಿ ಸೂಚಿಸಿದ್ದಾರೆ. ವಿಯೆಟ್ನಾಂನ ಪುಕ್ವಾನ್ ದ್ವೀಪದ ಬಳಿ ಭಾರತೀಯ ಪ್ರವಾಸಿಗರನ್ನು ಕರೆದೊಯ್ಯುತ್ತಿದ್ದ ಸ್ಪೀಡ್ಬೋಟ್ ನಿನ್ನೆ ಮಗುಚಿ ಬಿದ್ದ ಪರಿಣಾಮ 15 ಮಂದಿ ಭಾರತೀಯರು ಸಾವನ್ನಪ್ಪಿದ್ದಾರೆ. 32 ಭಾರತೀಯ ಪ್ರವಾಸಿಗರು ಮತ್ತು 4 ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ದೋಣಿ ಹಾನ್ ಮೇ ರೂಟ್ ನ್ಗೋಯಿ ದ್ವೀಪದಿಂದ ಸುಮಾರು 400 ಮೀಟರ್ ದೂರದಲ್ಲಿ ಮಗುಚಿ ಬಿದ್ದಿದೆ. ಹಾರ್ಮೋಜ್ ಜಲಸಂಧಿಯ ಮೂಲಕ ಸಾಗುತ್ತಿದ್ದ ಸೈಪ್ರಸ್ ಧ್ವಜ ಹೊತ್ತ ಕಂಟೇನರ್ ಹಡಗಿನ ಮೇಲೆ ಇರಾನ್ ಪಡೆಗಳು ದಾಳಿ ಮಾಡಿದ ನಂತರ ಅಮೆರಿಕ ಇರಾನ್ ವಿರುದ್ದ ಮತ್ತೊಂದು ಸುತ್ತಿನ ದಾಳಿ ನಡೆಸಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನಿರ್ದೇಶನದ ಮೇರೆಗೆ ಈ ದಾಳಿಗಳನ್ನು ನಡೆಸಲಾಗಿದೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ವಾಣಿಜ್ಯ ಹಡಗಿನ ಮೇಲಿನ ದಾಳಿಯಲ್ಲಿ ಸಿಬ್ಬಂದಿಯೊಬ್ಬರು ಕಾಣೆಯಾಗಿದ್ದಾರೆ ಮತ್ತು ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಎಂಜಿನ್ ಕೊಠಡಿಗೆ ಹೆಚ್ಚಿನ ಹಾನಿಯಾಗಿ ಹಡಗಿಗೆ ಪ್ರಯಾಣ ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಮೆರಿಕ ತಿಳಿಸಿದೆ. ಕ್ವೆಶ್ಮ್ ದ್ವೀಪ ಬಂದರ್ ಅಬ್ಬಾಸ್ ಮತ್ತು ಸಿರಿಕ್ ಮೇಲೆ ದಾಳಿ ನಡೆಸಲಾಗಿದೆ. ಏತನ್ಮಧ್ಯೆ ಹರ್ಮೋಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಹಡಗೊಂದು ಅನಧಿಕೃತ ಮಾರ್ಗ ಬಳಸಲು ಪ್ರಯತ್ನಿಸಿದ ಘಟನೆಯ ನಂತರ ಸಮುದ್ರ ಮಾರ್ಗವನ್ನು ಮುಚ್ಚಲಾಗಿದೆ ಎಂದು ಇರಾನ್ ನೌಕಾಪಡೆ ತಿಳಿಸಿದೆ. ಈ ಪ್ರದೇಶದಲ್ಲಿ ಅಮೆರಿಕ ಹಸ್ತಕ್ಷೇಪ ನಿಲ್ಲಿಸುವವರೆಗೆ ಯಾವುದೇ ಹಡಗನ್ನು ಕಾರ್ಯತಂತ್ರದ ಜಲಮಾರ್ಗದ ಮೂಲಕ ಸಾಗಿಸಲು ಅನುಮತಿಸಲಾಗುವುದಿಲ್ಲ ಎಂದು ಇರಾನ್ ಹೇಳಿದೆ. ಅಮೆರಿಕದ ಕಾನ್ಸಾಸ್ ಸಿಟಿ ಕ್ರೀಡಾಂಗಣದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅರ್ಜೆಂಟೀನಾ ತಂಡ ಸ್ವಿಟ್ಜರ್ಲೆಂಡ್ ತಂಡವನ್ನು 3-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ಗೆ ಲಗ್ಗೆಯಿಟ್ಟಿದೆ. ಅಮೆರಿಕದ ಫ್ಲೋರಿಡಾದ ಮಿಯಾಮಿ ಕ್ರೀಡಾಂಗಣದಲ್ಲಿ ಇಂದು ಬೆಳಿಗ್ಗೆ ನಡೆದ ಮತ್ತೊಂದು ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ತಂಡ ನಾರ್ವೆ ತಂಡವನ್ನು 2-1 ಗೋಲುಗಳಿಂದ ಮಣಿಸುವ ಮೂಲಕ ಸೆಮಿಫೈನಲ್ ಪ್ರವೇಶಿಸಿದೆ. ಜೂಡ್ ಬೆಲ್ಲಿಂಗ್ಹ್ಯಾಮ್ ಅವರ ಅದ್ಭುತ 2 ಗೋಲುಗಳ ಮೂಲಕ ಇಂಗ್ಲೆಂಡ್ ತಂಡ ಸೆಮಿಫೈನಲ್ಗೆ 3ನೇ ತಂಡವಾಗಿ ಮುನ್ನಡೆದಿದೆ. ಸ್ಪೇನ್ ಮತ್ತು ಫ್ರಾನ್ಸ್ ತಂಡಗಳು ಸೆಮಿಫೈನಲ್ನಲ್ಲಿ ಈಗಾಗಲೇ ತಮ್ಮ ಸ್ಥಾನಗಳನ್ನು ಕಾಯ್ದಿರಿಸಿವೆ. ಬೆಲ್ಜಿಯಂ ವಿರುದ್ದ ಸ್ಪೇನ್ 2-1 ರೋಮಾಂಚಕ ಜಯ ಸಾಧಿಸಿ ಮುನ್ನಡೆ ಸಾಧಿಸಿದರೆ ಮೊರಾಕೋ ವಿರುದ್ದ ಫ್ರಾನ್ಸ್ 2-0 ಅಂತರದ ಗೆಲುವು ಸಾಧಿಸಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದೆ. ಪ್ರತಿಷ್ಠಿತ ವಿಂಬಲ್ಡನ್ ಗ್ರ್ಯಾಂಡ್ಸ್ಲಾಮ್ ಟೆನಿಸ್ ಪಂದ್ಯಾವಳಿಯ ಪುರುಷರ ಸಿಂಗಲ್ಸ್ ಹಾಗೂ ಮಹಿಳೆಯರ ಡಬಲ್ಸ್ ವಿಭಾಗಗಳ ಫೈನಲ್ ಪಂದ್ಯಗಳು ಇಂದು ನಡೆಯಲಿವೆ. ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ವಿಶ್ವದ ನಂಬರ್ 1 ಆಟಗಾರ ಇಟಲಿಯ ಯಾನಿಕ್ ಸಿನ್ನರ್ ಹಾಗೂ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಮುಖಾಮುಖಿಯಾಗಲಿದ್ದಾರೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಮಹಿಳೆಯರ ಡಬಲ್ಸ್ ಫೈನಲ್ ಪಂದ್ಯ ಭಾರತೀಯ ಕಾಲಮಾನ ಸಂಜೆ 5:30 ಆರಂಭವಾಗಲಿದ್ದು 10ನೇ ಶ್ರೇಯಾಂಕಿತ ಜೋಡಿ ಚೀನಾದ ಗುವೋ ಹ್ಯಾನ್ಯು ಮತ್ತು ಫ್ರಾನ್ಸ್ನ ಕ್ರಿಸ್ಟಿನಾ ಮ್ಲಾಡೆನೋವಿಕ್, 2ನೇ ಶ್ರೇಯಾಂಕಿತ ಜೋಡಿ ಕೆನಡಾದ ಗ್ಯಾಬ್ರಿಯೆಲಾ ಡಬ್ರೋವ್ಸ್ಕಿ ಮತ್ತು ಬ್ರೆಜಿಲ್ನ ಲೂಯಿಸಾ ಸ್ಟೆಫಾನಿ ಅವರನ್ನು ಎದುರಿಸಲಿದ್ದಾರೆ. 2023 ಮಾರ್ಕೆಟಾ ವೊಂಡೋಶೋವಾ ಹಾಗೂ 2024 ಬಾರ್ಬೋರಾ ಕ್ರೆಜಿಕೋವಾ ಬಳಿಕ ಕಳೆದ 4 ವರ್ಷಗಳಲ್ಲಿ ವಿಂಬಲ್ಡನ್ ಪ್ರಶಸ್ತಿ ಗೆದ್ದ 3ನೇ ಜೆಕ್ ಗಣರಾಜ್ಯದ ಮಹಿಳಾ ಆಟಗಾರ್ತಿ ಎಂಬ ಹೆಗ್ಗಳಿಕೆಗೆ ನೊಸ್ಕೋವಾ ಪಾತ್ರರಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಹಮದಾಬಾದ್ನಲ್ಲಿ 405 ಕೋಟಿ ರೂಪಾಯಿ ಮೌಲ್ಯದ ಅಭಿವೃದ್ದಿ ಕಾಮಗಾರಿಗಳಿಗೆ ಕೇಂದ್ರ ಸಚಿವ ಅಮಿತ್ ಶಾ ಚಾಲನೆ.

0: ದೇಶದ 17,000 ವೃಕ್ಷ ಮಿತ್ರರೊಂದಿಗೆ ಇಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಂವಾದ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೈಸೂರಿನ ಕನಿಯನ ಹುಂಡಿಯ ತೋಟದ ಮನೆಯ ಆವರಣದಲ್ಲಿ ಇಂದು ಗಾನಕೋಗಿಲೆ ಎಸ್ ಜಾನಕಿ ಅಂತ್ಯ ಸಂಸ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಸ್ವಿಟ್ಜರ್ಲೆಂಡ್ ವಿರುದ್ಧ ಗೆದ್ದು ಸೆಮಿಫೈನಲ್ ಪ್ರವೇಶಿಸಿದ ಅರ್ಜೆಂಟೀನಾ. ಹಾಗೂ ವಿಂಬಲ್ಡನ್ ಟೆನಿಸ್, ಇಂದು ಪುರುಷರ ಸಿಂಗಲ್ಸ್, ಮಹಿಳೆಯರ ಡಬಲ್ಸ್ ವಿಭಾಗದ ಫೈನಲ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.
1: ಸಮಯ 1:20. ನೀವು ಕೇಳ್ತಾ ಇರೋದು ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮಗಳನ್ನು FM 100.6 ಕಂಪನಾಂಕಗಳಲ್ಲಿ. ಈಗ ಅಂಬಿಕಾ ಕೆ ರಾಮ್ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಮೊದಲಿಗೆ ಜಿ ಪಿ ರಾಜರತ್ನಂ ಅವರ ಒಂದು ರಚನೆ, ಅದದೋ ರಾಜ ಅದದೋದೋ ರಾಜ ರೋ ರೋ ರಾಕೆಟ್ ಆಮೇಲೆ ಇಡೀ.

ಕಾರ್ಯಕ್ರಮದ ಕೊನೆಯದಾಗಿ, ಅವರಿಲ್ಲ ಇವರಿಲ್ಲ ಜಗವೆಲ್ಲ ಸುಳ್ಳು, ನಾನು ನೀನೆಂಬುದೊಂದೇ ನಿಜದ ಸೊಲ್ಲು. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ.

ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ ಸರಿಯಾಗಿ 1:30. ಪ್ರೀತಿಯ ಕೇಳುಗರೆ, ನೀವೆಲ್ಲ ಕಾತರದಿಂದ ಕಾಯ್ತಾ ಇರೋ ನಿಮ್ಮದೇ ಸಂದೇಶಗಳನ್ನು ಆಧರಿಸಿದ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಪ್ರಸಾರ ಮಾಡತಕ್ಕಂಥ ಸಮಯ. ನೀವು ಕೂಡ ನಿಮ್ಮ ಇಷ್ಟದ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ವಾಟ್ಸಪ್ ದೂರವಾಣಿ ಸಂಖ್ಯೆಯನ್ನು ನೋಟ್ ಮಾಡಿಕೊಳ್ಳಿ: 9408085853. ಈಗಾಗಲೇ ತುಂಬ ಸಂದೇಶಗಳು ಬಂದಿದ್ದಾವೆ. ಮೊದಲ ಸಂದೇಶ ಮಂಡ್ಯದಿಂದ ನಂದಾದೀಪ ರಂಜಿತಾ ದರ್ಶಿನಿ ಸರಸ್ವತಮ್ಮ ಅವರು ನಮಗೆ ಬೆಳ್ಳಿ ಕಾಲುಂಗುರ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಸರ್ ಅಂತ ಕೇಳಿದ್ದಾರೆ. ಅವರ ಇಷ್ಟದ ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಸಂಗಡಿಗರು. ಗೀತ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ನೀವೀಗ ಕೇಳಿದ ಗೀತೆ ಹೃದಯ ಬಂಧನ ಚಿತ್ರದ್ದು. ಹಾಡಿದ್ದವರು ರಾಜೇಶ್ ಕೃಷ್ಣನ್ ಮತ್ತು ಎಸ್ ಜಾನಕಿ ಹಾಗೂ ಸಂಗಡಿಗರು. ಗೀತೆಯ ರಚನೆ ಹಾಗೂ ಸಂಗೀತ ಸಂಯೋಜನೆ ಹಂಸಲೇಖ ಅವರದು. ಸಂದೇಶ ಮೈಸೂರಿನ ಎಂಜಿ ಕೊಪ್ಪಲ್ನಿಂದ ಶಿವಣ್ಣ, ಪ್ರೇಮ, ಶ್ವೇತಾ, ಶ್ರುತಿ ಹಾಗೂ ಅವರ ಮನೆಯವರು. ಇನ್ನು ಮುಂದೆ ಕೇಳೋಣ ಗಾಳಿ ಮಾತು ಚಿತ್ರದ ಒಂದು ಗೀತೆಯನ್ನು. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಸಂಗಡಿಗರು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ರಾಜನ್ನಾಗೇಂದ್ರ. ಈ ಗೀತೆಯನ್ನು ಮೆಚ್ಚಿ ನಮಗೆ ಎರಡು ಸಂದೇಶಗಳು ಬಂದಿದ್ದಾವೆ. ಮರಸೆ ಗ್ರಾಮದಿಂದ ಬಂಗಾರಮ್ಮ, ಮತ್ತೊಂದು ಸಂದೇಶ ಮೈಸೂರಿನ ಬೆಳವಾಡಿಯಿಂದ ಮೀನಮ್ಮ.

ನೀವೀಗ ಮುಗಿಯದ ಕಥೆ ಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ರಿ. ಹಾಡಿರುವವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶ ಬಂದಿದೆ. ದೇವರಾಜ ಮಾರುಕಟ್ಟೆಯ ಸುಂದರ್ರಾಜ್, ಕೃಷ್ಣಮೂರ್ತಿ, ವೇಣುಗೋಪಾಲ್, ಬಿಸಿಲು ಮಾರಮ್ಮ ದೇವಸ್ಥಾನದಿಂದ ಶಾಂತಮ್ಮ, ಮೈಸೂರಿನ ಸರಸ್ವತಿಪುರಂ ಇಲ್ಲಿಂದ ಹೆಚ್ ಎನ್ ವಿಶ್ವನಾಥ್.

ನೀವೀಗ ಮಸಣದ ಹೂವು ಚಿತ್ರದ ಒಂದು ಗೀತೆಯನ್ನು ಕೇಳ್ತಾ ಇದ್ದೀರಿ. ಗಾಯಕರು ಎಸ್ ಜಾನಕಿ ಮತ್ತು ಸಂಗಡಿಗರು. ವಿಜಯ ನಾರಸಿಂಹ ಅವರ ರಚನೆಯನ್ನು ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್. ಸಂದೇಶ ಬಂದಿದೆ ನಂಜನಗೂಡು ತಾಲೂಕು ಕೂಡ್ಲಾಪುರದಿಂದ ವಿರಾಟ್ ಹಾಗೂ ವಿನುತಾ.

ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಇನ್ನೂ ತುಂಬ ಸಂದೇಶಗಳು ಬಂದಿದ್ವು. ಮಹೇಶ್ ಹೊಸೂರು ಶಿಕಾರಿಪುರ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳಗೋಡದಿಂದ ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ. ನಂಜನಗೂಡು ತಾಲೂಕು ಹಗಿನವಾಳು ಗ್ರಾಮದಿಂದ ಮೀರಾ, ಸುಮಂತ್, ಭಾಗ್ಯ, ಮಾದಪ್ಪ, ರತ್ನ, ಸಣ್ಣಮ್ಮ. ಬೆಮ್ಮೆಲ್ನಗರದಿಂದ ಕಲಾಪ್ರಸಾದ್. ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಬಾನ್ ಕೋರಿ. ಗೊಬ್ಬರ

0: ಕಾಲದಿಂದ ಶ್ರೀನಿವಾಸ ಜಿಪಿ, ಪದ್ಮ ದೇವಲಿಂಗೇಗೌಡ ಅಂಕುಶಪುರ ಬಸರಾಳು ಹೋಬಳಿ ಇಲ್ಲಿಂದ, ಹೂಟಗಳ್ಳಿಯಿಂದ ಪುಷ್ಪ ಪವನ್ ಮೇಘನ, ನಾಗಮಧು ಹಾಗೂ ಅವರ ಸ್ನೇಹಿತರು ದಟ್ಟಗಳ್ಳಿ ಮೈಸೂರು ಇಲ್ಲಿಂದ, ಮೈಸೂರಿನ ಗಣೇಶನಗರದಿಂದ ಹೇಮರಾಜು ಜಗದೀಶ್ವರಿ ಅಕ್ಷತಾ ದೀಕ್ಷಿತ್ ಸಾವಿತ್ರಮ್ಮ, ಬೆಂಗಳೂರಿನಿಂದ ಬಿಂದು ಪ್ರಕಾಶ್, ಮೈಸೂರಿನ ಹಳ್ಳದಕೇರಿಯಿಂದ ಗಾಯತ್ರಿ ರಮೇಶ್, ಶ್ರೇಯಸ್ ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ರಾಗಶ್ರೀ, ಜಯಶ್ರೀ, ಗುಂಡ್ಲುಪೇಟೆ ತಾಲೂಕು ಪಂಜನಹಳ್ಳಿ ಇಲ್ಲಿಂದ ನಂದೀಶ್, ಸುಪ್ರೀತ್, ಪ್ರಣೀತ್, ರಾಜಮ್ಮ, ಜ್ಯೋತಿ, ವಿಕ್ಕಿ, ಮಾನ್ಯ, ಪೂರ್ವಿಕಾ, ರಶ್ಮಿ, ರಾಮಕೃಷ್ಣನಗರದಿಂದ ನಿರ್ಮಲ ಮಹದೇವ್, ವಿಸ್ಮಯ್ ದೇವ್, ಮೈಸೂರು ಮುದ್ದಳ್ಳಿ ಪುಟ್ಟಸ್ವಾಮಿ KSRTC ಇಲ್ಲಿಂದ, ಸಿಂಧುವಳ್ಳಿಯಿಂದ ಚೈತ್ರ, ಮೈಸೂರಿನ ಲಿಂಗಾಬುಂದಿ ಪಾಳ್ಯದಿಂದ ಸೂರಜ್, ರಾಜಶೇಖರ್, ಕವಿತಾ, ಶೀತಲ್, ಶಶಾಂಕ್, ಚೆನ್ನಯ್ಯ ಬಡಾವಣೆ ಗುತ್ತಲು ಮಂಡ್ಯ ಇಲ್ಲಿಂದ ಪಾರ್ವತಿಯವರು, ಶ್ರೀರಂಗಪಟ್ಟಣದಿಂದ ಪದ್ಮ, ಕೃಷ್ಣ, ಚೈತ್ರ, ನಾರಾಯಣ, ಎಂಡಿ, ಬಹುಳ್, ಲಕ್ಷ್ಮೀ, ಉಮಾಶಂಕರ್, ಸುಜಾತ, ಪ್ರಶಾಂತ್, ಧೀರಜ್, ಪ್ರಣವ್, ಉದಯಗಿರಿಯಿಂದ ಭಾರತಿ, ಹರೀಶ್, ಮೈಸೂರಿನ ಕುವೆಂಪುನಗರದಿಂದ ವಸಂತ, ನಾಗೇಶ, ವಿಶಾಲ, ವಿನೂತ, ವೀಣಾ ಹಾಗೂ ಅವರ ಕುಟುಂಬ ವರ್ಗದವರು, ಗುಂಡ್ಲುಪೇಟೆಯಿಂದ ಟೈಲರ್ ಸತೀಶ್, ಪುಷ್ಪ, ನಿಮಿಷಾಂಬ, ಲಿಖಿತ್, ಮೈಸೂರಿನ ಅಶೋಕಪುರಂ ಇಲ್ಲಿಂದ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲ, ಭಾರತಿ, ಮಾಲತಿ, ಶಿವಸ್ವಾಮಿ, ವಿಕ್ಕಿ, ಪುಟ್ಟಿ, ಕಲ್ಲೂರು ಮಹದೇವ್ ಪ್ರಕಾಶ್, ಗುಬ್ಬಿ ತಾಲೂಕು ಇಲ್ಲಿಂದ, ಬೆಂಗಳೂರು ಶ್ರೀನಗರದಿಂದ ಜಯಶ್ರೀ, ರಾಮು, ಶೈಲಜಾ, ವಿಜಯಕುಮಾರ್, ಭರತರಾಜ್, ಧೀರಜ್ ಹಾಗೂ ಜಗದೀಶ್, ಹೊಳೆನರಸೀಪುರ ತಾಲೂಕು ಹಾಸನ ಜಿಲ್ಲೆ ಅತ್ತಿ ಚೌಡೇನಹಳ್ಳಿಯಿಂದ ಸಿಟಿ ಚಂದ್ರಶೇಖರ್, ವಸಂತಕುಮಾರಿ, ಮೈಸೂರಿನ ಜೆಪಿ ನಗರದಿಂದ ಎಸ್ ಪಾರ್ಶ್ವನಾಥ್ ಜೈನ್, ಮೈಸೂರಿನ ಟೀಚರ್ಸ್ ಲೇಔಟ್ನಿಂದ ಶೈಲಜಾ, ವಿಜಯಕುಮಾರ್, ಸಿರಿ, ರಾಮು, ಸುಮಾರಾಣಿ, ಶ್ಯಾಮಲಾ, ವಿಜಯಲಕ್ಷ್ಮಿ ಹಾಗೂ ಪ್ರಭಾ, ಬೆಲವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್, ನಂದಿನಿ, ಕಾವ್ಯ, ಅಂಜಲಿ, ಹರ್ಷಿತಾ ಆಚಾರ್, ಮೈಸೂರಿನ ಶಕ್ತಿನಗರದಿಂದ ಹರ್ಷಿತಾ, ವರಲಕ್ಷ್ಮಿ ಸಿಂಗೇಗೌಡ, ಅಕ್ಷತಾ, ರಾಕೇಶ್, ನೇತ್ರ, ಚಿನ್ಮಯ್, ಇಶಾನ್, ಪಾಂಡವಪುರ ಹರಳಹಳ್ಳಿಯಿಂದ ಪುಟ್ಟರಾಜು, ನೇತ್ರಾವತಿ, ಶರಣ್ಯ, ಲಿಖಿತ, ಯೋಗೇಶ್ ಗೌಡ, ಇನ್ನೂ ಮುಂತಾದವರು ನಮಗೆ ಸಂದೇಶ ಕಳಿಸಿದ್ದಾರೆ. ಇದುವರೆಗೆ ಸಂದೇಶಗಳನ್ನು ಆಧರಿಸಿದ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಪ್ರೀತಿಯ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಎಫ್ಎಂ 100.6 ಮೆಗಾಹರ್ಟ್ಸ್ ಕಂಪನಗಳಲ್ಲಿ. ಸಮಯ ಆಗ್ತಾ ಇದೆ 2 ಗಂಟೆಗಳು. ಇನ್ನು ಮುಂದೆ ಮಿಡ್ ಡೇ ನ್ಯೂಸ್ ಇನ್ ಇಂಗ್ಲಿಷ್, ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ, ಹಾಗೂ 2:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲೇ ಮಿಡ್ ಡೇ ನ್ಯೂಸ್ ಇನ್ ಹಿಂದಿ ವಾರ್ತಾ ಸಂಚಿಕೆಗಳನ್ನು ಕೇಳಲಿದ್ದೀರಿ.

0: ಸಂಸ್ಥಾನಗಳೊಂದಿಗೆ ಅಂತ್ಯ ಸಂಸ್ಕಾರ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಯಶಸ್ವಿ. ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದು ಸಂತಾಪ ಸೂಚಿಸಿದ್ದಾರೆ. ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಅನೇಕ ಗಣ್ಯರು ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಸಾಂಸ್ಕೃತಿಕ ನಗರಿ ಹಾಗೂ ಸಂಗೀತದ ಪರಂಪರೆಯ ತಾಣವಾದ ಮೈಸೂರಿನಲ್ಲೇ ಜಾನಕಮ್ಮನವರ ಅಂತ್ಯಕ್ರಿಯೆ ನೆರವೇರುತ್ತಿರುವುದು ನಮ್ಮ ಭಾಗ್ಯ ಎಂದು ಗಣ್ಯರು ಸ್ಮರಿಸಿದ್ದಾರೆ. ಭಾರತದ ಅಪ್ರತಿಮ ಗಾಯಕಿ, ಗಾನಕೋಗಿಲೆ ಎಂದೇ ಹೆಸರು ಪಡೆದಿರುವ ಎಸ್ ಜಾನಕಿ ಅವರು 50 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳಿಗೆ ಧ್ವನಿಯನ್ನು ನೀಡಿದ ಏಕೈಕ ಗಾಯಕಿ ಮತ್ತು ಹಲವಾರು ಪ್ರಶಸ್ತಿ ಪಡೆದ ಗಾಯಕಿ ಎಂದು ಸ್ಮರಿಸಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂತಾಪ ಸೂಚಿಸಿದ್ದಾರೆ.
1: ಗಾನಕ್ಕೋಗಿಲೆ ಅಂತೇಳಿ ಹೆಸರು ಪಡೆದಂತಹ ಜಾನಕಿ ನಮ್ಮ ಜೊತೆ ಇಲ್ಲ. 50 ವರ್ಷಗಳ ಕಾಲ ನಮ್ಮ ಸಿನಿಮಾ ರಂಗಕ್ಕೆ ಎಲ್ಲ ಭಾಷೆಯಲ್ಲೂ ಕೂಡ ಅವರು ಸೇವೆಯನ್ನು ಮಾಡಿದ್ದಾರೆ.
0: ಪ್ರಖ್ಯಾತ ಹಿನ್ನೆಲೆ ಗಾಯಕಿ ಗಾನಕ್ಕೋಗಿಲೆ ಎಸ್ ಜಾನಕಿ ನಿಧನ ಹಿನ್ನೆಲೆ ಅವರ ಅಂತ್ಯ ಸಂಸ್ಕಾರವು ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಲಿದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಬ್ರಾಹ್ಮಣ ಸಂಪ್ರದಾಯದ ಪ್ರಕಾರ ಅಂತಿಮ ಸಂಸ್ಕಾರದ ಕಾರ್ಯಗಳು ಜರುಗಲಿದ್ದು, ಪ್ರಸ್ತುತ ಮೈಸೂರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಸಾರ್ವಜನಿಕ ದರ್ಶನಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಅಭಿಮಾನಿಗಳು, ಗಣ್ಯರು ಅಂತಿಮ ದರ್ಶನ ಪಡೆದು ಗೌರವ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಇಂದು ಸಂಜೆ 5:45 ಒಳಗೆ ಎಲ್ಲಾ ಅಂತಿಮ ವಿಧಿವಿಧಾನಗಳನ್ನು ಪೂರ್ಣಗೊಳಿಸಲು ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಕುಟುಂಬಸ್ಥರು ಮಾಹಿತಿ ನೀಡಿದ್ದಾರೆ. ಅಂತ್ಯಕ್ರಿಯೆಯು ಮೈಸೂರಿನ ಬೋಗಾದಿ ಸಮೀಪದ ಕಣಿಯನ ಹುಂಡಿಯ ತೋಟದ ಮನೆಯಲ್ಲಿ ಜರುಗಲಿದೆ. ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷೆ ಜಯಮಾಲಾ, 1975ರ ಪ್ರೇಮದ ಕಾಣಿಕೆ ಚಿತ್ರದ ದಿನಗಳಿಂದಲೂ ತಮಗೆ ಜಾನಕಮ್ಮನವರ ಒಡನಾಟ ಇತ್ತೆಂದು ನೆನೆದರು.
2: ಜಾನಕಮ್ಮನವರು ಕೊಟ್ಟಂತಹ ಆ ಹಾಡುಗಳ ಮುಖಾಂತರ ನಾವೆಲ್ಲ ಇವತ್ತು ಜನರಿಗೆ ಪರಿಚಿತರಾಗಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಳ್ತೇನೆ. ಹಾಗೆ ನಾನು ಈ ಸಂದರ್ಭದಲ್ಲಿ ಸರ್ಕಾರದಲ್ಲೂ ಕೂಡ ಒಂದು ಮಾತನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮೈಸೂರಂದರೆ ಅವರು ಮೈಸೂರಿನ ಸೊಸೆ, ಮೈಸೂರಲ್ಲೇ ಬಾಳಬೇಕು, ಮೈಸೂರಿನಲ್ಲೇ ನಾನು ಇರಬೇಕು ಅಂದರು. ಅವರು ಇಲ್ಲೇ ತನ್ನ ಉಸಿರನ್ನು ಕೂಡ ಬಿಟ್ಟರು. ಈ ನಾಡಿನಲ್ಲಿ ಅವರು ಕೊಟ್ಟ ಕೊಡುಗೆಯನ್ನು ನಾವು ಯಾವತ್ತೂ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಸಂಗೀತದ ಒಂದು ಅಧ್ಯಯನ ಪೀಠವನ್ನು ತೆಗಿಬೇಕು ಅಂತ ನಾನು ಸರ್ಕಾರದಲ್ಲಿ ಬೇಡ್ಕೋತೇನೆ.
0: ಅಂತಿಮ ದರ್ಶನದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಗೀತ ನಿರ್ದೇಶಕ ಹಂಸಲೇಖ, 6 ದಶಕಗಳ ಕಾಲ ಸಂಗೀತ ಲೋಕಕ್ಕೆ ಅನನ್ಯ ಸೇವೆ ಸಲ್ಲಿಸಿದ ಜಾನಕಮ್ಮನವರದು ಪರಿಪೂರ್ಣ ಜೀವನವಾಗಿತ್ತು ಎಂದರು. ಜಾನಕಮ್ಮನವರ ಪ್ರಿಯ ಶಿಷ್ಯರು ಒಪ್ಪಿಗೆ ನೀಡಿದರೆ ಅವರ ಹೆಸರಿನಲ್ಲಿ ಮೈಸೂರಿನಲ್ಲಿ ಭವ್ಯ ಸಂಗೀತ ಮೆಮೋರಿಯಲ್ ನಿರ್ಮಾಣ ಮಾಡಲು ಸಂಗೀತಗಾರರ ಸಂಘ ನಿರ್ಧರಿಸಿದೆ. ಈ ಮಹತ್ ಕಾರ್ಯಕ್ಕೆ ಸರ್ಕಾರ ಕೈಜೋಡಿಸಬೇಕು ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಹಂಸಲೇಖ ವಿಶೇಷ ಮನವಿ ಸಲ್ಲಿಸಿದ್ದಾರೆ.
3: ಸುಮಾರು 5-6 ವರ್ಷಗಳಿಂದಲೇ ಜಾನಕಮ್ಮ ಅವರು ನನ್ನ ಕಡೆಯ ದಿನಗಳು ಕರುನಾಡಲಾಗಬೇಕು, ಅದರಲ್ಲೂ ಮೈಸೂರಲ್ಲಿ ನಾನು ಇರಬೇಕು ಅಂತ ಅವರು ಆಸೆ ಪಟ್ಟಿದ್ರು. ಪರಿಪೂರ್ಣ ಗಾಯನ, ಸಂಪೂರ್ಣ ಜೀವನ, 88 ವರ್ಷಗಳ ಒಳ್ಳೆಯ ಜೀವನವನ್ನು ಅವರು ಕಳೆದಿದ್ದಾರೆ. ಆಕೆಯ ನೆನಪನ್ನು ನಾವು ಒಂದು ಧ್ಯಾನ ಮಂಟಪದ ಮುಖಾಂತರ, ಸಂಗೀತ ಶಾಲೆಯ ಮುಖಾಂತರ ಮುಂದಿನ ಪೀಳಿಗೆ ರವಾನಿಸೋದು ನಮ್ಮೆಲ್ಲ ಕರ್ತವ್ಯ.
0: ಸಂಗೀತ ಲೋಕದ ಧ್ರುವತಾರೆ ದಂತಕತೆ ಗಾನಕ್ಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶರಾಗಿರುವುದು ತುಂಬಲಾರದ ನಷ್ಟವನ್ನು ತಂದಿದ್ದು ಅವರ ಆತ್ಮಕ್ಕೆ ಶಾಂತಿ ಕೋರುತ್ತೇವೆ ಎಂದು ಡಾಕ್ಟರ್ ಸಿಎನ್ ಮಂಜುನಾಥ್ ಹೇಳಿದ್ದಾರೆ.
4: ಸಂಗೀತ ಲೋಕದ ಧ್ರುವತಾರೆ ದಂತಕತೆ ಗಾನಕ್ಕೋಗಿಲೆ ಎಸ್ ಜಾನಕಿ ಅವರು ವಿಧಿವಶ ಆಗಿರುವುದು ನಮಗೆಲ್ಲ ತುಂಬಲಾಗದ ದುಃಖವನ್ನ ತಂದಿದೆ. ನಾನು ಅವರ ಆತ್ಮಕ್ಕೆ ಶಾಂತಿಯನ್ನ ಕೋರ್ತೇನೆ. ಕೇವಲ ಅವರು ಚಲನಚಿತ್ರಗಳನ್ನ ಮಾತ್ರ ಹಾಡ್ತಾ ಇರಲಿಲ್ಲ, ಭಾವಗೀತೆಗಳು, ಭಕ್ತಿ ಗೀತೆಗಳು ಹಾಗೂ ಜಾನಪದ

0: ಗೀತೆಗಳನ್ನ ಹಾಡುತ್ತಾ ಕೋಟ್ಯಾಂತರ ಜನರ ಮನಸ್ಸನ್ನ ಗೆದ್ದಿದ್ರು.
1: ಸಂಗೀತ ಲೋಕದ ದಂತಕತೆ ಗಾನಕೋಗಿಲೆ ಎಸ್ ಜಾನಕಿ ಅವರ ನಿಧನಕ್ಕೆ ಗಾಯಕ ವಿಜಯ ಪ್ರಕಾಶ್ ಸಂತಾಪ ಸೂಚಿಸಿದ್ದಾರೆ.
2: ಪ್ರತಿನಿತ್ಯ ಸಂಗೀತ ಹಾಡು ಅದರೊಂದಿಗೆ ಜೀವಿಸಿದ್ರು ಅಂತ ನಾನು ಭಾವಿಸ್ತೇನೆ. ಇನ್ನೊಂದು, ಅವರ ಹಾಡುಗಳನ್ನು ಇವತ್ತು ಕೂಡ ನೀವು ಕೇಳಿ ಅದರಲ್ಲಿ ಅದು ಯಾವುದೇ ಭಾವ ತುಂಬಿದ್ರು ಅದರಲ್ಲೊಂದು ಮಾಧುರ್ಯತೆ ಏನಿರುತ್ತೆ, ಆ ಮಾಧುರ್ಯತೆ ಅವರು ಕೇವಲ ಅವರ ಕಂಠದ್ದಲ್ಲ, ಅವರ ಹೃದಯದ ಮಾಧುರ್ಯತೆ ಅದು. ಅವರ ಹೃದಯ, ಅವರ ಮನಸ್ಸಿನ ಮಾಧುರ್ಯತೆಯನ್ನು ನಾವು ಆ ವ್ಯಕ್ತಿ ಇಲ್ಲದೆ ಹೋದರೂ ಕೂಡ ಆ ಕಂಠ, ಆ ಮಾಧುರ್ಯತೆ, ಆ ಹೃದಯ ನಮ್ಮೊಂದಿಗೆ ಶಾಶ್ವತವಾಗಿ ಇರುತ್ತೆ ಅಂತ ನಾನು ಭಾವಿಸ್ತೇನೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಕಕ್ಷಿದಾರರು, ವಕೀಲರು ಹಾಗೂ ಸಂಧಾನಕಾರರ ಸಮ್ಮುಖದಲ್ಲಿ ಪ್ರಕರಣವನ್ನು ಪರಸ್ಪರ ಒಪ್ಪಂದದ ಮೂಲಕ ಬಗೆಹರಿಸಲಾಯಿತು. ಪ್ರಸಕ್ತ ವರ್ಷದ 2ನೇ ರಾಷ್ಟೀಯ ಮೆಗಾ ಲೋಕ್ ಅದಾಲತ್ನ ಜಿಲ್ಲೆಯ ವಿವಿಧ ನ್ಯಾಯಾಲಯಗಳಲ್ಲಿ ಶನಿವಾರ ಯಶಸ್ವಿಯಾಗಿ ನಡೆಸಲಾಗಿದ್ದು ರಾಜಿ ಸಂಧಾನದ ಮೂಲಕ ಒಟ್ಟು 7,237 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಕೋಲಾರ ಜಿಲ್ಲೆಯ ಎಲ್ಲಾ ನ್ಯಾಯಾಲಯಗಳಲ್ಲಿ ನಿನ್ನೆ ನಡೆದ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಜಿಲ್ಲೆಯಾದ್ಯಂತ ಬಾಕಿ ಇದ್ದ ಸಿವಿಲ್, ಕ್ರಿಮಿನಲ್ ಹಾಗೂ ವಿಮಾ ಪರಿಹಾರ ಪ್ರಕರಣಗಳು ಸೇರಿದಂತೆ ಒಟ್ಟು 80,687 ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಿದ್ದಾರೆ ಎಂದು ಕೋಲಾರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಪ್ರಭು ಎನ್ ಬಡಿಗೇರ್ ತಿಳಿಸಿದ್ದಾರೆ. ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದ್ದ 4,908 ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ 75,779 ಪ್ರಕರಣಗಳು ಸೇರಿವೆ. ಇತ್ಯರ್ಥಗೊಂಡ ಈ ಪ್ರಕರಣಗಳ ಒಟ್ಟು ಪರಿಹಾರ ಮೊತ್ತ 41,74,46,405 ರೂಪಾಯಿಗಳಾಗಿವೆ ಎಂದು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶ ಮರುಳ ಸಿದ್ದಾರಾಧ್ಯ ಎಚ್ಜೆ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶ ಮರಿಯಪ್ಪ ಅವರ ನೇತೃತ್ವದಲ್ಲಿ ಲೋಕ್ ಅದಾಲತ್ ನಡೆಯಿತು. ದಾವಣಗೆರೆ ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ನಡೆದ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ 5,792 ಪ್ರಕರಣಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲಾಗಿದ್ದು ಒಟ್ಟು 13 ಕೋಟಿ ರೂಪಾಯಿಗೂ ಅಧಿಕ ಪರಿಹಾರ ಮೊತ್ತ ಪಾವತಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ವೇಲಾ ಡಿಕೆ ತಿಳಿಸಿದ್ದಾರೆ. ಶಾಶ್ವತ ನಿವಾಸ ಪ್ರಮಾಣಪತ್ರ ನೀಡುವ ಮೂಲಕ ರಾಜ್ಯ ಸರ್ಕಾರ ಅಕ್ರಮ ವಲಸಿಗರನ್ನು ಮನೆ ಮಕ್ಕಳನ್ನಾಗಿ ಮಾಡಲು ಮುಂದಾಗಿದೆ. ಇದರಿಂದ ದೇಶದ ಭದ್ರತೆಗೆ ಧಕ್ಕೆ ಬಂದಿದ್ದು ಕೂಡಲೇ ಈ ಆದೇಶ ರದ್ದು ಮಾಡಬೇಕು ಎಂದು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ. ಮಂಡ್ಯ ನಗರದ ವಿಕಾಸಭವನದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಪೌರತ್ವದ ಅಧಿಕಾರವನ್ನೇ ಹೈಜಾಕ್ ಮಾಡಲು ಮುಂದಾಗಿದೆ. ಇದನ್ನು ನೀಡುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರವಿದ್ದು ಅದರದ್ದೇ ಆದ ನಿಯಮಗಳಿವೆ. ಆದರೆ ರಾಜ್ಯ ಸರ್ಕಾರ ಜೂನ್ 29ರಂದು ಶಾಶ್ವತ ನಿವಾಸ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಆದೇಶ ಹೊರಡಿಸಿದೆ. ಕೂಡಲೇ ಈ ಆದೇಶ ವಾಪಸ್ ಪಡೆಯಬೇಕು, ಇಲ್ಲವಾದರೆ ರಾಜ್ಯಪಾಲರನ್ನು ಭೇಟಿ ಮಾಡಿ ರದ್ದು ಮಾಡಲು ದೂರು ಸಲ್ಲಿಸುತ್ತೇವೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗಾನಕೋಗಿಲೆ ಎಸ್ ಜಾನಕಿ ನಿಧನ. ಮೈಸೂರಿನಲ್ಲಿ ಇಂದು ಸಂಜೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅಂತ್ಯ ಸಂಸ್ಕಾರ. ಪ್ರಸಿದ್ಧ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ನಿಧನಕ್ಕೆ ಗಣ್ಯರಿಂದ ಸಂತಾಪ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ಯಶಸ್ವಿ. ಹಾಗೂ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವ ರಾಜ್ಯ ಸರ್ಕಾರದ ಆದೇಶ ರದ್ದಿಗೆ ಆಗ್ರಹ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
6: ಇದು ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
7: ಆಕಾಶವಾಣಿ

0: ಕನ್ನಡ ಚಲನಚಿತ್ರ ಧ್ವನಿವಾಹಿನಿ. ಚಿತ್ರ ಈ ಜೀವ ನಿನಗಾಗಿ.
1: ಮೊದಲನೇ ಕಂದನ ಅಳುವ ದನಿಯಿಂದ.
0: ತಾರಾಗಣದಲ್ಲಿ ವಿಷ್ಣುವರ್ಧನ್, ಊರ್ವಶಿ, ಬೇಬಿ ಶಾಲಿನಿ, ಪ್ರಮೀಳಾ ಜೋಶಾಯ್ ಮುಂತಾದವರು.

0: ಆಕ್ಟಿಂಗ್ ನೀವು ಬಿದ್ದಾಗ ಎಲ್ಲಿ ಎಡ್ ಬಿದ್ದು ಅಂತ ಎದುರ್ಕೊಂಡಿದ್ದೆ ನಾನು.
1: ಹೆದರ್ಕೋಬೇಡಿ ಡೈರೆಕ್ಟರ್, ಕೈ ಮುರಿಲಿ, ಕಾಲ್ ಮುರಿಲಿ, ಸೊಂಟಾನೆ ಮುರಿಲಿ, ಯಾವಾಗಲೂ ನನ್ನ ಜೊತೆಲೇ ಇರ್ತಾನೆ ನನ್ನ ಆಪ್ತ ಮಿತ್ರ, ಆಪದ್ ಬಾಂಧವ ಸಂಜೀವಿ ಸಿನೋಡೆಕ್ಸ್. ಎನಿ ಪ್ರೊಫೆಷನ್, ಎನಿ ಅಕೇಶನ್, ಯೂಸ್ ಸಿನೋಡೆಕ್ಸ್. ಸಿನೋಡೆಕ್ಸ್, ಸಿನೋಡೆಕ್ಸ್, ಸಿನೋಡೆಕ್ಸ್, ಸಿನೋಡೆಕ್ಸ್, ಸಿನೋಡೆಕ್ಸ್.
2: ಗುಡ್, ವೆರಿ ಗುಡ್ ಮಿಸ್ಟರ್ ಚಂದ್ರು. ನೀವು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತೀರಿ ಅಂತ ನನಗೆ ಗೊತ್ತೇ ಇರಲಿಲ್ಲ.
1: ನಾನೇನು ಸರ್ ಆಕ್ಟ್ ಮಾಡಿದೆ, ಶೂಟಿಂಗ್ ನೋಡೋಣ ಅಂತ ಹೋದೆ, ನಮ್ಮ ಡೈರೆಕ್ಟರ್ ನನ್ನ ಹಿಡಿದಾಕ್ಬಿಟ್ರು.
0: ಯಾಕೆ ಚೆನ್ನಾಗಿ ಮಾಡಿಲ್ವಾ? ನಾನು ಇನ್ನೊಬ್ಬರನ್ನ ಹಾಕೋಬೇಕು ಅಂತ ಇರಲಿಲ್ವಾ? ಅವ್ರಿಗಿಂತ ನೀವು ತುಂಬ ಚೆನ್ನಾಗಿ ಮಾಡಿದ್ದೀರಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆಗ್ಬಿಟ್ಟು ಅವ್ರ ಪರ್ಫಾರ್ಮೆನ್ಸ್. ಹೌದು, ಪರ್ಸನಾಲಿಟಿ ಚೆನ್ನಾಗಿದೆ, ಒಳ್ಳೆ ನಾಯಕ್ ನಟರ ಆಗಿದ್ದೀರಾ. ಬಾಂಬೆಗೆ ಹೋಗ್ಬಿಡಿ, ಇನ್ಫ್ಲೂಯೆನ್ಸ್ ಮಾಡ್ತೀನಿ, ಯಾವ್ದಾದ್ರು ಹಿಂದಿ ಫಿಲಮ್ನಲ್ಲಿ ನಾಯಕ ಆಗ್ಬಿಡಿವ್ರ.
2: ರೀ ಸ್ವಾಮಿ, ನಿಮ್ ರಾಜಕೀಯ ಇಲ್ಲೂ ಮಾಡಬೇಡಿ, ನಮ್ ಕಂಪನಿ ಇಂಪಾರ್ಟೆಂಟ್ ಪರ್ಸನ್ ಅಂತ.
0: ಯಾಕೆ ಸ್ವಾಮಿ, ನಾನು ಯಾರು ಅಂತ ಗೊತ್ತಾಗಲಿಲ್ಲ ನಿಮಗೆ? ನಮ್ಮ ಅಣ್ಣ ರಾಜಕೀಯ ಮಾಡ್ತಿರೋದು, ಮುಖ್ಯಮಂತ್ರಿ ಚಂದ್ರು ನಾನಲ್ಲ, ನಾನು ಫಿಲ್ಮ್ ಡೈರೆಕ್ಟರ್ ಅಂತ ಹುಡುಗ ಅಲ್ಲ. ಆಮೇಲೆ ನಾನು ಇನ್ನೊಂದು ಪ್ಲಾಟ್ ತಯಾರು ಮಾಡಿದ್ದೀನಿ ಟ್ಯಾಬ್ಲೆಟ್ಸ್ ಮೇಲೆ, ಅದನ್ನು ನೀನು ಆಕ್ಟ್ ಮಾಡ್ಬೇಕಪ್ಪ.
1: ಓಕೆ ಸರ್, ಐ ಆಮ್ ಆಲ್ವೇಸ್ ರೆಡಿ.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಹಲೋ ರಂಕಾಲ, ಕೊಡಿ.
3: ನಮ್ಮನೆ ನಾಯಿ ಎಷ್ಟೋ ವಾಸಿ, ಚಿತ್ತೆ ಮಳೆ ಬಂದ್ರೆ ಹೊತ್ತವ್ರ ಫ್ರೆಂಡ್ಸ್. ಅದಕ್ಕೆ ನಾನು ಇದ್ದೀನಿ ದಂಡಕ್ಕೆ.
1: ಮಿಸ್ಟರ್ ಟಿವಿ ರಾವ್, ವಿಲ್ ಯು ಪ್ಲೀಸ್ ಕೈಂಡ್ಲಿ ಕೀಪ್ ಕ್ವೈಟ್.
3: ಆಯ್ತಪ್ಪ, ನೀನ್ ಮಾತಾಡು.
1: ಹಲೋ, ಹಲೋ ಲತಾ ಡಾರ್ಲಿಂಗ್, ಹೌ ಆರ್ ಯು? ಹೇಗಿದೆಯಾ ಚಿನ್ನ? ದಿನದ 24 ಗಂಟೆನಲ್ಲಿ ಮಲ್ಕೊಳ್ಳೋ 6 ಗಂಟೆ ಬಿಟ್ಟು ಮಿಕ್ಕ 18 ಗಂಟೆ ಕಾಲ ನಿಂದೇ ಜ್ಞಾಪಕ. ಐ ಪ್ರಾಮಿಸ್, ಸತ್ಯವಾಗ್ಲು. ನೀನ್ ಕೇಳಿದ್ರೆ ಇಲ್ಲ ಅಂತೀನ? ಎಲ್ಲಿ ನಮ್ಮ ಮಾಮೂಲಿ ಕೊಡು. ಥ್ಯಾಂಕ್ ಯು, ಥ್ಯಾಂಕ್ ಯು ಡಾಲಿ. ನಂದ ಓಕೆ, ಬಾಯ್ ಬಾಯ್.
3: ಇದೇನು ಆಫೀಸ? ರೊಮ್ಯಾನ್ಸ್ ಮಾಡಕ್ ಒಂದು ರೀತಿ ರೀತಿ ಬೇಡ. ಫೋನ್ ನಲ್ಲಿ ಲೊಚ್ಚ ಲೊಚ್ಚ ಅಂತ ಮುತ್ ಕೊಡ್ತಾನೆ.
4: 6th floor.
1: ಗ್ರೌಂಡ್ ಫ್ಲೋರ್ ಹೋಗಪ್ಪ. ಓ, ನೀವಾ?
4: ಇಡಿಯಟ್.
1: ನೋಡಿ ಮಿಸ್, ಐ ಆಮ್ ಸಾರಿ, ಅದು ಅವತ್ತು.
4: ಶಟ್ ಅಪ್, ಐ ಡೋಂಟ್ ವಿಶ್ ಟು ಟಾಕ್ ಟು ಯು.
1: ಗ್ರೌಂಡ್ ಫ್ಲೋರ್ ಹೋಗಪ್ಪ.
4: 6th floor.
5: ಅಮ್ಮ ಒಂದ್ ನಿಮಿಷ ಇರಮ್ಮ, ಕೆಳಗೋಗಿ ಬಂದು ಬಿಡ್ತೀನಿ.
4: ಲುಕ್ ಮಿಸ್ಟರ್, ಯಾವಾಗ್ಲೂ ಹೆಂಗಸರಿಗೆ ಫಸ್ಟ್ ಪ್ರಿಫರೆನ್ಸ್.
1: ಅದು ಹೆಂಗಸರಿಗೆ, ನಿಮಗಲ್ಲ.
4: ವಾಟ್ ಯು ಮೀನ್?
1: ಐ ಮೀನ್ ವಾಟ್ ಐ ಸೆಡ್.
4: ನಿಮ್ ಕಣ್ಣಿಗೆ ಹೆಂಗಸ ಕಾಣೋದಿಲ್ವಾ?
1: ಐ ಡೋಂಟ್ ಥಿಂಕ್ ಸೋ. ಗ್ರೌಂಡ್ ಫ್ಲೋರ್ ಹೋಗಪ್ಪ.
4: 6th floor.
1: ಗ್ರೌಂಡ್ ಫ್ಲೋರ್.
4: 6th floor ಹೋಗಪ್ಪ.
1: ಗ್ರೌಂಡ್ ಫ್ಲೋರ್.
4: ಮಿಸ್ಟರ್, ಲಿಫ್ಟ್ ನಲ್ಲಿ ಮೇಲ್ ಹೋಗೋದಕ್ಕೆ ಫಸ್ಟ್ ಪ್ರಿಫರೆನ್ಸ್.
1: ಅದು ಆಸ್ಪತ್ರೆನಲ್ಲಿ, ಇದು ಬಿಸ್ನೆಸ್ ಕಾಂಪ್ಲೆಕ್ಸ್. ಐ ಸೇ ಐ ಕೇಮ್ ಫಸ್ಟ್, ಯು ಗೋ ಡೌನ್ ಫಸ್ಟ್.
5: ಸರ್ ಸರ್, ಯಾಕೆ ಸರ್ ಗಲಾಟೆ ಮಾಡ್ತೀರಾ? ಮೇಲ್ಗಡೆ ಕಸ್ಟಮರ್ಸ್ ಕಾಯ್ತಿರ್ತಾರ ಸರ್.
1: ಗ್ರೌಂಡ್ ಫ್ಲೋರ್.
4: 6th floor.
1: ಗ್ರೌಂಡ್ ಫ್ಲೋರ್.
5: ಈಗ ಲಿಫ್ಟ್ ಹೋಗಲ್ಲ ಸರ್.
1: ಯಾಕೆ?
5: ಕರೆಂಟ್ ಔಟ್ ಹೋಯ್ತು.
4: ಅಯ್ಯಯ್ಯೋ.

0: ಹಾಗಾದ್ರೆ ಏನ್ ಮಾಡೋದು?
1: ನಡ್ಕೊಂಡು ಹೋಗಿ.
0: ಎಲ್ಲ ನಿಮ್ಮಿಂದಾನೆ, ಬನ್ನಿ ಹೋಗೋಣ. ನೋಡಿ ಮಿಸ್, ನನಗ್ ಒಂದೇ ಫ್ಲೋರ್ ಚೆಕ್ ಅಂತ ಕೆಳಗಡೆ ಹೋಗ್ಬಿಡ್ತೀನಿ, ಆದ್ರೆ ನೀವಿನ್ನೂ 5 ಫ್ಲೋರ್ ಹತ್ಬೇಕು.
2: ನನಗೂ ಗೊತ್ತು.
0: ಯಾತಕ್ಕೂ ನಿಧಾನವಾಗಿ ಹೋಗಿ, ಅಲ್ಲೆಲ್ಲ ರೆಸ್ಟ್ ತಗೊಳ್ಳಿ, ಪರವಾಗಿಲ್ಲ.
2: ನನ್ನೇನು ಮುದುಕಿ ಅನ್ಕೊಂಡ್ರ?
0: ನೋ ಡೌಟ್ ಅಬೌಟ್ ದಟ್. ಹೋಗಿ ಹೋಗಿ ಹೋಗಿ ಹೋಗಿ ಹೋಗಿ. ಲೆಫ್ಟ್ ರೈಟ್ ಲೆಫ್ಟ್, ನನಗೆ ನನಗೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಬೌಟ್ ಟರ್ನ್.
2: ನಮಸ್ಕಾರ ಸರ್.
3: ನಮಸ್ಕಾರ.
2: ನಮಸ್ಕಾರ ಸರ್.
3: ನಮಸ್ಕಾರ. ಕೂತ್ಕೊಳ್ಳಿ.
2: ಪರವಾಗಿಲ್ಲ ಸರ್.
3: ಪರವಾಗಿಲ್ಲ, ಕೂತ್ಕೊಳ್ಳಿ. ನಿನ್ನ ಹೆಸರೇನಮ್ಮ?
2: ರೋಹಿಣಿ. ನಮ್ಮಪ್ಪನ ಹೆಸರು ರಾಮಚಂದ್ರ ರಾವ್, ನಮ್ಮ ತಾತನ ಹೆಸರು ಕೃಷ್ಣರಾವ್, ನಮ್ಮ ಮುತ್ತಾತನ ಹೆಸರು ಗೊತ್ತಿಲ್ಲ ಸರ್, ನಮ್ಮಮ್ಮನ ಹೆಸರು ನಾಗಲಕ್ಷ್ಮಿ, ನಮ್ಮಜ್ಜಿ ಹೆಸರು ಸುಬ್ಬಲಕ್ಷ್ಮಿ, ಅವರಮ್ಮನ ಹೆಸರು ಗೊತ್ತಿಲ್ಲ ಸರ್.
3: ಮಿಸ್, ನಾವು ಕೇಳೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಹೇಳಿಯಮ್ಮ.
2: ಆಗ್ಲಿ ಸರ್.
4: ಇದಕ್ ಮುಂಚೆ ನೀವ್ ಎಲ್ಲಿ ಕೆಲಸ ಮಾಡ್ತಿದ್ರೆ?
2: ಕೆಲಸ ಮಾಡ್ತಿದ್ರೆ ನಾನ್ ಯಾಕೆ ಸರ್ ಇಂಟರ್ವ್ಯೂಗ್ ಬರ್ತಿದ್ದೆ?
3: ಮಹಾತ್ಮ ಗಾಂಧಿ ಹುಟ್ಟುದ್ ಯಾವಾಗಮ್ಮ?
2: ನೀವೆಲ್ಲ ಹುಟ್ಟೋಕ್ ಮುಂಚೆ.
5: ಲಾಲ್ ಬಹದ್ದೂರ್ ಶಾಸ್ತ್ರಿ ಸತ್ತಿದ್ದ ಯಾವಾಗ?
2: ನೀವೆಲ್ಲ ಹುಟ್ಟಿದ ಮೇಲೆ.
3: ನೋಡಮ್ಮ, ನಾವ್ ಇಂಟರ್ವ್ಯೂ ಮಾಡೋರು, ಯಾವ ಪ್ರಶ್ನೆ ಬೇಕಾದ್ರೂ ಕೇಳ್ತೀವಿ.
4: ನಿಮ್ ಜನರಲ್ ನಾಲೆಜ್ ತಿಳ್ಕೊಳ್ಳೋದಕ್ಕೆ ನಾವ್ ಏನ್ ಪ್ರಶ್ನೆ ಬೇಕಾದ್ರೂ ಕೇಳ್ತೀವಿ.
2: ಬಿಸ್ಕೆಟ್ ಫ್ಯಾಕ್ಟರಿಗೂ ಗಾಂಧೀಜಿಗೂ ಏನ್ ಸಹ ಸಂಬಂಧ? ಅವ್ರು ನಮ್ ದೇಶಕ್ಕೋಸ್ಕರ ಎಷ್ಟು ತ್ಯಾಗ ಮಾಡಿದ್ರು, ಸ್ವಾತಂತ್ರ್ಯ ಕೊಡ್ಸೋದಕ್ಕೆ ಎಷ್ಟು ಹೋರಾಡಿದ್ರು ಅಂತ ಕೇಳಿದ್ರೆ ಹೇಳ್ತಾ ಇದ್ದೆ. ನಿಮ್ದು ಬಿಸ್ಕೆಟ್ ಫ್ಯಾಕ್ಟರಿ, ಮಹಾತ್ಮ ಗಾಂಧೀಜಿ ಅವರು ಏನ್ ತಿಂತಿದ್ರು ಅಂದ್ರೆ ಕಡ್ಲೆಕಾಯಿ ಅಂತ ಕರೆಕ್ಟ್ ಆಗಿ ಹೇಳ್ತಿದ್ದೆ. ಅದ್ ಬಿಟ್ಟು ಬಾಯಿಗೆ ಬಂದ ಹಾಕಿ ಕೇಳಿದ್ರೆ ನಾನ್ ಏನ್ ಸರ್ ಆನ್ಸರ್ ಹೇಳಿ?
5: ಮಿಸ್, ನೀವ್ ಇಂಟರ್ವ್ಯೂ ಬಂದಿದ್ದೀರೋ ಇಲ್ಲ ನಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ರು?
2: ನಿಮ್ ಪ್ರಶ್ನೆಗಳಿಗೆಲ್ಲ ಕರೆಕ್ಟ್ ಆಗಿ ಉತ್ತರ ಕೊಡ್ತಿದ್ದೀನಲ್ಲ ಸರ್.
5: ದಿಸ್ ಇಸ್ ನಾಟ್ ದಿ ಆನ್ಸರ್.
2: ನಿಮ್ ಪ್ರಶ್ನೆಗಳಿಗೆ ಇದೇ ಆನ್ಸರು.
5: ಮಿಸ್, ಏನ್ ಹೇಳ್ತಿದ್ದೀರಾ?
2: ಸರ್, ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನ ಡಿಗ್ರಿ ತಗೊಂಡು ಹೊರಗೆ ಬರ್ತಾರೆ. ಅವರಲ್ಲಿ 1/10 ಭಾಗಕ್ಕೂ ಕೆಲಸ ಸಿಕ್ಕೋಲ್ಲ. ಯಾಕೆ? ನಿಮ್ಮಂತ ಎಜುಕೇಟೆಡ್ ಫೋರ್ಸ್ ಇಂದ.
5: ಮಿಸ್, ಏನ್ ಹೇಳ್ತಿದ್ದೀರಾ?
2: ನಿಜನೇ ಹೇಳ್ತಿದ್ದೀನಿ. ಸರಿಯಾದ ರೀತಿಲಿ ಇಂಟರ್ವ್ಯೂ ಮಾಡೋ ಹಾಗಿದ್ರೆ ಮಾಡಿ. ನಿಮ್ಮ ಕಾಲ ಕಳೆಯೋದಕ್ಕೂ ಗೊತ್ತಿಲ್ಲ ಅಂದ್ರೆ 3 ಜನನ ಕೂತ್ಕೊಂಡು ಇಸ್ಬಿಟ್ಟಾಡಿ. ನಮ್ಮಂಥವ್ರನ್ನ ಕರೆಸಿ ಪ್ರಾಣ ತೆಗಿಬಿಡಿ, ಬರ್ತೀನಿ.
0: ನೀವು ನಮ್ಮ ಮನೆಗೆ ಬರ್ತೀರಾ ಅಂತ ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ.
2: ಇದು ನಿಮ್ಮನೆ ಅಂತ ಗೊತ್ತಿರ್ಲಿಲ್ಲ.
0: ನಾನ್ ನಿಮ್ಮೇಲೆ ನೀರೇರಿಸ್ತೇ ಅಂತ ನಿಮಗ್ ನನ್ ಮೇಲೆ ಕೋಪ ಇಲ್ಲ ತಾನೆ?
2: ಇಲ್ಲ ಇಲ್ಲ.
0: ನಿಜವಾಗ್ಲೂ ಕೋಪ ಇಲ್ವಾ?
2: ಮೂಗಿರೋ ಕಡೆ ನೆಗಡಿ ಇರುತ್ತೆ, ಪ್ರೀತಿ ಇರೋ ಕಡೆ ಕೋಪ ಇರುತ್ತೆ.
0: ಏನಂದ್ರಿ?
2: ಪ್ರೀತಿ.
0: ಇನ್ನೊಂದ್ಸಲ ಹೇಳಿ.
2: ಪ್ರೀತಿ ಇರೋ ಕಡೆ ಕೋಪ ಇರುತ್ತೆ.
0: ಆಹಾ, ಪ್ರೀತಿ ಪ್ರೀತಿ. ಮೊದಲ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಏನ್ ಕುಡಿತೀರಾ? ಕಾಫಿ, ಟೀ, ಓಲ್ಡ್ ಟೀ, ಗ್ಲೂಕೋಸ್?
2: ಬೇಡಿ ಬೇಡಿ, ನನಗೇನು ಬೇಡ.
0: ಯಾಕೆ?
2: ನಿಮ್ ಮನ್ಸಿಗೆ ಬೇಜಾರ್ ಮಾಡೋಕೆ ನನ್ಗೆ ಇಷ್ಟ ಇಲ್ಲ.
0: ಚಚೆ, ನಿಮ್ಮಿಂದ ನನ್ ಖಂಡಿತ ಬೇಜಾರ್ ಇಲ್ರಿ.
2: ಮತ್ತೆ ಆ ಊದ್ಗಡ್ಡಿ ಒಂದ್ ಬೇಜಾರ್ ಮಾಡಿದಾನೆ. ಇನ್ ನಾನು
0: ಏನು?
2: ಸೋಪು.
0: ಸೋಪು ಸೋಪು ಮಾರೋಳ. ಮನುಷ್ಯನ ದೇಹನ ಶುದ್ಧವಾಗಿಡೋದೇ ಸೋಪು, ಮನುಷ್ಯನ ಮುಖಕಾಂತಿನ ಹೆಚ್ಚೋದೇ ಸೋಪು, ಒಬ್ಬ ಇನ್ನೊಬ್ಬನಿಗೆ ಮಸ್ಕ ಹೊಡಿಬೇಕಾದ್ರೆ ಉಪಯೋಗಿಸೋದೇ ಸೋಪು. ಸೋಪು ಎಲ್ಲಾ ಸೋಪು ಮಯ. ಅಂತ ಸೋಪನ್ನ ಸ್ವಾರ್ಥಿಗಳು ಮುಚ್ಚಿಡ್ತಾರೆ, ನೀವು ನಿಸ್ವಾರ್ಥಿಗಳು ಅದನ್ನ ಬ್ಯಾಗಲ್ ತುಂಬಿಸ್ಕೊಂಡ್ ಬಂದಿದ್ದೀರಾ.
2: ಅಯ್ಯೋ, ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಸರ್.
0: ಥ್ಯಾಂಕ್ ಯು, ನನ್ನ ನೇಚರೇ ಹಾಗೆ. ಮಿಸ್ ಸೋಪು, ನಿಮ್ ಹೆಸರು? ಅಲ್ಲ, ಸೋಪಿನ ಹೆಸರು.
2: ಡ್ರೀಮ್ ಗರ್ಲ್.
0: ಆಹಾ, ಡ್ರೀಮ್ ಗರ್ಲ್, ಡ್ರೀಮ್ ಗರ್ಲ್, ಎಷ್ಟು ಚೆನ್ನಾಗಿದೆ. ನೀವು ಅಷ್ಟೇ. ನೋಡಿ, ನನ್ಗೆ ಯಾವ ಎಕ್ಸ್ಪ್ಲನೇಷನ್ ಬೇಡ, ಒಂದ್ 25 ಸೊಪ್ಪು ಕೊಟ್ಬಿಡಿ, ಕೊಟ್ಬಿಡಿ, ಕೊಡಿ.
2: 25?
6: ರೋಹಿಣಿ, ಇವ್ರೇನಮ್ಮ ಇಲ್ಲಿದ್ದೀರಾ? ಇವ್ರೇನಮ್ಮ ನಿನ್ಗೆ ಅವತ್ ಮಾತ್ರೆ ಕೊಟ್ಟವರು? ಮೊನ್ನೆ ಎಂಥ ಕೆಲಸ ಆಗ್ಬಿಡ್ತು ಅಂತೀರಿ? ಇದ್ದಕ್ಕಿದ್ದಾಗೆ ಅವಳು ಜ್ವರ ಅಂತ ಹಾಸಿಗೆ ಹಿಡಿದ್ಬಿಟ್ಲು, ನನಗೆ ಕೈ ಕಾಲೇ ಆಡ್ತಿಲ್ಲ. ತಕ್ಷಣ ನೀವು ಕೊಟ್ಟು ಮಾತ್ರೆ ಕೊಟ್ಟೆ. ಸುಳ್ಳು ಹೇಳಬಾರ್ದು. ಸಂಜೀವಿನಿ ಸರ್, ಸಂಜೀವಿನಿ.
0: ಇವ್ರೇನ ನಿಮ್ಮ ಮಗಳು?
6: ಹೌದಪ್ಪ.
0: ಇವರು ನಿಮ್ಮ ಮಗಳ?
6: ಓ, ನನ್ನ ಮಗಳು.
0: ಇವರು ನಿಮ್ಮ ಸ್ವಂತ ಮಗಳ?
6: ನನ್ನ ಸ್ವಂತ ಮಗಳಪ್ಪ. ನಾನು ಸ್ಕೂಲ್ ಮೇಸ್ಟರ್ ಆಗಿದ್ದೆ, ಹೋದ ವರ್ಷನೇ ರಿಟೈರ್ ಆಗಿತ್ತು. ನನಗೆ ಬರೋ ಪೆನ್ಷನ್ನು 100 ರೂಪಾಯಿ, ಅಲ್ಲದೆ ನನ್ನ ಮಗಳು ತರೋ ತಿಂಗಳಿಗೆ 300-400 ರೂಪಾಯಿ ಸಂಬಳ. ಅದು ಟೆಂಪ್ರರಿ ಬೇಸಿಸ್.
0: ಓ, ಟೆಂಪ್ರರಿನಾ?
6: ಹಾ, ಕಮಿಷನ್ ಬೇಸಿಸ್ ಮೇಲಪ್ಪ.
0: ಕಮಿಷನ್ ಬೇಸಿಸ್? ಐ ಸಿ.
6: ನಿಮ್ಮಿಬ್ಬರಿಗೂ ಮೊದಲೇ ಪರಿಚಯ ಇತ್ತು?

0: ಚಚಚೆ, ಈ ಮೇಸ್ಟ್ರು ಮಗಳ ಪರಿಚಯ ನನಗಿಲ್ಲ. ನನಗ್ ಪರಿಚಯ ಇರೋದು ಇಂಡಸ್ಟ್ರಿಯಲಿಸ್ಟ್ ರಾಜಾರಾಮ್ ಅವರ ಏಕೈಕ ಪುತ್ರಿ. ಸುಮಾರಾಗಿ ನೋಡೋಕೆ ಒಂದೇ ತರ ಇದ್ದಾರೆ.
1: ವೆರಿ ಗುಡ್ ಆಕ್ಟಿಂಗ್ ಡ್ಯುವಲ್ ರೋಲ್.
2: ಯಾಕಮ್ಮ ಹಾಗೆ ನಿಂತ್ಬಿಟ್ಟೆ? ಹೋಗ್ ಕಾಫಿ ಮಾಡ್ಕೊಂಡು ಹೋಗು, ಗೆಸ್ಟ್ ಬಂದಿದ್ದಾರೆ. ಹಾ, ಏನಂದ್ರಿ?
0: ಏನಂದೆ? ಅಲ್ಲ, ನಿಮ್ ಮಗಳು ಏನ್ ಓದಿದ್ದಾಳೆ ಅಂತ ಕೇಳಿದೆ.
1: ಬಿ ಎ ಪಾಸ್ ಮಾಡಿದ್ದಾಳೆ ಅಷ್ಟೇ ಅಲ್ಲ, ಟೈಪಿಂಗ್ ಮುಗಿಸ್ಕೊಂಡಿದ್ದಾಳೆ, ಶಾರ್ಟ್ ಹ್ಯಾಂಡ್ ಮುಗಿಸಿದ್ದಾಳೆ, ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ತಗೊಂಡಿದ್ದಾಳೆ, ಈ ಟೆಲಿಫೋನ್ ಆಪರೇಟರ್ ಕೋರ್ಸು ಮುಗಿಸಿದ್ದಾಳೆ.
0: ಎಲ್ಲಾ ಕೋರ್ಸು ಮುಗಿಸಿದ್ದಾರೆ.
1: ಏನ್ ಬಂತಪ್ಪ ಒಳ್ಳೆ ಕೆಲಸ ಈ ದೇಶದಲ್ಲಿ ಹುಡುಕೋದು? ಈ ಮರಳ ಕಾಡಿನಲ್ಲಿ ಮರೀಚಿಕೆ ಹುಡುಕದಾಗೆ.
3: ಕಾಫಿ
1: ತೋಳಿ
3: ನೋಡಿ, ನಾನ್ ವಯಸ್ಸಿಗೆ ಬಂದ ಹೆಣ್ಣು, ಮನೆ ಬಿಟ್ಟು ಕೆಲ್ಸಕ್ಕೋಸ್ಕರ ಬೀದ್ ಬೀದಿ ಸುತ್ತ ಇದ್ದೀನಿ. ಯಾರಿಗೂ ಮೋಸ ಹೋಗ್ಬಾರ್ದು ಅಂತ ನಾನ್ ಸ್ಟ್ರಿಕ್ಟ್ ಆಗಿರೋದು, ಮತ್ತೆ ನಿಷ್ಠೂರವಾಗಿ ಮಾತಾಡೋದು ಯಾಕ್ ಗೊತ್ತಾ? ಒಂದ್ ಹೆಣ್ಣು ತಾನ್ ಬಡವಳು ಅಂತ ಹೇಳಿದ್ರೆ ಸಾಕು, ಜನ ಅವಳನ್ನ ನೋಡೋ ದೃಷ್ಟಿನೇ ಬೇರೆ. ನಾನು ನಿಮ್ ಹತ್ರ ಯಾಕೆ ಇಷ್ಟೊಂದು ಬೇಡ್ಕೋತಾ ಇದ್ದೀನಿ ಗೊತ್ತಾ? ಬಡವ್ರನ್ನ ಕಂಡ್ರೆ ನಿಮ್ ಹೃದಯದಲ್ಲಿ ಪಶ್ಚಾತ್ತಾಪ ಇದೆ, ಅವ್ರಿಗೋಸ್ಕರ ಕನಿಕರ ತೋರಿಸೋ ಮನಸ್ಸಿದೆ. ನೋಡಿ, ನಾನು ನಿಮ್ಮ ಹತ್ರ ಎಲ್ಲ ನಿಜ ಹೇಳಿದ್ದೀನಿ, ನೀವು ನನ್ನ ಕ್ಷಮಿಸ್ಲೇಬೇಕು, ಇಲ್ದಿದ್ರೆ ನಾನು ಈ ಜಾಗ ಬಿಟ್ಟು ಅಲ್ಲಾಡಲ್ಲ, ಬೆಳಗ್ಗೆ ಆದ್ರೂ ಸರಿ ಇಲ್ಲೇ ಇರ್ತೀನಿ. ಹಾ
0: ಮಿಸ್ ರೋಹಿಣಿ, ನನ್ನೇನು ಅಷ್ಟು ಕಟ್ಕ ಅಂತ ತಿಳ್ಕೊಂಡ್ರ? ನಾನು ನಿಮ್ಮನ್ನ ಯಾವತ್ತೂ ಕ್ಷಮಿಸ್ಬಿಟ್ಟೆ.
3: ನಿಜವಾಗ್ಲ
0: ಸಂತೋಷನ?
3: ಮತ್ಯಾಕೆ ಹೇಳಲಿಲ್ಲ?
0: ಮೊದಲೇ ಸಲ ನೀವು ನನ್ನ ಕ್ಷಮಾಪಣೆ ಕೇಳಿದಾಗ್ಲಿ ನಾನು ನಿಮ್ಮನ್ನು ಕ್ಷಮಿಸ್ಬಿಟ್ಟೆ.
3: ಮತ್ಯಾಕೆ ಹೇಳಲಿಲ್ಲ?
0: ಆಗ್ಲೇ ನಾನು ಹೇಳ್ಬಿಟ್ಟಿದ್ರೆ ಇಷ್ಟ್ ಸಲ ನೀವು ನನ್ನ ನೋಡಕ್ ಬರ್ತಿದ್ರ?

0: ರೀ, ನಾನು ಫೋನ್ ಮಾಡಿ ಕರೆದಿದ್ದು ಇಲ್ಲಿ ಬಂದಿದ್ದೆ ಮಾಡಕ್ಕ.
1: ಸುಮ್ಮನೆ ನಾನು ಡಿಸ್ಟರ್ಬ್ ಮಾಡಬೇಡ, ನಾನು ಕನಸು ಕಾಣ್ತಾ ಇದ್ದೀನಿ.
0: ಕನಸ ಏನದು?
1: ನಾನು ನನ್ನ ಹೆಂಡತಿ ಅವಳ ಜೊತೆ ಹೇಗೆ ಸಂಸಾರ ಮಾಡ್ತೀನಿ ಅಂತ.
0: ಅವಳಿ ಅವಳ್ರಿ ನಿಮ್ಮ ಹೆಂಡತಿ?
1: ಇದಾವಳೊಬ್ಳು ಸುಂದರಿ ಹಠವಾದಿ.
0: ಅವಳನ್ನ ಮದ್ವೆಗೆ ನನ್ನ ಪ್ರೀತಿಸ್ತಾ ಇದ್ದೀರಾ?
1: ಇದೊಳ್ಳೆ ತಮಾಷೆ ಆಯ್ತಲ್ಲ, ಒಬ್ಬಳನ್ನ ಪ್ರೀತಿಸಿ ಒಬ್ಬಳನ್ನ ಮದುವೆ ಆಗಬಾರ್ದಾ?
0: ಏನಂದ್ರೆ?
1: ಒಬ್ಬಳನ್ನ ಪ್ರೀತಿಸಿ ಅವಳನ್ನೇ ಮದುವೆ ಆಗಬಾರ್ದಾ?
0: ಅಪ್ಪ ಹಾಗನ್ನಿ.
1: ಅದಕ್ಕೆ ಹೇಳೋದು, ಹೆಂಗಸರಿಗೆ ಅವಸರ ಬುದ್ಧಿ ಅಂತ. ಮಿಸ್ ರೋಹಿಣಿ ದೇವಿ, ನಾನು ಮದುವೆ ಆಗೋ ಹುಡುಗಿ ಯಾರು ಗೊತ್ತಾ?
0: ಯಾರು?
1: ಬಿಗ್ ಇಂಡಸ್ಟ್ರಿಯಲಿಸ್ಟ್ ರಾಜಾರಾಮ್ ಅವ್ರ ಮಗಳು ಉರುಫ್, ರಿಟೈರ್ಡ್ ಹೆಡ್ ಮಾಸ್ಟರ್ ಗರಗಸೆ ಅವರ ಮಗಳು ಉರುಫ್ ರೋಹಿಣಿ ದೇವಿ. ಗರಗಸೆ?
0: ಛೀ, ನನ್ ಗರಗಸ ಅಲ್ಲ ರೀ.
1: ಅಳ್ಬೇಡ ಅಳ್ಬೇಡ, ಯಾರಾದ್ರೂ ನೋಡಿದ್ರೆ ತಪ್ಪಾಗಿ ತಿಳ್ಕೊತಾರೆ.
0: ಅಪ್ಪ, ಜಗಳದಲ್ಲಿ ಪ್ರಾರಂಭವಾದ ನಮ್ಮ ಸ್ನೇಹ ಪ್ರೀತಿಲಿ ಬಂದಾಗಿತ್ತು ನಮ್ಮ ಪುಣ್ಯ. ಚಂದ್ರು, ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ ಅಂತ ತಿಳ್ಕೋಬಹುದಾ?
1: ತಿಳ್ಕೋಬೇಕಾ? ಸ್ವರ್ಗದಲ್ಲಿ. ನಾನು ಬಾನಾಥ, ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡೆ.
2: ನಿನ್ ಲತಾ ವಿಷಯ ಅವಳು ಹೇಳ್ಬಿಟ್ಟಿಯಾ?
1: ಇಲ್ಲ, ಇವತ್ತು ಹೇಳ್ತೀನಿ.
2: ಬೇಡ.
1: ಯಾಕೆ?
2: ಒಂದು ಹೆಣ್ಣು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಅವಳಿಗೆ ಅರ್ಥವಾಗದೇ ಇರೋ ವಿಷಯನ ಹೇಳಬಾರ್ದು. ನೀವಿಬ್ರು ಒಬ್ಬರನ್ನೊಬ್ರು ಪರಸ್ಪರ ತಿಳ್ಕೊಂಡ್ಮೇಲೆ ಏನು ಹೇಳಿದ್ರು ಚೆನ್ನಾಗಿರುತ್ತೆ. ಚಂದ್ರು,
1: ಯಾರು ಇಲ್ಲ, ನಾನೊಬ್ಬ ತಬ್ಲಿ.
0: ನಾನಿರುವಾಗ ನೀವು ತಬ್ಲಿ ಯಾಕೆ?
1: ಅಷ್ಟು ಹೇಳಿದ್ರೆ ಸಾಕು, ನೀ ನನ್ನ ಪಕ್ಕದಲ್ಲಿದ್ರೆ ನಾ ತಬ್ಲಿ ಅಲ್ಲ, ಹೆಬ್ಬುಲಿ. ಹಾ ಹಾ, ಹೆಬ್ಬುಲಿ. ರೋಹಿಣಿ, ನೀ ದಿವಸ ಕೆಟ್ಸೋಪ್ ಮಾಡ್ತೀಯ?
0: ಅಬ್ಬಬ್ಬ ಅಂದ್ರೆ ಹತ್ತು ಮಾರ್ತೀನಿ. ಆ ಕೆಲಸದಲ್ಲಿ ನಂಗೆ ಇಂಟ್ರೆಸ್ಟೇ ಇಲ್ಲ.
1: ಯಾವುದೇ ಕೆಲಸ ಮಾಡಿದ್ರು ಅದನ್ನ ಶ್ರದ್ಧೆಯಿಂದ ಮಾಡಬೇಕು, ಆಗ ನಾವು ಜೀವನದಲ್ಲಿ ಮುಂದುವರಿಯೋಕೆ ಸಾಧ್ಯ.

0: ಸ್ವಲ್ಪ ಕೈ ಕೊಡ್ತೀರಾ? ಆದ್ರೆ ನೀವು ಕಣ್ಣು ಮುಚ್ಕೋಬೇಕು.
1: ಕಣ್ಣೇನು, ಎಲ್ಲ ಮುಚ್ಕೋತೀನಿ.
0: ಈಗ ಕಣ್ಬಿಡಿ. ಇನ್ಮೇಲೆ ನೀವು ನನ್ಗೆ ಅಣ್ಣ ಆಗ್ಬೇಕು. ಬಾಯಣ್ಣ.
1: ಅಯ್ಯೋ, ಎನ್ನ ಯಾರು ಕೇಳೋರು? ಯಾರು ಇಲ್ವಾ? ಯಾರು ಇಲ್ವಾ ಈ ಆಫೀಸಲ್ಲಿ?
2: ಟಿವಿರಾವ್, ಯಾಕ್ರಿ ಏನಾಯ್ತು?
1: ಇಲ್ಲಪ್ಪ, ನನ್ನ ಪರಿಸ್ಥಿತಿ.
2: ಓ ರಾಕಿ, ನಿಮ್ ಸಿಸ್ಟರ್ ಕಟ್ಟದ್ರ?
1: ಅಯ್ಯೋ ಸಿಸ್ಟರ್ ಅಂತ ಹೇಳ್ಬೇಡಪ್ಪ, ಹೊಟ್ಟೆ ಎಲ್ಲ ಉರಿದು ಹೋಗುತ್ತೆ.
2: ಯಾಕೆ
0: ಸರ್? ನಾನ್ ಕಟ್ಟಿದ್ದು ಅದಕ್ಕೆ.
2: ಓ ಏನ್ ಶರ್ಲಿ, ಹೋಗಿ ಹೋಗಿ ಇವ್ರಿಗೆ ಹಾಕಮ್ಮ ರಾಕಿ ಕಟ್ಟದೆ.
1: ಹಾಕ್ ಕೇಳು, ಈ ಅನ್ಯಾಯನ ಖಂಡಿಸೋ. ಮೊದ್ಲು ಇದ್ರೆ ಕಿತ್ತಾಕು ಅಂತ ಹೇಳು.
2: ಏನ್ ಶರ್ಲಿ, ಇವ್ರು ನಿನ್ ಗಂಡನ? ಸರಿಯಾಗಿ ಕಣ್ಬಿಟ್ಟು ನೋಡು, ಅಣ್ಣನಾಗ ಕಾಣ್ತಾರೆ.
1: ಚಂದ್ರು, ಈ ಆಫೀಸ್ ಅಲ್ಲಿ ನೀನ್ ಒಬ್ಬನೇಪ್ಪ ನನ್ನ ಹಿತೈಷಿ.
2: ಏನಮ್ಮ ನೀನು, ತಂದೆ ಮಗಳ ರಾಕಿ ಕಟ್ಟೋದುಂಟ? ಏನ್ ಸರ್, ಸರಿ ತಾನೆ?
1: ಹೌದು. ಅಯ್ಯೋ, ದುಶ್ಮನ್ ಕಹ ಅಂದ್ರೆ ಬಗಲ್ಮೆ ಅಲ್ಲ, ಸಾಮಾನ್ಯ ಹೈ. ಶಿರ್ಲಿ, ನಾನು ಈ ಸಂಬಂಧ ಒಪ್ಪಕ್ಕೆ ಇಲ್ಲೋ.

0: ರೋಹಿಣಿ, ಏನ್ ಯೋಚನೆ ಮಾಡ್ತಾ ಇದೀಯಾ? ಯಾಕೊಂತರ ಇದೀಯಾ?
1: ನನಗೆ ಪೋಸ್ಟ್ ಅಂಡ್ ಟೆಲಿಗ್ರಾಫ್ ನಲ್ಲಿ ಇಂಟರ್ವ್ಯೂ ಬಂದಿತ್ತು.
0: ಅಟೆಂಡ್ ಮಾಡಿದ್ಯಾ? ಪ್ರಶ್ನೆ ಕಷ್ಟವಾಗಿತ್ತ?
1: ಇಲ್ಲ.
0: ಮತ್ ಯಾಕೆ ಡಲ್ ಆಗಿದೀಯಾ?
1: ನಮ್ ತಂದೆ ಸ್ನೇಹಿತರೊಬ್ರು ಕೆಲ್ಸ ಸಿಗೋಕೆ 10,000 ರೂಪಾಯಿ ಲಂಚ ಕೇಳಿದ್ದಾರೆ.
0: ಛೇ, ನಮ್ ದೇಶದಲ್ಲಿ ಇದೊಂದು ಹಾವಳಿ ಆಗ್ಬಿಟ್ಟಿದೆ. ಎಲ್ ನೋಡಿದ್ರು ಲಂಚ ಲಂಚ ಲಂಚ. ನನ್ನನ್ನು ಯಾವನಾದ್ರೂ ಕೇಳಿದ್ರೆ ಜಾಡ್ಸ್ ಒದ್ಬಿಡ್ತಿದ್ದೆ.
1: ಒದ್ರೆ ಆಗುತ್ತಾ? ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತಾರೆ. ಚಂದ್ರು, ನಿಮ್ ಸ್ನೇಹಿತರ ಹತ್ರ ಕಡಿಮೆ ಬಡ್ಡಿಗೆ ಸಾಲ ಕೊಡಿಸ್ತೀರಾ? ನಾನು ಕೆಲ್ಸಕ್ಕೆ ತೆರೆದ್ಮೇಲೆ ತೀರಿಸ್ಬಿಡ್ತೀನಿ.
0: ಓ, ನಾನು ನಿನಗೆ ಸಾಲ ಕೊಡಿಸ್ಬೇಕಾ? ಅದು ಬಡ್ಡಿಗೆ? ಇಷ್ಟೇನಾ ನಮ್ಮ ಸಂಬಂಧ? ಹಾಗಾದ್ರೆ ನಿನ್ನ ಸುಖ ದುಃಖದಲ್ಲಿ ನನಗೆ ಪಾಲಿಲ್ಲ ಅನ್ನು. ನಾನೊಬ್ಬ ಫೂಲ್. ಏನೇನೋ ಕಲ್ಪನೆ ಮಾಡ್ಕೊಂಡಿದ್ದೆ
1: ಚಂದ್ರು. ನನ್ನ ಮನಸ್ಸಿನಲ್ಲಿ ಏನೇನೋ ಅನ್ಕೊಂಡಿದ್ ನಿಜ. ಅಲ್ಲಿ ನೀವು ಸ್ನೇಹ ಅನ್ನೋ ಬಂಗಾರದ ಇಟ್ಕೆಯಿಂದ ಅನುರಾಗ ಅನ್ನೋ ಅರಮನೆ ಕಟ್ಟೋಕ್ ಮುಂಚೆ ಬಾಡಿಗೆ ಕೇಳೋದ್ ನ್ಯಾಯನಾ?
0: ನಾನು ಬಾಡಿಗೆದಾರ ಅಲ್ಲ ರೋಹಿಣಿ, ಯಜಮಾನ. ಆ ಜಾಗ ಅರಮನೆ ಎಲ್ಲ ನನ್ನ ಸ್ವಂತ.
1: ನಿಜ ಚಂದ್ರು, ನಿಮ್ ಮಾತ್ ನಿಜ. ನನ್ನ ಮನಸ್ಸು ಮಾತ್ರ ಅಲ್ಲ, ನನ್ನ ಸರ್ವಸ್ವನ್ನು ನಿಮಗ್ ಕೊಟ್ಟಿದ್ದೀನಿ.
0: ನೀನ್ ಹೇಳೋ ಮಾತು ನಿಜ ಆಗಿದ್ರೆ ಸಾಲ ಕೊಡಿಸಿ ಅಂತ ನೀನ್ ನನ್ ಕೇಳ್ತಾ ಇರ್ಲಿಲ್ಲ. 10,000 ರೂಪಾಯಿನ ನೀವೇ ಕೊಡಿ ಅಂತ ಅಧಿಕಾರದಿಂದ ಕೇಳ್ತಾ ಇದ್ದೆ. ಓಕೆ, ಯಾವಾಗ ಬೇಕು ನಿನಗೆ?
1: ಒಂದು ವಾರದಲ್ಲಿ.
0: ಡನ್. ಈಗ ನಾನು ನಿನ್ನೊಂದು ಕೇಳ್ತೀನಿ.
1: ಏನು?
0: ನಿನ್ನ ಮುಗುಳ್ನಗೆ ಸ್ಮೈಲ್ ಪ್ಲೀಸ್. ಥ್ಯಾಂಕ್ ಯು, ಕೀಪ್ ಇಟ್ ಅಪ್.
2: ಏನ್ ಚಂದ್ರು, ಮತ್ತೆ ರಿಪೇರಿನಾ?
0: ಇಲ್ಲಪ್ಪ,
2: ಮೊನ್ನೆ ಎಲ್ಲ ರಿಪೇರಿ ಮಾಡಿಕೊಟ್ಟೆ.
0: ಸಂಪಂಗಿ, ನಿನ್ನಿಂದ ಒಂದು ಸಹಾಯ ಬೇಕಲ್ಲ.
2: ಏನಪ್ಪ ಅಂತದ್ದು?
0: ಅರ್ಜೆಂಟಾಗಿ 10,000 ರೂಪಾಯಿ ಬೇಕು.
2: 10,000 ರೂಪಾಯ
0: ಸಾಲ ಅಲ್ಲಪ್ಪ. ಯಾವ್ದಾದ್ರು ಗಿರಾಕಿ ನೋಡಿ ಈ ಗಾಡಿನ ತಳ್ಳಿಬಿಡು.
2: ನಿನಗೇನು ಮಾಡ್ತೀಯ?
0: ಆಮೇಲೆ ತಗೊಂಡ್ರಾಯ್ತು.
3: ಏನಪ್ಪ ಮೆಕ್ಯಾನಿಕ್, ಗಾಡಿ ರೆಡಿ ತಾನೆ?
2: ರೆಡಿ ಸರ್.
3: ಶಾಕ್ ಅಬ್ಸರ್ವರ್ ಹೊಸದಾಗಿ ಹಾಕಿದ್ದೀನಿ ತಾನೆ?
2: ಪರ್ಫೆಕ್ಟ್ ಆಗಿ ಮಾಡಿದ್ದೀನಿ ಸರ್.
3: ನಮ್ಮ ಗಾಡಿಯಲ್ಲಿ
2: ರೈಲ್ ಕಳಿಸಿದ್ದೀನಿ, ಬಂದ್ಮೇಲೆ ನೋಡಿ ಸರ್ ಗಾಡಿ ಹೇಗಿದೆ ಅಂತ.
3: ನೀನೇನೋ ರೆಡಿ ಮಾಡಿಬಿಟ್ಟಿದ್ಯಪ್ಪ, ಆದ್ರೆ ಶೂಟಿಂಗ್ ನಿನ್ ತಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಫಾರಿನ್ ನಿಂದ ಸ್ಟೆಂಟ್ ಮ್ಯಾನ್ ಬರಬೇಕಾಗಿತ್ತು, ಅವನಿಗೆ ಆಕ್ಸಿಡೆಂಟ್ ಅಂತ ಟೆಲಿಗ್ರಾಮ್ ಬಂದ್ಬಿಟ್ಟಿದೆ. ಪ್ರೊಡ್ಯೂಸರು ತಲೆ ಮೇಲೆ ಕೈತ್ಕೊಂಡು ಕೂತ್ಬಿಟ್ಟಿದ್ದಾರೆ. ಹೀರೋದು ಈ ಡೇಟ್ಸ್ ಬಿಟ್ರೆ ಬೇರೆ ಡೇಟ್ಸ್ ಇಲ್ಲ. ಏನ್ ಮಾಡ್ಬೇಕು ಅಂತ ಪರದಾಡ್ತಾ ಇದ್ದೀನಪ್ಪ.
2: ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಶೂಟಿಂಗ್ ಶುರು ಮಾಡಿ ಸರ್.
3: ನೀನ್ ಬಂದು ಜಂಪ್ ಮಾಡ್ತೀಯಾ?
2: ಆನ್ ಮಾಡಲ್ಲ ಸರ್, ಇವ್ರು ಮಾಡ್ತಾರೆ. ಮೋಟರ್ ಬೈಕ್ ಜಂಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಚಂದ್ರಶೇಖರ್ ಅಂತ. ಚಂದ್ರು, ಇವರು ಕರ್ನಾಟಕದ ಸ್ಟಂಟ್ ಮಾಸ್ಟರ್. ಹೆಸರು ಶಿವಯ್ಯ ಅಂತ.
0: ಹಲೋ ಸರ್.
3: ಹಲೋ.

0: 1 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ. ಓಕೆ ಸರ್, ಒಂದ್ 50 ಅಡಿ ಜಂಪ್ ಮಾಡ್ತೀರಾ?
1: ನೀವು ಹೂವನ್ನಿ ಸರ್, 100 ಅಡಿ ಬೇಕಾದ್ರೂ ಜಂಪ್ ಮಾಡ್ತೀನಿ.
0: ನಿಮ್ಮಂತ ಧೈರ್ಯವಾದ ಹುಡುಗರೇ ನಂಗೆ ಬೇಕು.
1: ಸುಳ್ಳು ಹೇಳೋದು ಒಂದ್ ವಿದ್ಯೆ. ಅಯ್ಯೋ, ಅದನ್ ಕೂಡ ನಿನ್ ಹೇಳೋಕ್ ಬರಲ್ಲ.
2: ಇಲ್ಲ ಚಂದ್ರು, ನಾನು ಹೇಳ್ತಿರೋದ್ ನಿಜನೇ.
1: ಹಾ, ನಿಜ ಅಂತ ನಾಲ್ಗೆ ಹೇಳ್ತಾ ಇದ್ರು, ಸುಳ್ಳು ಅಂತ ಕಣ್ಣು ಹೇಳ್ತಾ ಇದೆ. ರೋಹಿಣಿ, ಯಾಕೆ ನನ್ನ ಹತ್ರನೇ ಸುಳ್ಳು ಹೇಳ್ತಾ ಇದೀಯ?
2: ಮತ್ತೆ ನೀವು ನನಗೋಸ್ಕರ ಯಾವ್ದೋ ಸಿನಿಮಾದಲ್ಲಿ ಸೇತುವೆಯಿಂದ ಮೋಟಾರ್ ಸೈಕಲ್ ಅಲ್ಲಿ ಜಂಪ್ ಮಾಡ್ತೀರಂತೆ?
1: ಯಾರು ಹೇಳಿದ್ ನಿನ್ಗೆ? ಆ ರವಿನಾ, ಅವನೊಬ್ಬ ಈಡಿಯಟ್. ನನಗೆ ಹೇಳೋಕ್ ನೋಡ್ದ, ಏನು ಪ್ರಯೋಜನ ಆಗಿಲ್ಲ. ಅದಕ್ಕೆ ನಿನ್ ಕಳ್ಸದ್ನ?
2: ಅದೇನ್ ತಪ್ಪಲ್ವಲ್ಲ, ನನಗೋಸ್ಕರ ನೀವ್ಯಾಕೆ ಅಂತ ಅಪಾಯದ ಕೆಲಸ ಮಾಡ್ಬೇಕು?
1: ರೋಹಿಣಿ, ನನಗೆ ಅಡ್ವೆಂಚರ್ ಅಂದ್ರೆ ಬಹಳ ಇಷ್ಟ.
2: ಅದಕ್ಕೆಲ್ಲ ಒಂದ್ ವಯಸ್ಸಿದೆ.
1: ಎಲ್ಲ ನಿನ್ನ ನನ್ನೇನು ವಯಸ್ಸಾದವನು ಅಂತ ತಿಳ್ಕೊಂಡ್ಯಾ? ಪ್ರತಿದಿನ ಮನೆಯಿಂದ ಆಫೀಸಿಗೆ ಬರಬೇಕಾದ್ರೆ ಮೋಟರ್ ಸೈಕಲ್ ನಲ್ಲಿ 5-6 ತರ ಸ್ಟಂಟ್ ಮಾಡ್ತೀನಿ, ಗೊತ್ತಾ?
2: ನೀವೇನಾದ್ರೂ ಮಾಡ್ಕೊಳ್ಳಿ, ನಿಮ್ಮನ್ನ ನಂಬಿಕೊಂಡು ಒಂದ್ ಜೀವ ಇದೆ ಅನ್ನೋದನ್ನ ಮರಿಬೇಡಿ.

0: ಲೇ ನಿನಗೇನೆ ಇರೋನೊಬ್ಬ ಮಗ ಅದು ಬ್ಯಾಂಕ್ನ ಸೊಗಸಾದ ಕೆಲಸದಲ್ಲಿದ್ದಾನೆ, ಆದ್ರೆ ನನ್ ಪಾಡ್ ಹಾಗಲ್ವೇ. ಮನೆಯಲ್ಲಿ ಮಗಳು ಬೆಳೆದ್ ನಿಂತಿದ್ದಾಳೆ, ಅವಳಗ್ ಮದ್ವೆ ಅನ್ನೋದನ್ನ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ನಾನು ನಿನ್ನ ಹಾಗೆ ರಾಮಕೃಷ್ಣ ಅಂತ ಕಾಲ ಕಳಿಬಹುದು.
1: ನೋಡು, ನಿನ್ನ ಮಗಳನ್ನ ನನ್ನ ಸೊಸೆ ಅಂತ ನಾನು ಯಾವತ್ತೂ ತೀರ್ಮಾನ ಮಾಡಿದೆ.
0: ಅದಕ್ಕೆ ಕಣೆ ನಾನು ಹೇಳ್ತಾ ಇರೋದು, ನೋಡು ಇಬ್ಬರು ಜಾತಕರು ಸೊಗಸಾಗ್ ಕೂಡ್ ಬಂದಿದೆ, ಆದಷ್ಟು ಬೇಗ ನೀ ಮದ್ವೆ ಅನ್ನೋದನ್ನ ಮಾಡಿ ಮುಗಿಸ್ಬಿಟ್ರೆ ಆಮೇಲೆ ನಾನು ನಿನ್ನ ಹಾಗೆ ಹಾಯಾಗಿರ್ಬೋದು ಕಣೆ.
1: ಅದು ಸರಿ, ಇದಕ್ಕೆಲ್ಲ ರೆಡಿ ಮಾಡಿದೀಯೋ?
0: ಏನೋ ವರದಕ್ಷಿಣೆನಾ? ಕಳ್ಳ ಬಡವ, ವರದಕ್ಷಿಣೆ ವಿಷಯ ಎತ್ತಿದ್ರೆ ಪೊಲೀಸ್ ಇಟ್ಕೊಟ್ಟು ಬಿಡ್ತೀನಿ.
1: ಸುಮ್ನೆ ತಮಾಷೆ ಮಾಡಿದೆ ಕಣಯ್ಯ.
0: ಅವನು ಬಿಕಾಂ ಪಾಸ್ ಮಾಡಿ ಬ್ಯಾಂಕ್ ನ ಕೆಲಸದಲ್ಲಿದ್ದಾನೆ, ಒಳ್ಳೆ ಮನತನ, ಮುಖ್ಯವಾಗಿ ವರದಕ್ಷಿಣೆ ಬೇಡ ಅಂತ ಹೇಳಿದ್ದಾನೆ. ನೋಡೋ, ನಾನೆಲ್ಲ ನಿಶ್ಚಯ ಮಾಡಿ ಬ್ಯಾಂಕ್ ನ ನಿನ್ ಮದುವೆಗೆ ಅಂತ ಇಟ್ಟಿದ್ದ 10,000 ರೂಪಾಯಿ ಅಂತ ಮನೇಲಿ ಇಟ್ಟಿದ್ದೀನಿ. ಹಾ,
2: ನನ್ನ ಕೆಲಸಕ್ಕೋಸ್ಕರ ನಿನ್ ಸ್ನೇಹಿತರು 10,000 ರೂಪಾಯಿ ಲಂಚ ಕೇಳಿದಾಗ ನನ್ನ ಹತ್ರ ಏನೂ ಇಲ್ಲ ಅಂದೆ?
0: ರೋಹಿಣಿ, ನಿನ್ ಕೆಲ್ಸಕ್ಕೆ ಅಂತ 10,000 ರೂಪಾಯಿ ಕೊಟ್ಬಿಟ್ರೆ ನಿನ್ ಮದುವೆ ಆಗೋ ಹುಡುಗ ಬಂದು ನನ್ ವರದಕ್ಷಿಣೆ ಬೇಕೇ ಬೇಕು ಅಂತಂದ್ರೆ ಏನ್ ಮಾಡ್ಲಮ್ಮ? ಆಯ್ತು, ನಿನ್ ಮದುವೆ ಆದ್ಮೇಲೆ ಆ ಹುಡುಗ ನಿನ್ ಉದ್ಯೋಗ ಮಾಡೋದ್ ಬೇಡ ಅಂತಂದ್ರೆ ಹೋಯ್ತೋ, ಎಲ್ಲ ಹೋಯ್ತೋ. ನೋಡಮ್ಮ, ನನಗೆ ನಿನ್ ಉದ್ಯೋಗಕ್ಕಿಂತ ನಿನ್ ಮದುವೆ ಮುಖ್ಯ ಅಮ್ಮ.
2: ನನಗೆ ಉದ್ಯೋಗನೇ ಮುಖ್ಯ, ಅದಕ್ಕೆ 10,000 ರೂಪಾಯಿ ನಾನೇ ಕೊಟ್ಬಿಟ್ಟೆ.
0: ನಿನಗೆಲ್ಲ ಬಂತ ಅಷ್ಟೊಂದು ಹಣ?
2: ನನ್ನ ಮದುವೆ ಆಗೋರು ಕೊಟ್ರು.
0: ನಿನ್ ಮದುವೆ ವಿಷಯ ನೀನೇ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿಯ?
2: ಬಾಳ್ಬೇಕಾದಳ್ ನಾನಪ್ಪ, ನೀನಲ್ಲ. ಗಂಡನಾಗ್ ಬರೋನ್ ಹೇಗಿರ್ಬೇಕು ಅಂತ ನಾನ್ ನಿರ್ಣಯ ಮಾಡ್ಬೇಕು, ನೀನು ಆಶೀರ್ವಾದ ಮಾಡ್ಬೇಕು.
0: ಸತ್ಯ, ನಿಮ್ಮ ಅಪ್ಪನಿಗೆ ಅಷ್ಟೊಂದು ಅವಕಾಶನಾದ್ರೂ ಇಟ್ಟಿದ್ದೀಯಲ್ಲ. ಯಾರ ಹುಡುಗ?
2: ನಿನ್ಗೆ ಅವತ್ತು ಔಷಧಿ ಕೊಟ್ರು ಅಂತ ಮನೆಗೆ ಕರ್ಕೊಂಡ್ ಬರ್ಲಿಲ್ವಾ ಅವರು?
0: ಓ, ಅವನಾ?
2: ಯಾಕೆ, ಅವ್ರು ಒಳ್ಳೆಯವ್ರಲ್ವಾ? ಹೆದರ್ಕೋಬೇಡಪ್ಪ, ಅವ್ರೇನು ವರದಕ್ಷಿಣೆ ಕೇಳಲ್ಲ.
0: ಅದಲ್ಲಮ್ಮ, ಅವನ್ ಯಾರು, ಅವನ ವಂಶ ಏನು ಇವೆಲ್ಲ ವಿಚಾರಿಸೋದ್ ಬಿಡ್ವೆ.
2: ಮನಸ್ಸು ಮನಸ್ಸು ಒಪ್ಪಿದ್ಮೇಲೆ ಬಾಕಿದೇನು ಬೇಕಾಗಿಲ್ಲಪ್ಪ.
0: ರೋಹಿಣಿ,
2: ಅಪ್ಪ ನಾನು ಈಗ್ಲೇ ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ.

0: ನಿನಗೇನೇನ್ ಬೇಕೋ ಅವ್ರನ್ನೆಲ್ಲ ವಿಚಾರಿಸ್ಕೋ.
1: Meow meow, I've been to London to visit a queen.
2: Pussycat, what found you there?
1: Meow meow meow, I found a mouse under a chair.
3: Jack and Jill went up the hill to fetch a pail of water. Jack fell down and broke his crown, and Jill came tumbling after.
4: ಯಾರು ನೀವು? ಯಾರು ಬೇಕು?
0: ಯಾರಮ್ಮ ನೀನು?
4: ನಿಮ್ ಹೆಸರು?
0: ರೋಹಿಣಿ ಅಂತ. ಯಾರ ಮನೆ ಹುಡುಗಿ ನೀನು?
4: ಈ ಮನೆ ಹುಡುಗಿನೆ.
0: ಯಾರ ಮಗಳು?
4: ನಮ್ಮ ಅಪ್ಪನ ಮಗಳು.
0: ನಿಮ್ಮ ಅಪ್ಪ ಯಾರಮ್ಮ?
4: ಚಂದ್ರಶೇಖರ್.
0: ಚಂದ್ರಶೇಖರ?
4: ಹೌದು.
0: ಅವ್ರು ನಿಮ್ ತಂದೆನಾ?
4: ಇಲ್ಲ. ನಿಮ್ ತಂದೆನಾ?
0: ಹಾಗಲ್ಲಮ್ಮ. ಚಂದ್ರಶೇಖರ್ ಅಂದ್ರೆ ಯಾವ ಚಂದ್ರಶೇಖರ್?
4: ಈಗ ತೋರ್ಸಕ್ಕ ಆಗಲ್ಲ.
0: ಯಾಕಮ್ಮ?
4: ಅವರು ಸ್ನಾನ ಮಾಡ್ತಿದ್ದಾರೆ, ಹೊರಕ್ ಬರ್ಲಿ, ತೋರಿಸ್ತೀನಿ.
5: ಇವತ್ತು ಊಟಿಯಿಂದ ಮಗು ಬಂತು, ನಾಳೆ ಸಿಮ್ಲಾಯಿಂದ ಹೆಂಡತಿ ಬರ್ತಾಳೆ. ಈಗತ್ತೇನ್ ಪ್ರಯೋಜನ? ಆದದ್ದಾಯ್ತು, ಈಗ ನಾನು ಹೇಳಿದ್ದು ಹುಡುಗನ್ನೇ ಒಪ್ಕೋ. ಏನಂತೀಯ
6: ರೋಹಿಣಿ? ರೋಹಿಣಿ
5: ಯಾರಯ್ಯ ನೀನು?
6: ಇದೇನ್ ಸರ್ ಹೀಗ್ ಕೇಳ್ತಾ ಇದ್ದೀರಾ? ಇಷ್ಟ ಬೇಗ ನಾನು ಮರ್ತು ಬಿಡ್ರ? ಅವತ್ ನೀನ ನನ್ ಮನೆ ಕರ್ಕೊಂಡ್ ಬಂದಿದ್ರಿ, ನಾನೇ ಸರ್ ಪಿಲ್ಸ್ ಕೊಟ್ಟಿದ್ದು.
5: ಅವತ್ ನಮ್ಮ ಪಿಲ್ಸ್ ಕೊಟ್ಟೆ, ಇವತ್ ನನ್ನ ಮಗಳಿಗೆ ವಿಷ ಕೊಡ್ತಿದ್ಯಾ? ನೀನ ಮನುಷ್ಯನೇ
6: ಸರ್? ದಯವಿಟ್ಟು ನನ್ ಮಾತು ಕೇಳಿ ಸರ್.
5: ನೋಡ, ನಿನ್ನ ಮಾತು ಕೇಳಿ ನನ್ನ ಮಗಳು ಪಡ್ತಿರೋ ಕಷ್ಟನೇ ಸಾಕು, ಮೊದ್ಲು ಇಲ್ಲಿಂದ ಹೋಗೋ.
6: ರೋಹಿಣಿ ನೀನಾದ್ರೂ ನನ್ನ ಮಾತು ಕೇಳು. ಒಂದ್ ಚಿಕ್ಕ ಮಗು ಮಾತನ್ನ ಕೇಳ್ಕೊಂಡು ನೀ ದುಡುಕ್ತಾ ಇದೀಯಾ, ತಪ್ಪು ಮಾಡ್ತಾ ಇದೀಯಾ. ದಯವಿಟ್ಟು ಯಾವ ನಿರ್ಧಾರಕ್ಕೂ ಬರಬೇಡ.
0: ಮಗು ಏನೋ ಸುಳ್ಳು ಹೇಳ್ಬಹುದು, ಟೀಚರ್ ಸುಳ್ಳು ಹೇಳ್ತಾರ?
6: ಓ, ಅವರು ಹೇಳ್ಬಿಟ್ರ ರೋಹಿಣಿ?
5: ಯಾಕೆ ಹೇಳ್ಬಾರ್ದೇನೆ? ಹೀಗೆ ಹೇಳಿ ಎಷ್ಟು ಜನ ಹೆಣ್ಮಕ್ಳು ಮೋಸ ಮಾಡಿದ್ಯಾ?
0: ಅಪ್ಪ, ಅವ್ರ ಹತ್ರ ಏನ್ ಮಾತು? 10,000 ರೂಪಾಯಿ ತಗೊಂಡ್ ಬಂದು ಅವ್ರ ಮುಖದ ಮೇಲೆ ಬಿಸಾಕಿ.
6: ರೋಹಿಣಿ, ನಿನಗೆ ನಿಜವಾದ ವಿಷಯ ಏನು ಅಂತ ಗೊತ್ತಿಲ್ಲ, ದಯವಿಟ್ಟು ನನ್ನ ಮಾತು ಕೇಳು.
0: ನೀವು ನನಗೆ 10,000 ರೂಪಾಯಿ ಕೊಟ್ಟಾಗ ನಾನು ಪ್ರೇಮದ ಕಾಣಿಕೆ ಅನ್ಕೊಂಡೆ, ಹಾವಿನ ಹೆಡೆ ಕೆಳಗಿದ್ದೀನಿ ಅನ್ಕೊಂಡಿರ್ಲಿಲ್ಲ.
6: ರೋಹಿಣಿ,
0: ಅಡ್ವೆಂಚರ್ ಅಂದ್ರೆ ನನಗೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ರಲ್ಲ, ಈಗ ಗೊತ್ತಾಯ್ತು.
6: ರೋಹಿಣಿ, ನಿಜ ಏನು ಅಂತ ಹೇಳ್ತೀನಿ ಕೇಳು.
5: ಕೇಳೋದು ಹೇಳೋದು ಏನು ಬೇಕಾಗಿಲ್ಲ, ನಿನ್ ಕಥೆ ಕೇಳಕ್ ನಾವು ಸಿದ್ಧವಾಗಿಲ್ಲ. ತಗೊಂಬ ದುಡ್ಡು.
0: ತಗೊಳ್ಳಿ ನಿಮ್ ದುಡ್ಡು, ಹೊರಟಾಗಿ ಇಲ್ಲಿಂದ.
6: ರೋಹಿಣಿ, ಕೋಪದಲ್ಲಿ ಕತ್ತರಿಸ್ಕೊಂಡು ಮೂಗು ಶಾಂತಿಲ್ ಬರಲ್ಲ.
0: ಅಲ್ಪ್ರಸಂಗ ಅಭಿಮಾನ ಭಂಗ.
6: ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತಾರೆ.
0: ಅಂಗೈ ಹುಣಿಗೆ ಕನ್ನಡಿ ಬೇಕಾ ಅಂತಾರೆ.
6: ರೋಹಿಣಿ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನೀನೇ ನನ್ ಜೀವ. ನೀನ್ ನನ್ ತಪ್ಪಾಗಿ ತಿಳ್ಕೊಂಡ್ರೆ
5: ಸಾಕ್. ನಿಲ್ಸಯ್ಯ, ಡೋಂಟ್ ವೇಸ್ಟ್ ಅವರ್ ಟೈಮ್, ಗೆಟ್ ಔಟ್. ಇನ್ನು ಯಾಕೆ ನಿಂತಿದ್ಯಾ? ಹೋಗ್ಯಾ ನಾಚಿಕೆ ಹಾಕೊಳ್ಳ ನಿನ್ಗೆ. ನೋಡೋ, ಇನ್ಮೇಲೆ ಇವಳು ನಿನ್ಗೆ ಪರಸ್ತ್ರಿ, ಅವಳ ಹತ್ರ ಮಾತಾಡ್ಕೊಡ್ದು, ಅವಳು ಮುಖಾನ್ ನೋಡ್ಕೊಡ್ದು. 30ನೇ ತಾರೀಕು ಅವಳು ನಿಶ್ಚಿತ ಆಗ್ತ. ಬರೋ ತಿಂಗಳ ಮದುವೆ. ನನ್ನ ಅಳಿಯ ನನ್ನ ಸ್ನೇಹಿತನ ಮಗ ಬ್ಯಾಂಕ್ ನಲ್ಲಿ ಕೆಲಸದಲ್ಲಿದ್ದಾನೆ, 100%‌ ಬ್ರಹ್ಮಚಾರಿ. ನಿನ್ನ ಮೋಸ್ಕರ ಅಲ್ಲ, ಹೋಗ್ಯಾ.
6: ರೋಹಿಣಿ, ನನ್ ಮಾತು ಕೇಳು ಪ್ಲೀಸ್. ನನ್ ಮಾತು ಕೇಳು ರೋಹಿಣಿ ಪ್ಲೀಸ್. ರೋಹಿಣಿ, ರೋಹಿಣಿ, ರೋಹಿಣಿ, ನನ್ ಮಾತು ಕೇಳು ರೋಹಿಣಿ. ಕೊನೆ ಸಲ ಹೇಳ್ತಾ ಇದ್ದೀನಿ, ನೀ ದುಡುಕ್ತಾ ಇದೀಯಾ ರೋಹಿಣಿ? ರೋಹಿಣಿ, ರೋಹಿಣಿ, ಒಂದ್ ಮಗು ಮಾತು ಕೇಳ್ಕೊಂಡು ನೀ ತಪ್ಪು ಮಾಡ್ತಾ ಇದೀಯಾ ರೋಹಿಣಿ? ನನ್ ಮಾತು ಕೇಳು ರೋಹಿಣಿ.

0: ಇರುಬೆಳಗಾದ್ರೆ ಸೀಟು ಸೀಟು ಸೀಟು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಎಷ್ಟು ಕಷ್ಟಪಟ್ಟು ಬಂದಿದ್ದೀನಿ ಗೊತ್ತೇನ್ರಿ ಈ ಸೀಟ್ಗೆ. ಸದ್ಯಕ್ಕೆ ನಿಮ್ಮ ಸೀಟ್ ಇದು, ಕೂತ್ಕೊಳ್ಳಿ.
1: ಥ್ಯಾಂಕ್ ಯು ಸರ್.

0: ಸೀಟ್ ನನ್ಗಲ್ಲ ಸರ್, ನನ್ನ ಮಗಳಿಗೆ ಅಡ್ಮಿಷನ್ಗೆ.
1: ಅಡ್ಮಿಷನಾ? ನೋಡಿ, ಇಡೀ ಲೈಫ್ಗೆ ಫಸ್ಟ್ ಫೌಂಡೇಶನ್ ಈ ಅಡ್ಮಿಷನ್. 2 ವರ್ಷದಿಂದ ಇದ್ದಕ್ಕಿದ್ದಾಗ ನೀವು ಬಂದು ಕೇಳಿದ್ರೆ ಹೇಗ್ರಿ ಸಿಗತ್ತೆ?
0: ತಾವು ದೊಡ್ಡ ಮನಸ್ಸು ಮಾಡಿ ನನ್ನ ಮಗಳಿಗೊಂದು ಸೀಟ್ ಕೊಟ್ರೆ.
1: ನೋಡಿ, MLA ಸೀಟ್ ಸಲೀಸಾಗಿ ಸಿಗತ್ತೆ, ಆದ್ರೆ ಈ ನರ್ಸರಿ ಸೀಟ್ ಸಿಗೋದು ಬಹಳ ಕಷ್ಟ. ಹೊಟ್ಟೆಲ್ ಮಗು ಇದ್ದಾಗಲೇ ರಿಸರ್ವ್ ಮಾಡ್ತಾರೆ, ಅಂತವ್ರಿಗೆ ಸೀಟ್ ಸಿಗೋಲ್ಲ. ನೀವು ರೆಡಿಮೇಡ್ ಕರ್ಕೊಂಬಂದು ಸೀಟ್ ಕೊಡಿ ಅಂದ್ರೆ ಹೇಗ್ರಿ ಕೊಡೋದು?
2: ಸರ್, ನೀವು ಸೀಟ್ ಕೊಡಲ್ಲ ಅಂದ್ರೆ ನನ್ನ ಎಜುಕೇಶನ್ ಎಲ್ಲ ಹಾಳಾಗುತ್ತೆ. ನಾನು ರ್ಯಾಂಕ್ ಸ್ಟೂಡೆಂಟ್ ಸರ್, ಚೆನ್ನಾಗಿ ಓದ್ತೀನಿ, ಡಾಕ್ಟರ್ ಆಗಬೇಕು ಅಂತ ತುಂಬಾ ಆಸೆ. ಪ್ಲೀಸ್ ಸೀಟ್ ಕೊಡಿ ಸರ್.
1: ವೆರಿ ಗುಡ್. ಎಷ್ಟೋ ಮಕ್ಕಳು ಸ್ಕೂಲ್ ಬರಬೇಕಾದ್ರೆ ಅಳುತ್ತವೆ. ಎಜುಕೇಶನ್ ಮೇಲೆ ಈ ಮಗುಗಿರೋ ಇಂಟ್ರೆಸ್ಟ್ ನೋಡಿದ ಮೇಲೆ ಡಿಸಪಾಯಿಂಟ್ ಮಾಡೋಲ್ಲ, ಖಂಡಿತ ಸೀಟ್ ಕೊಡ್ತೀನಿ.
0: ಥ್ಯಾಂಕ್ ಯು ಸರ್.
1: ನೋಡಿ, ಹಾಸ್ಟೆಲ್ ಫೆಸಿಲಿಟೀಸ್ ಕೊಡೋಕ್ಕಾಗಲ್ಲ.
0: ಪರವಾಗಿಲ್ಲ ಸರ್.
1: ಮಗು ಹೆಸರು?
0: ಲತಾ ಅಂತ. ಲತಾ, ಚೋಟ್ ಉದ್ದ ಇದೆಯಾ? ಅದೆಷ್ಟು ಮಾತಾಡೋದು?
2: ಮಾತಾಡ್ತಾ ಹೋದ್ರೆ ಅಂಗಡಿ ಅವನು ಟೋಪಿ ಹಾಕ್ಬಿಡ್ತೇನೆ.
0: ಈಗ ನೀನ್ ನನ್ಗೆ ಹಾಕದಿಲ್ಲ, 1 ತಿಂಗಳು ಸಂಬಳಕ್ಕೆ ಟೋಪಿನ. ಯಾಕೆ ಮರಿ, ನಿದ್ದೆ ಬರ್ತಾ ಇದೆಯಾ?
2: ಯಾಕೋ ತಲೆನೋಯ್ತಾ ಇದೆ.
0: ತಲೆನೋವಾ? ಹಾ, 1 ನಿಮಿಷ ಇರು, ಬಂದೆ. ಲತಾ, ಮೇಲ್ ನಿಂತ್ಕೋಮ. ಕೆಟ್ಟ ಕಣ್ಣು, ಸೊಟ್ಟ ಕಣ್ಣು, ಊರೋರ್ ಕಣ್ಣು, ಯಾವುದನ್ನು ಮಗು ಮೇಲೆ ಬೀಳ್ದೇ ಇರ್ಲಪ್ಪ. ಮೂರ್ ಸಲ ಹೋಗಿ. ನೀನ್ ಅಂಗಡಿಗೆ ಬಂದಿದ್ದೆಯಲ್ಲ ಮರಿ, ಅಂಗಡಿಯವ್ರಲ್ಲ ನಿನ್ನೆ ನೋಡ್ತಾ ಇದ್ರು, ಅದಕ್ಕೆ ನಿನ್ ದೃಷ್ಟಿ ಆಗಿದೆ. ಈಗ ತೆಗೆದ್ಬಿಟ್ಟಲ್ಲ, ನಿನ್ ತಲೆನೋವೆಲ್ಲ ಓಡೋಟೋಗುತ್ತೆ.

0: ಕಣ್ಣಲ್ಲಿ ನೀರು.
1: ಸಂತೋಷಕ್ಕಮ್ಮ, ನಿನ್ ಕಣ್ಣಲ್ಲಿ ಯಾಕಮ್ಮ ನೀರು?
0: ನಂಗೂ ಸಂತೋಷಕ್ಕೆ. ಇಷ್ಟು ದಿವಸ ನಾನು ಯಾಕೆ ಹಾಸ್ಟೆಲ್ನಲ್ಲಿ ಬಿಟ್ಟಿದ್ದೆ?
1: ಇಲ್ಲಮ್ಮ, ಇನ್ಮೇಲೆ ನಿನ್ನ ಎಲ್ಲೂ ಬಿಡಲ್ಲ. ನಾನೆಲ್ಲಿ ಇರ್ತೀನೋ ನೀನು ಅಲ್ಲೇ ಇರ್ತೀಯ.
2: ಅಪ್ಪ ದೇವ್ರೆ, ಕಷ್ಟಪಟ್ರೆ ಫಲ ಸಿಗುತ್ತೆ ಅಂತಾರೆ, ನನ್ನ ಕಷ್ಟ ಎಲ್ಲ ವ್ಯರ್ಥ ಆಗೋಯ್ತು. ಓ ಗಾಡ್, ನನ್ನ ಮಿಡ್ಲ್ ಕ್ಲಾಸ್ ಅಲ್ಲಿ ಹುಟ್ಟಿಸ್ಬೇಡಪ್ಪ, ಹೈ ಕ್ಲಾಸ್ ಅಲ್ಲಿ ಹುಟ್ಟಿಸು, ಎಲ್ಲಾರು ಪರ್ಚೇಜ್ ಮಾಡ್ಬಿಡ್ತೀನಿ. ಅಮ್ಮ ತ್ರಿಪುರ ಸುಂದರಿ, ನಿನ್ನ ಗಂಡ ಅನಿಸ್ಕೊಂಡಿರೋ ಪ್ರಾಣಿ ಬಂದಿದೆ, ಒಂದ್ ಕಪ್ ಕಾಫಿ ತರ್ತೀಯೋ?
3: ತರ್ತಾ ಇದ್ದೀನಿ, ತಡೀರಿ. ಮನೆಗ್ ಬಂದ್ರೆ ಯಾವಾಗ್ಲೂ ಇದೇ ನಿಮ್ ಗೋಳು.
2: ಏನು ಮಾಡ್ಲಿ, ಇವತ್ತೇನೋ ಒಂದು ಕಥೆ ಆಗತ್ತೆ ಅಂತಿದ್ದೆ, ಬರೀ ವ್ಯಥೆ ಆಗೋಯ್ತು, ಫುಲ್ ಟ್ರಾಜಡಿ.
3: ನೀವು ಕಾಮಿಡಿ ಅಂತ ಮಾಡಕ್ ಹೋಗ್ತೀರಾ, ಅದು ಟ್ರಾಜಡಿ ಆಗುತ್ತೆ.
2: ಪರವಾಗಿಲ್ಲ ಕಣೆ, ನೀನು ಕೆಲವು ಆಂಗಲ್ಗಳಲ್ಲಿ ಬಹಳ ಜೋರಾಗೆ ಕಾಣ್ತೀಯ.
3: ಅದು ಇವತ್ತು ಗೊತ್ತಾಯ್ತೇನೋ ನಿಮ್ಗೆ.
4: ಯಾವತ್ತೋ ಗೊತ್ತಿತ್ತು ಕಣೆ, ಆದ್ರೆ ಇವತ್ತು ಜ್ಞಾನೋದಯ ಆಯ್ತು. ಕಾಮಾಲೆ ಕಣ್ಣಿಗೆ ಲೋಕವೆಲ್ಲ ಹಳದಿ ಅನ್ನೋ ಹಾಗೆ, ಈ ಕಾಮದ ಕಣ್ಣಿಗೆ ಕುರೂಪಿನೂ ಒಂದೊಂದ್ಸಲ ಸುಂದರಿಯಾಗಿ ಕಾಣ್ತಾಳೆ.
3: ಯಾವಾಗ್ರಿ ಕುರೂಪಿ?
2: ಅಯ್ಯಪ್ಪ, ನೀನ್ ಕುರೂಪಿ ಅಲ್ಲ, ಸುಂದರಿ, ತ್ರಿಪುರ ಸುಂದರಿ.
3: ಸಾಕ್ ಸುಮ್ನಿರಿ, ಇಷ್ಟೊಂದು ಹುಚ್ಚುಚ್ಚಾಗಾಡ್ತಾ ಇದ್ದೀರಾ.
0: ಡ್ಯಾಡಿ, ಎಲ್ರಿಗೂ ಮಮ್ಮಿ ಇರ್ತಾರ?
1: ಹೌದು ಮರಿ, ಎಲ್ರಿಗೂ ಅಮ್ಮ ಇರ್ತಾರೆ.
0: ಹಾಗಾದ್ರೆ ನಮ್ಮ ಮಮ್ಮಿಯಲ್ಲಿ ಹೇಳು ಡ್ಯಾಡಿ.
1: ಏ ಲತಾ, ಇವತ್ತು ನಿಮ್ ಸ್ಕೂಲ್ ಟೀಚರ್ ಸಿಕ್ಕಿದ್ರು, ನೀ ತುಂಬಾ ಚೆನ್ನಾಗಿ ಓದ್ತೀಯಂತೆ, ಕ್ಲಾಸ್ಗೆ ಫಸ್ಟ್ ಬರ್ತೀಯ ಅಂತ ಹೇಳಿದ್ರು.
0: ಅದೆಲ್ಲ ಬೇಡ, ಮಮ್ಮಿ ಎಲ್ಲಿದ್ದಾರೆ ಹೇಳು.
1: ಲತಾ, ಇಷ್ಟು ದಿವಸ ಅಮ್ಮನ್ ಕೇಳದೆ ಇದ್ದೋಳು, ಇವತ್ ಯಾಕಮ್ಮ ಕೇಳ್ತಾ ಇದೀಯಾ?
0: ಭಗತಮ್ಮನಿರುಬ್ಬ ಮಮ್ಮಿ ಕೇಳಿದ್ರು, ನಿಮ್ಮಮ್ಮ ಮನೆಯಲ್ಲಿದ್ದಾರ ಇಲ್ಲ ಆಫೀಸ್ ಹೋಗಿದ್ದಾಳ ಅಂತ. ಹೇಳು ನಳಿ ಹೇಳು. ಅಮ್ಮ ಎಲ್ಲಿ, ಊರಿಗೆ ಹೋಗಿದ್ದಾಳ?
1: ಹೌದು ಮರಿ, ಊರ್ಗ ಹೋಗಿದ್ದಾಳೆ.
0: ಯಾವ ಊರಿಗೆ?
1: ಸ್ವರ್ಗಕ್ಕೆ.
0: ಅದೆಲ್ಲಿದೆ?
1: ಅದಿಲ್ಲಿಂದ ತುಂಬಾ ದೂರ ಮರಿ.
0: ಅಲ್ಲಿಂದ ಯಾವಾಗ ಬರ್ತಾಳೆ?
1: ಬರೋಕಿನ್ನು ತುಂಬಾ ದಿವಸ ಆಗುತ್ತೆ.
0: ನಾವೇ ಹೋಗಿ ಕರ್ಕೊಂಡು ಬರೋಣ.
1: ಅಯ್ಯೋ ಬೇಡಮ್ಮ, ಅವಳೇ ಬರ್ತಾಳೆ. ಮಲ್ಕೋ, ಹೊತ್ತಾಯ್ತು.

0: மறந்து விட்ட.
1: என்னமா?
0: குட் நைட்.
2: அம்மா அம்மா.
3: என்னமா?
2: அமெரிக்கா கேஸ் ஃபோன் மேலத
3: 181 ஃபோன் மாடி நம்ம நம்பர் ஹெழுதே யாவ ஊருக்கு பேக்கோ அவ ஊருக்கு கனெக்ஷன் கொடுத்தாரே.
0: நோடியா ನಮ್ದು ರೆಡ್ ಫೋನ್ ಚೆನ್ನಾಗಿಲ್ವಾ?
2: ಚೆನ್ನಾಗಿದೆ. 181 ಫೋನ್ ಮಾಡೆ.
0: 181 ಓಕೆ. 181 ಯಾಕೆ ಯಾರು ಮಾತಾಡ್ತಾ ಇಲ್ಲ? ಗೊರ್ರು ಗೊರ್ರು ಅಂತ ಶಬ್ದ.
2: ಇರಿ, ಕನೆಕ್ಷನ್ ಕೊಡ್ತಾರೆ ಅವ್ರು. ಅಲ್ಲೋ ಅಂದ್ರೆ ನಮ್ ನಂಬರ್ ಹೇಳದು.
0: ನಮ್ ನಂಬರು 244444.
4: ಹಲೋ, ಇಂಟರ್ನ್ಯಾಷನಲ್ ಟ್ರಂಕ್ ಅಸಿಸ್ಟೆಂಟ್ ಸ್ಪೀಕಿಂಗ್.
0: ಹಲೋ, ಯಾರು? 244444.
4: ನಿನ್ಗೆ ಯಾರು ಬೇಕಮ್ಮ?
0: ನಮ್ಮ ಮಮ್ಮಿ ಬೇಕು, ಕನೆಕ್ಷನ್ ಕೊಡಿ.
4: ಅವ್ರು ಎಲ್ಲಿದ್ದಾರೆ?
0: ಸ್ವರ್ಗದಲ್ಲಿ.
4: ಸ್ವರ್ಗಕ್ಕ?
0: ಹೌದು ಆಂಟಿ, ನಾನು ನಮ್ಮ ಮಮ್ಮಿನ ನೋಡೇ ಇಲ್ಲ, ಮಾತಾಡಬೇಕು. ಕನೆಕ್ಷನ್ ಕೊಡಿ ಪ್ಲೀಸ್.
4: ನೋಡು, ಹೇಗೆ ಕನೆಕ್ಷನ್ ಕೊಡೋದು?
0: ಮತ್ತೆ ರೂಪ ಹೇಳಿದಳು, ದಿವಸ ಅವಳು ಮಮ್ಮಿ ಅಮೆರಿಕಾಗ ಫೋನ್ ಮಾಡಿ ಅವಳ ಡ್ಯಾಡಿ ಹತ್ರ ಮಾತಾಡ್ತಾರಂದೆ. ನನಗೂ ನಮ್ಮ ಮಮ್ಮಿ ಜೊತೆ ಮಾತಾಡಬೇಕು ಅಂತ ಆಸೆ. ಕನೆಕ್ಷನ್ ಕೊಡಿ.
4: ಯಾಕೆ ಈಗ ಡಲ್ ಆಗಿದ್ಯಾ? ಯಾವುದೋ ಮಗು ಕಣೆ. ಯಾರೋ ಸುಳ್ಳು ಹೇಳಿದ್ದಾರೆ ಪಾಪ. ಸ್ವರ್ಗದಲ್ಲಿರೋ ಅಮ್ಮನ ಹತ್ರ ಫೋನಲ್ಲಿ ಮಾತಾಡ್ಬೇಕು ಅಂತ. ಸ್ವರ್ಗಕ್ಕೆ ಕನೆಕ್ಷನ್ ಕೊಡಿ ಅಂತ ಕೇಳ್ತಿದೆ.
3: ತುಂಬಾ ಚಿಕ್ಕ ಮಗು ನಿನ್ನೆ.
4: ಧ್ವನಿ ಕೇಳಿದ್ರೆ ಹಾಗೆ ಅನ್ಸುತ್ತೆ.
3: ಪಾಪ, ಅದನ್ಯಾಕೆ ನಿರಾಸೆ ಮಾಡ್ತೀಯ? ನೀನೇ ಅಮ್ಮ ಅಂತ ಮಾತಾಡ್ಬಿಡೆ.
4: ಅಯ್ಯಯ್ಯೋ, ನಾನಾ?
3: ಪಾಪ, ಆ ಮಗು ಎಷ್ಟು ಆಸೆ ಇಟ್ಕೊಂಡಿದ್ಯೋ ಏನೋ. ಟೆಲಿಫೋನ್ ಅಲ್ಲಿ ತಾನೇ.
4: ಹಲೋ,
0: ಯಾರು?
4: ನಾನು ಮೊದಲನೇ ಸಲ ಮಾತಾಡ್ತಿದ್ದೀನಲ್ಲಮ್ಮ, ಅದಕ್ಕೆ ಧ್ವನಿನೇ ಬರ್ತಾ ಇಲ್ಲ.
0: ನನಗೂ ಅಷ್ಟೇ ಮಮ್ಮಿ, ಅಳುನೇ ಬರ್ತಿದೆ. ಮಮ್ಮಿ ಮಮ್ಮಿ, ನಾನು ನಿನ್ನ ನೋಡ್ಬೇಕು ಮಮ್ಮಿ. ಅಪ್ಪಂಗೂ ನಿಂಗೂ ಜಗಳನ ಮಮ್ಮಿ, ಅದಕ್ಕೆ ನಿನಗೆ ಕೋಪ ಬಂದಿದ್ಯಾ ಮಮ್ಮಿ?
4: ಇಲ್ಲಮ್ಮ, ಖಂಡಿತ ಕೋಪ ಇಲ್ಲ.
0: ಹಾಗಾದ್ರೆ ಬಾ ಮತ್ತೆ.
4: ಬರ್ತೀನಮ್ಮ. ನೋಡು, ನಂಗೆ ತುಂಬಾ ಕೆಲಸ ಇದೆ. ಫೋನ್ ಇಡ್ಲಾ?
0: ನಾನು ಫೋನ್ ಮಾಡ್ತೀನಿ, ದಿನಾ ಫೋನ್ ಮಾಡ್ತೀನಿ. ನೀನು ಊರಿಗೆ ಬರೋ ತನಕ ಫೋನ್ ಮಾಡ್ತೀನಿ. ಸ್ವಲ್ಪ ಇರು ಮಮ್ಮಿ, ಒಂದೇ ಒಂದು ಮುತ್ತು.
3: ಏಯ್, ಏನೇ ರೋಹಿಣಿ, ಏನಾಯ್ತೆ?
4: ಪಾಪ ಮಗು ಕಣೆ.
0: ರೂಪ ರೂಪ, ನಾನು ನಮ್ಮ ಮಮ್ಮಿ ಹತ್ರ ಮಾತಾಡ್ಬಿಟ್ಟೆ.
3: ನಿನ್ ಕಷ್ಟಕ್ಕಿಂತ ನಿಮ್ಮ ಅಪ್ಪನ ಕಷ್ಟ ಮುಖ್ಯ ಕಣೆ. ನಿನಗೋಸ್ಕರ ಅವ್ರ ಈ ವಯಸ್ಸಿನಲ್ಲಿ ಅದೆಷ್ಟು ಕೊರಗ್ತಿದ್ದಾರೆ ಗೊತ್ತಾ? ನಾನ್ ನಿಮ್ ಮನೆಗೆ ಬಂದಾಗ್ಲಿಲ್ಲ ನಿನ್ನನ್ನು ಮದುವೆಗೆ ಒಪ್ಸು ಒಪ್ಸು ಅಂತ ನನ್ನಷ್ಟು ಸಲ ಹೇಳಿದ್ದಾರೆ.
4: ಜ್ಯೋತಿ, ನಾನೊಬ್ರನ್ನ ಮನಸಾರೆ ಪ್ರೀತಿಸಿ ಅವರನ್ನೇ ಮದುವೆ ಆಗ್ಬೇಕು ಅಂತ ಕನಸು ಕಾಣ್ತಿದ್ದೆ. ಆದ್ರೆ ಅವ್ರಿಗೊಂದ್ ಮಗು ಇದೆ ಅಂತ ವಿಷಯ ತಿಳಿದು ನಾನೇ ಅವರನ್ನ ದೂರ ಇಟ್ಟೆ. ಆಮೇಲೆ ನಮ್ಮ ತಂದೆ ನನಗೆ ಬೇರೆ ಸಂಬಂಧ ನೋಡಿದ್ರು. ಮದ್ವೆಗೆ 3 ದಿವಸ ಇದ್ದಾಗೆ ಪೊಲೀಸ್ನವರು ಅವನ್ನ ಅರೆಸ್ಟ್ ಮಾಡಿದ್ರು. ಕಾರಣ, ಅವನ್ ಕೆಲಸ ಮಾಡ್ತಿದ್ನಲ್ಲ ಬ್ಯಾಂಕ್ನಲ್ಲಿ, 50,000 ರುಪೀಸ್ ಕದ್ನಂತೆ. ಈ ಜೀವನದಲ್ಲಿ ಮದ್ವೆನು ಋಣಾನುಬಂಧನೇ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ಮದ್ವೆ ಆಸೆನೇ ಬಿಟ್ಬಿಟ್ಟೆ. ಅಪ್ಪ, ನಾನು ಆ ಊರು ಬಿಟ್ಟು ಈ ಊರಿಗೆ ಬಂದಿದ್ದು ಹಳೆ ವಿಷಯ ಮರೆಯೋಕೆ, ಹೊಸ ಮನುಷ್ಯಳಾಗಿ ಬಾಳೋದಿಕ್ಕೆ.
1: ಏನ್ ಹೇಳ್ತಾ ಇದ್ದೀಯಮ್ಮ?
4: ಮನೆಗ್ ಬಂದ್ ಸ್ನೇಹಿತರ ಹತ್ರ ಮದ್ವೆಗೆ ಒಪ್ಸು ಅಂತ ಹೇಳ್ತೀಯಂತಲ್ಲ.
1: ನೋಡಮ್ಮ, ಈ ಪ್ರಪಂಚದಲ್ಲಿ ಗಂಡಸ್ ಒಂಟಿಯಾಗಿ ಬಾಳ್ಬೋದಮ್ಮ, ಆದ್ರೆ ಹೆಣ್ಣು ಒಂಟಿಯಾಗಿ ಬಾಳೋದ್ ಬಹಳ ಕಷ್ಟ ಅಮ್ಮ.
0: ಹಲೋ
5: ಹಲೋ, ಇಂಟರ್ನ್ಯಾಷನಲ್ ಟ್ರಂಕ್ ಅಸ್ತೇನ್?
0: ಅಂಕಲ್, ನಾನು ಲತಾ. ಸ್ವರ್ಗಕ್ಕೆ ಕನೆಕ್ಷನ್ ಕೊಡಿ ಅಂಕಲ್.
5: ಏನು, ಸ್ವರ್ಗಕ್ಕ?
0: ಹೌದು ಅಂಕಲ್, ಅಲ್ಲೇ ನಮ್ಮ ಮಮ್ಮಿ ಇರೋದು. ನಾ ಮಾತಾಡಬೇಕು
5: ಸ್ವರ್ಗಕ್ಕೆ.

0: ಕನೆಕ್ಷನ್ ಕೊಡಕ್ಕಾಗೋದಿಲ್ಲ.
1: ಬೆಳಿಗ್ಗೆ ನಾ ಮಾತಾಡಿದ್ನಲ್ಲ.
0: ನಿನಗೆ ಯಾರೋ ಸುಳ್ಳು ಹೇಳಿರ್ಬೇಕು. ಇಲ್ಲಿ ಸ್ವರ್ಗಕ್ಕೆ ನರ್ಕಕ್ಕೆಲ್ಲ ಕನೆಕ್ಷನ್ ಕೊಡಕ್ಕಾಗೋದಿಲ್ಲ.
1: ಓಹೋ, ನೀವು ಹೊಸದಾಗಿ ಕೆಲಸಕ್ಕೆ ಬಂದಿರಂತ ಕಾಣುತ್ತೆ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಆಂಟಿನ ಕೇಳಿ ಹೇಳ್ತಾರೆ.
0: ಫೋನ್ ಕೆಳಗಡು.
1: ಇವನು ಯಾವನ್ನೋ ಸಿಡುಗಳ ಮೂತಿ ಸುಬ್ಬಣ್ಣ, ನಮ್ ಹೆಡ್ ಮೇಡಮ್ ತರ ರೇಖಾನಿ ಫುಲ್.
2: ಲತಾ, ಯಾರನ್ನಮ್ಮ ಬೈತಾ ಇದೀಯಾ?
1: ಟೆಲಿಫೋನ್ ಆಪರೇಟರ್.
2: ಯಾಕೆ
1: ಸ್ವರ್ಗಕ್ಕೆ ಕನೆಕ್ಷನ್ ಕೊಡು ಅಂತ ಆಗಲ್ಲ ಅಂದೆ?
2: ಸ್ವರ್ಗಕ್ಕ ಆ ಊರಿಗೆ ಟೆಲಿಫೋನ್ ಇಲ್ಲ ಮರಿ.
1: ನನ್ನ ಹತ್ರನೇ ರೀಲ್ ಬಿಡ್ತೀಯಾ? ಬೆಳಗ್ಗೆ ನಾ ಮಮ್ಮಿ ಜೊತೆ ಮಾತಾಡ್ತೀನಿ.
2: ಲತಾ, ಅಪ್ಪನ ಹತ್ರ ಹಾಗೆಲ್ಲ ಸುಳ್ಳು ಹೇಳ್ಬಾರ್ದು ಮರಿ.
1: ನಾನಾಕೆ ಸುಳ್ಳು ಹೇಳಿ? ಎದ್ರ ಮನೆ ಆಂಟಿ ನಿತ್ಯ ಅಮೆರಿಕಾಕ ಫೋನ್ ಮಾಡಲ್ವಾ? ಹಾ, ನನ್ನ ಫ್ರೆಂಡ್ ರೂಪಾನೆ ಈ ನಂಬರ್ ಕೊಟ್ಟಿದ್ದು. ಡ್ಯಾಡಿ, ಮಮ್ಮಿ ನನಗೆ ಟೆಲಿಫೋನ್ ಅಲ್ಲಿ ಮುದ್ದು ಕೊಟ್ಲು. ಮಾತಾಡ್ತಾ ಮಾತಾಡ್ತಾ ಉಳ್ಕೊಳುನೇ ಬಂದು ಬಿಡ್ತು, ನಾನು ಹತ್ತು ಬಿಟ್ಟೆ.
3: ಹಲೋ, ಇಂಟರ್ನ್ಯಾಷನಲ್ ಫ್ರಾಂಕ ಸ್ಟ್ರೀಟ್.
1: ನಾನು ಆಂಟಿ ಲತಾ ಮಾತಾಡ್ದು. ಮಮ್ಮಿಗೆ ಕನೆಕ್ಷನ್ ಕೊಡಿ.
3: ಕೊಡ್ತೀನಮ್ಮ. ಹಲೋ ಲತಾ, ನಾನು ನಿಮ್ಮಮ್ಮ ಮಾತಾಡ್ತಿರೋದು. ಇನ್ನೂ ಸ್ಕೂಲ್ಗೆ ಹೋಗ್ಲಿಲ್ವಾ?
1: 9 ಸ್ಕೂಲು.
3: ಹೌದಾ
2: ಲತಾ? ಟೆಲಿಫೋನ್ ಅಲ್ಲಿ ಯಾರತ್ರ ಮಾತಾಡ್ತಾ ಇದೀಯ ಮರಿ?
1: ಡ್ಯಾಡಿ, ಮಮ್ಮಿ ಮಾತಾಡ್ತಾರೆ ಕೇಳು.
2: ಮಮ್ಮಿನ?
3: ಲತಾ, ಡ್ಯಾಡಿ ಹೇಳ್ದ ಕೇಳ್ಬೇಕು, ಹಠ ಮಾಡಬಾರ್ದು. ಮಮ್ಮಿಗೆ ತುಂಬಾ ಕೆಲ್ಸ ಇದೆ ಮಾ. ನಾನ್ ಬರೋ ತನಕ ಡ್ಯಾಡಿನ ಚೆನ್ನಾಗಿ ನೋಡ್ಕೋಬೇಕು, ಅಳ್ಬಾರ್ದು, ಜಾಣೆ ಅನ್ನಿಸ್ಕೋಬೇಕು.
1: ಮಮ್ಮಿ, ಇಷ್ಟೊತ್ತು ಯಾರು ಫೋನ್ ಕೇಳಿದ್ ಗೊತ್ತಾ?
3: ಯಾರು?
1: ಡ್ಯಾಡಿ.
2: ನೀನ್ ಯಾರೋ ಏನೋ ಗೊತ್ತಿಲ್ಲ. ನಿನಗೂ ಈ ಮಗುಗೂ ಯಾವ ಜನ್ಮದ ಋಣಾನು ಬಂದಾನೋ ಏನು? ಹೆತ್ತ ತಾಯಿ ಕೊಡ್ತಿರೋ ಸಂತೋಷನ ನೀನ್ ಕೊಡ್ತಾ ಇದೀಯ. ನಿನಗೆ ನಾನು ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಆ ದೇವರು ನಿನ್ನ ಚೆನ್ನಾಗಿಟ್ಟಿರಲಿ.
1: ಯಾಕೆ ಡ್ಯಾಡಿ ನಿನ್ನ ಮಮ್ಮಿ ಹತ್ರ ಮಾತಾಡಲಿಲ್ಲ?
2: ಸಂತೋಷಕ್ಕೆ.
1: ನನಗಷ್ಟೇ, ಮಮ್ಮಿ ದೇನ ಕೇಳಿದ ತಕ್ಷಣ ಅಳು ಬಂದ್ಬಿಡ್ತು.
3: ನೀನ್ ಬರ್ತ್ರೆಗ್ ಬರ್ತೀನಲ್ಲ, ಅವಾಗ ನೋಡ್ತೀನಿ.
1: ಸುಲ್ ಹೇಳ್ತೀಯ, ನಿನ್ನ ಚಕ್ಕರ್ ಕೊಡ್ತೀಯಾ?
3: ಖಂಡಿತ ಬರ್ತೀನಿ.
1: ಎಲ್ಲಿಗೆ ಬರ್ತೀಯ ಹೇಳು?
3: ಮನೆಗೆ.
1: ನಮ್ಮ ಮನೆ ಅಡ್ರೆಸ್ ಗೊತ್ತಾ
3: ಹೇಳು?
1: ನಂಬರ್ 20 KR ರೋಡ್, ಮ್ಯಾಂಗ್ಳೂರ್.
3: ಫೋನ್ ಇಲ್ಲ.
1: ಮಮ್ಮಿ ಮಮ್ಮಿ ಮಮ್ಮಿ, ನಾನು ನಿನ್ನ ನೋಡೇ ಇಲ್ವಲ್ಲ, ನೀನೇ ನಾ ಮಮ್ಮಿ ಅಂತ ಹಾಯ್ ಗೊತ್ತಾಗುತ್ತೆ?
3: ನಾನು ಪಿಂಕ್ ಕಲರ್ ಸ್ಯಾರಿ, ಪಿಂಕ್ ಕಲರ್ ಬ್ಲೌಸು, ಕೈನಲ್ಲಿ ಗುಲಾಬಿ ಹೂವಿನ ಬೊಕ್ಕೆ ಹಿಡ್ಕೊಂಡು ಬರ್ತೀನಿ, ಸರಿನಾ?
1: ಮಮ್ಮಿ, ನೀನು ತುಂಬಾ ಒಳ್ಳೆಯವಳು.
3: ನೀನು ಅಷ್ಟೇ.
1: ನಾ ಕಾಯ್ತಾ ಇದ್ದೀನಿ, ಬರಬೇಕು. ಮಮ್ಮಿ ಮಮ್ಮಿ ಮಮ್ಮಿ. ಮಮ್ಮಿ ಬಂದು ಬಿಟ್ಟಿಯಾ? ನೀನೇ ನಮ್ಮ ಮಮ್ಮಿ. ಅವತ್ತು ನಮ್ಮ ಮನೆ ಬಂದಿದಾಗ ನಾನು ಯಾರ ಅನ್ಕೊಂಡ್ಬಿಟ್ಟೆ. ಮಮ್ಮಿ, ನಿನಗೂ ಡ್ಯಾಡಿಗೂ ಜಗಳನ, ಅದಕ್ಕೆ ನೀ ಅವ್ ತೊರಟೋದ್ಯಾ? ಡ್ಯಾಡಿ ಡ್ಯಾಡಿ, ಇವರೇ ನಮ್ಮ ಮಮ್ಮಿ. ಮಮ್ಮಿ ಮಮ್ಮಿ, ಅವರೇ ನಮ್ಮ ಡ್ಯಾಡಿ.

0: ಡಾಕ್ಟರ್
1: ಬೇಗ ಹೋಗಿ ನಿಮ್ ಹೆಂಡತಿನ ಕರ್ಕೊಂಡು ಬನ್ನಿ. ನಿಮ್ಮಿಬ್ಬರ ಮಧ್ಯೆ ಸಾವಿರಾರು ಜಗಳ ಇರಬಹುದು, ಆದ್ರೆ ಮಗು ಜೀವಕ್ಕೆ ಅಪಾಯ ಆಗ್ಕೂಡ್ದು ಪ್ಲೀಸ್.
0: ನನಗೆ ಮದುವೆನೇ ಆಗಿಲ್ಲ ಡಾಕ್ಟರ್.
1: ಮಗು ಅಮ್ಮ ಅಂತಿದೆಯಲ್ಲ,

0: ಹಾಗಾದ್ರೆ ಮಗು ನೀವೇನಾಗ್ಬೇಕು?
1: ಆ ಮಗು ನಂದಲ್ಲ ಡಾಕ್ಟರ್.
0: ಮತ್ತೆ?
1: ನನ್ನ ತಂಗಿದು. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡೆ. ನಾನೇ ತಂದೆ ತಾಯಿಯಾಗಿ ಬೆಳೆಸಿ ಅವನ ದೊಡ್ಡೊಳಗೆ ಮಾಡಿದೆ. ಒಂದು ಒಳ್ಳೆ ಜಾಗದಲ್ಲಿ ನೋಡಿ ಅವ್ರ ಸಂಸಾರ ನಗನಗ್ತಾ ಸಂತೋಷವಾಗಿತ್ತು.
2: ಅಣ್ಣ
3: ಚೆನ್ನಾಗಿದ್ಯಮ್ಮ?
2: ಚೆನ್ನಾಗಿದ್ದೀನಿ.
3: ಇಲ್ಲ ಬಾವ.
4: ಹಲೋ ಮೈದಾ.
3: ಏನು ನೀವು ಹರಿಕತೆಗ?
4: ಈಗ ತಾನೇ ಕತೆ ಶುರುವಾಗಿದೆ, ಆಗ್ಲೇ ಹರಿಕತೆ ಕಳಿಸ್ತಾ ಇದೀಯಾ?
3: ಎಲ್ಲಿ ಪ್ರೋಗ್ರಾಮ್?
4: ಸಿನಿಮಾಗ ಹೋಗ್ತಾ ಇದೀವಿ. ಬರ್ತೀಯಾ
3: ಸಿನಿಮಾಗ?
2: ಹೌದಣ್ಣ, ನೀನು ಬಣ್ಣ.
3: ನಾನ್ ಯಾಕ ಶಿವ ಪೂಜೆಲ್ ಕರಡಿ
4: ಜೆಂಟ್ಲಮನ್ ಕಣಯ್ಯ, ಮೈದಾ ಅಂದ್ರೆ ಹೀಗಿರ್ಬೇಕು, ಅರ್ಥ ಮಾಡ್ಕೊಂಡಿದ್ಯಾ?
5: ಅಪ್ಪ ಆಸ್ಪತ್ರೆಲಿ ಎಮರ್ಜೆನ್ಸಿ ಆಪರೇಷನ್ ಅಂತೆ, ಬರ್ತೀನಿ.
2: ಅಕ್ಕಿಗೆ ಹೊಟ್ಟೆ ನೋವಂತೆ.
5: ಹೊಟ್ಟೆ ನೋವು ನಾಳೆ ಅಂತ ಹೇಳೆ.
2: ಹೋಗ್ಬಿಡಿ ಅಂದ್ರೆ ಹೊಟ್ಟೆ ನೋಯ್ತಾ ಇದೆ. ನನ್ನ ಮಾತು
5: ಕೇಳಿ ಕಣೆ, ನಾಳೆ
2: ಹೋಗ್ಬಿಡಿ ಪ್ಲೀಸ್. ಅಯ್ಯೋ ಏ ರಾಜ,
6: ಅವಳು ಹೊಟ್ಟೆ ನೋವು ಅಂತ ನರಳ್ತಾ ಇದ್ದಾಳೆ
3: ನೋಡಿದ್ಯಾ? ನಾವೇ ಕೊಟ್ಟಿದ್ ನಮ್ಮ ಹತ್ರ.
6: ಏನಮ್ಮ ಏನಾಯ್ತು ನಿಮ್ಗೆ?
0: ಡಾಕ್ಟರ್
7: ನಿಮ್ಗೆ ಹೆಣ್ಮಗು ಆಗಿದೆ.
3: ಅದಕ್ಕೆ ಸಂತೋಷ ಪಡೋದ್ ಬಿಟ್ಟು ಇವರೆಲ್ಲ ಹೀಗೆ ನಿಂತಿದ್ದಾರೆ?
4: ಏ ಮೈದಾ ಒಂದ್ ನಿಮಿಷ ಇರು, ಸ್ವೀಟ್ ಅಣ್ಣ.
7: ಹೆರಿಗೆಲ್ ನಿಮ್ ಹೆಂಗಸರು ತೀರ್ ಹೋದ್ರು.
4: ವಾಟ್?
7: ಆಸ್ ಎ ಡಾಕ್ಟರ್ ಕ್ಯಾನ್ ಯು ನಾಟ್ ಅಂಡರ್ಸ್ಟ್ಯಾಂಡ್ ದ ಫೀಲಿಂಗ್ ಆಫ್ ಯುವರ್ ವೈಫ್? ಹೊಟ್ಟೆ ನೋವು ಅಂತ ಹೇಳ್ದಾಗ್ಲೇ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ರೆ ಉಳಿತಾ ಇದ್ರೋ ಏನೋ.

0: ನನ್ನ ತಂಗಿ ಬಾಳು ತೋಳ ಬಂತು ತೋಳ ಬಂತು ಅನ್ನೋ ಕತೆ ಆಗೋಯ್ತು ಡಾಕ್ಟರ್. ವಿಷಯ ಇಷ್ಟಕ್ಕೆ ಮುಗಿಲಿಲ್ಲ. ಹುಟ್ಟಿದ ತಕ್ಷಣ ತಾಯಿನ ಕಳ್ಕೊಂಡು ಮಗು ಅಂತ ಎಲ್ರೂ ಆ ಹಸುಕಂದನ್ನ ದೂರ ಇಟ್ಬಿಟ್ರು. ನನ್ನ ಬಾವ ಕೂಡ ಆ ಮಗು ಮುಖ ನೋಡಕ್ಕೆ ಇಷ್ಟಪಡಲಿಲ್ಲ. ಎಷ್ಟೇ ಆಗ್ಲಿ, ಅದ್ ನನ್ನ ತಂಗಿ ಮಗು ಡಾಕ್ಟರ್. ನನ್ನ ತಂಗಿಗೋಸ್ಕರ ಅವಳು ನೆನಪಾಗಿ ನಾನು ಆ ಮಗು ನೆತ್ಕೊಂಬಂದೆ. 3 ವರ್ಷ ಆಗೋವರೆಗೂ ಅವಳನ್ನ ಬೆಳೆಸೋದಕ್ಕೆ ನಾನು ಪಟ್ಟ ಕಷ್ಟ ಅಷ್ಟಿಷ್ಟೆಲ್ಲ ಡಾಕ್ಟರ್. ಅಪ್ಪ ಅಮ್ಮ ಎಲ್ಲ ನಾನೇ ಆಗಿ ನನ್ನ ಪ್ರೀತಿನೆಲ್ಲ ಧಾರೆ ಎರೆದು ಅವಳನ್ನ ಬೆಳೆಸ್ದೆ. ಅವಳಿಗೆ ತಾನು ತಬ್ಲಿ ಅನ್ನೋ ಭಾವನೆನೇ ಬರಬಾರ್ದು ಅಂತ ನಾನೇ ಅಪ್ಪ ಅಂತ ಹೇಳಿದೆ. ಇದುವರೆಗೂ ಅವಳ ತಲೆನಲ್ಲಿ ಅಮ್ಮ ಅನ್ನೋ ಮಾತೆ ಬಂದಿರಲಿಲ್ಲ. ನಾನು ಈ ಊರಿಗೆ ಬಂದ್ಮೇಲೆ ಅಕ್ಕಪಕ್ಕದ ಮನೆಯವರು ನಿಮ್ಮ ತಾಯಿ ಎಲ್ಲಿ ಅಂತ ಕೇಳಿದಾಗ,
1: ರೋಹಿಣಿನೇ ತಾಯಿ ಅಂತ ಆ ಮಗು ಅಷ್ಟು ಬಲವಾಗಿ ನಂಬಿರೋವಾಗ ಅಲ್ಲ ಅಂತ ನಿರಾಸೆ ಮಾಡೋದು ಒಳ್ಳೇದಲ್ಲ. ಈಗಲೇ ಹೋಗಿ ಅವ್ರನ್ನ ಕರ್ಕೊಂಡು ಬನ್ನಿ.
0: ಡಾಕ್ಟರ್, ಏನಾಯ್ತು ಅಂತ ಇಷ್ಟೊತ್ತು ನೀವೇ ಕೇಳಿದ್ದೀರಾ. ರೋಹಿಣಿ ನನ್ನ ಮಾತು ನಂಬೋದಿಲ್ಲ ಡಾಕ್ಟರ್. ಪರಿಸ್ಥಿತಿ ಹೀಗಿರುವಾಗ ನಾನು ಅವಳನ್ನ ಹ್ಯಾಕ್ ಕರ್ಕೊಂಡ್ ಬರಲಿ?
1: ಮಗುವಿನ ಪ್ರಾಣ ಉಳಿಬೇಕು ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ನೀವು ಕರ್ಕೊಂಡು ಬರಲೇಬೇಕು. ಅದರ್ವೈಸ್ ಯು ಆರ್ ಲೂಸಿಂಗ್ ಯುವರ್ ಚೈಲ್ಡ್.
0: ಡಾಕ್ಟರ್,
1: ಯಸ್, ಇಟ್ಸ್ ಅ ಮ್ಯಾಟರ್ ಆಫ್ ಲೈಫ್ ಅಂಡ್ ಡೆತ್. ನೋಡಿ, ಮಗು ಜ್ಞಾನ ಬರೋಷ್ಟರಲ್ಲಿ ಬೇಗ ಹೋಗಿ ನೀವು ಕರ್ಕೊಂಡು ಬನ್ನಿ. ಹೋಗಿ.
0: ಇಲ್ಲ, ನನಗೆ ನನ್ನ ಲತಾ ಬೇಕು, ನನಗೆ ನನ್ನ ಲತಾ ಬೇಕು.
2: ಇಲ್ಲಿ ರೋಹಿಣಿ ಅಂತಿದಾರಲ್ಲ,
3: ಇಂಟರ್ನ್ಯಾಷನಲ್ ಟ್ರಂಕ್ ಅಸ್ಟೆಂಟ್ ರೋಹಿಣಿ ತಾನೆ?
0: ಹೌದು.
3: ಅವ್ರದ್ದು ಇವತ್ತು ಮದುವೆ ರೀ?
0: ಮದುವೆನ? ಎಲ್ಲಿಂದ ಹೇಳ್ತೀರಾ ಸರ್?
3: ಇರಿ ಒಂದು ನಿಮಿಷ, ತಗೊಳ್ಳಿ.
0: ನನ್ನ ಮಗು ಪ್ರಾಣ ಉಳಿಸ್ಕೋಬೇಕು ಸರ್. ದಯವಿಟ್ಟು ನನ್ ಬಿಟ್ಬಿಡಿ ಸರ್, ಪ್ಲೀಸ್.
4: ನಿನ್ ಮಗು ಸಾವಿಂದ ಅವಳಲ್ಲಿದ್ಯಾ? ಅವತ್ತು ನನ್ ಮಾನ ಹೋಗ್ತಿದೆ ಅಂತ ನಿನ್ನ ಅಂಗ್ಲಾಚಿ ಬೇಡ್ಕೊಂಡಾಗ ನೀ ನನ್ ಮಾತು
0: ಕೇಳ್ದ್ಯಾವ್ರೆ? ನೀನ್ ಯಾಕೆ ಬಂದ? ನಮಸ್ಕಾರ ಸರ್.
5: ನೀನ್ ಯಾಕೆ ಹೇಳಕ್ ಬಂದೆ?
0: ಸ್ವಲ್ಪ ರೋಹಿಣಿ ನೋಡ್ಬೇಕು ಸರ್.
5: ಯಾಕೆ?
0: ನನ್ ಮಗುಗ್ ಆಕ್ಸಿಡೆಂಟ್ ಆಗಿ ತುಂಬಾ ಸೀರಿಯಸ್ ಆಗಿದೆ. ರೋಹಿಣಿ ಬಂದ್ರೆ ಮಗು ಉಳಿಯೋದು ಅಂತ ಡಾಕ್ಟರ್ ಹೇಳ್ತಿದ್ದಾರೆ ಸರ್.
5: ನಿನ್ ಮಗುಗೂ ನಮ್ ರೋಹಿಣಿಗೂ ಏನ್ ಸಂಬಂಧ?
0: ಸರ್, ದಯವಿಟ್ಟು ರೋಹಿಣಿ ಸ್ವಲ್ಪ ಕಳಿಸ್ಕೊಡಿ ಸರ್. ನನ್ ಮಗು ಪ್ರಾಣ ಉಳಿಸಿ ಸರ್, ಪ್ಲೀಸ್.
5: ನೀವು ಬುದ್ಧಿದ್ದೀನಿ? ಅವ್ಳು ನಿನ್ ಜೊತೆ ಕಳ್ಸಿದ್ರೆ ಮದುವೆ ನಿಂತೋದು ನಾನೇ ಮಾಡ್ಲಿ?
0: ಖಂಡಿತ ಅವ್ಳು ಮದುವೆ ನಿಲ್ಸಕ್ ಬಂದಿಲ್ಲ ಸರ್. ಸ್ವಲ್ಪ ರೋಹಿಣಿ ಕಳಿಸ್ಕೊಡಿ ಸರ್.
5: ನಿನ್ ತಮ್ಮಯ್ಯ ಅಂತೀನಿ, ಮೊದ್ಲು ಇಲ್ಲಿಂದ ಹೊರಟೋಗು
0: ಸರ್.
4: ಯಾರಿಗೆ ಹೇಳ್ತಾ ಇರೋದು
0: ಸರ್?
4: ಇಲ್ವಾ?
0: ರೋಹಿಣಿ ಇಲ್ದೆ ನಾ ಈ ಜಾಗ ಬಿಟ್ಟು ಹೋಗೋದಿಲ್ಲ ಸರ್.
4: ಹಿಡ್ಕೊಂಡ ಅವನ್ನ.

0: ಯಾವನಾದ್ರೂ ಅಡ್ಡ ಬಂದ್ರೆ ಕೊಲೆನೆ ನಡೆದೋಗುತ್ತೆ. ಹುಷಾರ್ ರೋಹಿಣಿ, ರೋಹಿಣಿ, ರೋಹಿಣಿ, ರೋಹಿಣಿ, ರೋಹಿಣಿ. ನನ್ ಲತಾಗ್ ಆಕ್ಸಿಡೆಂಟ್ ಆಗಿ ತುಂಬಾ ಸೀರಿಯಸ್ ಆಗಿದ್ದಾಳೆ. ಅಮ್ಮ ಅಮ್ಮ ಅಂತ ಕನ್ವರ್ಸ್ಕೋತಾ ಇದ್ದಾಳೆ. ನೀನ್ ಬಂದ್ರೆ ನಮ್ಮ ಮಗು ಜೀವ ಉಳಿಯೋದು ಅಂತ ಡಾಕ್ಟರ್ ಹೇಳಿದ್ರು. ಹೇಗಾದ್ರೂ ಮಾಡಿ ನನ್ ಮಗುನ ಉಳಿಸು ಪ್ಲೀಸ್. ಯಾಕೆ ರೋಹಿಣಿ ಸುಮ್ಮನಿದ್ಯಾ? ಮಾತಾಡು ರೋಹಿಣಿ, ಮಾತಾಡು. ನೀನೀಗ ಮಾತಾಡಲ್ಲ ಅಂದ್ರೆ ನನ್ ಮಗು ಇನ್ ಮುಂದೆ ಯಾವತ್ತೂ ಮಾತಾಡೋದಿಲ್ಲ ರೋಹಿಣಿ. ಇದಕ್ಕೆಲ್ಲ ನೀನೇ ಕಾರಣ. ಈ ಅನಾಹುತ ಎಲ್ಲ ನಿನ್ನಿಂದಾನೇ ಆಗಿತ್ತು. ಯಾಕೆ ನನ್ ಮಗು ಜೊತೆ ಮಾತಾಡದೆ? ಯಾಕೆ ನೀನೇ ಅಮ್ಮ ಅಂತ ಅವಳತ್ರ ಹೇಳಿದೆ? ಯಾಕೆ ಅವಳ ಮೇಲೆ ಅಷ್ಟು ಪ್ರೀತಿ ತೋರಿಸ್ದೆ? ರೋಹಿಣಿ, ನಿನಗ್ ನನ್ ಮೇಲೆ ಕೋಪ ಇರ್ಬೋದು, ಆದ್ರೆ ಆ ರೋಷನ ಯಾವ ತಪ್ಪು ಮಾಡಿಲ್ದಿರೋ ನನ್ ಮಗು ಮೇಲೆ ತೀರಿಸ್ಕೋಬೇಡ. ನೋಡು, ನನ್ ಮಗುಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನ್ ಖಂಡಿತ ಜೀವ ಸಹಿತ ಬದುಕಿರೋದಿಲ್ಲ. ನಿನ್ ಕೈ ಮುಗಿದ್ ಬೇಡ್ಕೋತೀನಿ ರೋಹಿಣಿ, ದಯವಿಟ್ಟು ನನ್ ಮಗು ನೋಡಿಸ್ಕೊಡು ಪ್ಲೀಸ್. ನೀನ್ ಹೆಣ್ಣಲ್ಲ, ಕಲ್ಲು, ಕಲ್ ಕೊಂಬೆ. ನೀನ್ ಬರ್ತೇ ಇದ್ರೇನು? ನನ್ನ ಮಗುಗೋಸ್ಕರ ನಾನೇ ನಿನ್ನ ಎಳ್ಕೊಂಡು ಹೋಗ್ತೀನಿ.
1: ಚಂದ್ರು, ಏನ್ ಮಾಡ್ತಿದ್ಯಾ?
0: ಹೆದರ್ಕೋಬೇಡಿ ಸರ್, ನನ್ನ ನಂಬಿ. ರೋಹಿಣಿನ ನನ್ನ ಮಗು ಒಂದೇ ಒಂದ್ಸಲ ತೋರಿಸ್ಬಿಟ್ಟು ನಾನೇ ನಿಮ್ಮ ಮಗಳನ್ನ ಜೋಪಾನ ಕರ್ಕೊಂಡ್ಬರ್ತೇನೆ.
2: ಯಾರದು? ಏನಿದೆಲ್ಲ
0: ರಾಜಾ?
1: ಚಂದ್ರು,
0: ಈ ಮದ್ವೆ ನಿಂದ?
1: ಹೌದು, ನಿನಗೆ ಇನ್ವಿಟೇಷನ್ ಕಳಿಸಿದ್ದೆ, ಕಾಗ್ದನೂ ಬರೆದಿದ್ದೆ.
0: ಫ್ಯಾಂಟಾಸ್ಟಿಕ್, ಸೂಪರ್. ನೋಡಿದ್ಯಾ ರೋಹಿಣಿ, ಇದನ್ನೇ ವಿಧಿ ಆಟ ಅನ್ನೋದು. ಯಾವ ಮಗುನ ನನ್ನ ಮನೇಲಿ ನೋಡಿ ನನ್ನ ಮಗು ಅಂತ ತೀರ್ಮಾನ ಮಾಡಿ ನನ್ನಿಂದ ದೂರ ಆದ್ಯೋ, ಇವತ್ತು ಅದೇ ಮಗುವಿನ ನಿಜವಾದ ತಂದೆ ಜೊತೆ ನಿನ್ನ ಮದುವೆ. ಸಂತೋಷ ರೋಹಿಣಿ, ತುಂಬಾ ಸಂತೋಷ. ಮೈ ಹಾರ್ಟಿ ಕಂಗ್ರಾಚ್ಯುಲೇಷನ್ಸ್ ಟು ಬೋತ್ ಆಫ್ ಯು.
3: ಲತಾ, ಇವ್ರ ಮಗಳ?
0: ಹೌದು ರೋಹಿಣಿ, ರಾಜಾನೇ ನನ್ನ ತಂಗಿ ಗಂಡ. ರಾಜಾ, ಲತಾಗ್ ಆಕ್ಸಿಡೆಂಟ್ ಆಗಿ ತುಂಬಾ ಸೀರಿಯಸ್ ಆಗಿದ್ದಾಳೆ.
2: ಲತಾಗ್ ಆಕ್ಸಿಡೆಂಟಾ?
0: ಹೌದು ರಾಜಾ, ರೋಹಿಣಿ ಬಂದ್ರೆ ಮಗು ಉಳಿಯೋದು. ವಿತ್ ಯುವರ್ ಪರ್ಮಿಷನ್ ಸ್ವಲ್ಪ ರೋಹಿಣಿ ಕರ್ಕೊಂಡು ಹೋಗ್ಲಾ?
2: ನಡೀರಿ, ಹೋಗೋಣ.
3: ಬನ್ನಿ, ಹೋಗೋಣ.

0: ಇಲ್ಲಮ್ಮ, ಎಲ್ಲೂ ಹೋಗಲ್ಲ.
1: ಮಮ್ಮಿ, ಇನ್ನೇನಾದ್ರೂ ಸ್ವರ್ಗಕ್ಕೆ ಹೋದ್ರೆ ಅಪ್ಪನ ನಾವು ಇಬ್ರು ಬಂದು ಬಿಡ್ತೀವಿ.
0: ನೋಡು, ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ.
2: ಲತಾ, ನೀನ್ ಹುಷಾರಾಗ್ಬಿಟ್ಟಿಲ್ಲ, ಅಷ್ಟು ಸಾಕಮ್ಮ.
0: ಲತಾ,
1: ಮಮ್ಮಿ, ನೀನು ಅಪ್ಪನು ಮತ್ತೆ ಜಗಳ ಕಾಳ ತಾನೇ?

0: ನಿನ್ ತುಂಬಾ ಅದೃಷ್ಟವಂತೆಮ್ಮ, ಇಂಥ ತಂದೆನ್ ಪುಡಿಯೋಕೆ ನಿನ್ ಅದೃಷ್ಟ ಮಾಡಿದ್ದೆ ಅಮ್ಮ. ರೋಹಿಣಿ, ಚಂದ್ರು,
1: ರಾಜ, ಏನ್ ಮಾಡ್ತಾ ಇದೀಯ?
0: ಲತಾ, ಇನ್ಮೇಲೆ ನಿನ್ ಅಪ್ಪ, ಈ ನಿನ್ ಅಮ್ಮ ನಿನ್ ಜೊತೆಲೆ ನಗನಗ್ತಾ ಇರ್ತಾರೆ, ಯಾವತ್ತೂ ಜಗಳ ಮಾಡೋದಿಲ್ಲ. ನಿನಗೆ ಸಂತೋಷ.

ಈವರೆಗೆ ಈ ಜೀವ ನಿನಗಾಗಿ ಚಿತ್ರದ ಚಲನಚಿತ್ರ ಧ್ವನಿವಾಹಿನಿ ಕೇಳಿದಿರಿ. ಸಂಕಲನ ಎಂ ಶಿವಲಿಂಗಯ್ಯ ತುಮಕೂರು. ತಾಂತ್ರಿಕ ನೆರವು ಕೆಆರ್ ಮಧುಸೂದನ್ ಮತ್ತು ಆರ್ಎನ್ ಗೀತಾ. ಪ್ರಸಾರ ನಿರ್ವಹಣೆ ಡಿಎಂ ವಿಜಯಕುಮಾರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಪ್ರಿಯ ಕೇಳುಗರೆ, 3:40 ಸಿರಿಗನ್ನಡಂ ಗೆಲ್ಗೆ ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:45 ಶಾಸ್ತ್ರೀಯ ಸಂಗೀತ ವಿ ಷಣ್ಮುಖ ಪ್ರಿಯ ಹಾಗೂ ವಿ ಹರಿಪ್ರಿಯ ಅವರ ಯುಗಳ ಹಾಡುಗಾರಿಕೆಯನ್ನು ಪ್ರಸಾರ ಮಾಡುತ್ತಿವೆ. 4:45 ಚಿತ್ರಗೀತೆಗಳು, 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 6:10 ಕಸ್ತೂರಿ ಮಾತ್ರೆ, ವಾರಕ್ಕೊಂದು ನಾ ಕಸ್ತೂರಿ ಅವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ, ರಚನೆ ಬಿ ವಿ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ ಎಸ್. 6:30 ವಿಜ್ಞಾನದ ಮುನ್ನಡೆ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ, ಮಾವು ಬೇಸಾಯ ಹಾಗೂ ಮಾರಾಟ ಈ ಕುರಿತು ಇಳಂದೂರು ತಾಲೂಕು ಕೆಸ್ತೂರು ಗ್ರಾಮದ ಬಿ ಸಿದ್ದರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ, ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ. 8:00 ಫಸ್ಟ್ ಫಿಲ್ಮ್, ಪ್ರಸ್ತುತಿ ಎಸ್ ಎಸ್ ಶ್ರೀಮಾನ್. 8:30 ಹಿಂದಿ ಚಿತ್ರಗೀತೆಗಳು. 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕ. 10:00 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಕುಮಾರ್ ಮರಡೂರವರ ಗಾಯನವನ್ನು ಕೇಳಲಿದ್ದೀರಿ.

0: ಹದಿನಾರನೆಯ ಶತಮಾನದ ಜೈನ ಕವಿ, ಕನ್ನಡ ಸಾಂಗತ್ಯ ಕವಿಗಳಲ್ಲಿ ಅಗ್ರಗಣ್ಯ. ಸಂಪ್ರದಾಯ ಮುರಿದು ಹೊಸ ಮಾರ್ಗ ತುಳಿದವನು. ಭಿನ್ನಹ ಗುರುವೇ ಧ್ಯಾನಕ್ಕೆ ಬೇಸರಾದಾಗ ನಿನ್ನ ನಾದಿಯ ಮಾಡಿಕೊಂಡು ಕನ್ನಡದೊಳಗೊಂದು ಸುಕಥೆಯ ಪೇಳುವೆ ಎನ್ನುತ್ತ ಭರದೇಶ ವೈಭವ, ತ್ರಿಲೋಕ ಶತಕ, ರತ್ನಾಕರಾಧೀಶ್ವರ ಶತಕ, ಅಪರಾಜಿತೇಶ್ವರ ಶತಕಗಳನ್ನು ನೀಡಿದ ಮಹಾಕವಿ.
1: ಭರತ ಭೂತಣಕ್ಕೆ ಸಿಂಗಾರವಾದ ಅಯೋಧ್ಯ ಪುರದೊಳು ಮೂಲೋಕ ಪೊಗಳೇ ಭರತ.

ಎಂಬತ್ತು ಸಂಧಿ, 10,000 ಪದ್ಯ ರಾಶಿಯ ಸಾಂಗತ್ಯ ಕಾವ್ಯ ಭರತೇಶ ವೈಭವ. ಭೋಗ ಯೋಗಗಳ ಆವರಣ ದರ್ಶನ, ಭರತ ಬಾಹುಬಲಿಯ ಪ್ರತೀಕ, ಜೈನ ವಸ್ತು, ವೈದಿಕ ಕಾವ್ಯ ವಿನ್ಯಾಸ, ಜಾನಪದ ಸತ್ವ, ಶಬ್ದಾರ್ಥ ಬೆಡಗು, ಸಾಂಗತ್ಯ ವಿಲಾಸ, ಲವಲವಿಕೆಯ ಶೈಲಿ, ಹೃದಯ ದೃಶ್ಯ ಚಿತ್ರ, ರೂಪಕ ಸಿಂಚಿತ ಭಾಷಾ ವಿಲಾಸ, ಉನ್ನತ ಶೃಂಗಾರ, ಆಪ್ತ ಸಂಸಾರ ಚಿತ್ರಣ, ತಿಳಿಹಾಸ್ಯದ ಸೆಲೆ, ಬೇರೆ ಭಾಷೆಗಳಿಗೂ ಅನುವಾದಗೊಂಡ ಭರತೇಶ ವೈಭವ.

0: ವೈರಾಗ್ಯ, ನೀತಿ, ಅಧ್ಯಾತ್ಮ ವಿಚಾರಗಳ ಬೋಧಪ್ರದ ಪ್ರತಿಪಾದನೆ ಇವನ ಶತಕಗಳಲ್ಲಿ. ಅಚ್ಚಗನ್ನಡದ ಸೊಬಗು ಲಾಲಿತ್ಯ. ತನ್ನದೇ ಹಾದಿಯಲ್ಲಿ ಧೀಮಂತ ಹೆಜ್ಜೆ ಹಾಕಿದ ಕವಿ ರತ್ನಾಕರ ವರ್ಣಿ.
1: ಸಿರಿಗನ್ನಡಂ ಗೆಲ್ಗೆ.

0: ಸುವರ್ಣ ಕರ್ನಾಟಕ ಚಿನ್ನದ ಸಂಭ್ರಮ.
1: ಸಿರಿಗನ್ನಡಂ ಗೆಲ್ಗೆ ಕಾರ್ಯಕ್ರಮ ಪ್ರಸ್ತುತಿ ಜೆಕೆ ರವೀಂದ್ರ ಕುಮಾರ್.
2: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
3: ಗೇಮ್ ಶೋ. ಗೇಮ್ ಶೋ. ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
2: ಆಟದ ಗತ್ತು ಗಮ್ಮತ್ತು,
3: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು.
2: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
3: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
2: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
3: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
2: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
3: ಗೇಮ್ ಶೋ. ಗೇಮ್ ಶೋ. ಗೇಮ್ ಶೋ.
4: ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ, ದೊಡ್ಡ ಪರದೆಯಲ್ಲಿ ಮೊದಲ ಚಿತ್ರ ನೋಡಿದ ರಸಾನುಭವ, ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೇ ಕೇಳಿ. ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
3: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ ಕೇಳಬಹುದು.
5: ಏನೇ ಇಲ್ದಿರೋದಕ್ಕಿಂತ ಅಟ್ಲೀಸ್ಟ್ ಒಂದು ವ್ಯಾಕ್ಸಿನ್, ಒಂದು ಪ್ರಯತ್ನ ಈ ವ್ಯಾಕ್ಸಿನ್ ಈ ಕ್ಯಾನ್ಸರ್ನ ತಡೆಗಟ್ಟಕ್ಕೆ. ಯಾವ್ದಾದ್ರು ಕ್ಯಾನ್ಸರ್ ನಾವು ವ್ಯಾಕ್ಸಿನ್ ಇಂದ ತಡೆಗಟ್ಟಬಹುದು ಅಂದ್ರೆ ಅದು ಸರ್ವೈಕಲ್ ಕ್ಯಾನ್ಸರ್.
3: ಮರೆಯದೇ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
1: ಪ್ರೀತಿಯ ಕೇಳಗರೆ, ಸಮಯ ಆಗಿದೆ 3:45. ನೀವು ಕೇಳ್ತಾ ಇದ್ದೀರಾ FM 100.6 ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮಗಳನ್ನು. ಬನ್ನಿ ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಕೇಳೋಣ. ಇದರಲ್ಲಿ ವಿ ಷಣ್ಮುಖಪ್ರಿಯ ಮತ್ತು ವಿ ಹರಿಪ್ರಿಯ ಅವರ ಯುಗಳ ಹಾಡುಗಾರಿಕೆ. ಪಕ್ಕವಾದ್ಯ ಸಹಕಾರ ವಯೋಲಿನ್ ಪೊನ್ನಂಪಳ್ಳಿ ದುರ್ಗಾಪ್ರಸಾದ್, ಮೃದಂಗ ಧನುವಾದ ಧರ್ಮರಾವ್, ಘಟ ಆಲುಗೋಲು ಸತ್ಯನಾರಾಯಣ. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ತುಳಸಮ್ಮ, ದೇವಗಾಂಧಾರಿ ರಾಗ ಆದಿತಾಳದಲ್ಲಿ ತ್ಯಾಗರಾಜರ ಒಂದು ಕೃತಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿ ಷಣ್ಮುಖ ಪ್ರಿಯ ಹಾಗೂ ವಿ ಹರಿಪ್ರಿಯ ಅವರ ಯುಗಳ ಹಾಡುಗಾರಿಕೆಯನ್ನು ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ವಯೋಲಿನ್ ಪೊನ್ನಂಪಳ್ಳಿ ದುರ್ಗಪ್ರಸಾದ್, ಧನುವಾದ ಧರ್ಮರಾವ್ ಅವರಿಂದ ಮೃದಂಗ, ಅಲುಗೋಲು ಸತ್ಯನಾರಾಯಣ ಅವರಿಂದ ಘಟ.

0: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಸಾಮಾಜಿಕ ಮಾಧ್ಯಮಗಳು ಯುವಜನರಲ್ಲಿ ಆತ್ಮವಿಶ್ವಾಸ ಕುಗ್ಗಿಸುತ್ತಿದೆಯೇ, ಈ ಕುರಿತು ಮೈಸೂರು ವಿಶ್ವವಿದ್ಯಾನಿಲಯದ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿದ್ಯಾರ್ಥಿಗಳಿಂದ ಚರ್ಚೆ ಕೇಳುವಿರಿ.
1: ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣೋ ಚಿತ್ರಗಳು, ವಿಡಿಯೋಗಳು ಮತ್ತು ಪೋಸ್ಟ್ಗಳು ಅವರ ಜೀವನದ ಅತ್ಯುತ್ತಮ ಕ್ಷಣಗಳನ್ನು ಮಾತ್ರ ತೋರಿಸ್ತಿವೆ. ಆದರೆ ಅವರ

0: ಜೀವನದಲ್ಲಿರುವ ಕಷ್ಟಗಳು, ವಿಫಲತೆಗಳು ಅಥವಾ ಸವಾಲುಗಳು ಅಲ್ಲಿ ಹೆಚ್ಚಾಗಿ ಕಾಣಿಸೋದಿಲ್ಲ.
1: ಮರೆಯದೆ ಕೇಳಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿ ಎಫ್ಎಂ 100.6.
2: ಕಸ್ತೂರಿ ಮಾತ್ರೆ
3: ವಾರಕ್ಕೊಂದು,
2: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
3: ಕಸ್ತೂರಿ ಮಾತ್ರೆ
2: ನಗೆ ಜಾತ್ರೆ.
4: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
3: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6
5: ನಗುವೆನ್ನು ನಗಿಸುತ್ತ ನಿನ್ನನು
2: ನಗೆ ಜಾತ್ರೆಗೆ ಬನ್ನಿ,
3: ಕಸ್ತೂರಿ ಮಾತ್ರೆ ತಿನ್ನಿ,
4: ನಾಕರಿಗೆ ಜೈ ಎನ್ನಿ.

0: ಆತ್ಮೀಯರೇ,
1: ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
0: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
1: ಹಾಗಿದ್ದರೆ ತಪ್ಪದೇ ಆಲಿಸಿ
0: ಕೃಷಿ ದೀವಿಗೆ.
2: ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.
1: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
0: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
1: ಕೃಷಿ ದೀವಿ.

ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಪ್ರೀತಿಯ ಕೇಳಗರೆ, ಸಮಯ ಆಗ್ತಾ ಇದೆ 4:45. ಈಗ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಮೊದಲಿಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು ಹಾಡಿರುವ ಸಿಪಾಯಿ ಚಿತ್ರದ ಈ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು.

ನೀವೀಗ ಕೇಳುತ್ತಿರುವ ಗೀತೆ ರವಿವರ್ಮ ಚಿತ್ರದ್ದು. ಹಾಡಿರುವವರು ಎಸ್ ಜಾನಕಿ ಮತ್ತು ಸಂಗಡಿಗರು. ಚಿ ಉದಯಶಂಕರ್ ಅವರ ರಚನೆಯನ್ನು ಸಂಗೀತಕ್ಕೆ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್.

ಕಾರ್ಯಕ್ರಮದ ಕೊನೆಯದಾಗಿ ನೀವೀಗ ಕೇಳುತ್ತಿರುವ ಗೀತೆ ಪಲ್ಲವಿ ಅನುಪಲ್ಲವಿ ಚಿತ್ರದ್ದು. ಹಾಡಿರುವ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರು. ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಇಳಯರಾಜಾ.

ಎಫ್ಎಂ ಕಂಪನಾಂಕ 100.6 ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿಯ ಮೈಸೂರು ಕೇಂದ್ರದಿಂದ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು. ಶ್ರೋತೃಗಳೀಗ ಸಮಯವಾಗ್ತಾ ಇದೆ 5 ಗಂಟೆ. ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಬಾನುಲಿ ಗೆಳತಿ ಸುರಭಿ ಮಾಡುವ ಆತ್ಮೀಯ ನಮಸ್ಕಾರಗಳು.

0: ಸಸ್ಯಸಿರಿ ಪ್ರೀತಿಯ ಕೇಳುಗರೆ, ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಮರುಪ್ರಸಾರ ಅಂದೇ ಸಂಜೆ 6:10.
1: ಗಿಡ ಈ ಗಿಡ ಒಂದೊಂದು ಜೇಂಗೊಡ ಬಾಂದೇವಿಗೆ ನೆಲದಾಯಿಯ ಹೂಗೊಂಡೆ.
0: ಸಸ್ಯ ಸರಿ ಆಹಾರವಾಗಿ ಔಷಧೀಯ ಸಸ್ಯಗಳು ಬಾನುಲಿ ಮಾಲಿಕೆ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಟಿ ಶಿವಕುಮಾರ್ ಅವರಿಂದ. ಗಮನಿಸಿ, ಪ್ರತಿ ಸೋಮವಾರ ಬೆಳಗ್ಗೆ 6:35 ಹಾಗೂ ಸಂಜೆ 6:10 ಸಸ್ಯ ಸರಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.

0: ನಾವು ಮರೆತು ಬಿಡಬೇಕು ಕೆಟ್ಟದ್ದನ್ನು, ಒಳ್ಳೆಯದನ್ನು ನೆನಪಲ್ಲಿ ಇಟ್ಕೊಳ್ಬೇಕು, ಪ್ರೀತಿಯಿಂದ ಬದುಕಬೇಕು.
1: ಮರೆಯದೆ ಕೇಳಿ, ಇದೇ ಶುಕ್ರವಾರ ರಾತ್ರಿ 8 ಗಂಟೆಗೆ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ FM 100.6.
2: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವ ಯುವವಾಣಿಯಲ್ಲಿ ಬಹುಮುಖ ಪ್ರತಿಭೆ, ಹಲವಾರು ಕೇಂದ್ರ ಸರ್ಕಾರಿ ನೌಕರಿಗೆ ಆಯ್ಕೆಯಾದ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗೆ ಮಾತುಕತೆ ಕೇಳುವಿರಿ.
3: ಡಿಪಾರ್ಟ್ಮೆಂಟ್ ಆಫ್ ಪರ್ಸೋನಲ್ ಅಂಡ್ ಟ್ರೈನಿಂಗ್ ಅವರು ನಮಗೆ ಅಲ್ಲಿರ್ತಕ್ಕಂಥ 67 ಮಿನಿಸ್ಟ್ರಿಲಿ ಕೊಡ್ತಾರೆ. ಅದರಲ್ಲಿ ನಾವು ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ಮಿನಿಸ್ಟ್ರೀಸ್ ಬೇರೆ ಬೇರೆ ಸಪರೇಟ್ ಆಗಿರುತ್ತೆ. ಸೊ ಗ್ರೂಪ್ ಎ ನಲ್ಲಿ, ಗ್ರೂಪ್ ಬಿ ನಲ್ಲಿ, ಗ್ರೂಪ್ ಸಿ ನಲ್ಲಿ ತಲಾ 5-5 ಮಿನಿಸ್ಟ್ರಿಗಳನ್ನು ನಾವು ಸೆಲೆಕ್ಟ್ ಮಾಡಬೇಕು. ಅದರಲ್ಲಿ ನಮ್ಮ ಬೇಸ್ಡ್ ಆನ್ ರ್ಯಾಂಕಿಂಗ್, ಆ ರ್ಯಾಂಕಿಂಗ್ ಮೇಲೆ ನಮಗೆ ಮಿನಿಸ್ಟ್ರಿ ಅಲೋಕೇಶನ್ ಆಗುತ್ತೆ.
2: ಕೇಳಿ, ಇದೇ ಸೋಮವಾರ ರಾತ್ರಿ 8 ಗಂಟೆಗೆ ಯುವವಾಣಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ.
4: ಆತ್ಮೀಯ ಕೇಳುಗರೆ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಕುರಿತು ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಆಶಾ ಎಂಬಿ ಅವರೊಂದಿಗೆ ಸಂದರ್ಶನ ಕೇಳಬಹುದು.
5: ಏನೇ ಇಲ್ದಿರೋದಕ್ಕಿಂತ ಅಟ್ಲೀಸ್ಟ್ ಒಂದು ವ್ಯಾಕ್ಸಿನ್, ಒಂದು ಪ್ರಯತ್ನ ಈ ವ್ಯಾಕ್ಸಿನ್ ಈ ಕ್ಯಾನ್ಸರ್ನ ತಡೆಗಟ್ಟಕ್ಕೆ. ಯಾವ್ದಾದ್ರು ಕ್ಯಾನ್ಸರ್ ನಾವು ವ್ಯಾಕ್ಸಿನ್ ಇಂದ ತಡೆಗಟ್ಟಬಹುದು ಅಂದ್ರೆ ಅದು ಸರ್ವೈಕಲ್ ಕ್ಯಾನ್ಸರ್.
4: ಮರೆಯದೆ ಕೇಳಿ, ಇದೇ ಸೋಮವಾರ ಸಂಜೆ 4 ಗಂಟೆಗೆ ಮಹಿಳಾ ರಂಗದ ಡಾಕ್ಟರ್ ಸಮಯ ಕಾರ್ಯಕ್ರಮ.
6: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ.
7: ಗೇಮ್ ಶೋ, ಗೇಮ್ ಶೋ, ಗೇಮ್ ಶೋ.
4: ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
6: ಆಟದ ಗತ್ತು ಗಮ್ಮತ್ತು,
4: ಸ್ವಲ್ಪ ತಮಾಷೆ, ತಲೆಗೆ ಕಸರತ್ತು,
6: ನಾವು ಆಟಗಳನ್ನ ತರುತ್ತೇವೆ, ಮತ್ತಷ್ಟು
4: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು.
6: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ.
4: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು.
6: ಮರೆಯದಿರಿ, ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
4: ಗೇಮ್ ಶೋ, ಗೇಮ್ ಶೋ, ಗೇಮ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 5:35 ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಶ್ರೋತೃಗಳೇ, ನೀವು ನಿಮ್ಮ ಪ್ರೀತಿಯ ಗೀತೆಯನ್ನು ನಮಗೆ ವಾಟ್ಸಪ್ ಮೂಲಕ ಸಂದೇಶದಲ್ಲಿ ಕಳಿಸಿದರೆ ನಾವದನ್ನು ಮೈಸೂರು ಆಕಾಶವಾಣಿಯ ಕೇಂದ್ರದಿಂದ ಪ್ರಸಾರ ಮಾಡ್ತೀವಿ. ನಮ್ಮ ವಾಟ್ಸಪ್ ಸಂಖ್ಯೆ 9408 5853 9408 5853. ಮೊದಲ ಗೀತೆಯ ಪ್ರಸಾರದ ನಂತರ ಬರುವಂತಹ ಸಂದೇಶಗಳನ್ನು ಆದ್ಯತೆಯ ಮೇರೆಗೆ ನಾವು ಪರಿಗಣಿಸಿ ಹಾಡುಗಳನ್ನು ಪ್ರಸಾರ ಮಾಡ್ತೀವಿ. ಕಾರ್ಯಕ್ರಮದ ಮೊದಲಿಗೆ ಪ್ರಸಾರವಾಗ್ತಾ ಇದೆ ಮನಮೆಚ್ಚಿದ ಹುಡುಗಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಶ್ರೋತೃಗಳೇ, ಈಗ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಶಾಂತಿ ಕ್ರಾಂತಿ ಚಿತ್ರದ ಗೀತೆ. ಹಾಡಿದ್ದಾರೆ ಎಸ್ ಜಾನಕಿ ಮತ್ತು ಸಂಗಡಿಗರು. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು. ಈ ಗೀತೆಗಾಗಿ ಪ್ರೀತಿಯಿಂದ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಎನ್ಪಿ ವೈರಮುಡಿ, ಲಕ್ಷ್ಮೀ, ಮಂಜುಳಾ, ಮರಿಯಯ್ಯ, ಮಾ ಮಿಥುನ್, ವಿಶಾಲಾಕ್ಷಿ, ಮಹದೇವಸ್ವಾಮಿಯವರು, ನಗರ್ತಹಳ್ಳಿ ಗ್ರಾಮ, ಮೈಸೂರು ತಾಲೂಕಿನಿಂದ. ಇವರಿಗಾಗಿ ಕೇಳಿ ಶಾಂತಿ ಕ್ರಾಂತಿ ಚಿತ್ರದ ಈ ಗೀತೆ.

ಇನ್ನು ಮುಂದೆ ಪಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಯುಗಳ ಧ್ವನಿಯಲ್ಲಿ ಕಸ್ತೂರಿ ನಿವಾಸ ಚಿತ್ರದ ಗೀತೆ, ಆರ್ಎನ್ಜಯ ಗೋಪಾಲ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿಕೆ ವೆಂಕಟೇಶ್. ಈ ಗೀತೆಗಾಗಿ ನಮಗೆ ಸಂದೇಶ ಬಂದಿದೆ ಸರಸ್ವತಿಪುರಂನಿಂದ ವೀಣಾ ಶ್ರೀಕಾಂತ್ ಅವರಿಂದ.

ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಮೊದಲ ಬಾರಿ ಟಾಕೀಸ್ಗೆ ಕಾಲಿಟ್ಟ ರೋಮಾಂಚಕ ಅನುಭವ ದೊಡ್ಡ ಪರದೆಯಲ್ಲಿ

0: ಮೊದಲ ಚಿತ್ರ ನೋಡಿದ ರಸಾನುಭವ ಸಿಹಿ ನೆನಪುಗಳನ್ನು ಹೊತ್ತು ಬಡಿಸಲಿದೆ ಮನರಂಜನೆಯ ಕೈತುತ್ತು. ತಪ್ಪದೇ ಕೇಳಿ ತಿಂಗಳ ಕಡೆಯ ಭಾನುವಾರ ಹೊರತುಪಡಿಸಿ ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೈಸೂರು ಆಕಾಶವಾಣಿ FM 100.6 ಫಸ್ಟ್ ಫಿಲಂ ಮನರಂಜನೆಯ ರಸದೌತಣ.
1: ಕಾರ್ಯಕ್ರಮದಲ್ಲಿ ಇದೀಗ ನಮಗೆ ಗೊಬ್ಬರಗಾಲ ಗ್ರಾಮ ಶ್ರೀರಂಗಪಟ್ಟಣ ತಾಲೂಕಿನಿಂದ ಶ್ರೀನಿವಾಸ ಜಿಪಿಯವರ ಸಂದೇಶ ಬಂದಿದೆ. ಇವರಿಗಾಗಿ ನಾವು ಚಿಯುದೇಶಂಕರ್ ಅವರ ಸಾಹಿತ್ಯ ಮತ್ತು ಸತ್ಯಂ ಅವರ ಸಂಗೀತವಿರುವ ರಕ್ತತಿಲಕ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡಿದ್ದಾರೆ ಎಸ್ ಜಾನಕಿ.

0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 5:28. ನೀವು ಕೇಳ್ತಾ ಇದ್ದೀರಾ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದೆ ವಸಂತ ಗೀತ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ. ಚಿವುದಯಶಂಕರ್ ಅವರ ಸಾಹಿತ್ಯ ಹಾಗೂ ಎಂ ರಂಗರಾವ್ ಅವರ ಸಂಗೀತವಿದೆ. ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಹೊಸಕೋಟೆಯಿಂದ ಲತಾ ಸುಹಾಸ್ ಅವರು.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿಯೆಲ್ಲ ಅತಿ ಆಗ್ಬಿಟ್ಟು ಅದೇನೇನು ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಇನ್ನು ಮುಂದೆ ಸಿಂಧುವಳ್ಳಿಯಿಂದ ಚೈತ್ರ ಅವರಿಗಾಗಿ ಆನಂದ ಭೈರವಿ ಚಿತ್ರದ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಸೊರಾಟ್ ಅಶ್ವಥ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಮೇಶ್ ನಾಯ್ಡು. ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ ಝಂ

आता भेटू तसं ढे।

ಜಂತ ತರಗತಿ ತಕ ಜಿ ಕುಂತ ಜಿಂಗ್ ಜಂತ ತರಗತಿ ತಕ ಜಿ ಕುಂತ ಜಿಂಗ್ ಜಂತ ತರಗತಿ ತಕ ಜಿ ಕುಂತ ಜಿಂಗ್ ಜಂತ ತರಗತಿ ತಕ ಜಿ ಕುಂತ ಜಿಂಗ್ ಜಂತ ತರಗತಿ ತಕ ಜಿ ಕುಂತ ಜಿಂಗ್ ಜಂತ ತರಗತಿ ತಕ ಜಿ ಕುಂತ ಜಿಂಗ್ ಜಂತ ತರಗತಿ ತಕ ಜಿ ಕುಂತ ಜಿಂಗ್ ಜಂತ ತರಗತಿ ತಕ ಜಿ ಕುಂತ ಜಿಂಗ್

ಇನ್ನು ಮುಂದೆ ಪ್ರೇಮಗಂಗೆಯ ಚಿತ್ರದ ಗೀತೆ ಮೂಡಿಬರ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಳ ಧ್ವನಿಯಲ್ಲಿ ದೊಡ್ಡರಂಗೇಗೌಡ ಅವರ ಸಾಹಿತ್ಯ ಹಾಗೂ ರಾಜನ್ ನಾಗೇಂದ್ರ ಜೋಡಿಯ ಸಂಗೀತವಿದೆ. ಈ ಗೀತೆಗಾಗಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಗಾಯತ್ರಿಪುರಂನಿಂದ ನಾಗರಾಜ್, ಉಲ್ಲಾಸ್ ಹಾಗೂ ಸ್ವಾತಿ.

0: ಯೇಸು ಒಂಟಿ ಬಾಳದು.
1: ಹಲೋ, ಇಸ್ ಇಟ್ 251-2582?
2: ಯೆಸ್,
3: ಎಫ್ಎಂ 100.6 ಆಕಾಶವಾಣಿ ಮೈಸೂರು.
4: ನನ್ ಒಂದ್ ಹಾಡ್ಬೇಕಿತ್ತು.
5: ಏನೇ ಕೇಳು ಕೊಡುವೆ ನಿನಗೆ ನಾನೀಗ.
3: ಕರೆಗೊಂದು ಗೀತೆ,
6: ಕರೆಗೊಂದು ಗೀತೆ,
1: ನಿಮ್ಮ ಅಪೇಕ್ಷೆಯ ಗೀತೆಗಳು
7: ನಿಮ್ಮದೇ ಮೈಸೂರು ಬಾನುಲಿಯಲ್ಲಿ.
8: ಹೃದಯ ತುಂಬಿ
3: ಪ್ರತಿ ಮಂಗಳವಾರ ಬೆಳಿಗ್ಗೆ 8:30
9: ಗುಡ್ ಮಾರ್ನಿಂಗ್ ಶುಭ ದಿನ ಸುಪ್ರಭಾತ.
1: ಕರೆ ಮಾಡಿ
7: 251-2582
1: ಅಥವಾ 251-0089.
3: ಎಸ್ಟಿಡಿ ಕೋಡ್ 0821.
10: ಹಲೋ, ಮೋಹನ್ ಸ್ಪೀಕಿಂಗ್.
1: ನಿಮ್ಮ ಮೆಚ್ಚಿನ ಗೀತೆ
7: ಕೇಳಿ
3: ಆನಂದಿಸಿ.
11: ಕಾರ್ಯಕ್ರಮದಲ್ಲಿ ಇದೀಗ ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿರುವಂತಹ ಮರೆಯದ ಹಾಡು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಮುತ್ತಯ್ಯ ಭಾಗವತರ ಈ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಜಿ.ಕೆ. ವೆಂಕಟೇಶ್. ಈ ಗೀತೆಯನ್ನು ಮೆಚ್ಚಿ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ ಗುಬ್ಬಿ ತಾಲೂಕಿನ ಕಲ್ಲೂರಿನಿಂದ ಮಹದೇವ ಮತ್ತು ಪ್ರಕಾಶ್.

ಮೈಸೂರು ಮಹಾನಗರ ಪಾಲಿಕೆಯವರ ವತಿಯಿಂದ ಬಂದಿರುವಂತಹ ಒಂದು ಪ್ರಕಟಣೆ ಇದೆ, ಗಮನಿಸಿ ಶ್ರೋತೃಗಳೇ. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ ಮಾರ್ಚ್ 2027 ಮಾಹೆಯವರೆಗೆ ವಿಸ್ತರಿಸಲಾಗಿರುತ್ತದೆ. ಎಲ್ಲ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ಅವಳ ಹೆಜ್ಜೆ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಜಾನಕಿ. ಶ್ರೀ ಉದಯಶಂಕರ್ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ ಜೋಡಿ. ಈ ಗೀತೆಗಾಗಿ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ ಮೈಸೂರಿನ ದೇವಾಂಬ ಅಗ್ರಹಾರದಿಂದ ಎಂಎನ್ ಭಕ್ತವತ್ಸಲಂ.

ಇದುವರೆಗೂ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಅನೇಕರು ನಮಗೆ ಪ್ರೀತಿಯಿಂದ ಸಂದೇಶವನ್ನು ಕಳಿಸಿದ್ರು. ವಿಶಾಲಾಕ್ಷಿಯವರು ಬೋಗಾದಿ ಮೈಸೂರಿನಿಂದ, ಗುಂಡ್ಲುಪೇಟೆಯಿಂದ ನಂದೀಶ್, ಪ್ರಣೀತ್, ಸುಪ್ರೀತ್, ರಾಜಮ್ಮ, ಜ್ಯೋತಿ, ಶಿವಣ್ಣ, ಸಾಕಮ್ಮ, ಮಾರ್ಕಾಲು ಗ್ರಾಮ ಮಳವಳ್ಳಿ ತಾಲೂಕಿನಿಂದ, ಕೆಆರ್ ನಗರದಿಂದ ನೇತ್ರಾವತಿ ನಟರಾಜವರು, ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೇಲರ್ ಹಾಗೂ ಕುಟುಂಬದವರು, ಮಾದೇಶ ಯದುವೀರ್ ಅವರು ಮೈಸೂರಿನಿಂದ, ಮುದ್ದಳ್ಳಿ ಪುಟ್ಟಸ್ವಾಮಿ, ಕೆಎಸ್ಆರ್ಟಿಸಿ ಮೈಸೂರಿನಿಂದ ನೀಲಮ್ಮ ಮತ್ತು ಕುಟುಂಬ, ಅಶೋಕಪುರಂ ಮೈಸೂರು, ಸುಚಿತ್ರ ಕೆಆರ್ಪೇಟೆಯಿಂದ, ಹೇಮರಾಜು ಮತ್ತು ಕುಟುಂಬ ಗಣೇಶನಗರ ಮೈಸೂರಿನಿಂದ, ಚಂದ್ರಕಲಾ ಸಿದ್ದನಾಯಕ್ ಮತ್ತು ಕುಟುಂಬ ಕೆಬಿಎಲ್ ಸೆಂಚುರಿ ಮೈಸೂರಿನಿಂದ, ಗಾನಾ ಸುಮಾ ಪುಟ್ಟಸೋಮನಹಳ್ಳಿಯಿಂದ, ಮರಿನಂಜ ಮತ್ತು ಕುಟುಂಬದವರು ಗುಂಡ್ಲುಪೇಟೆಯಿಂದ, ಬೆಲವತ್ತ ಗ್ರಾಮದಿಂದ ಲೋಕೇಶ್ ಚಾರ್ ಮತ್ತು ಕುಟುಂಬ, ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಅನಂತಕುಮಾರ್ ಹಾಗೂ ಕುಟುಂಬದವರು, ವಿರಾಟ್ ವಿನುತ ಕೂಡ್ಲಾಪುರ ನಂಜನಗೂಡಿನಿಂದ, ಶ್ರೀನಿವಾಸ್ ಹೊಸಹೊಳಿನಿಂದ, ಕಿಕ್ಕೇರಿಯಿಂದ ನಾಗರತ್ನ ಶ್ರೀನಿವಾಸ್, ಕೆ ಶೆಟ್ಟಿಹಳ್ಳಿಯವರು ಹಾಗೆ ಮಂಜುನಾಥ್ ಮತ್ತು ಕುಟುಂಬದವರು ಕಬ್ಬೇಪುರ ಚಾಮರಾಜನಗರದಿಂದ, ಪುಷ್ಪ ಮತ್ತು ಕುಟುಂಬ ಹುಟಗಳ್ಳಿ ಮೈಸೂರಿನಿಂದ, ಬಸವರಾಜ್ ಮತ್ತು ಕುಟುಂಬದವರು ಶ್ರೀರಂಗಪಟ್ಟಣದಿಂದ, ಮಂಡ್ಯದ ಚೆನ್ನಯ್ಯ ಬಡಾವಣೆಯಿಂದ ಪಾರ್ವತಿಯವರು, ಸೂರ್ಯನಾರಾಯಣ ಮತ್ತು ಕುಟುಂಬದವರು ನಂಜನಗೂಡಿನಿಂದ, ಮಹೇಶ್ ನಾಯ್ಕ

0: ನಾಗಮಧು ಹಾಗೂ ಮಿತ್ರರು, ಹೀಗೆ ಇನ್ನೂ ಅನೇಕರು ನಮಗೆ ಪ್ರೀತಿಯಿಂದ ಕಳಿಸಿದ್ರು ಸಂದೇಶಗಳನ್ನು. ಶ್ರೋತೃಗಳೇ, ಸಂದೇಶಗಳನ್ನು ಕಳುಹಿಸಿ ನಮ್ಮ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದಂತಹ ಎಲ್ಲ ಕೇಳುಗ ಬಾಂಧವರಿಗೆ ವಂದನೆಗಳು ಮತ್ತು ನಮಸ್ಕಾರ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ ಸರಿಯಾಗಿ 5:57. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19,00,000 ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10,00,000 ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 6 ಗಂಟೆ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಶ್ರೋತೃಗಳೇ, ಈ ಸಂಜೆ 6:10 ಕಸ್ತೂರಿ ಮಾತ್ರೆ. ವಾರಕ್ಕೊಂದು ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ. ರಚನೆ ಬಿಎಸ್ ರಾಜಾರಾಮ್, ಪ್ರಸ್ತುತಿ ಉಮೇಶ್ ಎಸ್ಎಸ್. 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ. 6:51 ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ, ಮಾವು ಬೇಸಾಯ ಹಾಗೂ ಮಾರಾಟ. ಈ ಕುರಿತು ಯಳಂದೂರು ತಾಲೂಕು ಕೆಸ್ತೂರು ಗ್ರಾಮದ ಬಿ ಸಿದ್ದರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಈ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ. ಮಾತನಾಡುತ್ತಾರೆ ರವಿ ಎನ್ಸಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. ಇಂದು ರಾತ್ರಿ 8:00 ಫಸ್ಟ್ ಫಿಲಂ, ಪ್ರಸ್ತುತಿ ಶ್ರೀಮಾನ್ ಎಸ್. 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ರೂಪಕ. ಈ ರಾತ್ರಿ 10:00 ದೆಹಲಿ ಕೇಂದ್ರದಿಂದ ರವಿವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾದಲ್ಲಿ ಕುಮಾರ್ ಮರ್ಡಾರ್ ಅವರಿಂದ ಗಾಯನ ಆಲಿಸಬಹುದು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಾಳೆ ಬೆಳಗ್ಗೆ 6:10 ಗೀತಾರಾಧನ. 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ, ಜಗದೀಶ್ ಬಿಎಂ ಅವರಿಂದ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಸ್ಯಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾ ಟಿ ಶಿವಕುಮಾರ್. ಈ ಕಾರ್ಯಕ್ರಮದ ಮರುಪ್ರಸಾರ

0: ಹತ್ತು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎಸ್ ರಾಕೇಶ್ ಅವರಿಂದ ವೀಣಾ ವಾದನ. ಪಕ್ಕವಾದ್ಯ ಸಹಕಾರ ವಯಲಿನ್ ಎಸ್ ಎ ದಿವ್ಯಶ್ರೀ, ಮೃದಂಗ ಕೇಶವದತ್ತ, ಘಟಂನಲ್ಲಿ ಅಜಯ್ ಟಿಎನ್. ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ, ಸಂಜೆ ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ಹಾಗೂ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ, ಕೀರ್ತನಾ ವಿ. ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ವನಿತಾ ವಿಹಾರ, ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷಕ್ಕೆ ದೇವರ ನಾಮಗಳನ್ನು ಕೇಳಬಹುದು. ಹನ್ನೆರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ತಡೆಗಟ್ಟುವಿಕೆ ಹಾಗೂ ತಪಾಸಣೆಯ ಅವಶ್ಯಕತೆ, ಈ ಕುರಿತು ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಕಿರಣ್ ಶಂಕರ್ ಅವರೊಡನೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. ಒಂದು ಗಂಟೆಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕುವೆಂಪು ಅವರ ರಚನೆಯ ಭಾವಗೀತೆಗಳನ್ನು ಹಾಡಲಿದ್ದಾರೆ ಬಿಎಸ್ ವಿಜಯರಾಘವನ್ ಅವರು. ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹಾಗೂ ಸಂಜೆ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಡಿ ಬಾಲಕೃಷ್ಣ ಅವರಿಂದ ವೀಣಾವಾದನ ಆಲಿಸುವಿರಿ. ಪಕ್ಕವಾದ್ಯ ಸಹಕಾರದಲ್ಲಿ ಮೃದಂಗ ಗುರುವಾಯೂರು ದೊರೈ, ಘಟಂನಲ್ಲಿ ಎಂಎ ಕೃಷ್ಣಮೂರ್ತಿ. ಇದುವರೆಗೂ ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯವನ್ನ ಮಾಡಿಕೊಂಡಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗ್ತಾ ಇದೆ 6:05. ಇನ್ನು ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ನಿಶಿತ್ ಕುಮಾರ್. India has condemned the attack on the commercial vessel GFS Galaxy off the coast of Oman today. The External Affairs Ministry informed in a statement that out of 11 Indian nationals on board, 10 have been rescued so far, while one Indian national is reportedly missing. It said the Indian Embassy in Oman is closely monitoring the situation and proactively coordinating with the Omani authorities in the ongoing search and rescue operation. India has thanked the Omani authorities for their support. New Delhi has expressed concern over the continuing incidents of attacks on commercial shipping in the region. It reiterated the call for immediate de-escalation of tensions and the conclusion of ongoing negotiations for a diplomatic solution so that peace and stability can return to the region. The United States launched fresh airstrikes on Iran this morning. The airstrikes came after Tehran attacked a commercial vessel in the Strait of Hormuz, setting it ablaze and forcing its crew to abandon the ship. Iran retaliated with missile and drone attacks targeting Bahrain, Kuwait, Qatar, Jordan, and the United Arab Emirates. Iran's Revolutionary Guard said it has closed the Strait of Hormuz until further notice and warned of further action if US strikes continue. The mortal remains of the 15 Indian nationals who lost their lives in yesterday's boat capsize near Phu Quoc Island in Vietnam are being transported to its Ho Chi Minh City. The Indian Embassy in Vietnam, in a social media post today, informed that after the completion of necessary formalities there, the mortal remains will be transported to India at the earliest. Earlier in the day, the embassy said that 15 survivors of the tragic boat accident have been discharged from hospital after receiving medical treatment and are returning to India. Home Minister Amit Shah today inaugurated and laid the foundation stones of a series of development projects of the Ahmedabad Municipal Corporation worth 405 crore rupees in Gujarat. On the occasion, the minister also launched a massive tree plantation drive under the Ek Ped Mark Inam campaign, which saw the planting of over 1 crore 25 lakh saplings across his Lok Sabha constituency Gandhinagar today. Speaking on the occasion, Mr. Shah highlighted a long-term environmental roadmap to increase the green cover of the constituency to 20% by the 2029 elections. Union Minister Shivraj Singh Chauhan has emphasized that planting trees is extremely important for protecting the environment and ensuring a sustainable future. Addressing the Vriksh Mitra program and Paryavaran Sanrakshan Sankalp event in New Delhi, Mr. Chauhan said Prime Minister Narendra Modi has taken several key initiatives to tackle climate change and global warming.

0: Union Minister for Housing and Urban Affairs Manohar Lal has emphasized the need for adopting environmental friendly technologies in construction sector. Speaking at the function organized on the 172nd Foundation Day of the Central Public Work Department in New Delhi, the minister stressed that while constructing any building or structure, the durability strength should not be compromised. On the occasion, the union minister also virtually laid the foundation stone of National Council for Public Works building at Ghaziabad in Uttar Pradesh. The government has refuted a fake image circulating on social media claiming that ethanol-blended petrol can cause problems in a vehicle's fuel tank. The Press Information Bureau's fact-check unit has termed the claim as false. It said the Ministry of Petroleum and Natural Gas has clarified that E2 petrol supplied by oil marketing companies conforms to standards prescribed by the Bureau of Indian Standards. The United States, the United Kingdom, and a dozen other Western and Asian countries today reasserted that China's expansive claims in the South China Sea are illegal based on a 2016 arbitration ruling. A joint statement issued by the 40 nations said they reject destabilizing actions in the disputed waters that threaten regional stability. The South China Sea remains a major flashpoint with repeated territorial standoffs involving China and the Philippines, Vietnam, Malaysia, Brunei, and Taiwan. In the historic one-off women's test between hosts England and India, the Lords in London visitors were 250-4 in their second innings on day three when reports last came in. England were bowled out for 170 runs in their first innings. The semi-final lineup for the FIFA World Cup has emerged with Argentina, England, France and Spain sealing spots in the last four. England defeated Norway 2-1 while Argentina outclassed Switzerland 3-1 in the quarterfinal this morning. In the first semi-final, France will meet Spain at Dallas in US on Tuesday late night at 12:30 a.m. while England will take on Argentina on Wednesday late night at 12:30 a.m. Indian time. And with that, we end this news bulletin.
1: ಸಮಯ ಸರಿಯಾಗಿ 6:10:05. ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6.
2: ಆಕಾಶವಾಣಿ ಮೈಸೂರು.
3: ಕಸ್ತೂರಿ ಮಾತ್ರೆ
4: ವಾರಕ್ಕೊಂದು.
3: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
4: ಕಸ್ತೂರಿ ಮಾತ್ರೆ
3: ನಗೆ ಜಾತ್ರೆ.
5: ನಗು ನಗುತ್ತಾ ಹಗುರವಾಗು ಓ ಮನವೇ, ನಗು ನಗುತ್ತಾ ಹಗುರವಾಗು.
4: ರಚನೆ ಬಿಎಸ್ ರಾಜಾರಾಮ್.
6: ಒಮ್ಮೆ ನಕ್ಕು ನನ್ನ ನಗಿಸು, ಮೆನ್ನು ತಿಹುದೆನ್ನ ಮನಸ್ಸು.
2: ಪ್ರಸ್ತುತಿ ಉಮೇಶ್ ಎಸ್ಎಸ್. ಪ್ರಸಂಗ ಗಂಡ ಹೆಂಡತಿ.
7: 1942 ಜೂನ್ ತಿಂಗಳ ಒಂದು ಸಂಜೆ, ಮೈಸೂರಲ್ಲಿ ಮಳೆಗಾಲ. ಮೋಡ ಕವಿದಿದ್ರೂ ಮಳೆ ಮಾತ್ರ ಕಣ್ಣಾಮುಚ್ಚಾಲೆ ಆಡ್ತಿತ್ತು. ಶಿವನ ಸಮುದ್ರದಿಂದ ಬರ್ತಿದ್ದ ಕರೆಂಟು ಎಲ್ಲೋ ದಾರಿಲೇ ಗಾಳಿಗೆ ಕಟ್ಟಾಗಿತ್ತು. ಆಗಿನ್ನೂ ಇವತ್ತಿನ ಥರ ಯಾರ ಕೈಲೂ ಮೊಬೈಲ್ ಇರಲಿಲ್ಲ, ಅಸಲು ಲ್ಯಾಂಡ್ಲೈನೂ ಇರಲಿಲ್ಲ, ಯೂಟ್ಯೂಬ್ ಬಿಡಿ ಇಮೇಲೂ ಇರಲಿಲ್ಲ. ಚೌಕಾಬಾರ, ಪಗಡೆ, ಪಾರಾಯಣ, ಮಾತುಕತೆ, ಚಾಡಿಗೀಡಿ, ಹರಟೆ ಬಿಟ್ಟರೆ ಟೈಮ್ ಪಾಸೇ ಆಗ್ತಿರ್ಲಿಲ್ಲ.
4: ಏನೋ ಇವತ್ತು ಸಾಯಂಕಾಲ ಮೋಡ ಮುಚ್ಕೊಂಡು ಮಳೆನೂ ಬರದೆ ಕರೆಂಟೂ ಇಲ್ಲದೆ ಒಂಥರ ಇದೆ. ನೀವೇನು ಎಲ್ಗೂ ಹೊರಡೋದಿಲ್ವೇ?
7: ಯಾಕೋ ಬೇಜಾರು ಕಣೆ, ಮನೆಯಲ್ಲೇ ಇದ್ದು ಬಿಡ್ತೇನೆ.
4: ಆಫೀಸ್ನಿಂದ ಬಂದು ನೀವು ಕಾಫಿ ಕುಡಿಯೋದೇ ತಡ. ಬಾಗಿಲು ಬಡಿತಾ ಇದ್ನಲ್ಲ ಆ ಗೃಧ್ರ, ಎಲ್ಲಿ ಇವತ್ತು? ಇನ್ನು ಬಂದೇ ಇಲ್ಲ.
7: ಯಾರು? ಗೋವಿಂದರಾಯನೇ. ಅವನಿಗೆ ಸ್ವಲ್ಪ ಮಲೇರಿಯಾ, ಮನೆಯಲ್ಲೇ ಮಲಗಿದಾನೆ.
4: ರೀ, ಈ ಊರಿಗೆ ಬಂದ್ಮೇಲೆ ಅಪರೂಪಕ್ಕೆ ಬರೀ ನಾವಿಬ್ರೇ ಸಂಜೆಲಿ ಮನೆಯಲ್ಲೇ ಇದ್ದೀವಿ. ಯಾವತ್ತು ನೀವಾಯ್ತು ನಾನಾಯ್ತು, ನೀವೆಲ್ಲೋ ನಾನೆಲ್ಲೋ.
7: ಹೌದು ಕಣೇ,

0: ಗಂಟೆ ಈಗ ಸಿನಿಮಾಗೆ ಹೋಗೋಣವೇ?
1: ಈ ಊರಲ್ಲಿರೋದೇ ಒಂದು ಟೆಂಟು. ನಾನೀಗಾಗಲೇ ನೋಡಿರೋ ಚಿತ್ರ ಮಣ್ಣಿನ ಗಾಡಿ, ಅದನ್ನೇನು ಮತ್ತೆ ನೋಡೋದು?
0: ಹಾಗಾದರೆ ಇಬ್ರೂವೆ ಪಕ್ಕದ ಮನೆಗೆ ಹರಟೆಗೆ ಹೋಗೋಣವೇ?
1: ಅವ್ರ ಗಂಡ ಹೆಂಡತಿ ಈಗ ತಾನೇ ಈ ರಸ್ತೆಲೇ ವಾಕಿಂಗ್ ಹೊರಟ್ರು.
0: ಇನ್ನೇನು ಮಾಡೋದು? ಆ ಗ್ರಾಮೋಫೋನ್ ತಿರುಗಿಸಿ ಒಂದು ಪ್ಲೇಟ್ ಹಾಕು, ಸುಖವಾಗಿ ಕೇಳೋಣ. ಆ ಈಸಿ ಚೇರನ್ನು ಹೀಗೆ ಹೇಳಿದ್ಕೋ.
1: ಬಿಡಿ ಅಂದ್ರೆ ಮದುವೆ ಟೈಮಲ್ಲಿ ನಮ್ಮಪ್ಪ ಕೊಟ್ಟದ್ದಲ್ದೆ ಒಂದ್ ಹೊಸ ಪ್ಲೇಟು ನೀವು ಕೊಂಡ್ಕೊಂಡಿಲ್ಲ, ಅದನ್ನೇ ಕೇಳಿ ಕೇಳಿ ಕಿವಿಯೆಲ್ಲ ತೂತ್ ಬಿದ್ದಿದೆ.
0: ಮತ್ತೆ ಹೇಗೆ ಕಾಲ ಕಳಿಯೋದು?
1: ಸುಖವಾಗಿ ಇಬ್ರು ಕೂತ್ಕೊಂಡು ಹರಟೆ ಹೊಡೆಯೋಣ್ವಾ? ಹೀಗೆ ನಾವು ವಿರಾಮವಾಗಿ ಕೂತು ಮಾತಾಡಿ 5-6 ವರ್ಷಗಳೇ. ಅದೇ ಹಿಂದೆ ಮದುವೆ ಆದ ಹೊಸದ್ರಲ್ಲಿ ನೀವು ನಮ್ಮೂರಿಗೆ ಬರ್ತಿದ್ರಲ್ಲ, ಆಗ ಬಿಟ್ರೆ.
0: ಸೊಗಸಾದ ಯೋಚನೆ. ಬಾ ಬಾ ಕೂತ್ಕೋ ಮತ್ತೆ.
1: ರೀ ಏನಾದ್ರೂ ಮಾತಾಡ್ರಿ ನೀವೇನೆ.
0: ಯಾವ ವಿಷಯ?
1: ಯಾವ್ದಾದ್ರೂ ಸರಿ.
0: ಸೊಸೈಟಿಗೆ ಹೋಗಿದ್ಯಾ ಬೆಳಿಗ್ಗೆ? ಚೀಟಿ ಬಟ್ಟೆ ತಂದ್ಯಾ?
1: ಹ್ಞೂ ಹೋಗಿದ್ದೆ, ತಂದೆ.
0: ನೀನೇನಾದರೂ ಕೇಳು ನನ್ನನ್ನ.
1: ಆಫೀಸ್ನಲ್ಲಿ ಇವತ್ತು ದೊಡ್ಡ ಸಾಹೇಬ್ರು ಬಂದಿದ್ರಾ?
0: ಹ್ಞೂ ಬಂದಿದ್ರು.
1: ಈಗ ನೀವು ಕೇಳಿ ಏನನ್ನಾದರೂ ನನ್ನನ್ನ.
0: ಪೋಸ್ಟ್ಮನ್ ಬಂದಿದ್ನೆ?
1: ಇಲ್ಲ.
0: ಈಗ ನೀನು ಕೇಳಬೇಕಾದದ್ದು, ಹರಟೆ ಅಂದರೆ ದೊಡ್ಡ ವಿಷಯ ಏನಾದರೂ ತೆಗೆದುಕೋಬೇಕು, ಚುಟುಕು ಚುಟುಕು ಕೇಳಬಾರದು.
1: ಆಯಿತು ಗೊತ್ತು. ಅಂದರೆ ಬೆಳಿಗ್ಗೆ ಬಸ್ ಸಿಕ್ತಾ?
0: ಇಲ್ಲ.
1: ಯಾಕ್ರಿ ಸುಮ್ಮನಾಗ್ಬಿಟ್ರಿ?
0: ನೀನೇ ಏನಾದರೂ ಮಾತಾಡು.
1: ಇನ್ನೇನಿದೆ ಮಾತಿಗೆ? ಅದೇ ಅದೇ ನಿಮ್ಮ ಆಫೀಸ್ನಲ್ಲಿ ನೀವು ಹೇಳ್ತಾ ಇದ್ರಲ್ಲ ಕುಲಕಂಟಕ ಅಂತ.
0: ಹ್ಞೂ ಹೆಡ್ ಕ್ಲಾರ್ಕು.
1: ಅವನಿಗೆ ವರ್ಗವಾಗೋದಿಲ್ವೇ?
0: ಆಗಬಹುದು.
1: ಈಗ ನೀವೇನಾದರೂ ಕೇಳಿ ನನ್ನನ್ನು.
0: ಯಾವ ಸಮಾಚಾರವೂ ಇಲ್ಲವಲ್ಲೇ ಹರಟೆಗೆ, ಎಲ್ಲಾನೂ ಮುಗಿದು ಹೋಯ್ತಲ್ಲಿ.
1: ಚೆನ್ನಾಯ್ತು.
0: ಈಗ ಹಾಲು ಕೊಡ್ತಾ ಇದ್ದಾಳಲ್ಲ, ಅವಳನ್ನ ಕಳಿಸ್ಬಿಡ್ಬೇಕು ಅಂತ ಹೇಳ್ತಾ ಇದ್ದೀಯಲ್ಲ, ಕಳಿಸಾಯ್ತೆ?
1: ಇಲ್ಲ ಇನ್ನು. ಅಕ್ಕೋ ನಿಮ್ಮ ಮಲೇರಿಯಾ ಸ್ನೇಹಿತರು ಬಂದ್ರು.
0: ಸದ್ಯ ಬದುಕದೆ. ಹಾಗಾದ್ರೆ ನಾನು ಹೋಗ್ಬಿಟ್ಟು ಬರ್ತೀನಿ.
1: ಅಕ್ಕೋ ಲಕ್ಷ್ಮಮ್ಮನವರು ವಾಕಿಂಗ್ ಮುಗಿಸ್ಕೊಂಡು ಹಿಂತಿರುಗಿ ಬರ್ತಾ ಇದ್ದಾರೆ, ನಾನು ಲಕ್ಷ್ಮಮ್ಮನ ಮನೆಗೆ ಹೋಗ್ತೀನಿ ನೀವು ಬರೋ ತನಕ.
0: ಎಷ್ಟೋ ತಿಂಗಳಾದ ಮೇಲೆ ಈ ಹೊತ್ತು ಸುಖವಾಗಿ ಹರಟೆ ಹೊಡೆದ್ವು ಅಲ್ವೇ ಸರ್ಸು?
1: ಹೌದು. ಅಂದ್ರೆ
2: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
2: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ.
1: ಕಸ್ತೂರಿ ಮಾತ್ರೆ
2: ನಗೆ ಜಾತ್ರೆ
3: ನಗು ನಗುತ್ತಾ ಹಗುರವಾಗು ಓ ಮನವೇ ನಗು ನಗುತ್ತಾ ಹಗುರವಾಗು.
1: ರಚನೆ ಬಿಎಸ್ ರಾಜಾರಾಮ್.
4: ಒಮ್ಮೆ ನಕ್ಕು ನನ್ನ ನಗಿಸು ಮೆನ್ನು ತಿಹುದೆನ್ನ ಮನಸ್ಸು.
5: ಪ್ರಸ್ತುತಿ ಉಮೇಶ್ ಎಸ್ಎಸ್.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 6:17:25.
6: ಮೈಸೂರು ಸ್ಯಾಂಡಲ್
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
8: ಕೇಳುಗರೆ ಗಮನಿಸಿ, ನಾಳೆ 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್. ಪ್ರಾಯೋಜಕರು ಸಿಐಇಟಿ ಮತ್ತು ಎನ್ಸಿಇಆರ್ಟಿ ನವದೆಹಲಿ. 4 ಗಂಟೆಗೆ ಮಹಿಳಾ ರಂಗದಲ್ಲಿ ಡಾಕ್ಟರ್ ಸಮಯ, ವಿಷಯ ಸರ್ವೈಕಲ್ ಕ್ಯಾನ್ಸರ್. ಭಾಗವಹಿಸುತ್ತಾರೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಆಶಾ ಎಂಬಿ, ಪ್ರಸ್ತುತಿ ಕೀರ್ತನಾ ವಿ. 4:45 ಭಾಷಾ ಭಾರತಿ, ವಿಶೇಷ ಹಿಂದಿ ಪಾಠ ಸರಣಿ. ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಭಾಗವಹಿಸುತ್ತಾರೆ ಡಾಕ್ಟರ್ ಅಮಿತ್, ಆರ್ ನಂದೀಶ್ ಹಾಗೂ ಚೇತನ್ ಬಾಜಿ. ಸಂಜೆ 5 ಗಂಟೆಗೆ ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ದೃಷ್ಟಿದೋಷ. ಭಾಗವಹಿಸುತ್ತಾರೆ ಡಾಕ್ಟರ್ ಮಹಾಲಕ್ಷ್ಮಿ ಬಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಜಯಲಕ್ಷ್ಮೀಪುರಂ ಮೈಸೂರು. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:51 ಕೃಷಿ ರಂಗ, ಕೃಷಿ ದೀವಿಗೆ ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ. ಕಿರುಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳು, ಈ ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಂ ಸುನೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. 8:00 ಯುವವಾಣಿಯಲ್ಲಿ ಹಲವಾರು ಕೇಂದ್ರ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾಗಿರುವ ಬಹುಮುಖ ಪ್ರತಿಭೆ ಮೈಸೂರಿನ ಅಚ್ಯುತ್ ರಾವ್ ಪಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತೇಜಸ್ವಿನಿ ಗಿರೀಶ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎವಿ ಪ್ರಕಾಶ್ ಅವರ ವೇಣುವಾದನ ಆಲಿಸುವಿರಿ. 10:00 ಶ್ರೀ ವಿದ್ಯಾವಿಶಾರದ ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಆಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. ನಾಳೆ ರಾತ್ರಿ 10:30 ಸವಿ ನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಇದು ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗ್ತಾ ಇದೆ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಒಮಾನ ದೇಶಸ್ಯ ತಟೆ ವಾಣಿಜ್ಯಿಕ ನೌಕಾಯಾನಸ್ಯ GFS ಗ್ಯಾಲೆಕ್ಸಿ ಇತ್ಯಸ್ಯ ಉಪರಿ ಆಕ್ರಮಣಸ್ಯ ಭಾರತಂ ನಿಂದಾಂ ಅಕರೋತ್. 10 ಭಾರತೀಯಾಃ ರಕ್ಷಿತಾಃ, ಏಕಶ್ಚ ಲುಪ್ತೋಸ್ತಿ ಇತಿ ಸೂಚ್ಯತೆ. ಭಾರತದೇಶಃ ಅಸ್ಮಿನ್ ಕ್ಷೇತ್ರೇ ವಾಣಿಜ್ಯಿಕ ನೌಕಾಯಾನಸ್ಯೋಪರಿ ನಿರಂತರ ಆಕ್ರಮಣಾನಾಂ ವಿಷಯೆ ಚಿಂತಾಂ ಪ್ರಾಕಟಯತ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ದೇಶಾನಾಂ ಪರಿಭ್ರಮಣ ಕಾಲೆ ಅನೇಕಾಃ ಸಂಧೀಃ ಸಮಾಪ್ಯ ನವದೆಹಲೀಂ ಪ್ರತ್ಯಾಗತವಾನ್. ಗೃಹಮಂತ್ರಿ ಅಮಿತ್ ಶಾಹ ಅಹಮದಾಬಾದ್ ನಗರೆ ಅನೇಕಾಸಾಂ ವಿಕಾಸ ಪರಿಯೋಜನಾನಾಂ ಉದ್ಘಾಟನಂ ಶಿಲಾನ್ಯಾಸಂಚ ಅಕರೋತ್. ಕರ್ಮಚಾರಿ ಭವಿಷ್ಯನಿಧಿ ಸಂಘಟನಂ ಸ್ವಾಯತ್ತ ಭವಿಷ್ಯ ನಿಧಿ ನ್ಯಾಸಂ ಸಂಚಾಲ್ಯಮಾನಾನಾಂ ಪ್ರತಿಷ್ಠಾನೇಭ್ಯಃ ತೇಷಾಂ ಸ್ಥಿತಿಂ ನಿಯಮಿತಂ ಕರ್ತುಂ ಷಣ್ಮಾಸಸ್ಯ ಎಮ್ನೆಸ್ಟೀತಿ ಯೋಜನಾ ಪ್ರವರ್ತಯತಿ. ವಿಂಬಲ್ಡನ್ ಕ್ರೀಡಾಯಾಂ ಯಾನಿಸ್ ಸಿನರ್ ಇತ್ಯೇಷಃ ಅದ್ಯ ಸಾಯಂಕಾಲೆ ಅಲೆಕ್ಸಾಂಡರ್ ಜ್ವೇರೆವ್ ಇತ್ಯನೇನ ಸಹ ಪುರುಷ ಏಕಲ ಉಪಾಧಿಂ ಪ್ರಾಪ್ತುಂ ಸಂಘರ್ಷಂ ಕರಿಷ್ಯತಿ. ಅಪಿ ಚ ಫಿಫಾ ವಿಶ್ವ ಚಷಕ ಕ್ರೀಡಾಯಾಂ ಇಂಗ್ಲೆಂಡ್ ದೇಶಃ ಅರ್ಜೆಂಟೀನಾ ದೇಶಸ್ಯ ಉಪಾಂತ್ಯ ಚಕ್ರಂ ಪ್ರವಿಶತಃ. ಅಥ ವಾರ್ತಾಃ ವಿಸ್ತರೇಣ. ಅದ್ಯ ಪೂರ್ವಂ ಒಮಾನ್ ದೇಶಸ್ಯ ತಟೆ GFS ಗ್ಯಾಲೆಕ್ಸಿ ಇತಿ ವಾಣಿಜ್ಯ ನೌಕಾಯಾಂ ಕೃತಾಕ್ರಮಣಸ್ಯ ಭಾರತಂ ನಿಂದಾಂ ಅಕರೋತ್. ವಿದೇಶ ಮಂತ್ರಾಲಯೇನ ಏಕಸ್ಮಿನ್ ವಕ್ತವ್ಯೆ ಸೂಚಿತಂ ಯತ್ ನೌಕಾಯಾಂ ಸ್ಥಿತಾನಾಂ ಏಕಾದಶ ಭಾರತೀಯ ನಾಗರಿಕೇಃ 10 ಜನಾಃ ರಕ್ಷಿತಾಃ, ಏಕಃ ಭಾರತೀಯಃ ನಾಗರಿಕಃ ಲುಪ್ತಃ ಇತಿ ಕಥ್ಯತೆ. ಸಹ ಅವದತ್ ಯತ್ ಒಮಾನ್ ದೇಶೇ ಭಾರತೀಯ ದೂತಾವಾಸಃ ಪರಿಸ್ಥಿತಿಂ ನಿಕಟತಯಾ ನಿರೀಕ್ಷಮಾಣಃ ಅಸ್ತಿ. ಸಾಂಪ್ರತಿಕೆ ಚ ಅನ್ವೇಷಣೋದ್ಧಾರ ಕಾರ್ಯೇ ಒಮಾನ ಅಧಿಕಾರಿಭಿಃ ಸಹ ಸಕ್ರಿಯತಯಾ ಸಮನ್ವಯಂ ಕುರ್ವನಸ್ತಿ ಇತಿ. ಭಾರತೇನ ಕ್ಷೇತ್ರೇಸ್ಮಿನ್ ವಾಣಿಜ್ಯ ನೌಕಾಯಾನಾನಾಂ ಉಪರಿ ನಿರಂತರತಯಾ ಕೃತಾಕ್ರಮಣಾನಾಂ ವಿಷಯೆ ಚಿಂತಾ ಪ್ರಕಟಿತಾ ಅಸ್ತಿ. ವಿದೇಶ ಮಂತ್ರಾಲಯಃ ಅವದತ್ ಯತ್ ಅಸ್ಮಿನ್ ಕ್ಷೇತ್ರೇ ವಾಣಿಜ್ಯಿಕ ನೌವಹನಸ್ಯ ನಾಗರಿಕ ಮೂಲಸೌಕರ್ಯಾಣಾಂಚ ಲಕ್ಷೀಕರಣಂ ಸಮಾಪ್ತಂ ಭವೇತ್. ತಥಾ ಚ ಅಂತಾರಾಷ್ಟ್ರೀಯ ವಿಧಿಂ ಅನುಸೃತ್ಯ ಅಸ್ಮಿನ್ ಕ್ಷೇತ್ರೇ ಅಂತಾರಾಷ್ಟ್ರೀಯ ಜಲಮಾರ್ಗೈಃ ಸ್ವತಂತ್ರಂ ನಿರ್ವಿಘ್ನಂ ನೌವಹನಂ ವಾಣಿಜ್ಯಂ ಚ ಯಥಾಶೀಘ್ರಂ ಪುನಃ ಸ್ಥಾಪಯೇದಿತಿ.

0: ಕಾರ್ಬನ್ ಪರಮಾಣುಗಳು ರೂಪುಗೊಂಡಿರುವಂತಹ ನಿರ್ದಿಷ್ಟ ರಚನೆ ಮತ್ತು ಆಕಾರ. ಇದರೊಳಗೂ ಗಣಿತದ ನಿಯಮಗಳಿವೆ. ಪ್ರತಿ ಕಲ್ಲಿನಲ್ಲಿನ ಸಣ್ಣ ಘಟಕದ ಒಂದು ಪರಮಾಣುವು ಮತ್ತೊಂದು ಪರಮಾಣುವಿನೊಟ್ಟಿಗೆ ಹೇಗೆ ಯಾವ ಕೋನದಲ್ಲಿ ಜೋಡಿಸಲ್ಪಟ್ಟಿವೆ ಎಂಬುದು ಗಮನಾರ್ಹ ಅಂಶ. ಒಂದಕ್ಕೊಂದರ ನಡುವಿನ ಅಂತರವನ್ನ ಸೂಕ್ಷ್ಮದರ್ಶಕದಿಂದಷ್ಟೇ ನೋಡಲು ಸಾಧ್ಯ. ಹೀಗೆ ಸ್ಫಟಿಕಗಳಲ್ಲಿರುವಂತಹ ಸಿಮೆಟ್ರಿ ಅಥವಾ ಸಮಮಿತಿ ಬರಿಯ ವಿಜ್ಞಾನಿಗಳಿಗಷ್ಟೇ ಅಲ್ಲದೆ ಜನಸಾಮಾನ್ಯರಿಗೂ ವಿಶೇಷ ಕುತೂಹಲವನ್ನು ಉಂಟು ಮಾಡುತ್ತದೆ. ಒಂದೇ ವಿನ್ಯಾಸ ಪುನಃ ಪುನಃ ಕಾಣಿಸಿಕೊಳ್ಳುವುದು ಗಣಿತದ ಮಾದರಿಯಂತೆ ತೋರುತ್ತದೆ. ಕೆಲವೊಮ್ಮೆ ಹಿಮದ ತುಂಡುಗಳಲ್ಲಿಯೂ ಅದ್ಭುತ ಷಟ್ಕೋನ ವಿನ್ಯಾಸ ಕಾಣಬಹುದು. ಇದರಿಂದ ಪ್ರಕೃತಿ ಎಷ್ಟು ನಿಖರವಾಗಿ ಗಣಿತವನ್ನ ಅನುಸರಿಸುತ್ತದೆ ಎಂಬುದು ತಿಳಿಯುತ್ತದೆ. ಭೂವಿಜ್ಞಾನಿಗಳು ಈ ಸ್ಫಟಿಕಗಳ ಆಕಾರಗಳನ್ನ ಅಧ್ಯಯನ ಮಾಡಿ ಈ ಕಲ್ಲು ಹೇಗೆ ನಿರ್ಮಾಣವಾಯಿತು, ಯಾವ ಪರಿಸ್ಥಿತಿಯಲ್ಲಿ ರೂಪುಗೊಂಡಿತು ಎಂಬುದನ್ನ ತಿಳಿದುಕೊಳ್ತಾರೆ. ರತ್ನಗಳು, ಉಪ್ಪು, ಹಿಮ, ವಜ್ರ ಎಲ್ಲವೂ ಕೂಡ ಸ್ಫಟಿಕಗಳೇ. ಇವುಗಳ ಸೌಂದರ್ಯಕ್ಕೆ ಅವುಗಳ ಅತ್ಯಂತ ಸಣ್ಣ ಘಟಕಗಳ ಕ್ರಮಬದ್ಧ ವಿನ್ಯಾಸವೇ ಕಾರಣ. ಕಲ್ಲುಗಳ ಒಳಗಿನ ಸ್ಫಟಿಕಗಳು ಕೇವಲ ಪ್ರಕೃತಿಯ ಅಲಂಕಾರವಷ್ಟೇ ಅಲ್ಲ, ಬದಲಾಗಿ ಹಲವಾರು ಸಾಧನಗಳ ತಯಾರಿಕೆಯಲ್ಲಿಯೂ ಕೂಡ ಬಳಸಲಾಗ್ತದೆ. ಸಿಲಿಕಾನ್ ಸ್ಫಟಿಕಗಳನ್ನ ಕಂಪ್ಯೂಟರ್ ಚಿಪ್ ಮತ್ತು ಸೆಮಿಕಂಡಕ್ಟರ್ಗಳಾಗಿ ಬಳಸಿದರೆ, ಕ್ಯಾಲ್ಸೈಟ್ ಮತ್ತು ಕ್ವಾರ್ಟ್ಸ್ ಖನಿಜಗಳನ್ನ ಲೆನ್ಸ್ಗಳು ಮತ್ತು ಲೇಸರ್ಗಳ ತಯಾರಿಕೆಯಲ್ಲಿ ಬಳಸುವರು. ಹಲವು ರತ್ನಗಳನ್ನ ಅಲಂಕಾರಕ್ಕಾಗಿಯಷ್ಟೇ ಅಲ್ಲದೆ ಕೆಲವು ಸಮಸ್ಯೆಗಳ ಉಪಶಮನ ಮಾಡುವುದೆಂಬ ನಂಬಿಕೆಯ ಮೇಲೆ ಧರಿಸುವುದು ಕೂಡ ಚಾಲ್ತಿಯಲ್ಲಿದೆ. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.
2: ವಿಜ್ಞಾನದ ಮುನ್ನಡೆ ಕೇಳಿದಿರಿ ಡಾಕ್ಟರ್ ದೀಪಾ ಎಂಬಿ ಅವರಿಂದ.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 6:35:25.
1: ಮುಖದಲ್ಲಿ ಮೊಡವೆಯ ಸಾಯಿಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿಬಾಲ್, ಗುಳ್ಳೆ ಗಜಕರ್ಣ ಸಾಯಿಬಾಲ್, ಕೆಸರು ಹುಣ್ಣ
2: ಸಾಯಿಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರು ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
0: ಇಂದು ಸಂಜೆ 6:51 ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ, ಮಾವು ಬೇಸಾಯ ಹಾಗೂ ಮಾರಾಟ. ಈ ಕುರಿತು ಯಳಂದೂರು ತಾಲೂಕು ಕೆಸ್ತೂರು ಗ್ರಾಮದ ಬಿ ಸಿದ್ದರಾಜು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 6:37. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಅನಂತರ 6:40 ಪ್ರದೇಶ ಸಮಾಚಾರ ಕೇಳುವಿರಿ.

0: ಇದು ಆಕಾಶವಾಣಿ. ಸಮಯ 6:37:15. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ ಕೇಳುವರೆ.
1: ಅಪ್ಪ, 3,000 ಕೊಡಿ.
2: ಯಾಕೆ?
1: ನನ್ನ ಪಾಕೆಟ್ ಮನಿ.
2: ಅರೆ, ಈಗ ಬರೀ 2,000 ಕ್ಯಾಶ್ ಇರೋದು?
1: ಅಪ್ಪ, ಬುಲೆಟ್ ಟ್ರೈನ್ ಯುಗದಲ್ಲಿ ಎತ್ತಿನ ಗಾಡಿ ನಡೆಸಿದಿರಾ? ಡಿಜಿಟಲ್ ಪೇಮೆಂಟ್ ಮಾಡಿ. ಹೇ ಅಲ್ಲ, ಹಾ, ಸೀದಾ UPI ಪೇಮೆಂಟ್ ಮಾಡಿ, ತುಂಬಾ ಸುಲಭ.
2: ಅರೆ ವಾ, ನನ್ಗೂ ಕಲಿಸು. ನನ್ನ 1,000 ತಗೊಂಡು ಹೋಗು.
1: ನಿಮ್ ಮೊಬೈಲ್ ಕೊಡಿ.
2: ತಗೋ ತಗೋ.
3: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
4: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
1: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
2: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি আর আপনারাও এর সাথে যোগদান করবেন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राघम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ।

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವದೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಮೇರು ಗಾಯಕಿ ಎಸ್ ಜಾನಕಿ ಅವರ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಬೋಗಾದಿ ಬಳಿಯ ಕಣಿಯನಹುಂಡಿ ತೋಟದ ಮನೆಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿಸಲಾಯಿತು. ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕಾಗಿ ಗಾನಕೋಗಿಲೆ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5ರವರೆಗೆ ಇರಿಸಲಾಗಿತ್ತು. ತದನಂತರ ಅವರ ಪಾರ್ಥಿವ ಶರೀರವನ್ನು ಬೋಗಾದಿಯ ಕಣಿಯನಹುಂಡಿ ಬಳಿ ಇರುವ ಅವರ ತೋಟದ ಮನೆಗೆ ಅಂತ್ಯಕ್ರಿಯೆಗಾಗಿ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಯಿತು. ಸಾವಿರಾರು ಅಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತು ತಮ್ಮ ನೆಚ್ಚಿನ ಗಾಯಕಿಯ ಅಂತಿಮ ದರ್ಶನ ಪಡೆದರು. ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಪ್ರಮುಖ ಗಣ್ಯರು, ಕಲಾವಿದರು ಹಾಗೂ ರಾಜಕೀಯ ಮುಖಂಡರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಪಾರ್ಥಿವ ಶರೀರ ಕನಿಯನಹುಂಡಿ ತೋಟದ ಮನೆಗೆ ತಲುಪಿದ ನಂತರ ಸಂಜೆ 5:40ಕ್ಕೆ ಧಾರ್ಮಿಕ ವಿಧಿವಿಧಾನ ಹಾಗೂ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸಾರ್ವಜನಿಕರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನಡೆಯಿತು. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ ಶುರುವಾಗಿದೆ. ವಸತಿ ಶಾಲೆ ಶಿಕ್ಷಕರು, ಪೊಲೀಸ್ ಕಾನ್ಸ್ಟೇಬಲ್, ಕಂದಾಯ ಇಲಾಖೆಯಲ್ಲಿನ ಭೂಮಾಪಕರು ಹಾಗೂ ಗ್ರಾಮ ಆಡಳಿತಾಧಿಕಾರಿಗಳು ಸೇರಿದಂತೆ ಸುಮಾರು 4723 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಬೆಳೆ ಹಾನಿಯನ್ನು ನಿಖರವಾಗಿ ಅಂದಾಜಿಸಿ ಸೂಕ್ತ ಪರಿಹಾರ ನೀಡಲು ಸಹಕಾರಿಯಾಗುವಂತೆ ಉಪಗ್ರಹ ಆಧಾರಿತ ಬೆಳೆ ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ. ಇದನ್ನು ಚಿಕ್ಕಮಗಳೂರಿನಲ್ಲಿ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗುವುದು. ಅದಲ್ಲದೆ ಎಸ್ಐಆರ್ ಪ್ರಕ್ರಿಯೆ ವೇಳೆ ಜನರಿಗೆ ಅನುಕೂಲವಾಗಲು ಖಾಯಂ ನಿವಾಸ ಪತ್ರವನ್ನು ನೀಡಲು ತೀರ್ಮಾನಿಸಲಾಗಿದೆ ಎಂದು ಅವರು ತಿಳಿಸಿದರು. ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸೈಯದ್ ಯಾಸೀನ್ ಅವರು ಅನಾರೋಗ್ಯದ ಕಾರಣ ಇಂದು ಬೆಳಿಗ್ಗೆ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದಾರೆ. ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಸೈಯದ್ ಯಾಸೀನ್ ಅವರು ಕೇಂದ್ರದ ಮಾಜಿ ಸಚಿವ ಸಿಕೆ ಜಾಫರ್ ಷರೀಫ್ ಅವರ ಅಳಿಯರಾಗಿದ್ದು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ 6 ಬಾರಿ ಸ್ಪರ್ಧಿಸಿದ್ದರು. 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವರ ಅಂತ್ಯಕ್ರಿಯೆ ಇಂದು ಸಾಯಂಕಾಲ ರಾಯಚೂರು ನಗರದ ಕಮಲಿವಾಲೆ ಬಾಬಾ ಖಬರಸ್ಥಾನದಲ್ಲಿ ನೆರವೇರಬಹುದು ಎಂದು ಕುಟುಂಬದ ಸದಸ್ಯರು ತಿಳಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿದರು. ಕೊಡಗು ಜಿಲ್ಲೆಗೆ ನವಮಂಗಳೂರು ಬಂದರು ಸಂಸ್ಥೆಯಿಂದ ಶಾಶ್ವತ ಜನೋಪಯೋಗಿ ಯೋಜನೆಯನ್ನು ಜಾರಿಗೊಳಿಸಲು ಬದ್ಧ ಎಂದು ಸಂಸ್ಥೆಯ ಅಧ್ಯಕ್ಷ ಸುಶೀಲ್ ಕುಮಾರ್ ಸಿಂಗ್ ಭರವಸೆ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ನಿಯೋಗದೊಂದಿಗೆ ಸಭೆ ನಡೆಸಿ ಮಾಹಿತಿ ಪಡೆದು ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನ ಗೌರವ ಸಲಹೆಗಾರ ಜಿ ಚಿದ್ವಿಲಾಸ್ ಪ್ರಸ್ತಾವನೆ ಸಲ್ಲಿಸಿ ಕೊಡಗು ಜಿಲ್ಲೆಯಿಂದ ಬಹುತೇಕ ಕಾಫಿ ವಹಿವಾಟು ನವಮಂಗಳೂರು ಬಂದರಿನ ಮೂಲಕ ಆಗುತ್ತಿದೆ. ನವಮಂಗಳೂರಿನ ಆರ್ಥಿಕ ಲಾಭಕ್ಕೂ ಕೊಡಗಿನಿಂದ ಸರಬರಾಜಾಗುತ್ತಿರುವ ಕಾಫಿ ಪರೋಕ್ಷವಾಗಿ ಕಾರಣವಾಗುತ್ತಿದೆ ಎಂದರು. ಈ ನಿಟ್ಟಿನಲ್ಲಿ ನವಮಂಗಳೂರು ಬಂದರು ಟ್ರಸ್ಟ್ನಿಂದ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿ ಬಳಸಿ ಕೊಡಗು ಜಿಲ್ಲೆಯಲ್ಲಿ ಜನರಿಗೆ ಪ್ರಯೋಜನವಾಗುವಂತಹ ಶಾಶ್ವತ ಯೋಜನೆಯನ್ನು ಜಾರಿಗೊಳಿಸುವಂತೆ ಕೋರಿದರು. ಈ ಪ್ರಸ್ತಾವನೆಗೆ ಸುಶೀಲ್ ಕುಮಾರ್ ಪೂರಕವಾಗಿ ಸ್ಪಂದಿಸಿದರು. ದೇಶದ ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ಕೂಡಿರುವಂತೆ ನೋಡಿಕೊಳ್ಳುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದ ಗೋವಿಂದ ಕಾರಜೋಳ್ ತಿಳಿಸಿದ್ದಾರೆ. ನಗರದ ಎಸ್ಎಸ್ಕೆಎಸ್ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ರಾಷ್ಟೀಯ ವಯೋಶ್ರೀ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ಉಚಿತ ಸಾಧನ ಸಲಕರಣೆಗಳ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಕಾಳಜಿಯ ಫಲವಾಗಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದ್ದು ದೇಶಾದ್ಯಂತ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಬಡತನದ ಕಾರಣದಿಂದಾಗಿ ಕನ್ನಡಕ, ಶ್ರವಣ ಸಾಧನ ಹಾಗೂ ವಾಕಿಂಗ್ ಸ್ಟಿಕ್ಗಳಂತಹ ಮೂಲಭೂತ ಮೂಲಭೂತ ಉಪಕರಣಗಳನ್ನು ಖರೀದಿಸಲು ಆರ್ಥಿಕ ಶಕ್ತಿ ಇಲ್ಲದ ಹಿರಿಯರಿಗೆ ಈ ಅತ್ಯಾಧುನಿಕ ಸಾಧನಗಳು ಸ್ವಾವಲಂಬನೆಯ ಸಂಕೇತವಾಗಿವೆ ಎಂದು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ, ಹಿರಿಯೂರು, ಚಳ್ಳಕೆರೆ ಮತ್ತು ಹೊಳಲ್ಕೆರೆ ತಾಲೂಕುಗಳ ಒಟ್ಟು 986 ಫಲಾನುಭವಿಗಳಿಗೆ 84,84,000 ರೂಪಾಯಿ ವೆಚ್ಚದಲ್ಲಿ 4,471 ಸಾಧನ ಸಲಕರಣೆಗಳನ್ನು ಹಂಚಲಾಗುತ್ತಿದ್ದು ಉಳಿದ ತಾಲೂಕುಗಳಲ್ಲೂ ಶೀಘ್ರದಲ್ಲೇ ವಿತರಿಸಲಾಗುವುದು ಎಂದು ಭರವಸೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ 2026 ಕಾರ್ಯ ಬಿರುಸಿನಿಂದ ಸಾಗಿದೆ. ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದುವರೆಗೆ 14,36,920 ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಈ ಪೈಕಿ 5,57,559 ನಮೂನೆಗಳ ಗಣಕೀಕರಣ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ತಿಳಿಸಿದ್ದಾರೆ. ಜಿಲ್ಲೆಯ 1,661 ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜೂನ್ 30 ಮನೆ ಮನೆ ಭೇಟಿ ನಡೆಸುತ್ತಿದ್ದಾರೆ. ಇದು ಜುಲೈ 29 ನಡೆಯಲಿದೆ. ಈ ವೇಳೆ 2,516 ಮರಣ, 2,111 ವಲಸೆ, 726 ಡಬಲ್ ಎಂಟ್ರಿ ಮತ್ತು 54 ಗೈರು ಹಾಜರಿ ಪ್ರಕರಣಗಳನ್ನು ಪತ್ತೆ ಹಚ್ಚಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಮನೆ ಮನೆ ಭೇಟಿ ಮುಂದುವರೆದಿದ್ದು ಜೂನ್ 30 ಜುಲೈ 11 ಗಂಟೆವರೆಗೆ ಒಟ್ಟು 11,89,919 ಗಣತಿ ನಮೂನೆಗಳನ್ನು ಮತದಾರರಿಗೆ ಹಂಚಿಕೆ ಮಾಡಲಾಗಿರುತ್ತದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಅವರು ತಿಳಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರು ದುರ್ಬಲವಾಗಿರುವ ಹಿನ್ನೆಲೆಯಲ್ಲಿ ರೈತರು ಬೆಳೆ ರಕ್ಷಣೆಗಾಗಿ ತೇವಾಂಶ ಸಂರಕ್ಷಣಾ ಕ್ರಮಗಳಿಗೆ ಆದ್ಯತೆ ನೀಡಬೇಕೆಂದು ಯಾದಗಿರಿ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೇಂದ್ರನಾಥ್ ಸೂಗೂರ್ ಸಲಹೆ ನೀಡಿದ್ದಾರೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಅವರು, ಬಿತ್ತನೆಗೂ ಮುನ್ನ ಬೀಜೋಪಚಾರಕ್ಕೆ ಹೆಚ್ಚಿನ ಮಹತ್ವ ನೀಡಬೇಕು. ನೀರಿನ ಕೊರತೆ ಇರುವ ಪ್ರದೇಶಗಳಲ್ಲಿ ನವಣೆ, ಜೋಳ

0: ಮತ್ತು ಸಜ್ಜೆಯಂತಹ ಕಡಿಮೆ ನೀರು ಬಯಸುವ ಬೆಳೆಗಳನ್ನು ಬೆಳೆಸುವುದು ಸೂಕ್ತ ಎಂದಿದ್ದಾರೆ. ದ್ವಿದಳ ಧಾನ್ಯಗಳಿಗೆ ರೈಸೋಬಿಯಂ ಹಾಗೂ ಏಕದಳ ಧಾನ್ಯಗಳಿಗೆ ಅಜೋಸ್ಪೊರಿಲಂ ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡಬೇಕು. ಜೊತೆಗೆ ಟ್ರೈಕೋಡರ್ಮಾ ಶಿಲೀಂಧ್ರನಾಶಕ ಬಳಸಿ ಬೀಜ ಸಂಸ್ಕರಣೆ ನಡೆಸುವುದರಿಂದ ಆರಂಭಿಕ ಹಂತದಲ್ಲಿಯೇ ರೋಗಬಾಧೆಯನ್ನು ತಡೆಯಬಹುದು ಎಂದು ಸಲಹೆ ನೀಡಿದ್ದಾರೆ. ಅಗಲಿದ ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರಿಗೆ ಕರ್ನಾಟಕ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ವೇದಿಕೆ ವತಿಯಿಂದ ಚಾಮರಾಜನಗರದಲ್ಲಿ ಜಿಲ್ಲೆಯಾದ್ಯಂತ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಚಾಮರಾಜನಗರದ ಗುಂಡ್ಲುಪೇಟೆ ಮತ್ತು ಕೊಳ್ಳೇಗಾಲ ಪ್ರವಾಸಿ ಮಂದಿರದಲ್ಲಿ ಕಾವಲು ಪಡೆ, ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಯುವ ಕರ್ನಾಟಕ ಕಾರ್ಯಕರ್ತರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮೌನಾಚರಣೆ ನಡೆಸಿದರು. ಇದೇ ವೇಳೆ ಕನ್ನಡ ಪರ ಹೋರಾಟಗಾರ ಅಯಾಜ್ ಮಾತನಾಡಿ, ತಮ್ಮ ಸುಮಧುರ ಕಂಠದಿಂದ ಸಂಗೀತ ಪ್ರಿಯರನ್ನು ಮೋಡಿ ಮಾಡಿದ್ದ ಎಸ್ ಜಾನಕಿ ಗಾಯನ ನಿಲ್ಲಿಸಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಜನಿಸಿದ್ದರೂ ಜಾನಕಿಯವರಿಗೆ ಕರ್ನಾಟಕದ ಮೇಲೆ ವಿಶೇಷ ಪ್ರೀತಿ ಇತ್ತು. ಹೀಗಾಗಿ ಕನ್ನಡದಲ್ಲಿ 8,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿ ಸಂಗೀತ ಆಸಕ್ತರ ಮನಗೆದ್ದಿದ್ದರು ಎಂದರು. ವಿದ್ಯುತ್ ಪ್ರಸರಣ ಮಾರ್ಗದ ಸಂತ್ರಸ್ತ ರೈತರಿಗೆ ಶೇಕಡ 35% ಹೆಚ್ಚಿನ ಪರಿಹಾರವನ್ನು ವಿತರಿಸುವ ಒಪ್ಪಂದದೊಂದಿಗೆ ಲೋಕ್ ಅದಾಲತ್ನಲ್ಲಿ 48 ಪ್ರಕರಣಗಳನ್ನು ರಾಮನಗರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯನವರ್ ಅವರ ಸಮ್ಮುಖದಲ್ಲಿ ಇತ್ಯರ್ಥಪಡಿಸಲಾಗಿದೆ. ಈ ಕುರಿತು ಮಾತನಾಡಿದ ನ್ಯಾಯಮೂರ್ತಿ ಎಂಎಚ್ ಅಣ್ಣಯ್ಯನವರ್, ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ಈ ಬಾರಿ ಹಿರಿಯ ನಾಗರಿಕ ಕಕ್ಷಿದಾರರ ಪ್ರಕರಣಗಳು, ಪವರ್ ಗ್ರಿಡ್ ಮಾರ್ಗದಲ್ಲಿ ಹೆಚ್ಚಿನ ಪರಿಹಾರ ಕೋರಿದ್ದ ರೈತರ ಪ್ರಕರಣಗಳನ್ನು ಆದ್ಯತೆಯ ಮೇರೆಗೆ ಇತ್ಯರ್ಥ ಮಾಡಲಾಗಿದೆ. ರೈತರಿಗೆ ಶೇಕಡ 35% ಹೆಚ್ಚಿನ ಪರಿಹಾರವನ್ನು ಒದಗಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮೇರು ಗಾಯಕಿ ಎಸ್ ಜಾನಕಿ ಅಂತ್ಯಕ್ರಿಯೆ. ರಾಜ್ಯದಲ್ಲಿ ಉದ್ಯೋಗ ಕ್ರಾಂತಿ, 4,723 ಹುದ್ದೆ ಭರ್ತಿ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಿರಿಯ ನಾಗರಿಕರ ಬದುಕು ಸ್ವಾಭಿಮಾನದಿಂದ ನೋಡಿಕೊಳ್ಳುವುದು ಸರ್ಕಾರದ ಆದ್ಯತೆ, ಸಂಸದ ಗೋವಿಂದ ಕಾರಜೋಳ್. ಹಲವು ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿಗಳ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಏನಣ್ಣ, ತುಂಬಾ ದಿನಗಳ ನಂತರ?
2: ಹೌದಣ್ಣ. ಅರೆ, ಗಡ್ಡ ತೆಗಿಯೋಕೆ ಎಷ್ಟಾಗುತ್ತೆ?
1: ಅರೆ, ಅದೇ 60 ರೂಪಾಯಿ ಅಲ್ವಾ?
2: ಅರೆ, ನನ್ನ ಹತ್ರ ಬರೀ 30 ರೂಪಾಯಿ ಕ್ಯಾಶ್ ಇರೋದು.
1: ನೋಡಿ, ಎರಡು ರೀತಿ ಇದೆ. ಮೊದಲನೇದ್ದು ಅರ್ಧ ಗಡ್ಡ ತೆಗೆಸಿ.
2: ಮತ್ತೆ ಎರಡನೇದು?
1: ಅರೆ, ಡಿಜಿಟಲ್ ಪೇಮೆಂಟ್ ಮಾಡಿ UPI ನಿಂದ.
2: ತಗೊಳ್ಳಿ. ಅರೆ, UPI ಮರ್ಯಾದೆ ಉಳಿಸ್ತು.
1: ಒಂದು ಕೆಲಸ ಮಾಡಿ, ಫೇಶಿಯಲ್ ಕೂಡ ಮಾಡಿಸಿ, ಡಿಜಿಟಲ್ ಪೇಮೆಂಟ್ ಮಾಡಿ.
2: ಭಾರತ ಡಿಜಿಟಲ್ ಪೇಮೆಂಟ್ಸ್ ಮಾಡ್ತಿದೆ.
3: ಪ್ರತಿ ವ್ಯವಹಾರ ಈಗ ಸುಲಭ ಆಗಿದೆ.
4: ಆಕಾಶವಾಣಿ ಮೈಸೂರು FM 100.6. ಸಮಯ ಸರಿಯಾಗಿ 6:51:15. ಕೃಷಿ ರಂಗ

0: ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ಮಾರಾಟ ರಂಗ ಮತ್ತು ಕೃಷಿ ದರ್ಪಣ ಪ್ರಸಾರವಾಗಲಿದೆ. ಕೆಲವು ವಾಣಿಜ್ಯ ಪ್ರಕಟಣೆಗಳ ನಂತರ ಕಾರ್ಯಕ್ರಮ ಮೂಡಿಬರಲಿದೆ.
1: ಮೈಸೂರ್ ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
3: ಆರ್ಬಿಐ ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
4: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ

0: ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಕೇಳಿ ಕೃಷಿ ಮಾರಾಟ ರಂಗ.
1: ರೈತ ಬಾಂಧವರೇ, ಇದು ನಿಮ್ಮ ಗಮನಕ್ಕೆ. ರೈತರು ತಮ್ಮ ಉತ್ಪನ್ನಗಳನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲೇ ಮಾರಾಟ ಮಾಡಿ ಸರಿಯಾದ ತೂಕ, ಸ್ಪರ್ಧಾತ್ಮಕ ಬೆಲೆ ಹಾಗೂ ತಕ್ಷಣ ಹಣ ಪಾವತಿಗಾಗಿ ಎಪಿಎಂಸಿಗಳಲ್ಲಿ ಮಾರಾಟ ಮಾಡಿ. ರೈತರು ಪ್ರತಿದಿನ ಎಸ್ಎಂಎಸ್ ಮೂಲಕ ತಾವು ಇಚ್ಛಿಸಿದ ಎಪಿಎಂಸಿ ಹಾಗೂ ಉತ್ಪನ್ನದ ಧಾರಣೆಯ ಮಾಹಿತಿ ಪಡೆಯಲು ಉಚಿತ ದೂರವಾಣಿ ಸಂಖ್ಯೆ 1800 4515 1552 ನ್ನ ಕಚೇರಿ ಸಮಯದಲ್ಲಿ ಸಂಪರ್ಕಿಸಿರಿ. ರಾಜ್ಯದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ದಿನನಿತ್ಯ ಕೃಷಿ ಉತ್ಪನ್ನಗಳ ಮಾರುಕಟ್ಟೆ ಧಾರಣೆ ಮಾಹಿತಿಗಾಗಿ www.krishimaratavahini.karnataka.gov.in ಜಾಲತಾಣ ನೋಡಿರಿ.
2: ರೈತ ಬಾಂಧವರೇ, ಇವತ್ತಿನ ಕೃಷಿ ಮಾರಾಟ ರಂಗ ಕಾರ್ಯಕ್ರಮದಲ್ಲಿ ಮಾವು ಬೇಸಾಯ ಹಾಗೂ ಮಾರಾಟವನ್ನು ಕುರಿತು ಯಳಂದೂರು ತಾಲೂಕು ಕೆಸ್ತೂರು ಗ್ರಾಮದ ಬಿ ಸಿದ್ದರಾಜು ಅವರೊಂದಿಗೆ ಸಂದರ್ಶನವಿದೆ.
3: ಸಿದ್ದರಾಜ್ ಅವರೇ, ನಮಸ್ಕಾರ.
4: ನಮಸ್ಕಾರ ಸರ್.
3: ಮಮತಾ ಅವರೇ, ತಮಗೂ ನಮಸ್ಕಾರ.
5: ನಮಸ್ಕಾರ ಸರ್.
3: ಹೇಳಿ ನಿಮ್ಮ ಬಗ್ಗೆ ಸಿದ್ದರಾಜ್ ಅವರೇ, ಎಷ್ಟು ವಯಸ್ಸು ನಿಮಗೆ ಮತ್ತು ಏನು ವಿದ್ಯಾಭ್ಯಾಸ?
4: ಸರ್, ನನ್ನದು 49 ವರ್ಷ. ನಾನು ಕೆಸ್ತೂರು ಯಳಂದೂರು ತಾಲೂಕಿಂದ ಬರ್ತಿರೋದು.
3: ಓದಿರೋದು
4: ಎಸ್ ಎಲ್ ಸಿ ಆದಮೇಲೆ ಐ ಟಿ ಐ ಮಾಡಿ ಅಪ್ರೆಂಟಿಸ್ ಮಾಡಿದ್ದೀನಿ. ಇಂಡಸ್ಟ್ರಿಗೆ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಅಗ್ರಿಕಲ್ಚರ್ ತುಂಬ ಇಷ್ಟ ಆಯಿತು.
3: ವ್ಯವಸಾಯ
4: ಅಂತಂದರೆ ನಾವು ಯಾರ ಮೇಲೆ ಡಿಪೆಂಡ್ ಆಗಿಲ್ಲ, ಇಂಡಿಪೆಂಡೆಂಟಾಗಿ ಲೈಫ್ ಮಾಡ್ಬೋದು, ಸ್ವಾವಲಂಬಿ ಬದುಕು ಮಾಡ್ಬೋದು, ಅದಕ್ಕೋಸ್ಕರ ಇಷ್ಟ ಆಯಿತು.
3: ಆಮೇಲೆ ಏನು ರೈತರ?
4: ಹಾಂ, ನಾವು ಮೂಲತಃ ರೈತರ ಫ್ಯಾಮಿಲಿ ಅವರೇ ಸರ್.
3: ಎಷ್ಟು ಜನ ಮಕ್ಕಳು ನೀವು?
4: ನಾನು ಒಬ್ಬನೇ ಮಗ ಸರ್.
3: ಜಮೀನು ಎಷ್ಟಿದೆ?
4: 25 ಎಕರೆ ಜಮೀನು ಇದೆ ಸರ್. ಹೌದು.
3: ಏನೇನು ಬೆಳೆ ಮಾಡಿದಿರಿ?
4: ಮೇಜರಾಗಿ ಆರ್ಟಿಕಲ್ಚರ್ ಕ್ರಾಪ್ಗಳಿದಾವೆ ಸರ್. ಮಾವು ಇದೆ, ಸಪೋಟ ಇದೆ, ಅಡಿಕೆ ಇದೆ, ಬಾಳೆ ಇದೆ, ಆಮೇಲೆ ಎಲ್ಲ ವೆರೈಟಿ ಫ್ರೂಟ್ ಪ್ಲಾಂಟ್ಸು ಒಂದೊಂದು ಎರಡೆರಡು ಆ ಕಡೆ ಇದ್ದೀವಿ.
3: ಹೇಳಿ ಸ್ವಲ್ಪ ಯಾವ್ಯಾವ?
4: ಮೋಸಂಬಿ ಇದೆ, ಸೀಬೆ ಇದೆ, ಸಪೋಟ ಇದೆ, ದ್ರಾಕ್ಷಿನೂ ಇದೆ, ಆ್ಯಪಲ್ಲು ಇದೆ, ವಾಟರ್ ಆ್ಯಪಲ್ ಇದೆ, ಬಟರ್ ಫ್ರೂಟ್ ಇದೆ, ಸ್ಟಾರ್ ಫ್ರೂಟ್ಸ್ ಇದೆ.
3: ಏನು ಬೆಳೆದಿಲ್ಲ ಹೇಳಿ?
4: ಅದೇನೇ ಏನು ಬೆಳೆದಿಲ್ಲ ಅಂತ ಯೋಚನೆ ಮಾಡೋಕ್ಕೆ ಮುಂಗಸ್ಟಿ ನಾವೆಲ್ಲ ಬೆಳೆದಿಲ್ಲ, ಅದನ್ನು ಹಾಕೋಣ ಅಂತ ಇದ್ದೀವಿ. ರಂಬುಟಾನು ಇದೆ ನಮ್ಮ ಹತ್ರ, ಲಿಚಿ ಇದೆ. ಹೌದು ಸರ್, ಅಷ್ಟೆಲ್ಲ
3: ಪರವಾಗಿಲ್ಲ. ಇಷ್ಟೊಂದೆಲ್ಲ ಹಣ್ಣಿನ ಬೆಳೆ ಬೆಳಿಬೇಕು ಅಂತ ಯಾಕೆ ಅನ್ನಿಸ್ತು ತಮಗೆ?
4: ಅದೊಂದು ಹ್ಯಾಬಿ ಆಗ್ಬಿಟ್ಟಿತ್ತು ಸರ್. ನಮ್ಮ ತೋಟದಲ್ಲಿ ಯಾಕೆ ಯಾವುದನ್ನು ಬೆಳೆಯೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಿದ್ದೆ, ಅದಕ್ಕೋಸ್ಕರ ಎಲ್ಲನೂ ಬೆಳೆಯೋಣ. ಆಮೇಲೆ ಎಲ್ಲ ರೈತರಾಗಿ ನಮ್ಮ ಹತ್ರ ಜಮೀನಿದೆ, ನೀರಿದೆ, ನಾವು ಯಾಕೆ ಎಲ್ಲ ಫ್ರೂಟ್ಸ್ಗಳನ್ನ ತಿಂದು ಎಂಜಾಯ್ ಮಾಡಬಾರ್ದು ಅಂತಲೇ ಮಾಡ್ತಾಯಿದ್ದೀವಿ ಸರ್.
3: ವೆರಿ ಗುಡ್. ಅದು ನೀರು ಹೇಗಿದೆ?
4: ನೀರು ನಮ್ಮದು ತುಂಬ ಕಡಿಮೆನೇ ಇದೆ ಸರ್, ಅದಕ್ಕೋಸ್ಕರನೇ ಆರ್ಟಿಕಲ್ಚರ್ ಕ್ರಾಪ್ಗೆ ಓದಿದ್ ನಾವು.
3: ಕಮ್ಮಿ ಅಂದರೆ ಎಷ್ಟು ಬೋರ್?
4: ಕಮ್ಮಿಯಿಂದ ನಮ್ಮ ಹತ್ರ 4 ಬೋರ್ವೆಲ್ ಇದೆ 25 ಎಕರೆಗೆ. ನಮಗೆ ಒಂದು 2 ಇಂಚ್ ಬಂದರೂ 10 ಎಕರೆ ಮೇಂಟೈನ್ ಮಾಡ್ತೀವಿ.
3: ಹೌದಾ?
4: ಹೌದು ಸರ್.
3: ಎಲ್ಲದಕ್ಕೂ
4: ಹನಿ ನೀರಾವರಿನೇ ಮಾಡಿದ್ದೀವಿ. ತುಂಬ ಸಮ್ಮರಲ್ಲಾದರೆ ಒಂದು ಸ್ವಲ್ಪ ಸ್ಪ್ರಿಂಕ್ಲರ್ ಮಾಡ್ಕೊಳ್ತೀವಿ ಸರ್. ಹೌದು.
3: ಈಗ ತೋಟಗಾರಿಕಾ ಬೆಳೆಗಳನ್ನು ಬೆಳೆದಿದ್ದೀರಲ್ಲ?
4: ಹೌದು ಸರ್.
3: ಇದಕ್ಕೆ ಬೇಕಾದಂತಹ ಸಸಿ ಕಸಿ ಗಿಡಗಳನ್ನೆಲ್ಲ ಎಲ್ಲಿಂದ ತಂದ್ರಿ? ಎಷ್ಟು ವರ್ಷ ಸಂಗ್ರಹಿಸಿದ್ರಿ?
4: ಸರ್, ನಾವು ಸುಮಾರು ಸ್ಟಾರ್ಟ್ ಮಾಡಿ ಇವಾಗ ಒಂದು 11 ಇಯರ್ಸ್ ಆಗಿದೆ. ಅದಕ್ಕೂ ಮೊದಲೇ ಒಂದು 2-3 ಇಯರ್ಸ್ ಎಲ್ಲ ಬೇರೆ ಬೇರೆ ತೋಟ, ರಾಜ್ಯ,

0: ಇಡೀ ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಓಡಾಡಿದ್ವಿ ಸರ್. ಓಡಾಡಿ ನಾವು ರಾಜಮಂಡ್ರಿ ಆಂಧ್ರದಿಂದನೂ ತಂದಿದ್ದೀವಿ, ಈ ಕಡೆ ತಮಿಳ್ನಾಡಿಂದ ತಂದಿದ್ದೀವಿ. ಸಂತೂರ್ ಅಂತ ಒಂದು ವಿಲೇಜ್ ಇದೆ, ಅಲ್ಲಿ ಎಲ್ಲ ಮಾವಿನ ಪ್ಲಾಂಟೇ ಮಾಡ್ತಾರೆ ಇಡೀ ಊರೇನೆ, ಅಲ್ಲಿಂದ ಕಲೆಕ್ಟ್ ಮಾಡಿದ್ದೀವಿ. ಬೆಂಗಳೂರಲ್ಲಿ ಜಿ ಕೆ ವಿ ಕೆಯಿಂದ ತಂದಿದ್ದೀವಿ, ಐ ಎಚ್ ಆರ್ ಇಂದ ತಂದಿದ್ದೀವಿ ಸರ್. ಎಲ್ಲೆಲ್ಲಿ ಸಿಗುತ್ತೆ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಕಲೆಕ್ಟ್ ಮಾಡೋದು ಅಭ್ಯಾಸ, ಆ ಥರ ಎಲ್ಲ ತಂದಿದ್ದೀವಿ ಸರ್.
1: ಓಕೆ, ಈಗ ನಿಮ್ಮ ಜಮೀನು ಪೂರ್ತಿ ಖಾಲಿ ಇತ್ತ ಅಥವಾ ಏನಾದ್ರು ಬೆಳೆ ಇತ್ತ? ಅಲ್ಲಿ
0: ಏನೂ ಇರಲಿಲ್ಲ ಸರ್.
1: ಹೌದಾ?
0: ಒಂದು ಮರನೂ ಇರಲಿಲ್ಲ, ಅದರಲ್ಲಿ ಫುಲ್ಲು ಬ್ಯಾರನ್ ಲ್ಯಾಂಡ್ ಥರನೇ ಇತ್ತು.
1: ಯಾವ ತರಹ ಮಣ್ಣು?
0: ಕಪ್ಪು ಮಣ್ಣೆ ಮ್ಯಾಕ್ಸಿಮಮ್ ಇದೆ ಸರ್.
1: ಹೌದಾ?
0: ಹಾಂ, ಕೆಂಪು ಮಣ್ಣು ಇದೆ, ಕಪ್ಪು ಮಣ್ಣು ಜಾಸ್ತಿ, ಒಂದು 15 ಎಕರೆ ಮೇಲೆ ಕಪ್ಪು ಮಣ್ಣಿದೆ.
1: ನಿಮ್ಮ ತಂದೆ ಕಾಲದಿಂದ ವ್ಯವಸಾಯ ಮಾಡ್ತೀರಿ, ಬ್ಯಾರನ್ ಹಾಕಿತ್ತದ ಮತ್ತೆ ಜಮೀನು?
0: ಅದೇ ನಮ್ಮ ತಂದೆ ಮಾಡ್ತಿದ್ದು ಅಂತಂದರೆ ಅವ್ರ ಪಿತ್ರಾಜಿತ ಆಸ್ತಿ ಒಂದು 2 ಎಕರೆ 3 ಎಕರೆ ಇತ್ತು ಸರ್. ಅವ್ರ ಟೈಮಲ್ಲೇ ನಾವು ದೊಡ್ಡವರಾಗ ಟೈಮ್ಗಳಿಗೆಲ್ಲ ಮುಗಿದೋಯ್ತು. ಆಮೇಲೆ ನಾವು ಅಗ್ರಿಕಲ್ಚರ್ಗೆ ಬಂದಮೇಲೆ ನಾನು ಒಂದು ಸ್ವಲ್ಪ ಬೇರೆ ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಅವಾಗಿದ್ದು 25 ಎಕರೆನ ಸ್ವಂತ ತಗೊಂಡಿರೋದೆ ಸರ್.
1: ನೀವು ತಗೊಂಡಿರೋ?
0: ತಗೊಂಡಿರೋದು.
1: ತಗೊಳ್ಳುವಾಗಲೇ ಅವ್ರಿಗೂ ಬೇಡದಲ್ಲೇ ಇರೋ ಜಮೀನು ತಗೊಂಬಿಟ್ಟಿದ್ರಿ?
0: ಹೌದು, ಅದು ಕಡಿಮೆಗೆ ಸಿಕ್ತಿತ್ತು, ನಾವು ಅಫೋರ್ಡ್ ಮಾಡೋಕೆ ಆಗ್ತಿತ್ತಲ್ಲ ಸರ್. ಅವಾಗೆಲ್ಲ ಗುಂಟೆಗೆ ಒಂದೊಂದು 1,000 ರೂಪಾಯಿಗೆ ತಗೊಂಡಿತ್ತು.
1: ಹೌದಾ?
0: ಹಾಂ.
1: ಈಗೇನು
0: ಈಗ ಗುಡ್ಡೆಗೆ 1,00,000 ಆಗ್ಬಿಟ್ಟಿದೆ ಅಲ್ಲಿ.
1: ಪರವಾಗಿಲ್ಲ,
0: ಆ ಥರ
1: ನೀವು ತೋಟ ಮಾಡಿರೋದ್ರಿಂದ ಇನ್ನೂ ವ್ಯಾಲ್ಯೂ ಜಾಸ್ತಿ.
0: ಹೌದು ಸರ್, ಖಂಡಿತ. ನಾವು ಓಪನ್ ಲ್ಯಾಂಡ್ಗಳೇ ಆ ಥರ ನಡೀತಾ ಇದೆ ನಮ್ಮೂರಲ್ಲಿ.
1: ಓಕೆ, ಯಾವ ಧೈರ್ಯದ ಮೇಲೆ ತಗೊಂಡ್ರಿ ಸ್ವಾಮಿ ಬೆಳೆದಲ್ಲ ಇರೋವಂಥ ಜಾಗನ?
0: ಅದನ್ನ ಏನಾದರೂ ಮಾಡಬೇಕು, ಆಮೇಲೆ ದುಡ್ಡಿಲ್ವಲ್ಲ ಸರ್, ಎಲ್ಲನೂ ಜಾಸ್ತಿ ಒಳ್ಳೆ ಲ್ಯಾಂಡ್ ತಗೋಬೇಕು ಅಂದರೂ ಆಯ್ತಿರಲಿಲ್ಲ. ನಾವು ಎಫರ್ಟ್ ಹಾಕ್ತೀವಿ ಅನ್ನೋದೊಂದು ಆಸೆ ಇತ್ತು, ನಾನು ಏನಾದರೂ ಮಾಡಿ ಬೆಳಿತೀವಿ ಅನ್ನೋದೊಂದು ಇತ್ತು, ಛಲ ಇತ್ತು, ಅದರಿಂದನೇ ಆ ಥರದಕ್ಕೆ ಟ್ರೈ ಮಾಡಿದೆ ಸರ್.
1: ಪರವಾಗಿಲ್ಲ. ಈಗ ಮೊದಲಿಗೆ ಏನು ಮಾಡಿದ್ರಿ, ನಿಮ್ಮ ಜಮೀನಿನಲ್ಲಿ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡ್ರೆ ಹೇಗೆ?
0: ಮಣ್ಣು ಪರೀಕ್ಷೆ ಅಂತೇನಿಲ್ಲ ಸರ್, ಅದನ್ನು ನೋಡ್ತಿದ್ದಾಗಲೇ ಕ್ರಾಪ್ ಏನು ಬತ್ತಿತ್ತು ಅಂತ ಗೊತ್ತಿತ್ತು. ಅದರಲ್ಲಿ ಆಮೇಲೆ ಕೆಲವು ನಮ್ಮ ಸುತ್ತೂರ್ ಕೆ ವಿ ಕೆಲ್ಲಿವೆ ನಮ್ಮ ಸ್ನೇಹಿತರು ಒಬ್ಬರು ರಾಜಣ್ಣ ಅಂತ, ಇದ್ರು ರಿಟೈರ್ಡ್ ಆಗಿದ್ದಾರೆ, ಅವ್ರದ್ದು ಒಂದು ಗೈಡೆನ್ಸ್ ತಗೊಂಡಿದ್ದು, ಅವರು ಮಣ್ಣು ಪರೀಕ್ಷೆ ಮಾಡಿಕೊಟ್ಟಿದ್ರು. ಆದರೆ ಯಾವುದನ್ನೇ ಕೆಮಿಕಲ್ ಅಂತೂ ಅವಾಗ್ಲಿಂದ ಹಾಕ್ಲಿಲ್ಲ ಸರ್ ನಾವು.
1: ಹೌದಾ?
0: ಹಾಕ್ಲಿಲ್ಲ. ಈ ನವಧಾನ್ಯಗಳನ್ನ ಬಿತ್ತಿ,
1: ನವಧಾನ್ಯ ಅಂದ್ರೆ
0: ಹಸಿರು ಅಲಸಂದೆ ಉದ್ದು ಒಂದು 2 ಎಣ್ಣೆಕಾಳು ಬೆಳೆಗಳು ಅದನ್ನೆಲ್ಲ ಹಾಕ್ತಿದ್ದೋ, ಎಳ್ಳು ಸೂರ್ಯಕಾಂತಿ ಎಲ್ಲ ಮಿಕ್ಸ್ ಮಾಡಿ.
1: ಎಷ್ಟು ಕೆ ಜಿ?
0: ವರ್ಷಕ್ಕೊಂದ್ಸರಿ 1-10 ಕೆಜಿ ಅಂತೂ ಹಾಕ್ತಿದ್ದು.
1: ಎಷ್ಟಕ್ಕೆ?
0: 1 ಎಕರೆಗೆ.
1: ಒಂದು ಎಕರೆಗೆ
0: 1-10-12 ಕೆಜಿ.
1: ಯಾವ್ದಾನ್ಯಗಳನ್ನು ಬಿತ್ತಾಯಿದ್ರಿ?
0: ಅದು ಫರ್ಟೈಲ್ ಆಗಬೇಕಲ್ಲ ಸರ್ ಲ್ಯಾಂಡು, ಅದರಿಂದ ಅದರದ್ದು ಫುಲ್ ಬ್ಯಾರನ್ ಲ್ಯಾಂಡ್ ಆಗಿರೋದ್ರಿಂದ ಫರ್ಟೈಲ್ ಆಗಲಿ ಅಂತಂದ್ಬಿಟ್ಟೆ ಮಾಡ್ತಿದ್ದು.
1: ಅಂದರೆ ನೀರಿನ ಕೊರತೆ ನಿಮಗೆ? ಸ್ಪ್ರಿಂಕ್ಲರ್ ಇಟ್ಕೊಂಡು?
0: ಇಲ್ಲ, ಮಳೆ ಆಶ್ರಯದಲ್ಲಿ ಫಸ್ಟು ಅದನ್ನೆಲ್ಲ ಬಿತ್ತಿ ಸೇರಿಸ್ತಿದ್ದು, ಆಮೇಲೆಲ್ಲ ಸ್ಪ್ರಿಂಕ್ಲರು ಮಾಡ್ಕೊಂಡು, ಆಮೇಲೆ ಬೋರ್ವೆಲ್ಲ ತೆಗೆದ್ಮೇಲೆ ನಮ್ಮ ಪಕ್ಕದಲ್ಲಿ ಒಂದು ಚಾನಲ್ ಹರಿತೆ, ಆದರೆ ನಮಗೆ ಚಾನಲ್ ಬರ್ತಿಲ್ಲ, ಅಲ್ಲೆಲ್ಲ ಮೋಟ್ರ್ ಇಟ್ಕೊಂಡು ಮಾಡೋದು ಸರ್ ಅದನ್ನು.
1: ಹೌದಾ?
0: ಹೌದು.
1: ಅಂದರೆ ಮಣ್ಣಿನ ಫಲವತ್ತತೆ ಮಾಡ್ಕೊಳ್ಳೋದು.
0: ಹೌದು.
1: ಮೊದಲಿಗೆ ನೀವು
0: ನವಧಾನ್ಯಗಳನ್ನು ಬಿತ್ತಿದ್ದು, ಜೀವಾಮೃತ ಕೊಡ್ತಿದ್ದು, ಎಷ್ಟಾಗುತ್ತೆ ಅಷ್ಟು ಎರೆಹುಳು ಗೊಬ್ಬರಗಳನ್ನ ನಾವೇ ಮಾಡ್ಕೊತಾ ಇದ್ದೀವಿ ಸರ್, ಈಗಲೂ ಮಾಡ್ಕೊತಾ ಇದ್ದೀವಿ.
1: ಎರೆಹುಳು ಗೊಬ್ಬರ ಘಟಕ ಇಟ್ಕೊಂಡಿದ್ದೀರಿ?
0: ಹೌದು ಸರ್, ಹೌದು. ಹೌದು.
1: ಓಕೆ. ಮಮತಾ ಅವರೇ, ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ಇಲಾಖೆ ಮತ್ತು ನೀವು.
2: ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.
1: ನಿಮ್ಮ ಇಲಾಖೆ ಕೆಲಸ ಏನು ಮೇಡಮ್?
2: ನಮ್ಮದು ಇಲಾಖೆಯದು ಮೇಜರ್ ಕೆಲಸ ಬಂದು ಕೃಷಿ ಮಾರಾಟ ಇಲಾಖೆ ಮತ್ತು ಮಂಡಳಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ರೈತರಿಗೆ ಪ್ರಚಾರ ಮಾಡೋದು ಮತ್ತು ತರಬೇತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದು ಸರ್.
1: ಈಗ ಸಿದ್ದರಾಜ್ ಅವರು ಹೇಗೆ ನಿಮ್ಮ ಇಲಾಖೆಗೆ ಪರಿಚಿತರಾದರು?
2: ಸರ್, ನಾವು ಈ ಥರ ಮಾವು ಮೇಳ ಆ ಥರ ಅಟೆಂಡ್ ಮಾಡಿದಾಗ ಇವರು ತುಂಬ ಮಾವು ಬೆಳೀತಾ ಇದ್ದರು, ಸೊ ಅವರು ಎಕ್ಸ್ಪೀರಿಯನ್ಸ್ನ ನಾವು ಕೇಳಿಕೊಂಡ್ವಿ. ಸೊ ರೈತರಿಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಅನ್ನೋದ್ರಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ಅವ್ರನ್ನ ಕರ್ಕೊಂಬಂದು.
1: ಈಗ ನಿಮ್ಮಲ್ಲಿ ಕೃಷಿ ಮಾರಾಟಕ್ಕೆ ಸಂಬಂಧಪಟ್ಟಂತೆ ತರಬೇತಿ ಅಂದ್ರಲ್ಲ, ಯಾವ ರೀತಿ ತರಬೇತಿ ಕೊಡ್ತೀರಿ?
2: ಸರ್, ಮಾರಾಟಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗ ಎಕ್ಸಾಂಪಲ್ ಮೊನ್ನೆ ಅರಿಶಿನ ಇದು ಉಡಿಗಾಲ ಎಫ್ ಇ ಓ ಅವರು ಎಕ್ಸ್ಪೋರ್ಟ್ನ ಹೇಗೆ ಮಾಡಬೇಕು, ಅದು ಕ್ವಾಲಿಟಿ ಹೆಂಗಿರಬೇಕು, ಮತ್ತು ಅದು ಮೌಲ್ಯವರ್ಧನೆ ಹೇಗೆ, ಅರಿಶಿನ ಅಂದ ತಕ್ಷಣ ಅದು ಕುಕ್ಕುರ್ಮಿನ ಕಂಟೆಂಟ್ ಇರುತ್ತಲ್ಲ, ಅದನ್ನು ಯಾವ ಥರ ಮೇಂಟೈನ್ ಮಾಡಬೇಕು, ಆ ಥರ ಸಂಬಂಧಪಟ್ಟಂಗೆ ಗೆಸ್ಟ್ ಸ್ಪೀಕರ್ಸ್ನ ಕರ್ಕೊಂಡು ಹೋಗ್ಬಿಟ್ಟು ಅವರಿಗೆ ತರಬೇತಿನ ಕೊಡ್ತೀವಿ ಸರ್.
1: ಅಂದರೆ ನೀವು ಹೇಳ್ತಾ ಇರೋದು ಉಡಿಗಾಲದಲ್ಲಿರೋ ಒಂದು ಎಫ್ ಪಿ ಓಗೆ ನೀವು ತರಬೇತಿ
2: ಕೊಟ್ಟಿದ್ದೀವಿ? ಅದೇ ಥರ ಬೇರೆ ಬೇರೆ ಎಫ್ ಪಿ ಓಗಳಿಗೆ, ಆಮೇಲೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ರೈತ ಸಂಪರ್ಕ ಸಭೆಗಳನ್ನ ಆಯೋಜಿಸಿಬಿಟ್ಟು ಅಲ್ಲಿ ಈಗ ಹಾಸನ್ ಅಂದರೆ ಅಲ್ಲಿ ಮೇಯ್ಸ್ ಇರುತ್ತೆ, ಪೊಟ್ಯಾಟೊ ಇರುತ್ತೆ, ಆ ಥರ ಸಂಬಂಧಪಟ್ಟ ಡಿಸ್ಟಿಕ್ ಮೇಲೆ ಯಾವ ಮೇಜರಾಗಿ ಉತ್ಪನ್ನ ಬೆಳೀತಾರೋ ಅದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ತರಬೇತಿಗಳನ್ನ ಆಯೋಜಿಸ್ತೀವಿ ಸರ್.
1: ಮಾವನ್ನು ಅಥವಾ ಪ್ರಧಾನವಾಗಿ ಆಯ್ಕೆ ಮಾಡ್ಕೊಳ್ಳೋದು

0: ಇದೆ ಸರ್,
1: ಮೇಜರ್
0: ಆಗಿ ಮಲ್ಲಿಕಾ ಇಮಾಮ್ ಪಸಂದು ದಶೇರಿ, ಆಮೇಲೆ ತೋತಾಪುರಿ ಇದೆ, ಆಮೇಲೆ ಸಿಂಧೂರ ಇದೆ, ಮಲ್ಗೋವ ಇದೆ, ಕೆಲವು ಬಾದಾಮಿ ಇದೆ ಸ್ವಲ್ಪ.
1: ಹೌದಾ?
0: ಆ ಥರ ಇದೆ ಸರ್.
1: ಯಾವ್ಯಾವುದು ಎಷ್ಟೆಷ್ಟಿದೆ ಸಂಖ್ಯೆ ಹೇಳ್ಬೋದಾ?
0: ನಮ್ಮ ಹತ್ರ ಬಾದಾಮಿ ಮತ್ತು ಇಮಾಮ್ ಪಸಂದು ದಶೇರಿ ಎಲ್ಲ 200 ಗಿಡ ಇದ್ದಾವೆ ಸರ್. ತೋತಾಪುರಿನೂ ಒಂದು 200 ಗಿಡ ಇದೆ. ಇನ್ನು ಬಾಕಿದೆಲ್ಲ 50-60 ಈ ಥರ ಇದೆ. ಸಿಂಧೂರ ಮತ್ತು ಮಲ್ಗೋವ ಈ ಥರದ್ದು, ನೀಲಂ ಇದೆ ಸ್ವಲ್ಪ.
1: ಮಾವನ್ನೇ ಪ್ರತ್ಯೇಕವಾಗಿ ಬೆಳೆದಿದ್ದೀರಾ?
0: ಹಾಂ, ಮಾವನ್ನೇ ಪ್ರತ್ಯೇಕವಾಗಿಲೇ ಬೆಳೆದಿದ್ದೀವಿ. ಅದ್ರ ಜೊತೆಯಲ್ಲಿ ಅದೇ ಲ್ಯಾಂಡಲ್ಲಿ ಬೇರೆ ಕ್ರಾಪ್ಗಳು ಇದ್ದಾವೆ. ಮೇಜರು ಮಾವು ಇದೆ ಸರ್.
1: ಎಷ್ಟು ಎಕರೆ ಇದೆ ಮಾವು?
0: ಮಾವು ಒಂದು 11.5-12 ಬರುತ್ತೆ ಸರ್. 1400 ಗಿಡ ಇದೆ. ಸೆಮಿ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡ್ಕೊಂಡಿದ್ವಿ.
1: ಏನಂದ್ರೆ?
0: ಅಂದರೆ ಕಡಿಮೆ ಸಾಂದ್ರತೆ ಅಂತಂದರೆ ಜಾಸ್ತಿ ಗಿಡಗಳ ಇಡ ಅಂಥದ್ದು. ಅದರಿಂದ ಅದು ಹೈಟು ಹೋಗಲ್ಲ ನಮಗೆ, ಕೀಪ್ ಇದನ್ನ ಪ್ಲಕ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರ್ತದೆ.
1: ಅಂತರ ಹೇಳಿ? ಅದರ
0: ಅಂತರ 15 ಮತ್ತು 20 ಇದ್ರಲ್ಲಿ ಒಂದು ಲ್ಯಾಂಡಲ್ಲಿ ಇದೆ, 4 ಎಕರೆ. ಇನ್ನೊಂದು 6 ಎಕರೆಯಲ್ಲಿ 20x20 ಇದೆ ಸರ್ ಅದು.
1: ಓಕೆ. ಅಂದರೆ ಈಗ ನಿಮಗೆ ನೀವು ಕೊಟ್ಟಿರೋ ಅಂತರ ಸಾಕು ಅನಿಸುತ್ತಾ?
0: ಸಾಕು ಅನ್ನಿಸ್ತದೆ. ಇನ್ನು ಕಡಿಮೆನೂ ಕೊಡ್ಬೋದು ಸರ್.
1: ಎಷ್ಟು ಕೊಡ್ಬೋದು?
0: ಕಡಿಮೆ ನಮಗೆ 2 ಮತ್ತು 3 ಹಾಕ್ಬೋದು. ಅಂದರೆ 10x6 ಹಾಕ್ಬೋದು.
1: ಅಂದರೆ ಹತ್ರ ಆಗಲಿ,
0: ತುಂಬ ಹತ್ರ ಆದ್ರೂ ಹೈಟ್ ಹೋಗೋದಿಲ್ಲ, ಅಗಲ ಆಗೋದಿಲ್ಲ ಅದಕ್ಕೆ. ಆಮೇಲೆ ನಾವು ಹಾರ್ವೆಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರ್ತದೆ. ಪ್ರೂನಿಂಗ್ ಮಾಡ್ಕೊತಾ ಇರಬೇಕು ಪ್ರತಿ ವರ್ಷನೂ ಸರ್.
1: ಮಾಡ್ತೀರಿ ಪ್ರೂನಿಂಗು?
0: ಪ್ರೂನಿಂಗ್ ಸಿಕ್ಕೇಚರಲ್ಲಿ ಮಾಡ್ತೀವಿ.
1: ಸರಿ,
0: ಅದೇ ಅದೇ.
1: ಯಾವ ಕೊಂಬೆ ಕತ್ತರಿಸ್ತೀವಿ,
0: ಯಾವುದು ಅಂದರೆ ಅದನ್ನು ನೋಡ್ತೀವಿ ಸರ್. ಅದೊಂದು ಎಕ್ಸ್ಪೀರಿಯನ್ಸ್ ಮೇಲೆ ಮಾಡೋದದು. ಯಾವ್ದು ಗಾಳಿ ಬೆಳಕು ಅವಾಯ್ಡ್ ಮಾಡುತ್ತೆ ಅದನ್ನು ಕಟ್ ಮಾಡ್ಕೊಂಡು ಆ ಗಿಡಕ್ಕೆ ಗಾಳಿ ಬೆಳಕು ಬರಗ ಮಟ್ಟಕ್ಕೆ ಮಾಡ್ತೀವಿ. ಆಮೇಲೆ ಪ್ರತಿ ಸರಿನೂ ಕ್ರಾಪ್ ಆದಮೇಲೆ ಇದು ಬರ್ತದಲ್ಲ ಸರ್, ಒಂದು ಕಡ್ಡಿ ಬರುತ್ತೆ ಮುಂದ್ಗಡೆಗೆ, ಅದನ್ನಂತೂ ತೆಗಿಲೇಬೇಕು. ಅದು ತೆಗಿಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಕ್ರಾಪ್ ಕಡಿಮೆ ಆಗುತ್ತೆ. ಇಲ್ಲ ಅದು ಒಣಗಿ ಬಿದ್ದ ಮೇಲೆ ಮಾತ್ರ ನೆಕ್ಸ್ಟ್ ಇಯರ್ ಕ್ರಾಪ್ ಬರೋದು. ಅದಕ್ಕೋಸ್ಕರ ನಾವು ಹಣ್ಣು ಹಾರ್ವೆಸ್ಟ್ ಮುಗಿತಿದ್ದಾಗಲೇ ಅದನ್ನು ಕಟ್ ಮಾಡಿದ್ರೆ ನೆಕ್ಸ್ಟ್ ಇಯರು ಕ್ರಾಪ್ಗಳು ಬರ್ತದೆ. ಇದಕ್ಕೂ ಒಂದು ಸ್ವಲ್ಪ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಸರ್.
1: ಓಕೆ. ಅಂದರೆ ಪ್ರತಿ ವರ್ಷ ಅದನ್ನು ಕಡ್ಡಾಯ?
0: ಹಾಂ, ಹೌದು ಹೌದು, ನೋಡ್ತಾನೆ ಇರಬೇಕು.
1: ಎಲ್ಲ ತಳಿಗಳಲ್ಲೂ ಮಾಡಲೇಬೇಕು?
0: ಎಲ್ಲ ತಳಿಗಳನ್ನೂ ಮಾಡಲೇಬೇಕಾಗುತ್ತೆ. ಮಾಡಿದ್ರೇ ಅದು ಒಳ್ಳೇದು ಬರ್ತಾ, ಇಲ್ಲದ್ರೆ ಬೇಕಾಬಿಟ್ಟು ಬೆಳೀತಾ ಇರ್ತದೆ, ಗಾಳಿ ಬೆಳಕು ಬರಲ್ಲ, ಆ ಥರ ಆಗುತ್ತೆ.
1: ಈಗ ಸಂಪೂರ್ಣವಾಗಿ ಸಾವಯವದಲ್ಲೇ ತಾವು ಮಾವಿನ ತೋಟ ಮಾಡಿರೋ?
0: ಹೌದು ಸರ್, ಸಾವಯವದಲ್ಲೇ. ಕೆಲವನ್ನ ನೈಸರ್ಗಿಕವಾಗೂ ಬಿಟ್ಬಿಟ್ಟಿದ್ದೀವಿ.
1: ಅಂದರೆ
0: ಅದಕ್ಕೆ ಏನು ಇದೇ ಕೊಡ್ತಾ ಇಲ್ಲ. ಅಲ್ಲಿ ಬರೋ ಅಂಥ ಹಣ್ಣು ಮಾತ್ರ ಕಿತ್ಕೋತೀವಿ, ಎಲೆ ಗಿಲೆಗಳು ಏನು ಬರ್ತೆ ಅದು. ಆಮೇಲೆ ಏನು ಗಿಡ ಗಂಟ ಎಲ್ಲಿ ಬರ್ತದೆ ಅದನ್ನೆಲ್ಲ ಬ್ರಷ್ ಕಟ್ಟರ್ಲಿ ಮಾಡಿ ಮಲ್ಚಿಂಗ್ ಮಾಡ್ತಾ ಇರ್ತೀವಿ. ಅದಕ್ಕಿನ್ನೇನು ಬೇಕೇ ಇಲ್ಲ ಅನ್ನಿಸ್ತದೆ. ನೀರು ಅಷ್ಟೇ, ತಿಂಗಳ ವರ್ಷದಲ್ಲಿ ಮ್ಯಾಕ್ಸಿಮಮ್ ನಾವು 2 ಕೊಟ್ಟರೆ ಹೆಚ್ಚು ಸರ್. ಆ ಥರ
1: ಡ್ರಿಪ್ಪಲ್ಲಿ?
0: ಡ್ರಿಪ್ಪಲ್ಲಿ.
1: ಹೌದು. ಒಂದು ಗಿಡಕ್ಕೆ ಎಷ್ಟು ನೀರು ಕೊಡ್ತೀರಿ?
0: ಅದು ಈ ಸೀಸನಲ್ಲಿ ಏನು ಮಳೆಗಿಲೆ ಬರಲಿಲ್ಲ ಅಂದರೆ ಈ ಡಿಸೆಂಬರಲ್ಲಿ ಇಲ್ಲ ಅಕ್ಟೋಬರಲ್ಲಿ ಆಗ ಸ್ಟಾರ್ಟ್ ಮಾಡ್ತೀವಿ ಸರ್ ನೀರು ಕೊಡೋಕ್ಕೆ. ಏನು ಒಂದು ಸತಿ ಆನ್ ಮಾಡಿದ್ರೆ ನಮ್ದೆಲ್ಲ 8 LPH ಅಂದರೆ 8 L/L ಬರ್ತದೆ. ಅದನ್ನು 4 ಆನ್ ಮಾಡ್ತೀವಿ ಒಂದು ದಿನಕ್ಕೆ. ಆ ಥರ 15 ಒಂದ್ಸರಿ ಕೊಡ್ತೀವಿ ಸರ್ ಅದು.
1: ಹೌದಾ?
0: ಹೌದು.
1: ಈಗ ಉಳುಮೆನೂ ಮಾಡಲ್ವಾ ಜಮೀನು?
0: ಉಳುಮೆನೂ ಮಾಡಲ್ಲ ಸರ್, ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಜಮೀನುಗಳಲ್ಲಿ ಎರೆಹುಳುನೇ ಆ ಕೆಲಸ ಮಾಡ್ತಾ ಇದೆ. ಹೌದು. ನಮ್ಮದು ಸಾಯಿಲ್ ಆ ಥರ ಮಾಡಿ ಇಟ್ಬಿಟ್ಟಿದ್ದೀವಿ. ಇವಾಗ ಕಾಲಲ್ಲಿ ಇಲ್ಲ ಕೈಯಲ್ಲಿ ಕೆರೆದ್ರೆ ಎರೆಹುಳುಗಳು ಸಿಗ್ತವೆ. ಆ ಥರ ಇರೋದ್ರಿಂದ
1: ಉಳುಮೆ ಬೇಕು.
0: ಎರೆಹುಳನೇ ನಮಗೆ ಆ ಕೆಲಸ ಮಾಡ್ತಾ ಇದೆ. ಒಳ್ಳೆ ಗೊಬ್ಬರ ಸಿಗುತ್ತೆ. ನಮ್ಮಲ್ಲಿ ಇರೋ ವೇಸ್ಟ್ಗಳೆಲ್ಲ ಅದನ್ನೇ ತಿನ್ನುತ್ತೆ, ಅದೇ ಗೊಬ್ಬರ ಆಗುತ್ತೆ. ತುಂಬ ಜಾಸ್ತಿ ಬೇಲಿಗಿಲಿ ಎಲ್ಲ ಸವರಿದಾಗ ಅದನ್ನು ನಾವು ಒಂದು ಕಾಂಪೋಸ್ಟ್ ಫಿಟ್ಗೆ ಹಾಕಿ ಅದರಿಂದ ಅಲ್ಲಿ ಎರೆಹುಳು ಬಿಟ್ಟು ಅಲ್ಲೂ ಗೊಬ್ಬರ ಮಾಡ್ಕೊಳ್ತೀವಿ. ತುಂಬ ನೀಡ್ಸ್ ಇರೋಕೆ ಎರೆಹುಳು ಗೊಬ್ಬರನ ಡೈರೆಕ್ಟಾಗಿ ಹಾಕ್ತೀವಿ ಸರ್ ಅದು.
1: ಓಕೆ. ಎಷ್ಟು ಎರೆಹುಳು ಗೊಬ್ಬರ ತೊಟ್ಟಿ ಇದೆ?
0: ನಮ್ಮ ಹತ್ರ 8 ಇದ್ದಾವೆ ಸರ್. ಅಂದರೆ 2x9 8 ಆಗಲ್ದು 8 ಇದ್ದಾವೆ ಸರ್.
1: ಇದೆ. ಅದಕ್ಕೆ
0: ನಮ್ಮ
1: ಹತ್ರ ಏನು
0: ಆದರೆ ನಮ್ಮ ಹತ್ರ ಸುತ್ತ ಬೇಲಿ ಒಳಗಡೆ ಇರೋದು, ತುಂಬ ಜಾಸ್ತಿ ಪೊದೆ ಬೆಳ್ಕೊಂಡಿರೋದು, ಹಸಿರದ್ದೆಲ್ಲ ಹಾಕ್ತೀವಿ. ಒಂದು ನಾಟಿ ಹಸು ಇಟ್ಕೊಂಡಿದ್ದೀವಿ, ಅದರದ್ದು ಗಂಜಲ ಮತ್ತು ತೊಪ್ಪೆನ ಕಲಿಸ್ಬಿಟ್ಟು ಅಲ್ಲಿ ಹಾಕ್ತೀವಿ.
1: ಒಂದೇ ಒಂದು ಹಸು.
0: ತುಂಬ ಸಾಕು ಅನ್ನಿಸ್ತದೆ. ಸಾಕು ಅನ್ನಿಸ್ತದೆ.
1: ಪರವಾಗಿಲ್ಲ. ಹಾಲು ಮೊಸರು ಬೆಣ್ಣೆ ತುಪ್ಪಕ್ಕೆಲ್ಲ ಏನು ಮಾಡ್ತೀರಿ?
0: ಹಾಲು ಮೊಸರು ಬೆಣ್ಣೆ ತುಪ್ಪಕ್ಕೆಲ್ಲ ತುಂಬ ಕಡಿಮೆ ಕೊಡೋದು. 1 ಕೊಟ್ಟರೆ ಹೆಚ್ಚು ಒಂದು ಹಸು, ಅದು ನಮ್ಮ ಮನೆಗೆ ಸಾಕಾಗುತ್ತೆ.
1: ಮನೆಗೆ ಇನ್ನೊಂದು ಹಸು ಇಟ್ಕೊಂಡಿದ್ದೀರಿ?
0: ಇಟ್ಕೊಂಡಿದ್ದೀವಿ ಸರ್.
1: ಪರವಾಗಿಲ್ಲ. ಇದು ಬರೀ ಗೊಬ್ಬರಕ್ಕೆ ಅಂತ ಇಟ್ಕೊಂಡು?
0: ಗೊಬ್ಬರಕ್ಕೆ. ಇದು ಕರೀತದೆ. ಇದರಲ್ಲಿ ಕಡಿಮೆ ಅಂದರೆ 1.25 L ಬರುತ್ತೆ ನಮ್ಮ ನಾಟಿ ಹಸು.
1: ಈ ಮಾವಿಗೆ ಹುಳ ಪಳ ಹಿಡಿಯುತ್ತೆ, ರೋಗ ಬರುತ್ತೆ ಅಂತೆಲ್ಲ ಅಂತಾರಪ್ಪ, ನೀವೇನು?
0: ಇಲ್ಲ ಸರ್,
1: ಮಾಡೋದೇ ಇಲ್ಲ.
0: ಇಲ್ಲ, ಏನು ಮಾಡಲ್ಲ ಅಂತಲ್ಲ. ಟ್ರ್ಯಾಪ್ಗಳು ಕಟ್ಟಬೇಕಾಯ್ತು. ಊಜಿ ಇದು ಕಾಟ ಇರ್ತದೆ, ಅದು ಹಣ್ಣು ಆಗೋದು ಒಂದು

0: ಒಂದು ಒಂದೂವರೆ ತಿಂಗಳು ಮೊದಲೇ ಒಂದು ನಾಲ್ಕು ಮರ ಐದು ಮರಕ್ಕೆ ಸೇರಿಸ್ರೆ ಒಂದು ಊದಿ ಟ್ರ್ಯಾಪ್ ಅಂತ ಕಟ್ಟಬೇಕು.
1: ಓಕೆ.
0: ಅಲ್ದಿದ್ರೆ ಇತ್ತೀಚೆಗೆ ನಾವೇನು ಮಾಡಿದ್ದೀವಿ, ಕೆಲವು ಬ್ಯಾಗ್ಗಳು ಕಟ್ತೀವಿ ಸರ್, ಬ್ಯಾಗ್ಗಳು ಕಟ್ಟಿದ್ರೆ ಊಜಿ ಇದೊಂದು ಅವಾಯ್ಡ್ ಮಾಡ್ಕೋಬೋದು. ಅದರಲ್ಲಿ ಯಾವುದರಲ್ಲಿ ನಮಗೆ ಬರ್ತದೆ ಅಂದರೆ ಬಾದಾಮಿ ಮತ್ತು ಇಮಾಮ್ ಪ್ರಸಾದ್ ಮಾತ್ರ ಊಜಿ ಹೊಡಿತದೆ, ಆದರೆ ಸ್ಕಿನ್ನು ತುಂಬ ಸಾಫ್ಟಾಗಿರ್ತಲ್ಲ. ಅದಕ್ಕೆ ಈ ಮಲ್ಲಿಕಾಗೆಲ್ಲ ಬರಲ್ಲ, ಮಲ್ಲಿಕಾ ತೋತಪುರಿ ಇವಕ್ಕೆಲ್ಲ ತುಂಬ ಕಡಿಮೆ ಊಜಿ ಕಟ್ಗಳು.
1: ಆಯಿತು, ಟ್ರ್ಯಾಪ್ ಕಟ್ತೀರಾ ಒಂದು, ಮತ್ತೆ ಏನು ಸಿಂಪರಣೆ ಮಾಡಲ್ಲ?
0: ಸಿಂಪರಣೆ ಏನು ಅವಶ್ಯಕತೆನೇ ಇಲ್ಲ ಸರ್, ಮಾಡ್ತಾನೆ ಇಲ್ಲ ನಾವು.
1: ಏನು
0: ಯಾಕೆ ಮಾಡಲ್ಲ ಅಂತಂದ್ರೆ ಅದ್ರ ಮಾಡಿದ್ರೆ ಕಾಸ್ಟು ತುಂಬ ಜಾಸ್ತಿನೂ ಆಗುತ್ತೆ, ರಾಸಾಯನಿಕ ಮಾಡ್ದಂಗು ಆಯ್ತದೆ. ರಾಸಾಯನಿಕ ಮಾಡ್ತು ಅಂದರೆ ನಮಗೆ ಆರ್ಗ್ಯಾನಿಕಲ್ಲಿ ಈ ಅಮೌಂಟ್ ಸಿಗಲ್ಲ. ನಮಗೆ 50% ಕ್ರಾಪ್ ಬಂದ್ರೆ ಏನು ಮಾರ್ಕೆಟಲ್ಲಿ ಈಗ 100 ರೂಪಾಯಿಗೆ 3 ಕೆಜಿ 2 ಕೆಜಿ ಮಾರ್ತಲ್ಲ ಸರ್, ನಮ್ಮದು 150 ರಿಂದ 200 ರೂಪಾಯಿಗೆ ಹೋಗುತ್ತೆ.
1: ಏನು
0: ನಮ್ಮ ಹಣ್ಣುಗಳೆಲ್ಲ?
1: ಹೌದು.
0: ಸಾವಯವ ಮಾಡ್ತಿರೋದ್ರಿಂದ 50% ಕ್ರಾಪ್ ಬಂದರೂ ಹೆಲ್ತಿ ಫುಡ್ ಕೊಡ್ತಾರಿಂದ ಆ ಜನ ನಾವು ಇಟ್ಕೊಂಡಿದ್ದೀವಿ.
1: ಅಲ್ಲಪ್ಪ, ಅಲ್ಲಿ ನೀವು ಸಿಂಪರಣೆ ಅಂದ್ರೆ ರಾಸಾಯನಿಕವೇ ಸಿಂಪರಣೆ ಮಾಡಬೇಕು ಅಂತ ಇಲ್ವಲ್ಲ, ಬೇವಿನ ಸಿಂಪರಣೆ ಮಾಡೋದು. ಈಗ ಬೂದಿ ರೋಗ ಈ ತರದ ಏನು ಬರದೇ?
0: ಬೂದಿ ರೋಗ ಬಂದ್ರೆ ಒಂದು ಮಜ್ಜಿಗೆ ಹೊಡಿತೀವಿ ಸರ್, ಹುಳಿ ಮಜ್ಜಿಗೆನ. ಅದನ್ನೊಂದು
1: ಮಾಡ್ತೀವಿ.
0: ಮಜ್ಜಿಗೆನ ಕಾಪರ್ ಅಂಡೆದಲ್ಲಿ, ಅಂಡೆ ಇದೆಯಲ್ಲ ಸರ್, ತಾಮ್ರದ ಅಂಡೆ, ತಾಮ್ರದ ಅಂಡೆಗೆ ಹಾಕಿರ್ತೀವಿ. ಅದನ್ನ ಒಂದು ವಾರ ಕೊಳಿಸಿರ್ತೀವಿ. ಅದು ಗಟ್ಟಿ ಮಜ್ಜಿಗೆನ ಇರ್ತದೆ ಅಂದ್ರೆ 1 ಲೀಟರ್ಗೆ ಒಂದು 6 ಲೀಟರ್ ಮಾಡ್ಕೊಂಡಿರ್ತೀವಿ ಮಜ್ಜಿಗೆನ. ಅದನ್ನ 10 ಲೀಟರ್ಗೆ 2 ಲೀಟರ್ ಹಾಕ್ಬಿಟ್ಟು ತುಂಬ ನೀಡಿಸಿದ್ರೆ ಅದನ್ನ ಹೊಡಿತೀವಿ. ಅದನ್ನ ಬಾಳೆಗೂ ಹೊಡಿತೀವಿ ಸರ್.
1: ಅದು ಬಿಟ್ರೆ ಬೇವಿನ ಎಣ್ಣೆ, ಬೇವಿನ ಬೀಜ,
0: ಬೇವಿನ ಎಣ್ಣೆನ ನಾವು ನೇರಳೆ ಹಣ್ಣಿನ ಹೊಡಿತೀವಿ ಸರ್.
1: ಅಲ್ಲ, ಮಾವಿಗೆ
0: ಮಾವಿಗೆ ಹೊಡೆಯಲ್ಲ ಸರ್.
1: ಹೊಡೆಯಲ್ಲ,
0: ಇಲ್ಲ ಇಲ್ಲ.
1: ಬೇವಿನ ಬೀಜದ ಕಷಾಯ,
0: ಬೇವಿನ ಬೀಜದ್ದೆಲ್ಲ ಕುಟ್ಟಿ ನಾವು ನೆಲ್ಕೆ ಇದಕ್ಕೆ ಗೊಬ್ಬರ ಥರ ಯೂಸ್ ಮಾಡ್ತೀವಿ ಸರ್.
1: ಗೊಬ್ಬರಕ್ಕೆ
0: ಗೊಬ್ಬರಕ್ಕೆ ಕಳ್ತೀವಿ ಸರ್.
1: ಒಂದೊಂದು ಗಿಡಕ್ಕೆ ಎಷ್ಟು ಗೊಬ್ಬರ ಹಾಕ್ತೀರಿ
0: ಸರ್? ಹೊರಗಡೆಯಿಂದ ಹಾಕೋ ಗೊಬ್ಬರ ತುಂಬ ಕಡಿಮೆನೆ ಸರ್ ನಾವು. ಅಲ್ಲಿನೇ ನಮ್ಮದು ಎರೆಹುಳು ಗೊಬ್ಬರ ಇರೋದ್ರಿಂದ ಅದು ಮಾಡ್ತಾ ಇದ್ದೀವಿ. ಈಗ ನವನ ಧಾನ್ಯಗಳು ಬಿತ್ತಿ ಮಾಡ್ತಾ ಇರೋದ್ರಿಂದ ಹೊರಗಡೆಯಿಂದ ಕೊಟ್ಟಿಗೆ ಗೊಬ್ಬರ ಎಲ್ಲ ತಗೊಳ್ಳೋದು ತುಂಬ ಕಡಿಮೆ. ನಮ್ಮದೇ 2 ಹಸು ಇರೋದ್ರಿಂದ ಇರೋದನ್ನ ಏನು ವೀಕ್ ಅನ್ನಿಸ್ ಕಾಣಿಸ್ತದೆ ಅದಕ್ಕೆ ಮಾತ್ರ ಕೊಡ್ತೀವಿ ಹೊರಗಡೆ. ಅದು
1: ಆಯ್ತು. ಒಂದು ಮರಕ್ಕೆ ಎಷ್ಟು ಗೊಬ್ಬರ ಹಾಕ್ತೀರಿ ಅದನ್ನ ಹೇಳಿ.
0: ಗೊಬ್ಬರ ಹೊರಗಡೆಯಿಂದ ನಾವು ಏನು ಹೊರಗಡೆ
1: ನಿಮ್ದೇ ಎಷ್ಟು ಹಾಕ್ತೀರಿ?
0: ಕೊಟ್ಟರೆ ಒಂದು ವರ್ಷದಲ್ಲಿ ಒಂದು 10 ರಿಂದ 12 ಕೆಜಿ ಕೊಡ್ಬೋದು.
1: ಹೆಂಗೆ ಕೊಡ್ತೀರಿ ಗೊಬ್ಬರನ?
0: ಎರೆಹುಳ ಗೊಬ್ಬರನೆಲ್ಲ ಒಂದು 6-6 ಕೆಜಿ ಒಂದು 2 ಟ್ರಿಪ್ ಕೊಡ್ತೀವಿ ಸರ್.
1: ಅದೇ ಅಪ್ಪ,
0: ಮರ ಸುತ್ತನೇ ಒಂದು 4 ಅಡಿ ದೂರದಲ್ಲಿ 1/2 ಅಡಿ ಒಂದು ಸ್ವಲ್ಪ ಡೀಪ್ ಮಾಡಿ
1: ಮಣ್ಣು
0: ಕೊಟ್ಬಿಟ್ಟು ಮಣ್ಣು ಬಗೆದ್ಬಿಟ್ಟು ಮೇಲೆ ಮುಚ್ತೀವಿ ಸರ್. ಆಮೇಲೆ ಮಳೆ ಗಿಳೆ ಬರಲಿಲ್ಲ ಅಂದರೆ ಆ ಲೈನಲ್ಲಿ ಡ್ರಿಪ್ ಎಳಿತೀವಿ.
1: ನೀರು ಹಾಕ್ತೀರಿ?
0: ನೀರು ಹಾಕ್ತೀವಿ ಸರ್.
1: ಕಳೆ ಎಲ್ಲ ಹೊಡೆಯೆಲ್ಲ ಕೊಚ್ತೀರಿ ಅಲ್ಲೇ ಮೇಲೆ?
0: ಅದೇ ಬ್ರಷ್ ಕಟ್ಟರಲ್ಲಿ ಕೊಚ್ತೀವಿ ಸರ್.
1: ಇನ್ನು ವ್ಯವಸಾಯಿಕ ವಿಧಾನ ಅಂದರೆ ಮರನ ನೀವು ಪ್ರೂನ್ ಮಾಡೋದಷ್ಟೇ?
0: ಹಾಂ, ಪ್ರೂನ್ ಮಾಡೋದಷ್ಟೇ.
1: ರೋಗ ಬಂದಿರೋದನ್ನೆಲ್ಲ ಕಿತ್ತಾಕ್ತೀರಿ?
0: ಹಾಂ ಹೌದು.
1: ಹೊಸದಾಗಿ ಚಿಗುರು ಬರೋಕೆ ಬಿಡ್ತೀರಿ?
0: ಹೌದು ಹೌದು.
1: ಏನಾದರೂ ಬೂದಿ ರೋಗ ಬಂದರೆ ಮಜ್ಜಿಗೆ
0: ಹೊಡಿತೀವಿ ಸರ್.
1: ಅಷ್ಟೇ?
0: ಹೌದು ಸರ್.
1: ಇಳುವರಿ ಏನು ಕಡಿಮೆ ಆಗಿಲ್ವಾ ನಿಮಗೆ?
0: ಇಳುವರಿ ನಮ್ಮದ್ರಲ್ಲಿ 8 ವೆರೈಟಿ ಇರೋದ್ರಿಂದ ಸರ್, ಒಂದು ವರ್ಷ ಒಂದು ಕಡಿಮೆ ಆಗ್ಬೋದು, ಒಂದು ವರ್ಷ ಒಂದು ಜಾಸ್ತಿ ಆಗ್ಬೋದು. ನಮಗೆ ಲಾಸ್ಟ್ 2 ಇಯರ್ಸಿಂದ ದಶೇರಿ ಅಂತ ಒಂದು ವೆರೈಟಿ ಇತ್ತು, ಅದು ಬಂದೇ ಇರಲಿಲ್ಲ. ಆದರೆ ಇಮಾಮ್ ಪಸಂದ್ ಬಾದಾಮಿ ಜಾಸ್ತಿ ಇತ್ತು. ಆ ಥರ ಲೆಕ್ಕ ಹಾಕೊಂಡ್ರೆ ಹೋಲ್ಸ್ ಅವರೇಜು ನಮಗೆ ಒಂದು ಈಗ 12 ಎಕರೆಯಿಂದ ನಮಗೆ ಒಂದು 15-18 ಟನ್ವರೆಗೂ ಬರ್ತದೆ ಸರ್.
1: ಅಲ್ಲ, ಆದರೆ ಒಂದೊಂದಕ್ಕೆ ಒಂದೊಂದು ರೇಟ್ ಇರುತ್ತಲ್ಲ?
0: ಒಳ್ಳೆಯದು ರೇಟ್ ಇರ್ತದೆ, ಆದರೆ ನಾವು ಮಾಡ್ತಿರೋ ವೆರೈಟಿಗಳೆಲ್ಲ ನಾರ್ಮಲ್ದಲ್ವಲ್ಲ, ಅದರಿಂದ ಇಮಾಮ್ ಪಸಂದ್ಗೆ ಒಳ್ಳೆ ರೇಟ್ ಸಿಗುತ್ತೆ ಸರ್. ಇಮಾಮ್ ಪಸಂದ್ ದಶೇರಿಗೆ ತುಂಬ ಒಳ್ಳೆ ರೇಟ್ ಸಿಗುತ್ತೆ ಮಾರ್ಕೆಟಲ್ಲಿ.
1: ಓಕೆ. ಈಗ ಮೇಡಮ್ ಮಮತಾ ಅವರೇ, ಈಗ ಮಾವನ್ನ ಯಾವ ರೀತಿ ಮಾರಾಟ ಮಾಡಬೇಕು ನೀವು ಒಂಚೂರು ಹೇಳಿ?
2: ಫಸ್ಟು ಅದನ್ನು ಗ್ರೇಡಿಂಗ್ ಮಾಡ್ಕೋಬೇಕು ಸರ್, ಅದು ಸೈಜ್ ಮೇಲೆ. ಆ ಗ್ರೇಡಿಂಗ್ ಮಾಡಿಕೊಂಡು ಪ್ಯಾಕೇಜಿಂಗು, ಅದಕ್ಕೆ ಯಾವ ರೀತಿ ಟ್ರಾನ್ಸ್ಪೋರ್ಟೇಷನ್ ಹತ್ರ ಇದ್ದರೆ ಅಷ್ಟು ಪ್ಯಾಕೇಜಿಂಗ್ ಮೆಟೀರಿಯಲ್ ಏನು ಬೇಕಾಗಲ್ಲ. ದೂರ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ಬಾಕ್ಸ್ಗಳಲ್ಲಿ ಇಟ್ಬಿಟ್ಟು ಅದನ್ನು ಪ್ಯಾಕೇಜಿಂಗ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಅದು ಓನ್ ಬ್ರ್ಯಾಂಡಿಂಗ್ ಕೂಡ ಮಾಡ್ಕೋಬೋದು. ಇವಾಗ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಅದರಲ್ಲೆಲ್ಲ ಮಾವು ತುಂಬ ಬೆಳೆಯೋದ್ರಿಂದ ಅಲ್ಲೇ ಅವರು ಕೋಲಾರ್ ಗೋಲ್ಡು ಆ ಥರ ಬ್ರ್ಯಾಂಡಿಂಗ್ ಮಾಡಿಕೊಂಡು
1: ಮಾರಾಟದಲ್ಲೂ ಮಾಡಿದ್ದಾರೆ, ಅವರದ್ದೇ ಒಂದು ಬ್ರ್ಯಾಂಡ್ ಮಾಡಿಕೊಂಡೆ ಮಾರಾಟ ಮಾಡ್ತಾರೆ.
2: ಹೌದು ಸರ್, ಅಂದರೆ ಡಿಸ್ಟ್ರಿಕ್ಟ್ ಸ್ಪೆಸಿಫಿಕಲ್ಲಿ ಯಾರು ಬೆಳೀತಾರೋ ಆ ಥರ ಬ್ರ್ಯಾಂಡಿಂಗ್ ಕೂಡ ಮಾಡಿಕೊಂಡು ಮಾರಾಟ ಮಾಡಿದ್ರೆ ಕನ್ಸ್ಯೂಮರು ಅಟ್ರಾಕ್ಟ್ ಆಗ್ತಾರೆ ಸರ್.
1: ಓಕೆ, ಇದು ಕೂಡ ನಿಯಂತ್ರಿತ ಮಾರುಕಟ್ಟೆಯಿಂದಲೇ ಮಾರಾಟ ಆಗಬೇಕಲ್ವೇ?
2: ಹಾಂ, ಆಗುತ್ತೆ ಸರ್. ಅಂದರೆ ಹಣ್ಣು ಮತ್ತು ತರಕಾರಿ ಇದು ಸ್ಪೆಸಿಫಿಕ್ ಮಾರ್ಕೆಟ್ APMC ಹೋಗಿ ಮಾರಾಟ ಮಾಡ್ತಾರೆ. ಆಮೇಲೆ ಕೆಲವರು ರೀಟೇಲ್ ಶಾಪ್ಗಳು ಔಟ್ಲೆಟ್ ಇಟ್ಕೊಂಡು ಕೂಡ ಮಾರಾಟ ಮಾಡ್ತಾರೆ ಸರ್.
1: ನಿಮ್ದೊಂದು ಟರ್ಮಿನಲ್ ಮಾರ್ಕೆಟ್ ಇರಬೇಕಲ್ವ ಬೆಂಗಳೂರಲ್ಲಿ?

0: ಇದೆ ಇದೆ ಸರ್,
1: ಅಲ್ಲೂ ಕೂಡ ಬಹಳ ದೊಡ್ಡ ಮಾರ್ಕೆಟ್ ಇದೆ.
0: ಮಾವುಗೆ ಅಂದ್ರೆ ಮಾವುಗೆ ಅಂತ ಅಲ್ಲ, ಹಣ್ಣು ಮತ್ತು ತರಕಾರಿ ಎಲ್ಲಿಗೆ
1: ಅಂದ್ರೆ ಬಹಳ ದೊಡ್ಡ ಮಾರುಕಟ್ಟೆನೆ ಕಟ್ಟಿದ್ದಾರೆ. ನಮ್ಮ ಮೈಸೂರು ಎಪಿಎಂಸಿಗೂ ಬರುತ್ತಾ ಮಾವು?
0: ಮೈಸೂರು ಎಪಿಎಂಸಿ ಇಲ್ಲಿ ಬರುತ್ತೆ ಸರ್,
1: ಹಣ್ಣು ಮತ್ತು ತರಕಾರಿ,
0: ಹಣ್ಣು ಮತ್ತು ತರಕಾರಿ ಇದರಲ್ಲಿ ಬರುತ್ತೆ ಸರ್.
1: ಹೇಳಿ ಸಿದ್ದರಾಜ್ ಅವರ, ಈಗ ಯಾವ ಹಂತದಲ್ಲಿ ತಾವು ಕಟಾವು ಮಾಡ್ತೀರಿ ಮಾವನ್ನ?
2: ಮಾವು ನಮಗೆ ಕಲರ್ ಬಂದದ್ದು ಗೊತ್ತಾಗುತ್ತೆ, ಮತ್ತೆ ನಮ್ದು ಮೇಜರಾಗಿ ಅಕ್ಕಿಗಳು ಅದನ್ನ ತೋರಿಸ್ಕೊಡ್ತದೆ ಸರ್. ಹಣ್ಣುಗಳು ಒಂದು ಎರಡು ಇದಾಯ್ತ ತಕ್ಷಣ ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಅದರಲ್ಲಿ ಶೈನಿಂಗು ಮತ್ತೆ ಕಲರ್ ನೋಡ್ಬಿಟ್ಟು ಹಾರ್ವೆಸ್ಟ್ ಮಾಡ್ತೀವಿ ಸರ್.
1: ಕಟಾವನ್ನ ಪತ್ತೆ ಹಚ್ಚಕ್ ಅಕ್ಕಿಗಳನ್ನ ಇಟ್ಕೊಂಡಿದ್ದೆ,
2: ಅದು ನ್ಯಾಚುರಲ್ ಆಗಿ ತೋರಿಸ್ಕೊಡುತ್ತೆ ಅದು ರೆಡಿ ಆಗಿದೆ ಅಂತಂದ್ಬ. ಯಾಕಂದ್ರೆ ನಾವು ಯಾವುದನ್ನು ಕಾರ್ಬೋಹೈಡ್ರೇಟ್ಸ್ ಆಗಲಿ ಕೆಮಿಕಲ್ ಹಾಕಿ ಯೂಸ್ ಮಾಡಿ ಹಣ್ಣು ಮಾಡಲ್ವಲ್ಲ ಸರ್.
1: ಹೌದಾ?
2: ನ್ಯಾಚುರಲ್ ಆಗಿ ಹಣ್ಣು ಆಗ್ಲೇಬೇಕದು, ಅದಕ್ಕೋಸ್ಕರನೇ ಅದು ನ್ಯಾಚುರಲ್ ಆಗಿ ರೈಪ್ ಆಗಿದ್ರೇ ನಮಗೆ ಅದನ್ನ ಹಾರ್ವೆಸ್ಟ್ ಮಾಡಿದ್ಮೇಲೆ ಅದು ಪಕ್ಕಾ ಹಣ್ಣಾಗುತ್ತೆ.
1: ಈಗ ಯಾವಾಗ ಕಟಾವಿಗೆ ಬಂದಿದೆ ಅನ್ನೋದು ಹಕ್ಕಿಗಳು ತೋರಿಸ್ಕೊಡ್ತವೆ, ಆಮೇಲೆ ನೀವೇನು ಮಾಡ್ತೀರಿ ಹೇಳಿ?
2: ನಾವು ಹಾರ್ವೆಸ್ಟ್ ಮಾಡ್ತೀವಿ.
1: ಹೆಂಗೆ
2: ಹೆಂಗೆ? ಕೈಯಲ್ಲೇ ಕೀಳ್ತೀವಿ, ಅದನ್ನು ಸಿಕೇಚರಲ್ಲಿ ಕೀಳ್ತೀವಿ, ಅದನ್ನು ಒಂದು ಇಂಚು ತೊಟ್ಟು ಬಿಟ್ಟು ಕಟ್ ಮಾಡ್ಕೊಳ್ತೀವಿ.
1: ಯಾಕೆ?
2: ಅದೇನಾಗುತ್ತೆ ಅಂದರೆ ಹಾಲು ಅದರಲ್ಲಿ ಬಂದಾಗ ಅದು ಒಳಗಡೆಗೆ ಸೇರಿದಾಗ ಅಂಟಂಟು ಬರ್ತದೆ, ಆಮೇಲೆ ಕೀಪಿಂಗ್ ಕ್ವಾಲಿಟಿನೂ ಕಡಿಮೆ ಆಗ್ಬಿಡ್ತದೆ. ಹೌದು. ಅದರಿಂದ
1: ಯಾವ ಸಮಯದಲ್ಲಿ ಮಾವನ್ನ ಕಟಾವು ಮಾಡ್ತೀರಿ? ಬೆಳಗ್ಗೆನ, ಸಂಜೆನ, ಮಧ್ಯಾಹ್ನದ ಹೊತ್ತ?
2: ಆ ಥರ ಇಲ್ಲ ಸರ್, ಅರ್ಲಿ ಮಾರ್ನಿಂಗನ್ನೇ ಶುರು ಮಾಡ್ತೀವಿ, ಎಲ್ಲರೂ ಕೆಲಸ ಮಾಡೋಕ್ಕೂ ಚೆನ್ನಾಗಿರ್ತದೆ. ಬೆಳಗ್ಗೆನೇ ಮಾಡಿ ಅದನ್ನು ಪ್ಯಾಕಿಂಗ್ ಮಾಡಿಂಗವರು ಪ್ಯಾಕ್ ಮಾಡೋವರೆಗೆ ನಮಗೆ 3 ಗಂಟೆ 4 ಗಂಟೆ ಆಗುತ್ತಲ್ಲ, ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತೀವಿ.
1: ಬೆಳಗ್ಗೆಯಿಂದ ಕುಯ್ತೀರಿ?
2: ಹಾಂ, ಬೆಳಗ್ಗೆ ಕಟ್ ಮಾಡಿ ಮಾಡಿ ಕೆಳಗಡೆ ಇಡ್ತೀವಿ. ಸ್ವಲ್ಪ ಹಾಲು ಗಿಲ್ಲೆಲ್ಲ ಸೋರುತ್ತಲ್ಲ, ರಸ ಎಲ್ಲ ಬರುತ್ತಲ್ಲ ಸರ್, ಅದೆಲ್ಲ ಇದಾಗಿರ್ತಾ ಆಮೇಲೆ ಕ್ರೇಟ್ಗಳಿಗೆ ತುಂಬ್ತೀವಿ. 20-25 kg ಬರುತ್ತೆ.
1: ಕ್ರೇಟಿಗೆ ತುಂಬಕ್ಕಿಂತ ಮುಂಚೆ ಏನಾದರೂ ಅದಕ್ಕೆ ಗಂಜಲದಲ್ಲಿ ಅದ್ದೋ ಅಥವಾ ಬಿಸಿನೀರಲ್ಲಿ ಅದ್ದೋ ಅಥವಾ ದಿನಾರು ಮಾಡ್ತೀರಿ?
2: ಹೌದು, ಬಿಸಿನೀರಲ್ಲಿ ಉಗುರು ಬೆಚ್ಚಿನ ತುಂಬಾ ಬಿಸಿನೀರಲ್ಲ ಅದನ್ನ ವಾಶ್ ಮಾಡ್ಬಿಟ್ಟೇ ಟ್ರೈಗೆ ಹಾಕೋದು ಸರ್. ಅದು
1: ಹೌದಾ?
2: ಹೌದು.
1: ಬಿಸಿನೀರಲ್ಲಿ ವಾಶ್ ಮಾಡೋದು ಅಂದ್ರೆ ಏನು ಏನ್ ಮಾಡ್ತೀರಿ?
2: ಬಿಸಿನೀರಲ್ಲಿ ವಾಶ್ ಮಾಡೋದು ಅಂದ್ರೆ ಈ ಮಳೆಗಾಲದಲ್ಲಿ ಸ್ವಲ್ಪ ಕಪ್ಪು ಬಂದು ಬಿಡುತ್ತೆ, ಕಪ್ಪು ಚುಕ್ಕಿಗಳು ಬರುತ್ತೆ, ಅದನ್ನ ಕೈಯಲ್ಲೇ ಪ್ರೆಸ್ ಮಾಡ್ಬಿಟ್ಟು ಇಲ್ಲ ಒಂದು ಸ್ವಲ್ಪ ಇದಿರ್ತದೆ ಬಟ್ಟೆಲ್ಲವರು ಇದು ಮಾಡಿ ವಾಶ್ ಮಾಡಿ ಹಾಕೊಳ್ತೀವಿ ಕಪ್ಪಗಿದ್ರೆ, ಇಲ್ಲ ಅಂತಂದರೆ ಕೈಯಲ್ಲೇ ಇದು ಮಾಡಿ ಸ್ವಲ್ಪ ಹೊತ್ತು 1-2 ನಿಮಿಷ ಬಿಸಿನೀರಲ್ಲಿ ಇರ್ತದೆ, ಆಮೇಲೆ ಎತ್ಕೊಂಡು ವಾಶ್ ಮಾಡಿ ಮಾಡಿ ಟ್ರೈಗಳಿಗೆ ಹಾಕೊಳ್ತೀವಿ ಸರ್.
1: ಒರೆಸ್ಬಿಟ್ಟು
2: ಟ್ರೈಗೆ ಹಾಕಿ,
1: ಆಮೇಲೆ
2: ಏನಿಲ್ಲ ಸರ್, ಅದು ನಾ 1-8 ದಿವಸವರೆಗೂ ಇಟ್ಕೋಬೋದು ಅದನ್ನ.
1: ಎಲ್ಲಿ?
2: ಆ ಟ್ರಿಕ್ ಕ್ರೇಟಲ್ಲೇ ಇರ್ತದೆ.
1: ಕ್ರೇಟಲ್ಲೇ
2: ಒಂದ್ರ ಮೇಲೆ ಒಂದು 4-4 ಹಂಗೆ ಜೋಡಿಸ್ಕೊಂಡಿರ್ತೀವಿ. ಅದು 1-3 ದಿವಸ ಆದಮೇಲೆ ತುಂಬ ಬಣ್ಣ ಬರುತ್ತೆ. ಆಮೇಲೆ ನಮ್ಮ ಹತ್ರ ಎಲ್ಲ ಡೈರೆಕ್ಟಾಗಿ ಮನೆಯವರೇ ಬಂದು ತಗೊಂಡೋಗೋದ್ರಿಂದ ಅವ್ರಿಗೆ ಇಡ್ತೀವಿ 2-3 ದಿವಸ ಹಿಂಗೆ ಇಟ್ಕೊಳ್ಬೇಕಾದ್ರೆ ಹಣ್ಣು ಆಯ್ತಾ ಇದ್ರದನ್ನೆಲ್ಲ ಕಿತ್ಕೊಂಡು ತಿನ್ಬೋದು ಅಂತ ಹೇಳ್ತೀವಿ ಸರ್.
1: ನೀವು ಬತ್ತದಲ್ಲ ಅಡೆ ಹಾಕೋದು ಅಥವಾ ಎಥಿಲೀನ್ ದ್ರಾವಣ ಬಳಸೋದು ಆ ಥರದ ಮಾಡಲ್ವೇ?
2: ಏನೂ ಇಲ್ಲ ಸರ್, ಅದು ಬತ್ತದ ಹುಲ್ಲಲ್ಲೂ ಮಾಡಿದ್ರು ಒಂದೊಂದ್ಸತಿ ಫಂಗಸ್ ಥರ ಬತ್ತದೆ, ಅದರ ಅವಶ್ಯಕತೆನೇ ಇಲ್ಲ. ನಾವು ಕಟಿಂಗ್ ಮಾಡೋದು ಹಾರ್ವೆಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟು, ಅದು ಯಾವುದು ಹಣ್ಣಾಗಿದೆ ಅಂತಂದ್ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನೋಡ್ಬಿಟ್ಟು ಕಿತ್ಕೋಬೇಕು ಸರ್ ಅದನ್ನು. ಅದರಿಂದನೇ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಸಿಗೋದೆಲ್ಲ ಆ ಥರನೇ.
1: ಓಕೆ, ಅಂದರೆ ಪೂರ್ಣ ಬಲ್ತಿರೋ ಕಾಯಿನೇ ತಗೊಂಡು ಕೇಳ್ತೀರಿ?
2: ಹೌದು ಹೌದು.
1: ಅಲ್ವಾ? ಮಾರಾಟಕ್ಕೆ ಏನು ವಿಧಾನ ಇಟ್ಕೊಂಡಿದ್ದೀರಿ?
2: ಮಾರಾಟಕ್ಕೆ ನಮಗೆ ಇತ್ತೀಚೆಗೆ 4-5 ವರ್ಷದಿಂದ ನಾವು ಬರೋಕ್ಕೂ ಮೊದಲೇ ನಮ್ಮ ಕಸ್ಟಮರ್ಸ್ಗಳು ನಮ್ಮನ್ನು ಕೇಳಕ್ಕೆ ಶುರು ಮಾಡಿಬಿಟ್ಟಿರ್ತಾರೆ.
1: ಹೌದು,
2: ಮಾರ್ಕೆಟಿಂಗ್ ಏನು ತೊಂದರೆನಿಲ್ಲ ಸರ್, 70% ಅವರಿಗೆ ಡೈರೆಕ್ಟ್ ಕನ್ಸ್ಯೂಮರ್ಗೆ ಕೊಡ್ತಾ ಇದ್ದೀವಿ ಸರ್. ಮೇನ್ ಯಾರು ಯೂಸ್ ಮಾಡ್ತಾರೆ ಮನೆಯವರು ಅವ್ರಿಗೆ ಕೊಡ್ತಾ
1: ಇದ್ದಾರೆ.
2: ಇದನ್ನೆಲ್ಲ ಮ್ಯಾಕ್ಸಿಮಮ್ ಆನ್ಲೈನ್ ಅಲ್ಲಿ ಇದಾಗಿದೆ ಸರ್.
1: ಆನ್ಲೈನ್
2: ಅಂತಂದ್ರೆ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಈ ತರ ಆಗಿದೆ. ಆಮೇಲೆ ಮತ್ತೆ ಯಾರ್ಯಾರು ತಗೋತಾ ಇದಾರೆ ನಮ್ಮನ್ನ, ಪ್ರತಿ ವರ್ಷನ ಗ್ರೂಪ್ ಆ್ಯಡ್ ಆಯ್ತಾ ಇರ್ತಾರೆ. ಅಲ್ಲಿಗೆ ನಾವು ರೆಡಿ ಆಗ್ತಿದ್ದಾಗ್ಲೇ ಇಲ್ಲ ರೆಡಿ ಆಗೋದು 1 ತಿಂಗಳು ಅಂತಲೇ ಅಲ್ಲಿಗೆ ಹಾಕಕ್ಕೆ ಶುರು ಮಾಡ್ತೀವಿ ಸರ್. ಅದನ್ನ
1: ಮೆಸೇಜ್
2: ಹಾಕ್ತಾ ಇರ್ತೀವಿ, ಫೋಟೋಗಳು ಹಾಕ್ತಾ ಇರ್ತೀವಿ.
1: ಮಾವನಹಣ್ಣಿಂದ?
2: ಹೌದು, ನಮ್ದೆಲ್ಲ ಮಾವನಹಣ್ಣಿಂದ ಸರ್. ತೋಟದ್ದು ಹೆಂಗ್ ಬರ್ತಾ ಇದೆ, ಹೂ ಸ್ಟಾರ್ಟ್ ಆಗೋದಿಂದನೂ ಶುರು ಮಾಡ್ತೀವಿ. ಅದರಿಂದ ನಮಗೆ
1: ಬೇರೆ ಬೇರೆ ದೇಶಗಳಲ್ಲಿ ಈ ಮಾವನ ಹಣ್ಣನ್ನ ಅವರೇ ಕೈಯಾರೆ ಕಿತ್ತು ಅಲ್ಲೇ ತಿನ್ನೋದು ಅಥವಾ ಅವರೇ ತೂಕ ಹಾಕಿಸ್ಕೊಂಡು ತಗೊಂಡೋಗೋದು ಈ ಥರದ್ದೆಲ್ಲ ಹಬ್ಬಗಳು ಮಾಡ್ತಾರಂತೆ. ನೀವು ಆ ಥರದ
2: ಇಲ್ಲ? ನಾನು ಈ ವರ್ಷ ಆ ಥರ ಪ್ಲಾನ್ ಮಾಡಿದ್ದೆ ಸರ್, ಸ್ವಲ್ಪ ಮಾಡಿದೆ. ಮ್ಯಾಂಗೋ ಫೆಸ್ಟ್ ಅಂತಂದ್ಬಿಟ್ಟು ನಮ್ಮ ತೋಟದೊಳಗಡೆನೆ
1: ಮಾಡಿದ್ರೆ
2: ಒಂದಷ್ಟು ಜನ ನಮ್ಮ ರೆಗ್ಯುಲರ್ ಕಸ್ಟಮರ್ಸ್ಗಳಿತ್ತು, ಅವ್ರು ಕರೆದಿದ್ದು ಸರ್. ಕರೆದಿದ್ದು

0: ಅದು ಅವ್ರಿಗೇನು ತಿಂತಾರೆ ಅದೆಲ್ಲ ಫ್ರೀಯಾಗಿ ಕೊಟ್ಟು, ಹೋಗ್ಬೇಕಾದ್ರೆ ಏನು ತಗೊಂಡು ಹೋಗ್ತಾರೆ ಅದಕ್ಕೆ ಮಾತ್ರ ದುಡ್ಡು ಚಾರ್ಜ್ ಮಾಡಿದ್ದೀವಿ.
1: ಪರವಾಗಿಲ್ಲ, ಒಬ್ಬೊಬ್ರು ಎಷ್ಟೆಷ್ಟು ತಿಂದರು?
0: ಏನು ಮ್ಯಾಕ್ಸಿಮಮ್ ತಿಂದರೆ 1 KG ತಿನ್ಬೋದು ಸರ್.
1: ಹೌದಾ, ಪರವಾಗಿಲ್ಲ.
0: ಅದೇನು ಅಂತ ಮೋಸ ಏನು ಆಗಲ್ಲ ನಮಗೆ. ಹೋಗ್ಬೇಕಾದ್ರೆ ಮಿನಿಮಮ್ ಒಬ್ಬರು 10 KGಯಿಂದ 100 KG 150 KGನೂ ತಗೊಂಡು ಹೋಗಿರ್ತಾರೆ.
1: ಅಲ್ಲಿ ರೇಟ್ ಜಾಸ್ತಿ ಮಾಡಿಬಿಡ್ತೀರೇನು?
0: ಅಲ್ಲ, ನ್ಯಾಚುರಲ್ ಆಗಿ ಅಲ್ಲಿ ಇರ್ತದೆ, ಆ್ಯಡ್ ಮಾಡೇ ಇರ್ತೀವಲ್ಲ ಸರ್.
1: ಹೌದು,
0: ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ತೋಟ ನೋಡ್ದಂಗೆ ಐತೆ, ತೋಟದಲ್ಲಿ ಹೆಂಗೆ ಬೆಳೀತಾರೆ, ಹೆಂಗೆ ಹಾರ್ವೆಸ್ಟ್ ಮಾಡ್ತಾರೆ ಅಂತ ನೋಡ್ದಂಗು ಆಗುತ್ತೆ.
1: ನೋಡಿದ್ರ
0: ಆ ಥರ
1: ಪರವಾಗಿಲ್ಲ,
0: ಖುಷಿ ಆಗುತ್ತೆ.
1: ಮಾಡಿದಿರಿ ಐಡಿಯಾ?
0: ಮಾಡಿದ್ರು, ಅದು ಈ ವರ್ಷದಿಂದ ಮಾಡಿದ್ದೀವಿ ಸರ್.
1: ಅದೇ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು?
0: ನಾವು ಬೇರೆ ಬೇರೆಯವರು, ಈಗ ನಮ್ಮ ಸ್ನೇಹಿತರೊಬ್ಬರು ಡೇಟ್ಸ್ದು ಒಂದು ಮಾಡ್ತಿದ್ರು, ಡೇಟ್ಸ್ ಫೆಸ್ಟಿವಲ್ ಅಂತಂದ್ಬಿಟ್ಟು.
1: ಅಂದರೆ ಇದು ಖರ್ಜೂರದ್ದು ಎಲ್ಲಿ?
0: ಇಲ್ಲಿ ಬೆಂಗಳೂರು ಪಕ್ಕ ಮಾಡಿದ್ದಾರೆ ಸರ್, ದೊಡ್ಡಬಳ್ಳಾಪುರದ ಹತ್ರ. ಅದನ್ನು ನೋಡಿದೆ, ನಾವು ಯಾಕೆ ಮ್ಯಾಂಗೋ ಫೆಸ್ಟ್ ಮಾಡ್ಬೋದು, ಇದು ತಿನ್ನಲೇಬೋದಲ್ಲ. ಕೆಲವು ಮರದ ಮೇಲೆ ಹಣ್ಣಾಗಿ ಬೀಳ್ತಿತ್ತು ಸರ್ ನಮ್ಮ ಹತ್ರ. ದಶೇರಿ ಅಂತ ಒಂದು ವೆರೈಟಿ ಇದೆಲ್ಲ ಸರ್, ಅದು ಮರದಲ್ಲೇ ಕಲರ್ ಬಂದ್ಬಿಟ್ಟು ಹಣ್ಣಾಗ್ಬಿಟ್ಟಿರುತ್ತೆ. ಆಮೇಲೆ ಇಮಾಮ್ ಪಸಂದ್ ಐತೆ, ಅದು ಕಾಯಿಗೆ ಕಿತ್ಕೊಂಡು ತಿಂದ್ರೂ ಸ್ವೀಟ್ ಆಗಿರ್ತದೆ.
1: ನೋಡಿದ್ರೆ
0: ಅದಕ್ಕೋಸ್ಕರ ಒಳಗಡೆಗೆ ನಮಗೆ ಗೊತ್ತಿರೋರು, ಆಮೇಲೆ ಏನಾಗ್ಬಿಟ್ಟಿದ್ದಾರೆ ಇವರೆಲ್ಲ ಒಂದು 6-7 ವರ್ಷದಿಂದ ರೆಗ್ಯುಲರ್ ಕಸ್ಟಮರ್ ಆಗಿರೋದ್ರಿಂದ ಒಂಥರ ಫ್ಯಾಮಿಲಿ ಥರ ಆಗ್ಬಿಟ್ಟಿದ್ದಾರೆ. ಎಲ್ಲ ಅವ್ರ ಮನೆಗೆ ನಾವು ತಗೊಂಡೋಗಿ ಕೊಡ್ತಾ ಇರ್ತೀವಲ್ಲ.
1: ಎಷ್ಟು ಜನ ಇರ್ಬೋದು ಆ ಥರ ತಮಗೆ?
0: ನಮಗೆ 150-200 ಜನ ಇದ್ದಾರೆ ಸರ್.
1: ಪರವಾಗಿಲ್ಲ, 150-200 ಜನನೇ ನಿಮ್ಮ ಮ್ಯಾಕ್ಸಿಮಮ್ ಏನು ನೀವು ಬೆಳೆದಿರೋ ಮಾವು?
0: 70% ವರೆಗೂ ಅವರನ್ನೇ ಕನ್ಸ್ಯೂಮ್ ಮಾಡ್ತಾರೆ ಸರ್ ನಮ್ಮ ಹತ್ರ.
1: ನಿಮ್ಗೇನು ಅನ್ಸುತ್ತೆ ಮಮತಾ ಅವರೇ, ಈ ತರಹದ ಮಾರಾಟ ವಿಧಾನ ಅಂದ್ರೆ ನೇರವಾಗಿ ಗ್ರಾಹಕರಿಗೆ ಮಾರುವಂತ ವಿಧಾನ ಏನಿದೆಯಲ್ಲ, ಇದು ಒಳ್ಳೇದು ಅಂತ ಅನ್ಸುತ್ತೆ ತಮಗೆ?
2: ಒಳ್ಳೇದೇ ಸರ್, ಯಾಕೆಂದ್ರೆ ನೇರವಾಗಿ ಮಾರಾಟ ಮಾಡೋದ್ರಿಂದ ಅವರಿಗೆ ಟ್ರಾನ್ಸ್ಪೋರ್ಟೇಶನ್ ಆಗಲಿ ಬೇರೆ ತರ ಖರ್ಚುಗಳು ಬರೋದಿಲ್ಲ, ಅಲ್ಲೇ ಬರ್ತಾರೆ ತಗೊಂಡೋಗ್ತಾರೆ. ಸೊ ಅವ್ರಿಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಸಿಗುತ್ತೆ ಸರ್.
1: ಓಕೆ, ಅಂದ್ರೆ ಈಗ ರೈತ ಗ್ರಾಹಕರಿಗೆ ನೇರವಾಗಿ ಮಾರುವಾಗ ಮಧ್ಯದಲ್ಲಿ APMC ಯಾವ ಕಾಯ್ದೆಗಳು ಅಡ್ಡಿ ಬರೋದಿಲ್ಲ ಅಲ್ವೇ?
2: ಏನು ಬರೋದಿಲ್ಲ ಸರ್, ಇಲ್ಲ
1: ನೇರವಾಗಿ ಅವ್ರ ಗ್ರಾಹಕರಿಗೆ
2: ಮಾರ್ಬೋದು.
1: ಅದರಲ್ಲಿ ಏನಾದರೂ ಒಂದಷ್ಟು ಜಾಗರೂಕತೆ ಇರಬೇಕು ಅಂತ ಏನಾದ್ರು ಹೇಳಕ್ ಬಯಸ್ತಿರ ತಾವು?
2: ಹತ್ತಿರದ APMC ಮಾರಾಟ ಮಾಡೋದಕ್ಕೆ ಪ್ರಾಂಗಣಗಳಿರ್ತವೆ, ಅದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ನಮ್ಮ ಕೃಷಿ ಮಾರಾಟ ವಾಹಿನಿ ಅಂತ ವೆಬ್ಸೈಟ್ ಇದೆ ಸರ್, ಅಲ್ಲಿ SMS ಸೌಲಭ್ಯ ಒಂದು ಕೊಟ್ಟಿದ್ದಾರೆ. ಅಂದ್ರೆ ಅವರು ಯಾವ ಬೆಳೆ ಬೆಳೀತಾರೋ 10 ಬೆಳೆಗಳಿಗೆ 10 APMC ಮೊಬೈಲ್ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಡೈಲಿ ಮಾಹಿತಿ ಬರುತ್ತೆ, ಪ್ರೈಸ್ ಮಾವಿಗೆ ಈ APMC ಎಷ್ಟು ರೇಟ್ ಇದೆ, ಮಾವು ಬೇಕು ಅಂದ್ರೆ ಈಗ ಬಂಡಿಪಾಳ್ಯ ಅಂತ ಕೊಟ್ರೆ ಅಲ್ಲಿ ಮಾವು ಇದ್ರೆ ಆ ರೇಟ್ ಬರುತ್ತೆ. ಅದೇ ಹಣ್ಣು ಮತ್ತೆ ತರಕಾರಿ ಇದು ಬೆಂಗಳೂರು ಸಿಂಗೇನಗರ ಹರದಲ್ಲಿದೆ ಅಲ್ಲ, ಅದು ಆ ಮಾರ್ಕೆಟ್ ಪ್ರೈಸ್ ಅಂದ್ರೆ ಅವ್ರಿಗೆ ಡೈಲಿ SMS ಬರುತ್ತೆ, ಅದ್ರ ಉಪಯೋಗ ಕೂಡ ಪಡ್ಕೋಬಹುದು. ಮತ್ತೆ ಏನಾದ್ರೂ ಮಾವಿಂದು ಇಳುವರಿ ಜಾಸ್ತಿ ಆಗ್ಬಿಟ್ಟು ಪ್ರೈಸ್ ಕಡಿಮೆ ಆದ್ರೆ PDPS ಅಂತ ಒಂದು ಸ್ಕೀಮ್ ಇದೆ ಸರ್, ಅಲ್ಲಿ ಅಂದ್ರೆ ಎಷ್ಟು ಒಂದು ಗೌರ್ಮೆಂಟು ಒಂದು ರೇಟ್ ಫಿಕ್ಸ್ ಮಾಡಿರುತ್ತೆ. ಈಗ ಎಕ್ಸಾಂಪಲ್ 2400 ಅಂತ ಇದ್ರೆ ಇವರಿಗೆ ಈ ಮಾವು ಒಂದು 1900 ಮಾರಾಟ ಆದರೆ ಮಿಕ್ಕಿದ್ದು ಡಿಫ್ರೆನ್ಸ್ ಅಮೌಂಟನ್ನ ಗೌರ್ಮೆಂಟ್ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡುತ್ತೆ.
1: ಈ ಬಾರಿ ತೋತಾಪುರಿ ಮಾವಿನ ಹಣ್ಣನ್ನ ಸರ್ಕಾರ ಖರೀದಿ ಮಾಡಿ ಕೇಂದ್ರ
2: ಸರ್ಕಾರ
1: ಅರ್ಥದಲ್ಲಿ ಹೇಳ್ತಾ ಇದೆ
2: ಬೆಲೆ ಕುಸಿದಾಗ.
1: ಆದ್ರೆ ನಮ್ಮ ಸಿದ್ದರಾಜ್ ಅವ್ರಿಗೆ ಯಾವ ಸಮಸ್ಯೆನೂ ಇಲ್ವಲ್ಲ, ನೇರವಾಗಿ ಅವರೇ ಮಾರ್ಕೋತಾರೆ,
2: ಅವರೇ ಮಾರ್ಕೊಟ್ಟು ಮಾರ್ತಾ ಇದ್ದಾರೆ ಸರ್.
1: ಆಯ್ತು, ಈಗ ಶೇಕಡ ಎಷ್ಟರಷ್ಟು ನೀವು ನೇರವಾಗಿ ಮಾರ್ತಿರಪ್ಪ ನೀವು ಬೆಳೆದಿರೋದ್ರಲ್ಲಿ?
0: ನಾವು 65-70% ನೇರವಾಗಿ ಗ್ರಾಹಕರಿಗೆ ಕೊಡ್ತೀವಿ.
1: ಇನ್ನು ಉಳಿದಿದ್ದೇನು?
0: ಇನ್ನು ಉಳಿದಿರೋದು ಈ ಆರ್ಗ್ಯಾನಿಕ್ ಶಾಪ್ಗಳಿದ್ದಾವೆ ಸರ್, ಮೈಸೂರಲ್ಲಿ ತಗೊಳ್ತಾರೆ, ಬೆಂಗಳೂರು ತಗೊಳ್ತಾರೆ, ಪುತ್ತೂರು ಸುಳ್ಳೆವರೆಗೂ ನಾನು ಕಳಿಸ್ಕೊಡ್ತೀನಿ ಸರ್.
1: ಪರವಾಗಿಲ್ಲ,
0: ಅವರು ಅದನ್ನು ನೆಕ್ಸ್ಟ್ ಇಯರಿಂದ ನಮ್ಮ ಗ್ರಾಹಕರಿಗೆ ಆಗುತ್ತೆ 100% ನಾನೇ ಡೈರೆಕ್ಟಾಗಿ ಮಾಡೋಕ್ಕೆ ಪ್ಲಾನ್ ಮಾಡ್ತಾ.
1: ಹೇಗೆ ಮಾಡ್ತಾ ಇದ್ದೀರಿ ಒಂಚೂರು ಹೇಳ್ಕೊಡಿ ನಮಗೂ.
0: ಏನಿಲ್ಲ ಸರ್, ಅದೇ ಇವಾಗ ಇದು ದಿನ ದಿನ ಮೌತ್ ಪಬ್ಲಿಸಿಟಿ ಥರ ಒಂದು ಅಪಾಯಿಂಟ್ಮೆಂಟ್ಗಳು ಕೊಡ್ತಾ ಇದ್ದೀವಿ. ಅಲ್ಲೊಂದು 40 ಜನ ತಗೊತಿದ್ರೆ ನೆಕ್ಸ್ಟ್ ಇಯರಿಂದ 50-60 ಜನ ಆ್ಯಡ್ ಆಯ್ತಾರೆ. ಕೆಲವರು ಫ್ರೆಂಡ್ಸ್ಗಳಿಗೆಲ್ಲ ಕೊಟ್ಟಿರ್ತಾರೆ ಸರ್, ಅವ್ರುಗಳಿಗೆ ಡೈರೆಕ್ಟ್ ನನ್ನ ಫೋನ್ ನಂಬರು ಕೊಟ್ಟಿರ್ತಾರೆ, ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ನಮಗೂ ಕೊಡಿ ನಮಗೂ ಕೊಡಿ ಅಂತ. ಕೆಲವರುಗಳು ಒಬ್ಬೊಬ್ಬರು ಕೆಲವರು ಇದ್ದಾರೆ ಒಂದು 200 KG 150 KG 5-5 KG ಬ್ಯಾಗೇ ತಗೊಂಡು ಸುಮಾರು ಜನ ಫ್ರೆಂಡ್ಸು ರಿಲೇಟಿವ್ ಹಂಚ್ತಾರೆ ಈ ಸೀಸನ್ಗಳಲ್ಲಿ. ಆ ಥರದ ಗ್ರಾಹಕರು ನಮಗೆ ತುಂಬ ಇದ್ದಾರೆ ಸರ್. ಆದರೆ ನಮಗೆ ಮಾರ್ಕೆಟಿಂಗ್ ಇದೇನು ಸಮಸ್ಯೆ,
1: ಬೆಳೆದಿರೋದನ್ನೆಲ್ಲ ನೇರವಾಗಿ ಗ್ರಾಹಕರಿಗೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀರಿ ನೀವು ಅಲ್ವಾ? ಈಗೇನು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿದ್ದಾವೆ, ಅವು ನಿಮಗೆ ಬಹಳ ಸಹಾಯ,
0: ತುಂಬಾ ಸಹಾಯ ಆಯ್ತದೆ.
1: ನಿಮ್ದೇ ವೆಬ್ಸೈಟ್ ಮಾಡ್ಕೊಬಿಟ್ಟಿದ್ರಿ?
0: ವೆಬ್ಸೈಟ್ ಮಾಡಿಲ್ಲ ಸರ್, ಈಗ ನಮ್ಮ ಮಗನು ಅದೇ ಓದ್ತಾ ಡಿಗ್ರಿ ಮಾಡ್ತಾ ಇದ್ದಾನೆ, ಫುಡ್ ಪ್ರೊಸೆಸಿಂಗ್ ಅಂಡ್ ಇಂಜಿನಿಯರಿಂಗ್ ಅಂತ.
1: ಪರವಾಗಿಲ್ವಾ.
0: ನೆಕ್ಸ್ಟ್ ಅದು ಮಾಡಿದ ಮೇಲೆ ಆ ಥರ ವೆಬ್ಸೈಟ್ ಮಾಡೋಣ ಅಂತ ಇದ್ದೀವಿ. ತುಂಬ ಜಾಸ್ತಿ ಆದಾಗ ಎಕ್ಸ್ಪೋರ್ಟ್ ಮಾಡೋಕ್ಕೂ ಪ್ಲಾನ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಲೆವೆಲ್ಗೆ ಈ ಲೆವೆಲಲ್ಲಿ ಮಾಡ್ತಾ ಇದ್ದೀವಿ ಸರ್. ಸದ್ಯಕ್ಕೆ
1: ಏನಾದರೂ ಪ್ರೋಸೆಸ್ ಮಾಡೋ ಪ್ರಯತ್ನ,
0: ಪ್ರೋಸೆಸ್ ಮಾಡೋ ಪ್ಲಾನ್ ಇದೆ ಸರ್.
1: ಏನು ಮಾಡ್ತೀರಿ?
0: ಪಲ್ಪ್ ಮಾಡೋಣ ಅಂತ ಪ್ಲಾನ್ ಇದೆ ನೆಕ್ಸ್ಟ್ ಇಯರಿಂದ, ಸಿ ಎಫ್ ಟಿ ಆರ್ ಇಂದ. ಅದನ್ನು ಒಂದು ಕೋರ್ಸು ಮಾಡ್ತಾ ಇದ್ದೀವಿ, ನಮ್ಮ ಹುಡುಗನೂ ಮಾಡ್ತಾ ಇದ್ದಾನೆ. ಪಲ್ಪ್ ಮಾಡಬೇಕು, ಕೀಪಿಂಗ್ ಕ್ವಾಲಿಟಿ ಇರ್ತದೆ, ಆಮೇಲೆ ಡ್ರೈ ಮಾಡಿ ಇಟ್ಕೋಬೇಕು. ಆ ಥರ ಎಲ್ಲ ಪ್ಲಾನ್ ಇದೆ ಸರ್. ಇವಾಗ ಕೆಲವು ಪಿಕ್ಕಲ್ ಮಾಡ್ತಾ ಇದ್ದೀವಿ ಸರ್. ತೋತಾಪುರಿ ತುಂಬ ಕಡಿಮೆಗೆ ಹೋಗ್ತಿತ್ತು, ಅದರಿಂದ ತೊಕ್ಕು ಮಾಡಿ ಮಾರ್ತಾ ಇದ್ದೀವಿ ಸರ್.
1: ತೋತಾಪುರಿ ತೊಕ್ಕು?
0: ಹೌದು ಸರ್, ತೋತಾಪುರಿ ಮಾವಿನ ಹಣ್ಣಿಗೆಲ್ಲ 20 ರೂಪಾಯಿ ಹೋಗೋದು ಹೆಚ್ಚು. ಅದು ತೊಕ್ಕು ಉಪ್ಪಿನಕಾಯಿ ಮಾಡ್ತಾರಲ್ಲ ಸರ್, ಅದೇ ಥರನೇ ಅದು ತುರಿದ್ಬಿಟ್ಟು ಮಾಡ್ತೀವಿ. ಅದನ್ನ ಈ ವರ್ಷ ಹೇಳ್ಕೊಡ್ತೀವಿ, ಅದೇನು ಆ ತರ ಏನಿಲ್ಲ. ತುರಿದ್ಬಿಟ್ಟು ಚೆನ್ನಾಗಿ ಅದನ್ನ ನೀರ್ನ ಹಿಂಡ್ಬಿಟ್ಟು ಇದು ಸಾಸಿವೆ ಎಣ್ಣೆಲ್ಲಿ ಫ್ರೈ ಮಾಡೋದು ಸರ್. ಅದನ್ನ ತೇವಾಂಶ ಹೋಗೋಷ್ಟೊಳಗಡೆ ಅದಕ್ಕೆ ಕೆಲವ್ರು ಮಸಾಲೆ ಆಡ್ಸಿಟ್ಟಿರ್ತೀವಿ ಸರ್, ಬೆಳ್ಳುಳ್ಳಿ ಸಾಸಿವೆ.
1: ನೀವೇ ಮಾಡೋದು?
0: ನಾನು ಮಾಡ್ತೀನಿ, ನಮ್ಮ ಮನೆಯವರು ಮಾಡ್ತಾರೆ ಸರ್. ಒಂದೇ ಐಡಿಯಾ, ಇಬ್ಬರ ಜೊತೆ ಸೇರು ಮಾಡ್ತೀವಿ. ಹೌದು, ಒಳ್ಳೆ ಅಡುಗೆನೂ ಮಾಡ್ತೀವಿ ಸರ್ ನಾವು, ಅದರಿಂದ ಅದರ ಇಂಟ್ರೆಸ್ಟ್ ಇದೆ. ಒಳ್ಳೆ ತಪ್ಪು ಎಲ್ಲ. ಹೌದು ಸರ್.
1: ಏನೇನು ಮಾಡ್ತೀರಿ?
0: ಎಲ್ಲ ಇದೆ ಮಾಡ್ತೀವಿ ಸರ್, ಎಲ್ಲ ಊಟ ತಿಂಡಿಗೆ ಏನು ಮಾಡಬೇಕು, ವೆಜಿಟೇರಿಯನ್ಸ್ ಎಲ್ಲ ಮಾಡ್ತೀವಿ ಸರ್.
1: ಪರವಾಗಿಲ್ವಾ, ನಿಮ್ಮ ಮನೆಯವರು ಪುಣ್ಯ ಮಾಡಿದ್ರು, ಅಡುಗೆ ಮನೆಗೆ ಬರೋದೇ ಇಲ್ಲ ಅನ್ಸುತ್ತೆ. ಆಯ್ತು, ಈಗ ನೀವು ಮಾರಾಟ ಮಾಡೋಕ್ಕಿಂತ ಮುಂಚೆ ಮಾವನ್ನ ಗ್ರೇಡ್ ಏನಾದರೂ ಮಾಡ್ತೀರಾ?
0: ಖಂಡಿತ ಮಾಡ್ತೀರಾ? ಮಾಡ್ತೀವಿ, ಮಾಡ್ತೀವಿ.
1: ಹೇಗೆ ಮಾಡ್ತೀರಿ?
0: ಅದು ಕೆಲವು ಅಪಾರ್ಟ್ಮೆಂಟ್ಗಳಿಗೆ, ಕೆಲವು ಆರ್ಗ್ಯಾನಿಕ್ ಶಾಪ್ಗಳಿಗೆ ಅವ್ರಿಗೆ ರೇಟ್ ಹೆಂಗಿದೆ ಅದ್ರ ಮೇಲೆ ಗ್ರೇಡ್ ಮಾಡಿಕೊಡ್ತೀವಿ ಸರ್. ಒಳ್ಳೆ ದುಡ್ಡು ಕೊಡೋರಿಗೆ ಒಳ್ಳೆ ಗ್ರೇಡ್ದು, ಮ್ಯಾಕ್ಸಿಮಮ್ ನಮ್ಮ ಹತ್ರ 90% ಒಳ್ಳೆ ಗ್ರೇಡೇ ಇರ್ತದೆ. ಅದ್ರ ಮೇಲೆ ಡಿಪೆಂಡ್ ಆಗ್ತೀವಿ. ಲೋಕಲ್ ಮಾರ್ಕೆಟ್ಗೆ ನೆಕ್ಸ್ಟ್ ಲೆವೆಲ್ದು ಮಾಡ್ತೀವಿ ಸರ್.
1: ನಿಮ್ಮ ಪ್ರಕಾರ ಮಾವಲ್ಲಿ ಒಳ್ಳೆ ಗ್ರೇಡ್ ಅಂದ್ರೆ ಏನು?
0: ಒಳ್ಳೆ ಸೈಜ್ ಇದ್ರದು ಮತ್ತೆ ಒಳ್ಳೆ ಶೈನಿಂಗ್. ಹೌದು ಸರ್, ಹೌದು. ದಪ್ಪಕ್ಕಿದ್ರೆ ಕ್ವಾಲಿಟಿ ಆಟೋಮೆಟಿಕಲ್ ಇದೆ ಅಂತಲೇನೆ. ತುಂಬಾ ವೀಕ್ ಆಗಿರೋದೆಲ್ಲ ಕೊನೆಯಲ್ಲಿ ಸಿಗ್ತಾ ಇರ್ತದೆ. ಅದನ್ನ ಈಗ ನಾವು ಬೆಂಗಳೂರಲ್ಲಿ ಒಂದು ಇಮಾಮ್ ಪಸಂದ್ ಇದೆ, 700 ರೂಪಾಯಿಗೆ 3 ಕೆಜಿ ಕೊಡ್ತೀವಿ. ಅದನ್ನ ನಾನು ಮೈಸೂರಲ್ಲೂ ಮಾರಕ್ ಆಗಲ್ಲ ಅದನ್ನ.
1: ಹೌದಾ?
0: ಹೌದು ಸರ್.
1: ನೋಡಿದ್ರ
0: ಹೌದು,
1: ದುಡ್ಡು ಜಾಸ್ತಿ ಆಗ್ತಿದ್ದಂಗೆ ಅಕ್ಕಪಕ್ಕದವ್ರಿಗೆ ಕೊಡೋದು ಬಿಟ್ಬಿಡ್ತೀರಿ?
0: ಇಲ್ಲ, ಕೊಡೋದು ಬಿಡಬಾರ್ದು ಅಂತಲ್ಲ ಸರ್. ಅದು ಆರ್ಥಿಕವಾಗಿ ನಾವು ಸಬಲರಾಗಬೇಕಲ್ಲ ಸರ್.
1: ತಪ್ಪೇನಿಲ್ಲ, ಎಲ್ಲೂ ಒಳ್ಳೆ ಧಾರಣೆ ಸಿಗುತ್ತೆ ಅಲ್ಲಿ ಮಾರ್ಬೇಕು.
0: ಅದು ನ್ಯಾಚುರಲ್ ಆಗಿ ಮಾಡ್ತೀವಿ. ಮೈಸೂರವ್ರಿಗೂ 100 ರೂಪಾಯಿಗೂ ಕೊಟ್ಟಿದ್ದೀವಿ, ಒಳ್ಳೊಳ್ಳೆದೆಲ್ಲ.
1: ಹೌದಾ?
0: ಅದೇ, ಈಗ ನಮಗೂ ಬೇಡಿಕೆ ಇರೋದ್ರಿಂದ ಆ ಥರ ನಾವು ಮಾಡ್ತಾ ಇದ್ವಿ.
1: ಈಗ ನಿಮ್ದೇನಾದರೂ ಬ್ರ್ಯಾಂಡ್ ಮಾಡಿ ಮಾಡುವಂಥ ಉದ್ದೇಶ ಇದೆಯಾ?
0: ಬ್ರ್ಯಾಂಡ್ ಆಲ್ಮೋಸ್ಟ್ ಆಲ್ ನಂದು, ನನ್ನ ಸಿದ್ದರಾಜು ಅಂತ ಲೋಕೇಶ್ ಅಂತಲೂ ಕರೀತಾರೆ, ಲೋಕೇಶ್ ಕೆಸ್ತೂರ್ ಅಂತ. ನಮ್ಮ ನೇಮಲ್ಲೇ ಕೆಲವೆಲ್ಲ ತಗೋತಾ ಇದ್ದಾರೆ ಸರ್, ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಅದನ್ನ ನೆಕ್ಸ್ಟ್ ಮಾಡ್ಬೇಕು ಅಂತಲೇ ಪ್ಲಾನ್ ಇದೆ ಸರ್.
1: ಇಲ್ಲ,
0: ಮಾಡೋಣ. ನಮ್ದು ಮೇಘನ ಪ್ರೊಸೆಸ್ ಅಂತ, ಫುಡ್ ಪ್ರೊಸೆಸ್ ಅಂತ ಎಲ್ಲ ಮಾಡ್ಬೇಕು ಅಂತ ಪ್ಲಾನ್ ಇದೆ ಸರ್.
1: ಮೇಘನ?
0: ಹೌದು ಸರ್.
1: ಯಾರ ಹೆಸರಿದು?
0: ಅದು ನಾವು ಒಂದು ತೋಟದಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಸರ್, ನಾನು ಫಸ್ಟ್ ನಮ್ಮ ತಂದೆ ತಾಯಿ ಎಲ್ಲ ಅವರು ನಮಗೆಲ್ಲ ದಾರಿ ತೋರಿಸ್ತರು.
1: ಓಕೆ,
0: ಆ ನೇಮ್ ಇಟ್ಕೊಂಡು ಮಾಡೋಣ ಅಂತ ಇದೆ ಸರ್.
1: ಒಳ್ಳೇದು. ಅಂದರೆ ಮುಂದೆ ನೀವು ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ ಕೂಡ
0: ಖಂಡಿತ
1: ಮಾಡ್ತೀರಿ?
0: ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡೋಣ ಅಂತ ಇದ್ದೀವಿ. ಪಲ್ಪ್ ಎಲ್ಲ ಮಾಡಿ ಡ್ರೈ ಮಾಡಿ ಎಲ್ಲ ಮಾಡೋ ಪ್ಲ್ಯಾನ್ ಇದೆ ಸರ್.
1: ಏನಾದರೂ ಯೋಜನೆಗಳು ಮತ್ತು ಸರ್ಕಾರದ ನೆರವು ಸಿಗಬಹುದಾ ಈ ಥರ ಪ್ರೋಸೆಸ್ ಮಾಡೋದಕ್ಕೆ, ಎಕ್ಸ್ಪೋರ್ಟ್ ಮಾಡೋದಕ್ಕೆ ಏನಾದರೂ ಸಿಗಬಹುದಾ?
2: ಇದು ಪ್ರೋಸೆಸ್ ಎಕ್ಸ್ಪೋರ್ಟ್ಗೆ ಈ ನಮ್ಮ ಇಲಾಖೆಯಿಂದ ಅಷ್ಟು ಇಲ್ಲ. ಕಪೆಕ್ ಅಪೇಡ ಅಂತ ಆರ್ಗನೈಸೇಷನ್ಸ್ ಇದಾವೆ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಯಾವುದು ಪ್ರೋಸೆಸಿಂಗ್ ಇಂಡಸ್ಟ್ರೀಸು ಯಾವ ಥರ ಮಾಡಬೇಕು ಅಂತ ಐಡಿಯಾ ಇದೆಯಲ್ಲ, ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ಫಾರ್ಮೇಶನ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.
1: ಕರ್ನಾಟಕದಲ್ಲೇ ಒಂದು ಮಾವು ಅಭಿವೃದ್ಧಿ ಮಂಡಳಿ ಇದೆ, ಸಹಕಾರಿ ಸಂಘಗಳು ಸಾಕಷ್ಟು ಇದ್ದಾವೆ, ಅದ್ರ ಜೊತೆ ಏನಾದರೂ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದೀರಾ ಹೇಗೆ?
0: ಅದ್ರ ಜೊತೆ ಏನಿಲ್ಲ ಸರ್, ನಮ್ಮದೇ ಒಂದು ಸಂಘ ಮಾಡ್ಕೊಂಡಿದ್ದೀವಿ, ಸ್ವಾಭಿಮಾನಿ ಸಾವಯವ ರೈತ ಸಂಘ ಅಂತ.
1: ಪರವಾಗಿಲ್ವಾ?
0: ಅದರಲ್ಲಿ ಒಂದು 25 ಜನ ಇದ್ದೀವಿ. ಅದರಲ್ಲಿ ಅವರು ಬೇರೆ ಬೇರೆ ಕ್ರಾಪ್ಗಳು ಮಾಡ್ತಾರೆ, ನಮ್ಮದು ಫ್ರೂಟ್ಸ್ಗಳೆಲ್ಲ ಇರ್ತದೆ. ಇದನ್ನೆಲ್ಲ ಈಗ ನಾವು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಮಾವು ಫೆಸ್ಟ್ ಅಂತ ಮಾಡಿ ಕೆಲವರೆಲ್ಲ ನಮಗೆ ಅವಕಾಶಗಳು ಕೊಡ್ತಾರೆ ಆರ್ಗ್ಯಾನಿಕ್ ಮಾಡಿ ಅಂತ. ಮೊನ್ನೆ ಎಲ್ಲ ವಿಪ್ರದಲ್ಲೂ ಮಾಡಿದ್ದು, L&T ಮಾಡ್ತಾ ಇದ್ವಿ, ಇಲ್ಲ R-Process ಅಲ್ಲಿ ಮಾಡಿದ್ವಿ. ಆ ಕಾರ್ಪೊರೇಟ್ ಕಂಪ್ನಿಲಿ ಒಂದೊಂದ್ಸತಿ ಎಂಟ್ರಿ ಆದ್ರೂ ಒಂದು 500 ರಿಂದ 1,000 ಕೆಜಿ ವರೆಗೂ ಸೇಲ್ ಮಾಡ್ತೀವಿ ಒಂದೊಂದು ದಿನಕ್ಕೆ ಸರ್.
1: ನೋಡಿದ್ರ
0: ಅದು ಆ ಥರ ಡಿಪೆಂಡ್ ಆಗಿದ್ದೀವಿ ಸರ್. ಅದು
1: ಓಕೆ ಅಂದ್ರೆ ನೀವೊಂದು ಸಂಘ ತರ ಮಾಡ್ಕೊಂಡಿದ್ದೀರಿ?
0: ಹೌದು ಸರ್,
1: ಸಾವಯವ ರೈತರೆಲ್ಲ,
0: ಸಾವಯವ ಸ್ವಾಭಿಮಾನಿ ರೈತ ಸಂಘ ಅಂತ ಮಾಡ್ಕೊಂಡಿದ್ದೀವಿ.
1: ಪರವಾಗಿಲ್ಲ ಸರ್. ಮುಂದಿನ ಯೋಜನೆಗಳು?
0: ಸಂಘದಲ್ಲೇ ನಾವು ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿ ಬೆಳೆದು ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ ಸರ್. ಅದರಿಂದ ಬೈ ಪ್ರಾಡಕ್ಟ್ಗಳು ಮಾಡಬೇಕು, ಕೀಪಿಂಗ್ ಕ್ವಾಲಿಟಿನ ಜಾಸ್ತಿ ಇರುತ್ತೆ, ನಮ್ಗೆ ಒಳ್ಳೆ ರೇಟು ಸಿಗುತ್ತೆ, ಆ ಥರ ಮಾಡೋಣ ಅಂತ ಇದ್ದೀವಿ.
1: ಹೆಚ್ಚಿನ ಮಾಹಿತಿಗೆ ಸಿದ್ದರಾಜ್ ಅವರೇ, ತಮ್ಮನ್ನೇ ನೇರವಾಗಿ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬಿಡ್ತೀರಿ?
0: ಹೇಳ್ತೀನಿ ಸರ್, 9 9 4 5 6

0: 2 9 6 4 0.
1: ಇನ್ನೊಂದು ಸರಿ ಹೇಳಿ.
0: 9 9 4 5 6 2 9 6 4 0.
1: ಇನ್ನೂ ಒಂದು ಸರಿ ಹೇಳಿಬಿಡಿ.
0: 9 9 4 5 6 2 9 6 4 0.
1: ತಮ್ಮದು ಮಮತಾ ಅವರೇ.
2: 9 9 8 0 5 9 8 3 9 5.
1: ಇನ್ನೊಂದು ಸರಿ ಹೇಳ್ತೀರಾ?
2: 9 9 8 0 5 9 8 3 9 5.
1: ಇನ್ನೂ ಒಂದು ಸರಿ ಹೇಳ್ಬಿಡಿ.
2: 9 9 8 0 5 9 8 3 9 5.
1: ಒಳ್ಳೆಯದು ಸಿದ್ದರಾಜ್ ಅವರೇ ಹಾಗೂ ಮಮತಾ ಅವರೇ, ಇದುವರೆಗೂ ಮಾವಿನ ಬೇಸಾಯ, ಮೌಲ್ಯವರ್ಧನೆ, ಮಾರಾಟ ಈ ಬಗ್ಗೆ ಬಹಳ ಸೊಗಸಾಗಿ ನಿಮ್ಮ ಚಿಂತನೆಗಳನ್ನು ಹಂಚಿಕೊಂಡ್ರಿ. ಒಳ್ಳೆಯದಾಗಲಿ, ವಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್, ಥ್ಯಾಂಕ್ ಯು ಸರ್.
3: ಮಾವು ಬೇಸಾಯ ಹಾಗೂ ಮಾರಾಟವನ್ನು ಕುರಿತು ಯಳಂದೂರು ತಾಲೂಕು ಕೆಸ್ತೂರು ಗ್ರಾಮದ ಬಿ ಸಿದ್ದರಾಜು ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಜುಲೈ 26 ಯಶಸ್ಸಿನ ಹಾದಿಯತ್ತ ಆನ್ಲೈನ್ನಲ್ಲಿ ಕೃಷಿ ಮಾರಾಟವನ್ನು ಕುರಿತು ಬೆಂಗಳೂರಿನ ಬೀಗಲ್ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದ ಹವ್ಯಾಸ್ ಅವರೊಂದಿಗೆ ಸಂದರ್ಶನವಿದೆ.
4: ರೈತ ಬಾಂಧವರೇ, ಇದು ನಿಮ್ಮ ಗಮನಕ್ಕೆ. ರೈತರು ಕೃಷಿ ಅಥವಾ ಮಾರಾಟ ಚಟುವಟಿಕೆಗಳಲ್ಲಿ ತೊಡಗಿರುವಾಗ ಮರಣ ಅಥವಾ ಶಾಶ್ವತ ಅಂಗವಿಕಲತೆಯಾದಲ್ಲಿ 100 ದಿನದ ಒಳಗಾಗಿ ಸ್ಥಳೀಯ ಮಾರುಕಟ್ಟೆ ಸಮಿತಿಗೆ ಅಗತ್ಯ ಅರ್ಜಿ ಹಾಗೂ ದಾಖಲಾತಿಗಳೊಂದಿಗೆ ಸಂಪರ್ಕಿಸಿ. ಉಚಿತ ವಿಮಾ ಯೋಜನೆಯ ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆಯ ಪರಿಹಾರ ಧನ ಪಡೆಯಿರಿ. ಮುಕ್ತ ಮಾರುಕಟ್ಟೆಯಲ್ಲಿ ತಾವು ಬೆಳೆದ ಬೆಳೆಗಳ ಬೆಲೆ ಕುಸಿದಾಗ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯ ಲಾಭ ಪಡೆಯಿರಿ. ಮಾರಾಟ ಮಾಡುವ ಸ್ಥಳಗಳಲ್ಲಿ ಯಾವುದೇ ಅನಧಿಕೃತ ಕಡಿತ ಅಥವಾ ಮಾದರಿ ತೆಗೆದುಕೊಳ್ಳಲು ಪೇಟೆ ಕಾರ್ಯಕರ್ತರಿಗೆ ಅವಕಾಶ ನೀಡಬೇಡಿ. ರೈತರು ಯಾವುದೇ ದಲ್ಲಾಳಿ ನೀಡಬೇಡಿ ಮತ್ತು ಯಾವುದೇ ಅನಧಿಕೃತ ಶುಲ್ಕ ಮುರಿದುಕೊಳ್ಳಲು ಅವಕಾಶ ನೀಡಬೇಡಿ.
5: ಕೃಷಿ ಮಾರಾಟ ರಂಗ ಪ್ರಾಯೋಜಿತ ಸರಣಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ ಮೈಸೂರು. ಕಾರ್ಯಕ್ರಮವನ್ನು ರಚಿಸಿ ಪ್ರಸ್ತುತಪಡಿಸಿದವರು ಎನ್ ಕೇಶವಮೂರ್ತಿ.
6: ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ.
3: ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜುಲೈ 13 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಕೃಷಿ ದೀವಿಗೆ ಬಾನುಲಿ ಸರಣಿ. ಕಿರುಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಸಿಎಂ ಸುನಿಲ್ ಅವರೊಂದಿಗೆ ಸಂದರ್ಶನ.
7: ಈ ಎಲ್ಲ ಬೆಳೆಗಳು ಎಲ್ಲ ಇದಕ್ಕೂ ಸೂಕ್ತ ಆಗಲ್ಲ ಅಂತ ಹೇಳಿದೆ. ಸೊ ಈಗ ಮೊದಲನೇದಾಗಿ ನವಣೆ ಬಂತು. ನವಣೆ ಎಲ್ಲಿ ಬೆಳಿಬಹುದು ನಾವು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ.
3: 14 ಮಂಗಳವಾರ ಕೃಷಿಯಲ್ಲಿ ನೂತನ ತಾಂತ್ರಿಕತೆಗಳ ಅಳವಡಿಕೆ ಕುರಿತು ಸಂವಾದವಿದೆ. ಭಾಗವಹಿಸುತ್ತಾರೆ ಗುಂಡ್ಲುಪೇಟೆ ತಾಲೂಕು ಬರಗಿ ಗ್ರಾಮದ ಕೆ ಗಣೇಶ್ ಹಾಗೂ ಪಾಂಡವಪುರ ತಾಲೂಕು ಡಿಂಕಾ ಗ್ರಾಮದ ಡಿಎನ್ ಮಂಜುನಾಥ್.
8: ನಮ್ಮ ಭೂಮಿಲಿ ತೇವಾಂಶ ಒಂದ್ ಕಡೆ ಇರುತ್ತೆ, ನಾವು ಡ್ರಿಪ್ ಮಾಡಿರ್ತೀವಿ ಅಥವಾ ಸ್ಪ್ರಿಂಕ್ಲರಿಂಗ್ ಸಿಸ್ಟಮ್ ಮಾಡಿರ್ತೀವಿ. ಒಂದು ತುಂಬಾ ವಿಶಾಲವಾಗಿರುತ್ತೆ ಭೂಮಿ ಅಂತಂದ್ಮೇಲೆ.
7: ಹೌದು,
8: ನೀವು ಎಲ್ಲ ಕಡೆ ಪದೇ ಪದೇ ಹೋಗಿ ಅಲ್ಲಿ ನೋಡಕ್ಕಾಗಲ್ಲ ತೇವಾಂಶ ಇದೆಯೋ ಅಥವಾ ಡ್ರೈ ಆಗಿದೆಯೋ, ಅದಕ್ಕೆ ಬೇಕಾದಂತ ಪೋಷಕಾಂಶ ಗಿಡಕ್ ಸಿಕ್ಕಿದೆಯೋ.
3: 15 ಬುಧವಾರ ರೇಷ್ಮೆ ರಂಗ ಬಾನುಲಿ ಸರಣಿಯಲ್ಲಿ ಹಿಪ್ಪು ನೇರಳೆಯಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೇಂದ್ರೀಯ ರೇಷ್ಮೆ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾಕ್ಟರ್ ಟಿ ಗಾಯತ್ರಿ ಮತ್ತು ಡಾಕ್ಟರ್ ಮಂಜುಗೌಡ ಪಾಟೀಲ್.
9: ಕಬ್ಬಿಣದ ಕೊರತೆ ಬಂದರೆ ಹೊಸ ಚಿಗುರೆಲೆಗಳು ಸಂಪೂರ್ಣವಾಗಿ ಹಸಿರು ಬಣ್ಣ ಕಳೆದುಕೊಂಡು ಬಿಳುಚಿಕೊಳ್ಳುತ್ತವೆ. ಕೊರತೆ ತೀವ್ರವಾದಾಗ ಕೆಳಗಿನ ಹಳೆಯ ಎಲೆಗಳು ಒಂದು ತರಹದ ಧೂಳು ಮುಚ್ಚಿದ ಮುಸುಕಾದ ಹಳದಿ ಬಣ್ಣಕ್ಕೆ ತಿರುಗುತ್ತವೆ.
3: 16 ಗುರುವಾರ ಹಣ್ಣು ಹೊನ್ನು ಬಾನುಲಿ ಸರಣಿ. ಹನುಮಾನ್ ಫಲ ಅಥವಾ ಲಕ್ಷ್ಮಣ ಫಲದ ಬೇಸಾಯ ಹಾಗೂ ಮೌಲ್ಯವರ್ಧನೆ ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಬಿ ರಶ್ಮಿ ಮತ್ತು ಕೆಆರ್ ನಗರ ತಾಲೂಕು ಗಂಧನಹಳ್ಳಿಯ ಕೆ ಪ್ರಬೋಧ್.
10: ಸರ್, ಹಣ್ಣು ತಿಂದು ಬೀಜ ಇತ್ತಲ್ಲ ಅದನ್ನ ಸನ್ಡ್ರೈ ಮಾಡಿ ಮತ್ತೆ ಪ್ಯಾಕೆಟ್ಗಳು ಮಾಡಿ ಹಾಕಿ ಮಾಡಿಕೊಂಡು ಚೆನ್ನಾಗಿ ಜರ್ಮಿನೇಟ್ ಆಯ್ತು ಎಲ್ಲ ಆಲ್ಮೋಸ್ಟ್.
1: ಈಗ ಬೀಜದಿಂದ ಅಭಿವೃದ್ಧಿಪಡಿಸಿರೋ ಸಸಿಗಳನ್ನೇ ತಾವು
10: ಹಾಕಿದ್ದೀವಿ.
3: 17ರಂದು ಶುಕ್ರವಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮ.
11: ಇದುವರೆಗೂ ಕೃಷಿರಂಗ ಪ್ರಸಾರವಾಯಿತು. ಕಾರ್ಯಕ್ರಮವನ್ನು ಆಲಿಸಿದ ರೈತ ಬಾಂಧವರಿಗೆಲ್ಲ ಆತ್ಮೀಯ ನಮಸ್ಕಾರಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯವಾಗುತ್ತಿದೆ 7:34. ಇನ್ನು ಬೆಂಗಳೂರು ಕೇಂದ್ರದ ಸಹಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ದೇಶದ ಸಮಾಜ ಸುಧಾರಕರ ಮಹಾನ್ ಪರಂಪರೆಯನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಸಮಾಜ ಸುಧಾರಕ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಮನ್ನತ್ತು ಪದ್ಮನಾಭನ್ ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿ ಮತ್ತು ಮನ್ನಂ ಸ್ಮೃತಿ ಮಂಟಪವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಾಮಾಜಿಕ ನ್ಯಾಯ, ಸಮಾನತೆ, ಶಿಕ್ಷಣ ಮತ್ತು ಸಮುದಾಯ ಸೇವೆಗಾಗಿ ಮನ್ನತ್ತು ಪದ್ಮನಾಭನ್ ತಮ್ಮ ಜೀವನ ಸಮರ್ಪಿಸಿಕೊಂಡಿದ್ದರು. ಅವರು ಆದರ್ಶಗಳ ನಿರಂತರ ಸ್ಫೂರ್ತಿದಾಯಕ ಎಂದರು. ಸಮಾಜ ಸುಧಾರಣೆಯ ಪರಿಕಲ್ಪನೆಯು ಅಷ್ಟಾಗಿ ಪ್ರಚಲಿತದಲ್ಲಿಲ್ಲದ ಕಾಲಘಟ್ಟದಲ್ಲಿ ಮನ್ನತ್ತು ಪದ್ಮನಾಭನ್ ಸಮಾಜ ಸೇವೆಗೆ ಮುಂದಾದರು. ಮಹಾತ್ಮ ಗಾಂಧೀಜಿಯವರೊಂದಿಗೆ ವಂಚಿತರ ಪರವಾಗಿ ಧ್ವನಿ ಎತ್ತುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಉಪರಾಷ್ಟಪತಿ ಸ್ಮರಿಸಿದ್ದಾರೆ. ಮನ್ನಂ ಸ್ಮೃತಿ ಮಂಟಪದ ಲೋಕಾರ್ಪಣೆಯು ಕೇವಲ ಒಂದು ಕಟ್ಟಡದ ಉದ್ಘಾಟನೆಯಲ್ಲ, ಬದಲಿಗೆ ಶಾಶ್ವತ ಪರಂಪರೆಯ ಪ್ರತಿಷ್ಠಾಪನೆಯಾಗಿದೆ ಎಂದು ಹೇಳಿದ ಅವರು, ಈ ಸ್ಮೃತಿ ಮಂಟಪದ ಮೂಲಕ ದೇಶವು ತನ್ನ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರಿಗೆ ಗೌರವ ನಮನ ಸಲ್ಲಿಸುತ್ತಿದೆ ಎಂದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಉನ್ನತ ಮಟ್ಟದ ಭಾರತೀಯ ಉದ್ಯಮಿಗಳ ನಿಯೋಗದೊಂದಿಗೆ ನಾಳೆಯಿಂದ ಈ ತಿಂಗಳ 17ರವರೆಗೆ ಸ್ಪೇನ್, ಬೆಲ್ಜಿಯಂ ಮತ್ತು ಫಿನ್ಲೆಂಡ್ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ. ವ್ಯಾಪಾರ, ಹೂಡಿಕೆ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸುಸ್ಥಿರತೆಯ ಮೇಲೆ ಗಮನ ಕೇಂದ್ರೀಕರಿಸುವ ಮೂಲಕ ಯುರೋಪ್ನೊಂದಿಗೆ ಭಾರತದ ಆರ್ಥಿಕ ಪಾಲುದಾರಿಕೆಯನ್ನು ಬಲಪಡಿಸುವುದು ಈ ಭೇಟಿಯ ಉದ್ದೇಶವಾಗಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ನಾಳೆ ಸ್ಪೇನ್ನಲ್ಲಿ ಉದ್ಯಮಿಗಳ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ನವೀಕರಿಸಬಹುದಾದ ಇಂಧನ, ರೈಲ್ವೆ, ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್ಗಳು, ಆಹಾರ ಸಂಸ್ಕರಣೆ ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿನ ಅವಕಾಶಗಳನ್ನು ಅನ್ವೇಷಿಸಲು ಉಭಯ ದೇಶಗಳ ಕೈಗಾರಿಕಾ ಮುಖಂಡರನ್ನು ಒಂದುಗೂಡಿಸಲಿದೆ. ನಂತರ ಈ ತಿಂಗಳ 14 ಮತ್ತು 15ರಂದು ಬೆಲ್ಜಿಯಂಗೆ ಭೇಟಿ ನೀಡಲಿರುವ ನಿಯೋಗ ಅಲ್ಲಿ ನಡೆಯಲಿರುವ ಸಭೆಯಲ್ಲಿ ವಿದೇಶಿ ಹೂಡಿಕೆ, ವ್ಯಾಪಾರ ಸರಳೀಕರಣ, ಸುಸ್ಥಿರ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಚೇತರಿಕೆ ಕುರಿತು ಚರ್ಚೆ ನಡೆಸಲಿದೆ. ಈ ತಿಂಗಳ 16 ಮತ್ತು 17ರಂದು ಫಿನ್ಲೆಂಡ್ ಭೇಟಿ ಸಂದರ್ಭದಲ್ಲಿ ದೂರಸಂಪರ್ಕ, ಸುಧಾರಿತ ಉತ್ಪಾದನೆ, ಶುದ್ಧ ಇಂಧನ ಮೊದಲಾದ ವಲಯಗಳಲ್ಲಿ ಸಹಯೋಗವನ್ನು ಅನ್ವೇಷಿಸಲು ವಿವಿಧ ಕಂಪನಿಗಳ ಸಂಶೋಧನಾ ಸಂಸ್ಥೆಗಳಿಗೆ ನಿಯೋಗ ಭೇಟಿ ನೀಡಲಿದೆ. ದೇಶಾದ್ಯಂತ ಸುಮಾರು 668 ಕೋಟಿ ರೂಪಾಯಿ ವೆಚ್ಚದ 7 ಉದ್ಯೋಗಿಗಳ ರಾಜ್ಯ ವಿಮಾ ಇಎಸ್ಐ ಆರೋಗ್ಯ ರಕ್ಷಣಾ ಯೋಜನೆಗಳನ್ನು ಮಂಗಳವಾರ ಕೇಂದ್ರ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವ ಡಾ ಮನ್ಸುಖ್ ಮಾಂಡವಿಯ ಉದ್ಘಾಟಿಸಲಿದ್ದಾರೆ. ತೆಲಂಗಾಣದ ಸನಾತ್ನಗರ್, ಅಸ್ಸಾಂನ ಬೆಲ್ಟೋಲಾ, ತಮಿಳುನಾಡಿನ ಶ್ರೀಪೆರಂಬದೂರು, ಆಂಧ್ರಪ್ರದೇಶದ ರಾಜಮಹೇಂದ್ರವರ್ಮಂ, ಗುಜರಾತ್ನ ಸುರೇಂದ್ರನಗರ, ರಾಜಸ್ಥಾನದ ಕೋಟಾದಲ್ಲಿರುವ ಇಎಸ್ಐಸಿ ಆಸ್ಪತ್ರೆಗಳಲ್ಲಿ ವಿವಿಧ ಯೋಜನೆಗಳು ಈ ಪೈಕಿ ಸೇರಿವೆ. ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊಸ ಒಪಿಡಿ ಬ್ಲಾಕ್ ಅನ್ನು ಖುದ್ದಾಗಿ ಉದ್ಘಾಟಿಸಲಿದ್ದು, ಉಳಿದ 6 ಯೋಜನೆಗಳನ್ನು ವರ್ಚುವಲ್ ಮಾದರಿಯಲ್ಲಿ ಉದ್ಘಾಟಿಸಲಿದ್ದಾರೆ ಎಂದು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ತಿಳಿಸಿದೆ. ಈ ಆರೋಗ್ಯ ಸೌಲಭ್ಯಗಳು ದೇಶಾದ್ಯಂತ ಸುಮಾರು 53 ಲಕ್ಷ ಫಲಾನುಭವಿಗಳ ವೈದ್ಯಕೀಯ ಅಗತ್ಯತೆಗಳನ್ನು ಪೂರೈಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಡಾ ಮಾಂಡವಿಯ ಅವರು ಸನಾತ್ನಗರದ ಇಎಸ್ಐಸಿ ಆಸ್ಪತ್ರೆಯ ಒಪಿಡಿ ಬ್ಲಾಕ್ ನಿರ್ಮಾಣಕ್ಕೆ ಶ್ರಮಿಸಿದ ಕಟ್ಟಡ ಕಾರ್ಮಿಕರನ್ನು ಅವರ ಪಾತ್ರ ಗುರುತಿಸಿ ಗೌರವಿಸಲಿದ್ದಾರೆ. ಉದ್ಯೋಗಿಗಳ ಕಲ್ಯಾಣಕ್ಕೆ ಸರ್ಕಾರದ ಬದ್ದತೆಯನ್ನು ಪುನರುಚ್ಚರಿಸುವ ಭಾಗವಾಗಿ ಅವರು ಇಎಸ್ಐ ಫಲಾನುಭವಿಗಳಿಗೆ ನಗದು ಸೌಲಭ್ಯಗಳನ್ನು ವಿತರಿಸಲಿದ್ದಾರೆ. ಕಾರ್ಮಿಕ ಮತ್ತು ಉದ್ಯೋಗ ರಾಜ್ಯ ಸಚಿವರಾದ ಶೋಭಾ ಕರಂದ್ಲಾಜೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಂ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಖ್ಯಾತ ಹಿನ್ನೆಲೆ ಗಾಯಕಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಇಂದು ಸಂಜೆ ಮೈಸೂರಿನ ಕಣಿಯನಹುಂಡಿಯ ಅವರ ತೋಟದ ಮನೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಸಕಲ ಸರ್ಕಾರಿ ಗೌರವಗಳೊಂದಿಗೆ ನೆರವೇರಿತು. ಅವರ ಮೊಮ್ಮಗಳು ಅಪ್ಸರಾ ಚಿತೆಗೆ ಅಗ್ನಿಸ್ಪರ್ಶ ಮಾಡಿದರು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಶಾಸಕರಾದ ಟಿಎಸ್ ಶ್ರೀವತ್ಸ, ಅನಿಲ್ ಚಿಕ್ಕಮಾಧು, ಸಂಗೀತ ನಿರ್ದೇಶಕ ಹಂಸಲೇಖ, ನಟಿಯರಾದ ಜಯಮಾಲಾ, ಭಾರತಿ ವಿಷ್ಣುವರ್ಧನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಗಣ್ಯರು ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿದರು. ವಯೋಸಹಜ ಅನಾರೋಗ್ಯದಿಂದ ನಿನ್ನೆ ನಿಧನರಾದ 88 ವರ್ಷದ ಎಸ್ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಇಂದು ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 7 ಗಂಟೆಗಳ ಕಾಲ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ದರ್ಶನಕ್ಕೆ ಇರಿಸಲಾಗಿತ್ತು. ರಾಜಕೀಯ ಮುಖಂಡರು, ಕನ್ನಡ, ಮಲಯಾಳಂ, ತಮಿಳು ಚಿತ್ರರಂಗದ ಕಲಾವಿದರು, ಸಂಗೀತ ನಿರ್ದೇಶಕರು, ನಿರ್ಮಾಪಕರು ಸೇರಿದಂತೆ ಗಣ್ಯರು ಅಂತಿಮ ದರ್ಶನ ಪಡೆದು ತೀವ್ರ ಸಂತಾಪ ಸೂಚಿಸಿದರು. ಮೈಸೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಭಾಗಗಳ ಹಾಗೂ ನೆರೆಯ ರಾಜ್ಯಗಳಿಂದಲೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದರು. ಎಸ್ ಜಾನಕಿಯವರು 6 ದಶಕಗಳಿಗೂ ಹೆಚ್ಚು ಕಾಲ ತಮ್ಮ ವೃತ್ತಿ ಜೀವನದಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಮತ್ತು ಹಿಂದಿ ಸೇರಿದಂತೆ 17ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಸುಮಾರು 48,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿದ್ದಾರೆ. ನಿರ್ಮಾಣ ವಲಯದಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಅಗತ್ಯವನ್ನು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಒತ್ತಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕೇಂದ್ರ ಲೋಕೋಪಯೋಗಿ ಇಲಾಖೆಯ 172ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವರು, ಯಾವುದೇ ಕಟ್ಟಡ ಅಥವಾ ರಚನೆಯನ್ನು ನಿರ್ಮಿಸುವಾಗ ಅದರ ಬಾಳಿಕೆ ಮತ್ತು ಸದೃಢತೆಯೊಂದಿಗೆ ರಾಜಿ ಮಾಡಿಕೊಳ್ಳಬಾರದು ಎಂದು ಪ್ರತಿಪಾದಿಸಿದ್ದಾರೆ. ಇಲಾಖೆಯ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲು ಸಂಪೂರ್ಣ ಪ್ರಾಮಾಣಿಕತೆ ಮತ್ತು ನೈತಿಕತೆಯಿಂದ ಕಾರ್ಯನಿರ್ವಹಿಸುವಂತೆ ಅವರು ಸಿಬ್ಬಂದಿಗೆ ಕರೆ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕೇಂದ್ರ ಸಚಿವರು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿರುವ ರಾಷ್ಟೀಯ ಲೋಕೋಪಯೋಗಿ ಮಂಡಳಿ ಕಟ್ಟಡಕ್ಕೆ ವರ್ಚುವಲ್ ಮಾದರಿಯಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದರು. ಕೇಂದ್ರ ಜಲಶಕ್ತಿ ಸಚಿವಾಲಯದ ಜಲಸಂಪನ್ಮೂಲ, ನದಿ ಅಭಿವೃದ್ಧಿ ಮತ್ತು ಗಂಗಾ ಪುನರುಜ್ಜೀವನ ಇಲಾಖೆ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಲಸಂಪನ್ಮೂಲ ಇಲಾಖೆಗಳ ಹಿರಿಯ ಕಾರ್ಯದರ್ಶಿಗಳ ಅಖಿಲ ಭಾರತ ಸಮ್ಮೇಳನ ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಸಮ್ಮೇಳನದ ಅಧ್ಯಕ್ಷತೆ ವಹಿಸಲಿದ್ದು, ಜಲಶಕ್ತಿ ಸಚಿವಾಲಯದ ರಾಜ್ಯ ಸಚಿವ ರಾಜ್ಭೂಷಣ್ ಚೌಧರಿ, ಕಾರ್ಯದರ್ಶಿ ವಿಎಲ್ ಕಾಂತ್ ರಾವ್ ಸಹ ಅಧ್ಯಕ್ಷತೆ ವಹಿಸಲಿದ್ದಾರೆ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಬಳಕೆಯಿಂದ ವಾಹನದ ಇಂಧನ ಟ್ಯಾಂಕ್ನಲ್ಲಿ ಸಮಸ್ಯೆ ಉಂಟಾಗಬಹುದು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಮಾಹಿತಿ ಸತ್ಯಕ್ಕೆ ದೂರವಾಗಿದೆ.

0: ಇದೆ ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ತಿಳಿಸಿದೆ. ತೈಲ ಮಾರುಕಟ್ಟೆ ಕಂಪನಿಗಳು ಪೂರೈಸುವ E20 ಇಂಧನವು ಭಾರತೀಯ ಮಾನಕ ಬ್ಯೂರೋ BIS ನಿಗದಿಪಡಿಸಿದ ಮಾನದಂಡಗಳಿಗೆ ಅನುಗುಣವಾಗಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಎಥನಾಲ್ ಮತ್ತು ಪೆಟ್ರೋಲ್ ಸಂಪೂರ್ಣವಾಗಿ ಒಂದಕ್ಕೊಂದು ಬೆರೆಯುವಂತಹದ್ದಾಗಿದ್ದು ನಿಗದಿತ ಮಾನದಂಡಗಳಿಗೆ ಅನುಗುಣವಾಗಿದ್ದಲ್ಲಿ ಅವು ಪ್ರತ್ಯೇಕಗೊಳ್ಳುವುದಿಲ್ಲ ಅಥವಾ ಪದರಗಳನ್ನು ರೂಪಿಸುವುದಿಲ್ಲ ಎಂದು ಸಚಿವಾಲಯ ಹೇಳಿದೆ. ಭಾರತದಲ್ಲಿ ಗುಣಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿರುವ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಪೂರೈಸಲಾಗುವುದು ಮತ್ತು ಗ್ರಾಹಕರಿಗೆ ಲಭ್ಯವಾಗುವ ಮುನ್ನ ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಲಾಗುವುದು ಎಂದು ಸಚಿವಾಲಯ ಭರವಸೆ ನೀಡಿದೆ. ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ಆತಿಥೇಯ ಇಂಗ್ಲೆಂಡ್ ಮತ್ತು ಭಾರತ ವನಿತೆಯರ ನಡುವೆ ಐತಿಹಾಸಿಕ ಏಕೈಕ ಟೆಸ್ಟ್ ಪಂದ್ಯದ ಮೂರನೇ ದಿನದಾಟ ಪ್ರಗತಿಯಲ್ಲಿದೆ. ಇತ್ತೀಚಿನ ವರದಿ ಬಂದಾಗ ಪ್ರವಾಸಿ ಭಾರತ ತಂಡ ತನ್ನ ಎರಡನೇ ಇನ್ನಿಂಗ್ಸ್ನಲ್ಲಿ 327 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತ್ತು. ನಿನ್ನೆ ಇಂಗ್ಲೆಂಡ್ ತಂಡ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 170 ರನ್ಗಳಿಗೆ ಎಲ್ಲಾ ವಿಕೆಟ್ ಕಳೆದುಕೊಂಡಿತ್ತು. ಇದಕ್ಕೂ ಮುನ್ನ ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 285 ರನ್ ಗಳಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದ ಸಮಾಜ ಸುಧಾರಕರ ಪರಂಪರೆ ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಸ್ಪೇನ್, ಬೆಲ್ಜಿಯಂ, ಫಿನ್ಲೆಂಡ್ಗಳಿಗೆ ಈ ವಾರ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ನೇತೃತ್ವದಲ್ಲಿ ಭಾರತೀಯ ಉದ್ಯಮಿಗಳ ನಿಯೋಗ ಭೇಟಿ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಖ್ಯಾತ ಗಾಯಕಿ ಎಸ್ ಜಾನಕಿ ಅಂತ್ಯಸಂಸ್ಕಾರ. ಲಂಡನ್ನಲ್ಲಿ ಭಾರತ ಇಂಗ್ಲೆಂಡ್ ನಡುವಿನ ವನಿತೆಯರ ಟೆಸ್ಟ್ ಕ್ರಿಕೆಟ್ನ ಮೂರನೇ ದಿನದಾಟ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದು ಆಕಾಶವಾಣಿ.
2: ಕೇಳುಗರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯದಲ್ಲಿ ರಂಗಕಲಾವಿದೆಯರ ಆತ್ಮಕಥೆಗಳ ಅವಲೋಕನ, ಈ ಕುರಿತು ಮಾತನಾಡುತ್ತಾರೆ ರವಿ ಎನ್ಸಿ.
3: ಆತ್ಮಕಥೆ ಹೊಸಗನ್ನಡ ಸಾಹಿತ್ಯದ ಒಂದು ಪರಿಣಾಮಕಾರಿಯಾದ ಅಭಿವ್ಯಕ್ತಿಯ ಪ್ರಕಾರ. ಬೇರೆ ಎಲ್ಲ ಸಾಹಿತ್ಯ ಪ್ರಕಾರಗಳಿಗಿಂತ ಈ ಆತ್ಮಕಥೆಯ ರಚನೆಯ ಕೆಲಸ ಸೃಜನಶೀಲತೆಗೆ ಬಹುದೊಡ್ಡ ಸವಾಲಿನ ಕೆಲಸ ಅಂಥೇಳಿ ನನಗೆ ಅನಿಸ್ತದೆ. ಯಾಕಂದರೆ ಅಲ್ಲಿ ಫಿಕ್ಷನ್ ಇಲ್ಲ, ಕೇವಲ ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ಅನ್ವಯ ಮಾಡಿಕೊಂಡು ಬರಿಬೇಕು ಎಂಬುದು ಮಾತ್ರ ಸಮಸ್ಯೆ ಅಲ್ಲ. ಲೇಖಕ ತನ್ನ ಬದುಕಿನಿಂದ ತಾನು ಒಂದು ನಿರ್ದಿಷ್ಟ ದೂರದಲ್ಲಿ ಹೊರ ನಿಂತುಕೊಂಡು ಒಂದು ಉದಾತ್ತವಾದ ಸಮತೋಲನ ದೃಷ್ಟಿಯಲ್ಲಿ ತನ್ನನ್ನು ಮತ್ತೆ ತನ್ನ ಬದುಕನ್ನು ಮರು ನಿರ್ವಚನಕ್ಕೆ ಒಳಪಡಿಸಬೇಕಾದಂತಹ ಒಂದು ಪರಿಶ್ರಮದಾಯಕವಾದ ಕೆಲಸ ಈ ಆತ್ಮಕಥೆಯ ರಚನೆಯ ಕೆಲಸ. ಡಾಕ್ಟರ್ ವಿನಯ ಒಕ್ಕುಂದ ಒಂದು ಕಡೆ ಹೇಳ್ತಾರೆ, ಈ ಆತ್ಮಕಥೆ ರಚನೆಯ ಕೆಲಸ ಹೇಗೆ ಅಂದರೆ ಒಂದು ರೀತಿಯ ಹಿಂಗಾಲಿನ ನಡಿಗೆ ಇದ್ದಂತೆ, ಅದು ಕಷ್ಟದಾಯಕ. ಅದರಲ್ಲೂ ಈ ಆತ್ಮಕಥೆಯ ರಚನೆಯ ಕೆಲಸ ಮಹಿಳೆಯರದ್ದಾದರೆ ಅದು ಇನ್ನೂ ಹೆಚ್ಚಿನ ತ್ರಾಸದಾಯಕ ಅಂತೇಳಿ. ಯಾಕೆಂದರೆ ಮಹಿಳೆ ಮತ್ತು ಆತ್ಮಕಥೆ ಎನ್ನುವ ಈ ಪದ ಜೋಡಣೆಯೇ ಕೆಲವೊಮ್ಮೆ ಅಸಂಗತವಾಗಿ ಕಾಣ್ತದೆ. ಯಾಕೆಂದರೆ ಮೊದಲು ಆಕೆ ಈ ಸಮಾಜದಲ್ಲಿ ಹೆಣ್ಣಾಗಿ ನಿಂತಿರುವುದು, ಯಾಕೆಂದರೆ ಹೆಣ್ಣಿಗೆ ಮಾತು ಎಂಬುದು ನಿಷಿದ್ಧವಾದ ಜಗತ್ತು ನಮ್ಮದಾಗಿತ್ತು. ಮಾತು ಮಾತ್ರ ಅಲ್ಲ, ಸ್ವತಂತ್ರವಾಗಿ ಆಲೋಚನೆ ಮಾಡುವಂಥ ಸ್ವಾತಂತ್ರ್ಯನೂ ಕೂಡ ನಮ್ಮ ಸಮಾಜದಲ್ಲಿ ಇರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಮ್ಮ ಕನ್ನಡ ರಂಗಭೂಮಿಯ ಕಲಾವಿದೆಯರು ತಮ್ಮ ಅನುಭವಗಳನ್ನು ಆತ್ಮಕಥೆಯ ಸ್ವರೂಪದಲ್ಲಿ ಹಂಚಿಕೊಂಡಿದ್ದಾರೆ ಅನ್ನೋದೇ ಒಂದು ರೀತಿಯ ಸೋಜಿಗದ ಕೆಲಸ. ಯಾಕೆಂದರೆ ಅಲ್ಲಿ ಹೆಚ್ಚು ಹೆಣ್ಮಕ್ಕಳು ಓದ್ಕೊಂಡವರು ಇಲ್ಲ. ಬಹುತೇಕ ರಂಗನಟಿಯರಿಗೆ ಸಿಕ್ಕಿರುವುದು ಪ್ರಾಥಮಿಕ ವಿದ್ಯಾಭ್ಯಾಸ ಮಾತ್ರ. ಈ ಹಿನ್ನೆಲೆಯಲ್ಲಿ ಅವರು ತಮ್ಮ ಜೀವನದ ಅನುಭವಗಳನ್ನು ದಾಖಲಿಸುತ್ತಿದ್ದಾರೆ ಎಂಬುದೇ ಒಂದು ರೀತಿಯ ವಿಶೇಷವಾದ ವಿಸ್ಮಯಕ್ಕೆ ಕಾರಣ ಆಗ್ತದೆ. ಯಾಕೆಂದರೆ ಇಡೀ ಮಹಿಳಾ ಆತ್ಮಕಥೆಗಳ ಒಟ್ಟು ನಕಾಶೆಯಲ್ಲಿ ಈ ರಂಗಭೂಮಿಯ ಕಲಾವಿದೆಯರ ಆತ್ಮಕಥೆಗಳು ಸ್ವಲ್ಪ ವಿಭಿನ್ನವಾಗಿ ನಿಲ್ತಾವೆ. ಯಾಕೆಂದರೆ ಅವರಿಗೆ ಒದಗಿ ಬಂದಂಥ ಸಂಸ್ಕಾರ, ಅವರಿಗೆ ಸಿಕ್ಕಂಥ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ನಾವು ಈ ಮಾತನ್ನು ಯೋಚನೆ ಮಾಡಬೇಕಾಗ್ತದೆ. ಕನ್ನಡ ರಂಗಭೂಮಿಯಲ್ಲಿ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿಗಳು ಎರಡರಲ್ಲೂ ಕೂಡ ಇಂದು ಸಾಕಷ್ಟು ಮಹಿಳೆಯರು ದುಡಿತಿದ್ದಾರೆ. ಕೇವಲ ಸಾಹಿತಿಗಳು ಅಥವಾ ಲೇಖಕರ ಆತ್ಮಕಥೆಗಳೇ ಹೆಚ್ಚಾಗಿ ಬಂದಿರುವುದು

0: ಇಂದ ಅವುಗಳಿಗೆ ಒಂದು ವಿಶಿಷ್ಟವಾದ ಸಂವೇದನೆ ಇರುತ್ತದೆ. ಹಾಗಾಗಿ ಅವು ಓದುಗರ ವಲಯದಲ್ಲಿ ಮಹತ್ವದಾಗಿ ಗುರುತಿಸಲ್ಪಡ್ತವೆ. ಆದರೆ ಸಾಹಿತ್ಯೇತರ ವ್ಯಕ್ತಿಗಳು ಕೂಡ ಕೆಲವರು ತಮ್ಮ ಆತ್ಮಕಥೆಗಳನ್ನು ರಚಿಸಿದ್ದಾರೆ. ಅವುಗಳಲ್ಲೂ ಕೂಡ ವೈವಿಧ್ಯಮಯವಾದ ಅಧ್ಯಯನದ ಸಾಮಗ್ರಿ, ವಿಶಿಷ್ಟವಾದ ಸಂವೇದನೆಗಳು ಇರ್ತವೆ. ಹಾಗೆ ಅದೇ ಮಾತನ್ನು ಮುಂದುವರಿಸಿ ಈ ಮಾತನ್ನು ಕನ್ನಡ ರಂಗಭೂಮಿ ಮಹಿಳೆಯರಿಗೆ ಅನ್ವಯಿಸೋದಾದರೆ, ಕರ್ನಾಟಕದ ರಂಗಭೂಮಿ ಚರಿತ್ರೆಗೆ ಶತಮಾನಗಳಷ್ಟು ದೀರ್ಘ ಇತಿಹಾಸ ಇದೆ. ಅನೇಕ ನಟನಟಿಯರು ಬದುಕಿನ ಏರಿಳಿತಗಳನ್ನು ಅಲ್ಲಿ ಅನುಭವಿಸಿದ್ದಾರೆ. ಬಹುಶಃ ಎಲ್ಲ ಕಲಾವಿದೆಯರ ಬದುಕಿನ ಅಭಿವ್ಯಕ್ತಿಯೇ ಹಿಂದೆ ವ್ಯಕ್ತಿಗತವಾದ ಅನೇಕ ಕತೆ ವ್ಯಥೆಗಳು ದಟ್ಟವಾಗಿರ್ತವೆ. ಯಾವುದೇ ರಂಗಕಲಾವಿದೆಯರ ಆತ್ಮಕಥೆಯನ್ನು ಓದುವಾಗ ಅದು ಕೇವಲ ಆ ಕಲಾವಿದೆಯೊಬ್ಬಳ ಆತ್ಮಕಥೆ ಮಾತ್ರ ಆಗಿರದೆ ಎಲ್ಲ ರಂಗಭೂಮಿ ಕಲಾವಿದೆಯರ ಬದುಕಿನ ಕಥೆಯೂ ಕೂಡ ಇದೇ ಆಗಿದೆ ಅನ್ನಿಸ್ತದೆ. ಇಡೀ ಮಹಿಳಾ ಆತ್ಮಕಥೆಗಳ ಚರಿತ್ರನಲ್ಲೇ ಆ ಅಂಶವನ್ನು ನಾವು ಗುರುತಿಸಬಹುದು. ರಂಗಭೂಮಿ ಕಲಾವಿದೆಯರಲ್ಲಿ ಹೆಚ್ಚಿನವರು ಅನಕ್ಷರಸ್ಥರಾಗಿರೋದ್ರಿಂದ ತಮ್ಮ ಆತ್ಮಕಥೆಗಳನ್ನು ತಾವೇ ಬರೆದಿಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗೆ ಬರೀದೇ ಇರುವಾಗ ಅವರ ಜೀವನದ ಅನುಭವಗಳು ಅವರೊಂದಿಗೆ ಕಣ್ಮರೆಯಾಗ್ತವೆ. ಆದರೆ ಅದೃಷ್ಟವಶಾತ್ ಕೆಲವು ಕಲಾವಿದೆಯರ ಆತ್ಮಕಥೆಗಳು ನಿರೂಪಕರ ನೆರವಿನಿಂದ ದಾಖಲಾಗಿ ನಿಂತಿದೆ. ಮಳವಳ್ಳಿ ಸುಂದರಂನವರ ಆತ್ಮಕಥೆ ಅಭಿನಯ ವಿಶಾರದೆ, ಬಿ ಜಯಮ್ಮನವರ ಆತ್ಮಕಥೆ ಅಭಿನೇತ್ರಿ, ಚಿಂದೋಡಿ ಲೀಲರವರ ಆತ್ಮಕಥೆ ಚಿಂದೋಡಿ ಲೀಲಾ, ಅನ್ಪೂರ್ಣ ಸಾಗರರ ಆತ್ಮಕಥೆ ನನ್ನ ಬದುಕಿನ ಪುಟಗಳಿಂದ, ಪಂಡರಿ ಬಾಯಿಯವರ ಆತ್ಮಕಥೆ ಅಮ್ಮ, ಆರ್ ನಾಗರತ್ನಮ್ಮನವರ ಆತ್ಮಕಥೆ ಜೀವನವೆಂಬುದು ನಾಟಕವಲ್ಲ ಇದೇ ಬೇರೆ ಆಟ ಎಂಬುದು, ಭಾರ್ಗವಿ ನಾರಾಯಣರವರ ಆತ್ಮಕಥೆ ನಾನು ಭಾರ್ಗವಿ, ಉಮಾಶ್ರೀವರ ಆತ್ಮಕಥೆ ಬೆಂಕಿ ಬೆಡಗು, ಮಾಲ್ತಿಶ್ರೀ ಮೈಸೂರು ಅವರ ಆತ್ಮಕಥೆ ತೆರೆ ಸರಿಯಿತು, ಮಂಜಮ್ಮ ಜೋಗ್ತಿಯವರ ಆತ್ಮಕಥೆ ಮಂಜಮ್ಮ ಜೋಗತಿ, ಹಿರಿಯ ನಟಿ ಮೂಲತಃ ಗುಬ್ಬಿ ಕಂಪನಿಯಲ್ಲಿದ್ದು ನಂತರ ಮರಾಠಿ ಚಲನಚಿತ್ರ ಕ್ಷೇತ್ರದಲ್ಲಿ ಅದ್ಭುತವಾದ ಯಶಸ್ಸನ್ನು ಸಾಧಿಸಿದಂಥವರು ಶಾಂತಾ ಹುಬ್ಳೀಕರ, ಇವರ ಆತ್ಮಕಥೆ ನಾಳಿನ ಚಿಂತ್ಯಾಕ, ಬಿ ಜಯಶ್ರೀಯವರ ಆತ್ಮಕಥೆ ಕಣ್ಣಾಮುಚ್ಚೆ ಕಾಡೇಗೂಡೆ, ಪ್ರೇಮಾಕಾರಂತರ ಸೋಲಿಸಬೇಡ ಗೆಲಿಸಯ್ಯ, ಮರಿಯಂನಳ್ಳಿ ಕೆ ನಾಗರತ್ನಮ್ಮನವರ ಆತ್ಮಕಥೆ ಮರಿಯಂನಳ್ಳಿ ರಂಗಸಿರಿ ಎಂಬುದು, ಹಾಗೆ ಗಿರ್ಜಾ ಲೋಕೇಶ್ವರವರ ಆತ್ಮಕಥೆ ಗಿರ್ಜಾ ಪರಸಂಗ. ಇದಿಷ್ಟು ಆತ್ಮಕಥೆಗಳ ಜೊತೆಗೆ ಆತ್ಮಕಥೆಯ ಮಾದರಿಯಲ್ಲೇ ರಚನೆಯಾಗಿರುವಂಥದ್ದು, ಬಹುಶಃ ಅದನ್ನು ಜೀವನ ಚರಿತ್ರೆಯ ರೀತಿಯಲ್ಲಿ ದಾಖಲಾಗಿರುವ ಕೃತಿಗಳು ಅಂತ ಅನ್ಬೋದು. ರಂಗನಟಿ ಜಿ ಎನ್ ಅಂಜನೇಯಿ ದೇವಿ, ರಂಗ ಅಭಿನೇತ್ರಿ ರಹಿಮಾನವ್ವ ಕಲ್ಮನಿ, ಪ್ರಮೀಳಾ ಗುಡೂರು, ಕಲ್ಪನಾರವರ ಆತ್ಮಕಥೆ ಕಲ್ಪನಾ ವಿಲಾಸ, ಗಾನ ಕೋಗಿಲೆ ಅನುಪಮ ಅಭಿನೇತ್ರಿ ಸುಭದ್ರಮ್ಮ ಮನ್ಸೂರು, ಇಂಥವರ ಕೃತಿಗಳನ್ನು ಕೂಡ ನಾನು ಪ್ರಾಸಂಗಿಕವಾಗಿ ಅಧ್ಯಯನಕ್ಕೆ ತೆಗೆದುಕೊಂಡಿದ್ದೇನೆ. ಮೊದಲಿನಲ್ಲೂ ಇತಿಹಾಸವನ್ನು ರಕ್ಷಿಸುವ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಿದ್ದೇ ಕಡಿಮೆ. ಅಸಂಖ್ಯ ರಂಗಕಲಾವಿದೆಯರ ಬದುಕು ಇತಿಹಾಸ ಪುಟಗಳಲ್ಲಿ ಸೇರಿ ಕಾಲ ಕಳೆದಂತೆ ಮಸುಕ್ಕಾಗುತ್ತಾ ಹೋಗಿರುವುದು ಸಹಜ. ಈಗಲಾದರೂ ಕೂಡ ನಾವು ಲಭ್ಯವಿರುವ ಅವರ ವಿವರಗಳನ್ನು ಸಂಗ್ರಹಿಸಿ ಅವರ ಬದುಕಿನ ವರ್ಣಮಯ ನೆನಪುಗಳನ್ನು ಇತಿಹಾಸದ ಅರ್ಥಪೂರ್ಣ ಪುಟಗಳನ್ನಾಗಿ ಪರಿವರ್ತಿಸಲು ಯೋಚಿಸಬೇಕಾದ್ದು ತೀರಾ ಅಗತ್ಯ ಆಗಿದೆ. ಕರ್ನಾಟಕ ರಂಗಭೂಮಿಯ ಚರಿತ್ರೆಯಲ್ಲಿ ಹೀಗೆ ಅನೇಕ ರಂಗಕಲಾವಿದೆಯರು ತಮ್ಮ ಅನುಭವ ಮತ್ತು ವೃತ್ತಿಯಲ್ಲಿನ ಅನಿಸಿಕೆಗಳನ್ನು ಹಂಚಿಕೊಂಡಿರುವುದೇ ಬಹಳ ಅಪರೂಪ. ಇಂಥ ಸಮಯದಲ್ಲಿ ಕೆಲವು ಕಲಾವಿದೆಯರಾದರೂ ಕೂಡ ತಮ್ಮ ಆತ್ಮಕಥೆಗಳನ್ನು ನಿರೂಪಕರ ನೆರವಿನಿಂದ ದಾಖಲಿಸಿ, ಕೆಲವರು ಸ್ವತಃ ದಾಖಲಿಸುವ ಮೂಲಕ ಈ ಕೊರತೆಯನ್ನು ಸ್ವಲ್ಪ ಮಟ್ಟಿಗಾದರೂ ತುಂಬಿದ್ದಾರೆ ಎನ್ನುವುದೇ ಸಂತೋಷದ ವಿಷಯ. ಒಬ್ಬೊಬ್ಬ ಕಲಾವಿದೆಯರ ಆತ್ಮಕಥೆಗಳು ಕೂಡ ವಿಶಿಷ್ಟ, ವಿಭಿನ್ನ, ವಿಶೇಷ ಅನುಭವ ಹೆಪ್ಪುಗಟ್ಟಿರುವಂಥದ್ದು. ಸ್ತ್ರೀ ಸಂವೇದನೆಯು ಪುರುಷ ಸಂವೇದನೆಗಿಂತಲೂ ವಿಭಿನ್ನ. ಬಹುಶಃ ಕವಿತೆ, ಕತೆ, ಕಾದಂಬರಿ ಪ್ರಕಾರಗಳಲ್ಲಿ ಓರ್ವ ಮಹಿಳೆ ತನ್ನನ್ನು ತಾನು ಅಭಿವ್ಯಕ್ತಿಸಿಕೊಳ್ಳುವುದಕ್ಕೂ ಆತ್ಮಕಥೆ ಬರೆಯುವುದಕ್ಕೂ ವ್ಯತ್ಯಾಸ ಇದೆ. ನೋಡಿ, ಅನೇಕ ಜನರಿಗೆ ರಂಗನಟಿಯರು ಕೇವಲ ಕಲಾವಿದೆಯರಾಗೆ ಕಂಡಿರುತ್ತಾರೆ. ಆದರೆ ತೆರೆಯ ಹಿಂದೆ ಅವರು ಇಡೀ ಕಂಪನಿಯನ್ನು ಕಟ್ಟುವ, ಕಂಪನಿ ಮಾಲೀಕರಿಗೆ ಹೆಗಲು ಕೊಟ್ಟು ದುಡಿದಿರುವಂಥ ವಿವರಗಳನ್ನು ದಾಖಲಿಸ್ತಾರೆ. ಕನ್ನಡ ರಂಗಭೂಮಿ ಕಲಾವಿದೆಯರ ಆತ್ಮಕಥೆಗಳು ಕಲಾಸಕ್ತರಿಗೆ ಅಧ್ಯಯನ ಯೋಗ್ಯ ಗ್ರಂಥಗಳಾಗಿದೆ. ಸುಮಾರು ಅರ್ಧ ಶತಮಾನಗಳ ಕಾಲ ಅಥವಾ ಆಯಾ ಕಾಲಘಟ್ಟದ ರಂಗಭೂಮಿಯ ಸ್ವರೂಪ ಸ್ಥಿತಿಗಳನ್ನು ಇವು ಪರಿಚಯ ಮಾಡಿಕೊಡ್ತವೆ. ಕನ್ನಡ ರಂಗಭೂಮಿಯ ವಸ್ತುವನ್ನು ಅಧ್ಯಯನ ಮಾಡುವವರಿಗೆ ಉಪಯುಕ್ತ ಆಕರ ಗ್ರಂಥಗಳಾಗಿ ನಿಂತಿದ್ದಾವೆ. ಉದಾಹರಣೆ, ಮಳವಳ್ಳಿ ಸುಂದರಂನವರ ಅಭಿನಯ ವಿಶಾರದ ಕೃತಿ ಇದೆಯಲ್ಲ, ಅದು ಮೈಸೂರು ಭಾಗದ ರಂಗಭೂಮಿಯ ಚರಿತ್ರೆಯನ್ನ ದಾಖಲಿಸ್ತದೆ. ಹಾಗೆ ಬಿ ಜಯಮ್ಮನವರ ಕೃತಿ, ಬಿ ಜಯಶ್ರೀಯವರ ಕಣ್ಣಾಮುಚ್ಚೆ ಕಾಡೇಗೂಡೆ ಎನ್ನುವ ಕೃತಿಗಳಿದೆಯಲ್ಲ, ಇದು ತಮ್ಮ ಆತ್ಮಕಥೆಯನ್ನ ಹೇಳ್ತಾ ಹೇಳ್ತಾ ಪರೋಕ್ಷವಾಗಿ ಗುಬ್ಬಿ ಕಂಪನಿಯ ಇತಿಹಾಸವನ್ನ ಕಟ್ಕೊಡುತ್ತದೆ ಓದುಗರಿಗೆ. ಅನೇಕ ರಂಗ ಕಲಾವಿದೆಯರು ರಂಗಭೂಮಿ ಒಳಗಿನ ಶೋಷಣೆಗಳನ್ನ ನೇರವಾಗಿ ಹೇಳದೆ ಆ ಬಗ್ಗೆ ದಿವ್ಯ ಮೌನವನ್ನ ವಹಿಸಿದ್ದಾರೆ. ಆದರೆ ಅವರು ಹೆಚ್ಚು ಓದ್ಕೊಂಡವರಲ್ಲ, ಅವರಿಗಿದ್ದಂತಹ ಪರಿಮಿತಿಯಲ್ಲಿ ಇಷ್ಟು ಬರಿಲಿಕ್ಕೆ ಸಾಧ್ಯ ಆಗಿದ್ದೇ ಹೆಚ್ಚು ಅಂತೇಳಿ ಅನ್ನಿಸ್ತದೆ. ರಂಗಭೂಮಿಯಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಸದಾ ಒಂದು ಕಂಪನಿಯಿಂದ ಮತ್ತೊಂದು ಕಂಪನಿಗೆ ಎಡತಾಕುತ್ತಾ ತಮ್ಮೊಳಗಿನ ಕಲಾವಿದೆಯನ್ನು ಸಾಯ್ಲಿಕ್ಕೆ ಬಿಡದೆ ಅದ್ಭುತವಾಗಿ ಕಲಾರಾಧನೆ ಮಾಡಿದ್ದಾರೆ. ನಮಗೆ ರಂಗಭೂಮಿಯಲ್ಲಿ ರಂಗದ ಮೇಲಿನ ಬಣ್ಣ ಬಣ್ಣದ ಮಾಯಾಲೋಕ ಮಾತ್ರ ಕಾಡುತ್ತದೆ, ಆದರೆ ತೆರೆಯ ಹಿಂದಿನ ಅವರ ಬದುಕಿನ ಕಟುವಾಸ್ತವಗಳೇನು ಎಂಬುದನ್ನು ಅವರ ಕೃತಿಗಳು ಪರಿಚಯಿಸ್ತವೆ. ನನ್ನ ಬದುಕಿನಲ್ಲಿ ಒದಗಿದ ಕಹಿ ಪ್ರಸಂಗಗಳಿಂದ ಬಣ್ಣದ ಬದುಕಿಗೆ ಕೊನೆಯ ನಮಸ್ಕಾರ ಹಾಕಬೇಕೆಂದು ತೀರ್ಮಾನಿಸಿದ್ದೆ, ಆದರೆ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೆ ಬಣ್ಣದ ಬದುಕಿನಲ್ಲಿ ಸಾಗಿದ್ದೇನೆ ಎನ್ನುತ್ತಾರೆ ಹಿರಿಯ ಕಲಾವಿದೆ ಮಳವಳ್ಳಿ ಸುಂದರಮ್ಮ. ಮಾಲ್ತಿ ಮೈಸೂರು, ತಮಗೆ ಜನಿಸಿದಂಥ ಎಳೆಯ ಮಗುವಿಗೆ ಆರೈಕೆ ಮಾಡಲಾಗದೆ ಮಗು ಕಾಯಿಲೆ ಬಂದು ತೀರ್ಕೊಂಡಿದ್ದನ್ನು ತಮ್ಮ ಕೃತಿಯಲ್ಲಿ ದಾಖಲಿಸ್ತಾರೆ. ಕೆಲವು ಸಾರ್ತಿಯ ಸ್ಟೇಜ್ ಮೇಲೆ ಇರ್ತಾರೆ, ಮಗು ಅಳ್ತಾ ಇರುತ್ತೆ, ಹಾಲು ಕುಡಿಸ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ತಾವು ಆಗ ತೊಟ್ಟಿರುವುದು ಪುರುಷ ವೇಷ. ಮತ್ತೊಬ್ರು ರಹಿಮಾನವ ಕಲ್ಮನಿ ಅಂತೇಳಿ ಕುಕನೂರ್ನವರು, ತಾನು ಮಗು ಹಡದ ಮೂರನೇ ದಿನಕ್ಕೆ ಹೋಗಿ ಪಾತ್ರ ಮಾಡುವಂತ ಅನಿವಾರ್ಯತೆ ಇರುತ್ತದೆ ಅವರಿಗೆ. ನಾಟಕದ ಕ್ಯಾಂಪ್ ನಡೆಯುವಾಗ ಮಗುವಿಗೆ ಹಾಲು ಕೊಡಿಸದೆ ಇದ್ದಿದ್ರಿಂದ ಕೂಸು ಸತ್ತಿರುತ್ತದೆ. ನಾಟಕ ಶುರುವಾಗಿರ್ತದೆ, ನಾಟಕ ಮುಗಿಸುವವರೆಗೆ ಆ ಸಾವಿನ ವಿಷಯವನ್ನು ಪ್ರಸ್ತಾಪ ಮಾಡೋದಿಲ್ಲ. ಸೈಡ್ ವಿಂಗ್ನಲ್ಲಿ ಮಗುವಿನ ಶವವನ್ನು ಇಟ್ಟು ನಾಟಕ ಮುಗಿದ ಮೇಲೆ ಆ ಮಗುವಿನ ಅಂತ್ಯ ಸಂಸ್ಕಾರವನ್ನು ಮಾಡದ ವಿವರಗಳನ್ನು ಅಲ್ಲಿ ದಾಖಲಿಸ್ತಾರೆ. ಮತ್ತೊಂದು ಸಾರ್ತಿ ತುಂಬು ಗರ್ಭಿಣಿ ತಾರಾಮತಿ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಹೆರಿಗೆಗೆ ಅಂತೇಳಿ ರಜಾ ಹಾಕೋಂಗಿಲ್ಲ, ನಾಟಕ ಅಭಿನಯಿಸ್ತಾ ಅಭಿನಯಿಸ್ತೇ ಆಕೆಗೆ ಸುಸ್ತಾಗತ್ತೆ. ಗ್ರೀನ್ ರೂಮ್ನಲ್ಲಿ ಹೋಗಿ ಆ ಮಗುವಿಗೆ ಜನ್ಮವನ್ನು ಕೊಡ್ತಾರೆ. ಅವರ ಮಗ ಬಾಬಣ್ಣ ಆ ತಾರಾಮತಿಯ ಪಾತ್ರವನ್ನು ಮುಂದುವರಿಸ್ತಾರೆ. ಇಂಥ ಅನೇಕ ಹಸಿ ಹಸಿಯಾದ ವಿವರಗಳು ಅವರ ಕೃತಿನಲ್ಲಿ ದಾಖಲಾಗಿದ್ದಾವೆ. ರಂಗದ ಮೇಲೆ ಬಣ್ಣ ಹಚ್ಚಿಕೊಂಡು ಕಾಣುವ ವೈಭವ ಅವರ ಬದುಕಿನಲ್ಲಿಲ್ಲ. ತಮ್ಮ ಜೀವನದುದ್ದಕ್ಕೂ ನಿರಂತರ ಅಲೆಮಾರಿಗಳಂತೆ ಬದುಕಿದ್ದಾರೆ. ತಮ್ಮ ಮಕ್ಕಳಿಗೆ ಯೋಗ್ಯ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಸದಾ ವೃತ್ತಿರಂಗ ನಟಿಯರು ಒಂದು ಊರಿನ ಕ್ಯಾಂಪ್ನಿಂದ ಮತ್ತೊಂದು ಊರಿಗೆ ಅಲಿಯಬೇಕಂತ ಪ್ರಸಂಗ ಇರ್ತದೆ. ತಮ್ಮ ಮಕ್ಕಳನ್ನು ಅನಿವಾರ್ಯವಾಗಿ ಸಂಬಂಧಿಕರ ಸ್ನೇಹಿತರ ಹಾಸ್ಟೆಲ್ನಲ್ಲಿ ಬಿಟ್ಟು ಓದಿಸ್ಬೇಕಂತ ತುರ್ತು ಇರ್ತದೆ. ಮಾತ್ರ ಅಲ್ಲ, ತಮ್ಮ ನಿವೃತ್ತಿಯ ದಿನಗಳಿಗೆ ಸರಿಯಾದ ಆರ್ಥಿಕ ಯೋಜನೆಗಳನ್ನು ಅವರು ರೂಪಿಸಿಕೊಂಡಿಲ್ಲ. ಕಲಾಲೋಕದಲ್ಲಿ ಅತ್ಯುನ್ನತ ಸಾಧನೆ ಮಾಡಿದಂಥ ಶಾಂತ ಹುಬ್ಳಿಕರ್ ಎನ್ನುವ ಕಲಾವಿದೆ ತಮ್ಮ ಕೊನೆಯ ದಿನಗಳನ್ನು ವಸಾಯಿ ಎನ್ನುವ ಪ್ರದೇಶದಲ್ಲಿ ಒಂದು ಅನಾಥಾಶ್ರಮದಲ್ಲಿ ಅಜ್ಞಾತವಾಗಿ ಕಳೀತಾರೆ. ಆಕೆ ಕಡೆಗೆ ಹೇಳುವಂಥ ಒಂದು ಮಾತು, ನನಗೆ ಪುನರ್ಜನ್ಮ ಅನ್ನೋದಿದ್ರೆ ಮತ್ತೊಮ್ಮೆ ಕಲಾವಿದೆಯಾಗೆ ಹುಟ್ಟುತ್ತೀನಿ, ಯಾಕೆಂದರೆ ಕಲಾವಿದೆಯಾಗಿ ನನಗೆ ಈ ಸಮಾಜ ಬೇಕಾದಷ್ಟನ್ನು ತುಂಬಿಕೊಟ್ಟಿದೆ, ಅವರ ಋಣವನ್ನು ನಾನು ತೀರಿಸಲಿಕ್ಕೆ ಮತ್ತೆ ಹುಟ್ಟಿ ಬರ್ತೀನಿ ಕಲಾವಿದೆಯಾಗಿ ಅಂತೇಳಿ ದಾಖಲಿಸ್ತಾರೆ. ಅವರ ಜೀವನ ಪ್ರೀತಿಯನ್ನು ನಾವು ಗಮನಿಸಬೇಕು. ಅನೇಕ ಕಲಾವಿದೆಯರಿಗೆ ಅನಾರೋಗ್ಯ ಪೀಡಿತರಾದಾಗ ಕಂಪನಿಗಳವರ ಸಹಾಯಹಸ್ತಕ್ಕೆ ಬಂದಿಲ್ಲ, ವೃದ್ಧಾಪ್ಯದ ದಿನಗಳಲ್ಲಿ ಸವಾಲುಗಳನ್ನು ಎದುರಿಸಿದ್ದಾರೆ. ಮಳವಳ್ಳಿ ಸುಂದರಮ್ನವರು ದೀರ್ಘಕಾಲ ಕಲಾ ಸೇವೆ ಮಾಡಿಯೂ ಕಡೆಗೆ ಆರ್ಥಿಕ ಭದ್ರತೆ ಇಲ್ಲದೆ ಕಂಗಲಾಗಿರುವುದನ್ನು ದಾಖಲಿಸ್ತಾರೆ. ಮತ್ತೊಂದು ಈ ರಂಗಕಲಾವಿದರ ಆತ್ಮಕಥೆಗಳಲ್ಲಿರುವಂಥ ಗುಣ ಏನು ಅಂತಂದರೆ ಸ್ವಾಯತ್ತತೆಯ ಶೋಧ. ಅಂದರೆ ತಾನು ಯಾರು, ತಾನು ಏಕೆ ಹೀಗಿದ್ದೀನಿ, ತನ್ನ ಅಸ್ಮಿತೆ ಏನು ಅನ್ನೋದನ್ನು ಹೇಳ್ತಾ ಅಲ್ಲಿಗೆ ವಿರಮಿಸದೆ ನಾನು ನಡೆಯಬೇಕಾದ ಮುಂದಿನ ದಾರಿ ಯಾವುದು ಎಂಬ ಪ್ರಶ್ನೆಗಳನ್ನು ಕೇಳಿಕೊಂಡ ಪ್ರಜ್ಞಾವಂತಿಕೆಯ ಚಹರೆಗಳು ಈ ಎಲ್ಲ ಕಲಾವಿದೆಯರ ಆತ್ಮಕಥೆಗಳಲ್ಲಿ ಇದ್ದಾವೆ. ಯಾವುದೇ ರಂಗ ಕಲಾವಿದರ ಆತ್ಮಕಥೆಗಳು ತನ್ನನ್ನು ತಾನು ವೈಭವೀಕರಿಸಿಕೊಳ್ಳಬೇಕೆಂಬ ಯಾವುದೇ ಪ್ರಯತ್ನಗಳಿಲ್ಲ, ಯಾವುದೇ ಹುನ್ನಾರಗಳಿಲ್ಲದ ಮನಸ್ಥಿತಿಯಲ್ಲಿ ಇವು ಚಿತ್ರಿತ ಆಗ್ತವೆ. ಇವರ ಆತ್ಮಕಥೆಗಳ ವಿವರಗಳನ್ನು ಗಮನಿಸಿದಾಗ ಇವರ ಬದುಕಿನಲ್ಲಿ ಬೆಲ್ಲಕ್ಕಿಂತ ಬೇವಿನ ಅಂಶಗಳೇ, ಅಂದರೆ ಕಹಿಯ ಅಂಶಗಳೇ ಹೆಚ್ಚಾಗಿ ವ್ಯಾಪಿಸಿದ್ದಾರೆ. ಅದರ ನಡುವೆಯೂ ಕೂಡ ರಂಗ ಬದುಕಿನ ಎಲ್ಲ ಸಾಧ್ಯತೆಗಳನ್ನು ಸವಾಲುಗಳನ್ನು ಪ್ರೀತಿಸಿದ್ದಾರೆ. ಇದು ಇವರ ಬದುಕಿನ ಧನಾತ್ಮಕ ಅಂಶ. ಸ್ವಾಭಿಮಾನದಿಂದ ಬದುಕುವ ಅನೇಕ ಸಾಧ್ಯತೆಗಳು ಈ ಸಮಾಜದಲ್ಲಿ ಇದ್ದಾವೆ, ಆದರೆ ಸಾಧಿಸಲಿಕ್ಕೆ ಸ್ವಲ್ಪ ಸಹನೆ ಬೇಕು, ತಾಳ್ಮೆ ಬೇಕು, ಧೈರ್ಯ ಬೇಕು, ಎದೆಗಾರಿಕೆ ಬೇಕು ಎನ್ನುವ ಧನಾತ್ಮಕ ನಿಲುವನ್ನು ಪ್ರಸ್ತುತ ಮಹಿಳೆಯರಿಗೆ ಸಾರಿ ಹೇಳ್ತವೆ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು, ಬಹುತೇಕ ರಂಗ ಕಲಾವಿದೆಯರಿಗೆ ಕಲೆಯಲ್ಲದ ಒಂದು ಸಾರ್ವಜನಿಕ ಬದುಕು ಅನ್ನೋದಿದೆ. ಉದಾಹರಣೆ ಮರಿಯಮ್ನಳ್ಳಿ ನಾಗರತ್ನಮ್ಮ, ಅವರ ಕಲಾ ಸೇವೆಯ ಮೂಲಕ ಹೆಚ್ಚು ಜನರಿಗೆ ಪರಿಚಯ ಆಗ್ತಾರೆ, ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ, ನಂತರ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ನೋಡಿ ಅವರಿಗೆ ಒದಗಿ ಬಂದಂಥ ಅವಕಾಶಗಳನ್ನು ಗಮನಿಸಿ. ರಹಿಮಾನವ ಕಲ್ಮನಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ದುಡಿತಾರೆ, ಸಾರ್ವಜನಿಕರ ಪ್ರೀತಿ ವಿಶ್ವಾಸ ನಂಬಿಕೆಗಳಿಗೆ ಇವರು ಪಾತ್ರರಾಗ್ತಾರೆ, ಹಾಗಾಗಿ ಚುನಾವಣೆಗಳಲ್ಲಿ ಆಯ್ಕೆಗೊಳ್ತಾರೆ. ಚಿಂದೋಡಿ ಲೀಲಾ ಎನ್ನುವ ಕಲಾವಿದೆ ಮೊದಲ ಬಾರಿಗೆ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಮಹತ್ತರವಾದ ಸೇವೆಯನ್ನು ಸಲ್ಲಿಸ್ತಾರೆ. ಗುಬ್ಬಿ ಕಂಪನಿಯ ಮೇರು ನಟಿ ಬಿ ಜಯಮ್ಮ ಅವರು 1980 1986 ರಾಜ್ಯ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾರೆ. ಹಾಗೆ ಬಿ ಜಯಶ್ರೀ ಅವರು ಪಾರ್ಲಿಮೆಂಟಿನ ರಾಜ್ಯಸಭೆಗೆ ನೇಮಕಗೊಂಡು ಸೇವೆ ಸಲ್ಲಿಸ್ತಾರೆ. ಇವರೆಲ್ಲರ ಕಲೆಯಲ್ಲದ ಸಾರ್ವಜನಿಕ ಬದುಕು ಅಧ್ಯಯನಕ್ಕೆ ಯೋಗ್ಯವಾಗಿದೆ, ಈ ಬಗ್ಗೆ ಬಿಡಿ ಬಿಡಿ ಸಂಶೋಧನೆಗಳು ಆಗಬೇಕು ಎನ್ನುವ ಅಂಶವನ್ನು ಅವರ ಆತ್ಮಕಥೆಗಳು ಪ್ರಸ್ತಾಪ ಮಾಡುತ್ತವೆ. ಅನೇಕ ರಂಗ ನಟಿಯರು ತಾವೇ ಸ್ವತಃ ನಾಟಕ ಕಂಪನಿಗಳನ್ನು ಕಟ್ಟಿ ಮುನ್ನಡೆಸ್ತಾರೆ. ಬಹುಶಃ ರಂಗಭೂಮಿಯಲ್ಲಿ ಸ್ತ್ರೀ ಕಾಲೂರ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ ಬಹಳ ತಡವಾಗಿ. ಬಹಳಷ್ಟು ವರ್ಷಗಳ ಕಾಲ ಹೆಣ್ಣುಮಕ್ಕಳಿಗೆ ರಂಗಭೂಮಿಯಲ್ಲಿ ನಟಿಸಲಿಕ್ಕೆ ಅವಕಾಶವನ್ನು ಕೊಟ್ಟಿರಲಿಲ್ಲ. ಅದಕ್ಕೆ ಬಂಡಾಯದ ಸ್ವರೂಪವಾಗಿ ಅನೇಕ ನಟಿಯರು ನಾಟಕದ ಕಂಪನಿಗಳನ್ನು ಕಟ್ಟಿ ಕಲಾವಿದರನ್ನ ನೇಮಕ ಮಾಡಿಕೊಂಡು ಮಹತ್ತರವಾದ ಪಾತ್ರಗಳನ್ನು ಅಭಿನಯಿಸುವ ಮೂಲಕ ಸಾಧನೆಯನ್ನು ಮಾಡ್ತಾರೆ. ಅಂದರೆ ಬಂಡಾಯದ ಬೀಜವನ್ನು ಒಳಗಿಟ್ಕೊಂಡೇ ಕೆಲಸ ಮಾಡಿದ್ದಾವೆ ಅಂತೇಳಿ ಅನ್ನಿಸ್ತದೆ. ಪುರುಷ ಮಾಲೀಕರು ನಿರ್ವಹಿಸುವ ರೀತಿಗಿಂತಲೂ ಭಿನ್ನ ರೀತಿಯಲ್ಲಿ ಈ ಮಹಿಳೆಯರು ನಿರ್ವಹಣೆ ಮಾಡ್ತಾರೆ. ಅಲ್ಲಿ ಹೆಚ್ಚು ಮಾನವೀಯ ಅಂಶಗಳಿಗೆ ಒತ್ತನ್ನು ಕೊಡ್ತಾರೆ. ತಿಂಗಳಿಗೆ ಪೇಮೆಂಟ್ ಕೊಡುವ ಬದಲು ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ, ಕೆಲವೊಮ್ಮೆ ಆ ದಿನದ ಪೇಮೆಂಟನ್ನು ಅವತ್ತೇ ಕೊಡುವ ಮೂಲಕ ಅವರಿಗೆ ಕೈತುಂಬ ಹಣವನ್ನು ಸಂಪನ್ನ ಮಾಡುವ ದಾರಿಯನ್ನು ಕೊಡ್ತಾರೆ. ದುಡ್ಡಿದ್ದಾಗ ಪೇಮೆಂಟ್ ಕೊಡ್ತಾರೆ, ದುಡ್ಡಿಲ್ಲದೇ ಇರುವಂಥ ಸಂದರ್ಭಗಳಲ್ಲಿ ಕೇವಲ ಪುರಿ ಚರ್ಮರಿತಿನಿರುವಂಥ ವಿವರಗಳನ್ನು ಕೂಡ ದಾಖಲಿಸ್ತಾರೆ. ಹಾಗಾಗಿ ಈ ಕಂಪನಿಗಳನ್ನು ಕಟ್ಟಿ ಮುನ್ನಡೆಸಿರುವಂತಹ ಈ ರಂಗ ಕಲಾವಿದೆಯರ ಬದುಕಿನ ವಿವರಗಳಿದ್ದಾವಲ್ಲ, ಅವುಗಳನ್ನು ವಿಶೇಷವಾದ ದೃಷ್ಟಿನಲ್ಲಿ ರಂಗಭೂಮಿಯ ಚರಿತ್ರೆಯನ್ನು ಕಟ್ಟುವಾಗ ಆ ನೆಲೆಯಲ್ಲೂ ಕೂಡ ಯೋಚನೆ ಮಾಡಬೇಕು, ಗಮನಿಸಬೇಕು ಎನ್ನುವ ಒತ್ತಾಯವನ್ನು ಇವು ತರ್ತಾವೆ. ಇವುಗಳಲ್ಲದೆ ಭಾರತದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಹಾಗೂ ಕರ್ನಾಟಕದ ಏಕೀಕರಣ ಚಳವಳಿಯ ಸಂದರ್ಭದಲ್ಲಿ ಕಲಾವಿದೆಯರು ತಮ್ಮನ್ನು ಪರೋಕ್ಷವಾಗಿ ತೊಡಗಿಸಿಕೊಂಡಿರುವಂಥ ವಿವರಗಳನ್ನು ಪ್ರಾಸಂಗಿಕವಾಗಿ ದಾಖಲಿಸ್ತಾರೆ. ಧನ್ಯವಾದಗಳು.
1: ಇದುವರೆಗೆ ಕನ್ನಡ ಸಾಹಿತ್ಯದಲ್ಲಿ ರಂಗ ಕಲಾವಿದೆಯರ ಆತ್ಮಕಥೆಗಳ ಅವಲೋಕನ ಈ ಕುರಿತು ಮಾತನಾಡಿದವರು ರವಿ ಎನ್ಸಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 8:30.
1: ಆಕಾಶವಾಣಿ ಮೈಸೂರು ಫಸ್ಟ್ ಫಿಲಂ. ಮೊದಲ ಬಾರಿ ಟಾಕೀಸ್ಗೆ ಹೋಗಿ ನೋಡಿದ ಕನ್ನಡ ಸಿನಿಮಾದ ಸುಂದರ ನೆನಪುಗಳ ಅನಾವರಣ. ನಿರೂಪಣೆ ಶ್ರೀಮಾನ್ ಎಸ್.
2: ಸರ್ ನಮಸ್ಕಾರ.
3: ನಮಸ್ಕಾರ ಹೇಳಿ ಸರ್.
2: ಸರ್ ನಿಮ್ಮ ಹೆಸರು?
3: ಶಿವ ಅಂತ.
2: ಶಿವ ಅವ್ರು ಏನು ಕೆಲಸ ಮಾಡ್ಕೊಂಡಿದ್ದಾರೆ?
3: ಆಟೋ ಓಡಿಸ್ಕೊಂಡಿದ್ದೀನಿ.
2: ಎಷ್ಟು ವರ್ಷದಿಂದ ಸರ್?
3: 17 ಇಯರ್ಸ್.
2: 17 ವರ್ಷದಿಂದ?
3: ಹೌದು.
2: 17 ವರ್ಷದಿಂದ ಆಟೋ ಜೊತೆ ನಿಮ್ಮ ಜೀವನದ ಬಂಡಿನೂ ಸಾಕ್ತಾ ಇದೆ ಅಂತ ಹೇಳಿ. ಹೆಂಗಿದೆ ನಿಮ್ಮ ಆಟೋ ಡ್ರೈವರ್ ಕೆಲಸ? ಎಷ್ಟು ಗೌರವಿಸ್ತೀರಿ ಸರ್?
3: ನಮ್ಮ ಮನೆಗೆ ಅದೇ ದಾರಿ ದೀಪ. ನಾವು ತುಂಬಾ ಚೆನ್ನಾಗಿದ್ದೀವಿ ಲೈಫ್ ಅಲ್ಲಿ. ಅದೇ ನಮ್ಮ ಮನೆಗೆ ಸಹಕಾರ ಕೊಡ್ತಾ ಇರೋದು. ಅವಾಗಿಂದ ಏನು ತೊಂದರೆ ಇಲ್ಲ, ಏನು ತೊಂದರೆ ಕೊಡೋದು ಇಲ್ಲ, ಮುಂದಕ್ಕೂ ಚೆನ್ನಾಗಿರ್ತೀನಿ ಅಂತ ಬಯಸ್ತೀನಿ ಅಷ್ಟೇ.
2: ಮಾಡೋ ಕೆಲಸನ ಎಂಜಾಯ್ ಮಾಡ್ಕೊಂಡು ಮಾಡಬೇಕು, ಇಷ್ಟಪಟ್ಟು ಮಾಡಬೇಕು, ಕಷ್ಟಪಟ್ಟು ಮಾಡಕ್ ಹೋಗಬಾರದು.
3: ಹೌದು ಸರ್, ಕೆಲವ್ರು ಹೆಂಗೆ ಏನೋ ಗೊತ್ತಿಲ್ಲ, ಬಟ್ ನನ್ನ ಗಾಡಿಗೆ ಬಂದವ್ರನ್ನೆಲ್ಲ ನಾನು ಸಂತೋಷವಾಗಿ ಕಳಿಸೋದು. ಕೋಪ ಗೀಪ ಮಾಡ್ಕೊಳ್ಳಲ್ಲ. ಅವ್ರು ಎಲ್ಲೇ ಕರೆದ್ರು ಹೋಗ್ತೀನಿ, ಎಲ್ಲೇ ಕರೆದ್ರು ಬರ್ತೀನಿ. ನಾಳೆ ದಿನ ಅವ್ರು ಖುಷಿ ಪಟ್ಟು ನನ್ನ ನಂಬರ್ ತಗೊಂಡು ಫೋನ್ ಮಾಡಬೇಕು. ಅದೇ ನಮ್ಮ ಜೀವನ.
2: ಶಿವ ಅವರು ಚೆನ್ನಾಗಿ ಮಾತಾಡ್ತಾರೆ ಅಂದ್ರೆ ಮೋಸ್ಟ್ಲಿ ಸಿನಿಮಾ ಗಿನ್ಮಾ ಜಾಸ್ತಿ ನೋಡಬಹುದೇನಾ?
3: ಹೌದು ಸರ್, ನೋಡ್ತೀವಿ.
2: ಮೊಬೈಲ್ ಎಲ್ಲ ಟ್ಯಾಕಿಸ್ ಅಲ್ಲ, ಟಿವಿ ಇಲ್ಲ,
3: ಟ್ಯಾಕಿಸ್ ಅಲ್ಲಿ ಸರ್.
2: ಹೌದು. ಇದುವರೆಗೂ ಒಂದು ಅಂದಾಜು ಟ್ಯಾಕಿಸ್ ಅಲ್ಲಿ ಎಷ್ಟು ಸಿನಿಮಾ ನೋಡಿದಾರೆ ಶಿವ ಅವರು?
3: ಒಂದು 400-500 ಫಿಲಮ್ ಗಂಟ ನೋಡಿದೀವಿ.
2: ಬರೀ ನಿಮ್ಮಿಂದಾನೇ ಕಣ್ರಿ, ಕನ್ನಡ ಫಿಲಂ ಇಂಡಸ್ಟ್ರಿಗೆ 90 ವರ್ಷ ತುಂಬಿರೋದು. ಬಟ್ ಫಸ್ಟ್ ಟೈಮ್ ನೀವು ಥಿಯೇಟರ್ ಅಲ್ಲಿ ನೋಡಿದ ಕನ್ನಡ ಸಿನಿಮಾ ಯಾವುದು ನೆನಪಿದೆಯಾ?
3: ಸರ್, ನಮ್ಮ ತಂದೆ ಜೊತೆ ಹೋದ ನೆನಪು ನನಗೆ. ಸ್ವಲ್ಪ ಹುಷಾರಿರಲಿಲ್ಲ, ಆಗ ಹಾಸ್ಪಿಟಲ್ ಕರ್ಕೊಂಡೋಗಿ ಬಸ್ ಸಿಗ್ಲಿಲ್ಲ ಅಂದ್ಬಿಟ್ಟು ನಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ಅವತ್ತು ಆಟೋನು ಸಿಗ್ಲಿಲ್ಲ. ಆಮೇಲೆ ಸಾಂತಲ ಡಗೀಸ್ ಅನ್ನ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ, ಕೆ ಆರ್ ಹಾಸ್ಪಿಟಲ್ ಇಂದ ನಡ್ಕೊಂಡು.
2: ಹೌದೌದು.
3: ಅವಾಗ ಶಿವರಾಜ್ ಕುಮಾರ್ ಅಣ್ಣವ್ರದ್ದು ಫಿಲಮ್ ಮೂವಿ ಓಂ ಪ್ರಥಮ ಬಾರಿಗೆ ನೋಡಿತ್ತು ಅಂದ್ರೆ ಆಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವ್ರದ್ದು, ಉಪೇಂದ್ರ ಡೈರೆಕ್ಷನ್ ಅವ್ರದ್ದು. ಆದ್ರೆ ಸೂಪರ್, ಅದ ಲವ್ ಸ್ಟೋರಿ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ತಿಳುವಳಿಕೆ ಇಲ್ದವ್ರು ಕೂಡ ಅರ್ಥ ಆಗ್ತಿತ್ತು ಮೂವಿ.
2: ನೋಡ್ರಿ ಎಂತ ಸಿನಿಮಾ ನೋಡಿದ್ರ. ಓಮ್ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ, ಶಿವರಾಜ್ ಕುಮಾರ್ ಕೂಡ ದೊಡ್ಡ ಬ್ರೇಕ್ ಕೊಟ್ಟಂತ ಚಿತ್ರ. ಒಳ್ಳೆ ಸಿನಿಮಾ ನೋಡಿದ್ರ ಫಸ್ಟ್ ಟೈಮ್. ಅವಾಗ ಎಷ್ಟು ವಯಸ್ಸು ಶಿವ ಅವ್ರಿಗೆ?
3: ಸರ್, ನನಗೆ ಅವಾಗ 14 ವರ್ಷ ಸರ್.
2: 14 ವರ್ಷ ಅಂದ್ರೆ ಹೈಸ್ಕೂಲ್ ಅಲ್ಲಿ ಇದ್ರಿ?
3: ಹೌದು, 9th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಇದ್ದೆ ಅವಾಗ.
2: ಸರ್, ಹೆಂಗಿತ್ತು ಸರ್ ಅವಾಗಿನ ಫಿಲಮ್ ಕ್ರೇಜು, ಶಾಂತಲ ಥಿಯೇಟ್ರು, ಆಮೇಲೆ ಶಿವಣ್ಣ ದೊಡ್ಡ ಸ್ಕ್ರೀನ್ ಅಲ್ಲಿ ಎಂಟ್ರಿ ಕೊಟ್ಟಾಗ ಆ ಕ್ರೌಡ್ ಅವಾಗ ಹೆಂಗಿತ್ತು ಸರ್?
3: ಸರ್, ತುಂಬಾ ಲಾಠಿ ಚಾರ್ಜ್ ಎಲ್ಲ ನಡೀತಿತ್ತು ಅವಾಗ, ಟಿಕೆಟ್ ಸಿಗಕ್ಕೆ ಪರದಾಡ್ತಾ ಇದ್ದು. ಇವತ್ತೊಂದು ದಿನ ಎಲ್ಲ ಆನ್ಲೈನ್ ಅನ್ಕೊ ಹೋಗ್ತಾರೆ, ಬಟ್ ಅವತ್ತೊಂದು ದಿನ ಇದು ಕ್ರೇಜೇ ಬೇರೆ. ಇವತ್ತೊಂದು ಆ ಕ್ರೇಜ್ ಇಲ್ಲ ಸರ್, ಯಾಕಂದ್ರೆ ಅಂಡ್ ಶಿವರಾಜ್ ಕುಮಾರ್ ಅವ್ರದ್ದು ಕರ್ನಾಟಕ ಚಕ್ರವರ್ತಿ ಅವ್ರದ್ದು ಅಂದ್ರೆ ತುಂಬಾ ಮೂವಿ ನಮ್ಗೆ ತುಂಬಾ ಇಷ್ಟ. ಅವ್ರದ್ದಂತಲ್ಲ, ಬಟ್ ಅವ್ರ ಮೂವಿ ನಾನು ಅದೊಂದು ನೆನಪು, ನೆನಪಿನ ಕಾಣಿಕೆ ಅಂತಾರಲ್ಲ, ನಮ್ಮ ತಂದೆ ಜೊತೆ ನೋಡಿದ ಮೂವಿ ಅಂತ ಅಂದ್ರೆ ಅದೇ ಫಸ್ಟ್ ಓಮ್.
2: ಎಷ್ಟನೇ ಇಸ್ವಿ ಸರ್ ನೋಡಿದ್ ನೀವು?
3: 1995. ಅವಾಗಲೇ ನಾನು ಮೊದಲನೇ ಮೂವಿ ನೋಡಿದ್ ನಮ್ಮ ತಂದೆ ಜೊತೆ. ಅದಾದ್ಮೇಲೆ ಕ್ರೇಜ್ ಜಾಸ್ತಿ ಆಗೋಯ್ತು ಮೂವಿಗಳು ನೋಡ್ಲೇಬೇಕು, ನಾ ಟ್ಯಾಕಿಸ್ ಹೋಗಿ ಅಂತ ಸಿಕ್ಕಾಬಟ್ಟೆ ಎಲ್ಲರ ಕೈಲೂ ಲಾಠಿ ಚಾರ್ಜ್ ಮಾಡಿಸ್ಕೊಂಡೆ ಹೋಗಿ. ತಿರ್ಗಾ 3 ಸಲ ನೋಡಿದ್ದೀನಿ ಓಮ್ ನಾನು ಅದೇ ಟ್ಯಾಕಿಸಲ್ಲಿ.
2: ಓಕೆ, ಶಿವಣ್ಣ ಅಂತ ಹೆಸರಿಟ್ಕೊಂಡು ಫಸ್ಟ್ ಟೈಮ್ ಶಿವಣ್ಣನ ಸಿನಿಮಾನೆ ನೋಡಿದಿರಿ. ಆ ಫಿಲಮ್ ನೋಡಿ ಇನ್ಸ್ಪೈರ್ ಆಗಿ ದೊಡ್ಡವರಾದ್ಮೇಲೆ ಲವ್ ಮಾಡಿದಿರಿ ನೀವು?
3: ಹೌದು, ಲವ್ ಮಾಡಕ್ಕೆ ಇಂಪ್ರೆನ್ಸೇ ಅವರು.
2: ಬಾಬಾ, ಸೂಪರ್ ಶಿವ ಅವರೇ. ಈಗ ನೀವು ಟಿವಿ ನೋಡ್ತಾ ಇರ್ತೀರಿ, ಇಲ್ಲ FM ರೇಡಿಯೋ ಕೇಳ್ತಾ ಇರ್ತೀರಿ, ಅಲ್ಲಿ ಸಡನ್ನಾಗಿ

0: ಹೋದಾಗೆಲ್ಲ ನಾನು ಆಟೋ ಬಾಡಿಗೆ ಹೋದಾಗ ಹಿಂಗ್ ನೋಡಿದಾಗ ಶಾಂತಾರ ಟಾಕೀಸ್ ಇಲ್ಲ, ಆದ್ರೂ ನೆನಪಾಗ್ತಾರೆ ನಮ್ ತಂದೆ. ಅದೊಂದ್ ಜಾಗ ಮಾತ್ರ ಮರೆಯಲಾರದ ಕಾಣಿಕ್ ಮಾಣಿಕೆ ಅಂತಾರೆ ಓಂ ಪಿಕ್ಚರ್. ನನಗೆ ತಂದೆ ಜೊತೆ ನಾನು ಇಬ್ರು ಜೊತೆಲಿ ಕುತ್ಕೊಂಡು ಮೂವಿ ಅಂದ್ರೆ ಅದೊಂದೇ ಫಸ್ಟ್ ಟೈಮ್.
1: ಓಂ ಅಂದ್ರೆ ಕ್ರೇಜ್, ಅದ್ರಲ್ಲಿ ಉಪೇಂದ್ರ ಅವ್ರ ಡೈರೆಕ್ಷನ್, ಹಂಸಲೇಖ ಅವ್ರ ಮ್ಯೂಸಿಕ್, ಇದೆಲ್ಲ ಸೇರಿ ಸೂಪರ್ ಹಿಟ್ ಆಯ್ತು ಸಿನಿಮಾ. ಅಷ್ಟೇ ಅಲ್ಲ, ಇದುವರೆಗೂ ಅದು ಹಿಟ್ಸಲ್ಲಿ ರೀ ರಿಲೀಸ್ ಆಗಿದೆಯೋ ಲೆಕ್ಕನೇ ಇಲ್ಲ. ತುಂಬಾ ಖುಷಿ ಆಯ್ತು ಶಿವರಾಮ್ ಜೊತೆ ಮಾತಾಡಿ. ಹೀಗೆ ನೀವು ಕನ್ನಡ ಸಿನಿಮಾ ನೋಡ್ತಾ ಇರಿ, ಮೈಸೂರು ಆಕಾಶವಾಣಿ ಕೇಳ್ತಾ ಇರಿ. ನಮಸ್ಕಾರ ಸರ್.
0: ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.

0: ಹಲೋ ಮೇಡಮ್, ನಮಸ್ಕಾರ.
1: ನಮಸ್ತೆ ಸರ್.
0: ಮೇಡಮ್, ನಿಮ್ಮ ಹೆಸರು?
1: ಸುಮಾ.
0: ಸುಮಾ ಅವ್ರ ಏನ್ ಮಾಡ್ಕೊಂಡಿದ್ದೀರಿ?
1: ಸದ್ಯಕ್ಕೆ ನಾನು ಹೌಸ್ ವೈಫ್, ಜೊತೆಗೆ ಸೋಶಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್.
0: ಓಹೋ, ಹೌಸ್ ವೈಫ್, ಸೋಶಿಯಲ್ ಮೀಡಿಯಾ ಲೈಫ್.
1: ಹೌದು.
0: ಅಂದ್ರೆ ಫಿಲಂಗಳೆಲ್ಲ ಜಾಸ್ತಿ ನೋಡ್ತೀರಿ ಅಂತಾಯ್ತು.
1: ಕನ್ನಡ ಮೂವೀಸ್ ನೋಡದೇ ಇರಕ್ಕಾಗತ್ತ? ನೋಡೇ ನೋಡ್ತೀವಿ.
0: ಸೂಪರ್ ಕಣ್ರಿ. ಹಾಗಾದ್ರೆ ನಮ್ ಸುಮಾ ಅವ್ರು ಇಲ್ಲಿವರೆಗೂ ಥಿಯೇಟರ್ ಹೋಗಿ ಎಷ್ಟು ಫಿಲಂ, ಕನ್ನಡ ಫಿಲಮ್ಸ್ ನೋಡಿದ್ದಾರೆ?
1: ತುಂಬಾ ನೋಡಿದ್ದೀನಿ. ಆಲ್ಮೋಸ್ಟ್ ರಿಲೀಸ್ ಆಗೋ ಆಲ್ಮೋಸ್ಟ್ ಯಾವ್ಯಾವ ಚೆನ್ನಾಗಿದೆ ಎಲ್ಲ ಮೂವೀಸ್ನು ನೋಡ್ತೀನಿ.
0: ಹಾಗಾದ್ರೆ ಸುಮಾ ಅವ್ರು ಫಸ್ಟ್ ಟೈಮ್ ಯಾಕಿಸ್ ಹೋಗಿ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ ಫಸ್ಟ್ ಕನ್ನಡ ಫಿಲಂ ಯಾವುದು ನೆನಪಿದ್ಯಾ?
1: ಆಕ್ಚುಲಿ ನಾನು ಫಸ್ಟ್ ಟೈಮ್ ನೋಡಿದ ಮೂವಿ ಅಂದ್ರೆ ತವರಿಗೆ ಬಾ ತಂಗಿ ಮೂವಿ.
0: ತವರಿಗೆ ಬಾ ತಂಗಿ, ವಾ, ಸೂಪರ್ ಹಿಟ್, ಒಳ್ಳೆ ಬ್ಲಾಕ್ ಬಸ್ಟರ್ ಸಿನಿಮಾನೇ ನೋಡಿದ್ರಿ ಶಿವಣ್ಣ ಅವ್ರದ್ದು. ಎಷ್ಟು ವರ್ಷ ಆಯ್ತಾ ಸಿನಿಮಾ ನೋಡಿ? ಅವಾಗ ಎಷ್ಟು ವರ್ಷ ನಿಮಗೆ
1: ಆ ಮೂವಿ ನೋಡಿದಾಗ? ಐ ಥಿಂಕ್ ನನಗೊಂದು 6-7 ಇಯರ್ಸ್ ಇರ್ಬೇಕು ಅನ್ಕೋತೀನಿ.
0: ಓಕೆ, ಯಾವ ಊರಲ್ಲಿ ಯಾವ ಟೈಕಿಸ್ ಅದು?
1: ಅದು ಆಕ್ಚುಲಿ ನಮ್ಮ ಅತ್ತೆ ಅಂದ್ರೆ ನಮ್ಮ ಅಪ್ಪ ಅವ್ರ ತಂಗಿ ಊರಿಗೆ ಹೋಗಿದೆ. ಸೊ ಆ ಟೈಮಲ್ಲಿ ಎಲ್ಲ ಹೋಗೋಣ ಅಂತ ಹೇಳಿ ಕರ್ಕೊಂಡೋಗಿದ್ರು. ಸೊ ಅವಾಗ ಹೋಗಿ ನೋಡಿದ ಮೂವಿ ಅದು. ಲೈಕ್ ತುಂಬಾ ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿದ್ದು ಒಂಥರ ಏನೋ ತುಂಬಾ ಖುಷಿ ಆಗ್ತಾ ಇತ್ತು ಅವಾಗ. ತುಂಬಾ ನಾವು ಚಿಕ್ಕವರಿರೋದ್ರಿಂದ ಸ್ಕ್ರೀನ್ ಎಲ್ಲ ತುಂಬಾ ದೊಡ್ಡದಾಗಿ ಫೀಲ್ ಆಗ್ತಿತ್ತು. ಇವಾಗೆಲ್ಲ ಸ್ಕ್ರೀನ್ ನಮ್ಗೆ ನಾರ್ಮಲ್ ಅನ್ಸುತ್ತೆ, ಬಟ್ ಆ ಟೈಮಲ್ಲೆಲ್ಲ ತುಂಬಾ ದೊಡ್ಡ ಸ್ಕ್ರೀನು, ಏನೋ ಒಂಥರ ಈ ಆನೆ ಮುಂದೆ ಇರುವೆ ಇದ್ದಂಗೆ ಫೀಲ್ ಆಗೋದು ಸ್ಕ್ರೀನ್ ಎಲ್ಲ ನೋಡೋದು.
0: ಮನೇಲಿ ಚಿಕ್ಕ ಟಿವಿ ಇದೆ, ಇಲ್ಲಿ ಏನು ದೊಡ್ಡ ಟಿವಿ ಇಟ್ಟಿದ್ರೆ ಖುಷಿ ಆಗೋಯ್ತು ನಿಮಗೆ?
1: ಹೌದು.
0: ಮತ್ತೆ ಅವಾಗ ಹೆಂಗಿತ್ತು ಮೇಡಮ್? ಆಗ ತವರಿಗೆ ಬಾತಂಗೆ ನನಗೆ ಗೊತ್ತಿರೋಂಗೆ ಸೂಪರ್ ಡೂಪರ್ ಹಿಟ್ ಫಿಲಮು, ಶಿವರಾಜ್ ಕುಮಾರ್ ಬ್ರೇಕ್ ಕೊಟ್ಟಂತ ಸಿನಿಮಾ. ಆಗಿನ ಕ್ರೇಜು, ಆ ಕಟೌಟು, ಶಿವರಾಜ್ ಕುಮಾರ್ ಬಂದಾಗ ವಿಜಲ್ ಕ್ಲಾಪ್ಸು, ಹೇಗಿತ್ತು ಆಗ ಸಿನಿಮಾ ಕ್ರೇಜ್ ಆಗ?
1: ಆಕ್ಚುಲಿ ಅದೆಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಲ್ವಾ. ಸೊ ಅವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸೇ ಬರ್ತಾ ಇದ್ದಿದ್ದು. ಸೊ ಅಣ್ಣ ತಂಗಿ ಬಾಂಡಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು. ತುಂಬಾ ಎಲ್ಲ ಕಿರ್ಚಾಡೋರು, ವಿಸಿಲ್ಸ್ ಹಾಕೋರು, ಅಂದ್ರೆ ತುಂಬಾ ವರ್ಷಗಳೇ ಆಗಿರೋದ್ರಿಂದ ಅಷ್ಟು ಎಲ್ಲ ಕ್ಲಿಯರ್ ಆಗಿ ನೆನಪಿಲ್ಲ. ಒಂದಷ್ಟು ಕಣ್ಮುಂದೆ ಬರುತ್ತೆ ಫಸ್ಟ್ ಮೂವಿ ಅಂತ. ಅದೇ ನಾನು ಫಸ್ಟ್ ನೋಡಿದ ಮೂವಿ.
0: ಆ ಸಿನಿಮಾದಲ್ಲಿ ಹಾಗಾದ್ರೆ ಸುಮಾ ಅವರಿಗೆ ಏನ್ ಇಷ್ಟ ಆಯ್ತು, ಏನ್ ಕಲ್ತ್ರಿ ನೀವು
1: ಆ ಮೂವಿಯಲ್ಲಿ? ಅಂದ್ರೆ ಶಿವಣ್ಣ ಅವ್ರ ಆಕ್ಟಿಂಗು, ಅವ್ರ ಎಮೋಷನಲ್ಲು, ರಾಧಿಕಾ ಅವ್ರ ಆಕ್ಟಿಂಗು, ಅದು ಅವ್ರದ್ದು

0: ಬಾಂಡಿಂಗ್ ಅಣ್ಣ ತಂಗಿ ಬಾಂಡಿಂಗ್ ಇದೆಯಲ್ಲ ಅದ್ ಆಕ್ಚುಲಿ ತುಂಬಾ ಇಷ್ಟ ಆಯ್ತು ನನ್ಗೂ ಇಬ್ರು ಅಣ್ಣಂದ್ರಿದ್ದಾರೆ. ಸೊ ಅದೊಂಥರ ಫೀಲ್ ಚೆನ್ನಾಗಿ ಅನ್ನಿಸ್ತು ನೋಡಿದಾಗ, ಅಯ್ಯೋ ಇಷ್ಟೊಂದು ಇಷ್ಟಪಡ್ತಾರೆ ಅಣ್ಣನ, ತಂಗಿ ಅಣ್ಣನ ಎಷ್ಟೊಂದು ಇಷ್ಟಪಡ್ತಾರೆ ಅಂತೆಲ್ಲ ಒಂಥರ ಖುಷಿ ಆಗ್ತಾ ಇತ್ತು ನೋಡಿದ್ರೆ.
1: ಆ ಸಿನಿಮಾ ನೋಡಿದ ಮೇಲೆ ಸುಮಾ ಅವ್ರಿಗೆ ಅಣ್ಣಂದಿರ ಮೇಲೆ ಇದ್ದ ಪ್ರೀತಿ ಡಬಲ್ ಆಯ್ತಾ?
0: ಹಾಗೆ ಆಗತ್ತೆ, ಎಲ್ಲಾರ್ಗು ಹಾಗೆ ಆಗತ್ತೆ. ಅದು ನೋಡ್ಬೇಕಾದ್ರೆ ಫಸ್ಟ್ ಕಣ್ ಮುಂದೆ ಬರೋದೇ ಅಣ್ಣಂದ್ರು. ಅಣ್ಣ ಇದ್ರೆ ಅಣ್ಣ ಬರ್ತಾರೆ, ತಂಗಿ ಇದ್ರೆ ತಂಗಿ ಬರ್ತಾರೆ. ಲೈಕ್ ನಾವು ಹಿಂಗೆ ಇದ್ರೆ ಎಷ್ಟು ಚೆನ್ನಾಗಿರತ್ತೆ ಅಣ್ಣ ತಂಗಿ ಅಂತೆಲ್ಲ ಫೀಲ್ ಆಗತ್ತೆ. ಸೊ ಚೆನ್ನಾಗಿತ್ತು.
1: ಯಾರ್ಯಾರು ಹೋಗಿದೆ ಫಿಲಮ್ಗೆ ನೆನಪಿದೆಯಾ?
0: ಹಾ ನೆನಪಿದೆ, ನಾನು, ಅಮ್ಮ, ಮತ್ತೆ ನಮ್ಮತ್ತೆ, ಅತ್ತೆ ಮಕ್ಕಳು ಎಲ್ಲ ಫುಲ್ ಫ್ಯಾಮಿಲಿನೇ ಹೋಗಿದ್ವಿ. ಆಕ್ಚುಲಿ ಅಜ್ಜಿ ಎಲ್ಲ ತುಂಬಾ ಜನ ಹೋಗಿದ್ವಿ.
1: ಫ್ಯಾಮಿಲಿ ಜೊತೆ ಸಿನಿಮಾ ನೋಡೋದೇ ಒಂದು ಖುಷಿ ಕಣ್ರಿ. ಈಗಿನ ಇದರಲ್ಲಿ ಜನರೇಷನ್ ಕಡಿಮೆ ಆಗಿದೆ ಅದು. ನೀವು ಟ್ಯಾಕಿಸ್ ಹೋಗಿ ಫ್ಯಾಮಿಲಿ ಜೊತೆ ಫಿಲಮ್ ನೋಡಿದ್ರಿ ಅಂದ್ರೆ ತುಂಬಾ ಲಕ್ಕಿ ನೀವು. ಯಾವ ಟ್ಯಾಕಿಸ್ ಹೋಗಿದ್ರಿ?
0: ಟ್ಯಾಕಿಸ್ ಎಲ್ಲ ನಿಜ ನೆನ್ಪಿಲ್ಲ ಕರೆಕ್ಟ್ ಆಗಿ ಯಾವ್ದು ಅಂತ, ಅದ್ ನೇಮ್ ಏನ್ ಇಟ್ಟಿದ್ರು ಅವರು ಅಂತ ನನಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದೆ. ಬಟ್ ಹೋಗಿ ನೋಡಿದ್ವಿ, ಅವಾಗ ತುಂಬಾ ಮಳೆ.
1: ಯಾವ ಊರಲ್ಲಿ ಹೋಗ್ಲಿ?
0: ಅದು ನಮ್ದು ಗುಂಡುಪೇಟೆ ಪಕ್ಕ ಹಂಗ್ಲಾ ಅಂತ ಊರಿತ್ತು.
1: ಅಲ್ಲಿ ಟ್ಯಾಕಿಸ್?
0: ಹೌದು, ಅವಾಗಿತ್ತು, ಇವಾಗ ಅಲ್ಲಿ ಟ್ಯಾಕಿಸ್ ಇಲ್ಲ, ಆಕ್ಚುಲಿ ಮುಚ್ಚೋಗ್ಬಿಟ್ಟಿದೆ.
1: ಈಗ ಆ ಸ್ಪಾಟ್ ನೋಡಿದಾಗೆಲ್ಲ ನಿಮ್ಗೆ ಜಾಗ ನೋಡಿದಾಗ ಟ್ಯಾಕಿಸ್ ತವರಿಗೆ ಬತ್ತಂಗಿಲ್ಲ ನೆನಪಾಗುತ್ತಾ?
0: ಹೌದು, ಅದೇ ನಾವು ಊರಿಗೆಲ್ಲ ಹೋಗ್ಬೇಕಾದ್ರೆ ಅದೇ ರೋಡ್ ಅಲ್ಲೆಲ್ಲ ಓಡಾಡ್ತಾ ಇರ್ತೀವಲ್ಲ. ಸೊ ಅದೊಂದು ರೋಡ್ ಇದೆ, ಆ ರೋಡ್ ನೋಡಿದಾಗ ಇಲ್ಲಿ ಮುಂದೆ ಹೋದ್ರೆ ಟ್ಯಾಕಿಸ್ ಇತ್ತಲ್ವಾ, ನಾನು ಹೋಗಿ ಮೂವಿ ನೋಡಿದ್ನಲ್ವಾ ಅಂತ ಫೀಲ್ ಆಗ್ತಾ ಇರತ್ತೆ.
1: ಈಗ FM ಅಲ್ಲಿ, ರೇಡಿಯೋದಲ್ಲಿ, ಟಿವಿಲಿ ಎಲ್ಲಾದ್ರೂ ತವರಿಗೆ ಬತ್ತಂಗಿ ಫಿಲಮ್ ಅಥವಾ ಸಾಂಗ್ ಸೀನೋ ಬಂದಾಗ ಆ ಕ್ಷಣಕ್ಕೆ ಸುಮಾ ಅವ್ರಿಗೆ ಹಳೇದೇನೇ ನೆನಪಾಗುತ್ತೆ?
0: ಆಕ್ಚುಲಿ ಇದೆಲ್ಲ ಮೂವಿ ಸಾಂಗ್ಸ್ ನೋಡಿದಾಗೆಲ್ಲ, ಮೂವಿ ನೋಡಿದಾಗೆಲ್ಲ ನನಗೆ ಆ ಮೂವಿ ನೋಡಿದ್ದೆಲ್ಲ ರೀಕಾಲ್ ಆಗ್ತಾ ಇರುತ್ತೆ. ಆಕ್ಚುಲಿ ತುಂಬ ನೆನಪಾಗ್ತಿರುತ್ತೆ, ನಾನು ಹಿಂಗೆ ಹೋಗಿದ್ದೆ, ಹಿಂಗೆ ಕುತ್ಕೊಂಡು ನೋಡ್ತಾ ಇದ್ದೆ.
1: ನೋಡ್ರಾ, ತವರಿಗೆ ಬಾತಂಗಿ ಫಿಲಮ್ ಅಲ್ಲಿ ಬರೀ ಎಂಟರ್ಟೈನ್ಮೆಂಟ್ ಇಲ್ಲ, ನಿಮ್ಮ ಚೈಲ್ಡ್ಹುಡ್ ಇದೆ, ನಿಮ್ಮ ನೆನಪಿದೆ, ಅಲ್ಲೊಂದು ಮಳೆ ಇದೆ, ಹಾಗಾದ್ರೆ ಕನ್ನಡ ಸಿನಿಮಾಗಳೆಲ್ಲ ನೋಡ್ತೀರಿ ಅಂತಾಯ್ತು.
0: ನಮ್ಮ ಕನ್ನಡ ಮೂವೀಸ್ನ ನಾವೇ ಬೆಳೆಸ್ಬೇಕಲ್ವಾ, ಸೊ ಎಲ್ಲ ಕನ್ನಡ ಮೂವೀಸ್ನ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳೋ ಎಲ್ಲ ಮೂವೀಸ್ನ ಹೋಗಿ ನೋಡೇ ನೋಡ್ತೀವಿ.
1: ನಿಮ್ಮಂತ ಆಡಿಯನ್ಸ್ ಇರೋದ್ರಿಂದ ಇವತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿಗೆ 90 ವರ್ಷ ಕಂಪ್ಲೀಟ್ ಆಗಿರೋದು ಸುಮಾ ಅವರೇ. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಹೀಗೆ ನಗ್ತಾ ಇರಿ, ಕನ್ನಡ ಸಿನಿಮಾ ನೋಡ್ತಾ ಇರಿ, ಮೈಸೂರು ಆಕಾಶವಾಣಿ ಕೇಳ್ತಾ ಇರಿ. ನಮಸ್ಕಾರ.

0: ಅಂದ್ರೆ ಏನ್ ಕೆಲಸ ಮಾಡ್ಕೊಂಡಿದ್ದೀರಾ?
1: ನಾನು ಆರ್ಟಿಸ್ಟ್.
0: ಎಷ್ಟು ವರ್ಷದಿಂದ ಫಿಲಂ ಫೀಲ್ಡ್ ಅಲ್ಲಿ ಇದ್ದೀರಾ ಮೇಡಮ್?
1: ಆಲ್ಮೋಸ್ಟ್ ನಾನು 5 ಇಯರ್ಸ್ ಇಂದ ಇದ್ದೀನಿ ಸರ್. ಮೇನ್ ಲೀಡ್ ಹೀರೋಯಿನ್ ಆಗಿ ಮಾಡಿದ್ದೀನಿ ಒಂದಷ್ಟು ಮೂವೀಸ್ಗಳು, ಕಾದಲ್, ಅಮಾವಾಸ್ಯೆ, ಹಾಸನಾಂಬ, ಅಹಲ್ಯ ದೇವಿ, ಗಡಿ, ಶಿವ, ಹೀಗೆ ತುಂಬಾ ಮೂವೀಸ್ಗಳು ಮಾಡಿದ್ದೀನಿ.
0: ಸೂಪರ್. ಹೇಗಿದೆ ಮೇಡಮ್ ಕಲಾ ಸೇವೆ, ಸಿನಿಮಾ ಕ್ಷೇತ್ರ ಹೇಗಿದೆ?
1: ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಪುಣ್ಯ ಮಾಡಿರೋರು ಮಾತ್ರ ಈ ಕ್ಷೇತ್ರದಲ್ಲಿ ಇರೋ ಸಾಧ್ಯ ಆಗುತ್ತೆ.
0: ಅಂದ್ರೆ ಧರಣಿ ಅವರು ತುಂಬಾ ಫಿಲಮ್ಸ್ ನೋಡ್ತಾ ಇದ್ದಾರೆ ಅಂತ ಆಯ್ತು.
1: ಹಾ, ನೋಡ್ತೀನಿ, ಮೂವೀಸ್ಗಳು ನೋಡ್ತೀನಿ.
0: ಇಲ್ಲಿ ಸಿನಿಮಾ ಟಾಕೀಸ್ ಅಲ್ಲ, ಟಿವಿ ಇಲ್ಲ, ಮೊಬೈಲ್ ಅಲ್ಲ.
1: ನಾನು ಆಲ್ಮೋಸ್ಟ್ ಟಾಕೀಸ್ಗೆ ಹೋಗ್ಬಿಟ್ಟೆ ನೋಡೋದು, ಯಾಕಂದ್ರೆ ಅಲ್ಲಿ ನೋಡಿದಾಗ್ಲೇ ತುಂಬಾ ಖುಷಿ ಆಗೋದು. ಆ ಜೋಶೇ ಬೇರೆ ಮನೇಲಿ ಟಿವಿಯಲ್ಲಿ ನೋಡೋದಕ್ಕಿಂತ.
0: ಅದಕ್ಕೆ ಜೋಶ್ ಜಾಸ್ತಿ ಆಗಿ ಫಿಲಂ ಫೀಲ್ಡ್ ಹೊರಟೋಗಿದ್ದೀರಲ್ವಾ?
1: ಹೌದು, ಫಿಲಂ ಫೀಲ್ಡ್ ಅಲ್ಲಿ ಫಿಲಂ ಅಂದ್ರೆ ಸಖತ್ ಇಷ್ಟ ಬೇಸಿಕಲಿ. ಸೊ ಫಿಲಂ ನ ಥಿಯೇಟರ್ ಅಲ್ಲಿ ನೋಡೋದು ಒಂದ್ ಮಜಾ ಕೊಡುತ್ತೆ.
0: ಹಾಗಾದ್ರೆ ನಮ್ಮ ಧರಣಿ ಅವರು ಇದುವರೆಗೂ ಅಂದಾಜು ಥಿಯೇಟರ್ ಅಲ್ಲಿ ಎಷ್ಟು ಸಿನಿಮಾ ನೋಡಿರ್ಬೋದು?
1: ನೋಡಿದೀನಿ ಸರ್ ಆಲ್ಮೋಸ್ಟ್ ಯಾವ್ದೆಲ್ಲ ರಿಲೀಸ್ ಆಗುತ್ತೆ ಚಿಕ್ಕ ವಯಸ್ಸಿಂದ ನೋಡ್ಕೊಂಡೇ ಬಂದಿದ್ದೀನಿ, ಕೌಂಟ್ ಮಾಡಕ್ ಆಗಿಲ್ಲ. ಎಲ್ಲ ತುಂಬಾ ಮೂವೀಸ್ಗಳು ಯಾವ್ದು ರಿಲೀಸ್ ಆಗುತ್ತೆ ಫಸ್ಟ್ ಸ್ಟಾರ್ಟಿಂಗ್ ಅಟ್ ಲೀಸ್ಟ್ ಫಸ್ಟ್ ಡೇ ಹೋಗಿಲ್ಲ ಅಂದ್ರೂ ಒಂದ್ ವಾರದೊಳಗಡೆ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ.
0: ಕೌಂಟ್ ಮಾಡಕ್ ಆಗದೇ ಇರೋಷ್ಟು ನೋಡಿದೀರಾ ಹಾಗಾದ್ರೆ?
1: ಆಲ್ಮೋಸ್ಟ್ ನೋಡಿದ್ದೀನಿ ಸರ್.
0: ಹಾಗಾದ್ರೆ ಧರಣಿ ಅವರು ಫಸ್ಟ್ ಟೈಮ್ ಪ್ರಪ್ರಥಮ ಬಾರಿಗೆ ಥಿಯೇಟರ್ ಹೋಗಿ ನೋಡಿದಂತಹ ಕನ್ನಡ ಸಿನಿಮಾ ಯಾವುದು ನೆನಪಿದೆಯಾ?
1: ಫಸ್ಟ್ ಟೈಮ್ ಅಂದ್ರೆ ಅವಾಗ ತುಂಬಾ ತೀರಾ ಚಿಕ್ಕವಳು, ಮೇ ಬಿ ಅವಾಗ ಫಸ್ಟ್ ಅಥವಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದ ಅನ್ಸುತ್ತೆ. ಸೂರ್ಯವಂಶ ಸರ್, ಸೂರ್ಯವಂಶ ನೋಡಿದ್ದೀನಿ.
0: ಸೂರ್ಯವಂಶ ಸೂಪರ್ ಡೂಪರ್ ಹಿಟ್ ಸಿನಿಮಾ, ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸ ಬರೆದಂತಹ ಸಿನಿಮಾ. ಹೇಗಿತ್ತು ಸಿನಿಮಾ?
1: ಓ ಸೂಪರ್ ಸರ್, ಎಷ್ಟು ಚೆನ್ನಾಗಿದೆ ಅಂದ್ರೆ ಫಸ್ಟ್ ಅವಾಗ ಇನ್ನ ಚಿಕ್ಕವಳಲ್ಲ, ಬಟ್ ಅವಾಗ್ಲೇ ನಂಗೆ ಸಖತ್ ಇಷ್ಟ ಆಗಿತ್ತು ಸೂರ್ಯವಂಶ ಮೂವಿ.
0: ಫಸ್ಟ್ ಟೈಮ್ ಟಾಕೀಸ್ಗೆ ಹೋಗಿದ್ರಿ, ದೊಡ್ಡ ಸ್ಕ್ರೀನ್, ಆಗಿನ್ನು ಚಿಕ್ಕ ಹುಡುಗಿ ನೀವು, ಆಗ ನಿಮ್ಗೇನು ಅನ್ಸೋದು ಮನೇಲಿ ನೋಡಿದ್ರೆ ಇಷ್ಟು ಚಿಕ್ಕ ಟಿವಿ ಇದೆ, ಇಲ್ಲೇನು ಇಷ್ಟು ದೊಡ್ಡದಾಗಿದೆಯಲ್ಲ ಅಂತ ಅನ್ಸೋದು? ಹೇಗಿತ್ತು ದೊಡ್ಡ ಸ್ಕ್ರೀನ್ ಅಲ್ಲಿ ವಿಷ್ಣುವರ್ಧನ್ ಅವ್ರನ್ನ ನೋಡಿದಾಗ?
1: ಎಲ್ಲೋ ನಮ್ಮ ಹತ್ರದಲ್ಲೇ ಇರೋ ತರ ಫೀಲ್ ಆಗ್ತಾ ಇತ್ತು. ಅದಕ್ಕೆ ಫಸ್ಟ್ ಸ್ಟ್ಯಾಂಡರ್ಡ್ ನಾನು ಹೇಳಿ, ಫಸ್ಟ್ ಸೆಕೆಂಡ್ ಅಲ್ಲಿ ಇದ್ದೆ ಅಂತ. ಹತ್ರದಲ್ಲೇ ಇದಾರೇನೋ, ನಮ್ಮೊಟ್ಟಿಗೆ ನಮ್ ಮುಂದೆನೆ ನಡೀತಾ ಇದೆ ಅನ್ನೋ ತರ ಫೀಲ್ ಆಗ್ತಾ ಇತ್ತು. ಅವಾಗೆಲ್ಲ ನಮ್ಗೆ ಶೂಟಿಂಗ್ ಏನು, ಕ್ಯಾಮ್ರಾ ಏನು, ಏನು ನಾಲೆಡ್ಜೇ ಇರ್ತಿರ್ಲಿಲ್ವಲ್ಲ. ಅವ್ರು ಆಕ್ಟ್ ಮಾಡ್ದವ್ರ ಹೆಸರು ಕರೆಕ್ಟ್ ಆಗಿ ಗೊತ್ತಿರ್ಲಿಲ್ಲ ನಮ್ಗೆ.
0: ಯಾರ್ಯಾರು ಹೋಗಿದ್ರಿ ಮೇಡಮ್ ಸಿನಿಮಾ ಅವಾಗ, ಯಾವ ಟಾಕೀಸ್ ಹೋಗಿದ್ರಿ ಅವಾಗ? ಟಿಕೆಟ್ ಒಂದು ಅಂದಾಜ್ ಎಷ್ಟಿತ್ತು?
1: ಫ್ಯಾಮಿಲಿ ಒಟ್ಟಿಗೆ ಹೋಗಿರೋದು, ನಾನು, ನಮ್ಮ ತಂದೆ, ನಮ್ಮ ಅಮ್ಮ ಹೋಗಿದ್ವಿ. ಅವಾಗ ಕೆ ಆರ್ ನಗರದಲ್ಲಿ ಗೌರಿಶಂಕರ ಅನ್ನ ಟಾಕೀಸ್ಗೆ ಹೋಗಿದ್ವಿ. ನಮ್ಮ ತಂದೆಯವ್ರು ಹೇಳ್ತಾ ಇದ್ರು ಮೇ ಬಿ ಅವಾಗ 4 ಅಥವಾ 5 ರುಪೀಸ್ ಇತ್ತಂತ ಅನ್ಸುತ್ತೆ.
0: ಈಗಲೂ ಇದೆಯಾ ಟಾಕೀಸ್?
1: ಇವಾಗ್ಲೂ ಇದೆ, ಇವಾಗ್ಲೂ ಇದೆ.
0: ಸೂರ್ಯವಂಶ ಅಂದ್ರೆ ಹೆಚ್ಚು ಕಡಿಮೆ ಒಂದು 25 ವರ್ಷದಿಂದ ಸಿನಿಮಾ ಅದು, ತುಂಬಾ ಚಿಕ್ಕ ಹುಡುಗಿ ನೀವು. ಆ ಟೈಮ್ ಅಲ್ಲಿ ವಿಷ್ಣುವರ್ಧನ್ ತುಂಬಾ ಪೀಕ್ ಅಲ್ಲಿದ್ರು, ಯಶಸ್ಸಿನ ಉತ್ತುಂಗದಲ್ಲಿ ಇದ್ದಂತಹ ಟೈಮ್ ವಿಷ್ಣುವರ್ಧನ್ ಅಂದ್ರೆ. ಆ ಸೂರ್ಯವಂಶ ಬಂದಾಗ ಸಿನಿಮಾದಲ್ಲಿ ಜನರ ಕ್ರೌಡ್, ಅಕ್ರೇಜ್, ವಿಷಲ್, ಕ್ಲಾಪ್ಸ್ ಹೇಗಿತ್ತು ಮೇಡಮ್ ಆ ಕ್ಷಣ?
1: ತುಂಬಾ ಖುಷಿ ಆಗ್ತಾ ಇತ್ತು ಸರ್. ಆ ವಿಷಲ್ ಹೊಡಿತಾ ಇದ್ರು ಮತ್ತೆ ಕ್ಲಾಪ್ಸ್ ಹೊಡಿತಾ ಇದ್ರು, ಆ ವಿಷಲ್ ಸೌಂಡ್ ಕೇಳ್ತಾ ಇದ್ರೆ ನನಗೂ ಎಲ್ಲೋ ಒಂದ್ ಕಡೆ ಜೋಶ್. ಅವಾಗ ದುಡ್ಡೆಲ್ಲಾನು ಮೇಲೆ ಎಸಿತಾ ಇದ್ರು ಅವರು, ಎಂಟ್ರಿ ಸೀನ್ಗೆಲ್ಲ, ಫೈಟಿಂಗ್ ಸೀನ್ಗೆಲ್ಲ. ನಮ್ಗೆ ಅದನ್ನ ನೋಡಿದ್ರೆ ಫುಲ್ ನಂಗೆ ಖುಷಿ ಆಗ್ತಾ ಇತ್ತು. ಮೇ ಬಿ ಅವಾಗ್ಲೇ ನಾನು ಇನ್ಸ್ಪೈರ್ ಆಗ್ಬಿಟ್ಟಿದ್ದೀನಿ ಅನ್ಸುತ್ತೆ ಫಿಲಂ ಇಂಡಸ್ಟ್ರಿಗೆ. ನಾನು ಮತ್ತೆ ಹೀರೋಯಿನ್ ಎಂಟ್ರಿ ನೋಡಿ ಸಖತ್ ಖುಷಿ ಆಯ್ತು. ನಂಗೆ ಅವ್ಳು ಸಖತ್ ಇಷ್ಟ ಆಗಿದ್ರು, ತುಂಬಾ ಖುಷಿ ಆಯ್ತು ನಂಗೆ.
0: ಸೂರ್ಯವಂಶ ನೋಡಿ ನಿಮ್ಗೆ ಏನ್ ಇಷ್ಟ ಆಯ್ತು, ಅದರಿಂದ ಏನ್ ಕಲ್ತ್ರಿ, ಅವಾಗ ಏನ್ ಅನ್ಸಿರಲ್ಲ, ಏನ್ ಅನ್ಸುತ್ತೆ?
1: ಪ್ರತಿಯೊಂದು ಡೈಲಾಗ್ಗಳು ಸಖತ್ ಇಷ್ಟ, ಮತ್ತೆ ಅದರಲ್ಲಿ ಎಲ್ಲೂ ಬೋರ್ ಆಗಲ್ಲ ಸರ್ ನನಗೆ. ಅದರಲ್ಲಿ ಕಲ್ತಿರೋದಂದ್ರೆ ಇವತ್ತು ನಾನು ಏನ್ ಇದ್ದೀನಿ ಮೇ ಬಿ ಆ ಮೂವಿಯಿಂದನೇ ಅನ್ಸುತ್ತೆ. ಅದರಲ್ಲಿ ಅವ್ರು ಒಂದು ಡೈಲಾಗ್ ಹೇಳ್ತಾರೆ, ಪ್ರತಿಯೊಂದು ಕಲ್ಗೂ ಉಳಿಪೆಟ್ಟು ಬೀಳ್ಬೇಕಾದ್ರೆ ಯಾವ ಕಲ್ಲು ನೋವು ಅಂತ ತಿಳ್ಕೊಂಡ್ರು ಯಾವ ಕಲ್ಲು ಶಿಲೆ ಆಗಲ್ಲ ಅಂತ. ಅದು ನಂಗೆ ಸಖತ್ ಇಷ್ಟ. ಸೊ ನಾವು ಯಾವುದೇ ನೋವನ್ನ, ನಾವು ಮನುಷ್ಯರಿಗೆ ನೋವು ಬಂದೇ ಬರುತ್ತೆ, ಆ ನೋವನ್ನೇ ದೊಡ್ಡದು ಅಂತ ನಾವು ಕುತ್ಕೊಂಡ್ಬಿಟ್ರೆ ಯಾವುದು ನಮ್ಮ ಲೈಫಲ್ಲಿ ಸಕ್ಸಸ್ ಸಿಗಕ್ಕೆ ಸಾಧ್ಯನೇ ಇಲ್ಲ. ಭೂಮಿನೂ ಅಷ್ಟೇ, ಉಳ್ಬೇಕಾದ್ರೆ ತುಂಬ ನೋವಾಗುತ್ತೆ ಅಂತ ಕುತ್ಕೊಂಡ್ಬಿಟ್ರೆ ನಮ್ಗೆ ಯಾವುದೇ ಫಲಗಳು ಕೊಡಲ್ಲ ಅನ್ನೋದು ನಂಗೆ ಸಖತ್ ಇಷ್ಟ ಆಯ್ತು.
0: ಈಗ ಸೂರ್ಯವಂಶ ಸಿನಿಮಾನೋ ಹಾಡೋ ಟಿವಿ ಇಲ್ಲ ರೇಡಿಯೋದೆಲ್ಲ ಬಂದಾಗ ತಕ್ಷಣಕ್ಕೆ ಹಳೆ ನೆನಪುಗಳು, ಮೆಮೊರೀಸ್ ಧರಣಿ ಅವರಿಗೆ ಯಾವ್ದು ನೆನಪಾಗುತ್ತೆ?
1: ಅಫ್ಕೋರ್ಸ್ ಸರ್, ನಂಗೆ ತುಂಬಾ ಕೆಲವೊಂದ್ ಟೈಮ್ ನನ್ಗೆ ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ. ಎಷ್ಟು ಚೆನ್ನಾಗಿತ್ತಲ್ವಾ ಅದು ಡೇಸ್, ಓಲ್ಡ್ ಡೇಸ್ ಈ ಮತ್ತೆ ಬರದೇ ಇಲ್ಲ ಸರ್. ಅದು ನಾವು ಯಾವ 90s ಅಲ್ಲಿ ಇದ್ದಿದ್ ಕಳೆದಿದ್ದ ಕ್ಷಣಗಳು ಮತ್ತೆ ಇವಾಗ ಬರದೇ ಇಲ್ಲ. ಎಲ್ಲಾರು ಒಟ್ಟಿಗೆ ಥಿಯೇಟರ್ಗೆ ಹೋಗ್ತಾ ಇದ್ವಿ, ಇವಾಗೆಲ್ಲ ಮೊಬೈಲ್ ಅಲ್ಲೇ ಬಂದ್ಬಿಡತ್ತೆ, ಎಲ್ಲ ನೋಡ್ಕೊಂಡಿರ್ತಾರೆ. ಬಟ್ ಅವಾಗೆಲ್ಲ ಜೊತೆಲಿ ಕೂತ್ಕೊಂಡು ನಾವು ಥಿಯೇಟರ್ ಅಲ್ಲಿ ನೋಡ್ತಿದ್ದ ಮೂವಿಗಳಂತೂ ತುಂಬಾ, ಅದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್. ತುಂಬಾ ಪುಣ್ಯ ಮಾಡಿರ್ಬೇಕು, ಇವಾಗಿನ ಜನರೇಷನ್ಗೆಲ್ಲ ಅಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗಕ್ ಚಾನ್ಸ್ ಇಲ್ಲ.
0: ಸೂರ್ಯವಂಶ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರ ಮೀಸೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇಷ್ಟ ಆಗಿ ಎಸ್ ನಾರಾಯಣ್ ಅವ್ರಿಗೆ ಫೋನ್ ಮಾಡಿ ಎಷ್ಟು ಚೆನ್ನಾಗಿದೆಯಾ ಸಿನಿಮಾ, ವಿಷ್ಣುವರ್ಧನ್ ಮೀಸೆ ನೋಡೋದೇ ಚಂದ, ವಿಷ್ಣುವರ್ಧನ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಲ್ಲಿ ಅಂತ ಹೇಳಿದ್ರಂತೆ, ಗೊತ್ತಾಯ್ತು ನಿಮಗೆ?
1: ನಿಜ ಗೊತ್ತಿರಲಿಲ್ಲ ಸರ್, ಇದು ಹೊಸ ಇನ್ಫಾರ್ಮೇಶನ್, ಥ್ಯಾಂಕ್ಸ್ ಫಾರ್ ದಿಸ್ ಇನ್ಫಾರ್ಮೇಶನ್.
0: ಆಮೇಲೆ ಸೂರ್ಯವಂಶ ಫಿಲಮ್ದು ಇನ್ನೊಂದು ಮೇನ್ ಅದು ನಿಮ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ, ಆ ಸಿನಿಮಾನ ವಿಷ್ಣುವರ್ಧನ್ ರವಿಚಂದ್ರನ್ ಇಬ್ರು ಮಾಡಬೇಕಾಯಿತು, ಅದು ಗೊತ್ತಾ ನಿಮಗೆ? ಅಪ್ಪನ ಪಾತ್ರದಲ್ಲಿ ವಿಷ್ಣುವರ್ಧನ್, ಮಗನ ಪಾತ್ರದಲ್ಲಿ ರವಿಚಂದ್ರನ್ ಮಾಡಬೇಕು ಅನ್ನೋದು ನಿರ್ಮಾಪಕ ಕುಮಾರಸ್ವಾಮಿ ಅವರ ಆಸೆ ಆಗಿತ್ತು. ಕೊನೆಗೆ ರವಿಚಂದ್ರನ್ ಅವರು ಬ್ಯುಸಿ ಇದ್ದ ಕಾರಣ ವಿಷ್ಣುವರ್ಧನ್ ಅವರನ್ನೇ ಅಪ್ಪ ಮಗ ಎರಡು ಕ್ಯಾರೆಕ್ಟರ್ ನಾನೇ ಮಾಡ್ತೀನಿ ಅಂತ ಎಸ್ ನಾರಾಯಣ್ ಅವ್ರಿಗೆ ಹೇಳಿದ್ಮೇಲೆ ಎಸ್ ನಾರಾಯಣ್ ಅವ್ರು ಒಪ್ಕೊಂಡು ಸರಿ ಮಾಡಿ ಸರ್ ಅಂದ್ರಂತೆ, ಇಲ್ಲಾಂದ್ರೆ ಮಗನ ಪಾತ್ರನ ರವಿಚಂದ್ರನ್ ಅವ್ರು ಮಾಡಬೇಕಾಗಿತ್ತು. ಗೊತ್ತಾ?
1: ಓ, ಗೊತ್ತೇ ಇರಲಿಲ್ಲ ಸರ್. ಇನ್ನೂ ರವಿ ಸರ್ ಮಾಡಿದ್ರೆ ಇನ್ನೂ ಎಕ್ಸ್ಟ್ರಾಡಿನರಿ ಆಗಿರ್ತಿತ್ತು ಅವರಿಬ್ರು ಕಾಂಬಿನೇಷನ್ ಸ್ಕ್ರೀನ್ ಅಲ್ಲಿ ನೋಡೋದಕ್ಕೆ.
0: ಆ ಟೈಮ್

0: ವರದನ್ ರವಿಚಂದ್ರನ್ ಇಬ್ರು ತುಂಬಾ ಪೀಕ್ ಅಲ್ಲಿ ಇದ್ರು, ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇತ್ತು, ಇಬ್ರು ಇಬ್ರು ಬ್ಯುಸಿ ಆಗಿದ್ರು. ಸೊ ಅದರಿಂದ ಆಗ್ಲಿಲ್ಲ. ತುಂಬಾ ಖುಷಿ ಆಯ್ತು ಧರಣಿ ಅವರ ಜೊತೆ ಮಾತಾಡಿ. ಹೀಗೆ ಕನ್ನಡ ಸಿನಿಮಾ ನೋಡ್ತಾ ಇರಿ, ಮೈಸೂರು ಆಕಾಶವಾಣಿ ಕೇಳ್ತಾ ಇರಿ. ನಮಸ್ಕಾರ.
1: ಥ್ಯಾಂಕ್ ಯು ಸೋ ಮಚ್ ಸರ್.

0: ಸರ್ ನಮಸ್ಕಾರ.
1: ನಮಸ್ತೆ
0: ಸರ್, ನಿಮ್ಮ ಹೆಸರು?
1: ಧನಂಜಯ.
0: ಧನಂಜಯ ಅವ್ರ, ಏನ್ ಕೆಲಸ ಮಾಡ್ತೀರಿ?
1: ನಾವು ವ್ಯವಸಾಯ.
0: ಓಹೋ, ಅನ್ನದಾತರು. ಎಷ್ಟು ಎಕರೆ ಮಡಗಿದಿರಿ ಸ್ವಾಮಿ?
1: ಒಂದ್ 2 ಎಕರೆ 2.5 ಎಕರೆ ಇದೆ.
0: ಯಾವ್ರು ಸರ್ ನಿಮ್ದು?
1: ನಮ್ದು ಚನ್ನಪಣ್ಣ ತಾಲೂಕ್ ಆಣಿಗೆರೆ.
0: ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ನಮ್ ತಂದೆ ಬೇಸಾಯ ಮಾಡ್ತಿದ್ರು, ನಾವ್ಯಾಕ್ ಮಾಡವ, ನಾವ್ ಸಿಟಿಗೆ ಹೋಗಿ ಅದು ಇದು ಕೆಲಸ ಮಾಡವ ಅಂತಾರೆ.
1: ಇವತ್ತು ನೀವು ತಿಳಿದ ಮಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ ಹೇಳ್ತಿದ್ರು, ಕೈ ಕೆಸರಾದ್ರೆ ಬಾಯಿ ಮೊಸರು ಎಂಬ ಅಂತ ಒಂದು ರೆಕಾರ್ಡ್ ನೋಡಿದೀರಾ? ಇವತ್ತಿನ ಕಲಿಯುಗದಲ್ಲಿ ಕೈ ಕೆಸರಾದ್ರೆ ಬಾಯಿ ಮೊಸರು ಎಂಬಂತ ಕೆಲಸಗಳ ಯಾರು ಮಾಡೋಕೆ ಇಷ್ಟಪಡ್ತಾ ಇಲ್ಲ. ಇವತ್ತೇನಿದ್ರು ಎಜುಕೇಶನ್ ಮತ್ತೆ ವಿದ್ಯಾಭ್ಯಾಸ ಮಾಡ್ಕೊಂಡಿ ಒಳ್ಳೊಳ್ಳೆ ಇಂಜಿನಿಯರಿಂಗ್, ಡಾಕ್ಟರ್ ಮತ್ತೆ ಇಂಥವ್ರು ಇಂಥ ಕೆಲಸಕ್ಕೆ ಆಸೆ ಪಡ್ತಾ ಇದ್ದಾರೆ. ಇವತ್ತಲ್ಲ ನಾಳೆ ಜಮೀನಿನ ಬೆಲೆ ಏನು ಅನ್ನೋದು ನಮ್ಮ ಸಿಟಿಲಿ ಇರುವಂತ ಅನ್ನ ತಿನ್ನು ಎಜುಕೇಶನ್ ಮಾಡಿ ಏನು ನಮ್ಮ ಇದು, ನಮ್ಮ ವಿದ್ಯಾಭ್ಯಾಸನೇ ದೊಡ್ಡದು, ನಮ್ಮ ಕೆಲಸನೇ ದೊಡ್ಡದು ಅನ್ನೋರ್ಗೆ ಇವತ್ತಲ್ಲ ನಾಳೆ ಜಮೀನಿನ ಬಗ್ಗೆ ಏನು ಅನ್ನೋದು ಅರಿವಾಯ್ತದೆ.
0: ನಿಜ, ಯಾಕೆಂದ್ರೆ ಎಲ್ಲರೂ ರೈತರಾಗಕ್ಕಾಗಲ್ಲ. ಯಾಕೆಂದ್ರೆ ಭೂತಾಯಿ ಎಲ್ಲರನ್ನೂ ರೈತನಾಗಿ ಸ್ವೀಕರಿಸಲ್ಲ, ಅರ್ಹತೆ ಇದ್ದವ್ರನ್ನ ಮಾತ್ರ ತಗೊಳ್ಳೋದು. ಅಂತ ಒಂದು ಪುಣ್ಯವಾದ ಕೆಲಸವನ್ನು ಮಾಡ್ತಾ ಇದ್ರೆ ಧನಂಜಯ ಅವರೇ. ಧನಂಜಯ ಅವರೇ, ನೀವು ಬೇಸಾಯ ಮಾಡ್ಕೊಂಡೇ ಇರ್ತೀರೋ ಅಥವಾ ಬೇಜಾರು ಗೀಜಾರಾದಾಗ ಬೇಸಾಯ ಮಾಡಿ ಏನಾದರೂ ಹಾಡು ಗೀಡು ಕೇಳೋದು, ಸಿನಿಮಾ ಗಿನ್ಮಾ ನೋಡೋದು ಏನಾದರೂ ಮಾಡ್ತೀರೋ?
1: ಹೌದೌದು, ಯಾಕೆಂದ್ರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ 8 ಅವರ್ ಡ್ಯೂಟಿ ಮಾಡಿದ್ರೆ ನಮಗೂ ಆಯಾಸ ಆಗಿರ್ತದೆ. ಮನೆಯಲ್ಲಿ ಹೋಗಿ TV ನೋಡೋದು, ಒಂದು ಮೊಬೈಲಲ್ಲಿ ಯಾವ್ದಾರ ಒಂದು ಧಾರಾವಾಹಿ ನೋಡೋದು, ಇಂಥ ರೂಢಿ ಆಗೈತೆ. ಆಗ ಮನಸ್ಸಿಗೆ ಏನೋ ಒಂದು ಸ್ವಲ್ಪ ಬೇಜಾರು ಕಳೀತದೆ.
0: ಅವಾಗೆಲ್ಲ ಹೋಗ್ತೀರಾ ಟ್ಯಾಕಿಸ್ಗೆ?
1: ಟ್ಯಾಕಿಸ್ ಇಲ್ಲ, ನಾವು ಫಸ್ಟ್ ನೋಡಿದ್ದು ಕ್ಯಾತ್ಮನಹಳ್ಳಿ ಟೆಂಟ್ ಅಲ್ಲಿ.
0: ನೀವು ಫಸ್ಟ್ ಟೈಮ್ ನೀವು ಟ್ಯಾಕಿಸ್ ಅಲ್ಲಿ ನೋಡಿದ ಪಿಕ್ಚರ್ ಯಾವ್ದು?
1: ಟೆಂಟ್. ಆಗ ಜಾಸ್ತಿ ಟ್ಯಾಕಿಸ್ ಹೋಗಕ್ಕೆ ಆಗ ದುಡ್ಡು ಕಾಸು ಮನೇಲಿ ಕೊಡ್ತಿರ್ಲಿಲ್ಲ.
0: ಅಂದ್ರೆ ಟೆಂಟ್ ಅಂದ್ರೆ ಎಲ್ಲಿರೋದು ಸರ್? ಅದು
1: ಕ್ಯಾತ್ಮನಹಳ್ಳಿ ಅಂತ ಬರ್ತದ ನೋಡಿ, ಗಾಯತ್ರಿಪುರಿಂದ ಮುಂದೆ.
0: ವಿನೂತನ?
1: ವಿನೂತನ.
0: ಇವಾಗ ಇಲ್ಲ, ಅದು ಡೆಮಾಲಿಶ್ ಮಾಡಿದ್ದಾರೆ.
1: ಡೆಮಾಲಿಶ್ ಮಾಡಿದ್ದಾರೆ.
0: ಪರವಾಗಿಲ್ಲ, ಮೊದಲನೇ ಸಿನಿಮಾ ಬೇಡರ ಕಣ್ಣಪ್ಪ ನೋಡಿದಿರಿ, ಅದು ಅಣ್ಣವ್ರಿಗೂ ಫಸ್ಟ್ ಸಿನಿಮಾ, ನಿಮಗೂ ಫಸ್ಟ್ ಸಿನಿಮಾ. ಆ ಸಿನಿಮಾ ನೋಡಿದಾಗ ಧನಂಜಯ ಅವರಿಗೆ ವಯಸ್ಸು ಎಷ್ಟು ಮತ್ತೆ ಎಷ್ಟು ವರ್ಷದಿಂದ ನೋಡಿದ ಸಿನಿಮಾ? ಅದು
1: ನನಗೆ ಆಗ 5ನೇ ಕ್ಲಾಸ್ 6ನೇ ಕ್ಲಾಸ್ ಏನ ಓದ್ತಾ ಇದೆ. ಎಲ್ಲ ಬೇಡರ ಕಣ್ಣಪ್ಪ ಅಕ್ಕವ್ರೆ, ಬೇಡರ ಕಣ್ಣಪ್ಪ ಅಕ್ಕವ್ರೆ ಏನ್ಬಿಟ್ಟು ಪ್ರಚಾರ ಮಾಡ್ಕೊಂಡು ಎಲ್ಲ ಹುಡುಗರುಗಳೆಲ್ಲ ಹೋಯ್ತಾ ಇದ್ರು. ಆಗ ನಮ್ಮ ದೊಡ್ಡಪ್ಪರು ನನ್ನ ಸಾಕ್ತವರು ಡ್ಯೂಟಿ ಮೇಲೆ ಹೋಗಿದ್ರು. ಆಗ ಕದ್ದಿ ನಾನು 50 ಪೈಸಾನ 4 ಆಣಿನ ಇತ್ತು.
0: ಹೆಂಗಿತ್ತು ಸರ್ ಸಿನಿಮಾ ಮತ್ತೆ ಆಗಿನ ಕ್ರೌಡ್ ಕ್ರೇಜ್ ಹೆಂಗಿತ್ತು ಸರ್?
1: ಆಗಿನ ಕ್ರೌಡ್ ಇವತ್ತು ಎಲ್ಲಿ ಬರ್ತಾರೆ ಸರ್? ಅವತ್ತು ಯಾವ್ದಾರ ಒಂದು ರಾಜ್ಕುಮಾರ್ ಪಿಕ್ಚರ್ ಬರ್ತದೆ ಅಂದ್ರೆ 8 ಗಾಡಿಲೇ ಬರೋರು. ರಾತ್ರಿ ಆಗ 10:30 to 11:30 ಶೋಗಳಿದ್ದು ಜನ ನೋಡ್ಕೊಂಡು ಆರಾಮಾಗಿ ಬರ್ತಿದ್ರು. ಇವತ್ತಿನ ಹೇಳ್ಬೇಕು ಅಂದ್ರೆ ಇವತ್ತು ಆರಾಮಾಗಿ ಬರಕ್ ಆಗಲ್ಲ.
0: ದೊಡ್ಡ ಸ್ಕ್ರೀನ್ ಅಲ್ಲಿ ಅಣ್ಣವ್ರು ಬಂದಾಗ ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಏನ್ ಅನಿಸ್ತು ನಿಮ್ಗೆ ಫಸ್ಟ್ ಟೈಮ್ ನೋಡಿದಾಗ?
1: ಆ ಬೇಡರ ಕಣ್ಣಪ್ಪ ಪಿಕ್ಚರ್ ಅಲ್ಲಿ ಬಂದಾಗ ಆ ಆಕ್ಟಿಂಗು ಮತ್ತೆ ಯಾರು ಕಾಮಿಡಿ ನರಸಿಂಹರಾಜ್ ಅವರು ಆಕ್ಟಿಂಗು

0: ಮತ್ತೆ ಹಲವಾರು ಇವ್ರು ನೋಡಿದಾಗ ನನಗೆ ಬಹಳ ಹೆಮ್ಮೆ ಅನ್ನಿಸ್ತು.
1: ಬೇಡರ ಕಣ್ಣಪ್ಪದಲ್ಲಿ ಧನಂಜಯ ಅವರಿಗೆ ತುಂಬಾ ಏನು ಇಷ್ಟ ಆಯ್ತು?
0: ಬೇಡರ ಕಣ್ಣಪ್ಪದಲ್ಲಿ ನನಗೆ ಆ ರಾಜ್ಕುಮಾರ್ ಆ ಶಿವಲಿಂಗಕ್ಕೆ ಆ ಕಣ್ಣಲ್ಲಿ ರಕ್ತ ಬರುವಾಗ ಎಡಗಾಲಿನ ಹೆಬ್ಬೆಟ್ಟನ್ನು ಮಡಗಿ ತನ್ನ ಕಣ್ಣನ್ನು ತೆಗೆದು ಆ ಲಿಂಗಕ್ಕೆ ಅರ್ಪಿಸ್ತಾರಲ್ಲ, ಆ ಆಕ್ಟಿಂಗ್ ನೋಡ್ತಾ ಇದ್ರೆ ನಮ್ಗೆ ಕಣ್ಣೀರು ಅಲ್ಲೇ ತುಂಬಿಕೋದು. ಆ ತರ ಆಕ್ಟಿಂಗು, ಆ ತರ ಭಾವನೆ, ಆ ತರ ಸಂಭಾಷಣೆ, ಆ ತರ ಒಂದು ನಯ ನುಡಿ ಮಾತುಗಳಲ್ಲಿ ಆಗಲಿ ಯಾವುದೇ ಇದ್ರೊಳಗು ಇವತ್ತಿನ ಕಾಲದಲ್ಲಿ ಅಂತ ಪಿಕ್ಚರ್ಗಳು ಎಲ್ಲೂ ನೋಡಿಲ್ಲ.
1: ಯಾರು ಕೂಡ ಮರೆಯಕ್ಕಾಗದಿರುವಂತಹ ಸಿನಿಮಾ, ಯಾಕೆಂದ್ರೆ ಆ ಚಿತ್ರದ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಒಬ್ಬ ಮಹಾನ್ ನಟನನ್ನ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತಹ ಚಿತ್ರ ಬೇಡರ ಕಣ್ಣಪ್ಪ. ಹೆಂಗಿತ್ತು ಅವಾಗ ಅಣ್ಣವ್ರ ಕಟೌಟ್ ಕ್ಯಾತ್ಮರಳ್ಳಿ ಟೆಂಟ್ ಅಲ್ಲಿ?
0: ಅಣ್ಣವ್ರ ಕಟೌಟ್ಗಳು ಆಗ್ತಿದ್ರು ಆಗ. ರಾಜ್ಕುಮಾರ್ ಅವ್ರ ಕಟೌಟ್ ನೋಡಿದ್ರೆ ನೋಡ್ತಾ ಒಂದು 10 ನಿಮಿಷ ನಿಂತ್ಕೋವ ಅನಿಸ್ತಿತ್ತು. ಇವತ್ತಿನ ಕಾಲದಲ್ಲಿ ಯಾವ ಕಟೌಟ್ ಆದ್ರೂ ರೋಡಲ್ಲಿ ಹಾಕಿದ್ರು ಯಾವ್ದೋ ಒಂದು ವಾಲ್ ಪೋಸ್ಟ್ ಹಾಕವ್ರೆ ಅಂತ ಜನ ಹಿಂಗ ನೋಡ್ಕೊಂಡು ಸುಮ್ಮನೆ ಹೊಂಟೋಯ್ತಾರೆ.
1: ಸರಿ, ಧನಂಜಯ ಅವರು ಬೇಡರ ಕಣ್ಣಪ್ಪ ಸಿನಿಮಾ ನೋಡಿ ಏನ್ ಕಲ್ತರು ಆ ಸಿನಿಮಾದಿಂದ?
0: ನ್ಯಾಯ, ನೀತಿ, ಸತ್ಯ, ಧರ್ಮ, ಸುಳ್ಳು ವಿಷ ಇದ್ದಂಗೆ. ಸತ್ಯ ಇವತ್ತು ಕಷ್ಟ ಆದರೂ ನಾಳೆ ಅದು ಜಯ ಸಿಕ್ಕೇ ಸಿಕ್ತದೆ.
1: ಈಗ ಸಡನ್ ಆಗಿ ಟಿವಿಲಿ ಆಗಲಿ FM ಅಲ್ಲಿ ಆಗಲಿ ಬೇಡರ ಕಣ್ಣಪ್ಪ ಸಿನಿಮಾನೋ ಹಾಡೋ ಬಂದಾಗ ಧನಂಜಯ ಅವರಿಗೆ ಏನೇನು ನೆನಪಾಗುತ್ತೆ? ಹಳೆದು
0: ಅದೇ ನಾವು ಹಿಂದೆ ನಡೆದಂಥ ದಾರಿ, ಮತ್ತು ನಾವು ನೋಡ್ತಿದ್ದಂಥ ಪಿಕ್ಚರ್ಗಳು, ನಾವು ಆಡ್ತಿದ್ದಂಥ ಆಟಗಳು, ಆ ಆಟಗಳು ಎಲ್ಲ ಪಾಠಗಳು ಎಲ್ಲ ಮರೆಯಾಗ್ಬಿಟ್ಟವೆ.
1: ತುಂಬ ಖುಷಿ ಆಯಿತು ಧನಂಜಯ ಅವರ ಜೊತೆ ಮಾತಾಡಿ. ಹೀಗೆ ಕನ್ನಡ ಸಿನಿಮಾನ ನೋಡ್ತಾ ಇರಿ, ಮೈಸೂರು ಆಕಾಶವಾಣಿನ ಕೇಳ್ತಾ ಇರಿ. ನಮಸ್ಕಾರ.

ಲಾಸ್ಟ್ ಫಿಲಂ. ಮೊದಲ ಬಾರಿ ಥಿಯೇಟರ್ಗೆ ಹೋಗಿ ನೋಡಿದ ಕನ್ನಡ ಸಿನಿಮಾಗಳ ಸುಂದರ ನೆನಪುಗಳ ಅನಾವರಣ ಕೇಳಿದಿರಿ. ನಿರೂಪಣೆ ಶ್ರೀಮಾನ್ ಎಸ್, ನಿರ್ಮಾಣ ಶಾಂತಕುಮಾರ್ ಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

0: ಯೋಗವಾಣಿ
1: ಯೋಗವಾಣಿ ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ

0: ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
2: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ ಸರಿಯಾಗಿ 8:30:20. ಈಗ ಕೆಲವು ಹಿಂದಿ ಚಿತ್ರಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀವಿ. ಮೊದಲಿಗೆ ಕೇಳೋಣ ಆಶಾ ಭೋಸ್ಲೆ ಹಾಗೂ ಮೊಹಮ್ಮದ್ ರಫಿ ಅವರ ಯುಗಳ ಧ್ವನಿಯಲ್ಲಿ ಕಾಲಾಪಾನಿ ಚಿತ್ರದ ಗೀತೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಚಲ್ತಿ ಕಾ ನಾಮ್ ಗಾಡಿ ಚಿತ್ರದ ಗೀತೆ ಹಾಡಿದ್ದಾರೆ ಆಶಾ ಭೋಸ್ಲೆ ಹಾಗೂ ಕಿಶೋರ್ ಕುಮಾರ್.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕಡೆಯದಾಗಿ ಆಶಾ ಭೋಸ್ಲೆ ಹಾಗೂ ಕಿಶೋರ್ ಕುಮಾರ್ ಅವರ ಇವುಗಳ ಧ್ವನಿಯಲ್ಲಿ ದಿಲ್ಲಿ ಕಥಕ್ ಚಿತ್ರದ ಈ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ ಸರಿಯಾಗಿ 11:10. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿ

0: ಸ್ಯವನ್ನ ಮಾಡಿಕೊಳ್ಳೋಣ. ಬೆಳಗ್ಗೆ 6:10 ಗೀತಾರಾಧನಾ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಜಗದೀಶ್ ಬಿಎಂ ಇವರಿಂದ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಸಸ್ಯ ಸಿರಿ, ಆಹಾರವಾಗಿ ಔಷಧೀಯ ಸಸ್ಯಗಳು, ಪ್ರಸ್ತುತಿ ಡಾಕ್ಟರ್ ಟಿ ಶಿವಕುಮಾರ್. ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ, 7:15 ಭಾವಗೀತೆಗಳು ವಿವಿಧ ಕಲಾವಿದರಿಂದ. ಇನ್ನು ನಾಳೆ ಬೆಳಗ್ಗೆ 7:30 ಸೇವಾ ವಾಹಿನಿ ಪ್ರಸಾರವಾಗಲಿದೆ. 7:45 8:30 9:25 ಹಾಗೂ ರಾತ್ರಿ 7:45 ಚಿತ್ರಗೀತೆಗಳನ್ನು ಕೇಳಬಹುದು. ನಾಳೆ ಬೆಳಗ್ಗೆ 9:00 ನೆನಪಿನಂಗಳ ಧ್ವನಿ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಹಿರಿಯ ಸಾಹಿತಿ ಚದುರಂಗ ಅವರೊಂದಿಗೆ ಪ್ರೊಫೆಸರ್ HSK ಅವರು ನಡೆಸಿದ್ದ ಸಂವಾದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎಸ್ ರಾಕೇಶ್ ಅವರ ವೇಣುವಾದನ ಆಲಿಸುವಿರಿ. ವಯಲಿನ್ನಲ್ಲಿ ಈವರೆಗೆ ಪಕವಾದ್ಯ ಸಹಕಾರ ನೀಡಿದ್ದಾರೆ SA ದಿವ್ಯಶ್ರೀ, ಮೃದಂಗ ಕೇಶವದತ್ತ, ಘಟ ಅಜಯ್, TN. ಬೆಳಗ್ಗೆ 10:30 ಸಂಜೆ 4:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ನಾಳೆ ಬೆಳಗ್ಗೆ 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಗೇಮ್ ಶೋ, ಪ್ರಸ್ತುತಿ ದಿಗ್ವಿಜಯ್ ಬಿ ಕೀರ್ತನಾವಿ. 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. 12:35 ದೇವರ ನಾಮಗಳನ್ನು ಕೇಳಬಹುದು. 12:45 ನಮ್ಮ ಆರೋಗ್ಯ, ಕ್ಯಾನ್ಸರ್ ತಡೆಗಟ್ಟುವಿಕೆ ಹಾಗೂ ತಪಾಸಣೆಯ ಅವಶ್ಯಕತೆ ಕುರಿತು ಸರ್ಜಿಕಲ್ ಆಂಕಾಲಜಿಸ್ಟ್ ಡಾಕ್ಟರ್ ಕಿರಣ್ ಶಂಕರ್ ಅವರೊಂದಿಗೆ ಮಾತುಕತೆ. ಇದರಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ಕುಲದೀಪ್ ಎನ್. 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಸರಣಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇನ್ನು 1:20 BS ವಿಜಯರಾಘವನ್ ಅವರು ಹಾಡಿರುವ ಕುವೆಂಪು ಅವರ ರಚನೆಯ ಭಾವಗೀತೆಗಳನ್ನು ಕೇಳಬಹುದು. 1:30 ಹಾಗೂ ಸಂಜೆ 5:20 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಿ ಬಾಲಕೃಷ್ಣ ಅವರ ವೀಣಾವಾದನ ಆಲಿಸುವಿರಿ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್, ಪ್ರಾಯೋಜಕರು CIET ಮತ್ತು NCERT ನವದೆಹಲಿ. ನಾಲ್ಕು ಗಂಟೆಗೆ ಮಹಿಳಾ ರಂಗ, ಡಾಕ್ಟರ್ ಸಮಯ, ವಿಷಯ ಸರ್ವೈಕಲ್ ಕ್ಯಾನ್ಸರ್. ಭಾಗವಹಿಸುತ್ತಾರೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರಾದ ಆಶಾ ಎಂಬಿ, ಪ್ರಸ್ತುತಿ ಕೀರ್ತನಾ ವಿ. 4:45 ಭಾಷಾ ಭಾರತಿ, ವಿಶೇಷ ಹಿಂದಿ ಪಾಠ ಸರಣಿ, ಸಹಯೋಗ ಭಾರತೀಯ ಭಾಷಾ ಸಂಸ್ಥಾನ ಮೈಸೂರು. ಭಾಗವಹಿಸುತ್ತಾರೆ ಡಾಕ್ಟರ್ ಅಮಿತ್ ಆರ್ ನಂದೀಶ್ ಹಾಗೂ ಚೇತನ್ ಬಾಜಿ. ಇನ್ನು ನಾಳೆ ಸಂಜೆ 5:00 ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ದೃಷ್ಟಿದೋಷ. ಭಾಗವಹಿಸುತ್ತಾರೆ ಡಾಕ್ಟರ್ ಮಹಾಲಕ್ಷ್ಮಿ ಬಿ, ಪ್ರಸ್ತುತಿ ತೇಜಸ್ವಿನಿ ಗಿರೀಶ್. ಪ್ರಾಯೋಜಕರು ಡಾಕ್ಟರ್ ಅಗರ್ವಾಲ್ಸ್ ಕಣ್ಣಿನ ಆಸ್ಪತ್ರೆ ಜಯಲಕ್ಷ್ಮೀಪುರಂ ಮೈಸೂರು. ಸಂಜೆ 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾ ಪತ್ರ. 6:51 ಕೃಷಿ ರಂಗ, ಕೃಷಿ ದೀವಿಗೆ, ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ, ಕಿರುಧಾನ್ಯಗಳ ಉತ್ಪಾದನಾ ತಾಂತ್ರಿಕತೆಗಳು. ಈ ಕುರಿತು ಮಂಡ್ಯದ VC ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಡಾ CM ಸುನಿಲ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. ಇನ್ನು ನಾಳೆ ರಾತ್ರಿ 8:00 ಯುವವಾಣಿ ಹಲವಾರು ಕೇಂದ್ರ ಸರ್ಕಾರಿ ಉದ್ಯೋಗಗಳಿಗೆ ಆಯ್ಕೆಯಾಗಿರುವ ಬಹುಮುಖ ಪ್ರತಿಭೆ ಮೈಸೂರಿನ ಅಚ್ಯುತ್ರಾವ್ ಪಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ತೇಜಸ್ವಿನಿ ಗಿರೀಶ್. 9:15 ದೆಹಲಿ ಕೇಂದ್ರದಿಂದ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ AV ಪ್ರಕಾಶ್ ಅವರ ವೇಣುವಾದನ. 10:00 ಶ್ರೀವಿದ್ಯಾವಿಶಾರದ, ಶ್ರೀ ಜಯಚಾಮರಾಜ ಒಡೆಯರ್ ವಿರಚಿತ ದೇವಿ ಕೃತಿಗಳನ್ನು ಧರಿಸಿದ ಬಾನುಲಿ ಸರಣಿ, ಪ್ರಸ್ತುತಿ ವಿದ್ವಾನ್ ವಿ ನಂಜುಂಡಸ್ವಾಮಿ. 10:30 ಸವಿನೆನಪು. ಇದಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯವಾಗಿತ್ತು. ಆಕಾಶವಾಣಿ ಮೈಸೂರು FM 100.6 ಸಮಯವಾಗ್ತಾ ಇದೆ. 11:05. ಇನ್ನು ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashwani, the news read by Reshma Tiwari.